ಆಕಾಶವಾಣಿ ಮಡಿಕೇರಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಪ್ರಾರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃಗಳಿಗೆಲ್ಲ ಶುಭ ಮುಂಜಾವ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ, ಶ್ರಾವಣ ಮಾಸದ 11 ದಿನ, ಅಂದರೆ 2026 ಇಸವಿ ಆಗಸ್ಟ್ ತಿಂಗಳ 2 ತಾರೀಕು ಭಾನುವಾರ. ಈಗ ಸಮಯ 5:56:47. ಇಂದಿನ ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಾನು ವಿಶಾಲಾಕ್ಷಿ. ಶುಭ ನುಡಿ. ಮನಸ್ಸು ಕನ್ನಡಿ ಇದ್ದ ಹಾಗೆ ದಿನವೂ ಅದನ್ನು ತಿಕ್ಕಿ ಒರೆಸಿ ಹೊರಗಿನ ಧೂಳಿನಿಂದ ರಕ್ಷಿಸಿಕೊಳ್ಳಿ, ಅದೇ ನಿಜವಾದ ಧ್ಯಾನ. ಹೀಗೆಂದವರು ಝೆನ್ಸ್ ಗುರು ಲಾವೋತ್ಸೆ. ಶುಭ ನುಡಿ ಆಲಿಸಿದಿರಿ.

ಆಕಾಶವಾಣಿ ಮಡಿಕೇರಿ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇಂದು ಬೆಳಿಗ್ಗೆ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ಉದಯರಾಗ, 6:30 ಚಿಂತನ, ಬಿಂಡಿಗೆ ನವಿಲೆ.

ಭಗವಾನ್ ಅವರಿಂದ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ರೈತರೇ ಸಲಹೆ 6:35 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾ ಎಸ್ ಶಂಕರನಾರಾಯಣ ಇಂದು ಬೆಳಿಗ್ಗೆ 7:47 ಸುದ್ದಿ ಸಮಾಚಾರ ಪ್ರಾಯೋಜಕರು ಅದ್ವೈತ್ ಹುಂಡಾಯ್ 8:50 ಬೆಂಗಳೂರು ಕೇಂದ್ರದಿಂದ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್ ನಿರ್ಮಾಣ ಎಂ ಶಿವರಾಮ್ 9:05 ನಮ್ಮ ನಿಲಯದಿಂದ ಕೊಡವ ಸಿರಿ ಮೊದಲಿಗೆ ಕಕ್ಕಡ ತಿಂಗತರ ನೈಪು ಪೈಪು ತೀನಿ ಈ ವಿಷಯವಾಗಿ ಮಾತನಾಡುತ್ತಾರೆ ಚಟ್ಟಂಗಡ ರವಿ ಸುಬ್ಬಯ್ಯ ನಂತರ ಕಕ್ಕಡ ಕೇಳಿ ಕವನ ವಾಚನ ಚಕ್ಕೆರ ತ್ಯಾಗರಾಜ ಅಪ್ಪಯ್ಯ ಅವರಿಂದ 9:45 ಯುವವಾಣಿ ದಿಕ್ಸೂಚಿ ವ್ಯಾಸಂಗ ಮತ್ತು ಉದ್ಯೋಗಾವಕಾಶಗಳ ಕುರಿತ ಕಾರ್ಯಕ್ರಮ ಇಂದು ಬೆಳಿಗ್ಗೆ 10:00 ಚಿನ್ನರ ಲೋಕ ಹೂರಣ ಮಾಹಿತಿಯುಕ್ತ ಕಾರ್ಯಕ್ರಮ ರಂಗ ಸಮಯ ರಂಗ ಶಿಕ್ಷಣದ ಮಹತ್ವ ಪೋಷಕರಿಗೆ ಸಲಹೆ ನೀಡುವ ವಿಶೇಷ ಸಂದರ್ಶನ ಕುಶಾಲನಗರದ ರಂಗ ಕಲಾವಿದ ಹಾಗೂ ಹಾಡುಗಾರ ಬಿಎಸ್ ಪರಮೇಶ್ ಸಾಗರ್ ಅವರೊಂದಿಗೆ ಸಂದರ್ಶನ ನಿರ್ವಹಣೆ ಶಕುಂತಲಾ ಎಂ ಗಾನ ಭಜನ 10:30 11:00 ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ ಅಂತ್ಯಾಕ್ಷರಿ ಪ್ರಸ್ತುತಿ ಮತ್ತು ನಿರ್ವಹಣೆ ಎಂ ಶಕುಂತಲಾ ಇನ್ನು ಬೆಂಗಳೂರು ಕೇಂದ್ರದಿಂದ ಸಹ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ 12:05 ವನಿತಾ ವಿಹಾರ ತಾಯಿಯ ಹಾಲು ಮೊದಲ ಪೋಷಣೆ ಮತ್ತು ರಕ್ಷಣೆ ವಿಶ್ವ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ಮಕ್ಕಳ ತಜ್ಞರಾದ ಡಾ ರಶ್ಮಿ ಪತಂಗಿ ಅವರೊಂದಿಗೆ ಸಂದರ್ಶನ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಸ್ತನ್ಯಪಾನ ಸಂದರ್ಭದಲ್ಲಿ ವಿಶೇಷ ಸಂದರ್ಶನ ಡಾ ವಿಶ್ವೇಶ್ವರ ಬಿಕೆ ಅವರೊಂದಿಗೆ ಸಂದರ್ಶಕರು ಬಿಕೆ ಚೇತನ್ ನಾಯಕ್ 1:00 ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಅಭಿವೃದ್ಧಿ ಕಾರ್ಯಕ್ರಮ ಪ್ರಗತಿ ಪಥ ಒಂದು:20 ನಮ್ಮ ನಿಲಯದಿಂದ ಅಮರ ಧ್ವನಿ ಚಿತ್ತ ಚಿತ್ತಾರ ಭಾರತ ದರ್ಶನ ಪುಸ್ತಕದ ಲೇಖಕರಾದ ಸದಾನಂದ ಶೆಣೈ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಸದಾನಂದ ಹೊಳ್ಳ ಮತ್ತು ಶಾರದಾ ನಂಜಪ್ಪ 1:40 ಪ್ರಚಲಿತ ರಸಮಂಜರಿ 2:40 ಮಧ್ಯಾಹ್ನ 3:00 ಯಕ್ಷಗಾನ ತಾಳಮದ್ದಳೆ ಪ್ರಸಂಗ ಭಕ್ತ ಮಯೂರ ಧ್ವಜ ನಡೆಸಿಕೊಡುತ್ತಾರೆ ಶ್ರೀ ಮಂಜುನಾಥೇಶ್ವರ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿ ಸದಸ್ಯರು ಧರ್ಮಸ್ಥಳ ಸಂಜೆ 4:00 ಕಲಿಸು ಗುರುವೇ ಕಲಿಸು ಮಾಲಿಕೆಯಲ್ಲಿ ಬಾಚನಹಳ್ಳಿಯ ಸಾಗರ್ ಕಾಲೇಜಿನ ಕನ್ನಡ ಉಪನ್ಯಾಸಕ ಸಂದೇಶ್ ಕುಮಾರ್ ಅವರೊಂದಿಗೆ ಮಾತುಕತೆ ಪ್ರಸ್ತುತಿ ಎಂ ಶಕುಂತಲಾ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನೆನಪು ನಿನ್ನಾದ 4:30 ಸಂಜೆ 5:00 ಯುವವಾಣಿ ಗಾನಲಹರಿ ನಾಪೋಕ್ಲುವಿನಲ್ಲಿ ಗಾಯಕ ಆಕಾಶ್ ದೀಕ್ಷಿತ್ ಅವರಿಂದ ಹಾಡುಗಳ ಮುಂದುವರಿದ ಭಾಗ ನಿರ್ವಹಣೆ ಎಂ ಶಕುಂತಲಾ ಇಂದು ಸಂಜೆ 5:30 ರಸಪ್ರಶ್ನೆಗಳನ್ನಾಧರಿಸಿದ ಚಿತ್ರಕವಿರಿ ಕಾರ್ಯಕ್ರಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ 6:00 ವಿಜ್ಞಾನದ ಮುನ್ನಡೆ 6:30 ಬೆಂಗಳೂರು ಕೇಂದ್ರದಿಂದ ಇಂದು ಸಂಜೆ 6:51 ಕೃಷಿರಂಗದಲ್ಲಿ ಮೊದಲಿಗೆ ಜೈವಿಕ ಅನಿಲ ಘಟಕಗಳ ಪ್ರಾಮುಖ್ಯತೆ ಕುರಿತು ಡಾಕ್ಟರ್ ವಿ ಕುಮಾರಗೌಡ ಅವರೊಂದಿಗೆ ಸಂದರ್ಶನ ನಂತರ ಕೃಷಿ ಮಾಹಿತಿ ಆನಂತರ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ 7:20 ಸುದ್ದಿ ಚಂಪೆ ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ ಸುದ್ದಿ ಸಮಾಚಾರ ಪ್ರಾಯೋಜಕರು ಸನ್ ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ 7:45 ಮಹಿಳೆ ಮತ್ತು ವೃತ್ತಿಪರ ಜೀವನ ಮಾತನಾಡುತ್ತಾರೆ ರುದ್ರಮ್ಮ ಗಿಡ್ಡಪ್ಪಗೊಳ ಈ ಕಾರ್ಯಕ್ರಮ ಆಕಾಶವಾಣಿ

ಬಾರಿಯಂಡ ಜೋಯಪ್ಪ ಅವರ ರಚನೆ, ಅಜಯ್ ವಾರಿರ ಅವರ ಸ್ವರದಲ್ಲಿ. ಅಪ್ಪ ಅವ್ವ ಬದುಕಲೊಮ್ಮೆ ನಡೆದಾಡುವ ಮಂದಿರ, ನಿಮ್ಮ ನೆರಳು ನಮಗೆ ತಂಪು ಬದುಕಾಕು ಸುಂದರ.

ಇದುವರೆಗೆ ಭಕ್ತಿಗೀತೆಗಳನ್ನು ಕೇಳಿದಿರಿ. ಇದು ಇಂದಿನ ಉದಯರಾಗ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ. ಈಗ ರೇಡಿಯೋ ಸಮಯ 6:30 ನಿಮಿಷವಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಬೆಟ್ಟವನ್ನು ಏರುವ ಮೊದಲು ಅದರ ತುದಿಯನ್ನು ನೋಡಬೇಡ, ಮೊದಲ ಮೆಟ್ಟಿಲನ್ನು ನೋಡು ಎನ್ನುವ ಮಾತಿದೆ. ನಮ್ಮ ಪ್ರಾಚೀನರು ಬುದ್ಧಿಪೂರ್ವಕವಾಗಿ ಆಲೋಚಿಸಿದ್ದರಿಂದಲೇ ಇಂದು ನಮಗೆ ಏನೆಲ್ಲ ಆವಿಷ್ಕಾರಗಳು, ಶೋಧಗಳು ಹಾಗೂ ಚಿಂತನಾ ಕ್ರಮಗಳು ಲಭಿಸಿವೆ. ದೇಶ ಕಾಲ ಮೀರಿ ಚಿಂತನೆಗಳು ನಮ್ಮನ್ನು ಸರ್ವದಾ ಉತ್ಸಾಹ ಹುರುಪನ್ನು ಜಾಗೃತಗೊಳಿಸುತ್ತಾ ಪ್ರೇರೇಪಿಸುತ್ತಿವೆ. ಟೇಲ್ಸ್ ಆಫ್ ಮಿಲೆಟಸ್ ಕ್ರಿಸ್ತಪೂರ್ವ 7ನೇ ಶತಮಾನದಲ್ಲಿದ್ದ ಗ್ರೀಕ್ ದಾರ್ಶನಿಕ. ಆ ದಿನಮಾನಗಳಲ್ಲಿ ಪ್ರಕೃತಿ ವಿಜ್ಞಾನವು ತತ್ವಜ್ಞಾನದ ಪ್ರಮುಖ ಅರಿವಾಗಿತ್ತು. ವಿಶ್ವ ಅಥವಾ ಬ್ರಹ್ಮಾಂಡದ ರಚನೆ ಹೇಗಾಯಿತು ಎಂದು ಮಿಲೆಟಸ್ ಅಂದೇ ಆಲೋಚನೆಗಳಿದ. ಆತ ಏಕತಾವಾದಿಯಾಗಿದ್ದ. ವಿಶ್ವ ಎಂಬ ಮಹಾನಿರ್ಮಿತಿಯಾದದು ಒಂದೇ ಧಾತುವಿನಿಂದ ಎಂದು ಮಿಲೆಟಸ್ ವಾದಿಸಿದ. ಪ್ರಕೃತಿಯೇ ನಮ್ಮ ರೂವಾರಿ, ಯಾವುದೇ ಅಮೂರ್ತ ಸಂಗತಿಗಳನ್ನು ಓಲೈಸುವ

0: ಅಗತ್ಯವಿಲ್ಲ, ಎಲ್ಲವೂ ಕಾರ್ಯಕಾರಣಕ್ಕೆ ಸಲ್ಲುತ್ತವೆ ಎಂದು ಆತ ಹೇಳಿದ. ಮಿಲಿಟಸ್ನ ಈ ಆದಿ ವಿಚಾರವಾದ ಆತನನ್ನು ಜಗತ್ತಿನ ಒಬ್ಬ ಶ್ರೇಷ್ಠ ಧೀಮಂತನನ್ನಾಗಿಸಿತು. ಅವನು ಮಲೇಷಿಯನ್ಸ್ ಶಾಲೆ ಎಂಬ ಶಿಕ್ಷಣ ಸಂಸ್ಥೆಯನ್ನು ಆರಂಭಿಸಿದ. ಮುಂದೆ ಪೈಥಾಗರಸ್ನಂತಹ ಗ್ರೀಕ್ ದಾರ್ಶನಿಕರು ಇದೇ ಶಾಲೆಯಲ್ಲಿ ಶಿಕ್ಷಣ ಪಡೆದು ವಿಖ್ಯಾತರಾದರು. ಮಿಲಿಟಸ್ ಬದುಕಿನಲ್ಲಿ ಅತ್ಯಂತ ಕಷ್ಟವಾಗಿರುವುದೆಂದರೆ ನಮ್ಮನ್ನು ನಾವು ಅರ್ಥೈಸಿಕೊಳ್ಳುವುದು ಎಂದ. ನಮ್ಮ ಜ್ಞಾನದ ಮಿತಿಯನ್ನು ತಿಳಿದು ಅದನ್ನು ಅಮಿತವಾಗಿಸುವ ಗುರಿ ಹೊಂದಿರಬೇಕು. ಎಲ್ಲವೂ ತಿಳಿದಿದೆ ಎಂದುಕೊಂಡರೆ ನಾವು ಅಜ್ಞಾನಿಗಳಾಗುತ್ತೇವೆ. ಮಿಲಿಟಸ್ ಇಂದು ನಮಗೆ ಹೆಚ್ಚಿನಂತೆ ಪ್ರಸ್ತುತನಾಗಿದ್ದಾನೆ. ಗಳಿಸಿದ ಚಾತುರ್ಯವು ಆಧ್ಯಾತ್ಮಿಕ ಮತ್ತು ಬೌದ್ಧಿಕ ಮನೋಭಾವದತ್ತ ನಮ್ಮನ್ನು ಒಯ್ಯಬೇಕು. ಕೇವಲ ಸಂಪತ್ತು ವಸ್ತು ಸಂಗ್ರಹಣೆಯಿಂದ ನಿಜ ನೆಮ್ಮದಿ ಸಾಧ್ಯ. ಕಾಲ ಎಲ್ಲಕ್ಕಿಂತ ಬುದ್ಧಿಶಾಲಿ, ಏಕೆಂದರೆ ಅದು ಎಲ್ಲವನ್ನೂ ಬೆಳಕಿಗೆ ತರುತ್ತದೆ. ಎಲ್ಲರಲ್ಲೂ ದೈವವಿದೆ ಎಂದ ತೇಲ್ಸ್, ಗುಣಮಟ್ಟದ ಬಾಳೆಂದರೆ ನಾವು ಇನ್ನೊಬ್ಬರಲ್ಲಿ ಏನೇನನ್ನು ಆರೋಪಿಸಿ ಪ್ರತ್ಯಾರೋಪ ಮಾಡುತ್ತೇವೆಯೋ ಅದರ ಹೊರತಾಗಿ ಬಾಳುವುದು ಎಂದ. ಮಕ್ಕಳು ಒಂದು ಹಂತಕ್ಕೆ ಬೆಳೆದ ನಂತರ ತಮ್ಮ ತಂದೆ ತಾಯಿ ಅಜ್ಜ ಅಜ್ಜಿಯನ್ನು ಮರೆಯುವ ನಿದರ್ಶನಗಳು ದಿನೇ ದಿನೇ ಹೆಚ್ಚುತ್ತಿವೆ. ಟೇಲ್ಸ್ ಆಫ್ ಮಿಲಿಟಸ್ಗಿದ್ದ ದೂರದೃಷ್ಟಿ ಅಸಾಮಾನ್ಯ. 2600 ವರ್ಷಗಳಿಗೂ ಹಿಂದೆಯೇ ಆತ ಸಾರಿದ್ದೇನು ಗೊತ್ತೇ? ನೀವು ನಿಮ್ಮ ಪೋಷಕರಿಗೆ ನೀಡಿದ ಸಹಾಯ ಸಹಕಾರಗಳು ಅಷ್ಟನ್ನು ಮಾತ್ರ ನೀವು ನಿಮ್ಮ ಮಕ್ಕಳಿಂದ ನೀವು ನಿರೀಕ್ಷಿಸಬಹುದಾದ ಹಕ್ಕು. ಟೇಲ್ಸ್ಗೆ ಸಂಯಮದ, ಪ್ರಶ್ನಿಸದೇ ಯಾವುದನ್ನೂ ಒಪ್ಪದ ಮೊಟ್ಟ ಮೊದಲ ಪಾಶ್ಚಿಮಾತ್ಯ ತತ್ವಜ್ಞಾನಿ ಎಂಬ ಹಿರಿಮೆ ಇದೆ. ಸಂದೇಹವಾದ ಎನ್ನುವುದಿದೆ. ಸಂದೇಹವಾದ ಎಂದರೆ ಎಲ್ಲವನ್ನೂ ಸಂಶಯದಿಂದ ನೋಡುವುದಲ್ಲ, ಅದೊಂದು ಮಾನಸಿಕ ಪ್ರತಿರಕ್ಷಣಾ ವ್ಯವಸ್ಥೆ, ಮೆಂಟಲ್ ಇಮ್ಯೂನ್ ಸಿಸ್ಟಮ್. ಪ್ರಶ್ನಿಸುವುದರಿಂದ ಅಜ್ಞಾನ ಕುರುಡು ನಂಬಿಕೆಗೆ ಕಡಿವಾಣವಾಗುತ್ತದೆ. ಅರ್ಧ ಕಲಿತವನ ಅಬ್ಬರ ಹೆಚ್ಚು ಎನ್ನುವ ಗಾದೆ ಇದೆ. ಟೇಲ್ಸ್ನ ದೆಸೆಯಿಂದ ಪ್ರಾಚೀನ ಗ್ರೀಕ್ ತತ್ವಜ್ಞಾನ ಪಾಶ್ಚಿಮಾತ್ಯ ಬೌದ್ಧಿಕ ಪರಂಪರೆಗೆ ಬೇರುಗಳನ್ನು ಒದಗಿಸಿತು. ಟೇಲ್ಸ್ ತೆರೆದ ಶಾಲೆಯಲ್ಲಿ ಆರಂಭಿಕ ವಿಜ್ಞಾನ ರೂಪುಗೊಂಡಿತು. ಅಲ್ಲಿನ ಶಿಕ್ಷಣಾರ್ಥಿಗಳು ಅಂದರೆ ಮಲೇಷಿಯನ್ನರು ತರಗತಿ ಮೀರಿ ನದಿ, ಬಯಲು, ಸಾಗರ, ಬೆಟ್ಟ, ಗುಡ್ಡಗಳನ್ನೇ ಬಯಸಿದರು. ಜ್ಞಾನವು ಕಥೆಗಳು, ಹಾಡುಗಳು, ಅನುಭವಗಳ ಮೂಲಕ ವಿನಿಮಯವಾದವು. ಗಣಿತ ವಿಜ್ಞಾನದಲ್ಲೂ ಟೇಲ್ಸ್ ಪಾಂಡಿತ್ಯ ಹೊಂದಿದ್ದ. ಈಜಿಪ್ಟಿನ ಪಿರಮಿಡ್ಡುಗಳ ಎತ್ತರವನ್ನು ನಿರ್ಧರಿಸಲು ಆತ ಜ್ಯಾಮಿತೀಯ ನಿಯಮಗಳನ್ನು ಬಳಸಿದ. ಸಾಗರದಲ್ಲಿ ಹಡಗುಗಳ ದೂರವನ್ನು ಟೇಲ್ಸ್ ಲೆಕ್ಕ ಹಾಕಿದ. ಹಾಗಾಗಿ ಅವನು ಆಧುನಿಕ ಜ್ಯಾಮಿತಿಗೂ ಅಡಿಪಾಯ ಹಾಕಿದ ಕೀರ್ತಿವಂತ. ಮಾತ್ರವಲ್ಲ, ಖಗೋಳ ವಿಜ್ಞಾನದಲ್ಲೂ ಆಸಕ್ತನಾಗಿದ್ದ. ಆತ ಒಂದು ಸೂರ್ಯಗ್ರಹಣವನ್ನು ನಿಖರವಾಗಿ ಮುನ್ಸೂಚಿಸಿದ್ದ. ಧೀಮಂತರು ಜಗತ್ತಿನಲ್ಲಿ ಎಲ್ಲೇ ಯಾವ ಕಾಲದಲ್ಲೇ ಇರಲಿ ಒಂದೇ ತೆರನಾಗಿ ಚಿಂತಿಸುತ್ತಾರೆ ಎನ್ನಲು ಟೇಲ್ಸ್ ಆಫ್ ಮಿಲಿಟಸ್ ಇಂದು ನಮಗೆ ಉದಾಹರಣೆಯಾಗುತ್ತಾನೆ.
1: ಬಿಂಡಿಗ ನವಿಲೆ ಭಗವಾನ್ ಅವರಿಂದ ಚಿಂತನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 6:35. ಈಗ ಕೇಳೋಣ ರೈತರಿಗೆ ಸಲಹೆ.
2: ಸಾಮಾನ್ಯವಾಗಿ ನಾವು ಕಾಫಿ ಬೆಳೆನಲ್ಲಿ ಈ ತೊಟ್ಲುಗುಂಡಿಗಳನ್ನು ಮಾಡ್ಕೊಳ್ತೀವಿ. ತೊಟ್ಲುಗುಂಡಿಗಳಲ್ಲಿ ಹೆಚ್ಚಾದಂಥ ಮಳೆ ನೀರನ್ನು ನಾವು ಸಂಗ್ರಹಿಸಬಹುದು. ಹಾಗೆಯೇ ಕೊಚ್ಚಣೆ ಆಗುವಂತಹ ಮಣ್ಣು ಕೂಡ ಅಲ್ಲಿ ಸಂಗ್ರಹ ಆಗುತ್ತೆ. ಆದ್ದರಿಂದ ತೊಟ್ಲುಗುಂಡಿಗಳನ್ನು ತೆಗೆಯೋದು ಬಹಳ ಮುಖ್ಯ. ಈಗಾಗಲೇ ಈ ತೊಟ್ಲುಗುಂಡಿಗಳನ್ನು ತೆಗೆದಿದ್ದರೆ ಅವುಗಳನ್ನು ಸ್ವಚ್ಛಗೊಳಿಸ್ಕೋಬೇಕಾಗತ್ತೆ. ಸಾಮಾನ್ಯವಾಗಿ ಈ ತೊಟ್ಲುಗುಂಡಿಗಳು 1 ಅಡಿ ಅಗಲ ಇರ್ತವೆ, 6 ಅಡಿ ಉದ್ದ ಮತ್ತು 1.5 ಅಡಿ ಆಳ ಇರ್ತವೆ. ಈ ಒಂದು ಅಳತೆಯ ತೊಟ್ಲುಗುಂಡಿಗಳನ್ನು ಸಾಧಾರಣವಾಗಿ ನಾವು ಕಾಫಿ ತೋಟಗಳಲ್ಲಿ ತಕ್ಕೋಬೇಕಾಗತ್ತೆ. ಇನ್ನು ಕಾಫಿ ಬೆಳೆನಲ್ಲಿ ನಾವು ಮಧ್ಯ ಮುಂಗಾರು ಪೋಷಕಾಂಶಗಳ ನಿರ್ವಹಣೆ ಕಡೆಗೆ ಗಮನವನ್ನು ಕೊಡಬೇಕಾಗತ್ತೆ. ಅರೇಬಿಕಾ ಮತ್ತು ರೋಬಸ್ಟ ಈ ಎರಡೂ ಕಾಫಿ ವಿಧಗಳಿಗೆ ಹವಾಮಾನ ಪರಿಸ್ಥಿತಿಯನ್ನು ಅವಲಂಬಿಸಿ ನಾವು ಪೋಷಕಾಂಶಗಳ ನಿರ್ವಹಣೆಯನ್ನು ಮಾಡಬೇಕಾಗತ್ತೆ. ಈ ಮಧ್ಯ ಮುಂಗಾರು ಪೋಷಕಾಂಶಗಳ ನಿರ್ವಹಣೆ ಬಹಳ ಮುಖ್ಯ, ಯಾಕೆಂದರೆ ಈ ಸಂದರ್ಭ

0: ದಲ್ಲಿ ಈ ಕಾಫಿ ಕಾಯಿಗಳಲ್ಲಿರುವಂಥ ಬೇಳೆ ಬಲಿಯೋದಕ್ಕೆ ಪ್ರಾರಂಭವಾಗುತ್ತೆ, ಅಭಿವೃದ್ಧಿಯಾಗೋದಕ್ಕೆ ಪ್ರಾರಂಭವಾಗುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ಪೋಷಕಾಂಶಗಳನ್ನು ಕೊಡೋದು ಬಹಳ ಮುಖ್ಯ. ಈ ಮಧ್ಯದ ಮುಂಗಾರಿನಲ್ಲಿ ಮಳೆ ಬಿಡುವು ಕೊಟ್ಟಾಗ ಆಗಸ್ಟ್ ತಿಂಗಳಿನಲ್ಲಿ ನಾವು ಯಾವುದೇ ಒಂದು ಮೂಲದ ರಸಗೊಬ್ಬರವನ್ನು ಬಳಸೋದು ಬಹಳ ಒಳ್ಳೆಯದು. ದಕ್ಷಿಣ ಭಾರತದ ವಾತಾವರಣದಲ್ಲಿ ಈ ಕಾಫಿ ಹೂವಿನ ಮೊಗ್ಗು ಸಾಮಾನ್ಯವಾಗಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಿನಲ್ಲಿ ಪ್ರಚೋದನೆಗೊಳ್ಳುತ್ತೆ. ಹೆಚ್ಚು ಮಳೆಯಾಗಿರುವಂಥ ಸಂದರ್ಭದಲ್ಲಿ ಮಣ್ಣಲ್ಲಿ ಹೆಚ್ಚು ತೇವಾಂಶ ಇರುತ್ತೆ ಮತ್ತು ಹೆಚ್ಚಿನ ಪ್ರಮಾಣದ ಜಿಪ್ಪರ್ಲಿಕ್ ಆಮ್ಲ ಕೂಡ ಉತ್ಪಾದನೆ ಆಗಿರುತ್ತೆ. ಇದರಿಂದ ಸಸ್ಯದ ಬೆಳವಣಿಗೆಯನ್ನು ಇದು ಹೆಚ್ಚಿಸುತ್ತೆ. ಇದರ ಪರಿಣಾಮವಾಗಿ ಹೂವಿನ ಮೊಗ್ಗು ಪ್ರಚೋದನೆಗೊಳ್ಳೋದು ಕುಂಠಿತ ಆಗುತ್ತೆ. ಈ ರೀತಿಯ ಸಮಸ್ಯೆಯನ್ನು ಅತಿ ಎತ್ತರದ ಮತ್ತು ಬಿಡುವಿಲ್ಲದೆ ಸತತವಾಗಿ ಮಳೆಯಾಗುವಂಥ ಪ್ರದೇಶದಲ್ಲಿ ನಾವು ಕಾಣಬಹುದು. ಈ ಸಮಸ್ಯೆಯನ್ನು ಪರಿಹಾರ ಮಾಡೋದಕ್ಕೆ ಮತ್ತು ಹೂವಿನ ಮೊಗ್ಗನ್ನು ಹೆಚ್ಚಿಸೋದಕ್ಕೆ, ಹಾಗೆಯೇ ಅರೇಬಿಕಾ ಮತ್ತು ರೋಬಸ್ಟ ಬೆಳೆಯ ಇಳುವರಿಯನ್ನು ಹೆಚ್ಚಿಸೋದಕ್ಕೆ ಕೆಲವು ಕ್ರಮಗಳನ್ನು ಅಳವಡಿಸ್ಕೋಬೇಕಾಗತ್ತೆ. ಅತಿಯಾದಂಥ ಸಸ್ಯದ ಬೆಳವಣಿಗೆ ಇರುವಾಗ ಈ ಹೂ ಮೊಗ್ಗು ಪ್ರಚೋದನೆಯನ್ನು ಹೆಚ್ಚಿಸೋದಕ್ಕೆ ಮತ್ತು ಬೆಳೆ ಗೆಣ್ಣುಗಳ ಅಭಿವೃದ್ಧಿಯನ್ನು ಉತ್ತೇಜಿಸೋದಕ್ಕೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳುಗಳ ಮಧ್ಯದಲ್ಲಿ 200 ಲೀಟರ್ ನೀರಿಗೆ 1.5 ಕಿಲೋಗ್ರಾಂನಷ್ಟು .75 ಸಿಂಗಲ್ ಸೂಪರ್ ಫಾಸ್ಪೇಟನ್ನು ತಿಂಗಳಿಗೊಮ್ಮೆ 2 ಸಾರಿ ಎಲೆಗಳ ಮೇಲೆ ಸಿಂಪರಣೆ ಮಾಡೋದಕ್ಕೆ ಶಿಫಾರಸು ಮಾಡಲಾಗಿದೆ. ಅಂದರೆ 200 ಲೀಟರ್ ನೀರಿಗೆ 1.5 ಕಿಲೋಗ್ರಾಂನಷ್ಟು ಈ ಸಿಂಗಲ್ ಸೂಪರ್ ಫಾಸ್ಪೇಟ್, ಇದು .75 ಒಂದು ಸಾಂದ್ರತೆಯದ್ದಾಗಿರಬೇಕು. ಈ ಒಂದು ದ್ರಾವಣವನ್ನು 2 ಸಾರಿ ಈ ಕಾಫಿ ಎಲೆಗಳ ಮೇಲೆ ಸಿಂಪರಣೆ ಮಾಡಬೇಕಾಗತ್ತೆ. ಈ ರೀತಿ ಸಿಂಪರಣೆಯಿಂದ ಹೂಮೊಗ್ಗಿನ ಪ್ರಚೋದನೆಯನ್ನು ನಾವು ಪ್ರಚೋದಿಸಿದಂತಾಗತ್ತೆ. ಈ ರೀತಿ ಸಿಂಪರಣೆ ಮಾಡೋದರಿಂದ ಹೂಮೊಗ್ಗನ್ನು ನಾವು ಪ್ರಚೋದಿಸಬಹುದು ಮತ್ತು ಹೆಚ್ಚಿನ ಇಳುವರಿಯನ್ನು ಪಡೆಯೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ಕಾಫಿ ಬೆಳೆಯಲ್ಲಿ ಆಗಸ್ಟ್ ತಿಂಗಳಿನಲ್ಲಿ ನಾವು ಕೆಲವೊಂದು ಕೀಟ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಕಾಫಿ ಕಾಯಿಕೊರಕ ಅಂದರೆ ಬೆರ್ರಿ ಬೋರರ್ ಕೀಟದ ಬಾಧೆ ಕಂಡುಬಂದರೆ ಈ ಕಾಫಿ ಕಾಯಿಗಳನ್ನು ಈ ಬೆರ್ರಿ ಬೋರರ್ ಕೀಟದ ಬಾಧೆಯಿಂದ ರಕ್ಷಣೆ ಮಾಡೋದಕ್ಕೆ ನಾವು ಈ ಬೆವೇರಿಯಾ ಬ್ಯಾಸಿಯಾನ ಶಿಲೀಂಧ್ರದ ದ್ರಾವಣವನ್ನು ಸಿಂಪರಣೆ ಮಾಡಬೇಕಾಗತ್ತೆ. 200 ಲೀಟರ್ ನೀರಿಗೆ 40 ಗ್ರಾಂನಷ್ಟು ಬೆವೇರಿಯಾ ಬ್ಯಾಸಿಯಾನ ಶಿಲೀಂಧ್ರವನ್ನು 200 ಮಿಲಿಲೀಟರ್ನಷ್ಟು ಅಂಟು ದ್ರಾವಣದ ಜೊತೆಯಲ್ಲಿ ಸೇರಿಸಿ ಮಳೆ ಬಿಡು ಕೊಟ್ಟಾಗ ಸಿಂಪರಣೆ ಮಾಡಬೇಕಾಗತ್ತೆ. ಈ ಬೆವೇರಿಯಾ ಬ್ಯಾಸಿಯಾನ ಪರಿಣಾಮಕಾರಿಯಾಗಿ ಕೆಲಸ ಮಾಡೋದಕ್ಕೆ ಇದರಲ್ಲಿರುವಂಥ ಈ ಸ್ಪೋರ್ಗಳ ಸಂಖ್ಯೆ ಅಥವಾ ಬೀಜಾಣುಗಳ ಸಂಖ್ಯೆ 10^7 ಇರಬೇಕಾಗತ್ತೆ. ಅಂದರೆ ಇದನ್ನು ಕೊನಿಡಿಯಾ ಅಂತ ಕರೀತಾರೆ. ಪ್ರತಿ ಮಿಲಿಲೀಟ್ರ್ ದ್ರಾವಣದಲ್ಲಿ 10^7 ಕೊನಿಡಿಯಾಗಳು ಅಂದರೆ ಈ ಬೀಜಾಣುಗಳು ಇರಬೇಕಾಗತ್ತೆ. ಇದನ್ನು ನಮ್ಮ ರೈತ ಬಾಂಧವರು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಬೆವೇರಿಯಾ ಬ್ಯಾಸಿಯಾನ ಈ ಶಿಲೀಂಧ್ರದ ಸೋಂಕಿಗೆ ರೈತ ಬಾಂಧವರು ಕಾಫಿ ಮಂಡಳಿಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು. ಕಾಫಿ ಕೊಳೆ ರೋಗ ಮತ್ತು ಕಾಯಿ ತೊಟ್ಟು ಕೊಳೆ ರೋಗಗಳ ನಿರ್ವಹಣೆ ಕೂಡ ಬಹಳ ಮುಖ್ಯ. ಮಳೆಗಾಲದಲ್ಲಿ ಕಪ್ಪು ಕೊಳೆ ರೋಗ ಮತ್ತು ಕಾಫಿ ಕಾಯಿ ತೊಟ್ಟು ಕೊಳೆ ರೋಗಗಳು ಸಾಮಾನ್ಯವಾಗಿ ಕಂಡುಬರ್ತವೆ. ಮುಖ್ಯವಾಗಿ ಈ ರೋಗದ ಲಕ್ಷಣಗಳು ಅಂದರೆ ನಾವು ಕಾಯಿಗಳ ತೊಟ್ಟು ಕೊಳೆತಿರೋದನ್ನು ಕಾಣಬಹುದು. ಹಾಗೆಯೇ ಎಲೆಗಳ ಮೇಲೆ ಮತ್ತು ರೆಕ್ಕೆಗಳ ಮೇಲೆ ಶಿಲೀಂಧ್ರದ ಬೆಳವಣಿಗೆ ಕೂಡ ಆಗಿರುತ್ತೆ. ಬಾಧಿತ ಎಲೆಗಳು ಕಾಂಡದಿಂದ ನೇತಾಡ್ತಾ ಇರ್ತವೆ. ಈ ನೇತಾಡೋದಕ್ಕೆ ಈ ಶಿಲೀಂಧ್ರದ ಎಳೆ ಸಹಾಯ ಮಾಡುತ್ತೆ. ಈ ಒಂದು ಲಕ್ಷಣಗಳನ್ನು ನಮ್ಮ ರೈತ ಬಾಂಧವರು ಗಮನಿಸ್ಬಿಟ್ಟು ಕೆಲವು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ರೋಗ ಕಂಡುಬಂದರೆ ರೋಗ ಪೀಡಿತ ಎಲೆಗಳು ಮತ್ತು ಹಣ್ಣುಗಳನ್ನು ಸಂಗ್ರಹಣೆ ಮಾಡಿ ನಾಶ ಮಾಡಬೇಕಾಗತ್ತೆ. ಮತ್ತು ತೋಟದಲ್ಲಿ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು. ಈ ಕೊಳೆ ರೋಗಗಳ ಬೆಳವಣಿಗೆಯನ್ನು ಕಡಿಮೆ ಮಾಡೋದಕ್ಕೆ ನಾವು ಶಿಲೀಂಧ್ರನಾಶಕದ ಸಿಂಪರಣೆಯನ್ನು ಕೈಗೊಳ್ಳಬಹುದು. ಟೆಬಿಕೊನೋಸೋಲ್ 38.39% ಇದನ್ನು ಪ್ರತಿ ಒಂದು ಬ್ಯಾರಲ್ ನೀರಿಗೆ ಅಂದರೆ 200 ಲೀಟ್ರ್ ನೀರಿಗೆ 200 ಮಿಲಿಲೀಟ್ರ್ ಪ್ರಮಾಣದಲ್ಲಿ ನಾವು ಬೆರೆಸ್ಕೋಬೇಕಾಗತ್ತೆ. ಇದಕ್ಕೆ 50 ಮಿಲಿಲೀಟ್ರ್ನಷ್ಟು ಪ್ಲಾನೋಫಿಕ್ಸ್ ಮತ್ತು ಯಾವುದೇ ಒಂದು ಅಂಟನ್ನು 100 ಮಿಲಿಲೀಟ್ರ್ ಪ್ರಮಾಣದಲ್ಲಿ ಬೆರೆಸ್ಕೊಂಡು ಆ ಕಾಯಿಗಳು ಎಲೆಗಳು ಮತ್ತು ಎಳೆ ಕಾಂಡಗಳು ಚೆನ್ನಾಗಿ ನೆನೆಯೋ ರೀತಿಯಲ್ಲಿ ನಾವು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ಕಾಫಿ ಮಂಡಳಿಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು.
1: ರೈತರಿಗೆ ಸಲಹೆ ಪ್ರಸಾರವಾಯಿತು. ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: PM ಜಯ್, ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು, ಈ ಟ್ರಾಫಿಕ್ ಅಲ್ಲಿ ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
0: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1552114 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
0: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಇದು ಜಂಟಿ ನಿರ್ದೇಶಕರು ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಮಡಿಕೇರಿ ಇವರ ಪ್ರಕಟಣೆ. ರಕ್ಷಣಾ ಸಚಿವಾಲಯದ ಕೇಂದ್ರೀಯ ಸೈನಿಕ ಮಂಡಳಿ KSBU ಸಶಸ್ತ್ರ ಪಡೆಗಳ ಸಿಬ್ಬಂದಿಗಳ ಮಕ್ಕಳಿಗೆ ಕೇಂದ್ರೀಯ ಮೀಸಲಾತಿ ಕೋಟದ ಅಡಿಯಲ್ಲಿ MBBS BDS ಸೀಟುಗಳಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದ್ದು, ಅರ್ಹ ಅಭ್ಯರ್ಥಿಗಳು 21 ಜುಲೈ 2026 28 ಆಗಸ್ಟ್ 2026 KSB ವೆಬ್ಸೈಟ್ www.ksb.gov.in ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡುವ ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಸೀಟ್ ಹಂಚಿಕೆಯನ್ನು ಅರ್ಹತೆ ಹಾಗೂ ರಕ್ಷಣಾ ಸಚಿವಾಲಯದ ಮೀಸಲಾತಿ ನೀತಿಯನ್ನು ಆಧರಿಸಿ ಮಾಡಲಾಗುವುದು. ಅರ್ಹತಾ ಮಾನದಂಡಗಳು, ಅಗತ್ಯ ದಾಖಲೆಗಳು ಮತ್ತು ಅರ್ಜಿ ಸಲ್ಲಿಸುವ ಮಾರ್ಗಸೂಚಿಗಾಗಿ ಅರ್ಜಿದಾರರು ವೆಬ್ಸೈಟ್ಗೆ ಭೇಟಿ ನೀಡಿ ತಿಳಿಯಬಹುದಾಗಿದೆ ಎಂದು ಜಂಟಿ ನಿರ್ದೇಶಕರ ಸೈನಿಕ ಕಲ್ಯಾಣ ಪುನರ್ವಸತಿ ಇಲಾಖೆ ಮಡಿಕೇರಿ ಇವರ ಪ್ರಕಟಣೆ ತಿಳಿಸಿದೆ. ಶ್ರೋತೃಗಳು, ಇಂದು ಬೆಳಿಗ್ಗೆ 10 ಗಂಟೆಗೆ ಚಿಣ್ಣರ ಲೋಕ ಹೂರಣ ಮಾಹಿತಿಯುಕ್ತ ಕಾರ್ಯಕ್ರಮದಲ್ಲಿ ರಂಗ ಸಮಯ, ರಂಗ ಶಿಕ್ಷಣದ ಮಹತ್ವ, ಪೋಷಕರಿಗೆ ಸಲಹೆ ನೀಡುವ ವಿಶೇಷ ಸಂದರ್ಶನ. ಇದರಲ್ಲಿ ಕುಶಾಲನಗರದ ರಂಗ ಕಲಾವಿದ ಹಾಗೂ ಹಾಡುಗಾರ BS ಪರಮೇಶ್ ಸಾಗರ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ನಿರ್ವಹಣೆ ಶಕುಂತಲಾ ಎಂ. 11 ಗಂಟೆಗೆ ಸ್ವರ ಸಾಂಗತ್ಯ, ಹಾಡುಗಾರಿಗೆ ಎಲ್ಲರಿಗೂ ಅಗತ್ಯ, ಅಂತ್ಯಾಕ್ಷರಿ, ಪ್ರಸ್ತುತಿ ಮತ್ತು ನಿರ್ವಹಣೆ ಎಂ ಶಕುಂತಲಾ. FM 103.1 MHz ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 6:45 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
0: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
4: ಆಡೋ ಮಕ್ಕಳನ್ನು ಆಡಲು ಬಿಡಿ, ಹೂಡಬೇಡಿ ಹುನ್ನಾರ. ಗಂಡಾದರೂ ಸರಿ, ಹೆಣ್ಣಾದರೂ ಸರಿ.

0: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 6:49:48.
2: ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
3: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
5: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
6: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು, ಈ ಟ್ರಾಫಿಕ್ ಅಲ್ಲಿ ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
7: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ.
8: ಹೆಚ್ಚಿನ ಮಾಹಿತಿಗಾಗಿ 1552214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
9: ಮೈಸೂರ್ ಸ್ಯಾಂಡಲ್
10: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ

0: ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
1: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯಾ ಸುನಿತಾ ಫರ್ನಿಚರ್ನಲ್ಲಿ ಎಲ್ಲಾ ಫರ್ನಿಚರ್ಗಳ ಮೇಲೆ ಅಚ್ಚರಿ ಉಳಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತವಕ್ಕರ ಕಣ್ಣೂರ್.
2: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ. ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
3: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
2: ಹಾಗಾದ್ರೆ ಇವತ್ತೇ ಹೋಗೋಣ.
0: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
4: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
5: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
6: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
7: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ. ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

ಶ್ರೋತೃ, ಇಂದು ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರದಲ್ಲಿ ತಾಯಿಯ ಹಾಲು ಮೊದಲ ಪೋಷಣೆ ಮೊದಲ ರಕ್ಷಣೆ ವಿಶ್ವ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ಮಕ್ಕಳ ತಜ್ಞರಾದ ಡಾ ರಶ್ಮಿ ಪತಂಗೆ ಅವರೊಂದಿಗೆ ಸಂದರ್ಶನ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಅಮರಧ್ವನಿಯಲ್ಲಿ ಭಾರತ ದರ್ಶನ ಪುಸ್ತಕದ ಲೇಖಕರಾದ ಸದಾನಂದ ಶೆಣೈ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸದಾನಂದ ಹೊಳ್ಳ ಮತ್ತು ಶಾರದಾ ನಂಜಪ್ಪ. 4:00 ಕಲಿಸು ಗುರುವೆ ಕಲಿಸು ಮಾಲಿಕೆಯಲ್ಲಿ ಬಾಚನಹಳ್ಳಿಯ ಸಾಗರ ಕಾಲೇಜಿನ ಕನ್ನಡ ಉಪನ್ಯಾಸಕ ಸಂದೇಶ್ ಕುಮಾರ್ ಅವರೊಂದಿಗೆ ಮಾತುಕತೆ. ಪ್ರಸ್ತುತಿ ಎಂ ಶಕುಂತಲ. 5:00 ಗಾನಲಹರಿ. ನಾಪೋಕ್ಲಿನ ಗಾಯಕ ಆಕಾಶ್ ದೀಕ್ಷಿತ್ ಅವರಿಂದ ಹಾಡುಗಳ ಮುಂದುವರಿದ ಭಾಗ. ನಿರ್ವಹಣೆ ಎಂ ಶಕುಂತಲ. ಸಂಜೆ 6:51 ಕೃಷಿರಂಗದಲ್ಲಿ ಜೈವಿಕ ಅನಿಲ ಘಟಕಗಳ ಪ್ರಾಮುಖ್ಯತೆ ಕುರಿತು ಡಾ ವಿ ಕುಮಾರಗೌಡ ಅವರೊಂದಿಗೆ ಸಂದರ್ಶನ. ನಂತರ ಕೃಷಿ ಮಾಹಿತಿ, ಆನಂತರ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳು, ಈಗ ರೇಡಿಯೋ ಸಮಯ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಮನೇಲಿ ನಡ್ಪ. ಬಾಳಲೆ ದೇವನೂರು ಗ್ರಾಮತರ ಅಡ್ಡೆಂಗಡ ಪ್ರಭು ಅಪ್ಪಯ್ಯ ಅಯ್ಯಂಗ ನೀನಾಂದು ಪೊಲಕ ಮರಣ ಪಟ್ಟಿತ್ತು. 71 ವೈತರ ಅಡ್ಡೆಂಗಡ ಪ್ರಭು ಅಪ್ಪಯ್ಯ ಅಯ್ಯಂಗಡ ದಪನ ಕಾರ್ಯ ಇಂದು ಪೊಲಕ 10 ಗಂಟೆಗೆ ದೇವನೂರು ಗ್ರಾಮತರ ಅಯ್ಯಂಡ ಸ್ವಂತ ಮನೆ ನಡ್ಪ. FM 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳ ಈಗ ರೇಡಿಯೋ ಸಮಯ 7:02 ವಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ವೈಜ್ಞಾನಿಕ ಮನೋಭಾವನೆಯನ್ನ ಬೆಳೆಸಿಕೊಳ್ಳೋದು ಇಂದಿನ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯ. ಅದರಲ್ಲೂ ಪ್ರಕೃತಿಯಲ್ಲಿ ಕಂಡುಬರುವಂತಹ ವಿಸ್ಮಯಕರ ಹಾಗೂ ಮನೋಲ್ಲಾಸಕರ ಸಂಗತಿಗಳನ್ನ ಸ್ವತಃ ತಾವೇ ನಡೆದು ನೋಡಿ ಕೇಳಿ ಓದಿ ತಿಳ್ಕೊಳ್ಳೋದು ವಿದ್ಯಾರ್ಥಿಗಳ ಪಾಲಿಗೆ ಅತ್ಯಂತ ಮಹತ್ವದ ಅಂಶ. ಪಕ್ಷಿ ವೀಕ್ಷಣೆ ಸುಲಭವೂ ರೋಮಾಂಚನಕಾರಿಯೂ ಆದಂತಹ ಹವ್ಯಾಸ.
2: ಡಾಕ್ಟರ್ ಎಸ್ ವಿ ನರಸಿಂಹನ್ ಹೀಗೆನ್ನುತ್ತಾರೆ,
3: ಪ್ರಪಂಚದ ಮೂರನೇ ಎರಡರಷ್ಟು ಭೂಭಾಗದಷ್ಟು ವಿಶಾಲವಾದ ಸಮೃದ್ಧವಾದ ವೈವಿಧ್ಯಮಯ ಕಾಡನ್ನು ಬೆಳೆಸಲು ಹಕ್ಕಿಗಳು ಮತ್ತು ಅವುಗಳಂತಹ ಇತರ ಸಣ್ಣ ಸಣ್ಣ ಜೀವಿಗಳೇ ಕಾರಣ ಎಂಬುದನ್ನು ನಾವು ಅರಿಯಬೇಕು. ಇವೆಲ್ಲವೂ ಹಕ್ಕಿಗಳು ಪ್ರತಿದಿನ ನಾಲ್ಕಾರು ಹನಿ ಮಕರಂದ ಕುಡಿದು ಹತ್ತಾರು ಕಾಡು ಹಣ್ಣುಗಳನ್ನು ತಿಂದು ಆ ಮೂಲಕ ಬೆಳೆಸಿದ ಅತ್ಯಪೂರ್ವ ಸಸ್ಯ ಸಂಪತ್ತು.

0: ಪುಸ್ತಕ ಓದುವ ಹವ್ಯಾಸವುಳ್ಳವನು ಎಲ್ಲಿ ಹೋದರೂ ಸಂತೋಷವಾಗಿರಬಲ್ಲ, ಹೀಗೆಂದವರು ಮಹಾತ್ಮ ಗಾಂಧೀಜಿ.
1: ಉತ್ತಮ ಕಾವ್ಯಗಳು ನಮ್ಮ ನಮ್ಮ ಅಭಿರುಚಿಯನ್ನು ಕೆಡದಂತೆ ಕಾಪಾಡುವ ಸಾಮಗ್ರಿಗಳು ಎಂದಿದ್ದಾರೆ ಮ್ಯಾಥ್ಯೂ ಆರ್ನಾಲ್ಡ್.
0: ನಮ್ಮ ಅಂತರಂಗದ ಪುಸ್ತಕ ತೆರೆಯುವವರೆಗೆ ಉಳಿದೆಲ್ಲಾ ಪುಸ್ತಕಗಳು ನಿರರ್ಥಕ ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು.
1: ಮನೆಯಲ್ಲಿ ಓದುವ ಹಿರಿಯರು ಮಾದರಿಯಾಗಿ ಮಕ್ಕಳು ಉತ್ತಮ ಪುಸ್ತಕಗಳನ್ನು ಓದುವಂತಾಗಲಿ. ಇದು ಕಿರಿಯರ ಪಾಲಿಗೆ ಹಿರಿಯರು ಕೈದಾಟಿಸುವ ಅತಿದೊಡ್ಡ ಸಂಪತ್ತು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ವಿಕಸಿತ ಭಾರತಕ್ಕಾಗಿ ನಶೆ ಮುಕ್ತ ಯುವಜನತೆ, ಮಾದಕ ವಸ್ತು ಮುಕ್ತ ಭಾರತ 100 ವಾರಗಳ ಅಭಿಯಾನಕ್ಕೆ ಇಂದು ಚಾಲನೆ. ಸ್ವಾಮಿ ವಿವೇಕಾನಂದರು ರಾಷ್ಟ್ರವೇ ಪ್ರಥಮ ಎಂಬ ಮಂತ್ರದೀಕ್ಷೆ ನೀಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಎಚ್ಐವಿ ಏಡ್ಸ್ ರಾಜ್ಯಾದ್ಯಂತ 60 ದಿನಗಳ ಯುವಜನ ಜಾಗೃತಿ ಆಂದೋಲನ. ವಿಶ್ವ ಶ್ವಾಸಕೋಶ ಕ್ಯಾನ್ಸರ್ ಜನಜಾಗೃತಿ ದಿನಾಚರಣೆ ಸಂಪನ್ನ. ಈಗ ವಾರ್ತೆಗಳ ವಿವರ. ಮೈ ಭಾರತ್ ವಿಕಸಿತ ಭಾರತ ಸಂಕಲ್ಪ ಅಭಿಯಾನಕ್ಕಾಗಿ ನಶಾಮುಕ್ತ ಯುವಜನತೆ ಧ್ಯೇಯದೊಂದಿಗೆ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ಮಾದಕ ವಸ್ತು ಮುಕ್ತ ಭಾರತ 100 ವಾರಗಳ ಅಭಿಯಾನಕ್ಕೆ

0: ಇಂದು ದೇಶಾದ್ಯಂತ ಚಾಲನೆ ನೀಡಲಿದೆ. ಈ ಅಭಿಯಾನ ದೇಶಾದ್ಯಂತ 10,000 ಸ್ಥಳಗಳಲ್ಲಿ 1 ಕೋಟಿಗೂ ಹೆಚ್ಚು ಯುವಜನರನ್ನು ತೊಡಗಿಸಿಕೊಳ್ಳಲಿದೆ. ಯುವಜನತೆಯನ್ನು ಮಾದಕ ವಸ್ತು ಸಾಗಣೆ ಮತ್ತು ಬಳಕೆ ವಿರುದ್ಧ ಸಂಘಟಿಸಿ ವಿಕಸಿತ ಭಾರತ 2047 ಎಂಬ ಕನಸಿನ ಸಾಕಾರಕ್ಕೆ ಅಣಿಗೊಳಿಸಲು ಯೋಜಿಸಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಷ್ಟ್ರವ್ಯಾಪಿ ಅಭಿಯಾನದ ಅಂಗವಾಗಿ ಇಂದು ಬೆಳಗ್ಗೆ 10:30ಕ್ಕೆ ವರ್ಚುವಲ್ ವೇದಿಕೆ ಮೂಲಕ ಯುವಜನರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಧಾರವಾಡ ಹಾಗೂ ಬೆಳಗಾವಿ ಜಿಲ್ಲೆ ಯುವ ವ್ಯವಹಾರಗಳು ಹಾಗೂ ಕ್ರೀಡಾಧಿಕಾರಿ ಸಂಗ್ರಾಮ್ ಸಾವಂತ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಮೈ ಭಾರತ್ ಭಾರತ ಸರ್ಕಾರದ ಯುವಜನ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ಅಧೀನದಲ್ಲಿ ನಶಾಮುಕ್ತ ಯುವ ಫಾರ್ ವಿಕ್ಸಿತ್ ಭಾರತ್ ಸಂಕಲ್ಪ ಅಭಿಯಾನವನ್ನು ಆಯೋಜಿಸುತ್ತಿದೆ. ಇದರ ಮುಖ್ಯ ಉದ್ದೇಶ ಮಾದಕ ದ್ರವ್ಯ ಮುಕ್ತ ಭಾರತ, ನಶಾಮುಕ್ತ ಭಾರತ್ ನಿರ್ಮಿಸುವುದಾಗಿದೆ. ಧಾರವಾಡ ಜಿಲ್ಲೆಯಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯವು ಈ ಕಾರ್ಯಕ್ರಮವನ್ನು ಆಯೋಜಿಸುತ್ತಿದ್ದು, ಮಾನ್ಯ ಪ್ರಧಾನ ಮಂತ್ರಿಯವರ ನೇರ ವರ್ಚುವಲ್ ಸಂವಾದದಲ್ಲಿ ಭಾಗವಹಿಸಲು 100 ಯುವಕರು ಸೇರಲಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಹಾಗೂ ಕೇಲಿ ವಿಶ್ವವಿದ್ಯಾಲಯ ಬೆಳಗಾವಿ ಮತ್ತು ಮೈ ಭಾರತ್ ಬೆಳಗಾವಿ ವತಿಯಿಂದ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದ್ದು, ಪ್ರಧಾನ ಮಂತ್ರಿಗಳ ಭಾಷಣದ ನೇರ ಪ್ರಸಾರದಲ್ಲಿ 100 ಯುವಕರು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದ ಅಂಗವಾಗಿ ಯುವಕರು ನಶಾಮುಕ್ತಿ ಪ್ರತಿಜ್ಞೆ ಸ್ವೀಕರಿಸಿ ಮಾದಕ ದ್ರವ್ಯ ಮುಕ್ತ ಸಮಾಜ ನಿರ್ಮಾಣದ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಲಿದ್ದಾರೆ. ಈ ಅಭಿಯಾನದ ರಾಷ್ಟ್ರೀಯ ಗುರಿ 1 ಕೋಟಿ ನಶಾ ವಿರೋಧಿ ಪ್ರತಿಜ್ಞೆಗಳನ್ನು ಸಂಗ್ರಹಿಸುವುದಾಗಿದೆ. ಪ್ರತಿಯೊಬ್ಬ ನಾಗರಿಕರು ವಿಶೇಷವಾಗಿ ಯುವಕರು myBharat.gov.in ಗೆ ಭೇಟಿ ನೀಡಿ ನಶಾಮುಕ್ತಿ ಈ ಪ್ರತಿಜ್ಞೆ ಸ್ವೀಕರಿಸಿ ಈ ಜನಾಂದೋಲನದಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತೆ ನಾನು ಮನವಿ ಮಾಡುತ್ತೇನೆ.
0: ಪೂಜ್ಯ ಸ್ವಾಮಿ ವಿವೇಕಾನಂದರು ಯುವಜನರಿಗೆ ರಾಷ್ಟ್ರವೇ ಪ್ರಥಮ ಎಂಬ ಮಂತ್ರದೀಕ್ಷೆ ನೀಡಿದ್ದಾರೆ. ಸುಶಿಕ್ಷಿತ ಯುವಜನರೇ ದೇಶದ ಆಧಾರ ಸ್ತಂಭ. ಆತ್ಮನಿರ್ಭರ ಭಾರತ ಮತ್ತು ಮೇಕ್ ಇನ್ ಇಂಡಿಯಾಕ್ಕೆ ಉತ್ತೇಜನ ನೀಡೋಣ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ ವಿವೇಕ ಸ್ಮಾರಕವನ್ನು ಉದ್ಘಾಟಿಸಿ ಕೇಂದ್ರದ ಆವರಣದಲ್ಲಿ ಗಿಡ ನೆಟ್ಟು ಅವರು ನೀರುಣಿಸಿದರು. ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಅಮೃತ ಶಿಲೆಯಲ್ಲಿ ರೂಪಿಸಿದ ಸ್ವಾಮಿ ವಿವೇಕಾನಂದರ ಮೂರ್ತಿಯನ್ನು ಪ್ರಧಾನಮಂತ್ರಿಯವರಿಗೆ ಸ್ಮರಣಿಕೆಯಾಗಿ ನೀಡಲಾಯಿತು. ಶ್ರೀರಾಮಕೃಷ್ಣ ವಿದ್ಯಾಶಾಲೆ ಆವರಣದಲ್ಲಿ ಪ್ರಧಾನಮಂತ್ರಿಯವರು ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾಡಿದರು.
2: ಸಾಥಿಯೋ, ಮೈಸೂರು ಭಾರತ ಕೀ ಅನಾದಿ ಸಾಂಸ್ಕೃತಿಕ ಚೇತನಾ ಕಾ ಕೇಂದ್ರ ರಹಾ ಹೈ. ಯಹಾ ಕೆ ಮಂದಿರ್, ಯಹಾ ಕಿ ಪರಂಪರಾಯೆ ಔರ್ ಉತ್ಸವ, ಮೈಸೂರು ಕಾ ದಶಹರಾ, ಯಹಾ ಕೆ ಭವ್ಯ ಮಹಲ್, ಇಸ್ಕಾ ಸಂಗೀತ ಔರ್ ಸಾಹಿತ್ಯ, ಭಾರತ ಕಿ ವಿರಾಸತ್ ಇಸ್ ಶಹರ್ ಕೆ ಕಣ ಕಣ ಮೇ ರಚಿ ಬಸಿ ಹೈ. ಔರ್ ಯೇ ದೇಖ್ ಕರ್ ಬಹುತ್ ಸಂತೋಷ ಮಿಲ್ತಾ ಹೈ ಕಿ ಇಸ್ ಶಹರ್ ನೆ ಇಸ್ ವಿರಾಸತ್ ಕೋ ಉಸಿ ಕುಶಲತಾ ಸೆ ಸಹಜಾ ಭಿ ಹೈ, ಸಮಾರಾ ಭಿ ಹೈ. ಶ್ರೀ ರಾಮಕೃಷ್ಣ ಆಶ್ರಮ ಔರ್ ಸ್ವಾಮಿ ವಿವೇಕಾನಂದ ಕಿ ಸ್ಮೃತಿಯಾ ಭಿ ಮೈಸೂರು ಕಿ ವಿರಾಸತ್ ಕಾ ಹಿ ಏಕ್ ಸಮೃದ್ಧ ಹಿಸ್ಸಾ ಹೈ. ಮೈ ಉಸ್ ಐತಿಹಾಸಿಕ ಭವನ್ ಮೇ ಭಿ ಗಯಾ ಥಾ ಜಹಾಂ ಸ್ವಾಮಿ ವಿವೇಕಾನಂದ ಜಿ ನೆ ಅಪ್ನೆ ಪ್ರವಾಸ ಕೆ ದೌರಾನ್ ಕುಛ್ ಸಮಯ ಬಿತಾಯಾ ಥಾ. ಕರ್ನಾಟಕ ಕೆ ಕಿತನೆ ಹಿ ವಿದ್ವಾನ್ ಔರ್ ಮನೀಷಿ ಇಸ್ ಸ್ಥಾನ ಸೆ ಜುಡೆ ರಹೆ. ರಾಷ್ಟ್ರ ಕವಿ ಕುವೆಂಪು ಜೆಸೆ ಮಹಾಪುರುಷ ಜಬ್ ಮೈಸೂರ್ ಮೇ ಥೆ ಉನ್ಕಾ ಭಿ ರಾಮಕೃಷ್ಣ ಆಶ್ರಮ ಸೆ ಗಹರಾ ಜುಡಾವ್ ಥಾ. ಸ್ವಾಮಿ ವಿವೇಕಾನಂದ ಕಲ್ಚರಲ್ ಯೂತ್ ಸೆಂಟರ್ ಯಾನಿ ವಿವೇಕ ಸ್ಮಾರಕ ಕೆ ಉದ್ಘಾಟನ್ ಕೆ ಜರಿಯೆ ಹಮ್ ಇಸ್ ಮಿಷನ್ ಕೋ ನಯಾ ವಿಸ್ತಾರ್ ದೇ ರಹೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಎಚ್ಐವಿ ಹಾಗೂ ಏಡ್ಸ್ ಸೋಂಕಿನ ಕುರಿತು ಯುವಜನರಲ್ಲಿ ಜಾಗೃತಿ ಮೂಡಿಸಲು ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಸಹಯೋಗದಲ್ಲಿ ಈ ತಿಂಗಳ 12ರಿಂದ 2 ತಿಂಗಳ ಕಾಲ ರಾಜ್ಯಾದ್ಯಂತ ತೀವ್ರ ಪ್ರಚಾರ ಆಂದೋಲನ ನಡೆಯಲಿದೆ ಎಂದು ಆರೋಗ್ಯ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಬೆಂಗಳೂರಿನ

0: ಇಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸಚಿವರು, ಕಳೆದ 3 ತಿಂಗಳಲ್ಲಿ ಜನಸಾಮಾನ್ಯರಲ್ಲಿ 3091 ಹಾಗೂ ಗರ್ಭಿಣಿಯರಲ್ಲಿ 111 ಎಚ್ಐವಿ ಸೋಂಕು ಪತ್ತೆಯಾಗಿವೆ. ಕಳೆದ ಜುಲೈ ತಿಂಗಳಲ್ಲಿ 3000ಕ್ಕೂ ಹೆಚ್ಚು ಜನ ನೋ ಯುವರ್ ಹೆಲ್ತ್ ಸ್ಟೇಟಸ್ ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡಿ ತಮ್ಮ ಆರೋಗ್ಯದ ಮಾಹಿತಿ ಪಡೆದಿದ್ದಾರೆ ಎಂದರು. ಶ್ವಾಸಕೋಶದ ಕ್ಯಾನ್ಸರ್ ತಡೆಗೆ ಒಗ್ಗಟ್ಟಿನಿಂದ ಶ್ರಮಿಸೋಣ ಎಂಬ ಧ್ಯೇಯದೊಂದಿಗೆ ಆರಂಭಿಕ ಹಂತದಲ್ಲೇ ರೋಗ ಪತ್ತೆ ಹಾಗೂ ರೋಗಪೀಡಿತರಿಗೆ ಸಹಾನುಭೂತಿಯ ಬೆಂಬಲ ನೀಡುವ ಮಹತ್ವ ಸಾರುವ ಮೂಲಕ ವಿಶ್ವ ಶ್ವಾಸಕೋಶ ಕ್ಯಾನ್ಸರ್ ಜನಜಾಗೃತಿ ದಿನ ಆಚರಿಸಲಾಯಿತು. ಚೆಸ್ಟ್ ಕೌನ್ಸಿಲ್ ಆಫ್ ಇಂಡಿಯಾ ಸಂಸ್ಥಾಪಕ ಅಧ್ಯಕ್ಷ, ದಾವಣಗೆರೆಯ ಖ್ಯಾತ ಶ್ವಾಸಕೋಶ ತಜ್ಞ ಡಾ ಎನ್ಎಚ್ ಕೃಷ್ಣ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಶ್ವಾಸಕೋಶದ ಕ್ಯಾನ್ಸರ್ ಧೂಮಪಾನಿಗಳು ಇರ್ತಾರೋ ಅವರಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಬರುತ್ತೆ. ಆಕ್ಟಿವ್ ಸ್ಮೋಕರ್ ಇರಬಹುದು, ಪ್ಯಾಸಿವ್ ಸ್ಮೋಕಿಂಗ್ ಮತ್ತೆ ಇನ್ನೊಬ್ಬರದ್ದು ಸ್ಮೋಕ್ ನಿಂದ ಅದನ್ನ ಸ್ವೀಕರಿಸಿದ್ರೆ ಅವರಿಗೂ ಕೂಡ ಶ್ವಾಸಕೋಶದ ಕ್ಯಾನ್ಸರ್ ಆಗುವಂತಹ ಸಾಧ್ಯತೆ ಇರುತ್ತೆ. ಧೂಮಪಾನನೇ ಮಾಡೋದಿಲ್ಲ ಅವರಿಗೆ ಲಂಗ್ ಕ್ಯಾನ್ಸರ್ ಬರೋದಿಲ್ಲ ಅಂತ ಏನೂ ಇಲ್ಲ. ಹೊಗೆಗೆ ಯಾವಾಗಲೂ ಕೂಡ ಎಕ್ಸ್ಪೋಸ್ ಆಗಿರೋರು, ಹೆಣ್ಮಕ್ಳು ಯಾರಾದರೂ ಕೂಡ ಸತತವಾಗಿ ಅವರ ಅಡಿಗೆ ಮನೆಯಲ್ಲಿ ಹೊಗೆಗೆ ಎಕ್ಸ್ಪೋಸ್ ಆಗಿದ್ರೆ ಅಥವಾ ಕಾರ್ಖಾನೆಯ ಒಂದು ಹೊಗೆಗೆ ಎಕ್ಸ್ಪೋಸ್ ಆಗಿದ್ರೆ ಅವರಿಗೂ ಕೂಡ ಇದು ಬರುವಂತಹ ಸಾಧ್ಯತೆ ಇರುತ್ತೆ. ಮುನ್ನೆಚ್ಚರಿಕೆಯಾಗಿ ನಾವು ಮಾಡಬೇಕಾದೇನು ಅಂತ ಹೇಳಿದ್ರೆ, ಯಾರಿಗಾದ್ರೂ 2-3 ವಾರ ತನಕ ಕೆಮ್ಮಿರೋದು ಮತ್ತು ರಕ್ತ ಬೀಳೋದು ಹಾಗೂ ಅವರದು ದೇಹದಲ್ಲಿ ತೂಕ ಕಡಿಮೆ ಆಗೋದು, ಆ ಪೇಷಂಟ್ ಗೆ ನಾವು ಮೊದಲು ಕರೆಸಿ ಮೊದಲು ಚೆಸ್ಟ್ ಎಕ್ಸ್ರೇ ಅವಶ್ಯಕತೆ ಬಿದ್ರೆ ಸಿಟಿ ಸ್ಕ್ಯಾನ್ ಮಾಡಿಸೋದ್ರಿಂದ ಶ್ವಾಸಕೋಶದ ಕ್ಯಾನ್ಸರ್ ಅದನ್ನು ಪತ್ತೆ ಹಚ್ಚಲಿಕ್ಕೆ ಸಹಾಯ ಆಗುತ್ತೆ.
0: ಶ್ರೀ ಉತ್ತರಾದಿ ಮಠದ 41ನೇ ಪೀಠಾಧಿಪತಿ ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರ 31ನೇ ಚಾತುರ್ಮಾಸ್ಯ ಈ ತಿಂಗಳ 8ನೇ ತಾರೀಖಿನಿಂದ 26ರವರೆಗೆ ಧಾರವಾಡದ ಉತ್ತರಾದಿ ಮಠದಲ್ಲಿ ನಡೆಯಲಿದೆ ಎಂದು ಚಾತುರ್ಮಾಸ್ಯ ಸಮಿತಿ ಅಧ್ಯಕ್ಷ ಪಂಡಿತ್ ಪ್ರಹ್ಲಾದ್ ಆಚಾರ್ಯ ಗಲಗಲಿ ತಿಳಿಸಿದ್ದಾರೆ. 1935ರಲ್ಲಿ ಶ್ರೀ ಸತ್ಯಧ್ಯಾನ ತೀರ್ಥರು ಧಾರವಾಡದಲ್ಲಿ ಚಾತುರ್ಮಾಸ್ಯ ಕೈಗೊಂಡಿದ್ದರು. ಆ ಬಳಿಕ 90 ವರ್ಷಗಳ ನಂತರ ಶ್ರೀ ಸತ್ಯಾತ್ಮ ತೀರ್ಥರ ಚಾತುರ್ಮಾಸ್ಯ ನಡೆಯುತ್ತಿರುವುದು ವಿಶೇಷ ಎಂದರು. ರಾಜ್ಯ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ತುಮಕೂರಿನಲ್ಲಿ ಆಯೋಜಿಸಿದ್ದ 11 ವರ್ಷದ ಒಳಗಿನ ಬಾಲಕರ ಬ್ಯಾಡ್ಮಿಂಟನ್ ಪಂದ್ಯದಲ್ಲಿ ರೇಯಾನ್ಸ್ ರಿಷಿಕ್ ಸಾಯಿ ಯಗಂಟಿ ಹಾಗೂ 13 ವರ್ಷದೊಳಗಿನ ಬಾಲಕಿಯರ ವಿಭಾಗದಲ್ಲಿ ಸಿಹಿ ಆದರ್ಶ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಡಬಲ್ಸ್ ಪಂದ್ಯದಲ್ಲಿ 11 ವರ್ಷದ ಅಥರ್ವ ಸಾಹು ಹಾಗೂ ರೇಯಾನ್ಸ್ ರಿಷಿಕ್, 13 ವರ್ಷದ ಪಿಎನ್ ಸಾನ್ವಿ ಹಾಗೂ ಶಾಂಭವಿ ಶರ್ಮಾ ಪ್ರಥಮ ಸ್ಥಾನ ಪಡೆದರು. 13 ವರ್ಷದ ಬಾಲಕರ ವಿಭಾಗದ ಸಿಂಗಲ್ಸ್ ಪಂದ್ಯದಲ್ಲಿ ವೈಭವ್ ರಾವ್ ನಂದಿಕೊಳ್ಳ ಪ್ರಥಮ ಸ್ಥಾನ, ಡಬಲ್ಸ್ನಲ್ಲಿ ಮಾನ್ವಿತ್ ಮಾಣಿಬೆಟ್ಟು ಹಾಗೂ ಆದೇಶ್ ವೈಭವ್ ರಾವ್ ಮೊದಲ ಸ್ಥಾನ ಪಡೆದರು. ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ, ರಾಜ್ಯ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಧ್ಯಕ್ಷ ಕುಮಾರ್ ಬಂಗಾರಪ್ಪ, ತುಮಕೂರು ಬ್ಯಾಡ್ಮಿಂಟನ್ ಅಕಾಡೆಮಿ ಅಧ್ಯಕ್ಷ ಪಿ ಪ್ರವೀಣ್ ವಿಜೇತರಿಗೆ ಬಹುಮಾನ ಪ್ರದಾನಿಸಿದರು. ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕು ಒಳಬಳ್ಳಾರಿ ರಸ್ತೆಯ ಮೊರಾರ್ಜಿ ದೇಸಾಯಿ ಅಲ್ಪಸಂಖ್ಯಾತರ ವಸತಿ ಶಾಲೆಯ ವಿದ್ಯಾರ್ಥಿಗಳು 2 ದಿನಗಳ ಹಿಂದೆ ಆಹಾರ ಸೇವಿಸಿ ಅಸ್ವಸ್ಥರಾದ ಹಿನ್ನೆಲೆ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಸತ್ಯನಾರಾಯಣ ಶೆಟ್ಟಿ ಭೇಟಿ ನೀಡಿ ಪರಿಶೀಲಿಸಿದರು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಜನಜಾಗೃತಿ ಸೈಕಲ್ ಮತ್ತು ದ್ವಿಚಕ್ರ ವಾಹನ ಜಾಥಾಕ್ಕೆ ಧಾರವಾಡದ ಕರ್ನಾಟಕ ಕಾಲೇಜ್ ವೃತ್ತದಲ್ಲಿ ಜಿಲ್ಲಾ ಸ್ವೀಪ್ ನೋಡಲ್ ಅಧಿಕಾರಿ ಭುವನೇಶ್ ಪಾಟೀಲ್ ಚಾಲನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಕಸಿತ ಭಾರತಕ್ಕಾಗಿ ನಶೆ ಮುಕ್ತ ಯುವಜನತೆ, ಮಾದಕ ವಸ್ತು ಮುಕ್ತ ಭಾರತ 100 ವಾರಗಳ ಅಭಿಯಾನಕ್ಕೆ ಇಂದು ಚಾಲನೆ. ಸ್ವಾಮಿ ವಿವೇಕಾನಂದರು ರಾಷ್ಟ್ರವೇ ಪ್ರಥಮ ಎಂಬ ಮಂತ್ರದೀಕ್ಷೆ ನೀಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಎಚ್ಐವಿ ಏಡ್ಸ್ ರಾಜ್ಯಾದ್ಯಂತ 60 ದಿನಗಳ ಯುವಜನ ಜಾಗೃತಿ ಆಂದೋಲನ. ವಿಶ್ವ ಶ್ವಾಸಕೋಶ ಕ್ಯಾನ್ಸರ್ ಜನಜಾಗೃತಿ ದಿನಾಚರಣೆ ಸಂಪನ್ನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ರೇಡಿಯೋ ಸಮಯ 7:16:10.
1: ಅಂದದ ರೂಪಿಗೆ ಚಂದದ ವಿನ್ಯಾಸ ಕೊಡಗಿನ ದಕ್ಷಿಣ ಕನ್ನಡ.

0: ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
1: ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್ ಅರಸ್ ರೋಡ್ ಮೈಸೂರು.
2: ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ.
3: ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ.
2: ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ.
4: ಫೋನ್ 22551.
5: ಜುಲೈ ರೋದಂಡಾಂಗ್ ಮರಣಪಟ್ಟ ಅಮ್ಮ ತೀರಾ ಪರಮೇಶ್ವರ್ ಅಂಡ ಅಮಾದ ಕಾರ್ಬಾರ್ ನಾಳೆ ತಿಂಗಳ ಪೊಲಕ 12 ಗಂಟೆಗೆ ಬಾಡಗರ ಕೇರಿಲುಳ್ಳ ಅಂಡ ಸ್ವಂತ ಮನೆಯಲ್ಲಿ ನಡಪ. ಒಕ್ಕಕಾರ ಊರುಕಾರ ಬೆಂದು ಚೆಂಗಾದಿಯಲ್ಲ ಇದನ್ನೇ ಆಹ್ವಾನದ ಜ್ಞಾನ ಮಾಡಿದ ಬರೋನುಂದು ಅಂಡ ಪೊಣ್ಣು ಮಕ್ಕ ಪಿಂಜ ಸಂಸಾರಕಾರ ಕಟ್ಟಂಡಿತು.
2: ಪ್ರೀತಿಯ ಶ್ರೋತೃಗಳೇ, ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ವಿನೂತನ ಕಾರ್ಯಕ್ರಮಗಳು. ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ಪ್ರತಿ ಭಾನುವಾರ 10 ಗಂಟೆಗೆ ಕಲಾಂ ಕನಸು, ಮಕ್ಕಳ ಮನಸ್ಸಿಗದು ಚಂದದ ತಿರಿಸು. 10 ಗಂಟೆಯಿಂದ 10:15 ದೀಪಾಮೃತ, ಸಹೃದಯತೆಗೊಂದು ಶುಭಾಷಿತ. 6:10

ಗಂಟೆಗೆ ಕಲಾಂ ಕನಸು, ಮಕ್ಕಳ ಮನಸ್ಸಿಗದು ಚೆಂದದ ತಿರಿಸು. 10:00 to 15:15 ದೀಪಾಮೃತ, ಸಹೃದಯತೆಗೊಂದು ಶುಭಾಷಿತ. 6:10 ಯುವ ವಾಣಿ ಕಾರ್ಯಕ್ರಮದಲ್ಲಿ ದೀಪಧಾರಿ, ಯಶಸ್ಸಿನ ಹಾದಿಗೊಂದು ದಿಟ್ಟ ಹೆಜ್ಜೆ. ಪ್ರತಿ ಭಾನುವಾರ ಸಂಜೆ 5:00 to 5:15 ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು, ತವರ ನೆನಪುಗಳ ಮೆಲುಕು. ಮಾತು ಮಲ್ಲಿಗೆ, ಒಂದಿಷ್ಟು ಮಾಹಿತಿ ಮನಸ್ಸಿಗೆ. ಪ್ರತಿ ಮಂಗಳವಾರ ಬೆಳಗ್ಗೆ 11:00 to 12:00 ಸಂದೇಶಗಳನ್ನಾಧರಿಸಿದ ನೇರ ಪ್ರಸಾರದ ಕಾರ್ಯಕ್ರಮ. ಮಾತಂದ್ರೆ ಮಾತು, ನೆನೆಯೋಣ ಅಮ್ಮನ ಕೈ ತುತ್ತು, ಮೆರೆಸೋಣ ಆಕಾಶವಾಣಿಯ ಗಮ್ಮತ್ತು. ಪ್ರತಿ ಗುರುವಾರ ಬೆಳಗ್ಗೆ 11:00 to 12:00 ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಗೀತಮಾಧುರ್ಯ, ಮಿಶ್ರ ಹಾಡುಗಳ ಗಾನಲೋಕ. ಪ್ರತಿ ಶನಿವಾರ ಬೆಳಗ್ಗೆ 11:00 to 12:00 ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನೈದಿಲೆ ಗಾದೆ ಘಮ, ಪತ್ರಾಧಾರಿತ ವಿಶೇಷ ಕಾರ್ಯಕ್ರಮ ಶನಿವಾರ ಬೆಳಗ್ಗೆ 9:05. ಮಹಿಳಾ ಲೋಕದಲ್ಲಿ ಭಾರವೇನಲ್ಲ ಈ ಬದುಕು, ಸಂದರ್ಶನವನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ. ಇವೆಲ್ಲ ಕಾರ್ಯಕ್ರಮಗಳು ನಿಮಗಾಗಿ. ಟ್ಯೂನ್ ಮಾಡಿ FM 103.1 MHz ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.

0: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
1: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು. ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ. ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
2: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
1: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್, ಇದು ಸ್ವಿಸ್ ಗೋಲ್ಡ್ನ ಪ್ರಾಮಿಸ್. ಸ್ವಿಸ್ ಗೋಲ್ಡನ್ ಡೈಮಂಡ್ಸ್, ವಿರಾಜಪೇಟೆ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಷಿನ್ ಖರೀದಿಸುವಾಗ 3,000 ರೂಪಾಯಿ ವರ್ತ್ ನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ. ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ. ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ. ರೀ, ಒಂದೊಳ್ಳೆ ವೆಜ್ ಊಟ, ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು. ಎಲ್ಲಿ ಕೊಡಿಸ್ತೀರಾ ಹೇಳಿ?
2: ಅಷ್ಟೇನಾ, ಅದಕ್ಕೇನು, ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಹೋದ್ರ ಆಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಸ್ಟಾಟ್ಸ್ ಎಲ್ಲಾ ಸಿಗುತ್ತೆ.
1: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ಫಾಸ್ಟ್ ಅಲ್ಲಿಂದಲೇ ಮಾಡೋಣ.
2: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ನಾನಿದುವರೆಗೆ ಈ ಟೇಸ್ಟ್ ನಲ್ಲಿ ನಾಟಿ ಸ್ಟೈಲ್ ಫುಡ್ ತಿಂದೇ ಇಲ್ಲ. ವಾವ್, ಸೂಪರ್ ಸೂಪರ್ ಟೇಸ್ಟ್ ರೀ.
2: ಹೌದು, ಈ ರಾಗಿ ಮುದ್ದೆ, ಈ ನಾಟಿ ಕೋಳಿ ಸಾರಂತೂ ಸೂಪರ್.

0: ஆன் ஹோட்டல் கிரீன்ஸ் நாட்டி ஸ்டைல்னா நாட்டி கோழி, நாட்டி மட்டன், எல்லா ஐட்டம்ஸ், மட்டன் சூப், போட்டி, மட்டன் சாப்ஸ், மட்டன் அண்ட் சிக்கன் பிரியாணி டேஸ்ட் அந்தூ ஹேளோக்கே ஆகல, பாயல்லி நீர் பருத்தே.
1: ஹோட்டல் கிரீன்ஸ் நாட்டி ஸ்டைல், ஹொச தாலுக்கு கச்சேரி சமீப, கான்வென்ட் ஜங்ஷன், மடிக்கேரி. ARM Kia Motors ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ತಮಾಡ ಪುನೀತ್, ಕಾಲ್ 9606048734.
2: ಭೀಮಾ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೆಗಾ ಸೇಲ್. ಗ್ಲಾಸ್ ಡೈನಿಂಗ್ ಟೇಬಲ್ ವಿತ್ 6 ವುಡನ್ ಚೇರ್ ಕೇವಲ 16,990 ರೂಪಾಯಿಗೆ. ಕಾರ್ನರ್ ಸೋಫಾ ಸೆಟ್ ಖರೀದಿಸುವಾಗ ಕಾಫಿ ಟೇಬಲ್ ಫ್ರೀ, 0% ಡೌನ್ ಪೇಮೆಂಟ್, 0% ಇಂಟ್ರೆಸ್ಟ್ ನಲ್ಲಿ ಲೋನ್ ಫೆಸಿಲಿಟಿ. ಭೀಮಾ ಫರ್ನಿಚರ್, ಬಾಳುಗೂಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ. ಭೀಮಾ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೆಗಾ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 50% ಡಿಸ್ಕೌಂಟ್ ನಿಮ್ಮದಾಗಿಸಿ, 0% ಡೌನ್ ಪೇಮೆಂಟ್ ಹಾಗೂ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಫರ್ನಿಚರ್ ಗಳನ್ನು ಖರೀದಿಸುವ ಸುವರ್ಣಾವಕಾಶ. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.
3: ಮರೆನಾಡು ಪ್ರೌಢಶಾಲೆ ಬಿರುನಾಣಿ ಈ ವಿದ್ಯಾಸಂಸ್ಥೆಯ ವಾರ್ಷಿಕ ಮಹಾಸಭೆಯು ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಶ್ರೀ ಕಾಳಿಮಡ ರಶಿಕಾ ಕಾವೇರಪ್ಪ ಅವರ ಅಧ್ಯಕ್ಷತೆಯಲ್ಲಿ ಇದೇ 4ರಂದು ಮಂಗಳವಾರ ಪೂರ್ವಾಹ್ನ 11 ಗಂಟೆಗೆ ಶಾಲೆಯಲ್ಲಿ ನಡೆಯಲಿದ್ದು, ನಾಡಿನ ವಿದ್ಯಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಶಾಲಾ ಆಡಳಿತ ಮಂಡಳಿಯು ಈ ಮೂಲಕ ಕೋರಿದೆ.
4: ವೃದ್ಧಾಪ್ಯವನ್ನು ಗೌರವದಿಂದ ಬದುಕಲು ಮೈಸೂರಿನಲ್ಲಿದೆ ತಾಮರ ರಿಟೈರ್ಮೆಂಟ್ ಹೋಮ್. 100 ಹಾಸಿಗೆ ಸಾಮರ್ಥ್ಯದ ಈ ಸಂಸ್ಥೆಯಲ್ಲಿ ವೈದ್ಯಕೀಯ ಸೇವೆ, ವೈಯಕ್ತಿಕ ಗಮನ, ಎಲ್ಲಾ ಮೂಲಭೂತ ವ್ಯವಸ್ಥೆಗಳೊಂದಿಗೆ ವಯೋಸಹಜ ಆರೋಗ್ಯ ಸಮಸ್ಯೆ ಸೇರಿದಂತೆ ಯಾವುದೇ ಆರೋಗ್ಯ ಸಮಸ್ಯೆ ಇರುವವರನ್ನು ನೋಡಿಕೊಳ್ಳಲಾಗುವುದು. ಮೈಸೂರಿಗೆ ಟ್ರೀಟ್ಮೆಂಟ್ಗಾಗಿ ಬರುವವರಿಗೆ ಉಳಿದುಕೊಳ್ಳುವ ವ್ಯವಸ್ಥೆ ಇದೆ. ಸಂಪರ್ಕಿಸಿ ತಾಮರ ರಿಟೈರ್ಮೆಂಟ್ ಹೋಮ್, ಹೆಬ್ಬಾಳ್, KIADB ಲೇಔಟ್, ಇಂಡಸ್ಟ್ರಿಯಲ್ ಏರಿಯಾ, ಮೈಸೂರು. ಕಾಲ್ 6364-51-8657.
5: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಉಳಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಲಿಯಿಲ್, ಇರಿಟಿ ಹಾಗೂ ತವಕ್ಕರ ಕಣ್ಣೂರ್.
6: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
7: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
6: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
8: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈಯನ್ಸಸ್, ವಿರಾಜಪೇಟೆ.
9: ಮೈಸೂರಿನ ತನಿಷ್ಕ್ ನಲ್ಲಿ ಫೆಸ್ಟಿವಲ್ ಆಫ್ ಡೈಮಂಡ್ಸ್. ಆ ಪ್ರಯುಕ್ತ ನೀವು ಖರೀದಿಸುವ ಡೈಮಂಡ್ ಆಭರಣಗಳ ವ್ಯಾಲ್ಯೂ ಮೇಲೆ ಫ್ಲಾಟ್ 20% ಆಫ್. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ 0% ಕಡಿತದೊಂದಿಗೆ. ಈ ಆಫರ್ ಗಾಗಿ ಬನ್ನಿ ಮೈಸೂರಿನ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ ಗೆ. ಕಂಡೀಷನ್ಸ್ ಅಪ್ಲೈ. ಸಂಭ್ರಮಗಳನ್ನು ಆಚರಿಸಿ ತನಿಷ್ಕ್ ನ ಟ್ರೆಂಡಿ ಆರ್ನಮೆಂಟ್ಸ್ ನೊಂದಿಗೆ.
10: ಆಂತೂರ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆರ ಏಕೈಕ ಸಂಸ್ಥೆ ಆಂತೂರ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
11: ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಪೊನ್ನಂಪೇಟೆ ಕೊಡಗುನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಿಷನ್ ಲರ್ನಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮತ್ತು ಕಂಪ್ಯೂಟರ್ ಸೈನ್ಸ್ ವಿತ್ ಸೈಬರ್ ಸೆಕ್ಯೂರಿಟಿಗಾಗಿ ಅಡ್ಮಿಷನ್ಸ್ ಪ್ರಾರಂಭವಾಗಿದೆ. ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಮತ್ತು ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯ. ಉತ್ತಮ ಸ್ಪೋರ್ಟ್ಸ್ ಸೌಲಭ್ಯ ಕೂಡ ಲಭ್ಯ.
9: ಕೆಎನ್ಸಿಯಿಂದ ಮಾನ್ಯತೆ ಪಡೆದ ನಿರ್ಮಲಾ ರಮಣಾ ನರ್ಸಿಂಗ್ ಸ್ಕೂಲ್, ಮಗ್ಗುಲ, ವಿರಾಜಪೇಟೆ. ಇಲ್ಲಿ ಸೆಕೆಂಡ್ ಪಿಯುಸಿ ಪಾಸ್ ಆದ ಅಭ್ಯರ್ಥಿಗಳಿಂದ ಜಿಎನ್ಎಂ ನರ್ಸಿಂಗ್ ತರಬೇತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಉತ್ತಮ ತರಬೇತಿ ಮತ್ತು ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಡಲಾಗುತ್ತದೆ. ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 08274256883, ಮೊಬೈಲ್ ನಂಬರ್ 9880995502 ಅಥವಾ 9591595370.
12: ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಮಡಿಕೇರಿ ಇವರ ವತಿಯಿಂದ ನೀಡುತ್ತಿರುವ ಪ್ರಕಟಣೆ. ಬ್ಯಾಂಕು 2025-26 ಸಾಲಿನಲ್ಲಿ 2043 ಕೋಟಿಗಳ ಠೇವಣಿ ಸಂಗ್ರಹಣೆ ಹಾಗೂ 1772 ಕೋಟಿಗಳ ಸಾಲದ ಹೊರ ಬಾಕಿಯನ್ನು ಹೊಂದಿದ್ದು 22.39 ಕೋಟಿಗಳ ನಿವ್ವಳ ಲಾಭದೊಂದಿಗೆ ಮುನ್ನಡೆಯಲು ಕಾರಣಕರ್ತರಾದ ಜಿಲ್ಲೆಯ ಸಹಕಾರ ಸಂಘ ಸಂಸ್ಥೆಗಳಿಗೆ ಹಾಗೂ ಬ್ಯಾಂಕಿನ ಎಲ್ಲ ಆತ್ಮೀಯ ಗ್ರಾಹಕರಿಗೆ ಧನ್ಯವಾದಗಳನ್ನು ತಿಳಿಸುವುದರೊಂದಿಗೆ ಬ್ಯಾಂಕಿನಲ್ಲಿ ವ್ಯಕ್ತಿಗತ ನೆರಕು ಠೇವಣಾತಿಗಳಿಗೆ ಮಾತ್ರವೇ ಅನ್ವಯಿಸುವಂತೆ ನೂತನವಾಗಿ ರೂಪಿಸಿರುವ 1 ವರ್ಷದಿಂದ 2 ವರ್ಷಗಳವರೆಗಿನ ಏಕಗಂಟಿನ ಅಂದರೆ ಲಂಪ್ಸಮ್ ನೆರಕು ಠೇವಣಿಗಳಿಗೆ ನೀಡುತ್ತಿರುವ ಆಕರ್ಷಕ ಬಡ್ಡಿದರದ ಮಾಹಿತಿಯನ್ನು ತಿಳಿಸಲು ಹರ್ಷಿಸುತ್ತೇವೆ. 25 ಲಕ್ಷ ಒಳಪಟ್ಟ ಠೇವಣಿಗಳಿಗೆ ಶೇಕಡ 7.35, 25 ಲಕ್ಷಗಳಿಂದ 50 ಲಕ್ಷ ಒಳಪಟ್ಟ ಠೇವಣಿಗಳಿಗೆ ಶೇಕಡ 7.4

0: ಐವತ್ತು ಲಕ್ಷದಿಂದ 75 ಲಕ್ಷ ಒಳಪಟ್ಟ ಠೇವಣಿಗಳಿಗೆ ಶೇಕಡ 7.55, 75 ಲಕ್ಷಗಳಿಂದ 1 ಕೋಟಿಗೆ ಒಳಪಟ್ಟ ಠೇವಣಿಗಳಿಗೆ ಶೇಕಡ 7.65 ಹಾಗೂ 1 ಕೋಟಿ ಮತ್ತು ಮೇಲ್ಪಟ್ಟ ಠೇವಣಿಗಳಿಗೆ ಶೇಕಡ 7.75 ಅತ್ಯಧಿಕ ಬಡ್ಡಿದರ ಲಭ್ಯವಿರುತ್ತದೆ. ಈ ವಿಶೇಷ ಬಡ್ಡಿದರದ ಜೊತೆಗೆ ಹಿರಿಯ ನಾಗರಿಕರಿಗೆ ಶೇಕಡ 0.5 ಹಾಗೂ ಸೈನಿಕರಿಗೆ ಶೇಕಡ 0.25 ಹೆಚ್ಚುವರಿ ಬಡ್ಡಿದರ ದೊರೆಯಲಿದೆ. ಹಾಗೆಯೇ ಸಂಘ ಸಂಸ್ಥೆಗಳ 1 ಕೋಟಿ ಹಾಗೂ ಅದಕ್ಕೂ ಮೇಲ್ಪಟ್ಟ ನೆರಕು ಠೇವಣಿಗಳಿಗೆ ಶೇಕಡ 7.75 ಬಡ್ಡಿದರ ದೊರೆಯಲಿದೆ. ಜಿಲ್ಲೆಯ ಜನತೆಯ ಅನುಕೂಲಕ್ಕಾಗಿ 1 ವರ್ಷದಿಂದ 2 ವರ್ಷಗಳವರೆಗಿನ ನೆರಕು ಠೇವಣಿಗಳಿಗೆ ನೀಡುತ್ತಿರುವ ಹೆಚ್ಚುವರಿ ವಿಶೇಷ ಬಡ್ಡಿದರದ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಬ್ಯಾಂಕಿನ ಮಾನ್ಯ ಅಧ್ಯಕ್ಷರು, ಆಡಳಿತ ಮಂಡಳಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಸಮಸ್ತ ಸಿಬ್ಬಂದಿ ವರ್ಗ ಕೋರಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಬ್ಯಾಂಕಿನ ಶಾಖೆಯನ್ನು ಸಂಪರ್ಕಿಸಬಹುದು.
1: ಆಕಾಶವಾಣಿ ಮಡಿಕೇರಿ. ಈಗ ಹೆಚ್ಎಸ್ ವೆಂಕಟೇಶಮೂರ್ತಿ ಅವರ ರಚನೆಯ ಒಂದು ಭಾವಗೀತೆ ಸುನೀತಾ ಅನಂತಸ್ವಾಮಿ ಅವರ ಸ್ವರದಲ್ಲಿ.

0: ಇದುವರೆಗೂ ಹೆಚ್ ಎಸ್ ವೆಂಕಟೇಶಮೂರ್ತಿ ರಚನೆಯ ಒಂದು ಭಾವಗೀತೆಯನ್ನು ಸುನೀತಾ ಅನಂತಸ್ವಾಮಿ ಅವರ ಸ್ವರದಲ್ಲಿ ಕೇಳಿದಿರಿ.
1: ಜಲಪಾತಗಳು, ಪ್ರೇಕ್ಷಣೀಯ ಸ್ಥಳಗಳಲ್ಲಿ, ಅಪಾಯಕಾರಿಯಾದ ಜಾಗಗಳಲ್ಲಿ ನಿಂತು ಫೋಟೋ ವಿಡಿಯೋ ತೆಗೆಯುವ ದುಸ್ಸಾಹಸಗಳನ್ನು ಯಾವುದೇ ಕಾರಣಕ್ಕೂ ಮಾಡದಿರಿ. ಪ್ರವಾಹ ಅಥವಾ ವೇಗವಾಗಿ ಚಲಿಸುವ ನದಿಗಳನ್ನು, ಹೊಳೆಗಳನ್ನು ಎಂದಿಗೂ ದಾಟಬೇಡಿ. ನದಿ ಜಲಪಾತಗಳು ಮಳೆಗಾಲದಲ್ಲಿ ರಮ್ಯ, ಮನೋಹರ, ಆದರೆ ಅಷ್ಟೇ ಅಪಾಯಕಾರಿ. ಪ್ರವಾಸ, ಟ್ರೆಕಿಂಗ್ ಸಂದರ್ಭದಲ್ಲಿ ಸುರಕ್ಷತೆ ನಿಮ್ಮ ಆದ್ಯತೆಯಾಗಿರಲಿ. ಮಳೆಗಾಲದ ಸುಂದರ ಕೊಡಗು ಸುರಕ್ಷತೆಯೊಂದಿಗೆ. ಪ್ರಕಟಣೆ ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ, ಕೊಡಗು ಜಿಲ್ಲೆ.
2: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು. ಈ ಟ್ರಾಫಿಕ್ ಅಲ್ಲಿ ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
3: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ.
4: ಹೆಚ್ಚಿನ ಮಾಹಿತಿಗಾಗಿ 1552214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯಾ ಸುನೀತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನೀತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತವಕ್ಕರ ಕಣ್ಣೂರು.
6: ಕೊಡಗು ಕುಶಾಲನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು

0: ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ್ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಗೆ ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಮುಳಿಯಾ ಸಿಲ್ವರ್ ಮ್ಯಾರಥಾನ್ 2026 9 ದಿನಗಳ ಮೆಗಾ ಸಿಲ್ವರ್ ಉತ್ಸವ June 15 September 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯಾ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
2: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಇದೆ. July 13-August 14 ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನದ ಆಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ ಬೆಳ್ಳಿ ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
3: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ರೇಡಿಯೋ ಸಮಯ 7:34 ವಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ,
1: ನೀರನ್ನು ಉಳಿಸಿ ಸಂರಕ್ಷಿಸೋಣ. ಹರಿ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ನಶಾಮುಕ್ತ ಯುವ ಕೋರ್ ವಿಕಸಿತ ಭಾರತ ಅಭಿಯಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಇಂದು ಚಾಲನೆ. ಇರಾನ್ ವಿರುದ್ಧ ಮಿಲಿಟರಿ ದಾಳಿ ತೀವ್ರಗೊಳಿಸುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ. ಕಾಮನ್ವೆಲ್ತ್ ಕ್ರೀಡಾಕೂಟ 39 ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ 4ನೇ ಸ್ಥಾನಕ್ಕೇರಿದ ಭಾರತ. ಬಾನ್ ಓಪನ್ ಟೆನಿಸ್, ಭಾರತದ ರಾಮ್ಕುಮಾರ್ ರಾಮನಾಥನ್ ವಿಜಯ್ ಸುಂದರ್ ಪ್ರಶಾಂತ್ ಜೋಡಿಗೆ ಡಬಲ್ಸ್ ಪ್ರಶಸ್ತಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ನಶಾ ಮುಕ್ತ ಯುವ ಫಾರ್ ವಿಕಸಿತ ಭಾರತ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ಈ ಕುರಿತು ಮಾಹಿತಿ ನೀಡಿದ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ, ಉದ್ಘಾಟನಾ ಕಾರ್ಯಕ್ರಮದಲ್ಲಿ 1 ಕೋಟಿಗೂ ಹೆಚ್ಚು ಮಂದಿ ಭಾಗಿಯಾಗಲಿದ್ದಾರೆ. ಕಾರ್ಯಕ್ರಮದ ವೇಳೆ ಭಾಗಿಯಾಗುವವರು ನಶಾ ಮುಕ್ತ ಪ್ರತಿಜ್ಞೆ ಕೈಗೊಳ್ಳಲಿದ್ದಾರೆ ಎಂದು ತಿಳಿಸಿದ್ದಾರೆ. ಯುವ ಜನರು ಮಾದಕ ವಸ್ತುಗಳ ದುರ್ಬಳಕೆಯಿಂದ ದೂರವಿರುವಂತೆ ಉತ್ತೇಜಿಸುವ ಉದ್ದೇಶದಿಂದ ಈ ಅಭಿಯಾನವನ್ನು 100 ವಾರಗಳ ಕಾಲ ದೇಶಾದ್ಯಂತ ಆಂದೋಲನವಾಗಿ ನಡೆಸಲಾಗುವುದು. ಪ್ರತಿ ಭಾನುವಾರ ಯುವಕರ ನೇತೃತ್ವದಲ್ಲಿ ಜಾಗೃತಿ ಅಭಿಯಾನ, ಸಮುದಾಯ ರ್ಯಾಲಿಗಳು ಹಾಗೂ ನಶಾ ಮುಕ್ತ ಪ್ರತಿಜ್ಞೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗುವುದು ಎಂದು ವಿವರಿಸಿದ್ದಾರೆ. ಮೈಭಾರತ್ ಸ್ವಯಂ ಸೇವಕರು, ರಾಷ್ಟೀಯ ಸೇವಾ ಯೋಜನೆ, ಯುವಕ ಸಂಘಗಳು, ಶಾಲೆ ಕಾಲೇಜು, ವಿಶ್ವವಿದ್ಯಾಲಯಗಳು, ಸ್ವಯಂ ಸೇವಾ ಸಂಸ್ಥೆಗಳು, ಕೈಗಾರಿಕಾ ಸಂಘಟನೆಗಳು ಮತ್ತು ಆಧ್ಯಾತ್ಮಿಕ ಸಂಸ್ಥೆಗಳು ಅಭಿಯಾನದಲ್ಲಿ ಪಾಲ್ಗೊಳ್ಳಲಿವೆ ಎಂದು ಸಚಿವ ಡಾ ಮನ್ಸುಖ್ ಮಾಂಡವೀಯ ಮಾಹಿತಿ ನೀಡಿದ್ದಾರೆ. ಉಜ್ಬೇಕಿಸ್ತಾನ ವಿದೇಶಾಂಗ ಸಚಿವ ಸೈದೋ ಭಕ್ತಿಯೋರ್ ಓಡಿಯೋವಿಚ್

0: ಇಂದಿನಿಂದ 5 ದಿನಗಳವರೆಗೆ ಭಾರತಕ್ಕೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಈ ತಿಂಗಳ 5ರವರೆಗೆ ಭಾರತಕ್ಕೆ ಅಧಿಕೃತ ಭೇಟಿ ನೀಡಲಿರುವ ಸಚಿವರು ತಮ್ಮ ಭೇಟಿಯ ಸಮಯದಲ್ಲಿ ಒಡಿಯೋಲೋ ವೆಚ್ ರಾಷ್ಟಪತಿ ಭವನದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡಲಿದ್ದಾರೆ ಮತ್ತು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ನಂತರ ಅವರು ದೆಹಲಿಯಲ್ಲಿ ವ್ಯಾಪಾರ ವೇದಿಕೆಯಲ್ಲಿ ಭಾಗಿಯಾಗಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. 5 ಡೈವಿಂಗ್ ಸಪೋರ್ಟ್ ಕ್ರಾಫ್ಟ್ ಯೋಜನೆಗಳ 5ನೇ ಹಡಗಾದಂಥ ಡಿಎಸ್ಸಿ A24 ಕೋಲ್ಕತ್ತಾದ ತಿಟಗಡದಲ್ಲಿ ಉದ್ಘಾಟನೆ ಮಾಡಲಾಯಿತು. ಈ ಹಡಗುಗಳು ಉತ್ತಮ ಸ್ಥಿರತೆ, ವರ್ಧಿತ ಡೆಕ್ ಪ್ರದೇಶ ಮತ್ತು ಸುಧಾರಿತ ಸಮುದ್ರ ಕೀಪಿಂಗ್ ಗುಣಲಕ್ಷಣಗಳನ್ನು ನೀಡುತ್ತವೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಇದು ಡೈವಿಂಗ್ ಕಾರ್ಯಾಚರಣೆಗಳನ್ನು ಕೈಗೊಳ್ಳಲು ಸೂಕ್ತವಾಗಿದೆ. ಭಾರತೀಯ ಶಿಪ್ಪಿಂಗ್ ನೋಂದಣಿಯ ನೌಕಾ ನಿಯಮಗಳು ಮತ್ತು ನಿಯಮಗಳಿಗೆ ಅನುಸಾರವಾಗಿ ಹಡಗನ್ನು ವಿನ್ಯಾಸಗೊಳಿಸಲಾಗಿದೆ ಮತ್ತು ನಿರ್ಮಾಣ ಮಾಡಲಾಗಿದೆ. ಈ ಹಡಗುಗಳ ಸೇರ್ಪಡೆಯೊಂದಿಗೆ ಡೈವಿಂಗ್ ಬೆಂಬಲ, ನೀರೊಳಗಿನ ತಪಾಸಣೆ, ರಕ್ಷಣೆಗೆ ನೆರವು ಮತ್ತು ಕರಾವಳಿ ಕಾರ್ಯಾಚರಣೆಯ ನಿಯೋಜನೆಯಲ್ಲಿ ಭಾರತೀಯ ನೌಕಾಪಡೆಯ ಸಾಮರ್ಥ್ಯ ಹೆಚ್ಚಳವಾಗಲಿದೆ. 70% ಮುಖ್ಯ ಮತ್ತು ಸಹಾಯಕ ಉಪಕರಣಗಳನ್ನು ಸ್ಥಳೀಯ ತಯಾರಕರಿಂದ ಪಡೆಯುವುದರ ಜೊತೆಗೆ ಡೈವಿಂಗ್ ಸಪೋರ್ಟ್ ಕ್ರಾಫ್ಟ್ ಸರ್ಕಾರದ ಆತ್ಮನಿರ್ಭರ ಭಾರತ ಮತ್ತು ಮೇಕ್ ಇನ್ ಇಂಡಿಯಾ ಉಪಕ್ರಮಗಳ ಬಲ ನೀಡಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಸುಮಾರು 6 ವರ್ಷಗಳ ನಂತರ ಹಿಮಾಚಲ ಪ್ರದೇಶದ ಕಿನ್ನೌರ್ ಜಿಲ್ಲೆಯ ಶಿಪ್ಕಿಲಾ ಮೂಲಕ ಭಾರತ ಮತ್ತು ಚೀನಾ ನಡುವಿನ ಗಡಿಯಾಚೆಗಿನ ವ್ಯಾಪಾರ ಪುನರಾರಂಭಗೊಂಡಿದೆ. ಕಿನ್ನೌರ್ ಜಿಲ್ಲೆಯ ಪೂಹ್ ಉಪವಿಭಾಗದಲ್ಲಿರುವಂತಹ ಗಡಿ ಪಂಚಾಯತ್ ನಮ್ಗ್ಯಾದಲ್ಲಿ ಚುಪನ್ ಟ್ರೇಡ್ ಮಾರ್ಟ್ ಅನ್ನು ಕಂದಾಯ ಸಚಿವ ಜಗತ್ ಸಿಂಗ್ ನೇಗಿ ಉದ್ಘಾಟನೆ ಮಾಡಿದರು. ಅಲ್ಲದೆ ಗಡಿಯಾಚೆಗಿನ ವ್ಯಾಪಾರವನ್ನು ಪ್ರಾರಂಭ ಮಾಡಲು 17 ವ್ಯಾಪಾರಿಗಳ ಗುಂಪಿಗೆ ಚಾಲನೆಯನ್ನು ನೀಡಿದರು. ಕೋವಿಡ್-19 ಸಾಂಕ್ರಾಮಿಕ ರೋಗದ ನಂತರ 2020ರಿಂದ ವ್ಯಾಪಾರವನ್ನು ಸ್ಥಗಿತಗೊಳಿಸಲಾಗಿತ್ತು. ರಾಜ್ಯಾದ್ಯಂತ ಬಾಲಕಾರ್ಮಿಕ ಪದ್ಧತಿ ಮತ್ತು ಮಕ್ಕಳ ಕಳ್ಳ ಸಾಗಾಣೆ ಕೊನೆಗೊಳಿಸುವ ಗುರಿಯನ್ನು ಹೊಂದಿರುವಂತಹ ಆಪರೇಷನ್ ಮುಸ್ಕಾನ್ 12 ಎಂಬ 1 ತಿಂಗಳ ವಿಶೇಷ ಅಭಿಯಾನದಲ್ಲಿ ತೆಲಂಗಾಣ ಪೊಲೀಸರು 6,307 ಮಕ್ಕಳನ್ನು ರಕ್ಷಿಸಿದ್ದಾರೆ. ಜುಲೈ 1ರಿಂದ 31ರವರೆಗೆ ಈ ಕಾರ್ಯಾಚರಣೆ ನಡೆಯಿತು. 124 ಉಪವಿಭಾಗದ ತಂಡಗಳಿಂದ ಸುಮಾರು 620 ಪೊಲೀಸ್ ಸಿಬ್ಬಂದಿ ಭಾಗಿಯಾಗಿದ್ದರು. ಕಾನೂನು ಮತ್ತು ಕಾರ್ಯವಿಧಾನಗಳ ಕುರಿತು ತರಬೇತಿಯ ನಂತರ ತಂಡಗಳು ರೈಲ್ವೆ ನಿಲ್ದಾಣ, ಬಸ್ ನಿಲ್ದಾಣ, ದೇವಾಲಯ, ಇಟ್ಟಿಗೆಗೂಡು, ಮೆಕ್ಯಾನಿಕ್ ಅಂಗಡಿ, ನಿರ್ಮಾಣ ಸ್ಥಳ ಮತ್ತು ಚಹಾ ಅಂಗಡಿಗಳು ಸೇರಿದಂತೆ ಬಾಲಕಾರ್ಮಿಕರು ಸಾಮಾನ್ಯವಾಗಿ ಕಂಡುಬರುವ ಸ್ಥಳಗಳ ಮೇಲೆ ದಾಳಿ ನಡೆಸಲಾಯಿತು ಎಂದು ಮಹಿಳಾ ಸುರಕ್ಷತಾ ವಿಭಾಗದ ನಿರ್ದೇಶಕಿ ಚಾರು ಸಿನ್ಹಾ ತಿಳಿಸಿದ್ದಾರೆ. ರಕ್ಷಿಸಲಾದ ಮಕ್ಕಳಲ್ಲಿ 5,892 ಹುಡುಗರು ಮತ್ತು 415 ಹುಡುಗಿಯರು, 3,447 ತೆಲಂಗಾಣಕ್ಕೆ ಸೇರಿದವರಾಗಿದ್ದರೆ 2,860 ಇತರ ರಾಜ್ಯಗಳು ಮತ್ತು ನೇಪಾಳದವರು ಆಗಿದ್ದಾರೆ. ರಕ್ಷಿಸಲ್ಪಟ್ಟವರಲ್ಲಿ 5,041 ಬಾಲಕಾರ್ಮಿಕರು, 647 ಬೀದಿ ಮಕ್ಕಳು, 43 ಬಾಲ ಭಿಕ್ಷುಕರು ಮತ್ತು 11 ಓಡಿಹೋದವರು, ಶಾಲೆ ಬಿಟ್ಟವರು, ಅಕ್ರಮ ದತ್ತು ಸ್ವೀಕಾರ ಮತ್ತು ಬಾಲ್ಯ ವಿವಾಹಕ್ಕೆ ಒಳಗಾದವರು ಇದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಇರಾನ್ ವಿರುದ್ಧ ಮಿಲಿಟರಿ ದಾಳಿಯನ್ನು ತೀವ್ರಗೊಳಿಸುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬೆದರಿಕೆ ಹಾಕಿದ್ದಾರೆ. ಹಡಗುಗಳ ಮೇಲಿನ ದಾಳಿಯನ್ನು ನಿಲ್ಲಿಸಿ ಇರಾನ್ ಮಾತುಕತೆಗೆ ಮರಳುವವರೆಗೆ ಅಮೆರಿಕದ ದಾಳಿಗಳು ಮುಂದುವರಿಯುತ್ತವೆ ಎಂದು ಎಚ್ಚರಿಸಿದ್ದಾರೆ. ಪಶ್ಚಿಮ ಏಷ್ಯಾದ ಅಮೆರಿಕನರು ಈ ಪ್ರದೇಶವನ್ನು ತೊರೆಯಬೇಕು ಅಥವಾ ಸಂಘರ್ಷ ಉಲ್ಬಣಗೊಂಡರೆ ಹೊರಡಲು ಸಿದ್ದರಾಗಿರಬೇಕು ಎಂದು ಅಮೆರಿಕ ವಿದೇಶಾಂಗ ಇಲಾಖೆ ಹೊಸದಾಗಿ ಭದ್ರತಾ ಸಲಹೆಯನ್ನು ನೀಡಿದೆ. ಅಮೆರಿಕ ಬೆಂಬಲಿತ ಕದನ ವಿರಾಮ ನಿಯಮದಡಿಯಲ್ಲಿ ಶಸ್ತಾಸ್ತ್ರ ತ್ಯಜಿಸಲು ಸಿದ್ದ ಎಂದು ಹಮಾಸ್ ಘೋಷಿಸಿದ್ದರೂ ಇಸ್ರೇಲ್ ಹೊಸದಾಗಿ ದಾಳಿಗಳನ್ನು ನಡೆಸುತ್ತಿದೆ. ಗಾಜಾ ಮತ್ತು ಲೆಬನಾನ್ನಲ್ಲೂ ಉದ್ವಿಗ್ನತೆ ಉಂಟಾಗಿದೆ. ಈ ನಡುವೆ ದಾಳಿ ನಡೆದರೆ ಪಶ್ಚಿಮ ಏಷ್ಯಾದ್ಯಂತ ಪ್ರಮುಖ ಇಸ್ರೇಲ್ ಮೂಲಸೌಕರ್ಯ ಮತ್ತು ಅಮೆರಿಕದ ಇಂಧನ ಸೌಲಭ್ಯಗಳ ಮೇಲೆ ದಾಳಿ ಮಾಡಲಾಗುವುದು ಎಂದು ಇರಾನ್ ಎಚ್ಚರಿಸಿದೆ. ಗ್ಲಾಸ್ಕೋದಲ್ಲಿ ನಡೆದಂತಹ ಕಾಮನ್ವೆಲ್ತ್ ಕ್ರೀಡಾಕೂಟ 2026ರಲ್ಲಿ ನಡೆದ 10ನೇ ದಿನದ ಪದಕ ಪಟ್ಟಿಯಲ್ಲಿ ಭಾರತ 4ನೇ ಸ್ಥಾನಕ್ಕೆ ಏರಿದ್ದು ನಿನ್ನೆ 16 ಪದಕಗಳನ್ನು ಗಳಿಸಿದೆ. ಈ ಮೂಲಕ ಭಾರತದ ಪದಕಗಳ ಸಂಖ್ಯೆ 39ಕ್ಕೆ ಏರಿಕೆಯಾಗಿದೆ.

0: ಇದರಲ್ಲಿ 13 ಚಿನ್ನ, 17 ಬೆಳ್ಳಿ ಮತ್ತು 9 ಕಂಚಿನ ಪದಕಗಳು ಸೇರಿವೆ. ಬಾಕ್ಸಿಂಗ್ ತಂಡ ಮುನ್ನಡೆ ಸಾಧಿಸಿದೆ. ಭಾರತ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ದಾಖಲೆಯ 7 ಚಿನ್ನ ಮತ್ತು 3 ಬೆಳ್ಳಿ ಪದಕಗಳೊಂದಿಗೆ ಬಾಕ್ಸಿಂಗ್ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ. ಚಿನ್ನದ ಪದಕ ವಿಜೇತರಲ್ಲಿ ಅಂಕುಶ್ ಪಂಘಲ್, ಪುರುಷರ 80 ಕೆಜಿ ಫೈನಲ್ನಲ್ಲಿ ಇಂಗ್ಲೆಂಡ್ನ ಡಿಮೇಜಿ ಶಿಟ್ಟು ಅವರನ್ನು 4-1 ಅಂತರದಿಂದ ಸೋಲಿಸಿದರೆ ಸಚಿನ್ ಸಿವಾಜ್ ಪುರುಷರ 60 ಕೆಜಿ ವಿಭಾಗದಲ್ಲಿ ನಮೀಬಿಯಾದ ಟ್ರಯಗೇನ್ ಮಾರ್ನಿಂಗ್ ಎನ್ ಡೆವೆಲೋ ಅವರನ್ನು 3-7 ಅಂತರದಿಂದ ಸೋಲಿಸಿ ಪ್ರಶಸ್ತಿ ತಮ್ಮದಾಗಿಸಿಕೊಂಡರು. ಭಾರತೀಯ ಬಾಕ್ಸಿಂಗ್ ಚಿನ್ನದ ಪದಕ ವಿಜೇತರಲ್ಲಿ ಜೈಸ್ಮಿನ್ ಲಂಬೋರಿಯಾ, ಪ್ರೀತಿ ಪವಾರ್, ಸಾಕ್ಷಿ ಚೌಧರಿ, ಪ್ರಿಯಾ ಗಂಗಾಸ್ ಮತ್ತು ಅರುಂಧತಿ ಚೌಧರಿ ಸೇರಿದ್ದಾರೆ. ಭಾರತದ 3 ಬಾಕ್ಸರ್ಗಳಾದಂಥ ನರೇಂದರ್ ಬೆರ್ವಾಲ್, ಒಲಿಂಪಿಕ್ ಪದಕ ವಿಜೇತೆ ಲೌಲಿನಾ ಬೋರ್ಗೋಹೈನ್ ಮತ್ತು ಜಾದುಮಣಿ ಸಿಂಗ್ ಬೆಳ್ಳಿ ಪದಕಗಳನ್ನು ಗಳಿಸಿದರು. ಪುರುಷರ 90+ ಕೆಜಿ ಫೈನಲ್ನಲ್ಲಿ ನರೇಂದರ್ ಇಂಗ್ಲೆಂಡ್ನ ದಮರ್ ಥಾಮಸ್ ವಿರುದ್ಧ ಸೋತರು. ಮಹಿಳೆಯರ 75 ಕೆಜಿಯ ಫೈನಲ್ನಲ್ಲಿ ಆಸ್ಟ್ರೇಲಿಯಾದ ಎಮ್ಮಾ ಸ್ಯೂ ಗ್ರೀನ್ ಟ್ರೀ ವಿರುದ್ಧ ಲೌಲಿನಾ 4-1 ಅಂತರದಿಂದ ಸೋತರು. ಪ್ರೀತಿ ಕೆನಡಾದ ಸ್ಕಾರ್ಲೆಟ್ ಡೆಲ್ಗಾಡೋ ವಿರುದ್ಧ 5-0 ಅಂತರದಿಂದ ಜಯ ಗಳಿಸುವ ಮೂಲಕ ಮಹಿಳೆಯರ 54 ಕಿಲೋಗ್ರಾಂ ಬಾಕ್ಸಿಂಗ್ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡರು. ಹಾಲಿ ವಿಶ್ವ ಚಾಂಪಿಯನ್ ಜೈಸ್ಮಿನ್ ಮಹಿಳೆಯರ 57 ಕಿಲೋಗ್ರಾಂ ಫೈನಲ್ನಲ್ಲಿ ಉತ್ತರ ಐರ್ಲೆಂಡ್ನ ಮೈಕೆಲಾ ವಾಲ್ಸ್ ಅವರನ್ನು ಸೋಲಿಸುವ ಮೂಲಕ 5-0 ಅಂತರದಿಂದ ಗೆಲುವನ್ನು ದಾಖಲಿಸಿದರು. ಸಾಕ್ಷಿ ಮಹಿಳೆಯರ 51 ಕಿಲೋಗ್ರಾಂ ಫೈನಲ್ನಲ್ಲಿ ಇಂಗ್ಲೆಂಡ್ನ ರುಬಿ ವೈಟ್ ಅವರನ್ನು 5-0 ಅಂತರದಿಂದ ಗೆದ್ದರು. ಮಹಿಳೆಯರ 60 ಕೆಜಿ ಫೈನಲ್ನಲ್ಲಿ ಕೆನಡಾದ ಮೇರಿ ಬೌಥಲ್ ಅಲ್ ಅಹಮದ್ಯಹ್ ಅವರನ್ನ 4-1 ಅಂತರದಿಂದ ಸೋಲಿಸಿ ಪ್ರಿಯಾ ವಿಜೇತರಾದರು. ಅರುಂಧತಿ ಚೌಧರಿ ಮಹಿಳೆಯರ 70 ಕೆಜಿಯ ಫೈನಲ್ನಲ್ಲಿ ಇಂಗ್ಲೆಂಡ್ನ ಚಾಮ್ ಟೆಲ್ಲೆ ರೀಡ್ ಅವರನ್ನ ಸೋಲಿಸಿದರು. ಟೆನ್ನಿಸ್ನಲ್ಲಿ ಭಾರತದ ರಾಮ್ಕುಮಾರ್ ರಾಮನಾಥನ್ ಮತ್ತು ವಿಜಯ್ ಸುಂದರ್ ಪ್ರಶಾಂತ್ ಬಾನ್ ಓಪನ್ 2026ರಲ್ಲಿ ಡಬಲ್ ಪ್ರಶಸ್ತಿ ವಿಜೇತರಾದರು. ಭಾರತೀಯ ಜೋಡಿ ಇಂಗ್ಲೆಂಡ್ನ ಸ್ಕಾಟ್ ಡಂಕನ್ ಮತ್ತು ಸ್ವೀಡನ್ನ ಆಡಮ್ ಹೈನೋ ನೆನ್ ಅವರನ್ನ 7-6, 6-3 ಸೆಟ್ಗಳಿಂದ ಸೋಲಿಸಿದರು. ಸೆಮಿಫೈನಲ್ನಲ್ಲಿ ಇಗ್ನಾಸಿಯೋ ಕ್ಯಾರೋ ಮತ್ತು ಫೆಡರಿಕೋ ಅಗಸ್ಟಿನ್ ಗೊಮೇಜ್ ವಿರುದ್ಧ 6-2, 6-3 ಅಂತರದಲ್ಲಿ ಜಯ ಗಳಿಸಿದ ನಂತರ ಅವರು ಫೈನಲ್ಗೆ ಲಗ್ಗೆಯಿಟ್ಟಿದ್ದರು. 31 ವರ್ಷದ ರಾಮ್ಕುಮಾರ್ ಈಗ ತಮ್ಮ ವೃತ್ತಿ ಜೀವನದಲ್ಲಿ 13 ಎಟಿಪಿ ಚಾಲೆಂಜರ್ ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಶಾ ಮುಕ್ತ ಯುವ ಫಾರ್ ವಿಕಸಿತ ಭಾರತ ಅಭಿಯಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಇಂದು ಚಾಲನೆ. ಇರಾನ್ ವಿರುದ್ಧ ಮಿಲಿಟರಿ ದಾಳಿ ತೀವ್ರಗೊಳಿಸುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ. ಕಾಮನ್ವೆಲ್ತ್ ಕ್ರೀಡಾಕೂಟ 39 ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ 4ನೇ ಸ್ಥಾನಕ್ಕೇರಿದ ಭಾರತ. ಬಾನ್ ಓಪನ್ ಟೆನಿಸ್ ಭಾರತದ ರಾಮ್ಕುಮಾರ್ ರಾಮನಾಥನ್ ವಿಜಯ್ ಸುಂದರ್ ಪ್ರಶಾಂತ್ ಜೋಡಿಗೆ ಡಬಲ್ಸ್ ಪ್ರಶಸ್ತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ರೇಡಿಯೋ ಸಮಯ 7:45. ನಿಧನ ಸುದ್ದಿ. ಬಾಳಲೆ ದೇವನೂರು ಗ್ರಾಮತರ ಅಡ್ಡೆಂಗಡ ಪ್ರಭು ಅಪ್ಪಯ್ಯ ಅಯ್ಯಂಗ ನಿನಾಂದು ಮರಣಪಟ್ಟಿತು. 61 ಬೈತರ ಅಡ್ಡೆಂಗಡ ಪ್ರಭು ಅಪ್ಪಯ್ಯ ಅಯ್ಯಂಗಡ ದಪನ ಕಾರ್ಯ ಇಂದು ಫಲಕ 10 ಗಂಟೆಗೆ ದೇವನೂರು ಗ್ರಾಮತರ ಅಂಡ ಸ್ವಂತ ಮನೇಲಿ ನಡಪ. ಕುಂದ ಈಚುರು ಕಾರಳನ ಮದ್ರಿರ ಪೌತಿ ನಂಜಪ್ಪಂಡ ಪೊಣ್ಣು ಕಾಮವ್ವ ನಿನಾಂದು ಮರಣಪಟ್ಟಿತು. 95 ಬೈತರ ಮದ್ರಿರ ಕಾಮವ್ವ ಇಂಗಡ ತಾಮನೆ ಚಟ್ಟಂಗಡ ಅಂಡ ಆಖಿರಿ ಕಾರ್ಯ ಇಂದು ಮಜಾಂತರ ಮೀದ 2 ಗಂಟೆಗೆ ಅಂಡ ಸ್ವಂತ ಮನೇಲಿ ನಡಪ.
2: ರೀ ಮದುವೆ ಫಂಕ್ಷನ್ ಸುಮಾರಿದೆ, ನಿಮ್ಗೆ 5 ಜೊತೆ ಪ್ಯಾಂಟ್ ಶರ್ಟ್ ಒಟ್ಟಿಗೆ ಸ್ಟಿಚ್ ಮಾಡಿಸ್ಬಿಡೋಣ.
3: ಅಯ್ಯೋ ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಗುತ್ತಲ್ವೇ?
2: ಇಲ್ಲ, ವಿರಾಜ್ ಪೇಟೆಯ ರೇಮಂಡ್ ಶಾಪ್ ನಲ್ಲಿ ನೀವು ಎಷ್ಟೇ ಜೊತೆ ಫ್ಯಾಬ್ರಿಕ್ ತಗೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡಿಸುವಾಗ ಒಂದು ಪೇರ್ಗೆ ಸ್ಟಿಚಿಂಗ್ ಚಾರ್ಜ್ ಕೊಟ್ರೆ ಸಾಕು, ಉಳಿದಿದ್ದೆಲ್ಲವೂ ಫ್ರೀ. ಲಿಮಿಟೆಡ್ ಪೀರಿಯಡ್ ಆಫರ್ ಇದು.
3: ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್ ವಿರಾಜಪೇಟೆ.
4: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
5: ಭೀಮಾ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೆಗಾ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 50% ಡಿಸ್ಕೌಂಟ್ ನಿಮ್ಮದಾಗಿಸಿ, 0% ಡೌನ್ ಪೇಮೆಂಟ್ ಹಾಗೂ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಫರ್ನಿಚರ್ ಗಳನ್ನು ಖರೀದಿಸುವ ಸುವರ್ಣಾವಕಾಶ. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.
6: ISO 9001:2015 ಪ್ರಮಾಣಿತ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಮಾನ್ಸೂನ್ ಆಫರ್. 25,000 ರೂಪಾಯಿಯ ಖರೀದಿಗೆ ಸ್ವಿಂಗ್ ಫ್ರೀ, 55,000 ರೂಪಾಯಿಯ ಖರೀದಿಗೆ 2-ಡೋರ್ ವಾರ್ಡ್ರೋಬ್ ಫ್ರೀ, 85,000 ರೂಪಾಯಿ ಖರೀದಿಗೆ 20

0: Avramolyada Spring Mattress Free, North Kerala's largest furniture manufacturer. Greens Furniture, Balugudu Junction, Bittangala.
1: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
2: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
1: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186.
3: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಕುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
4: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್ ಬೈಲಕುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
5: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
6: ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
5: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
6: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
7: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
8: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
0: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲ ನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ ಗಾಗಿ ಕಾಲ್ ಮಾಡಿ 9606076450.
9: ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಕಾಳಿಮಾಡ ಮಮತಾಜನ. ಮಾದಕ ವ್ಯಸನತನ ಇಲ್ಲತ ಮಾಡುವಂಗೆ ವಿದ್ಯಾರ್ಥಿಯಡಲ್ಲಿ ಏರ ಅರಿವು ಇರುಂಡು. ಯುವ ಜನಾಂಗ ಎಚ್ಚರ ಅಡ್ತಂಡ ತೆಂಗಿ ಇದನ್ನ ಸಮಾಜದ ಕಾಂಗತನಕ್ಕೆ ಮಾಡಲು ಒಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆರ್ ಎನ್ ಬಿಂದುಮಣಿ ಅವು ಅಣ್ಣಚಿ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಪೊಲೀಸ್ ಇಲಾಖೆ, ವಾರ್ತಾ ಪಿಂಜ, ಸಾರ್ವಜನಿಕ ಸಂಪರ್ಕ ಇಲಾಖೆ, ಆರೋಗ್ಯ ಪಿಂಜ, ಕುಟುಂಬ ಕಲ್ಯಾಣ ಇಲಾಖೆ, ವೈದ್ಯಕೀಯ ಶಿಕ್ಷಣ, ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಪಿಂಜ, ಫೀಲ್ಡ್ ಮಾರ್ಷಲ್ ಕೆ ಎಂ ಕಾರ್ಯಪ್ಪ ಕಾಲೇಜು ಎಂಗಡ ಸಾಕಾರತ್ತು. ಫೀಲ್ಡ್ ಮಾರ್ಷಲ್ ಕೆ ಎಂ ಕಾರ್ಯಪ್ಪ ಕಾಲೇಜರ ಸಭಾಬಾಳೆಯಲ್ಲಿ ನಿನ್ನೆ ನಡೆದ ಡಾ ಮಹಾಂತ ಶಿವಯೋಗಿ ಅಯ್ಯಂಗಡ ಪುಟ್ಟನ ನಮ್ಮರ ಮಾರಿಪತ್ತು ನಡೆದ ವ್ಯಸನ ಮುಕ್ತ ದಿನ ಕಾರ್ಯಕ್ರಮಕ್ಕೆ ಮೊಳಿಯಿಟ್ಟಿತೇವು ತಕ್ಕ ಬರಂದತ್ತು. ಇಂದಿತ್ರ ಯುವಜನಾಂಗ ಹೆರಾಯಿನ್, ಗಾಂಜಾ, ಕೂಡು ನೆನಕೆ, ಬೋರೆ ಬೋರೆ ಮಾದಕ ವಸ್ತುರ ಅಭ್ಯಾಸಕ್ಕೆ ಭೂವತೆ ನಲ್ಲ ತರತರ ಬದುಕನ್ನು ಬದುಕೊಂಡು ವಿದ್ಯಾಭ್ಯಾಸಕ್ಕೆ ಏರ ಒತ್ತು ಕೊಡ್ತಿತ್ತು. ಆರೋಗ್ಯ ತನ್ನ ಕಾತು ಬೆಚ್ಚವನ್ನು ಒಂದು ಅಣ್ಣುಚಿ. ಮಾದಕ ವಸ್ತು ತಡಿಕ್ ಮಾನಸಿಕ ಪಿಂಜ ಸಾಮಾಜಿಕ ಆಯಿತು. ಅವರು ವ್ಯಕ್ತಿನ ಪಾಳು ಮಾಡಿತ್ತು ಬದುಕನ್ನ ನಾಶ ಮಾಡುವ ಅಂದು ಅರಂಜವನ್ನು ಒಂದಣ್ಣುಚಿ. ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಮನೋರೋಗ ವಿಭಾಗದ ಮುಖ್ಯಪಟ್ಟ ವೈದ್ಯ ಡಾಕ್ಟರ್ ರೂಪೇಶ್ ಗೋಪಾಲ್ ತಕ್ಕ ಬರಂದಿತ್ತು. ವಿದ್ಯಾರ್ಥಿಯ ನಲ್ಲ ಬದುಕು ಕಟ್ಟಿಯಂಡಕ ದೇಶತರ ಅಭಿವೃದ್ಧಿಗೆ ಸಾಕಾರ ಆಪದಲ್ಲತೆ ಸಂಸಾರತರ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಪ ಅಂದಣ್ಣುಚಿ. ಮುಖ್ಯಪಟ್ಟವು ಹಾಜರಿಂಜತ್ತು. ಪೊನ್ನಂಪೇಟೆ ಕೊಡವ ಸಮಾಜ ಪಿಂಜ ಕೊಡವ ಪೊಮ್ಮಕಡ ಕೂಟತರ ಆದನೆಲು ಜನಪದ ಕಲೆಯನ ವಾಲಗತಾಟ್ಟು ಪಡಿಪು ಶಿಬಿರತ್ತಿನ ಇದೇ ತಿಂಗ 18 ಕೊಡವ ಸಮಾಜ ಪೊನ್ನಂಪೇಟೆಲ ನಡೆತುವ. ಇರಾದೆ ಉಳ್ಳ ಮಕ್ಕ ಈ ತಿಂಗ 12 ಪೊನ್ನಂಪೇಟೆ ಕೊಡವ ಸಮಾಜ ಕಚೇರಿಯಲ್ಲಿ ಪೆದ ನೋಂದಣಿ ಮಾಡಿಯವಲೊಂದು ಪೊನ್ನಂಪೇಟೆ ಕೊಡವ ಸಮಾಜದ ಅಧ್ಯಕ್ಷ ಕಾಳಿಮಡ ಮೋಟಯ್ಯ ಅವು ಅರಿಯಿಟ್ಟಿತ್ತು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿರ ಆದನೆಲ್ಲಿ 16 ಕೊಡವ ಪುಸ್ತಕ ಪತ್ತಾಯ ಕಾರ್ಯಕ್ರಮ ಇದೇ ನಾಳಂಕೆ ನಾಲಂಗು ಚೌವಾಚ ಪಲಾಕ 12 ಅಖಿಲ ಕೊಡವ ಸಮಾಜತ್ರ ಸಭಾಬಾಡ ವಿರಾಜಪೇಟೆಯಲ್ಲಿ ನಡಪ. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿರ ಅಧ್ಯಕ್ಷ ಅಜನಿಕಂಡ ಮಹೇಶ್ ನಾಚಯ್ಯ ಅವು ಪತ್ತಾಯ ತೊರಪ. ಕಾರ್ಯಕ್ರಮತರ ಕೊರವು ಕಾರಿಕಿನ ಅಖಿಲ ಕೊಡವ ಸಮಾಜತ್ರ ಪೊಮ್ಮಕ್ಕಳ ಪರಿಷತ್ರ ಅಧ್ಯಕ್ಷೆ ಐಚಂಡ ರಶ್ಮಿ ವಯಸ್ಸುವಾಂದ ಅರಂಜಿತ್. 9 ಕಾಲತ್ರ ಸ್ವಾತಂತ್ರ್ಯ ದಿನತರ ಸಂದರ್ಭತ್ತು ಇದೇ ನಾಳಂಕೆ 15 ಕೊಡವ ಸಮಾಜ ಮೂರ್ನಾಡು ಪಿಂಜ ಯುಕೋತ್ರ ಕೂಡು ಕೂಟತ್ತು. ದಂಡನೆ ಕಾಲತ್ರ ನೆಪ್ಪುರ ನಳತ್ತು ಮಾಂಜತ ಮುಟ್ಟು ಅನ್ನುವ ಕೊಡಗರ ಸ್ವಾತಂತ್ರ್ಯ ಹೋರಾಟಗಾರರ ವಿಶೇಷ ಕಾರ್ಯಕ್ರಮತ್ತಿನ ಮೂರ್ನಾಡು ಕೊಡವ ಸಮಾಜತ್ತು ಅರ್ಥೋಡೆ ನಡೆಸುವಕ್ಕೆ ತೀರ್ಮಾನ ಮಾಡಿತು ಎಂದು ಕೊಕ್ಕಲಮಾಡ ಮಂಜು ಚಿನ್ನಪ್ಪ ಅವು ಅರಿಚಿಟ್ಟಿತು. ಕೊಡವ ನ್ಯಾಷನಲ್ ಕೌನ್ಸಿಲರ್ ಆದನೆಲ್ಲಿ ಇಂದು ಪೊಲಾಕ 12 31 ಕಾಲತ್ರ ಸಾರ್ವಜನಿಕ ಕಕ್ಕಡ 18 ಕಾರ್ಯಕ್ರಮತ್ತಿನ ಮಡಿಕೇರಿಯ ಕ್ಯಾಪಿಟಲ್ ವಿಲೇಜ್ ನಡೆಸುವ ಕಾರ್ಯಕ್ರಮದ ಮುಖ್ಯ ಬಿಂದುವಾಯಿತು. ಪೆರಿಯ ವರದಿಕಾರ ದೀಪಕ್ ತಿಮ್ಮಯ್ಯ ಕೂಡಿಯಾಡುವ ಅಂದು ಸಿಎನ್ಸಿ ಅಧ್ಯಕ್ಷ ನಂದಿನಿರಂಡ ಯು ನಾಚಪ್ಪ ಅವು ಅರಿಚಿಟ್ಟಿತು.

0: ಸಕಲ ಚೇತನರ ಪಿಂಜ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಮಡಿಕೇರಿ ಇಂಗಡ ಆದನೆಲು ವಿಶೇಷ ಚೇತನಗಳ ತೊಂದರೆ ತಾಪತ್ರಯೇತರ ಸಭೆ ಜಿಲ್ಲಾಧಿಕಾರಿ ಎಸ್ ಜಿ ಸೋಮಶೇಖರ್ ಇಂಗಡ ಕೊರೋ ಕಾರಿಕೆಯಲ್ಲಿ ಇದೇ ನಾಳಂಕೆ ಅಂಜುಂಗ್ ಪೊಲಾಕ 10 ಗಂಟೆಗೆ ಜಿಲ್ಲಾಧಿಕಾರಿಯ ಕಚೇರಿ ಸಭಾಬಾಡಲಿ ಏರ್ಪಾಡು ಮಾಡಿತು. ಈ ಕಾರ್ಯಕ್ರಮಕ್ಕೆ ಜಿಲ್ಲರ ವಿಶೇಷ ಚೇತನಾಂಗ ಕೂಡಿಯಾಡಿತು. ಸಭೆರ ಪ್ರಯೋಜನ ತನ ಪಡೆದವನಕ್ಕೆ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಯವು ಕಟ್ಟಂಡಿತು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಪಿಂಜ ಸಾಹಿತ್ಯ ಅಕಾಡೆಮಿ ರಾಧನೆಲು ಆಟಿ ನಿಂಪು ದಂಡಾಯರ್ತ 26 ಕಾರ್ಯಕ್ರಮ ಇದೇ ತಿಂಗಳ 9 ಪೊಲಾಕ 10 ಗಂಟೆಗೆ ಪಂಜದ ಶ್ರೀ ಸದಾಶಿವ ಪರಿವಾರ ಪಂಜಲಿಂಗೇಶ್ವರ ತಿರುಕೆರ ಸಭಾಬಾಡಲಿ ನಡೆಪಾಂದು ಅರಂಜಿತು. ಜಿಲ್ಲೆಯ ಕೃಷಿ ಇಲಾಖೆ ರಾಧನೆಲು ಜಪ್ತು ಮಾಡನ 147 ಚೀಲ ಎನ್ಪಿಕೆ 74 ಮಿಕ್ಸರ್ ರಸಗೊಬ್ಬರತನ ಜಿಲ್ಲಾಧಿಕಾರಿ ಪಿಂಜ ಜಿಲ್ಲಾ ದಂಡಾಧಿಕಾರಿ ಎಸ್ ಜೆ ಸೋಮಶೇಖರ ಎಂಗಡ ಆದೇಶ ಪೋಲೆ ಕ್ರಯ ನಿಗದಿ ಮಾಡುವಂಜಿ ಮಾರಾಟಕ್ಕೆ ಬೆಚ್ಚಿತು. ಇದನ್ನ ಉಳ್ಳ ಜಾಗತಿಂಜ ವೃತ್ತವಕ್ಕೆ ಇರಾದೆ ಉಳ್ಳ ಸಕ್ಷಮ ಪ್ರಾಧಿಕಾರ ಪರವಾನಗಿ ಉಳ್ಳ ಖಾಸಗಿ ರಸಗೊಬ್ಬರ ಮಿಶ್ರಣ ಘಟಕ ಇಲ್ಲ ಸರ್ಕಾರಿ ಬೀಜೋತ್ಪಾದನಾ ಕೇಂದ್ರ ಇಲ್ಲ ಕೃಷಿ ಸಂಶೋಧನಾ ಕೇಂದ್ರಕ್ಕೆ ಮಾತ್ರ ಅವಕಾಶ ಉಳ್ಳೋ ಇದೇ ನಾಳಂಕೆ 7 ಒಳಲು ಒತ್ತ ದಾಖಲೆಯೋಡೆ ಕೃಷಿ ನಿರ್ದೇಶಕಂಡ ಕಚೇರಿಗೆ ಸಂಪರ್ಕ ಮಾಡಿತ್ತು. ಕೋಟರಂಜವಲೊಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕಂಗ ಅರಿಚಿಟ್ಟಿತ್ತು. ಇಲ್ಲಿಕ್ಕೆ ಸುದ್ದಿ ಸಮಾಚಾರ ತಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
2: ಅದ್ವೈತ್ ಹ್ಯುಂಡೈ, ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್.
3: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ.
4: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಇದೇ ಜುಲೈ 13 ಆಗಸ್ಟ್ 14 ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನದ ಆಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್, ಚಿನ್ನ ಬೆಳ್ಳಿ ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
5: ಮುಳಿಯಾ ಸಿಲ್ವರ್ ಮ್ಯಾರಥಾನ್ 2026, 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ. ಜೂನ್ 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯಾ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
6: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
5: ನಾನ್ ಡೌನ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
6: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
7: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
5: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
7: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
8: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ ಎಲ್ಇಡಿ ಟಿವಿ ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ. P2 ಎಲೆಕ್ಟ್ರಾನಿಕ್ಸ್, ಗೋಣಿಕೊಪ್ಪ.
9: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
10: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಗೋಣಿಕೊಪ್ಪಲು, ಪಿರಿಯಾಪಟ್ಟಣ.
11: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು, ಈ ಟ್ರಾಫಿಕ್ ಅಲ್ಲಿ ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
12: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಎಲ್ಲ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಉಳಿಸುವ

0: ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್ ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ ಸುಲಭ ಕಂತಿನ ಇಎಂಐ ಫೆಸಿಲಿಟಿ ಸುನೀತಾ ಫರ್ನಿಚರ್ ಉಲಿಯಿಲ್ ಇರಿಟ್ಟಿ ಹಾಗೂ ತವಕ್ಕರ ಕಣ್ಣೂರ್.
1: ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸತೀಶ್ ರಾವ್, ಸೀನಿಯರ್ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋ ಎಂಟ್ರೋಲಜಿಸ್ಟ್ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿಂದ. ಡಾಕ್ಟರ್, ಎಂಡೋಸ್ಕೋಪಿ ಅಂದ್ರೆ ಏನು ಅಂಡ್ ಯಾರಿಗೆ ಬೇಕಾಗುತ್ತೆ?
2: ಎಂಡೋಸ್ಕೋಪಿ ಅಂತ ಹೇಳುದು ಜೀರ್ಣಾಂಗದಲ್ಲಿ ಏನಾದ್ರು ತೊಂದರೆ ಇದೆ ಅಂತೇಳಿ ಪತ್ತೆ ಹಚ್ಚಲಿಕ್ಕೆ ಮಾಡುವಂತಹ ಒಂದು ಸಣ್ಣ ಟೆಸ್ಟ್ ಆಗಿರ್ತದೆ. ಇದರಲ್ಲಿ ಒಂದು ಸಣ್ಣ ಟ್ಯೂಬ್ ಇರ್ತದೆ, ಆ ಟ್ಯೂಬ್ ನಲ್ಲಿ ಒಂದು ಕ್ಯಾಮರಾ ತರ ಇರ್ತದೆ, ಅದನ್ನ ನಮ್ಮ ಉದರ ದರ್ಶಕ ಅಂತೇಳಿ ನಾವು ಹೇಳ್ತೀವಿ. ಅದನ್ನ ಬಾಯಿಯ ಮುಖಾಂತರ ನಾವು ಹಾಕ್ತೀವಿ. ಬಾಯಿಯ ಮುಖಾಂತರ ಹಾಕಿ ನಮ್ಮ ಅನ್ನನಾಳ, ಜಠರ ಮತ್ತು ಸಣ್ಣ ತೊಳಿನ ಪಾರ್ಟ್ ಗಳನ್ನು ನಾವು ಇದರಲ್ಲಿ ಪರೀಕ್ಷೆಗೆ ಮಾಡ್ತೀವಿ. ಇದರಲ್ಲಿ ನಾವು ಉದಾಹರಣೆಗೆ ಏನಾದರೂ ಹೊಟ್ಟೆಲಿ ಹುಣ್ಣಾಗಿದ್ರೆ ಅಥವಾ ಕರಳಲ್ಲಿ ಅಥವಾ ಹೊಟ್ಟೆಯಲ್ಲಿ ಬ್ಲಾಕ್ ಆಗಿದ್ರೆ ಅಥವಾ ಕ್ಯಾನ್ಸರ್ ಇದ್ರೆ ಅಥವಾ ರಕ್ತಸ್ರಾವ ಆಗ್ತಾ ಇದ್ರೆ ಅದನ್ನು ನಾವು ಪತ್ತೆ ಹಚ್ಚಬಹುದಾಗಿದೆ. ಇದು ಯಾರಿಗೆ ಬೇಕಾಗಿದೆ ಅಂತ ಹೇಳಿದ್ರೆ, ಮುಖ್ಯವಾಗಿ ಪದೇ ಪದೇ ಹೊಟ್ಟೆ ನೋವು ಬರುವಂತವರು, ಎದೆ ಉರಿ ಬರುವಂತದ್ದು, ಹೊಟ್ಟೆ ಉರಿ ಬರುವಂತದ್ದು, ಅಥವಾ ವೆಯಿಟ್ ಲಾಸ್ ಆಗಿರುವಂತದ್ದು, ಅಥವಾ ವಾಂತಿಯಲ್ಲಿ ರಕ್ತ ಬರುವಂತದ್ದು, ತುಂಬಾ ವಿಪರೀತ ವಾಂತಿ ಆಗುವಂತದ್ದು, ಇವರಿಗೆ ಮೇಲ್ಗಡೆ ಹೊಟ್ಟೆ ಎಂಡೋಸ್ಕೋಪಿ ಪರೀಕ್ಷೆಯ ಅಗತ್ಯ ಇರ್ತದೆ.
3: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರು. ಲೈಫ್ಸ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-350-3500. ಸೇವ್ ದ ನಂಬರ್, ಸೇವ್ ಲೈಫ್ಸ್.
4: ಶತ್ರುಗಳು ಇಂದು ಬೆಳಿಗ್ಗೆ 9:05 ಕೊಡವಸಿರಿಯಲ್ಲಿ ಕಕ್ಕಡ ತಿಂಗತರ ನೈಪು ಪೈಪು ತೀನಿ ಈ ವಿಷಯವಾಗಿ ಮಾತನಾಡುತ್ತಾರೆ ಚಟ್ಟಂಗಡ ರವಿ ಸುಬ್ಬಯ್ಯ. ನಂತರ ಕಕ್ಕಡ ಕೇಳಿ ಕವನ ವಾಚನ ಚಕ್ಕೆರ ತ್ಯಾಗರಾಜ ಅಪ್ಪಯ್ಯ ಅವರಿಂದ. 9:45 ಯುವವಾಣಿ ದಿಕ್ಸೂಚಿ ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ಕಾರ್ಯಕ್ರಮ ಪ್ರಸ್ತುತಿ ಸಂತೋಷ್ ಕೆ ಎನ್. 10:00 ಚಿಣ್ಣರ ಲೋಕದಲ್ಲಿ ಹೂರಣ ಮಾಹಿತಿಯುಕ್ತ ಕಾರ್ಯಕ್ರಮ ರಂಗ ಸಮಯ ರಂಗ ಶಿಕ್ಷಣದ ಮಹತ್ವ ಪೋಷಕರಿಗೆ ಸಲಹೆ ನೀಡುವ ವಿಶೇಷ ಸಂದರ್ಶನ ಭಾಗವಹಿಸುತ್ತಾರೆ ಕುಶಾಲ್ ನಗರದ ರಂಗ ಕಲಾವಿದ ಹಾಗೂ ಹಾಡುಗರ ಬಿಎಸ್ ಪರಮೇಶ್ ಸಾಗರ್, ನಿರ್ವಾಣೆ ಶಕುಂತಲಾ ಎಂ. 11:00 ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ ಅಂತ್ಯಾಕ್ಷರಿ ಪ್ರಸ್ತುತಿ ಮತ್ತು ನಿರ್ವಹಣೆ ಎಂ ಶಕುಂತಲಾ. ಸಂಪರ್ಕಿಸಲು ನಮ್ಮ ದೂರವಾಣಿ ಸಂಖ್ಯೆ 2285558, ಎಸ್ಟಿಡಿ ಕೋಡ್ 08272. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 2285558, ಎಸ್ಟಿಡಿ ಕೋಡ್ 08272. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳ ಈಗ ರೇಡಿಯೋ ಸಮಯ 8:00 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: and Silva Prabhu Tirumaran took bronze, while long-distance runner Gulveer Singh earned his second medal of the games by clinching bronze in the men's 5,000-meter final. Judoka Unnati Sharma also added to the glory by bagging bronze medal in the women's 63kg event. Rupesh Rathor for Akashwani News.
1: Ahmedabad will officially receive the Commonwealth Games flag and the host button during the closing ceremony of the 2026 Commonwealth Games in Glasgow. President Draupadi Murmu and Prime Minister Narendra Modi have congratulated all the athletes for their outstanding performance in the Commonwealth Games. And now for a look at today's newspapers, it's over to Saira Mujtaba.
2: Thank you, Shagun. Modi credits youth with driving India's all-round progress, headlines Hindustan Times. The Pioneer quotes the Prime Minister saying, "Youth must power India's rise," also called on to support nation building to service, education and discipline. The Times of India reports, monsoon hope as World Meteorological Organization sees an El Nino counter, adding the risk of overall monsoon rainfall being below normal continues to loom over India due to a strengthening El Nino. Manhunt in valley as terror attack claims two. TRP link being probed, leads the Indian Express. Railway line through Key Tiger Corridor gets in-principle approval with a rider, informs the Indian Express. And finally, the Financial Express writes, Indian holidays taking the trail less travelled, trekking. Hiking fast turning into mainstream travel, what was once a niche pursuit for seasoned mountaineers, is fast becoming a mainstream travel segment. And with that, it's back to you, Shagun.
1: Thank you, Saira. And now before we end the bulletin, the headlines once again. Prime Minister Narendra Modi to launch nationwide campaign Nasha Mukti Yuva for Viksit Bharat Sankalp Abhiyan today. Union Minister Jagat Prakash Nadda reviews preparedness for NEET PG 2026 examination, urges aspirants not to fall prey to rumours. Telangana police rescues over 6,000 children in a month-long drive aimed at ending child labour and trafficking. Flood situation continues to be grim in Gujarat, Odisha and Kerala. Weather Department issues red alert for heavy to very heavy rainfall across six districts in Gujarat today. U.S. President Donald Trump threatens to intensify military action against Iran. Tehran warns of retaliation on key American and Israeli energy infrastructure. India climbs to fourth position in Commonwealth Games in Glasgow. Boxers shine with record 7 gold in single day, taking medals tally to 39. And with that, we end the morning news. Have a nice day.
3: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ರೇಡಿಯೋ ಸಮಯ 8:30.
4: ಪ್ರೀತಿಯ ಶ್ರೋತೃಗಳೇ, ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ವಿನೂತನ ಕಾರ್ಯಕ್ರಮಗಳು. ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ಪ್ರತಿ ಭಾನುವಾರ 10 ಗಂಟೆಗೆ ಕಲಾಂ ಕನಸು, ಮಕ್ಕಳ ಮನಸ್ಸಿಗದು ಚಂದದ ತಿರಿಸು. 10 ಗಂಟೆಯಿಂದ 10:15 ದೀಪಾಮೃತ, ಸಹೃದಯತೆಗೊಂದು ಶುಭಾಷಿತ. ಬೆಳಿಗ್ಗೆ 6:10 ಯುವವಾಣಿ ಕಾರ್ಯಕ್ರಮದಲ್ಲಿ ದೀಪಧಾರಿ, ಯಶಸ್ಸಿನ ಹಾದಿಗೊಂದು ದಿಟ್ಟ ಹೆಜ್ಜೆ. ಪ್ರತಿ ಭಾನುವಾರ ಸಂಜೆ 5:00 ರಿಂದ 5:15 ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು, ತವರ ನೆನಪುಗಳ ಮೆಲುಕು. ಮಾತು ಮಲ್ಲಿಗೆ, ಒಂದಿಷ್ಟು ಮಾಹಿತಿ ಮನಸ್ಸಿಗೆ. ಪ್ರತಿ ಮಂಗಳವಾರ ಬೆಳಗ್ಗೆ 11:00 ರಿಂದ 12:00 ಸಂದೇಶಗಳನ್ನಾಧರಿಸಿದ ನೇರ ಪ್ರಸಾರದ ಕಾರ್ಯಕ್ರಮ. ಮಾತಂದ್ರೆ ಮಾತು, ನೆನೆಯೋಣ ಅಮ್ಮನ ಕೈ ತುತ್ತು, ಮೆರೆಸೋಣ ಆಕಾಶವಾಣಿಯ ಗಮ್ಮತ್ತು. ಪ್ರತಿ ಗುರುವಾರ ಬೆಳಗ್ಗೆ 11:00 ರಿಂದ 12:00 ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಗೀತಮಾಧುರ್ಯ, ಮಿಶ್ರ ಹಾಡುಗಳ ಗಾನಲೋಕ, ಪ್ರತಿ ಶನಿವಾರ ಬೆಳಗ್ಗೆ 11:00 ರಿಂದ 12:00 ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನೈದಿಲೆ ಗಾದೆ ಘಮ ಪತ್ರಾಧಾರಿತ ವಿಶೇಷ ಕಾರ್ಯಕ್ರಮ ಶನಿವಾರ ಬೆಳಗ್ಗೆ 9:05 ಮಹಿಳಾ ಲೋಕದಲ್ಲಿ ಭಾರವೇನಲ್ಲ ಈ ಬದುಕು ಸಂದರ್ಶನವನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ. ಇವೆಲ್ಲ ಕಾರ್ಯಕ್ರಮಗಳು ನಿಮಗಾಗಿ. ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ.

8:32 ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಹಂಸಲೇಖ ಸಾಹಿತ್ಯ ರಚಿಸಿ ಸಂಗೀತ ಅಳವಡಿಸಿರುವ ಸಿಪಾಯಿ ಚಿತ್ರದ ಗೀತೆ, ಗಾಯಕರು SP ಬಾಲಸುಬ್ರಹ್ಮಣ್ಯಂ.

ಇನ್ನು ಮುಂದೆ ಕೇಳೋಣ ಸ್ನೇಹದ ಕಡಲಲ್ಲಿ ಶುಭಮಂಗಳ ಚಿತ್ರದ ಈ ಗೀತೆ. ಶ್ರೀ ಉದಯಶಂಕರ ಸಾಹಿತ್ಯಕ್ಕೆ ಸಂಗೀತ ಅಳವಡಿಸಿದ್ದಾರೆ ವಿಜಯ ಭಾಸ್ಕರ್. ಗಾಯಕರು SP ಬಾಲಸುಬ್ರಹ್ಮಣ್ಯಂ.

ಶಕ್ತಿ ಚಿತ್ರದ ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿರು ಹಾಡಿರುವ ಗೀತೆ, ಸಾಹಿತ್ಯ ಆರ್ ಎನ್ ಜೈಗೋಪಾಲ್, ಸಂಗೀತ ಚಕ್ರವರ್ತಿ, ಚಿತ್ರ ಶಕ್ತಿ.

ವಿಕ್ರಮ್ ಸೂರಿ ಅವರ ಸಾಹಿತ್ಯಕ್ಕೆ ಅಶ್ವಿನ್ ಪಿ ಕುಮಾರ್ ಸಂಗೀತ ಅಳವಡಿಸಿರುವ ಚೌಕಬಾರ ಚಿತ್ರದ ಗೀತೆ, ಚಿತ್ರ ಮತ್ತು ವ್ಯಾಸರಸ್ ಸೋಸ್ಲೆ ಅವರ ಯುಗಳಸ್ವರದಲ್ಲಿ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ರೇಡಿಯೋ ಸಮಯ 8:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

0: ಕಾರನಿಗೆ ಬರೆದ ಸುದ್ದಿಯ ಚಿಂತೆ ಓಲೆಗಳ ನವರವರಿಗೈದಿಸಿರೆ ಸಾಕು. ಓಲೆಕಾರನಿಗೇಕೆ ಬರೆದ ಸುದ್ದಿಯ ಚಿಂತೆ ಓಲೆಗಳ ನವರವರಿಗೈದಿಸಿರೆ ಸಾಕು. ಸಾಲಗಳು ಶೂಲಗಳು ನೋವುಗಳು ನಗುವುಗಳು ಕಾಲೋಟ ಒಬನೂಟ ಮಂಕುತಿಮ್ಮ. ಸಾಲಗಳು ಶೂಲಗಳು ನೋವುಗಳು ನಗುವುಗಳು ಕಾಲೋಟ ಒಬನೂಟ ಮಂಕುತಿಮ್ಮ.
1: ಓಲೆಕಾರನಿಗೇಕೆ

ಇದು ಕನ್ನಡದಲ್ಲಿ ಹೊಸ ಗಾದೆ ಅನ್ನುವಷ್ಟರ ಮಟ್ಟಿಗೆ ಪ್ರಸಿದ್ಧವಾಗಿದೆ. ಓಲೆ ಕಾರನಿಗೇಕೆ ಬರೆದ ಸುದ್ದಿಯ ಚಿಂತೆ, ಬಹಳ ಒಳ್ಳೆ ಮಾತಿದು. ಅಂಚೆಯಾಳು ಅಂತ ನಾನು ಹೇಳಿದೆ ಹಿಂದಿನ ಪದ್ಯದಲ್ಲಿ. ಆ ಅಂಚೆ ಆಳಿನ ಕೆಲಸ ಏನಪ್ಪ ಅಂದರೆ, ಅಯ್ಯ ನೀನು ಸುದ್ದಿವಾಹಕ, ನೀನೊಂದು ಮಾಧ್ಯಮ, ಆಕಾಶವಾಣಿ ಇದೆ, ದೂರದರ್ಶನ ಇದೆ, ನ್ಯೂಸ್ ಪೇಪರ್ ಇದೆ, ಹೇಳಿದ್ದನ್ನು ಹೇಳ್ತವೆ ಅಷ್ಟೇ, ಅವಕ್ಕೇನು ಅನಿಸೋದಿಲ್ಲ. ಈಗ ಕೆಲಸ ಅದೇನು ಅಂದರೆ ಮುಗಿಸೋದು, ನೀವು ಇವನು ಸಂದೇಶ ಕೊಟ್ಟಿರ್ತಾನೆ ಅದನ್ನು ಓದೋದಷ್ಟೇ ಪಟ್ಟಿಕಾರನ ಕೆಲಸ. ಸಾಲಗಳು, ಶೂಲಗಳು, ನೋವುಗಳು, ನಲುವುಗಳು, ಓಲೆಗಳನ್ನು ಅವರವರಿಗೆ ಐದಿಸಿರೇ ಸಾಕು ಅಷ್ಟಪ್ಪ. ನೀನು ಮಾಡಬೇಕಾದ್ದು ಈ ಪತ್ರ ಇದೆಯಲ್ಲಪ್ಪ, ಆ ಪತ್ರನ ತಗೊಂಡೋಗಿ ಯಾರಿಗೆ ಕೊಡಬೇಕೋ ಅವ್ರಿಗೆ ಕೊಟ್ಬಿಡು ಅಷ್ಟೇ, ಅಷ್ಟೇ ನಿನ್ನ ಕೆಲಸ. ಕಾಲೋಟ ಅವನೂಟ, ಇದು ಹಿಂದಿನ ಕಾಲದಲ್ಲಿ ಪೋಸ್ಟ್ಮನ್ಗಳು ಕೈನಲ್ಲಿ ಒಂದು ದೊಡ್ಡ ಕೋಲನ್ನು ಹಿಡಿದು ಮೇಲೆ ಧ್ವಜ ಸಿಗಿಸ್ಕೊಂಡು ಕಾಲಿಗೆ ಬಳೆ ಕಟ್ಕೊಂಡು ಹೋಗ್ತಾ ಇದ್ರು, ಕಾಲೋಟ, ಕಾಲಿನಲ್ಲೇ ಹೋಗ್ತಾ ಇದ್ದಿದ್ದವರು ಅಂತ. ಆದ್ದರಿಂದ ಕಾಲೋಟ ಯಾಕೆ ಅಂದರೆ ಅದು ಅವನೂಟ, ಅವನ ಆಹಾರನೇ ಅದು. ಅಂದರೆ ಅವನಿಗೆ ಬದುಕನ್ನು ಕೊಡೋದೇ ಪೋಸ್ಟ್ಮನ್ ಕೆಲಸ. ಇನ್ನೊಂದು ನಡೆದಾಟವೇ, ತಿರುಗಾಟವೇ, ಸುದ್ದಿ ವಾಹಕ ಕಾರ್ಯವೇ ಅವನ ಕೆಲಸ. ಹೀಗೆ ಇಂಥ ಸೊಗಸಾದ ಪ್ರತಿಮೆ ಪೋಸ್ಟ್ಮ್ಯಾನ್ ಅಂಚೆಯಾಳು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಕಾಲೋಟವಂತೂ ಸಂಚಾರವೇ ಅವನ ಬದುಕಿನ ಮಾರ್ಗವಾಗಿತ್ತು ಅಂತ ಸ್ಪಷ್ಟವಾಗಿ ಸೂಚಿಸುತ್ತೆ. ನೋಡಿ, ಓಲೆಕಾರ ಅಂದರೆ ಇಲ್ಲಿ ಅರ್ಥ ಅವನು ಒಂದು ಕಾರ್ಯಕ್ಕೆ ನಿಯುಕ್ತನಾದವನು. ನಿಜವಾಗಿ ಆ ಸಂಬಂಧನೇ ಇಲ್ಲ, ಯಾರ್ಯಾರಿಗೆ ಏನೇನು ಪತ್ರ ಬರುತ್ತೋ, ಸುಖದ್ದಿರುತ್ತೋ ದುಃಖದ್ದಿರುತ್ತೋ. ಈಗಂತೂ ಎರಡನೇ ಅಂಚೆ ಅಂತ ನರಸಿಂಹಸ್ವಾಮಿಗಳನ್ನು ಹೊಸ ಸೃಷ್ಟಿ ಮಾಡಿದ್ದಾರೆ. ಮೊದಲು ನಮ್ಮ ಬದುಕಿಗೆ ಏನು ಬರುತ್ತೋ ಅದಲ್ಲ, ಎರಡನೇ ಅಂಚೆನಲ್ಲೂ ಕೆಲವು ಸಂಗತಿಗಳು ಬರಬಹುದು ಅಂತ ಹೇಳಿಬಿಟ್ಟು ಅದರಿಂದ ನಿನಗೆ ಅವ್ರಿಗೆ ಕೊಟ್ಬಿಡಪ್ಪಕ್ಕಾಗದಾನ. ಅದರ ಟೆಲಿಗ್ರಾಮ್ ಆಗಿರ್ಬೋದು ಅಥವಾ ಏನೇ ಆಗಿರ್ಬೋದು, ಸರಿಯಾಗ ಸುದ್ದಿ ಏನು ಗೊತ್ತಿದೆ ನಮಗೆ, ಯಾರೋ ಸತ್ತೋದ್ರು ಅಂತ ಬಂದಿರ್ಬೋದು ಅಥವಾ ನಿಮ್ಗೆ ಕಲ್ಯಾಣ ಅಂತ ಬಂದಿರ್ಬೋದು, ನಿನಗೆ ಪ್ರಶಸ್ತಿ ಬಂದಿದೆ ಅಂತ ಹೇಳಿರ್ಬೋದು. ಅದರಿಂದ ನಿನಗೂ ಅದಕ್ಕೂ ಸಂಬಂಧ ಇಲ್ಲ.

ನಗುಮನದಿ ಲೋಗರ ವಿಕಾರಗಳನ್ನು ನೋಡಿ ಬಿಗಿತುಟಿಯ ದುಡಿವಂದು ನೋವ ಪಡುವಂದು. ನಗುಮನದಿ ಲೋಗರ ವಿಕಾರಗಳನ್ನು ನೋಡಿ ಬಿಗಿತುಟಿಯ ದುಡಿವಂದು ನೋವ ಪಡುವಂದು. ಪಗು ವಿಶ್ವ ಜೀವನದ ಜೀವಾಂತರಂಗದಲ್ಲಿ ನಗು ನಗುತ ಬಾಳ್ತೆರಳು ಮಂಕುತಿಮ್ಮ. ಪಗು ವಿಶ್ವ ಜೀವನದ ಜೀವಾಂತರಂಗದಲ್ಲಿ ನಗು ನಗುತ ಬಾಳ್ತೆರಳು ಮಂಕುತಿಮ್ಮ.

0: ತೆರಳು ಮಂಕುತಿಮ್ಮ ಮಂಕುತಿಮ್ಮ.
1: ಇದು ನಗುವು ಸಹಜದ ಧರ್ಮ, ಅದು ಬಹಳ ಪ್ರಸಿದ್ಧವಾಗಿದೆ, ಅವರೆಲ್ಲರೂ ಅದನ್ನೇ ಹೇಳ್ತಾರೆ. ಅದು ನಿಜವಾಗಿ ನಗುವಿನ ಸ್ವರೂಪ ಇಲ್ಲಿ ವ್ಯಕ್ತವಾಗಿರೋದು ಅದ್ಭುತ ರೀತಿಯಲ್ಲಿ. ನಗು ಮನದಿ ಲೋಗದ ವಿಕಾರಗಳನ್ನು ನೋಡಿ, ಇನ್ನೊಬ್ಬರ ಸ್ಥಿತಿಯನ್ನು ನೋಡಿದಾಗ ನಿಮಗೆ ಮನಸ್ಸಿನಲ್ಲಿ ನಗು ಬರಬೇಕೇ ಹೊರತು ಅದನ್ನ ಪ್ರಕಟಿಸಬೇಕಾದ ಅಗತ್ಯ ಏನಿಲ್ಲ.

0: ಅಂದರೆ ಲೋಕದ ಡೊಂಕ ತಿದ್ದೋದಕ್ಕೆ ಹೊರಡಬೇಕಾಗಿಲ್ಲ ನಾವು. ಅವರ ಡೊಂಕತನವನ್ನು ನೋಡಿ ನಗಬೇಕಷ್ಟೇ. ಯಾಕೆ ಹೀಗೆ ಮಾಡ್ತಾ ಇದ್ದಾರೆ? ಮಾನವ ಜನ್ಮ ದೊಡ್ಡದು, ಇದ ಹಾಳು ಮಾಡಬೇಡಿ, ಹುಚ್ಚಪ್ಪಗಳೀರ ಅಂತ ಪುರದಾಸ ಹೇಳಿದಾಗ, ಹುಚ್ಚಪ್ಪ ಅಂದರೆ ಕಪಿ ಅಂತ, ಪುಚ್ಛ ಅಂದರೆ ಬಾಲ, ಬಾಲ ಉಳ್ಳವರ ಕಪಿಗಳ. ಈ ಕಪಿ ಚೇಷ್ಟೆಯನ್ನು ಕಂಡಾಗ ನಗೆಯು ಬರುತ್ತಿದೆ, ನನಗೆ ನಗೆಯು ಬರುತ್ತಿದೆ, ಪುರದಾಸವಾಣಿಯನ್ನು ಇಲ್ಲಿ ಬರುತ್ತೆ. ಆದರೆ ಅದನ್ನ ಪ್ರಪಂಚಕ್ಕೆ ಹೇಳಿ ಅವ್ರು ಧಿಕ್ಕಾರ ಮಾಡಬೇಡ. ಬಿಗಿ ತುಟಿಯ ತುಟಿ ಬಿಗಿದುಕೋ, ಹೊಲಿ ನಿನ್ನ ತುಟಿಗಳನ್ನು ಅಂತ ಇನ್ನೊಂದು ಕಡೆ ಬರೀ ಹೇಳ್ತಾರವರು. ಹಾಗೆ ದುಡಿ ಒಂದು, ನೋವು ಪಡುವಂದು, ನಿನಗೆ ಕೆಲಸ ಮಾಡುವಾಗ, ನಿನಗೆ ಯಾತನೆ ತಿನ್ನುವಾಗ, ನಿನಗೆ ಬೇಸರವಾಗಿದ್ದಾಗ, ನಿನ್ನ ಮೇಲೆ ಯಾರಾದರೂ ದಬ್ಬಾಳಿಕೆ ನಡೆಸಿದ್ದಾರೆ ಅಂತ ಅನಿಸಿದಾಗ, ಎಲ್ಲ ಸಂದರ್ಭದಲ್ಲೂ ಕೂಡ ನಿನ್ನಕ್ಕೂ ಅದನ್ನು ಸುಧಾರಿಸೋ. ಅಷ್ಟೇ ಅಲ್ಲ, ಪೊಗು ವಿಶ್ವ ಜೀವನದ ಜೀವಾಂತರಂಗದಲ್ಲಿ, ಇದು ಜಗತ್ತಿಗೆ ಒಂದು ಅಂತರಂಗ ಇದೆ, ಅದು ಏನೇನೋ ಕೆಲಸವನ್ನು ಮಾಡ್ತಾ ಇರುತ್ತೆ. ಪೊಗು ನೀನು ಜೀವಾಂತರಂಗದಲ್ಲಿ, ಆ ಎಲ್ಲ ವಸ್ತುಗಳ ಅಂತರಂಗವನ್ನು ಪ್ರವೇಶ ಮಾಡುವ ಒಂದು ಶಕ್ತಿಯನ್ನು ಪಡ್ಕೋ. ಕೊನೆಯದಿದೆಯಲ್ಲ, ಎಲ್ಲಿಯವರೆಗೆ ನಗಬೇಕು ಗೊತ್ತಾ? ನಗು ಅಂದರೆ ಪ್ರಸನ್ನತೆ. ಎಲ್ಲಿಯವರೆಗೆ ಪ್ರಸನ್ನತೆ ಇಟ್ಕೊಳ್ಬೇಕು ಗೊತ್ತಾ? ಇವರು ಹೇಳ್ತಾರೆ, ಹೌದು ಹೇಳ್ತೇನೆ, ನಗು ನಗುತ್ತೆ ಬಾಳ್ ತೆರಳು. ಎಷ್ಟು ಸರಳವಾಗಿದೆ, ಎಷ್ಟು ಇದು ಆಶ್ಚರ್ಯ ಆಗುತ್ತೆ ಈ ಮಾತು. ನಗು ನಗುತ್ತೆ ಬಾಳು ಅಂತಂದಾಗ ಕೊನೆಗೆ ತೆರಳು, ಹೊರಟ್ಬಿಡು, ಮೂಟೆ ಕಟ್ಬಿಟ್ಟು ಹೊರಡ್ಬೇಕು. ನೀವು ಯಾವತ್ತು ಹೋಗ್ತಿರೋ ಗೊತ್ತಿಲ್ಲ. ಆದ್ದರಿಂದ ನೀನು ಜಗದಲ್ಲಿ ಇರಬೇಕಾದ ರೀತಿ ಇದು.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂ ಆರ್ ಮಂಜುಳಾ, ವ್ಯಾಖ್ಯಾನ ಪ್ರೊಫೆಸರ್ ಆರ್ ಆ ಮಿತ್ರ, ಸಂಯೋಜನೆ ಎಂ ಜಿ ಶ್ರೀಹರ್ಷನ್, ಎ ವಿ ವಿನೋದ್ ಕುಮಾರ್ ಹಾಗೂ ಟಿ ವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಆಕಾಶವಾಣಿ ಮಡಿಕೇರಿ ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ಶ್ರೋತೃಗಳು, ಈಗ ರೇಡಿಯೋ ಸಮಯ 9:08.
1: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ. ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
2: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1552114 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ನೋಡು, ಇದೇ ನಮ್ಮ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಆಕಾಶವಾಣಿ ಮಡಿಕೇರಿ.
0: ಶ್ರೋತೃಗಳು, ಈಗ ಸಮಯ 9:01. ನಮ್ಮ ಇಂದಿನ ಬೆಳಿಗ್ಗೆಯ 10 ಗಂಟೆ ಸಮಯದಲ್ಲಿ ಚಿನ್ನರ ಲೋಕ ಹೂರಣ ಮಾಹಿತಿಯುಕ್ತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ರಂಗ ಸಮಯ, ರಂಗ ಶಿಕ್ಷಣದ ಮಹತ್ವ, ಪೋಷಕರಿಗೆ ಸಲಹೆ ನೀಡುವ ವಿಶೇಷ ಸಂದರ್ಶನ, ಕುಶಾಲನಗರದ ರಂಗ ಕಲಾವಿದ ಹಾಗೂ ಹಾಡುಗರ ಬಿಎಸ್ ಪರಮೇಶ್ ಸಾಗರ್ ಅವರೊಂದಿಗೆ ಸಂದರ್ಶನ, ನಿರ್ವಹಣೆ ಶಕುಂತಲಾ ಎಂ. 10:30 ಗಾನ ಬಜಾನ, 11 ಗಂಟೆಗೆ ಸ್ವರ ಸಾಂಗತ್ಯ, ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ, ಅಂತ್ಯಾಕ್ಷರಿ, ಪ್ರಸ್ತುತಿ ಮತ್ತು ನಿರ್ವಹಣೆ ಎಂ ಶಕುಂತಲಾ. ನೀವು ಸಂಪರ್ಕಿಸಲು ನಮ್ಮ ದೂರವಾಣಿ ಸಂಖ್ಯೆ 228558, ಎಸ್ಟಿಡಿ ಕೋಡ್ 08272. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 228558, ಎಸ್ಟಿಡಿ ಕೋಡ್ 08272.

0: ಅಂತ ಹೇಳೋದನ್ನು ನಾವು ಇರಿಟಬಲ್ ಬವಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಇದು ಒಂದು ಬಹಳವಾದ ಮುಖ್ಯವಾದ ಒಂದು ಸಮಸ್ಯೆ ಆಗಿದೆ. ಭಾರತ ದೇಶದಲ್ಲಿ ಅರೌಂಡ್ 30% ಆಫ್ ಪೀಪಲ್ ಗೆ ಈ ಇರಿಟಬಲ್ ಬವಲ್ ಸಿಂಡ್ರೋಮ್ ಅಂತ ಒಂದು ಸಮಸ್ಯೆ ಇದೆ. ಇದರಲ್ಲಿ ಮುಖ್ಯವಾಗಿ ಏನಾಗುತ್ತಂದ್ರೆ, ಒಬ್ಬ ರೋಗಿಗೆ ಪದೇ ಪದೇ ಮಲ ವಿಸರ್ಜನೆ ಮಾಡ್ಬೇಕಂತ ಅನಿಸ್ತಾ ಇರೋದು, ಅಥವಾ ಕೆಲವೊಮ್ಮೆ ಮೋಷನ್ ಸರಿಯಾಗಿ ಪಾಸ್ ಆಗದೆ ಇರುವಂತದ್ದು, ಪಟ್ಟು ಉಬ್ಬರ್ಸ್ಕೊಂಡಾಗಿರೋದು, ಯಾವಾಗಲೂ ಗ್ಯಾಸ್ ತುಂಬಿದೆ ಅಂತ ಹೇಳುವಂತದ್ದು, ಅಥವಾ ಸಣ್ಣದಾಗಿ ಕೆಳಗಡೆ ಹೊಟ್ಟೆಯಲ್ಲಿ ನೋವು ಬರ್ತಾ ಇರುವಂತದ್ದು, ಏನೋ ಒಂಥರ ಕಿರಿಕಿರಿ ಹೊಟ್ಟೆಗೆ ಸಂಬಂಧಪಟ್ಟ ಕಿರಿಕಿರಿ ಆಗುವಂತದ್ದು, ಇದನ್ನು ನಾವು ಇರಿಟೇಬಲ್ ಬವಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಇದಕ್ಕೆ ನಿರ್ದಿಷ್ಟವಾದ ಕಾರಣಗಳು ಇರುವುದಿಲ್ಲ. ಕೆಲವೊಮ್ಮೆ ಪೋಸ್ಟ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ, ಹಿಂದ್ಗಡೆ ಇನ್ಫೆಕ್ಷನ್ ಆಗಿರಬಹುದು, ಅಥವಾ ಕೆಲವೊಮ್ಮೆ ತುಂಬಾ ಬೇರೆ ಬೇರೆ ಔಷಧಿಗಳನ್ನು ತೆಗೆದುಕೊಳ್ಳೋದ್ರಿಂದ, ಅಥವಾ ಆಹಾರದಲ್ಲಿ ತುಂಬಾ ವಿಪರೀತವಾಗಿ ಔಟ್ ಸೈಡ್ ಫುಡ್ ಗಳನ್ನು ತೆಗೆದುಕೊಳ್ಳೋದು, ಪ್ರೊಸೆಸ್ಡ್ ಫುಡ್ ತಗೊಳ್ಳುವರಲ್ಲಿ ಈ ರೀತಿಯ ಇರಿಟೇಬಲ್ ಬವಲ್ ಸಿಂಡ್ರೋಮ್ ಕಾಣಿಸ್ಕೊಳ್ತಾ ಇದೆ.
1: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರು. ಲೈಫ್ ಆನ್ ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-350-3500. ಸೇವ್ ದ ನಂಬರ್, ಸೇವ್ ಲೈಫ್.
2: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
4: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
5: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
6: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಶ್ರೋತೃಗಳೇ, ಈಗ ಸಮಯ 9:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿಕೇರಿ.

ಓದೋ ಕಾಮುಲ ಹಿಂದ ಟಿಲ್ಲರ್ ಸದ್ದು ಚನ್ನ ಚನ್ನ ಇಲ್ಲಿಯೋ ಒಂದು ದಂಡರಾಸ ತಳಕಟ್ಟಿ ಉಪ್ಪದು ಬುಟ್ಟಕ ಬೇನಿಲೇ ಟ್ರ್ಯಾಕ್ಟರ ಸದ್ದರೈ ಕಾಲತ್ತಿ ನೇರಾನ ಕಕ್ಕಡ ಅರ್ಥ ಮಾಡಿಯೋ ಕೈಯುಲ ಇದು ದಾರ ತಪ್ಪು ಅಲ್ಲ ಬೋಂಡ ತಾಸೆ ಮನೆ ದುಂಬಿತಿ ನಡ್ಪು ನೇಮ ಕಷ್ಟಪಡುವುದು ಬೋಂಡಾಂದು ಬದುಕರ ಅಡಿಪಾಯತನ ಓರೋರೊಬ್ಬಳೇ ಬದಲು ಮಾಡಿ ಅಂಡಿ ಇಂದಿಕ್ಕೆ ಎಲ್ಲ ಬದಲಾಯ್ತು ಒಂದು ಒಂದು ಕೆಂದುಲ ಕಾರ್ಯರೂಪದ ಕಣ್ಣುಂಬ ನೋಟಿ ಖುಷಿ ಪಡುವಂತ ಆಚಾರತನ ಅಪ್ಪಂಗ ಅಜ್ಜಂಗ ಮುತ್ತಾತಂಗ ಮಾಡಿತ್ತು ಕೊಡವಡ ಈ ಮಣ್ಣಿರ ಈ ನಾಡಿರ ಪೆದ ಲೋಕಕ್ಕೇ ಗೊತ್ತು ಮಾಡಿತ್ತು ಹೋಯ್ತು ಹಿಂದೆ ಅಲ್ಲಿ ಇಲ್ಲಿ ಹಿಂದೆ ಕೊಡವ ಕೊಡಗರ ಬಗ್ಗೆ ಪೆದ ಕೋಂದಂಡಿಲ್ಲ ಎಂದು ಅಲ್ಲ ಆಚೆಂಗಿ ಪಂಡುಕಾಲ ಥರ ನೆಮ್ಮದಿ ಆ ಪಿಲ್ಲು ಮನೆಯರ ಬೆಕ್ಕೆ ಬಕ್ಕ ಮರತರ ಚಕ್ಕೆ ಮನೆದುಂಬ ಮಕ್ಕ ಆ ಮನೆ ಈ ಮನೆ ಕೂಡಿ ನಾಟಿ ಬೇಲ್ ಬೂದು.

ಕೊಡಗರ ಬಗ್ಗೆ ಪೆದ ಕೋಂದಂಡಿಲ್ಲೆಂದು ಅಲ್ಲ, ಆಚೆಂಗಿ ಪಂಡುಕಾಲ ಥರ ನೆಮ್ಮದಿ, ಆ ಪಿಲ್ಲಿ ಮನೆಯರ ಬೆಕ್ಕೆ ಬಕ್ಕ ಮರತರ ಚಕ್ಕೆ, ಮನೆದುಂಬ ಮಕ್ಕ ಆ ಮನೆ ಈ ಮನೆ ಕೂಡಿ ನಾಟಿ ಬೇಲ್ಲು, ಬೂವದು ಓವದು ತೋಡಲು ಬೂವದು ಓವದು ಮಿಂಜಕ್ಕೆ ಶೂರಂಗಳಾಯ್ತು ಬಾವ, ಆ ಚೆರ್ಪತ್ರ ಕಳಿತಳಿ ಹಿಂದಿ ಎಲ್ಲಿಯೂ ಕಾಂಬುಲ. ಮನೆಗೆ ಒಂದೊಂದು ಮಕ್ಕ ಅದುಲೂ ನೀರು ಕಾಯಿ ಹೋಚಿ, ಅಂಗಡ ಬೆನ್ನಿಲ್ ಬ್ಯಾಗ್ ಪುಸ್ತಕ ಥರ ಭಾರ ಹಾಚಿ ಚೋತಿ ಸಿಕ್ಕಿ ಮನೆ ಸೇರಿಸಿ ಮದಿಯಿಂದ ಅಪಕ, ಈ ಕಕ್ಕಡ ತಿಂಗ ನಾಳೆ ಈ ಮಣ್ಣಲ್ಲಿ ಪುಟ್ಟಿ ಬೊಳಂದು ತಾಂಡ ಕೊಡವಾಮೇನ ನೀಸೋದು ಬಲ್ಯ ಚಾಯಿಲ ಹಾಕೊಂದು ಆಪಲೆ. ಕಕ್ಕಡ ಪದ್ನೆಟ್ಟು ಅಂದು ಇಂದಿ ಬೇಲಿರ ಬರೀಲಿ ನಟ್ಟಂಡ ಓರು ಮದ್ದು ತುಪ್ಪರ ರಸ ತೋರು ಕೂಳಿ ಇಲ್ಲವ್ರ ಪುಟ್ಟು ಫ್ರಿಜ್ಜಿಂಜ ಕೋಳಿಲಿ ಒರು ನೂ ಪುಟ್ಟು ಅದಲ್ಲಿ ಒರು ಸಾರವೂ ಇಲ್ಲ. ಪಂಡಿತ ಕಕ್ಕಡತ್ತು ಕುರುಂಜಿ ಕಾಡು ಮಲೆಂಜ ಮದ್ದು ತುಪ್ಪು ಉಂಬಳು ಕಡಪಿಸಿಟ್ಟು ಕಾಲಲ್ಲಿ ಚೋರೆ ಪರಪಿಸಿಟ್ಟು ಕೊಂಡಿಪ ಪಾಭೋಜ ತರತರತ್ರ ಕಾಡು ಗೊಬ್ಬರ ತಿಂದು ಬೊಳಂದ ಮದ್ದು ತುಪ್ಪರ ಆ ರಂಗ್ ಆ ಪುಟ್ಟರ ಗಮನ ಮನೆ ಮನೆಗೆ ಪಾಂಜಿ ಪೋಪಯಿಂಜ ತಪ್ಪ. ಮಲ್ಲ ಕೋಳಿರ ತೊಡಪೀಸಕ್ಕೆ ಅಪ್ಪ ಉಂಡ ಕೂಡ ಅಣ್ಣ ತಮ್ಮಣಂಗ ಪಡ್ಡಡ ಮೊರೆ ಉಂಬಳ ಮನೆಯಲ್ಲಿ ಅಂಜಾರು ಮಕ್ಕಳ ಅವ್ವ ಸಮಾಧಾನ ಮಾಡಿಯಂಡು ಕೋಳಿ ಕರಿ ಇಡುವ ಆ ಗಮನ ಆ ಚಾಯಿ ಅಮಿಕಲ್ಲಿ ಕೋಳಿ ಕಿಡುವ ಸಂಬಾರ ಮಸಾಲರ ಅರ್ಥ ಗಮನ ಕುಂಜವೋ ಬಲ್ಯವೋ ಭೋಜವೋ ಅಂದು ಅಕ್ಕಯ್ಯ ಅಕ್ಕಯ್ಯ ಅಂದು ಕಾಕಿಂಡು ಅಂಗಡ ಅಂಗಡ ಅಡುಗೆ ಮನೆಯಲ್ಲಿ ತಳಿ ಕಳಿ ಓಡಿ ಕಳಿ ನೋಪುಟ್ಟು ಕೋಳಿ ಕರಿರ ಗಮನತರ ಆ ಚೋದರ ಆ ಬಾಯಿ ನೀರ ರಸತ್ರ ಕಳಿ ಬಡತನ ಬಲ್ಯರಿಕೆನ ಕಾಟತ ಬಾಡಿಲಿ ನೆಲ್ಲಕ್ಕಿ ಬೊಳಕೆ ಅಡಿಲಿ ಸೀಮಣ್ಣೆ ಬೊಳಚ ಲಾಟೀನ್ರ ಬೊಳಿಲಿ ಎಲ್ಲರೂ ಅಳತೆ ಗುರುಮೀದಿ ಬೆಚ್ಚಿತೆ ಉಂಬಕ್ಕೆ ಅಳತ ಆ ಚಾಯಿ ಆ ಮಕ್ಕಳ ಭೋಜ ಇಂದಿಲ್ಲ ಬದುಕಿರ ಓಟತೆ ಎಲ್ಲವೂ ಅವ್ರ ಸ್ವಪ್ನತರನ್ನೇ ಆಯ್ಪೋಚಿ ಆಚೆಂಗ್ಯೂ ನಡಪುನ ಬೆಚ್ಚಂಡು ನಂಗಡ ಆಚಾರ ವಿಚಾರತನಾ ಜ್ಞಾನ ಮಾಡಿಯಂಡೆ ಪಂಡೆತ್ರ ಪೆರಿಯಂಗ ಮುಳ್ಳು ಮುಂಡ್ರಕ್ಕು ಬಳ್ಳಿ ಬೊತ್ತತ ಕಾಡು ಕರಿಮರ ಸಾಲು ಜಡಿಮಳೆಕು ಬೊತ್ತತ ತರ ತರತ್ರ ಪಣ್ಣು ಮರ ಚಕ್ಕೆ ಮಾಂಗೆ ಮರ ಪತ್ತಿ ಚಿಟ್ಟಿತು ತಿಂಬಕ್ಕೆ ಕೊಡ್ತು ಆ ಮಕ್ಕಳ ವೀರ ಶೂರಂಗಳಾಕಿತು ಮೊನ್ನೆಕಾಲು ಎದೆ ಮಾರು ರಟ್ಟೆ ಬಣ್ಣ ಬೆಪ್ಪು ಚಿಟ್ಟಿತು ದೇಶ ಕಾಪಕ್ಕೆ ಚಾಕನ ಕುಲದೇವಿ ಕಾವೇರಿರ ಮಣ್ಣಕ್ಕೆ ಕೋಟಿ ನಮಸ್ಕಾರ ಇಟ್ಟಂಡೆ ಬಾಸರ ಬೊಳಚೆ ಕಾಯ್ತೆ ಪಂಡೆತ್ರ ಕಕ್ಕಡ ತಿಂಗೆತ್ರ ಜ್ಞಾನತ್ತು ಕಕ್ಕಡ ತಿಂಗೆತ್ರ ಒರು ಕವನ ಇಂದಿಕ ನಾವು ಓದಿರುವೆ. ಉಪ್ಪ ಬೇಲಿರ ಬರೀಲಿ ಕೆರೆ ತೋಡು ಪೊಳೆದುಂಬಿ ಉಪ್ಪ ಬೇಲಿರ ಬರೀಲಿ ಕೆರೆ ತೋಡು ಪೊಳೆದುಂಬಿ ಕರಿಮೋಡ ನಳತಲು ಕಳಿಪ ತಿಂಗ ಕಕ್ಕಡ ಕೋಟ ಪುಡಿಚ ಗಾಳಿ ಬೆದು ಕಾಂಗತ್ತ ಪಾಳಿ ಕೋಟ ಪುಡಿಚ ಗಾಳಿ ಬೆದು ಕಾಂಗತ್ತ ಪಾಳಿ ಚಡಿ ಚಡಿಲಿ ನೆಲ ಪತ್ತ ಕಳಿಪ ತಿಂಗ ಕಕ್ಕಡ ಚಡಿ ಚಡಿಲಿ ನೆಲ ಪತ್ತ ಕಳಿಪ ತಿಂಗ ಕಕ್ಕಡ ಬೀರಂಗಾತಿರ ಪೋಕ್ ಬೀರಂಗಾತಿರ ಪೋಕು ಮೊಳದ್ದು ಮೋಡತಿನ ನೀಕಿ ಉಳಿ ಉಳಿತಿ ಬೆದಿ ಬೊಳ್ಳ ನೋಟುವ ತಿಂಗ ಕಕ್ಕಡ ಮ್ಯಾನಲ್ ನಾಡಲಿ ನೀರು ತೇಕಂದಣ್ಣುವ ಕಗ್ಗಟ್ಲಿ ಬೇಲಿ ನೀರು ತೇಕನಕ ಬೊಳ್ಳ ಬಾತಂದಣ್ಣುವ ಅದೇ ಬೀರಂಗಾತಿರ ಪೋಕು ಮೊಳದ್ದು ಮೋಡತಿನ ನೀಕಿ ಉಳಿ ಉಳಿತಿ ಬೆದಿ ಬೊಳ್ಳ ನೋಟುವ ತಿಂಗ ಕಕ್ಕಡ ಹಾಗೆ ಬಂದು ಆಕತ್ತಲಿ ಜೂಂಗಿ ಕಳಿ ಕೋಟತಲಿ ಹಾಗೆ ಬಂದು ಆಕತ್ತಲಿ ಜೂಂಗಿ ಕಳಿ ಕೋಟತಲಿ ಆರಂಭತ್ತಿನ ಅರಪ ರೈತಂಡ ತಿಂಗ ಕಕ್ಕಡ ಪಂಡು ಕಾಲತ್ ಅಂದು ಜಬ್ಬೂಮಿ ಕೊಡಗು ಬೇಲು ಬರ ಕಾಡು ನೆಲೆ ಅಂದತ್ತ ಕೊಡಗು ಪಂಡು ಕಾಲತ ಅಂದ ಜಬ್ಬೂಮಿ ಕೊಡಗು ಬೇಲು ಬರ ಕಾಡು ನೆಲೆ ಅಂದೆತ್ತ ಕೊಡಗು ಪಡ್ಡೆ ಮಕ್ಕಡ ಪುಂಡು ಆ ಮಾಳ ಈ ಮಾಳ ಪಡ್ಡೆ ಮಕ್ಕಡ ಪುಂಡು ಆ ಮಾಳ ಈ ಮಾಳ ಚಡ್ಡಿ ಮುರುಕಿತು ಪಂಡು ಕಳಿಚ ಆ ಗೋಮಾಳ ಚಡ್ಡಿ ಮುರುಕಿತು ಪಂಡು ಕಳಿಚ ಆ ಗೋಮಾಳ ಅತ್ತ ಕಡ್ಚೇಡ ಬೋಳೆ

0: ಅರೆ, ಈ ಕಸ್ಟಮರ್ ಕೇರ್ ಎಲ್ಲಿದೆ? ಮೇಡಮ್
1: ಹೇಳಿ.
0: ಈ ಕೆವೈಸಿ ಅಪ್ಡೇಟ್ ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
1: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ ಕೆವೈಸಿ ಅಪ್ಡೇಟ್ ಮಾಡಿಸಬೇಕು.
0: ಆದ್ರೆ ಇದನ್ನು ಹೇಗೆ ಮಾಡೋದು?
1: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸಿನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
0: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ?
1: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
0: ಅಷ್ಟೇ?
1: ಅಷ್ಟೇ.
0: ಗೊತ್ತಾಯ್ತು.
1: ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
0: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಆಕಾಶವಾಣಿ ಮಡಿಕೇರಿ. ಈಗ ಚಿತ್ರಗೀತೆಗಳನ್ನು ಕೇಳೋಣ. ಹಂಸಲೇಖ ಸಾಹಿತ್ಯ ರಚಿಸಿ ಸಂಗೀತ ಅಳವಡಿಸಿರುವ ಸ್ನೇಹಲೋಕ ಚಿತ್ರದ ಗೀತೆ ರಾಜೇಶ್ ಕೃಷ್ಣನ್ ಮತ್ತು ಚಿತ್ರ ಅವರ ಯುಗಳ ಸ್ವರದಲ್ಲಿ.

ಕಾರ್ಯಕ್ರಮದ ಕೊನೆಯಲ್ಲಿ ಹಂಸಲೇಖ ಸಾಹಿತ್ಯ ರಚಿಸಿ ಎಂಪಿ ನಾಯ್ಡು ಸಂಗೀತ ಅಳವಡಿಸಿರುವ ಜೆಂಟಲ್ಮ್ಯಾನ್ ಚಿತ್ರದ ಗೀತೆ ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಶಾನ್.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಯುವ ವಾಣಿ.
2: ಕೇಳುಗರಿಗೆಲ್ಲ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಕೇಳಿ,
3: ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳೆಂದು ತಿಳಿಸುವ ಕಾರ್ಯಕ್ರಮ ದೀಕ್ಷೆ.

ಭಾರತೀಯ ಸೇನೆಯು 2027 ಏಪ್ರಿಲ್ನಿಂದ ಆರಂಭಿಸಲಿರುವ ಟೆಕ್ನಿಕಲ್ ಕೋರ್ಸ್ಗೆ ಅಧಿಸೂಚನೆ ಪ್ರಕಟಿಸಿದೆ. ಈ ಕೋರ್ಸ್ಗೆ ಅವಿವಾಹಿತ ಇಂಜಿನಿಯರಿಂಗ್ ಪದವೀಧರ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಬಹುದು. ಶಾರ್ಟ್ ಸರ್ವಿಸ್ ಕಮಿಷನ್ನಲ್ಲಿ ಈ ಕೋರ್ಸ್ ನಡೆಯುತ್ತಿದ್ದು ಈ ವರ್ಷ 380 ಅಭ್ಯರ್ಥಿಗಳಿಗೆ ಅವಕಾಶ ನೀಡಲಿದೆ. ಇದರಲ್ಲಿ 30 ಹುದ್ದೆಗಳನ್ನು ಮಹಿಳೆಯರಿಗೆ ಮೀಸಲಿರಿಸಲಾಗಿದೆ. ಆನ್ಲೈನ್ ಮೂಲಕ ಆಗಸ್ಟ್ 7 ಒಳಗೆ ಅರ್ಜಿ ಸಲ್ಲಿಸಬೇಕು. ಸಿವಿಲ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಮತ್ತು MSc ಎಂಜಿನಿಯರಿಂಗ್ ವಿಭಾಗದ ಅಭ್ಯರ್ಥಿಗಳನ್ನು ಕೋರ್ಸ್ಗೆ ಆಯ್ಕೆ ಮಾಡಲಾಗುವುದು. ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ಈ ವಿಷಯಗಳಲ್ಲಿ ಅಥವಾ ಇದಕ್ಕೆ ಪೂರಕ ವಿಷಯಗಳಲ್ಲಿ ಈಗಾಗಲೇ ಎಂಜಿನಿಯರಿಂಗ್ ಪದವಿ ಪೂರ್ಣಗೊಳಿಸಿರಬೇಕು ಅಥವಾ ಅಂತಿಮ ಎಂಜಿನಿಯರಿಂಗ್ ಪದವಿಯಲ್ಲಿ ವ್ಯಾಸಂಗ ಮಾಡುತ್ತಿರಬೇಕು. ಅಭ್ಯರ್ಥಿಗಳ ಕನಿಷ್ಠ ವಯಸ್ಸು 20 ವರ್ಷ ಹಾಗೂ ಗರಿಷ್ಠ 27 ವರ್ಷ. ರಾಜ್ಯದ ಬೆಂಗಳೂರು ಸೇರಿದಂತೆ ಜಲಂಧರ್, ಪ್ರಯಾಗ್ರಾಜ್ ಮತ್ತು ಭೋಪಾಲ್ನಲ್ಲಿ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ. ಅರ್ಜಿ ಸಲ್ಲಿಸಲು ಆಗಸ್ಟ್ 7 ಕೊನೆಯ ದಿನ. ಹೆಚ್ಚಿನ ವಿವರಗಳನ್ನು www.joinindianarmy.nic.in ಅನ್ನು ನೋಡಬಹುದು. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿ ಬರುವ ವಸತಿ ಶಾಲೆಗಳು ಅಂದರೆ ಮೊರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಅಟಲ್ ಬಿಹಾರಿ ವಾಜಪೇಯಿ, ಇಂದಿರಾ ಗಾಂಧಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆ, ಉಳಿಕೆ ಮೂಲ ವೃಂದದಲ್ಲಿ ಖಾಲಿ ಇರುವ ಗ್ರೂಪ್ ಸಿ ವೃಂದದ ಶಿಕ್ಷಕರ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡುವ ವಿಷಯವಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಆಗಸ್ಟ್ 13 ಅರ್ಜಿ ಸಲ್ಲಿಸಬಹುದು. ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲಾಗುವುದು. ಕನ್ನಡ, ಇಂಗ್ಲಿಷ್, ಹಿಂದಿ, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ, ದೈಹಿಕ ಶಿಕ್ಷಣ ಶಿಕ್ಷಕರು, ಡಿಪ್ಲೊಮಾ ಮತ್ತು ಪದವೀಧರ ಚಿತ್ರಕಲಾ ಶಿಕ್ಷಕರು ಸೇರಿ ಒಟ್ಟು 1074 ಹುದ್ದೆಗಳಿಗೆ ನೇಮಕಾತಿ ನಡೆಯಲಿದೆ. ಇವುಗಳಲ್ಲಿ ಉಳಿಕೆ ಮೂಲ ವೃಂದದ 767 ಮತ್ತು ಕಲ್ಯಾಣ ಕರ್ನಾಟಕಕ್ಕೆ 320 ಹುದ್ದೆಗಳನ್ನು ಮೀಸಲಿರಿಸಲಾಗಿದೆ. ಆಯಾ ವಿಭಾಗವಾರು ವಿಷಯಗಳಲ್ಲಿ ಪದವಿಯನ್ನು ಐಚ್ಛಿಕವಾಗಿ ಅಧ್ಯಯನ ಮಾಡಿರಬೇಕು. ಕನ್ನಡ, ಇಂಗ್ಲಿಷ್ ಮತ್ತು ಹಿಂದಿ ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ಆಯಾ ವಿಭಾಗವಾರು ವಿಷಯಗಳನ್ನು ಪದವಿಯಲ್ಲಿ ಐಚ್ಛಿಕವಾಗಿ ಅಧ್ಯಯನ ಮಾಡಿ ಬಿಎಡ್ ಕೋರ್ಸ್ ಪೂರ್ಣಗೊಳಿಸಿರಬೇಕು. ಗಣಿತ ಶಿಕ್ಷಕರ ಹುದ್ದೆಗೆ ಪದವಿಯಲ್ಲಿ ಗಣಿತ ಅಥವಾ ಭೌತಶಾಸ್ತ್ರ ಐಚ್ಛಿಕ ಅಧ್ಯಯನ ಹಾಗೂ ವಿಜ್ಞಾನ ಶಿಕ್ಷಕರ ಹುದ್ದೆಗಳಿಗೆ ರಸಾಯನಶಾಸ್ತ್ರ, ಸಸ್ಯಶಾಸ್ತ್ರ ಮತ್ತು ಪ್ರಾಣಿಶಾಸ್ತ್ರ ವಿಷಯದಲ್ಲಿ ಪದವಿ. ಸಮಾಜ ವಿಜ್ಞಾನ ಶಿಕ್ಷಕರ ಹುದ್ದೆಗಳಿಗೆ ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ ಮತ್ತು ಭೂಗೋಳಶಾಸ್ತ್ರ ವಿಷಯಗಳಲ್ಲಿ ಪದವಿ ಪಡೆದು ಬಿಎಡ್ ಕೋರ್ಸ್ ಪೂರ್ಣಗೊಳಿಸಿರಬೇಕು. ದೈಹಿಕ ಶಿಕ್ಷಕರ ಹುದ್ದೆಗೆ ಪದವಿ ಜೊತೆಗೆ ಬಿಪಿಎಡ್ ಅಥವಾ ಚಿತ್ರಕಲಾ ಶಿಕ್ಷಕರ ಹುದ್ದೆಗಳಿಗೆ ಲಲಿತಕಲೆ, ದೃಶ್ಯಕಲೆಯಲ್ಲಿ ಡಿಪ್ಲೊಮಾ ಪದವಿ ಪಡೆದಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರು. ಕನ್ನಡ, ಇಂಗ್ಲಿಷ್, ಹಿಂದಿ, ವಿಜ್ಞಾನ, ಗಣಿತ ಮತ್ತು ಸಮಾಜ ವಿಜ್ಞಾನ ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ಕರ್ನಾಟಕ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಇಲಾಖೆ ನಡೆಸುವ ಶಿಕ್ಷಕರ ಅರ್ಹತಾ ಪರೀಕ್ಷೆ TET ಪರೀಕ್ಷೆ 2 ಅಥವಾ ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ ನಡೆಸುವ ಕೇಂದ್ರ ಶಿಕ್ಷಕರ ಅರ್ಹತಾ ಪರೀಕ್ಷೆ CTET ಇಲ್ಲಿ ಅರ್ಹತೆ ಹೊಂದಿರಬೇಕು. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 45 ವರ್ಷ. ಪ್ರವರ್ಗ 2A, 2B, 3A ಮತ್ತು 3B ವರ್ಗದ ಅಭ್ಯರ್ಥಿಗಳಿಗೆ 48 ವರ್ಷ. SC/ST ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 50 ವರ್ಷ. ಸಾಮಾನ್ಯ ಮತ್ತು OBC ವರ್ಗದವರಿಗೆ ಅರ್ಜಿ ಶುಲ್ಕ 750 ರೂಪಾಯಿ. SC/ST ಪ್ರವರ್ಗ 1 ಮಾಜಿ ಸೈನಿಕ ಹಾಗೂ ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 500 ರೂಪಾಯಿ. ವಿಶೇಷಚೇತನರಿಗೆ ಅರ್ಜಿ ಶುಲ್ಕ 250 ರೂಪಾಯಿ. ಅರ್ಜಿ ಸಲ್ಲಿಸಲು ಆಗಸ್ಟ್ 13 ಕೊನೆಯ ದಿನ. ಸಹಾಯವಾಣಿ ಸಂಖ್ಯೆ 0802346406. ವೆಬ್ಸೈಟ್ ವಿಳಾಸ CET ಆನ್ಲೈನ್ .kannataka.gov.in.

ದಿಲ್ಲಿಯ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಏಮ್ಸ್ ನರ್ಸಿಂಗ್ ಆಫೀಸರ್ ಹುದ್ದೆಗಳ ನೇಮಕಾತಿಗಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಸಾಮಾನ್ಯ ಅರ್ಹತಾ ಪರೀಕ್ಷೆಯನ್ನು ನಡೆಸುತ್ತಿದೆ. ಯಾವುದೇ ರಾಜ್ಯದ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಅರ್ಜಿ ಸಲ್ಲಿಸಲು ಆಗಸ್ಟ್ 13 ಕೊನೆಯ ದಿನ. ಮೊದಲ ಹಂತದ ಪರೀಕ್ಷೆಯು ಸೆಪ್ಟೆಂಬರ್ 12 ಮತ್ತು ಮುಖ್ಯ ಪರೀಕ್ಷೆಯು ಸೆಪ್ಟೆಂಬರ್ 30 ನಡೆಯಲಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಈ ಪರೀಕ್ಷೆಯ ಮೂಲಕ 2218 ಹುದ್ದೆಗಳನ್ನು ನೇಮಕಾತಿ ಮಾಡಲಾಗುವುದೆಂದು ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ. ನರ್ಸಿಂಗ್ನಲ್ಲಿ ಬಿಎಸ್ಸಿ ಪೂರ್ಣಗೊಳಿಸಿರುವ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹರು. ಅಭ್ಯರ್ಥಿಗಳು ಭಾರತೀಯ ಅಥವಾ ರಾಜ್ಯದ ನರ್ಸಿಂಗ್ ಕೌನ್ಸಿಲ್ನಿಂದ ಮಾನ್ಯತೆ ಪಡೆದ ಸಂಸ್ಥೆಯಿಂದಲೇ ನಿಗದಿತ ವಿದ್ಯಾರ್ಹತೆ ಪಡೆದಿರಬೇಕು. ಹಾಗೆಯೇ ಬಿಎಸ್ಸಿ ಪೋಸ್ಟ್ ಬೇಸಿಕ್ ಬಿಎಸ್ಸಿ ನರ್ಸಿಂಗ್

ವಿದ್ಯಾರ್ಹತೆ ಇರುವವರು ಅರ್ಜಿ ಸಲ್ಲಿಸಲು ಅರ್ಹರು. ಇದರೊಂದಿಗೆ ಅಭ್ಯರ್ಥಿಗಳು ನರ್ಸ್ ಅಥವಾ ಮಿಡ್ವೈಫ್ ಆಗಿ ನರ್ಸಿಂಗ್ ಕೌನ್ಸಿಲ್ನಲ್ಲಿ ಹೆಸರು ನೋಂದಾಯಿಸಿಕೊಂಡಿರಬೇಕು. ಜೊತೆಗೆ ಜನರಲ್ ನರ್ಸಿಂಗ್ ಮಿಡ್ವೈಫರಿ ಡಿಪ್ಲೊಮಾ ಪೂರ್ಣಗೊಳಿಸಿದ್ದು ನರ್ಸ್ ಮತ್ತು ಮಿಡ್ವೈಫ್ ಆಗಿ ಕೆಲಸ ನೋಂದಣಿ ಮಾಡಿಕೊಂಡಿರುವ 2 ವರ್ಷಗಳ ಸೇವಾ ಅನುಭವ ಇರುವವರು ಕೂಡ ಈ ಪರೀಕ್ಷೆ ಬರೆಯಲು ಅರ್ಹರಾಗಿರುತ್ತಾರೆ. ಆದರೆ ಅಂತಹ ಅಭ್ಯರ್ಥಿಗಳು ಕನಿಷ್ಠ 50 ಹಾಸಿಗೆಗಳನ್ನು ಹೊಂದಿರುವ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸಿರಬೇಕು. 18 ರಿಂದ 30 ವರ್ಷದೊಳಗಿನವರು ಅರ್ಜಿ ಸಲ್ಲಿಸಬಹುದು. ಮೀಸಲಾತಿ ವ್ಯಾಪ್ತಿಗೊಳಪಡುವ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗಿದೆ. ಎಸ್ಸಿ ಎಸ್ಟಿ ಆರ್ಥಿಕ ದುರ್ಬಲ ವರ್ಗದವರಿಗೆ ಅರ್ಜಿ ಶುಲ್ಕ 2,400 ರೂಪಾಯಿ, ಸಾಮಾನ್ಯ ಮತ್ತು ಇತರ ಹಿಂದುಳಿದ ವರ್ಗದವರಿಗೆ ಅರ್ಜಿ ಶುಲ್ಕ 3,000 ರೂಪಾಯಿ, ವಿಶೇಷಚೇತನ ಅಭ್ಯರ್ಥಿಗಳಿಗೆ ಸಂಪೂರ್ಣ ಶುಲ್ಕ ವಿನಾಯಿತಿ ನೀಡಲಾಗಿದೆ. ಹೆಚ್ಚಿನ ಮಾಹಿತಿಗೆ ದೂರವಾಣಿ ಸಂಖ್ಯೆ 1800117898, ಹೆಚ್ಚಿನ ವಿವರಗಳಿಗೆ ವೆಬ್ಸೈಟ್ ವಿಳಾಸ www.aimsexams.ac.in ಅನ್ನು ನೋಡಬಹುದು. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ 2,314 ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಪ್ರಕಟಿಸಲಾಗಿದೆ. ಅರ್ಜಿ ಸಲ್ಲಿಸಲು ಆಗಸ್ಟ್ 20ರವರೆಗೆ ಅವಕಾಶ ನೀಡಲಾಗಿದೆ. ಲಿಖಿತ ಪರೀಕ್ಷೆಯು ಸೆಪ್ಟೆಂಬರ್ 20ರಂದು ನಡೆಯುವ ಸಾಧ್ಯತೆ ಇದೆ. ದ್ವಿತೀಯ ಪಿಯುಸಿ ಅಥವಾ ತತ್ಸಮಾನ ವಿದ್ಯಾರ್ಹತೆ ನಿಗದಿಪಡಿಸಲಾಗಿದೆ. ವಯೋಮಿತಿ ಸಾಮಾನ್ಯ ವರ್ಗದವರಿಗೆ ಗರಿಷ್ಠ ವಯೋಮಿತಿ 33 ವರ್ಷ, ಎಸ್ಸಿ ಎಸ್ಟಿ ಪ್ರವರ್ಗ 1, ಪ್ರವರ್ಗ 2A, 2B, 3A ಹಾಗೂ 3B ವರ್ಗದವರಿಗೆ ಗರಿಷ್ಠ ವಯೋಮಿತಿ 35 ವರ್ಷ. ಬುಡಕಟ್ಟು ಪ್ರದೇಶದಲ್ಲಿ ವಾಸಿಸುವ ಬುಡಕಟ್ಟು ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 38 ವರ್ಷ. ಸಾಮಾನ್ಯ ವರ್ಗ ಮತ್ತು ಪ್ರವರ್ಗ 2A, 2B, 3A ಹಾಗೂ 3B ವರ್ಗದವರಿಗೆ ಅರ್ಜಿ ಶುಲ್ಕ 750 ರೂಪಾಯಿ. ಎಸ್ಸಿ ಎಸ್ಟಿ ಪ್ರವರ್ಗ 1 ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 500 ರೂಪಾಯಿ. ಹೆಚ್ಚಿನ ಮಾಹಿತಿಗೆ ಸಹಾಯವಾಣಿ ಸಂಖ್ಯೆ 0800234604 ಅಥವಾ CET online.karnataka.gov.in ಅನ್ನು ನೋಡಬಹುದು.

ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಎ ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆಯಲ್ಲಿ ಖಾಲಿ ಇರುವ ಒಟ್ಟು 750 ಗ್ರೂಪ್ ಸಿ ವೃಂದದ ಭೂಮಾಪಕರ ಲ್ಯಾಂಡ್ ಸರ್ವೇಯರ್ ಹುದ್ದೆಗಳ ನೇರ ನೇಮಕಾತಿಗಾಗಿ ಅಧಿಸೂಚನೆ ಪ್ರಕಟಿಸಿದೆ. ಒಟ್ಟು ಹುದ್ದೆಗಳ ಪೈಕಿ ಕಲ್ಯಾಣ ಕರ್ನಾಟಕ ವೃಂದಕ್ಕೆ 190 ಹುದ್ದೆಗಳನ್ನು ನಿಗದಿಪಡಿಸಲಾಗಿದೆ. ಉಳಿಕೆ ಮೂಲ ವೃಂದಕ್ಕೆ 560 ಹುದ್ದೆಗಳು ನಿಗದಿಪಡಿಸಲಾಗಿದೆ. ಅರ್ಜಿ ಸಲ್ಲಿಸಲು ಆಗಸ್ಟ್ 7ರವರೆಗೆ ಅವಕಾಶವಿದೆ. ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಸಂಸ್ಥೆಯಿಂದ ಎಂಜಿನಿಯರಿಂಗ್ ಅಥವಾ ತಂತ್ರಜ್ಞಾನದಲ್ಲಿ ಪದವಿ ಅಥವಾ ಎಎಂಐಇ ಪದವಿ ಪಡೆದಿರಬೇಕು. ಗಣಿತ, ಭೌತಶಾಸ್ತ್ರ, ಕಂಪ್ಯೂಟರ್ ಸೈನ್ಸ್, ಮಾಹಿತಿ ತಂತ್ರಜ್ಞಾನ, ಎಲೆಕ್ಟ್ರಾನಿಕ್ಸ್, ಕೃಷಿ ವಿಷಯಗಳಲ್ಲಿ ಬಿಎಸ್ಸಿ ಪದವಿ ಮುಗಿಸಿರಬೇಕು. ಎಂಜಿನಿಯರಿಂಗ್ನ ಯಾವುದೇ ವಿಭಾಗದ ಡಿಪ್ಲೊಮಾ ಪದವೀಧರರು ಅರ್ಜಿ ಸಲ್ಲಿಸಲು ಅರ್ಹರು. ಕನಿಷ್ಠ ವಯೋಮಿತಿ 18 ವರ್ಷ. ಸಾಮಾನ್ಯ ವರ್ಗದವರಿಗೆ ವಯೋಮಿತಿ 40 ವರ್ಷ. 2A, 2B, 3A, 3B ವರ್ಗದ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 43 ವರ್ಷ. ಎಸ್ಸಿ, ಎಸ್ಟಿ ಮತ್ತು ಪ್ರವರ್ಗ 1ರ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 45 ವರ್ಷ. ಸಾಮಾನ್ಯ ಮತ್ತು ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳು 750 ರೂಪಾಯಿ ಅರ್ಜಿ ಶುಲ್ಕ ಪಾವತಿಸಬೇಕು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ಮಾಜಿ ಸೈನಿಕ ಹಾಗೂ ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 500 ರೂಪಾಯಿ. ವಿಶೇಷಚೇತನ ಅಭ್ಯರ್ಥಿಗಳು 250 ರೂಪಾಯಿ ಅರ್ಜಿ ಶುಲ್ಕ ಪಾವತಿಸಬೇಕು. ಅರ್ಜಿ ಸಲ್ಲಿಸಲು ಆಗಸ್ಟ್ 7 ಕೊನೆಯ ದಿನ. ಶುಲ್ಕ ಪಾವತಿಸಲು ಕೊನೆಯ ದಿನ ಆಗಸ್ಟ್ 10. ಹೆಚ್ಚಿನ ಮಾಹಿತಿಯನ್ನು ವೆಬ್ಸೈಟ್ ವಿಳಾಸ ಸಿಇಟಿ ಆನ್ಲೈನ್ .com.ಕರ್ನಾಟಕ .gov.in ನಲ್ಲಿ ನೋಡಬಹುದು.

0: ಇದುವರೆಗೆ ದಿಕ್ಸೂಚಿ ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮ ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ.
1: ಇದುವರೆಗೆ ದಿಕ್ಸೂಚಿ ಕೇಳಿದಿರಿ. ಪ್ರಸ್ತುತಿ ಸಂತೋಷ್ ಕೆಎನ್.

0: ಇಲ್ಲಿಗೆ ಇಂದಿನ ಯುವವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಯುವ ಕೇಳುಗರಿಗೆಲ್ಲ ನಮಸ್ಕಾರ.
1: ಯುವವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
4: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ನೋಡು, ಇದೇ ನಮ್ಮ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
6: ಭವಿಷ್ಯದ ಖರ್ಚಿಗಾಗಿ ನೀವು ಹಣವನ್ನು ಠೇವಣಿ ಇಡುವಿರಾದರೆ
7: ನಾಳಿನ ಬಳಕೆಗಾಗಿ ನೀರಿನ ಠೇವಣಿಯನ್ನು ನೀವೇಕೆ ಇಡಬಾರದು?
8: ತಡೆಯೊಡ್ಡಿರೋ ಅಣ್ಣ ತಡೆಯೊಡ್ಡಿರೋ.
6: ಮಳೆ ನೀರ ಸಂಗ್ರಹಕ್ಕೆ ಇದು ಸಕಾಲ.
8: ಓಡುವ ನೀರನ್ನು ನಡೆಯುವ ಹಾಗೆ
7: ಮನೆ ಕಚೇರಿ ಶಾಲಾ ಮೇಲ್ಛಾವಣಿ ಹಾಗೂ ನೆಲದ ಮೇಲೆ ಬಿದ್ದೋಡುವ ಮಳೆ ನೀರನ್ನು ಸಂಗ್ರಹಿಸಿ ಅಂತರ್ಜಲದೊಂದಿಗೆ ಜೋಡಿಸಿ.
8: ತೆವಳುವ ನೀರನ್ನು ನಿಲ್ಲುವ ಹಾಗೆ ನಿಂತ ನೀರೆಲ್ಲವೂ ಇಂಗುವ ಹಾಗೆ
6: ಬೇಸಿಗೆಯ ನೀರ ನೆಮ್ಮದಿಗೆ ಈಗಿಂದಲೇ ಕೈಜೋಡಿಸಿ. ಶ್ರೋತೃಗಳೇ, ಈಗ ರೇಡಿಯೋ ಸಮಯ 10:21. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ. ಚಿನ್ನರ ಲೋಕ. ಇಂದಿನ ಈ ಕಾರ್ಯಕ್ರಮದಲ್ಲಿ ಹೂರಣ.
9: ರಂಗ ಸಮಯ.
10: ಹೂರಣ ಮಾಹಿತಿಯುಕ್ತ ಕಾರ್ಯಕ್ರಮ.
9: ನಮ್ಮೆಲ್ಲ ಪ್ರೀತಿಯ ಪೋಷಕರಿಗೆ ಇವತ್ತಿನ ಚಿಣ್ಣರ ಲೋಕ ಹೂರಣ ಕಾರ್ಯಕ್ರಮದಲ್ಲಿ ವಿಶೇಷತೆಯನ್ನ ಪರಿಚಯಿಸುವಂತಹ ಪ್ರಯತ್ನ ಇದೆ. ಶ್ರೋತೃಗಳೇ, ಇತ್ತೀಚೆಗೆ ಪೋಷಕರಿಗೆ ಅಳಲು. ಕಾರಣ, ಮಕ್ಕಳು ವಿದ್ಯಾಭ್ಯಾಸದ ಕಡೆ ಗಮನ ಕೊಡ್ತಾ ಇರ್ತಕ್ಕಂಥದ್ದು ಬಹಳ ಕಡಿಮೆ. ಒತ್ತಾಯಪೂರ್ವಕವಾಗಿ ಓದುವಂತಹ ಕೆಲಸವನ್ನು ಮಾಡಿದ್ರೂ ಕೂಡ ತಕ್ಷಣದಲ್ಲಿ ಮರೆತು ಗಮನ ಇನ್ನೆಲ್ಲೋ ಇಡ್ತಾರೆ ಅನ್ನುವಂಥದ್ದು. ಹಾಗಾದರೆ ಕಾರಣ ಏನು? ಕಾರಣ ಮೊಬೈಲ್, ಟಿವಿ. ಅತಿಯಾದ ಮೊಬೈಲ್ ಬಳಕೆಗೆ ಮಕ್ಕಳು ಬಲಿಯಾಗ್ತಾ ಇರ್ತಕ್ಕಂಥದ್ದು ವಿಷಾದನೀಯ ಹಾಗೂ ಆತಂಕದ ವಿಷಯ ಕೂಡ. ಇಷ್ಟು ಪೋಷಕರು ಬಹಳ ನೊಂದುಕೊಳ್ಳುವಂಥದ್ದು ಇದೇ ವಿಚಾರಕ್ಕೆ. ಚಿಕ್ಕ ವಯಸ್ಸಿನಲ್ಲಿ ಓದುವಾಗ ಓದಬೇಕು, ನಮ್ಮಂತೆ ಅವರು ಆಗಬಾರ್ದು, ಓದಿ ಒಂದು ಅಧಿಕಾರಿಯಾಗಿ, ವೈದ್ಯನಾಗಿ ಅಥವಾ ಇಂಜಿನಿಯರ್ ಆಗಿ ಅಥವಾ ಮತ್ತಾವುದು ಒಂದು ಉತ್ತಮ ಒಳ್ಳೆಯ ಹುದ್ದೆಯನ್ನು ಹಿಡಿದು ತನ್ನ ಕಾಲ ಮೇಲೆ ತಾನು ನಿಂತುಕೊಳ್ಳುವ ಜೊತೆಗೆ ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸಬೇಕು. ಅವನ ಸೇವೆಯ ಕೀರ್ತಿ ನಮಗೆ, ನಮ್ಮ ಸಮಾಜಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಅಂತ ಕನಸು ಕಾಣ್ತಾರೆ ಪೋಷಕರು. ಇಂತಹದರಲ್ಲಿ ಪುಟ್ಟ ಪುಟ್ಟ ಮಕ್ಕಳು ಮೊಬೈಲ್ನಲ್ಲಿ ಗೇಮ್ ಆಡುವಂತಹದ್ದು ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಅತಿಯಾಗಿ ವೀಕ್ಷಿಸಿ ಮಾನಸಿಕವಾಗಿ ಕುಗ್ಗಿ ಹೋಗುವಂಥದ್ದು, ಆರೋಗ್ಯದ ಮೇಲೆ ದುಷ್ಪರಿಣಾಮವಾಗುವಂಥದ್ದನ್ನು ನೋಡಿ ನೋಡಿ ಪೋಷಕರು ಕಂಗಾಲಾಗಿರುವಂಥದ್ದನ್ನು ನಾವು ಕಂಡಿದ್ದೇವೆ. ಹಲವು ಮನಃಶಾಸ್ತ್ರಜ್ಞರ ಪ್ರಕಾರ ಮೊಬೈಲ್ನಲ್ಲಿ ತುಂಬಿರುವಂತಹ ಮಾಹಿತಿ ನಮ್ಮಂತಹ ಮನುಷ್ಯರದೇ. ಅವರ ಅಭಿಪ್ರಾಯ ನಮಗೆ ಅನಗತ್ಯ, ನಮಗೂ ಕೂಡ ಅಂತ ಪ್ರತಿಭೆ ಇದೆ ಅಂತ ಮಕ್ಕಳನ್ನು ಅದರಿಂದ ಹೊರತರುವತ್ತ ಬಹಳಷ್ಟು ಪ್ರಯತ್ನವನ್ನು ಮಾಡ್ತಾರೆ. ಆದಾಗ್ಯೂ ಕೂಡ ಎಲ್ಲರ

0: ಮನೆಗಳಲ್ಲಿ ಒಬ್ಬೊಬ್ಬರಲ್ಲಿ ಎರಡು ಮೂರು ಮೊಬೈಲ್ ಇರುವಾಗ ಹೇಗೋ ಮಕ್ಕಳ ಕೈಗೆ ಅದು ಸಿಕ್ಕೇ ಸಿಗುತ್ತೆ. ಅಲ್ಲದೆ ಆನ್ಲೈನ್ನಲ್ಲಿ ಪಾಠಗಳನ್ನು ಕಳಿಸಿದ್ದಾರೆ ಅದನ್ನು ನೋಡಬೇಕು ಅಂತನೋ, ಅಥವಾ ನಾನು ಚಿತ್ರಕಲೆಯನ್ನು ಬರೀಬೇಕು ಅದನ್ನು ನೋಡಿ ಅಂತ ಹಠ ಮಾಡುವಂಥದ್ದನ್ನು ಕೂಡ ನಾವು ಗಮನಿಸಿದ್ದೇವೆ ಅಲ್ವಾ ಪೋಷಕರೇ? ಅಂದ ಹಾಗೆ ಇಂದಿನ ಹೂರಣ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಪ್ರಯತ್ನ ಯಾವ ರೀತಿಯಲ್ಲಿ ಅಂತ ಅಂದರೆ, ನಾವು ವಿಶ್ವ ರಂಗಭೂಮಿ ದಿನಾಚರಣೆಯ ಸಂದರ್ಭದಲ್ಲಿ ಒಬ್ಬ ಅತಿಥಿಯ ಮಾತುಗಳನ್ನು ಆಲಿಸಿದ್ವಿ. ಅವರೇ ಬಿ ಎಸ್ ಪರಮೇಶ್ ಸಾಗರ್ ಅಂತ. ಅವರ ಕಾಳಜಿಯನ್ನು ನಾವು ಗಮನಿಸಿದಾಗ ನಿಜವಾಗಿ ನಮ್ಮ ಪೋಷಕರಿಗೆ ಸಹಾಯ ಆಗುತ್ತೆ ಅನ್ನೋದು. ಅಂದರೆ ಮಕ್ಕಳಲ್ಲಿರುವಂತಹ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹ ಕೊಡುವತ್ತ ನಾವು ಕೂಡ ನಮ್ಮ ಜೀವನವನ್ನು ಅಂದರೆ ಸುರಕ್ಷಿತವಾಗಿ ನಾವು ಇಟ್ಕೊಳ್ಬಹುದು ಅನ್ನೋದನ್ನು ಅವರು ಒತ್ತಿ ಒತ್ತಿ ಹೇಳಿದ ಹಾಗಿತ್ತು. ಹಾಗೆಯೇ ನಾವು ಅವರ ಒಂದು ಸಂದರ್ಶನವನ್ನು ಪಡೆದು ಪೋಷಕರಿಗೆ ಸಲಹೆಯಾಗಿ ಯಾಕೆ ಪ್ರಸಾರ ಮಾಡಬಾರ್ದು ಅಂತ ಯೋಚನೆಯನ್ನು ಮಾಡಿ ಇಂದು ಅವರ ಸಂದರ್ಶನವನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಗಮನ ಇಟ್ಟು ನಿಜವಾಗಿ ಆಳವಾದ ಚಿಂತನೆಯಲ್ಲಿ ಆಲಿಸಿದ್ದೇ ಆದಲ್ಲಿ ನಿಜವಾಗಿ ನಮ್ಮ ಮಕ್ಕಳು ಬುದ್ಧಿವಂತರಾಗ್ತಾರೆ, ಮೊಬೈಲ್ನಿಂದ ದೂರವಾಗ್ತಾರೆ, ಟಿವಿಯತ್ತ ಗಮನ ಇಡೋದಿಲ್ಲ ಅನ್ನೋದು ಅವರ ಮಾತುಗಳಲ್ಲಿ ಕಂಡುಕೊಂಡಂತಹ ಗ್ರಹಿಸಿದ ಅಂಶಗಳು. ಹಾಗಾದರೆ ಏನೆಲ್ಲ ಹೇಳಿದ್ದಾರೆ? ರಂಗ ಸಮಯ ಕಾರ್ಯಕ್ರಮಕ್ಕೂ ಮಕ್ಕಳು ಮೊಬೈಲ್ ಹಾವಳಿಯಿಂದ ದೂರ ಬಂದು ವಿದ್ಯಾಭ್ಯಾಸದತ್ತ ಹಾಗೆಯೇ ಜೀವನವನ್ನು ಹಸನುಗೊಳಿಸುವತ್ತ ಸಹಾಯ ಆಗುತ್ತೆ ಅನ್ನೋದಾದರೆ ಕುತೂಹಲ ಖಂಡಿತ ಇರುತ್ತೆ. ಬನ್ನಿ, ತಡ ಮಾಡೋದು ಬೇಡ, ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಅಂದ ಹಾಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಅತಿಥಿ ಯಾರು ಗೊತ್ತಾ? ಕೊಡಗಿನ ಕುಶಾಲನಗರದ ರಂಗ ಕಲಾವಿದರು ಹಾಗೂ ಆರ್ಕೆಸ್ಟ್ರಾದಲ್ಲಿ ಜವಾಬ್ದಾರಿಯುತವಾಗಿ ಹಾಡುವಂತಹ ವಿಶೇಷ ಹಾಡುಗಾರ ಬಿ ಎಸ್ ಪರಮೇಶ್ ಸಾಗರ್ ಅವರು. ಮಾತನಾಡಿಸೋಣ ಅಲ್ವಾ
1: ಸರ್? ನಮಸ್ತೆ.
2: ನಮಸ್ಕಾರ ಮೇಡಮ್.
1: ರಂಗಭೂಮಿ ರಂಗವೇದಿಕೆಯ ಬಗ್ಗೆ ಏನು ಹೇಳ್ತೀರಿ
2: ಮೇಡಮ್? ಮೊದಲನೇದಾಗಿ ಇಷ್ಟುವರೆಗೆ ರಂಗಕಲೆಯನ್ನು ಬೆಳೆಸ್ಕೊಂಡು ಬಂದಂಥ ನನ್ನೆಲ್ಲ ಗುರು ಹಿರಿಯರಿಗೆ ಫಸ್ಟ್ ಒಂದು ನಾನು ನಮಸ್ಕಾರಗಳನ್ನ ಹೇಳ್ತೇನೆ. ರಂಗಭೂಮಿಯ ಕಲೆ ಪ್ರಪಂಚದಲ್ಲೇ ಅತಿ ಶ್ರೇಷ್ಠವಾದ ಒಂದು ದೊಡ್ಡ ಕಲೆ. ಯಾವುದೇ ಒಂದು ಇಂಗ್ಲೀಷ್ ನಾಟಕಕಾರರಾಗಲಿ, ಕನ್ನಡ ನಾಟಕಕಾರರಾಗಲಿ, ಮರಾಠಿಗಳಾಗಲಿ, ಯಾವುದೇ ಭಾಷೆಯ ಕಲಾವಿದರಾದರೂ ಕೂಡ ಶ್ರಮಪಟ್ಟು ಅದನ್ನು ಜೀವಂತವಾಗಿ ಉಳಿಸ್ಕೊಂಡು ಬಂದು ಅವರೆಲ್ಲ ದೊಡ್ಡ ದೊಡ್ಡ ಹೆಸರನ್ನು ಪಡೆದು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ ಹೋದಂಥವರು. ರಂಗಭೂಮಿ, ನಾವು ತಾಯಿ ಹೊಟ್ಟೆಯಿಂದ ಭೂಮಿಗೆ ಬಂದು ಏನು ಪ್ರಪಂಚವನ್ನು ನೋಡ್ತೀವೋ ಅದರಲ್ಲಿ ನಿಜವಾದ ಜೀವನವನ್ನು ತೋರಿಸುವಂಥ ಒಂದು ಕಲೆ ಅಂದರೆ ಅದು ರಂಗಭೂಮಿ ಕಲೆ. ಇವತ್ತು ಈ ಯಾಂತ್ರಿಕ ಜೀವನ, ಈ ಆಧುನಿಕ ಆಡಂಬರದ ಮಧ್ಯೆ ರಂಗಭೂಮಿ ಸತ್ತೋಗ್ತಾ ಇದೆ. ನೀವು ನಂಬ್ತೀರೋ ಇಲ್ವೋ ನೋಡಿ, ನಮ್ಮ ಹಿಂದಿನ ನಟನಟಿಯರನ್ನ ತಗೊಳ್ಳಿ. ನಮ್ಮ ಲೋಕೇಶ್, ಯಾರು, ಸೃಜನ್ ಲೋಕೇಶ್ ಅವರ ತಂದೆ, ಅವರು ನಾಟಕ ಮಂಡಳಿನೇ ಇಟ್ಕೊಂಡಿದ್ರು. ಮಾಸ್ಟರ್ ಹಿರಣ್ಣಯ್ಯನವರ ಇನ್ನೂ ಪೂರ್ವಿಕರನ್ನ ಲೆಕ್ಕ ಹಾಕೊಂಡ್ರೆ ನಾಟಕ ಮಂಡಳಿ ಹಿರಣ್ಣಯ್ಯ ನಾಟಕ ಮಂಡಳಿಯವರಿದ್ದರು. ಹುಬ್ಳಿ ಧಾರವಾಡ ಸೈಡಲ್ಲಿ ಪ್ರತಿಯೊಂದೊಂದು ಗ್ರಾಮಕ್ಕೊಂದೊಂದು ನಾಟಕ ಮಂಡಳಿಗಳಿತ್ತು. ಬರೀ ನಾಟಕ ಮಂಡಳಿ ಅಲ್ಲ, ದಕ್ಷಿಣಕ್ಕೆ ತಗೊಂಡ್ರೆ, ನಾವು ದಕ್ಷಿಣ ಕನ್ನಡ ಜಿಲ್ಲೆಗೆ ತಗೊಂಡ್ರೆ ಯಕ್ಷಗಾನ, ಬಯಲಾಟ, ಈ ಥರದ್ದು ಬಹಳಷ್ಟು ರಂಗಕಲೆಗಳು. ರಂಗಕಲೆ ಬರೀ ನಾಟಕ ಅಥವಾ ಯಕ್ಷಗಾನ, ರಂಗಕಲೆಗಳು ಅಂದರೆ ನೃತ್ಯ, ರಂಗ ಇವೆಲ್ಲ ಸೇರಿಕೊಳ್ತವೆ. ಇದನ್ನು ಅಭ್ಯಾಸ ಮಾಡಿ ಇದರಲ್ಲಿ ಮುಂದುವರೆದು ಬಂದಂಥ ಎಲ್ಲ ವ್ಯಕ್ತಿಗಳು ಕೂಡ ಅವರ ಜೀವನವನ್ನು ಸಾರ್ಥಕತೆ ಮಾಡಿಕೊಂಡಿದ್ದಾರೆ. ನಮ್ಮ ಈಗಿನ ಮಕ್ಕಳಿಗೆ ಈ ರಂಗಕಲೆ ಎಂದರೆ ಅಲರ್ಜಿ. ಯಾಕೆ ಅಲರ್ಜಿ ಅಂದರೆ, ಅವರಿಗೆ ಅವರ ಕುಟುಂಬದಲ್ಲೇ ಗೈಡ್ ಮಾಡುವಂಥವ್ರು ಇಲ್ಲ ಅಂತ ನಾನಾದರೂ ಅಂದ್ಕೊಳ್ತೀನಿ.
1: ಅದರಿಂದ ಉಪಯೋಗ ಏನು ಸರ್?
2: ನೋಡಿ, ರಂಗಭೂಮಿಯಲ್ಲಿ ಯಾವ ವ್ಯಕ್ತಿ ರಂಗಕಲೆಯನ್ನು ಕಲಿತಾನೆ? ಈಗ ನಾವೇನು ಹೇಳ್ತೀವಿ, ಬೇಸಿಕ್ಕಿಂದ ಕಲಿಬೇಕು ಅಂತ ಹೇಳ್ತೀವಲ್ವ. ನೀವು ಯಾಕೆ ಚಿಕ್ಕ ಮಕ್ಕಳನ್ನ ಇದು ಸಿಸಿ ವಿಹಾರ ಕಳಿಸ್ತೀರಾ, ಎಲ್ ಕೆ ಜಿ ಕಳಿಸ್ತೀರಾ, ಯು ಕೆ ಜಿ ಕಳಿಸ್ತೀರಾ, ದೊಡ್ಡ ದೊಡ್ಡ ಸ್ಟ್ಯಾಂಡರ್ಡ್ ಆಗಿರೋ ಶಾಲೆಗಳನ್ನ ಹುಡುಕ್ತೀರಾ? ನಾನು ಮೊನ್ನೆ ಯಾವುದೋ ಒಂದು ಆರ್ಟಿಕಲ್ ಓದಿದೆ ಪೇಪರ್ನಲ್ಲಿ, ಊಟಿನಲ್ಲಿ ಮಗು ಹೊಟ್ಟೆ ಒಳಗಿದ್ದ ಹಾಗೇನೆ ಅಲ್ಲಿ ಅಪ್ಲಿಕೇಶನ್ ಹಾಕಬೇಕಂತೆ. ಗಂಡ ಹೆಣ್ಣು

0: ಗೊತ್ತಿಲ್ಲ. ಆ ಕಾಲಂ ಫಿಲ್ ಅಪ್ ಮಾಡೋದು ಮತ್ತೆ ಅಪ್ಲಿಕೇಶನ್ ನ ಹೊಟ್ಟೆಯಲ್ಲಿ ಮಗು ಇದ್ದಂದಂಗೆ ಅಲ್ಲಿ 5 ಲಕ್ಷ ಕಟ್ಟಿಬಿಟ್ಟು ಅಪ್ಲಿಕೇಶನ್ ಹಾಕ್ಬೇಕಂತೆ. ಯಾಕೆ ಹಾಕ್ತೀರಾ? ನಿಮ್ಮ ಮಗು ಒಳ್ಳೇದಾಗಬೇಕು, ಇಂಪ್ರೂವ್ ಆಗಬೇಕು ಅಂತಲ್ವಾ? ಹೊಟ್ಟೆ ಬಟ್ಟೆ ಕಟ್ಟಿ ಕಷ್ಟಗಳನ್ನ ನೀವು ಅನುಭವಿಸ್ಕೊಂಡು ಗಂಡ ಹೆಂಡತಿ ಅರ್ಧ ಹೊಟ್ಟೆ ತಿಂದು ಮಕ್ಕಳಿಗೆ ಒಳ್ಳೇದಾಗಲಿ ಅಂತ ಹೇಳಿ ನಾವು ಒಳ್ಳೆ ಶಾಲೆ ಹುಡುಕ್ತೀವಿ. ಅದೇ ರೀತಿ ರಂಗಕಲೆಯೂ ಒಳ್ಳೆ ಶಾಲೆ ಮೇಡಮ್, ಒಳ್ಳೆ ಶಾಲೆ, ಅದು ಮನುಷ್ಯನ ಆರೋಗ್ಯವನ್ನು ಕಾಪಾಡುತ್ತೆ. ರಂಗಕಲೆಯಲ್ಲಿ ತಾಯಿ ತಂದೆಯತ್ರ ಹೇಗಿರಬೇಕು, ಜೀವನವನ್ನು ಹೇಗೆ ರೂಪಿಸ್ಕೊಳ್ಬೇಕು, ನಿಮ್ಮ ಸ್ನೇಹಿತ ವರ್ಗದಲ್ಲಿ, ನಿಮ್ಮ ಅಕ್ಕಪಕ್ಕದ ನೆಂಟರಿಷ್ಟರಲ್ಲಿ, ಸ್ನೇಹಿತರಲ್ಲಿ, ಅಕ್ಕಪಕ್ಕದ ಮನೆಗಳಲ್ಲಿ, ಊರಲ್ಲಿ, ರಾಜ್ಯದಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನು ಕೂಡ ಪಾಠ ಕಲಿಸುತ್ತೆ ರಂಗಕಲೆ. ನಾವು ಯಾವುದೋ ಒಂದು ಗಣಪತಿ ಪೆಂಡಲಲ್ಲಿ ಎಲ್ಲೋ ಮೈಕ್ ಹಾಕಿರ್ತಾರೆ, ಮಕ್ಕಳನ್ನ ತಗೊಂಡು ನಿಲ್ಲಿಸ್ಬಿಡ್ತೀವಿ, ನಾಲ್ಕು ಹಿಂಗೆ ಡ್ಯಾನ್ಸ್ ಮಾಡಿಬಿಡ್ತಾರೆ, ಚಪ್ಪಾಳೆ ಹೊಡೆದು ಬಿಡ್ತಾರೆ, ಅವ್ರ ಕಡೆಯವ್ರು ಯಾರೋ ಇದ್ದವ್ರು ಒಂದು 10 ರೂಪಾಯಿ ಬಹುಮಾನ ಕೊಟ್ಬಿಡ್ತಾರೆ, ಖುಷಿ ಪಟ್ಟುಬಿಟ್ರೆ ಅದು ರಂಗಕಲೆ ಅಲ್ಲ. ನಾನು ಕೂಡ 28 ನಾಟಕಗಳನ್ನ ಮಾಡಿದ್ದೀನಿ. ನಮಗೆ ರಂಗಕಲೆಯದು ಬೇಸಿಕ್ನ ಹೇಳ್ಕೊಡೋರೇ ಇರಲಿಲ್ಲ. ನಾವು ಹಳ್ಳಿಗಾಡಲ್ಲಿ ಬೆಳೆದು ಬಂದವರು. ನಾವೇನು ಮಾಡ್ತಿದ್ವು ಅಂದರೆ ಸ್ನೇಹಿತರುಗಳೆಲ್ಲ ಸೇರಿಕೊಂಡು ಸಾಮಾಜಿಕವಾದ ನಾಟಕಗಳನ್ನ ಆಯ್ಕೆ ಮಾಡಿಕೊಂಡು ಒಂದು ಯಾವುದೋ ಒಂದು ಶಾಲೆಯಲ್ಲಿ ಒಂದು ರೂಮನ್ನ ಸಂಜೆ ಟೈಮಲ್ಲಿ ತಗೊಂಡು ಎಲ್ಲ ಸೇರಿಕೊಂಡು ಅದನ್ನು ಅಭ್ಯಾಸ ಮಾಡಿ ಗಣಪತಿ ಪೆಂಡಾಲ್ಗಳಲ್ಲಿ ನಾಟಕ ಆಡ್ತಿದ್ದು. ಆದರೂ ಕ್ರಮಬದ್ಧವಾಗಿ ಆಡ್ತಿದ್ದು. ರಂಗಭೂಮಿಯಲ್ಲಿ ಯಾವ ರೀತಿ ಅವರು ಒಂದು ಕಡೆಯಿಂದ ಬಂದು ಇನ್ನೊಂದು ಕಡೆಗೆ ಹೋಗ್ತಾರೆ, ಯಾವ ಕಡೆಗೆ ಮಖ ಮಾಡಿ ನಿಂತು ಮಾತಾಡಬೇಕು, ಸಭೆಗೆ ಬೆನ್ನು ತೋರಿಸಬಾರ್ದು, ಗೀತೆಗಳನ್ನ ಹೀಗಾಡಬೇಕು, ಎಲ್ಲನೂ ಹೇಳ್ಕೊಡ್ತಿದ್ರು, ನಾವು ಕಲ್ತ್ಕೊಳ್ತಿದ್ದು. ರಂಗ ಕಲಿತು ಬೇಸಿಕ್ ಇಲ್ಲ, ಯಾರೊಬ್ರು ಹೇಳ್ಕೊಟ್ಟಿದ್ದನ್ನ ಕಲಿತಿದ್ರು.
1: ಹಾಗಿದ್ರೆ ಪ್ರತಿಯೊಂದು ಜೀವಕ್ಕೂ ಅಂದ್ರೆ ಪ್ರತಿಯೊಂದು ಮಗುವಿನಲ್ಲೂ ಕೂಡ ಈ ಕಲೆ ಅಡಗಿದೆ ಅಂತ ನೀವು ಹೇಳ್ತೀರಾ?
0: ಖಂಡಿತವಾಗ್ಲೂ ಇದೆ ಮೇಡಮ್, ಖಂಡಿತವಾಗ್ಲೂ.
1: ಅದನ್ನ ಹೇಗೆ ಗುರುತಿಸೋದು?
0: ಗುರುತಿಸೋದ ಕಲೆನ ಹೇಳ್ತೀನಿ ನಾನು. ಪ್ರತಿಯೊಬ್ಬನಲ್ಲೂ ಕೂಡ ಒಂದು ಒಳ್ಳೆತನ ಇದೆ. ನಮ್ಮ ತಂದೆ ಒಂದು ಮಾತು ಹೇಳ್ತಿದ್ರು, ಒಬ್ಬ ಕಳ್ಳನಲ್ಲೂ ಕೂಡ ಒಂದು ಒಳ್ಳೆ ಗುಣ ಇದೆ, ಅದನ್ನು ಪರೀಕ್ಷೆ ಮಾಡುವಂತ. ಒಬ್ಬ ಮನುಷ್ಯನಲ್ಲಿ ಅವನು ಎಂಥವನೇ ಆಗಿರಲಿ, ಅವನಲ್ಲಿ ಕಲೆ ಇದ್ದೇ ಇದೆ, ಅದು ಅವನೊಳಗೆ ಅಡಕವಾಗಿದೆ, ಅದು ಅವನಿಗೇ ಗೊತ್ತಿಲ್ಲ. ಅದನ್ನು ಗುರುತಿಸಿ ಹೊರಗೆ ತೆಗೆಯುವ ಒಬ್ಬ ಮಾಸ್ಟರ್ ಬೇಕು. ಅದಕ್ಕೆ ಅವನು ಕೂಡ ಪೂರಕವಾಗಿರಬೇಕು. ನೀನು ಇಂಥದನ್ನು ಕಲಿತೀಯಪ್ಪ, ನಿನ್ನೆ ನಾನು ಕಲಿಸ್ಕೊಡ್ತೀನಿ ಬಾ ಅಂದಾಗ ಅವನು ಸಹಜ ರೀತಿಯಲ್ಲಿ ಹೋಗಿ ಕಲಿಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರತಿಯೊಬ್ಬನಿಗೂ ಯಾರು ಕಲಿತಾನೆ, ಅವನು ವಿದ್ಯೆ ಕಲೀಲಿ, ಹಾಡುಗಾರಿಕೆ, ನೃತ್ಯ, ನಾಟಕ, ಏನೇ ಕಲೀಲಿ, ಅವನಿಗೆ ಶ್ರದ್ಧೆ ಇರಬೇಕು, ಅದು ಮುಖ್ಯ. ನಮ್ಮ ತಂದೆ ಮತ್ತೊಂದು ಮಾತು ಹೇಳ್ತಿದ್ರು, ನೀನು ಕಲಿಬೇಕಾ, ನಿನಗೊಂದು ಗುರಿ ಇರಬೇಕು. ನಿನಗೆ ಗುರಿ ಇರಬೇಕಾ, ಅದರಿಂದ ಒಬ್ಬ ಗುರು ಇರಬೇಕು. ಆ ಗುರು ಹೇಳ್ಕೊಟ್ಟಿದ್ದ ಮಾರ್ಗದಲ್ಲಿ ನೀನು ಹೋದರೆ ಖಂಡಿತವಾಗಿ ನೀನು ಸಮಾಜಕ್ಕೆ ಒಬ್ಬ ಗಣ್ಯ ವ್ಯಕ್ತಿ ಆಗ್ತೀಯ, ಒಬ್ಬ ವ್ಯಕ್ತಿ ಆಗ್ತೀಯ, ಒಬ್ಬ ಶಕ್ತಿ ಆಗ್ತೀಯ ಅಂತ.
1: ಈಗ ಅವರಲ್ಲಿ ಕಲೆ ಇದೆ ಅಂತ ಗುರುತಿಸಿ ಪ್ರೋತ್ಸಾಹ ಕೊಡಬೇಕು ಅಂದರೆ ಯಾರು ಕೊಡಬಹುದು ಸರ್?
0: ಪ್ರಾಥಮಿಕವಾಗಿ ನಾನು ಹೇಳಬೇಕಂದ್ರೆ ಇದು ಪ್ರಾಥಮಿಕ ಶಿಕ್ಷಣವಾಗಿಯೇ ಬರಬೇಕು. ಶಾಲಾ ಕಾಲೇಜುಗಳಲ್ಲಿ ಇದನ್ನು ಒಂದು ಅಧ್ಯಯನವಾಗಿ ತಗೊಳ್ಬೇಕು. ವಾರದಲ್ಲಿ 1 ಅಥವಾ 2 ದಿನ ಮಕ್ಕಳಿಗೆ 1 ಗಂಟೆಯ ಸಮಯವನ್ನು ಅದಕ್ಕಾಗಿ ಮೀಸಲಾಗಿ ಇಡಬೇಕು. ಕಡ್ಡಾಯವಾಗಿ ಇದನ್ನು ರಾಜ್ಯ ಸರ್ಕಾರ ತೀರ್ಪು ತಗೊಳ್ಬೇಕು. ನಾಟಕ ರಂಗಭೂಮಿಯಲ್ಲಿ ಏನಿದೆ ಅದನ್ನು ಸಣ್ಣ ಮಕ್ಕಳಿಂದ ಎಲ್ಲ ಕ್ಲಾಸ್ನವ್ರಿಗೂ ಕೂಡ ಇದನ್ನು ಪ್ರಥಮ ಇದರಿಂದನೂ ಹೇಳ್ಕೊಂಡು ಬರಬೇಕು, ಕಲಿಸ್ಕೊಂಡು ಬರಬೇಕು. ಸ್ವಲ್ಪ ದಿನ ಮುಜುಗರ ಆಗ್ಬೋದು ಮಕ್ಕಳಿಗೆ ಕಲೀಲಿಕ್ಕೆ, ಮನೆಯವ್ರಿಗೂ ಸ್ವಲ್ಪ ಕಷ್ಟ ಆಗ್ಬೋದು. ಈ ಮನೆ ನಮ್ಮ ಜನಾಂಗದವರು ಈಗಿನವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ನನ್ನ ಮಗ ಇವತ್ತು ಹುಟ್ಟಬೇಕು, ನಾಳೆ ಬೆಳಿಬೇಕು, ನಾಡ್ದು ಕೆಲಸಕ್ಕೆ ಸೇರಬೇಕು, ಆಚೆ ನಾಡ್ದು ಸಂಬಳ ತರಬೇಕು, ಇಷ್ಟೇ ಅವ್ರ ದೃಷ್ಟಿ. ಅದ್ರ ಜೊತೆಯಲ್ಲಿ ಇನ್ನೊಂದು ಈಗೋ ಇರ್ತದೆ ಅವರಿಗೆ, ನನ್ನ ಮಗ ಪಕ್ಕದ ಮನೆಯವನಿಗಿಂತ ಎತ್ತರಕ್ಕೆ ಬೆಳಿಬೇಕು, ಅವನು ಅವನಿಗಿಂತ ಜಾಸ್ತಿ ಸಂಬಳ ತರಬೇಕು, ಅವನು ಅವನಿಗಿಂತ ದೊಡ್ಡ ಹುದ್ದೆಯಲ್ಲಿ ಇರಬೇಕು. ಓಕೆ, ಒಪ್ಕೊಳ್ಳೋಣ. ಏನು ಮಾಡ್ತೀರಿ ನೀವು? ಏನು ಕೋಟಿಗಟ್ಟಲೆ ದುಡ್ಡಿದೆ ನಿಮ್ಮ ಹತ್ರ, ಇವ್ರನ್ನ ಒಬ್ಬನೇ ಮಗನ ಬೆಳೆಸ್ತೀರಿ. ನಮ್ಮ ತಂದೆ ಕಾಲದಲ್ಲಿ ನಾವು 12 ಜನ ಮಕ್ಕಳು, ಈಗಿನವರಿಗೆ 1 ಮಗ ಹುಟ್ಟುಬಿಟ್ರೆ ಇಡೀ ಪ್ರಪಂಚನ ಆ ಮಗುಗೆ ತುರುಕ್ತಾರೆ. ಬೆಳಗ್ಗೆ 5 ಗಂಟೆಗೆ ಏಳಿಸ್ತಾರೆ, ಟ್ಯೂಷನ್ ಕಳಿಸ್ತಾರೆ. ಅವನು 5 ರಿಂದ 7 ಗಂಟೆ ಟ್ಯೂಷನ್ ಮುಗಿಸ್ಕೊಂಡು ಬರ್ತಾನೆ, ಸಂಗೀತ ಕ್ಲಾಸಿಗೆ ಕಳಿಸ್ತಾರೆ. 8 ರಿಂದ 9 ಬರ್ತಾನೆ, ಸ್ನಾನ ಮಾಡ್ತಾನೋ, ತಿಂಡಿ ತಿಂತಾನೋ, ಒಬ್ಬ ಬಾಕ್ಸ್ ತಗೋತಾನೋ, ವ್ಯಾನ್ ರೆಡಿ ಇರ್ತದೆ, ಶಾಲೆಗೆ ಹೋಗ್ತಾನೆ. ಅಲ್ಲಿಂದ ಬರ್ತಾನೆ, ಬಂದ ತಕ್ಷಣ ಅವನಿಗೆ ಒಂದು ಲೋಟ ಕಾಫಿ ಕೊಟ್ಬಿಟ್ಟು, 1-2 ಬಿಸ್ಕೆಟ್ ಕೊಟ್ಬಿಟ್ಟು, ಹೋಗಪ್ಪ ನೀನು ಟ್ಯೂಷನ್ಗೆ ಹೋಗು,

0: ಮತ್ತೊಂದು ಟ್ಯೂಷನ್ಗೆ ಹೋಗ್ತಾನೆ, 8 ಗಂಟೆಗೆ ಬರ್ತಾನೆ. 8 ಗಂಟೆದು ನೈಟ್ ಕರಾಟೆ ಕ್ಲಾಸ್ ಇದೆ, ಅಲ್ಲಿಗೆ ಹೋಗೋನು, ಅಲ್ಲೋಗಿ ಕರಾಟೆ ಪೆಟ್ಟೆಲ್ಲ ತಿನ್ಕೊಂಡು ಬರ್ತಾನೆ. ಬಟ್ ನಾನು ಹೇಳೋದು ಇದೆಲ್ಲ ತಪ್ಪು ಅಂತ ನಾನು ಹೇಳಲ್ಲ. ನಿಮ್ಮ ಮಗನಿಗೆ ವಾರದಲ್ಲಿ ಒಂದಿನ ರಂಗಕಲೆ ಕಲಿಯೋದಕ್ಕೆ ಕಳಿಸಿ. ನಿಮ್ಮ ಇಡೀ ಜೀವನದಲ್ಲಿ ನೀವೇನು ಈ ಪಾಠವನ್ನು ಕೊಡ್ತಾ ಇದ್ದೀರಿ, ಇದೆಲ್ಲವನ್ನೂ ಮೀರಿಸುತ್ತೆ ರಂಗಕಲೆ. ನಮ್ಮ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು, ನಾನು ಅವರ ಆರಾಧ್ಯ ದೈವ, ನನಗೆ ಅವರು, ನಾನು ನನ್ನ ಮನಸ್ಸಲ್ಲಿಟ್ಟು ಪೂಜಿಸುವ ಒಬ್ಬ ಕಲಾವಿದ ಅಂದರೆ ರಾಜ್ಕುಮಾರ್ ಅವರು. ಕಪಿಲಾ ನದಿ, ನಂಜನಗೂಡಿನ ಹೊಳೆ ಕಪಿಲಾ ನದಿಯಿಂದ ಅಡ್ಡೆಲಿ, ಅಡ್ಡೆ ಅಂದರೆ ಒಂದು ಬಿದಿರುಪಟ್ಟಿಗೆ ಮುಂದೆ ಹಿಂದೆ ಕಟ್ಕೊಂಡು ನೀರು ತಂದು ನಂಜನಗೂಡು ದೇವಸ್ಥಾನವನ್ನು ತೊಳೆಯೋಕ್ಕೆ ಕೊಡ್ತಿದ್ರಂತೆ. ತೊಳೆಯೋಕ್ಕೆ ಕೊಟ್ಟಾಗ ಆ ಅರ್ಚಕರು ಇವರಿಗೆ, ರಾಜ್ಕುಮಾರ್ ಅವರಿಗೆ, 2 ನಂಜನಗೂಡಿನ ರಸಬಾಳೆಹಣ್ಣನ್ನು ಕೊಡ್ತಿದ್ರಂತೆ ತಿನ್ನುವಂತ. 2 ಬಾಳೆಹಣ್ಣಿಗೋಸ್ಕರ ಹೊಳೆಯಿಂದ ನೀರು ಹೊತ್ತಿದ್ದು ಮಾಡಿದರು. ನಿಷ್ಠೆಯಿಂದ ಕಲೆ ಕಲಿತರು. ಅವರ ಅಪ್ಪ ಪುಟ್ಟಸ್ವಾಮಿಗೌಡರು ರಾಜ್ಕುಮಾರನ್ನ, ಅವರು ಭರ್ಜರಿ ಅಭಿನಯ ಮಾಡುವಂಥ ವ್ಯಕ್ತಿ, ಗಣ್ಯ ವ್ಯಕ್ತಿ, ರಾಜ್ಕುಮಾರನ್ನ ಅವನು 21 ವರ್ಷ ಪ್ರಾಯಕ್ಕೆ ಬರಗಂಟನ್ನು ಅವನ ಅಭಿನಯ ಮಾಡಲಿಕ್ಕೆ ಬಿಡಲೇ ಇಲ್ಲ ಅಂತ, ಬಿಡಲೇ ಇಲ್ಲ. ಯಾಕೆಂದರೆ ನನ್ನ ಮಗ ರಂಗ ಪರದೇನೆ ಎಳೀಲಿ. ಯಾಕೆ ರಂಗ ಪರದೇನೆ ಎಳಿಲಿಕ್ಕೆ ಅವನನ್ನು ಇಟ್ಟುಕೊಂಡ್ರು ಅಂದರೆ, ಮುಂದೆ ಕೂತ್ಕೊಂಡು ನೋಡಿದ್ರೆ ಒಬ್ಬರದು ಇಬ್ಬರದು ಅಭಿನಯ ನೋಡ್ಬೋದು, ರಂಗ ಪರದೇನೆ ಎಳಿದ್ರೆ ಎಷ್ಟು ಜನ ರಂಗಮಂಟಪಕ್ಕೆ ಬಂದು ಅಭಿನಯ ಮಾಡ್ತಾರೆ ಅಷ್ಟು ಜನರನ್ನು ಕೂಡ ಇವನು ಆಲಿಸ್ಬೋದು. ಅದೇ ಥರ ಆಯಿತು. ಭಕ್ತ ಅಂಬರೀಷ ನಾಟಕ ನಡೀತಾ ಇದೆ. ಭಕ್ತ ಅಂಬರೀಷನ ನಟನೆ ಮಾಡುವಂಥ ಮೊದಲನೇ ಪಾತ್ರಧಾರಿ ಇಲ್ಲ. ಆವಾಗ ಹುಡುಕ್ತಾ ಇದ್ದಾರೆ ಕಲಾವಿದನ್ನು, ಯಾರನ್ನ ಮಾಡೋದು. ಆಗ ಪುಟ್ಟಸ್ವಾಮಿಗೌಡ್ರೆ, ನಿಮ್ಮ ಮಗನ ಕೈಲೇ ಮಾಡಿಸಿದ್ರೆ ಹೇಗೆ? ಬೇಡ ಸ್ವಾಮಿ, ಅವನು ತಪ್ಪು ಮಾಡಿಬಿಟ್ರೆ ಇರಲಿ ಬಿಡ್ರಿ, ನಾನು ಹೇಳ್ತೀನಿ ಅಂಥೇಳಿ ಆ ನಾಟಕದ ನಿರ್ದೇಶಕರು ಹೋಗಿ, ಮಾಸ್ಟ್ರು, ನಾವು ನಾಟಕ ನಿರ್ದೇಶಕರನ್ನ ಮಾಸ್ಟರ್ ಅಂತ ಹೇಳ್ತೀವಿ, ಅವ್ರು ಹೇಳಿದ್ರಂತೆ, ಮುತ್ತರಾಜು ಇದೊಂದು ಪಾತ್ರ ಮಾಡಬೇಕು, ನೀನು ಮಾಡ್ತೀಯನೋ ಅಂತ. ರಾಜ್ಕುಮಾರ್ ಅವರು ಬಕ ಪಕ್ಷಿಯಂಗೆ ಅದನ್ನೇ ಕಾಯ್ತಾ ಇದ್ರು ಆ ಸಮಯವನ್ನು. ನೋಡಿ, ರಂಗಕಲೆ ನಿಜವಾಗಿ ಕಲಿಯುವಂಥ ಮನುಷ್ಯನ್ನ ಯಾವ ಮಟ್ಟಕ್ಕೆ ತಗೊಂಡೋಗುತ್ತೆ ಅಂತ ನಾನು ಇದನ್ನು ಹೇಳ್ತಾ ಇದ್ದೇನೆ. ಅವರು ಹೇಳೋದೇ ತಡ ಅವ್ರ ಕಾಲಿಗೆ ಬಿದ್ದ ನಮಸ್ಕಾರ ಮಾಡಿ, ನಾನು ಖಂಡಿತ ಮಾಡ್ತೀನಿ, ನನಗೆ ಪಾತ್ರ ಕೊಡಿ, ಮಾಡ್ತೀನಿ ಅಂದ್ರಂತೆ.
1: ಅವರಿಗೆ ಆ ಪರಿಸರ ಇತ್ತು ಸರ್, ನಾಟಕ, ರಂಗಭೂಮಿ, ರಂಗಕಲೆ. ಅವರ ತಂದೆಯವರು ಕೂಡ ರಂಗ ಕಲಾವಿದರಾಗಿದ್ದರು. ಪ್ರೋತ್ಸಾಹ ಆ ನಂತರ ಸಿಕ್ಕಿದೆ ಅವರಿಗೆ. ಆದರೆ ಇವತ್ತು ಏನಾಗ್ತಾ ಇದೆ ಅಂದರೆ, ಧಾವಂತದ ಬದುಕಿನ ಅತ್ತ ಜನ ಸಾಕ್ತಾ ಇದ್ದಾರೆ, ಎಲ್ಲರೂ ಹೋಗ್ತಾ ಇದ್ದೀವಿ. ಅದರಲ್ಲಿ ಹಿಡಿದಿಡುವಂತಹ ಕಲೆಗಳಲ್ಲಿ ರಂಗಭೂಮಿ ಒಂದು ಕಲೆ. ಅವರ ವ್ಯಕ್ತಿತ್ವವನ್ನು ಪರಿಪೂರ್ಣಗೊಳಿಸೋದಕ್ಕೆ ಒಂದು ದಾರಿ ಅನ್ನೋದಾದರೆ ಪೋಷಕರಿಗೆ ಏನು ಸಲಹೆ?
0: ಯಾ ಮಕ್ಕಳನ್ನು ಸಾಕುವಂಥ ಎಲ್ಲ ತಾಯಿ ತಂದೆಯರಿಗೆ ನಾನು ಹೇಳೋ ಒಂದು ಮಾತು, ನಿಮ್ಮ ಮಗನ್ನ ಯಾವುದೇ ವ್ಯಾಯಾಮ ಶಾಲೆ ಕಳಿಸ್ಬೇಕಂತಿಲ್ಲ, ನಾಟಕ ರಂಗಕ್ಕೆ ಕಳಿಸಿ, ಅಲ್ಲಿ ವ್ಯಾಯಾಮನೂ ಮಾಡಿಸ್ತಾರೆ, ಗರಡಿನೂ ಕಲಿಸ್ತಾರೆ, ಎಲ್ಲವೂ ಅಲ್ಲೇ ಸಿಕ್ಕತ್ತೆ. ನಾವು ಒಂದು 28 ನಾಟಕವನ್ನು ನಾನು ಮುಖ್ಯ ಪಾತ್ರದಲ್ಲೇ ಮಾಡಿದ್ದೀನಿ. ನಮ್ಗೆ ಹೇಳ್ಕೊಡೋರು ಇರಲಿಲ್ಲ, ನಮ್ಮ ಬಾಯಿ ಬಂದಿದ್ದು ಹೇಳ್ತಿದ್ದು, ಕತೆ ಪುಸ್ತಕದಲ್ಲಿ ಏನಿತ್ತು ಪ್ರಾಕ್ಟೀಸ್ ಮಾಡಿ ಹೇಳ್ತಿದ್ದು. ಅಡ್ಡಂಡ ಕಾರ್ಯಪ್ಪನವರು ಈಗ ಸೃಷ್ಟಿ ಕಲಾರಂಗದಲ್ಲಿದ್ದಾರೆ, ಅವರು ಅವಾಗ ರಂಗಾಯಣದಲ್ಲಿದ್ದರು. ಅವರು ಬಂದು ಸಾಹೇಬರು ಬರ್ತಾರೆ ಅಂತ ಒಂದು ನಾಟಕವನ್ನು ಕಲಿಸಲಿಕ್ಕೆ ನಮ್ಮ ಕುಶಾಲನಗರಕ್ಕೆ ಬಂದರು. ನಾವೆಲ್ಲರೂ ಅವ್ರನ್ನ ಬರ್ಮಾಡ್ಕೊಂಡ್ವಿ. ಅವ್ರು ಬಂದು ನೀವು ಯಾವ ಥರ ನಾಟಕ ಮಾಡ್ತೀರಾ ಅಂತ ಒಂದು ಸಾರಿ ನೋಡಿದರು. ನೋಡ್ಬಿಟ್ಟು ನಾಟಕ ಕಲಿಯೋದು ಹಿಂಗಲ್ಲಪ್ಪ, ನಾನು ಹೇಳ್ಕೊಡ್ತೀನಿ ಅಂತ. ಎಲ್ಲರೂ ಬನ್ನಿ, ಹೋದ್ವಿ. ಒಂದು 15 ನಿಮಿಷ ಎಲ್ಲರನ್ನೂ ಆ ರಂಗ ಇದು ಇದರೊಳಗೆ ಶಾಲೆಯೊಳಗೆ ಓಡಿಸಿದ್ರು. ಓಡಿ ಓಡಿ ಓಡಿ ಓಡಿ ಎಲ್ರಿಗೂ ಸುಸ್ತಾಯಿತು. ಒಂದು ಬಿಸಿಲು ಹೊಡೆದ್ರು, ಎಲ್ಲ ಹಾಗೆ ನಿಂತ್ಕೊಂಡು ಅವ್ರು ಹೇಳಿದರು ಮೊದಲೇ, ನೀವು ಯಾರ್ಯಾರು ಹೇಗೇಗಿದ್ದೀರ ಹಾಗೆ ನಿಲ್ಲಬೇಕು ಅಂತ. ಯಾವ್ಯಾವ ಪೊಸಿಷನಲ್ಲಿ ಇದ್ದೀವಿ ಹಾಗೆ ನಿಂತಿದ್ದೀವಿ, ಒಬ್ಬರು ಅಲುಗಾಡಬಾರ್ದು. ಒಬ್ಬನ ಕರೆದು ಕೇಳಿದರು ಅವರು ಬಾಯಲ್ಲಿ, ಇಷ್ಟು ಜನ ನಿಂತಿದ್ದಾರಲ್ಲ, ನಿನಗೆ ಹೇಗೆ ಅನಿಸುತ್ತೆ? ಅವನು ಹೇಗಿದ್ದಾನೆ, ಇವನು ಹೇಗಿದ್ದಾನೆ, ಇವನು ಸರ್ ಅವನು ಓಡಂಗಿದ್ದಾನೆ, ಇವನೇನೋ ಕಿತ್ಕೊಳ್ಳಂಗಿದ್ದಾನೆ, ಅವನು ಎತ್ತಲಾಗ ನೋಡ್ತಾ ಇದ್ದಾನೆ, ಅವನು ಈ ಕಡೆ ನೋಡ್ತಾ ಇದ್ದಾನೆ. ಇದು ನಾಟಕ, ಇದು ನಾಟಕ. ಸುಮ್ಮನೆ ಮನಸ್ಸಿಗೆ ಬಂದಂಗೆ ಮಾಡೋದಲ್ಲ ನಾಟಕ. ಇದಕ್ಕೊಬ್ಬ ಗುರು ಬೇಕು ಕಲಿಸಲಿಕ್ಕೆ. ಈಗ ನಾನು ಬಂದು ಹೇಳಿದೆ, ನೀವು ಮಾಡಿದ್ರಿ, ನೀನೇ ನೋಡಿದೆ, ನಿನಗೆ ಹಲವಾರು ಥರ ಕಾಣುತ್ತಲ್ವಾ, ಆ ಥರ ಕಾಣಬಾರ್ದು. ನಾನು ನೋಡಿದ ನಾಟಕ 100 ಸಾರಿ ನೋಡಬೇಕು ಅಂತ ಪ್ರೇಕ್ಷಕರು ಬರಬೇಕು, ಆ ಥರ ಇರಬೇಕು. ಆರೋಗ್ಯನೂ ಚೆನ್ನಾಗಿ

ಇರುತ್ತೆ. ನಿಯಮ, ಶಿಸ್ತುಬದ್ಧವಾದ ನಿಯಮವನ್ನು ಕಲಿತಾರೆ, ಓಡ್ತಾರೆ, ಅಲ್ಲಿ ವ್ಯಾಯಾಮ ಆಯಿತು, ನೋಡ್ತಾರೆ, ಕಣ್ಣು ದೃಷ್ಟಿ ಒಳ್ಳೇದಾಯ್ತು, ಆಯ್ತಾ. ಒಬ್ಬನ ನೋಡಿ ಇನ್ನೊಬ್ಬ ಅಭಿನಯ ಕಲಿತಾನೆ, ಕಲೆ ಬಂತು. ಕಲೆಗೆ ಒಂದು ನೆಲೆ ಬೇಕು, ಅದನ್ನು ನೀವೇ ಸೃಷ್ಟಿಸ್ಕೋಬೇಕು. ನಾನು ತಾಯಿ ತಂದೆಯರಿಗೆ ಹೇಳೋದು, ನಿಮ್ಮ ಮಕ್ಕಳು ಐ ಎ ಎಸ್ ಆಫೀಸರ್ ಆಗಲಿ, ಸಂತೋಷ. ನಿಮ್ಮ ಮಕ್ಕಳು ದೇಶದ ಪ್ರಧಾನಿ ಆಗಲಿ, ಸಂತೋಷ. ಬೇಸಿಕ್ಕಿಂದ ಇದನ್ನು ಕಲಿಸಿ. ಇವತ್ತು ಕಲಾ ರಂಗದಲ್ಲಿ ನಾವು ಇಲ್ಲಿ ಮಾತ್ರ ನೋಡ್ತಾ ಇಲ್ಲ, ಹುಬ್ಳಿ ಧಾರವಾಡ ಸೈಡ್ ಹೋದ್ರೆ ನಿಮಗೆ ಗೊತ್ತಾಗುತ್ತೆ, ಒಬ್ಬೊಬ್ಬನ ಆಸ್ತಿ ಕೋಟಿ ರೂಪಾಯಿಗೆ ಬೆಲೆ ಕಟ್ಬೋದು, ಅಷ್ಟು ಆಸ್ತಿ ಇದೆ. ಅವನು ಇವತ್ತಿಗೂ ನಾಟಕ ಮಂಡಳಿಯಲ್ಲೇ ಇರ್ತಾನೆ, 4 ಪ್ರದರ್ಶನ 5 ಪ್ರದರ್ಶನ ಕೊಡ್ತಾನೆ, ಬಾಯ್ಪಾಠ ಆಗೋಗಿರುತ್ತೆ. ಯಾವ ರೀತಿಯಲ್ಲಿ ಬೇಕಾದ್ರೂ ಅವನು ಅಭಿನಯ ಮಾಡ್ತಾನೆ. ಕಾಯಿಲೆಗಳೇ ಇಲ್ಲ. ನಮ್ಮಲ್ಲಿ ಒಂದು ಗಾದೆ ಇದೆ, ನಾಟಕ ಮಾಡುವಂಥವನಿಗೆ ಅವನು ಕುಣಿದು ನೆಗೆದು ಬಿದ್ದು ಎದ್ದು ಶರೀರ ಗಟ್ಟಿಮುಟ್ಟಾಗಿರುತ್ತೆ. ಅಲ್ಲಿ ಒಂದು ಚಾಲೆಂಜ್ ಬರುತ್ತೆ, ನಾನು ಇನ್ನೊಬ್ಬನಿಗಿಂತ ಗಟ್ಟಿಮುಟ್ಟಾಗಿರಬೇಕು.

0: ದೇಶದ ಪ್ರಧಾನಿಯಾಗಲಿ ಸಂತೋಷ, ಬೇಸಿಕ್ಕಿಂದ ಇದನ್ನು ಕಲಿಸಿ. ಇವತ್ತು ಕಲಾರಂಗದಲ್ಲಿ ನಾವು ಇಲ್ಲಿ ಮಾತ್ರ ನೋಡ್ತಾ ಇಲ್ಲ, ಹುಬ್ಳಿ ಧಾರವಾಡ ಸೈಡ್ ಹೋದ್ರೆ ನಿಮಗೆ ಗೊತ್ತಾಗುತ್ತೆ, ಒಬ್ಬೊಬ್ಬನ ಆಸ್ತಿ ಕೋಟಿ ರೂಪಾಯಿಗೆ ಬೆಲೆ ಕಟ್ಬೋದು, ಅಷ್ಟು ಆಸ್ತಿ ಇದೆ. ಅವನಿವತ್ತಿಗೂ ನಾಟಕ ಮಂಡಳಿಯಲ್ಲೇ ಇರ್ತಾನೆ, 4 ಪ್ರದರ್ಶನ 5 ಪ್ರದರ್ಶನ ಕೊಡ್ತಾನೆ, ಬಾಯ್ಪಾಠ ಆಗೋಗಿರುತ್ತೆ, ಯಾವ ರೀತಿಯಲ್ಲಿ ಬೇಕೋ ಅವನು ಅಭಿನಯ ಮಾಡ್ತಾನೆ. ಕಾಯಿಲೆಗಳೇ ಇಲ್ಲ. ನಮ್ಮಲ್ಲಿ ಒಂದು ಗಾದೆ ಇದೆ, ನಾಟಕ ಮಾಡುವಂಥವನಿಗೆ ಅವನು ಕುಣಿದು ನೆಗೆದು ಬಿದ್ದು ಎದ್ದು ಶರೀರ ಗಟ್ಟಿಮುಟ್ಟಾಗಿರುತ್ತೆ. ಅಲ್ಲಿ ಒಂದು ಚಾಲೆಂಜ್ ಬರುತ್ತೆ, ನಾನು ಇನ್ನೊಬ್ಬನಿಗಿಂತ ಗಟ್ಟಿಮುಟ್ಟಾಗಿರಬೇಕು. ಈಗ ಆರೋಗ್ಯವಂತವಾಗಿರೋ ಮನುಷ್ಯನ ಯಾವ ರೀತಿ ಪರೀಕ್ಷೆ ಮಾಡೋದು ಅಂತಂದರೆ, ರಸ್ತೆಯಲ್ಲಿ ಹಂಸಗಳು ಹಾಕಿರ್ತಾರಲ್ಲ, ಆ ಥರ
1: ಹಂಸ
0: ಹಾಕಿರ್ತಾರಲ್ಲ, ಹಂಸ ಬಂದಾಗ ವೆಹಿಕಲ್ಗಳು ಏನು ಮಾಡ್ತಾರೆ, ನಿಧಾನಕ್ಕೆ ಎತ್ತಿ ಕಡೆ ದಬ್ಕ್ ಅಂತ ಬಿಡ್ತಾರೆ. ನಮಗೆ ಹೊಟ್ಟೆ ಬಂದಿದೆ, ಏನಂತ ಕಾಯಿಲೆ, ಅದು ರೋಗ, ರೋಗದ ಮುನ್ಸೂಚನೆ. ಅದೇ ಹೊಟ್ಟೆ ತೆಳ್ಳಿಗಿದೆ, ಶರೀರ ನೆಟ್ಟಿಗಿದೆ ಅಂದರೆ ಅದರ ಅರ್ಥ ಏನು, ಅವನೆಲ್ಲದಕ್ಕೂ ಪಕ್ಕ ಇದ್ದಾನೆ ಅಂತ. ನಿಮ್ಮ ಮಕ್ಕಳು ನಿಮಗೆ ಪಕ್ಕವಾಗಿರಬೇಕಂದ್ರೆ ಕಳಿಸಿ ರಂಗಭೂಮಿಗೆ, ಎಲ್ಲ ವಿದ್ಯೆಯನ್ನು ಕಲಿಸ್ತಾರೆ, ಎಲ್ಲ ವಿದ್ಯೆಯೂ ಬರ್ತದೆ. ಶಾರೀರದಲ್ಲಿರುವ ಹಲವಾರು ರೋಗಗಳು ಹೊರಟೋಗುತ್ತೆ, ಕಿರ್ಚುತ್ತಾರೆ, ಗಂಟಲಿರೋ ಕಲ್ಮಶಗಳೆಲ್ಲ ಹೋಗುತ್ತೆ, ಹಾಡ್ತಾರೆ, ಮನಸ್ಸು ಶುದ್ಧಿ ಆಗುತ್ತೆ, ಅಭಿನಯಿಸ್ತಾರೆ, ಜನಗಳ ಚಪ್ಪಾಳೆ ಹೊಡೆದಾಗ ಇವರಿಗೆ ನಾನೇನು ಸಾಧನೆ ಮಾಡಿದನು ತೃಪ್ತಿ ಸಿಗುತ್ತೆ. ಇಂಥವ್ರ ಮಗ ಹಿಂಗೆ ಮಾಡ್ದ ಅಂದಾಗ ನಿಮಗೆ ಹೆಸರು ಬರುತ್ತೆ. ಕೋಟಿಗಟ್ಟಲೆ ದುಡ್ಡು ಮಾಡಿ ಇಟ್ಟುಬಿಟ್ಟು ಸಾಯ್ಬೇಡಿ, ಮಕ್ಕಳು ಕುಡಿದು ತಿಂದು ಯಾರಿಗೂ ತಿನ್ನಿಸಿ ಅವರು ಹಾಳಾಗ್ತಾರೆ. ಇದನ್ನು ಕೊಟ್ಟೋಗಿ ನೀವು ಪ್ರಜ್ಞಾವಂತರಾಗಿ, ಫಸ್ಟು ತಾಯಿಯೇ ಮನೆಯ ಮೊದಲ ದೇವರು ಅಂತೀವಲ್ವೇ, ತಾಯಿ ತಂದೆಗೆ ಹೇಳಿ ರೀ ನನ್ನ ಮಗನ್ನು ಸೇರ್ಸೋಣ ಅಂತ, ನಿಮ್ಮ ಗಂಡನಿಗೆ ಹೇಳಿ, ಗಂಡ ಹೆಂಡತಿ ಕೂತ್ಕೊಂಡು ತೀರ್ಮಾನ ಮಾಡಿ. ಯಾವುದ್ಯಾವುದೋ ಎಕ್ಸಾಮ್ ಕಳಿಸ್ತೀರಿ, ಎಷ್ಟೋ ಜನ ನೀವು ಕಳಿಸಿರೋ ಭರತನಾಟ್ಯ ಅಥವಾ ಡ್ಯಾನ್ಸು ಆಳು ಮೂಳು ಎಲ್ಲದರಲ್ಲೂ ಅಲ್ಪ ಸ್ವಲ್ಪ ಮಾಡಿ ಬ್ರೇಕ್ ಮಾಡಿರೋರೇ ಇರೋದು, ಯಾರು ಪಕ್ಕ ಮಾಡಿಕೊಂಡಿಲ್ಲ. ಕಲಾವಿದ ಪಕ್ಕ ಮಾಡ್ಕೊಳ್ತಾನೆ, ಯಾಕೆಂದರೆ ಅವನಿಗೆ ಶರೀರದಲ್ಲಿ ಎಲ್ಲ ಬಲವೂ ಬಂದಿರುತ್ತೆ, ನೋಡಲಿಕ್ಕೆ ಸುಂದರವಾಗಿ ಕಾಣ್ತಾನೆ, ಆತ್ಮವಿಶ್ವಾಸ ಬೆಳೀತದೆ. ಏನಿಲ್ಲ ಆದ್ರೂ ಇವತ್ತು ನಾನು ಯಾವುದಾದ್ರು ಒಂದು ಸಿನಿಮಾದಲ್ಲಿ ಅಭಿನಯಿಸಿ ಹೀರೋ ಆಗ್ತೀನಿ, ಇಲ್ಲ ಒಂದು ಏನಾದರೂ ಒಂದು ಸಾಧನೆ ಮಾಡ್ತೀನಿ. ರಂಗಭೂಮಿ ಅಂದರೆ ತಾಯಿಯ ಹೊಟ್ಟೆಯ ಒಡಲಿದ್ದಂಗೆ, ತಾಯಿಯ ಹೊಟ್ಟೆಯಲ್ಲಿ ತಾಯಿ ಮಗುವಿನ 9 ತಿಂಗಳು ಬಂದ ಕಷ್ಟ ನಷ್ಟ ರಕ್ತ ನೀರು ಉಪ್ಪು ಹುಳಿ ಖಾರವೆಲ್ಲವನ್ನು ತಿಂದು ಸಹಿಸಿಕೊಂಡು ತನ್ನ ಮಗನಿಗಾಗಿ ಯಾವ ರೀತಿ ಒಂದು ಶಪಥ ಮಾಡ್ತಾಳೆ, ಅಯ್ಯೋ ನಾನು ಇವತ್ತು ಏನಾದ್ರು ಹೆಚ್ಚಾಗಿ ತಿನ್ಬಿಟ್ಟು ನನ್ನ ಮಗುಗೆ ನೋವಾದರೆ ಅಂತೇಳಿ ಎಷ್ಟು ಕಣ್ಣೀರು ಹಾಕ್ತಾಳೆ, ಎಷ್ಟು ಜಾಗ್ರತೆ ವಹಿಸ್ತಾಳೆ. ಆ ಥರ ನೀವು ನಿಮ್ಮ ಮಕ್ಕಳನ್ನ ಜಾಗ್ರತೆ ವಹಿಸಿ ಕಳಿಸಿ ಕಲಾರಂಗಕ್ಕೆ. ಯಾವುದೋ ಯಾವನೋ ಒಬ್ಬ ಒಂದು ಫಿಲಮಲ್ಲಿ ಆ್ಯಕ್ಟ್ ಮಾಡ್ದ, ನೀವು ಹೋಗಿ ಚಪ್ಪಾಳೆ ಹೊಡಿತೀರಿ, ವಿಶಿಲ್ ಹೊಡಿತೀರಿ, ಓ ಅವ್ನು ತುಂಬ ಚೆನ್ನಾಗಿ ಆ್ಯಕ್ಟ್, ಅದೇ ಆ್ಯಕ್ಟ್ ನಿಮ್ಮಗ ಯಾಕೆ ಮಾಡಬಾರ್ದು?
1: ಅಂದರೆ ಪ್ರತಿಯೊಬ್ಬರಲ್ಲೂ ಕಲೆ ಇರುತ್ತೆ,
0: ಖಂಡಿತ ಇದೆ.
1: ರಂಗಕಲೆ ಅನ್ನೋದು ಪ್ರತಿಯೊಬ್ಬರಲ್ಲೂ ಅಡಗಿರುತ್ತೆ, ಕುಟುಂಬಗಳಲ್ಲಿ ನಾವು ನೋಡಬಹುದು. ಅದನ್ನ ವೇದಿಕೆಗಳ ಮೇಲೆ
0: ಪ್ರದರ್ಶನ ಮಾಡಿದ
1: ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ.
0: ರಂಗಭೂಮಿ ಇವತ್ತು ರಂಗಭೂಮಿ ಕೈ ಬೀಸಿ ಕರಿತಾ ಇದೆ, ಹೋಗೋರು ಯಾರಿಲ್ಲ. ಯಾಕೆ ಅಂದರೆ ನಮ್ಮ ಕಾಲದಲ್ಲಿ ಸಿನಿಮಾ ರಂಗಗಳಿರಲಿಲ್ಲ, ಮೊಬೈಲ್ ಇರಲಿಲ್ಲ, ಟಿ ವಿಗಳಿರಲಿಲ್ಲ. ಯಾವುದೋ ಒಂದು ಮನೇಲಿ ಒಬ್ಬ ರೇಡಿಯೋ ಇಟ್ಕೊಂಡ್ರು ದೊಡ್ಡ ಶ್ರೀಮಂತ, ಆ ರೇಡಿಯೋನಲ್ಲಿ ಕೇಳ್ತಿದ್ವಿ, ಸಿನಿಮಾಗಳು ಬಂದರೆ ಓಡ್ತಿದ್ವಿ. ಯಾಕೆ ಅಂತ ಹೇಳಿದ್ರೆ ಅದು ಕಣ್ಣಿಗೆ ಮನೋರಂಜನೆ ಕೊಡ್ತಿತ್ತು. ಇವತ್ತು ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, ಇದು ಶಬ್ದ ಮಾಧ್ಯಮ, ದೃಶ್ಯ ಮಾಧ್ಯಮ ಅಂದರೆ ಸಿನಿಮಾಗಳು, ಟಿ ವಿ, ಮೊಬೈಲು. ನಾನು ಇದಕ್ಕೊಂದು ತಾಯಿ ತಂದೆಯರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಬ್ಬಳು ತಾಯಿ ತಂದೆ ಇರಲಿಲ್ಲ, ತುಂಬ ಕಷ್ಟಪಟ್ಟು ಮಗನ ಸಾಕಿದ್ಲು, ಬೆಳೆದ, ದೊಡ್ಡವನಾದ, ಕೆಲಸಕ್ಕೆ ಹೋದ, ಪಕ್ಕದಲ್ಲೊಂದು ಮನೆ ಇತ್ತು, ಅಲ್ಲಿ ಯಾರೋ ಒಬ್ಬರು ಆಂಟಿ ಬಾಡಿಗೆಗೆ ಬಂದರು. ಬೇಜಾರು ಮಾಡಿಬಿಡಿ, ಇದನ್ನು ಹೇಳ್ತಾ ಇದ್ದೀನಿ ಅಂತ ಯಾರೂ ಬೇಜಾರು ಮಾಡಬೇಡಿ. ಪಕ್ಕದ ಮನೆ ಆಂಟಿ ಬಂದರು, ಅವ್ರ ಗಂಡ ಎಲ್ಲೋ ದುಡಿತಾ ಇದ್ರು, ಆಂಟಿ ಮತ್ತು ಮಕ್ಕಳು ಇಬ್ಬರೇ ಇರೋದು. ಇವನು ಹೇಳ್ದಂತೆ, ಅಮ್ಮ ಅಮ್ಮ ನಾ ದಿನಾ ನೋಡ್ತಾ ಇದ್ದೀನಮ್ಮ, ಪಾಪ ಆಂಟಿ ಹಳೇ ನೈಟಿನೇ ಹಾಕ್ಕೊಂಡು ಕಸ ಗುಡಿಸ್ತಾರಮ್ಮ ಅಂತ. ಆಗ ತಾಯಿ ಮನಸ್ಸಲ್ಲಿ ನೊಂದ್ಕೊಂಡು ಹೇಳಿದ್ಲಂತೆ, ಮಗನೇ ನಿನ್ನ ತಂದೆ ಚಿಕ್ಕ ವಯಸ್ಸಲ್ಲೇ ತೀರೋದ್ರು, ನೀನು ಚಿಕ್ಕವನಾಗಿರುವಾಗಲೇ ತಂದೆ ತೀರೋದ್ರು, ನಾನು ಒಳಗಡೆ ಹುಟ್ಟಿರೋ ಸೀರೆಯಲ್ಲಿ 3 ಪ್ಯಾಚ್ ಹಾಕ್ಕೊಂಡಿದ್ದೀನಿ, ಹರಿದೋಗಿರೋ ಸೀರೆಗೆ ಒಲಗಿ ಹಾಕ್ಕೊಂಡು ನಿನ್ನನ್ನು ಬೆಳೆಸಿದ್ದೀನಿ. ಯಾಕೆ ಗೊತ್ತಾ, ಮುಂದೊಂದು ದಿನ ನನ್ನ ಕಷ್ಟ ನಿನ್ನ ಕಣ್ಣಿಗೆ ಕಾಣುತ್ತೆ ಅಂತ. ನೀನು ನಿನ್ನ ತಾಯಿ ಹರಿದೋಗಿರೋ ಸೀರೆ ನಿನ್ನ ಕಣ್ಣಿಗೆ ಕಾಣಲಿಲ್ಲ, ಯಾವುದೋ ಶ್ರೀಮಂತ ಆಂಟಿ ಪಕ್ಕದಲ್ಲಿ ಬಂದಿದ್ದಾಳೆ, ಅವಳು ಹಳೇದು ಮಾಸ್ ಆಗಿರೋ ನೈಟಿ ಹಾಕೊಂಡು

0: ಇದ್ದಾಳೆ ಅಂತ ಹೇಳ್ತೀಯಲ್ಲ ಅಂತ ಮನಸ್ಸಲ್ಲಿ ಹೇಳ್ಕೊಂಡು, ಹೌದಪ್ಪ ಹೇಳೋಣ ಬಿಡು ಅವ್ರಿಗೆ ಬೇರೆ ಹಾಕ್ಕೊಳ್ಳಿ ಅಂತ ಹೇಳೋಣ. ಮಗ ಹಂಗೆ ಹೇಳಿಬಿಟ್ಟು ಹೋದ್ಮೇಲೆ ಕಣ್ಣೀರು ಹಾಕ್ಕೊಂಡು ಹತ್ತಲಂತೆ, ಅಮ್ಮ ದೇವರೇ ನನ್ನ ಮಗನಿಗೆ ಯಾಕೆ ನನ್ನ ಮೇಲೆ ಪ್ರೀತಿ ಬರಲಿಲ್ಲ? ಇವತ್ತಿನ ಪ್ರಪಂಚ ಹಾಗೆ ಮೇಡಮ್, ತಾಯಿ ತಂದೆ ಹೊಟ್ಟೆ ಬಟ್ಟೆನ ಕಟ್ಟು ತನ್ನ ಮಕ್ಕಳಿಗೆ ನೋಡಿ, ತಾಯಿ ಕೈ ಹಿಡಿದು ಮಕ್ಕಳನ್ನ ಅಂಗನವಾಡಿಗೋ ಅಥವಾ ಎಲ್ ಕೆ ಜಿ ಯು ಕೆ ಜಿಗೆ ಕೈ ಹಿಡ್ಕೊಂಡು ಕರ್ಕೊಂಡೋಗಿ ಶಾಲೆಗೆ ಬಿಟ್ಟು ಬರ್ತಾಳೆ. ತಂದೆ ಅದೇ ಮಗುನ ಕರ್ಕೊಂಡು ಬರುವಾಗ ಹೆಗಲ್ ಮೇಲೆ ಕೂರಿಸ್ಕೊಂಡು ಮಗುನ ಕರ್ಕೊಂಡು ಬರ್ತಾನೆ. ತಾಯಿ ವಿದ್ಯೆ ಕಲಿಯೋ ದಾರಿ ತೋರಿಸ್ತಾಳೆ, ತಂದೆ ಪ್ರಪಂಚ ನೋಡಿ ಜ್ಞಾನ ಕಲಿ ಅಂತ ಇಡೀ ಪ್ರಪಂಚನ ತಲೆ ಮೇಲೆ ಹೊತ್ಕೊಂಡು ತಿರುಗಿಸ್ತಾನೆ. ಇದರಲ್ಲಿ ತಾಯಿ ದೊಡ್ಡವಳ ತಂದೆ ದೊಡ್ಡವಳ ಅಂದರೆ ತಾಯಿ ತಂದೆ ಇಬ್ಬರು ಸಮಾನರೇ. ತಾಯಿ ಬೇಗ ಕಾಣಿಸ್ಕೊಳ್ತಾಳೆ ಮಕ್ಕಳಿಗೆ, ಯಾಕೆ ಅಂದರೆ ಅಪ್ಪನ ಹತ್ರ ದುಡ್ಡು ಕೇಳಮ್ಮ ನಂಗೆ ಅಪ್ಪನ ಹತ್ರ ದುಡ್ಡು ಕೇಳೋಕ್ಕೆ ಹೆದರಿಕೆ ಆಗುತ್ತೆ ಅಂತ ಮಗ ಹೇಳಿದಾಗ ತಾಯಿ ಆಯ್ತಪ್ಪ ನಾನು ಕೇಳಿಸ್ಕೊಡ್ತೀನಿ. ತಂದೆ ಸಮಾಧಾನದಲ್ಲಿದ್ದಾಗ ಇವಳು ರೀ ಅವನಿಗೆ 50 ರೂಪಾಯಿ ಬೇಕಂತೆ ಕೊಡ್ರಿ. ಹಾಂ ಯಾಕಂತೆ ಅವನಿಗೆ, ಮನೇಲಿ ಊಟ ಮಾಡಲ್ವಾ ತಿಂಡಿ ತಿನ್ನಲ್ವಾ? ಏ ಏನೋ ಬಿಡ್ರಿ, ಎಲ್ಲ ಮಕ್ಕಳು ಜೊತೆ ಮಕ್ಕಳು ಇರ್ತಾರೆ ಅದೆಲ್ಲ ಖರ್ಚು ಮಾಡಿ ಇವನು ಮಕ ನೋಡ್ತಾನ ಕೊಡ್ರಿ ಅಂದಾಗ ಸರಿ ಸರಿ ನೋಡಿ ಖರ್ಚು ಮಾಡಿ ಕೇಳು. 50 ಕೇಳಿದ್ದಕ್ಕೆ 100 ರೂಪಾಯಿ ತಂದೆ ಕೊಟ್ಟು ಹೋಗ್ತಾನೆ. ತಾಯಿ ತಂದುಬಿಟ್ಟು ತಗೊಳ್ಳೋ 100 ರೂಪಾಯಿನೇ ಕೇಳ್ಕೊಂಡು ಅಯ್ಯೋ ನನ್ನ ಅಮ್ಮ ಅಂತ ಅಮ್ಮನ ತಪ್ಕೊಂಡು ಮುತ್ತುಕೊಡ್ತಾನೆ. ಅದ್ರ ಕ್ರೆಡಿಟ್ ಯಾರಿಗೆ ಹೋಗಬೇಕು? ತಂದೆಗೆ. ಕಷ್ಟಪಟ್ಟು ಬೆವರು ಸುರಿಸಿ ಒಬ್ಬ ಮಗ ಹೇಳ್ತಾನೆ, ಅಪ್ಪ ನನಗೆ ಇವತ್ತು 4000 ರೂಪಾಯಿದು ಶೂ ಬೇಕು. ಅಪ್ಪ ಹೇಳ್ತಾನೆ, ಈ ತಿಂಗಳ ಸಂಬಳ ಆಗಲಿಪ್ಪ ನೋಡೋಣ, ಈ 1ನೇ ತಾರೀಕು ನನಗೆ ಗ್ಯಾರಂಟಿ ಕೊಡಬೇಕು ಇಲ್ಲಾದ್ರೆ ನಾನು ಕಾಲೇಜ್ಗೆ ಹೋಗಲ್ಲ. ಆಯ್ತಪ್ಪ. ಒಂದು ಮಗನಿಗೋಸ್ಕರ ತಂದೆ ಏನು ಮಾಡ್ತಾನೆ, 1 ತಿಂಗಳ ಸಂಬಳದಲ್ಲಿ ಕಾಲು ಭಾಗ 4000 ಕೊಟ್ಟು ಶೂ ತಂದು ಕೊಡ್ತಾನೆ. ಅಪ್ಪನ ಚಪ್ಪಲು ಹರಿದೋಗಿದೆ, ಕಿತ್ತೋಗಿದೆ, ಅದಕ್ಕೆ ಚಪ್ಪಲು ಹೊಲಿಯವನ ಹತ್ರ ಹೋಗಿ 10 ರೂಪಾಯಿ ಕೊಟ್ಟು 2 ಹೊಲಿಗೆ ಹಾಕೊಡಪ್ಪ ಅಂತಾನೆ. ಅವನು ಹೇಳ್ತಾನೆ, ಅಲ್ಲ ಸ್ವಾಮಿ ಮಗನಿಗೆ ನೀವು 4000 ಶೂ ತಗೊಂಡಿದ್ರಿ, ನೀವೊಂದು 200-300 ರೂಪಾಯಿ ತಗೋಬಾರ್ದ? ಬೇಡಪ್ಪ, ನನ್ನ ಮಗ ಕೇಳ್ತಾನೆ ಇರ್ತಾನೆ, ಅವನು ಕೇಳಿದಾಗೆಲ್ಲ ನಾನು 2 ಹೊಲಿಗೆ ಹಾಕಿಸ್ಕೋಬೇಕಾಗತ್ತೆ, ಅದಕ್ಕೆ ನಾನು ದುಡ್ಡು ಖರ್ಚು ಮಾಡಲ್ಲ. ನನ್ನ ಮಗ ಈಗ ಬೆಳೀತಾ ಇದ್ದಾನೆ, ಯಾಕೆ ಇಷ್ಟೊಂದು ಆಸೆ ಇಟ್ಕೊಂಡು ಮಕ್ಕಳನ್ನ ಬೆಳೆಸ್ತಾ ಇದ್ದೀರಿ? ಅವರಿಗೆ ನೀವು ಕಷ್ಟ ಕಲಿಸ್ಲಿಲ್ಲ, ಬದುಕಿನ ಕಲಿಸ್ಲಿಲ್ಲ, ಒಂದು ಹೊತ್ತು ಊಟನ ನೀವು ಕಲಿಸ್ಲಿಲ್ಲ, ಒಂದು ಹೊತ್ತಿನ ಊಟದ ಬೆಲೆ ಏನಂತ ನೀವು ಕಲಿಸ್ಲಿಲ್ಲ. ಇದೆಲ್ಲವನ್ನು ಕಲಿಸುತ್ತೆ ರಂಗಭೂಮಿ, ರಂಗಭೂಮಿ ಕಲಿಸುತ್ತೆ. ಬಬ್ರು ವಾಹನ ಸಿನಿಮಾ ತೆಗೆಯುವಾಗ ರಾಜ್ಕುಮಾರ್ ಅವರು ಬೆಳಿಗ್ಗೆ ರಾಗಿ ಮುದ್ದೆ ಊಟ ಮಾಡಿ ಇದು ವಸ್ತ್ರಗಳನ್ನ ಹಾಕ್ಕೊಂಡ್ರಂತೆ ಬಬ್ರು ವಾಹನ ವಸ್ತ್ರನ. ಅದು ಶೂಟಿಂಗು ನಿಧಾನ ಆಯಿತು, 2 ಸಾರಿ 3 ಸಾರಿ 4 ಸಾರಿ ಎಲ್ಲ ಟೇಕ್ ಮಾಡ್ತಾ ಇದ್ದಾರೆ. ಅವರಿಗೆ ಶರೀರದಲ್ಲಿ ಬಟ್ಟೆ ಬಿಗಿತಾ ಇದೆ, ಅವರಿಗೆ ವಾಶ್ರೂಮ್ಗೆ ಹೋಗ್ಬೇಕನ್ನಿಸ್ತಾ ಇದೆ, ಅವರಿಗೆ ಇದನ್ನು ಮುಗಿಸ್ಲೇಬೇಕು ಅಂತ ಆಟ. ರಾತ್ರಿ 12 ಗಂಟೆ ತನಕನು ಹೊಟ್ಟೆಗೂ ಏನು ತಿಂದಿಲ್ಲ, ಇವರೆಲ್ಲವನ್ನೂ ತಡ್ಕೊಳ್ತಾ ಇದ್ದಾರೆ. ಲಾಸ್ಟಿಗೆ ಡೈರೆಕ್ಟ್ ಹೇಳಿದಂತೆ, ಅಣ್ಣ ಓಕೆ ಸೂಪರಾಗಿ ಬಂದಿದೆ ಅಣ್ಣ ಅಂತ. ರಾಜ್ಕುಮಾರ್ ಅವರಿಗೆ ಆಮೇಲೆ ಹೇಳಿದೆ, ಅಣ್ಣ ಕ್ಷಮಿಸ್ಬಿಡಿ ಅಣ್ಣ, ನಿಮಗೆ ಊಟ ತಿಂಡಿ ಏನು ಬೇಡ ಬೇಡ, ನಾನು ಪ್ರಯತ್ನ ಪಟ್ಟಿದ್ದು ಸರಿ ಬಂತಲ್ಲ, 4 ಜನ ನೋಡಿ ಪರವಾಗಿಲ್ಲ ಬಬ್ರುವಾನನ ಅಭಿನಯದಲ್ಲಿ ರಾಜ್ಕುಮಾರ್ ಚೆನ್ನಾಗಿ ನಟಿಸಿದ್ದಾನೆ ಅಂತ ಚಪ್ಪಾಳೆ ಹೊಡಿತಾರಲ್ಲ, ಅವರು 150 ರೂಪಾಯಿ ಕೊಟ್ಟು ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಿದಾಗ ನನ್ನ ಅಭಿನಯ ನೋಡಿದಾಗ ಅವರು ಚಪ್ಪಾಳೆ ಹೊಡಿತಾರಲ್ಲ, ನಮಗೆ ಅವರು ಅನ್ನ ಕೊಡೋರು, ನಾನು ಶ್ರದ್ಧೆಯಿಂದ ಮಾಡಬೇಕು ಮಾಡಿದ್ದೀನಿ, ಫಸ್ಟ್ ಈ ಬಟ್ಟೆ ಬಿಚ್ಚಿ ನಾನು ವಾಶ್ರೂಮ್ಗೆ ಹೋಗ್ಬೇಕಂದ್ರಂತೆ. ಎಂಥ ಅಭಿನಯ, ಎಂಥ ಕಲಾವಿದರು! ಅಂಥ ಕಲಾವಿದರುಗಳು ನಮ್ಮ ಮನೆಗಳಲ್ಲೂ ಇದ್ದಾರೆ, ನೀವು ಅವರಿಗೆ ಪ್ರೋತ್ಸಾಹ ಕೊಡ್ತಾ ಇಲ್ಲ.
1: ರಂಗಭೂಮಿ ಕಲೆಯನ್ನ ಕಲಿಸಿ ಅಂತ
0: ಕಲೀರಿ. 108 ಜನ ಕಲಾವಿದರುಗಳಿರ್ತಾರೆ, ಒಬ್ಬೊಬ್ಬನಲ್ಲೂ ಒಂದೊಂದು ಭಾವನೆ ಇರ್ತದೆ, ಒಬ್ಬೊಬ್ಬನಲ್ಲೂ ಒಂದೊಂದು ವಿದ್ಯೆ ಇರ್ತದೆ, ಒಬ್ಬೊಬ್ಬನಲ್ಲೂ ಒಂದು ಗುಣ ಇರ್ತದೆ, ಒಬ್ಬೊಬ್ಬನಲ್ಲಿ ಒಂದು ರಾಗ ಇರ್ತದೆ, ಒಬ್ಬೊಬ್ಬನಲ್ಲಿ ಒಂದು ಅಭಿನಯ ಇರ್ತದೆ. ಎಲ್ಲವನ್ನು ನಾವು ನೋಡಿ 2 ಕಣ್ಣಲ್ಲಿ ತುಂಬಿಸ್ಕೋಬೋದು, ನಾವು ಅದನ್ನು ಪ್ರಯತ್ನ ಪಡ್ಬೋದು, ಮುಂದೊಂದು ದಿನ ನಾವು ಅವ್ರಂಗೆ ಆಗ್ಬೋದು ಅಂತ ಹೇಳ್ತಾ ಎಲ್ಲ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ನಮ್ಮ ಮಾತನ್ನು ಕೇಳ್ತಾ ಇರುವಂಥ ತಂದೆ ತಾಯಿಗಳಿಗೆ ನಾವೇನಾದರೂ ತಪ್ಪಾಗಿ ಮಾತಾಡಿದರೆ ಕ್ಷಮೆ ಇರಲಿ. ಇದಕ್ಕೆ ಶಾಲಾ ಕಾಲೇಜುಗಳಿಂದನೇ ನಾವು ಶಾಲಾ ಕಾಲೇಜುಗಳವ್ರಿಗೂ ಕೂಡ ನಾನು ನಮಸ್ಕಾರ ಮಾಡಿ ಹೇಳ್ತೀನಿ, ನಿಮ್ಮ ಇಡೀ ವಾರದ ಪಾಠ ಶಾಲೆಯಲ್ಲಿ 1 ಗಂಟೆ ಮಕ್ಕಳಿಗೆ ಇದು ಒಂದು ಅಧ್ಯಾಯ ಅಂತೇಳಿ ಇದನ್ನು ತೆರೆದು ಮಕ್ಕಳುಗಳಿಗೆ ಶಾಲೆಗೆ ಅವರಿಗೆ ಕಾಲೇಜು ಮಕ್ಕಳೇ ಓದ್ತಾ ಇರಲಿ, 1ನೇ ಕ್ಲಾಸ್ ಮಕ್ಕಳೇ ಓದ್ತಾ ಇರಲಿ, ಅಲ್ಲಿಂದನೇ ನೀವು ಅವರಿಗೆ ರಂಗಭೂಮಿಯನ್ನು ಅವರಿಗೆ ವಿವರಣೆ ಮಾಡಿ ತೋರಿಸಿ, ಮತ್ತು ಶಾಲೆಗಳಲ್ಲಿ ಆದಷ್ಟು ಈ ಸಿನಿಮಾ ಡ್ಯಾನ್ಸ್ಗಳನ್ನು ಹಾಡೋದನ್ನು ಬಿಟ್ಟು ರಂಗ ಕಲೆವಿದೆ, ಜನಪದ ಗೀತೆ ಸಂಸ್ಕೃತಿಯನ್ನು ಬೆಳೆಸಲಿಕ್ಕೆ ನಾನು ಮೊನ್ನೆ ಯಾವುದೋ ಒಂದು ಶಾಲೆಗೆ ಹೋಗಿದ್ದೆ, ಅಲ್ಲಿ ಒಂದು ಯಾವುದೋ ಒಂದು ಮಗು ಹಾಡು ಹೇಳಂದ್ರೆ ಭಕ್ತಿಗೀತೆ ಅಂತೆ.

0: ನನ್ಮಗನ ಭಕ್ತಿ ಗೀತೆ ಹಾಡ್ದಂತ ನೀವು ತಕ್ಕ ತಕ್ಕ ಕುಣ್ಣಿಬ್ಬೆ ಡಲ್ಲಾಡಿ ಅಂತ ಇದೆ, ಅದೊಂದು ಹಾಡು. ಹಾಡಕ್ಕೆ ಬರಲ್ಲ, ಅದಕ್ಕೆ ಏನೋ ತಾಯಿ ತಂದು ನಿಲ್ಲಿಸಿಲ್ಲ, ಮಗು ಆಡ್ತಾ ಇದೆ. ಅದೆಲ್ಲ ಸಂಸ್ಕೃತಿ, ಸಂಸ್ಕೃತಿನ ನಾಶ
1: ಮಾಡ್ತಾರೆ
0: ಅಲ್ವಾ. ಎಲ್ಲರೂ ಹೇ ಚೀ ಅದೆ ಹೋಗ ಹೋಗ ಅಂತ ಕೂತಾರೆ.
1: ನೀವು ಹಿರಿಯರಿದ್ದೀರಾ, ಆ ಮಗು ಹಾಡುವಾಗ ನಿಮ್ಮ ಮನಸ್ಸಿಗೆ
0: ನೋವಾಗ್ತದೆ ಮೇಡಮ್, ನೋವಾಗ್ತದೆ. ನೋಡಿ, ಒಂದು ಹಾಡನ್ನು ಬರೆಯುವವನು, ಒಂದು ಭಕ್ತಿಗೀತೆಯನ್ನು ಬರೆಯುವಂಥ ಒಬ್ಬ ಮನುಷ್ಯ, ಆ ಹಾಡಿಗೆ ಎಷ್ಟು ಭಯ ಭಕ್ತಿ ತುಂಬಿರ್ತಾನೆ ಗೊತ್ತಾ? ಭಾವನೆಗಳು ಉಕ್ಕಿ ಬರ್ತದೆ. ಆ ಭಾವನೆಯನ್ನ ತಗೊಂಡೋಗಿ ನೀವು ಸ್ಟೇಜಲ್ಲಿ,
1: ಸಮಾಜ ವಿಫಲ ಆಗಿದೆ ಅಂತನ ಸರ್?
0: ಖಂಡಿತ, ಸಮಾಜ
1: ಅರಿವನ್ನ ಮೂಡಿಸುವಲ್ಲಿ ಸಮಾಜ
0: ವಿಫಲವಾಗಿದೆ. ಅದಕ್ಕೆ ಇನ್ನೊಂದು ಕಾರಣ ಇದೆ. ನಮ್ಮ ಸಿನಿಮಾಗಳಲ್ಲಿ ಮುಕ್ಕಾಲು ಭಾಗ ಇರುವಂತ ಹೊಲಸನ್ನು ತೆಗಿಬೇಕು. ಇನ್ನೊಂದು, ಆರ್ಕೆಸ್ಟ್ರಾಗಳಲ್ಲೂ ಕೂಡ, ನಾನು ಒಬ್ಬ ಆರ್ಕೆಸ್ಟ್ರಾ ಸಿಂಗರ್, ನಾನು ನಮ್ಮ ಆರ್ಕೆಸ್ಟ್ರಾ ಕಲಾವಿದರುಗಳಿಗೆ ಹೇಳ್ತಾ ಇರ್ತೇನೆ, ನೋಡಿ ಒಂದು ಆರ್ಕೆಸ್ಟ್ರಾ ಮಾಡುವಾಗ, ಯಾವುದೋ ಒಂದು ಸಮಾರಂಭದಲ್ಲಿ ಆರ್ಕೆಸ್ಟ್ರಾ ಕೇಳಲಿಕ್ಕೆ ಜನ ಬಂದಿರ್ತಾರೆ. ರಾಜ್ಕುಮಾರ್ ಕಾಲದಿಂದ, ಅದರ ಆಚೆ ಕಾಲದಿಂದನೂ ಹಾಡುಗಳು, ಹಳೆ ಹಾಡುಗಳಿದೆ. ಕೆಲವರಿಗೆ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಈ ಹಾಡನ್ನ ಕೇಳಬೇಕು ಅನಿಸುತ್ತೆ. ಅವ್ರು ಬಂದಿರ್ತಾರೆ. ನೀವು ಒಂದು ಪ್ರೇಯರ್ ಹಾಡು, ಒಂದು ಭಕ್ತಿಗೀತೆ ಆಯಿತು ಅಂದ ತಕ್ಷಣ ಅಲ್ಲಿರೋ ಮಕ್ಕಳನ್ನೆಲ್ಲ ತಂದುಬಿಟ್ಟು ಸ್ಟೇಜಿಗೆ ಬಿಟ್ಬಿಡ್ತೀರಿ. ಸರ್, ನನ್ನ ಮಗ ಕುಣಿತಾನೆ, ಹಾಡಿ ಸರ್, ಹಾಡಿ ಸರ್. ಕುಣಿ ಹಾಡುಗಳನ್ನ ಯಾವ್ದನ್ನ ಹಾಡೋದು? ಅಸಭ್ಯವಾದ ಕುಣಿತಗಳು. ಪಾಪ ವಯಸ್ಸಾದವರು, ನಮ್ಮಂಥವರೆಲ್ಲ ಹಾಡು ಕೇಳ ಕೂತಿರ್ತೀವಿ. ಒಳ್ಳೆ ಒಳ್ಳೆ ಮೆಲೋಡಿ ಹಾಡುಗಳಿದೆ, ಒಳ್ಳೊಳ್ಳೆ ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ. ನೀವು ಅದನ್ನು ಯಾವುದೂ ಹಾಡ್ದೇನೆ ಏಕಾಏಕಿ ಕರ್ಸಿರೋರು ನಿಮಗೆ ದುಡ್ಡು ಕೊಡ್ತಾರೆ, ಆ ಮಕ್ಕಳು ಏನೋ ಕುಣಿತವೆ. ಆ ಆರ್ಕೆಸ್ಟ್ರಾಕ್ಕೆ ಏನು ಬೆಲೆ ಇದೆ ಮೇಡಮ್? ಆ ಕಲೆಗೆ ಏನು ಬೆಲೆ ಇದೆ? ನಾವೇ ಕೊಲ್ತಾ ಇರೋದು ಕಲೆಯನ್ನು, ನಾವುಗಳೇ ಕೊಲ್ತಾ ಇರೋದು. ಎಚ್ಚೆತ್ಕೊಳ್ಳಿ. ಸ್ವಲ್ಪ ದಿನ ಬಿಟ್ಟರೆ ಹಾರ್ಮೋನಿಯಂ ಬಾರಿಸೋರು ಇರಲ್ಲ, ಹಾರ್ಮೋನಿಯಂ ಪ್ಲೇ ಮಾಡೋರು ಇರಲ್ಲ, ತಬಲಾ ಪ್ಲೇ ಮಾಡೋರು ಇರಲ್ಲ, ಡೋಲಾಕ್ ಪ್ಲೇ. ಅದು ಏನನ್ನೋದನ್ನು ನಾವು ಮುಂದಿನ ಪೀಳಿಗೆಗೆ ಪುಸ್ತಕದಲ್ಲಿ ನೋಡಿ ಮಕ್ಕಳೇ, ಹಾರ್ಮೋನಿಯಂ ಅಂದರೆ ಇದು ಹೀಗಿತ್ತು, ತಬಲ ಅಂದರೆ ಹೀಗಿತ್ತು, ಇನ್ನು ನೋಡು ಭರತನಾಟ್ಯ ಅಂದರೆ ಹೀಗಿತ್ತು ಅಂತೇಳಿ ಪುಸ್ತಕದಲ್ಲಿ ತೋರಿಸ್ಬೇಕಾಗುತ್ತೆ. ಆದ್ದರಿಂದ ರಂಗಕಲೆಯನ್ನು ಕಡೆಗಣಿಸ್ಬೇಡಿ. ರಂಗಕಲೆಗೆ ನೀವು ನಿಮ್ಮ ಮಕ್ಕಳನ್ನ ಕಳಿಸಿದರೆ ನಿಮಗೆ ಬೆಲೆ ಬರುತ್ತೆ ಹೊರತು ಬೆಲೆ ಹಾಳಾಗಲ್ಲ. ಮುಂದೊಂದು ದಿನ ಅವರು ಅದರಲ್ಲೇ ಜೀವನ ಮಾಡೋರು ಆಗ್ಬಹುದು.
1: ಜೀವನೋಪಾಯಕ್ಕೂ ಕೂಡ ಒಂದು ದಾರಿ.
0: ಎಷ್ಟು ಜನ ಈಗ ನಮ್ಮ ಕೊಡಗಿನ ರಕ್ಷಕ ಮಂದಣ್ಣನೇ ತಗೊಳ್ಳಿ, ಅವ್ರು ಕಲ್ತಿದ್ರು ಕಲೆ, ಅವ್ರನ್ನ ಎಲ್ಲಿ ಗಂಟೆ ಹೇಳ್ಕೊಂಡೋಯ್ತು? ಅಲ್ಲ, ಎಲ್ಲರೂ ರಕ್ಷಿತರ ಮಂದಣ್ಣ ಆಗ್ಲಿಕ್ಕೆ ಆಗಲ್ಲ, ಎಲ್ಲ ರಾಜ್ಕುಮಾರ ಆಗ್ಲಿಕ್ಕೆ ಆಗಲ್ಲ. ಮುಂದಿನ ಪೀಳಿಗೆಯಲ್ಲಿ ನಿಮ್ಗೆ ಏನಾದ್ರು ಒಂದು ಇರಬಹುದು, ಸಾಧನೆ ಮಾಡಿ.
1: ಒಳ್ಳೇದು ಸರ್, ಅರ್ಥಪೂರ್ಣವಾದಂತಹ ಮಾತುಗಳನ್ನು ಆಡಿದ್ದೀರಿ. ವಿಷಾದಕರ ಸಂಗತಿಗಳನ್ನು ಕೂಡ ನೀವು ಹೇಳಿ ನೀವು ಕುರುಕ್ತಾ ಇದ್ದೀರಿ ವೈಯಕ್ತಿಕವಾಗಿ.
0: ಹೌದು ಮೇಡಮ್,
1: ಮತ್ತೆ ಪೋಷಕರಿಗೆ ಸಲಹೆಯನ್ನ ಕೊಟ್ಟಿದ್ದೀರಿ, ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೂ ಕೂಡ ಕಿವಿ ಮಾತನ್ನ ಹೇಳಿದ್ದೀರಿ. ನಿಮ್ಮ ಕನಸುಗಳು ಏನೆಲ್ಲ ಇದೆ, ಆ ಕನಸಿನ ಬಗ್ಗೆ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಮಾತನಾಡೋಣ ಅಂತ ಹೇಳ್ತಾ ಇವತ್ತಿನ ಒಂದೆರಡು ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ.
0: ಆಗಲಿ ಮೇಡಮ್, ನಂದು ನಮಸ್ಕಾರ. ವಿಶೇಷವಾಗಿ ನಮ್ಮ ಆಕಾಶವಾಣಿ ಮಡಿಕೇರಿ ಇಂಥ ಕಲೆಗಳನ್ನ ಹುಡುಕಿ ಹುಡುಕಿ ಅದನ್ನು ಪ್ರಯತ್ನ ಮಾಡ್ತಾ ಇದೆ, ಅವರಿಗೆ ಸಹಕಾರ ಕೊಡಿ. ನಾನು ಹೇಳೋದು ಆದರೆ, ನಮ್ಮ ಮಡಿಕೇರಿ ಆಕಾಶವಾಣಿ ಇಂಥ ಒಂದು ದಟ್ಟ ಅರಣ್ಯದೊಳಗಿದ್ದರೂ ಕೂಡ ಅದರ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡ್ತಾ ಇದೆ. ದಯವಿಟ್ಟು ಪೋಷಕರು, ಪಾಲಕರು ಮಕ್ಕಳಿಗೆ ಮನೆಯಲ್ಲೂ ಹೇಳಿಕೊಡಿ, ಸಮಯ ಸಿಕ್ಕಿದಾಗ ಕ್ಲಾಸಿಗೆ ಕಳಿಸಿ, ಅವ್ರನ್ನ ಒಳ್ಳೆ ರೀತಿಯಲ್ಲಿ ಬೆಳೆಸಿ ಅಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಕರೆಸಿದ್ದಕ್ಕೆ ನಿಮ್ಮ ಆಕಾಶವಾಣಿಗೆ, ಇದು ನಮ್ಮ ಆಕಾಶವಾಣಿ, ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ.
1: ಧನ್ಯವಾದ ಸರ್. ಕಾರ್ಯಕ್ರಮವನ್ನು ಪ್ರೀತಿಯಿಂದ ಆಲಿಸಿದ ನಮ್ಮೆಲ್ಲ ಮಕ್ಕಳಿಗೆ, ಶ್ರೋತೃಗಳಿಗೆ ಮತ್ತೊಮ್ಮೆ ನಮಸ್ಕಾರ. ಚಿನ್ನರ ಲೋಕ ಇದುವರೆಗೆ ಪೂರಣ ರಂಗ ಸಮಯ ಪೂರಣ ಮಾಹಿತಿಯುಕ್ತ ಕಾರ್ಯಕ್ರಮ ಪ್ರಸಾರವಾಯಿತು. ಇದುವರೆಗೆ ಮಕ್ಕಳಿಗೆ ರಂಗ ಶಿಕ್ಷಣದ ಮಹತ್ವ ಈ ಕುರಿತು ಕೊಡಗಿನ ಕುಶಾಲನಗರದ ರಂಗ ಕಲಾವಿದ ಹಾಗೂ ಹಾಡುಗಾರ ಬಿಎಸ್ ಪರಮೇಶ್ ಸಾಗರ್ ಅವರೊಂದಿಗಿನ ಸಂದರ್ಶನ ಆಲಿಸಿದಿರಿ. ಪ್ರಸ್ತುತಿ ಹಾಗೂ ನಿರ್ವಹಣೆ ಎಂ

0: ಶಕುಂತಲಾ. ಇದು ಇಂದಿನ ಚಿನ್ನರ ಲೋಕ. ಚಿನ್ನರ ಲೋಕ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
1: ಸಮಯ 10:34:11. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
0: ಆಕಾಶವಾಣಿ ಮಡಿಕೇರಿ. ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ. ನವ ನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನ.
1: ಕಾರ್ಯಕ್ರಮದ ಮೊದಲಿಗೆ ಕೇಳೋಣ ತುಷಾರ್ ಜೋಶಿ ಅವರು ಹಾಡಿರುವ ಚಿಚೋರೆ ಚಿತ್ರದ ಗೀತೆಯನ್ನ. ಅಮಿತಾ ಭಟ್ಟಾಚಾರ್ಯ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ಪ್ರೀತಮ್ ಅವರದ್ದು.

ಶಾಶ್ವತ್ ಸಚ್ದೇವ್ ಅವರು ಸಂಗೀತ ಸಂಯೋಜಿಸಿ ಅರಿಜಿತ್ ಸಿಂಗ್ ಹಾಗೂ ಅರ್ಮಾನ್ ಖಾನ್ ಅವರೊಂದಿಗೆ ಹಾಡಿರುವ ಧುರಂಧರ್ ಚಿತ್ರದ ಗೀತೆ. ಸಾಹಿತ್ಯ ಬರೆದಿದ್ದಾರೆ ಇರ್ಷಾದ್ ಕಾಮಿಲ್.

ಇನ್ನು ಕೇಳೋಣ ಜಾವೇದ್ ಅಲಿ ಹಾಗೂ ಪಪೋನ್ ಅವರು ಹಾಡಿರುವ ಹೋಮ್ಬೌಂಡ್ ಚಿತ್ರದ ಗೀತೆಯನ್ನು. ವರುಣ್ ಗ್ರೋವರ್ ಅವರ ಸಾಹಿತ್ಯ, ಸಂಗೀತ ಅಮಿತ್ ತ್ರಿವೇದಿ.

ಮನೋಜ್ ಮುಂತಶೀರ್ ಅವರು ಸಾಹಿತ್ಯ ಬರೆದಿರುವ ಬಾಹುಬಲಿ 2 ಚಿತ್ರದ ಗೀತೆ. ಗೀತೆಯನ್ನ ಹಾಡಿದ್ದಾರೆ ಮಧುಶ್ರೀ. ಸಂಗೀತ ಎಂ ಎಂ ಕೀರವಾಣಿ.

ಲಾಪಟ ಲೇಡೀಸ್ ಚಿತ್ರಕ್ಕೆಂದು ಹಾಡಿದ್ದಾರೆ ಅರಿಜಿತ್ ಸಿಂಗ್. ರಾಮ್ ಸಂಪತ್ ಅವರ ಸಂಗೀತ, ಸಾಹಿತ್ಯ ಪ್ರಶಾಂತ್ ಪಾಂಡೆ.

ಪ್ರಿಯಾ ಸರಯ್ಯ ಅವರು ಸಾಹಿತ್ಯ ಬರೆದು ದಿವ್ಯಕುಮಾರ್ ಅವರೊಂದಿಗೆ ಹಾಡಿರುವ ABCD 2 ಚಿತ್ರದ ಗೀತೆ. ಸಂಗೀತ ಸಚಿನ್ ಮತ್ತು ಜಿಗರ್.

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 11:17. ಇನ್ನು ಕಾರ್ಯಕ್ರಮ ಸ್ವರ ಸಾಂಗತ್ಯ. ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ಅಂತ್ಯಾಕ್ಷರಿ ನೇರ ಫೋನಿನ್ ಕಾರ್ಯಕ್ರಮ. ಆತ್ಮೀಯ ಶ್ರೋತೃಗಳೇ, ಸಂಪರ್ಕಿಸಬೇಕಾದ ಸಂಖ್ಯೆಗಳು ಹೀಗಿವೆ: 08272228558, ಮತ್ತೊಂದು ಸಂಖ್ಯೆ 08272228129. ಈ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ನಾನು ಅವಿನಾಶ್ ಕೆಎಲ್, ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ
1: ನಾನು ನಿಮ್ಮ ಬಾನುಲಿ ಸ್ನೇಹಿತೆ ಎಂ ಶಕುಂತಲಾ. ಮೇಡಮ್, ಇನ್ನು ಅವಿನಾಶ್, ಇವತ್ತಿನ ನೇರ ಫೋನ್ ಇನ್ ಕಾರ್ಯಕ್ರಮ ನನ್ನದೇ ಹಾಡು ಅಲ್ಲ.
0: ಹೌದು, ಅಂತ್ಯಾಕ್ಷರಿ.
1: ಅಂತ್ಯಾಕ್ಷರಿ ಸ್ವರ ಸಾಂಗತ್ಯ, ಎಲ್ಲರಿಗೂ ಹಾಡುಗಾರಿಕೆ ಅಗತ್ಯ ಅಂತ. ಹಾಡು ಯಾಕಾಗಿ ಬೇಕು? ಆರಂಭದಲ್ಲಿ ನಾವು ಸ್ವಲ್ಪ ಮಾತನಾಡಬೇಕು.
0: ಹೌದು,
1: ಯಾಕಾಗಿ ಬೇಕು? ಮೊದಲಿಗೆ ನಿಮ್ಮ ಹೆಸರೇನು?
0: ಅವಿನಾಶ್ ಕೆಎಲ್.
1: ಯಾವ ಊರು?
0: ಕುಶಾಲನಗರ.
1: ಏನು ವಿದ್ಯಾಭ್ಯಾಸ?
0: ಎಂಕಾಂ.
1: ಎಂಕಾಂ. ಏನ್ ಕೆಲಸ ಮಾಡ್ತಾ ಇದ್ದೀರಿ?
0: ನಾನು ಲೆಕ್ಚರರ್.
1: ಲೆಕ್ಚರರ್ ಆಗಿದ್ರೆ ಯಾವ ವಿಷಯ?
0: ವ್ಯವಹಾರ ಅಧ್ಯಯನ ಮತ್ತು ಲೆಕ್ಕಶಾಸ್ತ್ರ.
1: ಒಳ್ಳೆಯ ವಿಷಯವನ್ನ ನೀವು ಅಭ್ಯಾಸ ಮಾಡ್ತಾ ಇದ್ದೀರಾ, ತುಂಬಾ ಸಂತೋಷ. ನಮ್ಮ ಶ್ರೋತೃಗಳಿಗೆ ಪರಿಚಯ ಮಾಡಿಕೊಡ್ಬೇಕು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಂಗೀತಕ್ಕೆ ಮೊದಲ ಆದ್ಯತೆ ಅಂತ ನಾವು ಹೇಳ್ತೀವಿ. ನೀವು ಹಾಡ್ತೀರಾ?
0: ಇಲ್ಲ, ಕೆಲವೊಮ್ಮೆ ಮಾತ್ರ.
1: ಕೆಲವೊಮ್ಮೆ ಅಂದ್ರೆ ಯಾವಾಗ?
0: ಅಂದ್ರೆ ಖುಷಿಯಾದಾಗ ನಾವು ಹಾಡ್ತೀವಿ, ಬೇಜಾರಾದಾಗ ಹಾಡ್ ಕೇಳ್ತೀವಿ.
1: ಹಾಡ್ ಕೇಳ್ತೀರಿ. ನೀವು ಯಾವುದಾದ್ರು ಹಾಡನ್ನ ಕಲ್ತಿದ್ದೀರಾ? ಒಂದು ಹಾಡು?
0: ಈಗ ಸದ್ಯಕ್ಕಿಲ್ಲ.
1: ಸದ್ಯಕ್ಕಿಲ್ಲ, ಮುಂದಿನ ದಿನಗಳಲ್ಲಿ ನೀವು ಕಲ್ತ್ಕೊಳ್ತೀನಿ ಅಂತ ಅನ್ಕೊಳ್ತಾ ಇದ್ದೀರಾ ಅಂತ ಅನ್ಕೊಳ್ಳೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಆಕಾಶವಾಣಿ ಅಂದ್ರೆ ನಿಯಮಗಳು, ನೀವು ಬರ್ಕೊಂಡು ಬಂದಿದ್ದೀರಲ್ಲ, ಹೇಳ್ಬಿಡಿ
0: ಶ್ರೋತೃಗಳೇ. ಕಾರ್ಯಕ್ರಮದ ನಿಯಮವೇನೆಂದ್ರೆ, ನಾವು ಚಿತ್ರಗೀತೆಯ 2 ಸಾಲುಗಳನ್ನ ಪ್ರಸಾರ ಮಾಡ್ತೇವೆ. ನಂತರ ಹಾಡು ಅಂತ್ಯವಾಗುವ ಅಕ್ಷರದಿಂದ ಆರಂಭವಾಗುವ ಹಾಡುಗಳನ್ನ ಶ್ರೋತೃಗಳು ಹಾಡಬೇಕಾಗ್ತದೆ.
1: ಯಾವ ಹಾಡನ್ನ ಆಕಾಶವಾಣಿ ಪ್ರಸಾರ ಮಾಡುತ್ತೋ, ಅಂತ್ಯ ಆಗತ್ತಲ್ಲ 2 ಸಾಲುಗಳು, ಅದರ

0: ಕಡೆಯ ಅಕ್ಷರ, ಅಲ್ಲಿಂದ ನಮ್ಮ ಶ್ರೋತೃಗಳು ಹಾಡಬೇಕು. ಹಾಡುವ ಮುನ್ನ ಸಂಪರ್ಕಕ್ಕೆ ಅವರು ಸಿಕ್ಕಿದ ತಕ್ಷಣ ಅವರ ಹೆಸರು ಊರು ಆ ಅಕ್ಷರವನ್ನ ಕೇಳಿದ್ರೆ ಖಂಡಿತ ಅವರು ಹಾಡಬಹುದು. ಅಥವಾ ನನಗೆ ಕೇಳಿಸ್ಲಿಲ್ಲ, ಮಳೆ ಬರ್ತಾ ಇದೆ, ಯಾವ ಅಕ್ಷರದಿಂದ ಅಂತ್ಯ ಆಯ್ತು ಅಂತ ಅಂದ್ರೆ ನೀವು ಸಹಾಯ ಮಾಡಬಹುದು. ಖಂಡಿತ ನಾವು ಸಹಾಯ ಮಾಡ್ತೀವಿ. ಮತ್ತೆ ನಮ್ಮ ಕೊಡಗಿನ ಬಗ್ಗೆ ಒಂದ್ ಎರಡು ನಿಮಿಷ ಹೇಳ್ಬಿಡೋಣ. ನಮ್ಮ ಶ್ರೋತೃಗಳು ಕೇಳ್ತಾ ಇದ್ದಾರೆ ಕಾರ್ಯಕ್ರಮ. ನಮ್ಮ ಕೊಡಗು ಸೇನಾನಿಗಳ ನಾಡು. ನಿನ್ನೆ ಮೊನ್ನೆ ಬಹಳ ಮಳೆ, ಏನ್ ಕೆಲಸ ಮಾಡೋದು, ಏನ್ ಕೆಲಸ ಮಾಡೋಕ್ಕೂ ಮನಸ್ಸಿಲ್ಲ. ಆದ್ರೆ ಮಳೆ ಅಗತ್ಯ. ಆದ್ರೆ ಹಿಂದಿನ ದಿನಗಳಲ್ಲಿ ನಮ್ಮ ಶ್ರೋತೃಗಳು ಚಿತ್ರಕಾವೇರಿ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ರು, ಮಳೆನೇ ಬರ್ಲಿಲ್ಲ ಸರ್, ಮಳೆನೇ ಬರ್ಲಿಲ್ಲ ಮೇಡಮ್, ಮೊದಲ ಹಾಗೆ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ನಿನ್ನೆ ಮೊನ್ನೆ ಅವೆಲ್ಲದಕ್ಕೂ ಉತ್ತರ ಸಿಕ್ಕಿದೆ. ಜೊತೆಗೆ ನಮ್ಮ ಪ್ರವಾಸಿಗರು ಕೂಡ ತುಂಬಾ ಸಂತೋಷ ಪಡ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ಹೇಳಿ, ಯಾವ ಕಾರಣಕ್ಕಾಗಿ ಸಂತೋಷ ಪಡ್ತಾ ಇದ್ದಾರೆ? ಗಮನ ಈ ಕಡೆ ಇರ್ಬೇಕು.
1: ಮಳೆ,
0: ಹಾ ಮಳೆ ಬರ್ತಾ ಇದೆ. ಆಮೇಲೆ
1: ಮಂಜಿನ ನಗರಿ ಹೇಳಿದಾಗೆ ಮಂಜು,
0: ಅದಷ್ಟೇ ಹೇಳ್ತಾ ಇದೀರಾ? ನಮ್ಮ ಕೊಡಗಿನ ವಿಶೇಷ ಹಬ್ಬ ಬರ್ತಾ ಇದೆ. ಯಾವ ಹಬ್ಬ? ನಾಳೆ
1: ಅದೇ ಕಕ್ಕಡ.
0: ಆಟಿ ಮದ್ದು ಪಾಯಸ ಸವಿಯುವಂತಹ ಸಮಯ. 18 ಮದ್ದು ಇರುತ್ತೆ, ಅದರ ಪಾಯಸವನ್ನ ಸವಿಯುವ ಸಮಯ ಹತ್ರ ಬರ್ತಾ ಇದೆ. ಕ್ಷಣಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಮತ್ತೆ ಇನ್ನೊಂದೇನ್ ಗೊತ್ತಾ, ನಮ್ಮ ಮೇನ್ ರಸ್ತೆಯಲ್ಲಿ ಮಡಿಕೇರಿಯಲ್ಲಿ ನೀವು ಬಂದಿರ್ತೀರಾ, ಈಗ ಬಸ್ಸಲ್ಲಿ ಬಂದಿದ್ದೀರಾ ಅಲ್ವಾ? ಯಾವೂರು ಅಂದ್ರೆ ನೀವು?
1: ಕುಶಾಲನಗರ.
0: ಕುಶಾಲನಗರ, ಹಾ. ಕುಶಾಲನಗರದಿಂದ ಬಸ್ ಸ್ಟಾಪ್ ಹೋಗ್ಬೇಕಾದ್ರೆ ಅಕ್ಕಪಕ್ಕದಲ್ಲಿ ಮಹಿಳೆಯರು ಪುರುಷರು ಛತ್ರಿ ಹಿಡ್ಕೊಂಡು ಕೆಲವೊಂದೆಲ್ಲ ಆಹಾರ ಪದಾರ್ಥಗಳನ್ನ ಕೊಡಗಿನ ವಿಶೇಷ ತಿನಿಸುಗಳಿಗೆ ಸಹಾಯವಾಗಬಲ್ಲ, ಆರೋಗ್ಯವನ್ನ ಕಾಪಾಡುವತ್ತ ಒಂದು ಹೆಜ್ಜೆಯಾಗಿ ಪ್ರಕೃತಿ ನೀಡಿರುವಂತಹ ಸೊಬಗು
1: ಕೊಡುಗೆ ವರ್ಷಕ್ಕೆ ಒಂದು ದಿವಸ.
0: ಹೌದು, ಎಲ್ಲ ಹೇಳೋರು ಮಳೆಗೆ ಮುಂಚೆ ಇವೆಲ್ಲ ಮಾರಕ್ ಸಾಧ್ಯ ಇಲ್ಲ ಮೇಡಮ್. ಆಟೋದವ್ರು ಹೇಳೋರು ಹೀಗ್ ಮಾರ್ತಾರೆ ಇದೆಲ್ಲ, ಮಳೆ ಬರ್ತಾ ಇರ್ಬೇಕು, ನಾವು ತಗೊಳ್ಬೇಕು ಆಹಾರ ತಯಾರಿಸ್ಬೇಕು ಅಂತ. ಅದರಲ್ಲೂ ಕೂಡ ಆರೋಗ್ಯದ ಮಾಹಿತಿ ಇದೆ, ಎಲ್ಲರಿಗೂ ಕೂಡ ಆರೋಗ್ಯದ ಬಗ್ಗೆ ಕಾಳಜಿ ಇದೆ ನಮ್ಮ ವಿಶೇಷವಾಗಿ ನಮ್ಮ ಕೊಡಗಿನಲ್ಲಿ. ಈ ಹಿಂದೆ ಕ್ಷಯ ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ರು ವೈದ್ಯರು ಬಂದಿದ್ರು, ಕೊಡಗಿನಲ್ಲಿ ಅನಾರೋಗ್ಯದ ಸಂಖ್ಯೆ ಕಡಿಮೆ, ಹೊರಗಿನಿಂದ ಬಂದಿರತಕ್ಕಂಥವ್ರಿಗೆ ಅನಾರೋಗ್ಯ ಇದ್ದು ಆಸ್ಪತ್ರೆಗೆ ಜಾಸ್ತಿ ಸಂಖ್ಯೆಯಲ್ಲಿ ಬರ್ತಾರೆ ಅಂತ ಹೇಳಿದ್ರು. ಆ ಒಂದು ಖುಷಿಯ ಸಂಗತಿ ಅಲ್ವಾ. ಮತ್ತೆ ಕಣಿಲೆ, ಚರ್ಮೆ ಸೊಪ್ಪು, ಮತ್ತೆ ಪತ್ರೊಡೆ ಸೊಪ್ಪು, ಏನು ಹೇಳ್ತಾರೆ ಅದಕ್ಕೆ ಸೊಪ್ಪು ನೆನಪಿಗೆ ಬರ್ತಾ ಇಲ್ಲ, ಅಣಬೆ, ಇವೆಲ್ಲವನ್ನ ಕೂಡ ಹೇಗೆ ಮಾಡೋದು ಅಂತ ಕೂಡ ಹೇಳ್ತಾರೆ. ಅಂದ್ರೆ ಹೇಗೆ ತಯಾರಿಸೋದು ಆಹಾರವನ್ನ ಅಂತ ಹೇಳ್ತಾರೆ. ಅವರು ರೇಡಿಯೋನು ಕೂಡ ಕೇಳ್ತಾ ಇದ್ದಾರೆ, ನಾನು ಗಮನಿಸಿದ ಹಾಗೆ. ಮತ್ತೆ ಗುರುತಿಸ್ತಾರೆ ಅವರು, ನಮ್ಮ ಧ್ವನಿಯ ಮುಖಾಂತರ ಗುರುತಿಸ್ತಾರೆ. ಹಾಗಂತ ನಾವು ಉಚಿತವಾಗಿ ತಗೊಳ್ಳಲ್ಲ, ತುಂಬಾ ಸಂತೋಷ ಪಡ್ತಾರೆ. ಒಂದ್ ಸ್ವಲ್ಪ ಜಾಸ್ತಿ ಹಣ ಕೊಟ್ಟು ಕೂಡ ತಗೊಳ್ಬಹುದು, ಅವರ ಶ್ರಮಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಮತ್ತೆ ಇನ್ನೊಂದೇನು ಅಂತಂದ್ರೆ, ಅವರಿಗೆ ತುಂಬಾ ಹೃದಯದ ಕೃತಜ್ಞತೆಗಳನ್ನ ನಾವು ತಿಳಿಸೋಣ ಈ ಮುಖಾಂತರ. ಯಾಕೆಂದ್ರೆ ಅವರ ಎಂತಹ ಒಂದು ನಿಸ್ವಾರ್ಥ ಸೇವೆ ಅಂತ ಅಂದ್ರೆ, ಕಾಡಿಗೆ ಹೋಗಿ ಹಣ ಬರುತ್ತೆ, ಏನೇ ಕೆಲಸ ಮಾಡಿದ್ರು ಹಣ ಬರುತ್ತೆ, ಆದರೆ ಅವುಗಳನ್ನ ತಂದು ಕಾಡಿನಿಂದ ಹಗಲು ರಾತ್ರಿ ಅನ್ನದೆ ಅದೆಲ್ಲ ತಂದು ಅವ್ರ ಮೈಯೆಲ್ಲ ಪರ್ಚೋಗಿರುತ್ತೆ ಇಷ್ಟು, ಆಮೇಲೆ ತೆಗೆದುಕೊಂಡು ಹೋಗಿ ನಾವು ಹಾಳು ಮಾಡಬಾರ್ದು ಅಲ್ವಾ. ಹಣ ಕೊಟ್ಟಿರ್ತೀವಿ, ಅಯ್ಯೋ ಹೋದ್ರೆ ಹೋಯ್ತು ಅಂತ. ಮತ್ತೆ ಚಕ್ಕೋತ ಹಣ್ಣು ಅವು ಕೂಡ ಇದೆ, ಮತ್ತೆ ಜೇನಿನ ಬಾಟಲ್ಲು ಎಲ್ಲವೂ ಇದೆ. ನಿಜವಾಗಿ ನಾವು ಏನಾದ್ರೂ ತೆಗೆದುಕೊಳ್ಳಕ್ ಹೋದ್ರೆ ಚರ್ಮೆ ಸೊಪ್ಪು ಯಾವುದಕ್ಕೆ ಅದನ್ನ ಬಳಸ್ತಾರೆ ಅಂತ ಕೂಡ ಹೇಳ್ತಾರೆ. ಮತ್ತೆ ಅಣಬೆ ಹೇಗೆ ಮಾಡೋದು, ಹೇಗೆ ಮತ್ತೆ ಅದನ್ನ ಶುದ್ಧ ಮಾಡಬೇಕು, ಸ್ವಚ್ಛ ಮಾಡಬೇಕು ಎಲ್ಲವನ್ನ ಹೇಳ್ತಾರೆ. ಅರಿಶಿಣದಿಂದ ಅದನ್ನ ಸ್ವಚ್ಛ ಮಾಡಬೇಕು, ತುಂಬಾ ಸಂತೋಷ ಆಗುತ್ತೆ.
1: ಸಂಪೂರ್ಣ ಮಾಹಿತಿ ಕೊಡ್ತು
0: ನಮ್ಮ ಒಂದು ಈ ಮೊಬೈಲ್. ಮತ್ತೆ ಇವಾಗ ಪ್ರಸಾರ ಆಯ್ತಲ್ಲ ಕಾರ್ಯಕ್ರಮ, ಕೇಳಿದ್ರ ನೀವು?
1: ಹೌದು.
0: ಈ ಮೊಬೈಲ್ ಟಿವಿ ಬಿಟ್ಟು ಸ್ವಲ್ಪ ನಾವು ಅತ್ತ ಕೂಡ ಗಮನ ಹರಿಸ್ಬೇಕು ಅಂತ ಹೇಳ್ತಾ ಇವತ್ತಿನ ಸ್ವರ ಸಾಂಗತ್ಯ ಅಂತ್ಯಾಕ್ಷರಿ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಸಮಯ ಎಷ್ಟಾಯ್ತೀಗ?
1: ಸಮಯ 11:07.
0: 7 ನಿಮಿಷ, 5 ನಿಮಿಷ ಸಮಯ ತೆಕ್ಕೊಂಡಿದ್ದಾಯ್ತು, ಸಾಕು ಅನ್ಸುತ್ತೆ. ಇವತ್ತಿನ ಕಾರ್ಯಕ್ರಮದ ಮೊದಲ ಕರೆಗೆ ಮುನ್ನ ಒಂದು ಹಾಡು ಪ್ರಸಾರ ಮಾಡ್ಬೇಕಲ್ವಾ?
1: ಹೌದು. ಈಗ ಸಕ್ಕರೆ ಚಿತ್ರದ ಒಂದು ಸುಂದರ ಗೀತೆಯನ್ನ ಆಲಿಸೋಣ.

0: ಹಾಡನ್ನೇನೋ ನೀವು ಪ್ರಸಾರ ಮಾಡಿದ್ರಿ, ನಮ್ಮ ಶ್ರೋತೃಗಳಿಗೆ ಕರೆ ಸಿಗ್ತಾ ಇಲ್ಲ, ಅಂದ್ರೆ ಕರೆ ಬರ್ತಾ ಇಲ್ಲ.
1: ನೆಟ್ವರ್ಕ್ ಸಮಸ್ಯೆ.
0: ಯಾವ ಅಕ್ಷರದಿಂದ ಅಂತ್ಯ ಆಗಿದೆ?
1: ರಾ
0: ಅಕ್ಷರದಿಂದ. ಕರೆ ಮಾಡುವ ತನಕ ನಾವು ಸ್ವಲ್ಪ ಮಾತನಾಡೋಣ, ಸಮಯ ಆಗೋಯ್ತು ಅಂತ ಬೇಗ ಬೇಗ ಮಾತಾಡಿದ್ದಾಯ್ತು. ಇವತ್ತೇನ್ ತಿಂಡಿ ನಿಮ್ಮ ಮನೆಯಲ್ಲಿ?
1: ತಿಂಡಿ ನಮ್ಮನೆ ಪಲಾವ್.
0: ಪಲಾವ್. ನಿಮ್ಮ ಹವ್ಯಾಸಗಳೇನು?
1: ಹವ್ಯಾಸಗಳು ಹಾಡು ಕೇಳೋದು.
0: ಹಾಡು ಹೇಳಲ್ಲ.
1: ಹೇಳಲ್ಲ, ಕೇಳೋದು.
0: ಅಲ್ಲ, ಈಗ ಅಂತ್ಯಾಕ್ಷರಿ ಕಾರ್ಯಕ್ರಮ ಆರಂಭ ಆಗಿದೆ.
1: ಹೌದು.
0: ಈಗ ನೀವು ಹಾಡಿ ಅಂತ ಅಂದ್ರೆ ನೀವು ಹಾಡಲ್ಲ ಅಂತಿರಲ್ಲ, ಯಾಕೆ? ಶ್ರೋತೃಗಳಿಗೆ ಬಿಟ್ಬಿಟ್ಟಿದ್ದೀರಾ?
1: ಹೌದು, ಶ್ರೋತೃಗಳಿಗೆ ಅಲ್ವಾ ಕಾರ್ಯಕ್ರಮ, ಅವರೇ ಹಾಡ್ಲಿ ಅಂತ.
0: ಹಾಗಾಗಿ ಅವರು ಹಾಡ್ಲಿ ಅಂತ. ಆದ್ರೂ ಎಲ್ಲೋ ಒಂದು ಕಡೆ ಸಂಗೀತದ ಮಹಿಮೆ ಎಲ್ಲರನ್ನ ಆಕರ್ಷಿಸಿದೆ.
1: ಹೌದು.
0: ಶಾಸ್ತ್ರೀಯ ಸಂಗೀತ ಇದೆ, ಸುಗಮ ಸಂಗೀತ ಇದೆ, ಈ ಚಿತ್ರ ಸಾಹಿತ್ಯದ ಸಾಲುಗಳಿದೆಯಲ್ಲ, ನಿಜವಾಗಿ ನಮ್ಮ ಮನಸ್ಸಿಗೆ ಆನಂದವನ್ನ ಕೊಟ್ಟೇ ಕೊಡುತ್ತೆ. ಈಗ ಆಕಾಶವಾಣಿಯಲ್ಲಿ 4:30 ಪ್ರತಿದಿನ ನೆನಪು ನಿನಾದ ಅಂತ ಪ್ರಸಾರ ಆಗುತ್ತೆ. ಇಂತಹ ಒಳ್ಳೆಯ ಹಾಡುಗಳು ಪ್ರಸಾರ ಆಗುತ್ತೆ ಅಂತ ಅಂದ್ರೆ, ನಾವು ಏನೇ ಕೆಲಸ ಮಾಡ್ತಾ ಇರಲಿ ನೆನಪು ನಿನಾದ ಹಳೆಯ ಚಿತ್ರಗೀತೆಗಳನ್ನ ಕೇಳೋಣ ಅಂತ. ಈಗ ಹಳೆಯ ಕನ್ನಡ ಚಿತ್ರಗೀತೆಗಳಲ್ಲಿ ಏನು ಸಾಹಿತ್ಯವನ್ನ ನೀವು ಅರ್ಥ ಮಾಡ್ಕೊಂಡಿದ್ದೀರಾ?
1: ಸಾಹಿತ್ಯ ತುಂಬಾ ಚೆನ್ನಾಗಿರುತ್ತೆ, ಅಳವಡಿಸ್ಕೋಬಹುದು, ಜೀವನಕ್ಕೂ ಅಳವಡಿಸ್ಕೋಬಹುದು.
0: ಮತ್ತೆ ನಮ್ಮ ನೋವು ನಲಿವುಗಳಿಗೆ ಸ್ಪಂದಿಸಬಲ್ಲಂತಹ ಸಾಲುಗಳಿಗೆ ಉತ್ತರ ಇರುತ್ತೆ ಅಂತ ಹೇಳ್ತಾರೆ ಹಿರಿಯರು ಅಲ್ವಾ. ನಮ್ಮ ಆಕಾಶವಾಣಿ ಕೆಲಸ ಮಾಡ್ತಾ ಇರತಕ್ಕಂಥದ್ದು ಅದೇನೇ, ಮಹಿಳಾ ಕಾರ್ಯಕ್ರಮ ಇರಬಹುದು, ಚಿಣ್ಣರ ಲೋಕ ಇರಬಹುದು, ಹಿರಿಯ ಜೀವಗಳ ಭಾವ ಇರಬಹುದು, ಇಷ್ಟೆಲ್ಲ ಕಾರ್ಯಕ್ರಮಗಳಿಗೆ ಚಿತ್ರ ಚಿತ್ತಾರ, ಅದರಲ್ಲಿ ಪ್ರಚಲಿತ ವಿದ್ಯಮಾನಗಳನ್ನ ಸಮೇತ ಅವರು ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸ್ತಾರೆ ನಮ್ಮ ನಿರೂಪಕರು. ಅದಕ್ಕಾಗಿ ಕೂಡ ನಾವು ಕೇಳ್ತೀವಿ. ಮತ್ತೆ ಮಧ್ಯಾಹ್ನ ಪ್ರಚಲಿತ ಕಾರ್ಯಕ್ರಮ, ಅದರಲ್ಲಿ ಈ ದಿನದ ವಿಶೇಷದೊಂದಿಗೆ ಈ ವಾರ ಪೂರ ಏನೆಲ್ಲ ಇರುತ್ತೆ ವಿಶೇಷತೆ, ಅವುಗಳ ಕುರಿತಾಗಿ ಮಾಹಿತಿ ನೀಡುವಂತಹ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಈಗ ಮತ್ತೊಮ್ಮೆ ದೂರವಾಣಿ ಸಂಖ್ಯೆ ಹೇಳಿ.
1: ಶ್ರೋತೃಗಳೇ, ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು ಹೀಗಿವೆ: 0827222858 ಮತ್ತೊಂದು ಸಂಖ್ಯೆ 0827222829
0: ಮತ್ತೊಮ್ಮೆ ನಾನು ಕೂಡ ಹೇಳ್ತೀನಿ, 0827222859 ಕೋಡ್ ಸಂಖ್ಯೆ 0827222 ಮತ್ತೊಮ್ಮೆ ಪ್ರಸಾರ ಮಾಡೋಣ ಆ ಗೀತೆಯನ್ನು ಆರಂಭದಲ್ಲಿ.

0: ಅವಿನಾಶ್
1: ಮೇಡಮ್,
0: ಇಷ್ಟು ಹೊತ್ತು ದೂರವಾಣಿ ಸಂಪರ್ಕದಲ್ಲಿ ವ್ಯತ್ಯಯ ಆಗಿತ್ತು, ಅದಕ್ಕಾಗಿ ವಿಷಾದಿಸುತ್ತೇವೆ. ಈಗ ಒಬ್ರು ಕರೆ ಮಾಡಿದ್ದಾರೆ, ಯಾರು ಅಂತ ಕೇಳಿ.
1: ಹಲೋ,
2: ನಮಸ್ತೆ,
1: ಯಾರು ಮಾತಾಡ್ತಿರೋದು ಹಾಗೂ ಎಲ್ಲಿಂದ?
0: ವಾಣಿ ಚಂಗೊಮ್ಮಯ್ಯ ಅವರೇ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ರಾ ಅಕ್ಷರದಿಂದ ಅಂತ್ಯ ಆಗಿದೆ ಸಾಲುಗಳು.
2: ರವಿ ನೀನು ಆಗತದಿಂದ ಮರೆಯಾಗಿ ಹೋದರೆ ನೀನು ಬಾಳಲ್ಲಿ ಕತ್ತಲು ತುಂಬಿ ನಿನ ನೋಡದ ದಾರಿಂದ ತಗೊಳ್ಳಿ.
0: ಸರಿ ಇತ್ತಾ ವಾಣಿಯವರೇ?
2: ಮೇಡಮ್, ಈಗ ರಂಗಭೂಮಿಯ ಮಾತು ಕೇಳಿದೆ, ನನಗೆ ತುಂಬಾ ಸಂತೋಷ
0: ಆಯ್ತಲ್ವಾ. ಎಲ್ಲರಿಗೂ ಖುಷಿ ಆಗುತ್ತೆ ಆ ಕಾರ್ಯಕ್ರಮ ಕೇಳಿದ್ರೆ. ನಾವ್ ಎಷ್ಟೋ ಸಮಯವನ್ನ ಕಳೆದು ಬಿಟ್ಟಿದೀವಿ.
2: ಭಾವನೆಯ ಮಾತುಗಳು ನಂಗೆ ಕಣ್ಣೀರು ಬಂದು ಬಿಡ್ತು ಅಷ್ಟೊಂದು
0: ಕಾಳಜಿ. ಅವರ ಕಾಳಜಿಗೆ ಧನ್ಯವಾದಗಳನ್ನು ಹೇಳ್ಬೇಕಲ್ವಾ?
2: ಧನ್ಯವಾದಗಳು, ಧನ್ಯವಾದಗಳು.
0: ಹೌದು ಹೌದು, ಪರಮೇಶ್ ಸಾಗರ್,
2: ಒಳ್ಳೆ ಮಾತುಗಳು.
0: ಧನ್ಯವಾದ, ಮತ್ತೊಮ್ಮೆ ಮಾತನಾಡೋಣ. ನಮಸ್ಕಾರ.
1: ಹಲೋ,
3: ಹಲೋ, ನಮಸ್ತೆ.
1: ನಮಸ್ತೆ, ಯಾರು ಹಾಗೂ ಎಲ್ಲಿಂದ? ಪುತ್ತೂರಿನಿಂದ ತಿಮ್ಮಪ್ಪ ಅವರು. ಅಕ್ಷರ ಗೊತ್ತಾಯ್ತಾ ನಿಮಗೆ? ಹೌದು. ಈಗ ಹಾಡಿ.
3: ಜಯ ಮಾಡಿಯ ಸರ್ವ ಕಾರ್ಯ ಸರ್ವದಾ.
0: ಹಲೋ,
1: ಜಾನ
3: ಅಕ್ಷರ
1: ಬಿಟ್ಟು.
0: ಇದು ಯಾವ ಚಿತ್ರದ್ದು ತಿಮ್ಮಪ್ಪ ಅವರೇ?
3: ಅದು ಸುದ್ದಿ ಚಿತ್ರದ್ದು.
0: ಸುಗ್ಗಿ
3: ಸುದ್ದಿ ಚಿತ್ರದ್ದು.
0: ಹಾ ಹಾ ಹಾ, ಧನ್ಯವಾದ. ಜಾ ಅಕ್ಷರ ಕೊಟ್ಟಿದ್ದೀರಾ?
3: ಹೌದು ಸರ್.
0: ನಮಸ್ಕಾರ.
1: ಹಲೋ, ಹಲೋ, ಹಲೋ,
0: ಹಲೋ,
4: ಹಲೋ,
0: ನಮಸ್ತೆ. ಯಾರು, ಎಲ್ಲಿಂದ? ಫಾಸ್ಟ್ ಇರ್ಬೇಕು.
4: ಸೋಮರ್ಪೇಟೆ ನಾಗರಾಜ್ ಅಂತ.
0: ನಾಗರಾಜ್ ಅವರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಜಾ ಅಕ್ಷರದಿಂದ ಆರಂಭ ಆಗಿದೆ, ಅಂತ್ಯಗೊಂಡಿದೆ.
1: ಜಾ ಅಕ್ಷರದಿಂದ ನೀವೀಗ ಆರಂಭವಾಗುವ ಹಾಡನ್ನ ಆಡ್ಬೇಕು.
0: ಭಕ್ತಿಗೀತೆ ಬೇಡ ಅನ್ಸುತ್ತೆ, ಆದ್ರೆ ಏನ್ ಮಾಡೋದು, ನೀವು ತಯಾರಿ ನಡೆಸ್ಬಿಟ್ಟಿದ್ದೀರಾ.

0: ಹಾಡಿ ಹಾಡಿ.
1: ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ಜಯ ವಂದನೆ ಅದೇ.
0: ಹಾ ಹಾ ಹಾ, ಬೇಗ ಮುಗಿಸ್ಬಿಟ್ರಾ. ಇನ್ನೊಂದು ಏನು ಅಂದ್ರೆ, ನಮ್ಮ ಶ್ರೋತೃಗಳ ಗಮನಕ್ಕೆ, ಚಿತ್ರಗೀತೆಗಳಲ್ಲಿ ಭಕ್ತಿ ಪ್ರಧಾನವೂ ಕೂಡ ಇದೆ, ಹಾಗಾಗಿ ಅದು ಬಳಕೆ ಮಾಡಬಹುದು. ಯಾವ ಅಕ್ಷರ? ನೇ. ಧನ್ಯವಾದ ನಾಗರಾಜ್ ಅವರೇ.
2: ಹಲೋ ಹಲೋ,
0: ಯಾರು ಎಲ್ಲಿಂದ?
2: ಹಲೋ,
3: ಹಾಸನ ಜಿಲ್ಲೆಯಿಂದ.
2: ಹಾಸನ ಜಿಲ್ಲೆಯಿಂದ, ಏನ್ ಹೆಸರು ನಿಮ್ದು?
0: ಹಾಸನ ಜಿಲ್ಲೆ ಯಾವ ಊರು ಅಂತ ಕೇಳಬೇಕು.
2: ಯಾವ ಊರು ಹಾಸನದಲ್ಲಿ?
0: ಹೆಸರು
3: ಲಕ್ಷ್ಮಿ.
0: ಲಕ್ಷ್ಮಿ.
2: ಅಕ್ಷರ ಗೊತ್ತಾಯ್ತಾ ನಿಮಗೆ? ಹೌದು.
0: ಬೇಗ ಹೇಳಬೇಕು, ಸಾಕಷ್ಟು ಶ್ರೋತೃಗಳು.

0: ಯಾವ ಊರು ಹಾಸನದಲ್ಲಿ?
1: ಮೂಡ್ನೂರು
0: ಹೆಸರು?
1: ಲಕ್ಷ್ಮಿ.
0: ಲಕ್ಷ್ಮಿ. ಅಕ್ಷರ ಗೊತ್ತಾಯ್ತಾ ನಿಮಗೆ?
1: ನಾನಾ ಮೇಡಮ್?
0: ಹೌದು.
2: ನಾ ನೀನೆ ಬೇಗ ಹೇಳಬೇಕು, ಸಾಕಷ್ಟು ಶ್ರೋತೃಗಳು ದೂರ ಮಾಡಿ. ನಾ ಅಲ್ವಾ? ಜಾ ತಕೊಂಡಿದ್ದೀರಲ್ಲ ನೀವು.
0: ನಾ ನಾ
2: ಇಷ್ಟು ಹಾಡುಗಳಿದೆ. ನಗು ನಗುತ ನಲಿ ನಲಿ ನಲಿ ನೋಡಿ
1: ಆಗಲಿ, ನಗು ನಗುತ ನಲಿ ನಲಿ ಏನೇ.
0: ಮುಂದಕ್ಕೂ ಹಾಡಬೇಕು.
1: ಸರಿ
0: ಹೇಳ್ತೀನಿ, ಹೇಳಿ.
2: ಮತ್ತೊಮ್ಮೆ ಹೇಳ್ತಾರಂತೆ,
0: ಅದೇ ಹೇಳಿ,
2: ಲಾ ಅಕ್ಷರದಿಂದ ಅಂತ್ಯ ಆಗಿದೆ. ಧನ್ಯವಾದ ಲಕ್ಷ್ಮಿ ಅವರೇ.
0: ಮತ್ತೊಮ್ಮೆ ಹಲೋ. ಹಲೋ
3: ಹಲೋ, ನಮಸ್ತೆ ಸರ್.
0: ನಮಸ್ತೆ, ಯಾರು ಹಾಗೂ ಎಲ್ಲಿಂದ?
3: ಮಂಗಳೂರಿಂದ, ಇಸ್ಮಾಯಿಲ್ ಕಲ್ಲಾಜಿ.
0: ಅಕ್ಷರ ಗೊತ್ತಾಯ್ತಾ ನಿಮಗೆ?
3: ಎಂತದ್ದು ಹೇಳಿ ಸರ್, ಅದು ನಮಗೆ ರೇಡಿಯೋದಲ್ಲಿ ಕರೆಕ್ಟ್ ಕೇಳುವುದಿಲ್ಲ. ಮೊನ್ನೆಯಿಂದ ಮನೆ ಬಂದಾದ
0: ಮೇಲೆ ಈಗ
3: ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಹಿಂದೆ ನೋಡಿ ಕಣ್ಣು ಬಿಟ್ಟು ಓಡೋದಕ್ಕೆ ಕೈಯ ಕೊಟ್ಟು ಇಲ್ಲು ಅಲ್ಲೇ ಕೋಪ ಬಿಟ್ಟು ಶೋಭಾ ಶೋಭಾ
2: ಶೋಭಾ ಶೋಭಾ ಅಲ್ವಾ? ಮರೆಯದ ದೀಪಾವಳಿನ ಈ ಫಿಲಮ್.
3: ಎಂತದೇ ಅಲ್ಲ, ಪ್ರೇಮದ ಕಾಣಿಕೆ.
2: ಪ್ರೇಮದ ಕಾಣಿಕೆ. ತುಂಬಾ ಸಾಹಿತ್ಯ ತಯಾರಿ ನಡೆಸಿದ್ರ?
3: ಇಲ್ಲ ಮೇಡಮ್, ನಾನದು ನೀವು ಅಕ್ಷರ ಕೊಟ್ಟೆ, ನಾನು ನನಗೆ ಅಧ್ಯಕ್ಷ ಆಗಿ ಭಾಗವಹಿಸಬೇಕಂತ ಎಲ್ಲ ಟಿವಿ ಪ್ರೋಗ್ರಾಮ್ ಅಲ್ಲಿ ಆಸೆ ಉಂಟು, ಅದು ಕೂಡಿ ಬರುತ್ತೆ.
2: ಅಂತೂ ಹಾಡುಗಳನ್ನ ಅಭ್ಯಾಸ ಮಾಡ್ತಾ ಇರ್ತೀರಿ ಅಂತ ಹೇಳ್ಬೋದಲ್ವಾ? ಯಾವ ಅಕ್ಷರದಿಂದ ಅಂತ್ಯ ಆಯ್ತು?
0: ಶೋಭಾ.
2: ಧನ್ಯವಾದ ಇಸ್ಮಾಯಿಲ್ ಅವರೇ.
3: ಆಯ್ತು ಮೇಡಮ್.
0: ಹಲೋ
3: ಹಲೋ
2: ಹಲೋ, ನಮಸ್ತೆ.
3: ಹಲೋ, ನಮಸ್ಕಾರ.
0: ಯಾರು, ಎಲ್ಲಿಂದ,
2: ಹೆಸರು ಮತ್ತೆ ಊರು?
3: ಜಗದೀಶ್ ಕುಮಾರ್ ಅಂತ ಮೇಡಮ್.
0: ಜಗದೀಶ್ ಕುಮಾರ್ ಅವರು ಎಲ್ಲಿಂದ?
3: ಸಾಲಿಗ್ರಾಮ.
0: ಸಾಲಿಗ್ರಾಮ
3: ಉಡುಪಿ. ಸಾಲಿಗ್ರಾಮ ಮೈಸೂರು ಸಾಲಿಗ್ರಾಮ ಅಲ್ಲ, ಉಡುಪಿ.
0: ಉಡುಪಿ ಸಾಲಿಗ್ರಾಮ. ಗೊತ್ತಾಯ್ತು. ಅಕ್ಷರ ಗೊತ್ತಾಯ್ತು ನಿಮಗೆ?
3: ಇಲ್ಲ ಇಲ್ಲ, ನಾವು ಕರೆ ಮಾಡ್ತಾ ಇರ್ತೇವೆ ಇಲ್ಲಿ.
0: ಅಕ್ಷರ ಬಾ. ಬಾ
2: ಭಯ. ಶೋಭಾ.
3: ಇದು ಪಲ್ಲವಿ ಮಾತ್ರ ಚರಣ ಹಾಡ್ಲಿಕ್ಕೆ ಉಂಟ?
0: ಹಾಡಿ ಚರಣ.
2: ಪಲ್ಲವಿ ಹಾಡಬೇಕು.
3: ಚರಣ ಹಾಡಬಾರ್ದ?
2: ಅಲ್ಲ, ಅದಕ್ಕೆ ಪಲ್ಲವಿ ನಾನು ಅಂತ ವಿಶೇಷ ಕಾರ್ಯಕ್ರಮ ಆರಂಭ ಮಾಡ್ತೀವಿ.
3: ಈಗ ಪಲ್ಲವಿ ಮಾತ್ರ?
2: ಹೌದು.
3: ಅಲ್ಲ ಚರಣ ಹಾಡ್ಬೋದ ಕೇಳ್ತಾ ಇದ್ದೆ.
2: ಅಲ್ಲ ಚರಣ, ಅದು ಅದು ಹೊಂದಾಣಿಕೆ ಆಗಲ್ಲ ಅಂತ ಅನ್ಸತ್ತೆ.
3: ಅಲ್ಲಲ್ಲ, ಪಲ್ಲವಿಯಿಂದ ಮುಂದೆ ಚರಣದವರೆಗೆ
2: ಹಾಡ್ಬೋದಾ ಅಂತ? ಹಾಡಿ ಹಾಡಿ ಹಾಡಿ
3: ಹಾಗೆ
2: ಕೇಳಿ. ಹಲೋ.
3: ಬಿಗೆ ಬಂದ ದೇವಕಿ ಕಂದ ನಾ ಬೇಡಲು ನಿಂದ ಕಂದ ಕಾಪಾಡಲು ಈ ಪಾದವು ಮೈಸೋಕಲು ಈ ಪಾದವು ಮೈಸೋಕಲು ನನ್ನಲ್ಲಿ ಎಂತ ಆನಂದವು ಭೂಮಿಗೆ ಬಂದ ದೇವಕಿ ಕಂದ ನಾ ಬೇಡಲು ನನ್ನ ಕಾಪಾಡಲು.
2: ಲಾ ಅಕ್ಷರದಿಂದ ಅಂತ್ಯ ಆಗಿದೆ ನಿಮ್ಮ ಹಾಡು.
0: ಹಲೋ,
3: ನಮಗೆ
0: ಕರೆಕ್ಟ್ ಆಗಿ ಚೆನ್ನಾಗಿ ಕೇಳಿಸ್ತು. ಲಾ ಅಕ್ಷರದಿಂದ ಅಂತ್ಯ ಆಗಿದೆ ನಿಮ್ಮ ಹಾಡು, ಹೀಗೆ ಕರೆ ಮಾಡ್ತಾ ಇರಿ. ಹಲೋ ಹಲೋ,
3: ನಮಸ್ತೆ.
0: ನಮಸ್ತೆ, ಯಾರು ಹಾಗೂ ಎಲ್ಲಿಂದ?
3: ನಾನು ಸುಳ್ಯ ತಾಲೂಕು ಆಲೇಟಿ ಗ್ರಾಮದಿಂದ ಶ್ರೀಧರ್ ಸರ್.
0: ಶ್ರೀಧರ್. ಅಕ್ಷರ ಗೊತ್ತಾಯ್ತು ನಿಮಗೆ?
3: ಹಲೋ ಮೇಡಮ್. ನಿಮ್ ಕೂಡ
2: ನಮಸ್ತೆ ಸರ್. ನಮಸ್ತೆ ನಮಸ್ತೆ, ಹೇಗಿದ್ದೀರಾ?
3: ನಾವೆಲ್ಲ ಚೆನ್ನಾಗಿದ್ದೇವೆ ಮೇಡಮ್.
2: ಕೇಳ್ತಾ ಇದ್ದೀರಾ ಕಾರ್ಯಕ್ರಮ?
3: ಕಾರ್ಯಕ್ರಮ ಕೇಳ್ತಾ ಇದ್ದೆ ಮೇಡಮ್. ಫಸ್ಟ್ ಕಾಲ್ ಸಿಗ್ಬೇಕು ಅಂತ ಸುಮಾರು ಭಕ್ತಿ ಗೀತೆಗಳನ್ನ ಸೆಲೆಕ್ಟ್ ಮಾಡಿ ಇಟ್ಟಿದ್ದೆ ಮೇಡಮ್.
2: ಭಕ್ತಿ ಗೀತೆಯೊಂದಿಗೆ ಆರಂಭ ಮಾಡೋಣ ಅಂತ?
3: ಹೌದು ಹೌದು.
2: ನಿಮ್ಮ ಪ್ರಯತ್ನಕ್ಕೆ ವಿಶೇಷ ಅಭಿನಂದನೆಗಳು. ಈಗ ಅಕ್ಷರ ಲಾ ಇಂದ ಅಂತ್ಯ ಆಗಿದೆ.
3: ಸರಿ ಮೇಡಮ್.
2: ನಮ್ಮ ಅವಿನಾಶ್ ಅವರು ಸ್ವಲ್ಪ ತಿಂಡಿ ಕಡಿಮೆ ತಿನ್ಕೊಂಡು ಬಂದಿದ್ದಾರೆ, ಸ್ವಲ್ಪ ಧ್ವನಿ ಇಲ್ಲ. ಲಾ ಅಕ್ಷರದಿಂದ ಹೇಳಿ.

0: ಮುಟ್ಟು ಬಂಗಾರ ಲಾಲಿ ಲಾಲಿ ಸುಕುಮಾರ ಮುಟ್ಟು ಬಂಗಾರ ಅಮ್ಮನ ಬಾಳಿನ ನೆಮ್ಮದಿಗೆ ಕಂಸ ನೀನೇ ಆಧಾರ ಲಾಲಿ ಲಾಲಿ ಸುಕುಮಾರ ಲಾಲಿ ಮುಟ್ಟು ಬಂಗಾರ.
1: ರಾ ತಗೊಳ್ಳೋಣ ಆ ತಗೊಳ್ಳೋಣ ಅಂತ ಕೇಳಿದ್ರಲ್ಲ, ತುಂಬಾ ಚೆನ್ನಾಗಿ ಹಾಡಿದ್ರಿ. ಧನ್ಯವಾದ ಧನ್ಯವಾದ ಶ್ರೀಧರ್ ಅವರೇ, ರಾ ಅಕ್ಷರ ಕೊಟ್ಟಿದ್ದೀರಿ. ನಮಸ್ಕಾರ.
2: ಹಲೋ,
3: ಹಲೋ, ನಮಸ್ತೆ.
2: ನಮಸ್ತೆ, ಯಾರು ಹಾಗೂ ಎಲ್ಲಿಂದ?
3: ನಾನು ಪುತ್ತೂರಿಂದ ಸರಸ್ವತಿ
2: ಮಾತಾಡ್ತಿದ್ದೀನಿ. ಅಕ್ಷರ ಗೊತ್ತಾಯ್ತು ನಿಮಗೆ? ಹೌದು,
1: ರಾ
3: ಸಾಯರು ಬಂದರು ಮಾವನ ಮನೆಗೆ ರಾತ್ರಿಯಾಗಿತ್ತು, ಹುಣ್ಣಿಮ ಅರಸಿನ ಬಾಳಿನಲ್ಲಿ ಚಂದ್ರ ಬಂದಿತ್ತು, ಚಂದಿರ ಬಂದಿತ್ತು.
1: ತಾ
3: ತೂ ತೂ
1: ಅದೇ ತಾ ತೂ ತಿ.
3: ನಮಸ್ತೆ ಮೇಡಮ್.
1: ನಮಸ್ತೆ ನಮಸ್ತೆ.
2: ಹಲೋ ಹಲೋ
3: ಹಲೋ, ನಾನು ಮೋಹಿನಿ ರವಿ ಮಾತಾಡ್ತೇನೆ.
2: ಮೋಹಿನಿ ರವಿ ಅವರು ಎಲ್ಲಿಂದ?
3: ಬಿಳಿಗೇರಿಯಿಂದ.
2: ಬಿಳಿಗೇರಿಯಿಂದ. ಅಕ್ಷರ ಗೊತ್ತಾಯ್ತಾ ನಿಮಗೆ? ಯಾವ್ದು ಹೇಳಿ?
1: ಅಷ್ಟೇನಾ? ಮತ್ತೊಮ್ಮೆ ಹಾಡಿ.
3: ತುಂತುರು ಅಲ್ಲಿ ಕಂಪನ ಕಿನಾಡು ಅಗಲಿದ ಕಿರಿ ಇರುಳಿರದೆ
2: ಲಾನಾ
3: ಲಾ
2: ಹೀಗೆ ಕರೆ ಮಾಡ್ತಾ ಇರಿ, ಆಯ್ತಾ?
3: ಓಕೆ.
2: ಹಲೋ ಹಲೋ
1: ಹಲೋ, ನಮಸ್ತೆ. ಹಲೋ
4: ಹಲೋ,
1: ನಮಸ್ತೆ. ಯಾರು ಎಲ್ಲಿಂದ? ನಮಸ್ತೆ ಸರ್.
2: ಯಾವ ಅಕ್ಷರ ಗೊತ್ತಾಯ್ತು ನಿಮಗೆ?
4: ಗೊತ್ತಾಗಿಲ್ಲ.
2: ಲಾ.
1: ಬಹಳ ದಿನ ಆಯ್ತಲ್ಲ ನೀವು ಕರೆ ಮಾಡಿ.
4: ಕರೆ ಮಾಡುದು ದಿನ ಆಯ್ತು, ಇದು ಯಾವಾಗಲೂ ಕರೆ ಮಾಡಿ. ನಮ್ಮ ಊರಿನವರು
1: ಅಲ್ಲ, ಅಂತ್ಯಾಕ್ಷರಿ ಕಾರ್ಯಕ್ರಮ ಆರಂಭಕ್ಕೆ ನೀವೇ ಮೂಲ ಕಾರಣ. ಒತ್ತಾಯ ಮಾಡ್ತಾ ಇದ್ರಿ, ನೀವೇ ನಾಪತ್ತೆ ಆಗ್ಬಿಟ್ಟಿದ್ರಲ್ಲ. ಅದಕ್ಕೆ ನಾವು ಪಲ್ಲವಿ ನಾನು ಅಂತ ಆರಂಭ ಮಾಡ್ತೀವಿ.
2: ಈಗ ನೀವು ಒಂದು ಹಾಡು ಆಡ್ಬೇಕಂತ.
1: ಈಗ ನಾವು ಹಾಡಕ್ಕಾಗಲ್ಲ, ನಿಯಮ ಉಲ್ಲಂಘನೆ ಆಗುತ್ತೆ, ಶ್ರೋತೃಗಳಿಗೋಸ್ಕರ ಇರೋದು.
4: ಈಗ ಬೇಡ, ಈಗ ನಾನು ಈಗ ಬೇಡ, ಬರುವ ಮಾಡಬೇಕು.
1: ಓ ಖಂಡಿತ ಖಂಡಿತ.
2: ಈಗ ಅಕ್ಷರ ಅಲ್ಲ. ಬೇಗ ಹಾಡ್ಬೇಕು
1: ಹೇಳಿ ಅದನ್ನೇ. ಶ್ರೀಧರ್ ಅವರು ಹೇಳಿದ್ರಲ್ಲ ಅದೇ ಹಾಡ್ ಹಾಡಿ.
4: ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ.
1: ಹೌದಾ?
2: ಮುಂದಿನ ಬಾರಿ ಕರೆ ಮಾಡಿದಾಗ ಚೆನ್ನಾಗಿ ಹಾಡ್ಬೇಕು ನೀವು.
4: ಚೆನ್ನಾಗಿ ಹಾಡ್ತೀನಿ ಅಂತ ಗೊತ್ತಾ. ಮೊನ್ನೆ ನಾವು ಮಂಗಳೂರು ಆಕಾಶವಾಣಿ ಕೇಳಿದೆ, ಅದರಲ್ಲಿ ಅವರು ಅರ್ಧದಿಂದ ಹಾಡಿ ಹೇಳುದು, ಮತ್ತೆ ಅದನ್ನು ಪೂರ್ತಿ ನಾವು ಮಾಡಬೇಕು.
1: ಅದೇ ಅದೇ, ಅದು ಈಗ ಆರಂಭ ಮಾಡಿದೀವಲ್ವಾ, ಇದು ಅಂತ್ಯಾಕ್ಷರಿ ಅಂತ. ಅದು
4: ಹೇಗೆ ಗೊತ್ತಾ, ಅಲ್ಲಿ ಮಂಗಳೂರಲ್ಲಿ ವಾರ ವಾರ ಫುಲ್ ಕೇಜಿ ಒಂದೇ ತರ ಇರುವುದೇ ಇಲ್ಲ. ಈಗ ನಿಮ್ಮದು ರಸಪ್ರಶ್ನೆ ಎಷ್ಟು ಅರ್ಥ ಆಯ್ತು ಈಗ, ಅದನ್ನು ಸ್ವಲ್ಪ ಜಂಗಿ ಮಾಡ್ಬೇಕು. ಒಂದೇ ತರ ಇರೋದ್ರೆ ಚೆನ್ನಾಗಿರುತ್ತಲ್ಲ.
1: ಹೌದು ಹೌದು ಹೌದು. ಪಲ್ಲವಿ ನಾನು ಅಂತ ಹೇಳಿ ನೀವು ಚರಣಗಳನ್ನ ಹಾಡ್ಬೇಕಾಗತ್ತೆ ಮುಂದಿನ ದಿನಗಳಲ್ಲಿ. ಹೌದು ಹೌದು, ಅದನ್ನ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅಲ್ವಾ. ನಿಮ್ಮ ಒಂದು ಸಲಹೆಗೆ ಧನ್ಯವಾದ.
2: ಹಲೋ,
1: ಅಕ್ಷರ ಕೊಟ್ಟಿದ್ದಾರೆ.
2: ಹಲೋ
3: ಹಲೋ,
2: ನಮಸ್ತೆ. ಯಾರು ಹೋಗಿ ಇಲ್ಲಿಂದ?
3: ನಾನು ಅನನ್ಯ ಅಂತ ಹೇಳಿ, ಆಲೇಟಿ ಗ್ರಾಮದ ಕೋಲ್ಸಾರಿಯಿಂದ ಮಾತಾಡ್ತಿದ್ದೇನೆ.
2: ಯಾವ ಜಿಲ್ಲೆ?
3: ಆಲೇಟಿ, ಸುಳ್ಯ ತಾಲೂಕು.
2: ಸುಳ್ಯ ತಾಲೂಕು
3: ಗ್ರಾಮದ ಕೋಲ್ಸಾರು.
1: ಹೊಸ ಶ್ರೋತೃ.
2: ಹೌದು. ಅಕ್ಷರ ಗೊತ್ತಾಯ್ತಾ ನಿಮಗೆ?
3: ಶ್ರೀಧರ್ ಅವರ ಸೊಸೆ.
1: ಹೌದಾ? ಓಹೋ, ಧನ್ಯವಾದ. ಅವರ ಮೊಮ್ಮಕ್ಕಳಿಗೆ ಯಾವಾಗ್ಲೂ ಹಾಡುಗಳನ್ನು ಕೇಳ್ತಾ ಇರ್ತಾರ ಅವರು.

0: ಕಾಣದ ಸೊಗಸಿನ
1: ಗಾನವು.
0: ಗಾನವು
1: ಪ್ರಯತ್ನ ಮಾಡಿದ್ದೀರಿ, ಚೆನ್ನಾಗಿ ಹಾಡಿದ್ದೀರಿ. ನಮಸ್ಕಾರ.
2: ಹಲೋ.
1: ಹೂ ಅಕ್ಷರವನ್ನು ಕೊಟ್ಟಿದ್ದಾರೆ.
2: ಹಲೋ
1: ಹಲೋ, ನಮಸ್ತೆ.
0: ನಮಸ್ತೆ ಮೇಡಮ್.
1: ಯಾರು, ಎಲ್ಲಿಂದ? ಅಮ್ಮಣ್ಣಿಯವರು. ನೀವು ಅಂತರವನ್ನೇ ಇಟ್ಟಿಲ್ಲ, ಬೇಬಿ ಮರಗೋಡು ಅಂತ ಅಂದ್ಬಿಟ್ರಲ್ಲ, ನಾವು ಏನಪ್ಪ ಹೆಸರು ಅನ್ಕೊಂಡ್ಬಿಟ್ವಿ. ಬೇಬಿಯವರು, ನಿರಂತರ ಶ್ರೋತೃ ಕೂಡ. ಅವಿನಾಶ್,
2: ಅಕ್ಷರ ಗೊತ್ತಾಯ್ತಾ ನಿಮಗೆ?
1: ಗಾನವು.
2: ಹಲೋ
0: ಹಲೋ,
2: ಅಕ್ಷರ ಗೊತ್ತಾಯ್ತಾ ನಿಮಗೆ? ವಾ, ವಲಸೆ. ವಾ.
1: ವಂದನೆ ವಂದನೆ
0: ಸಾವಿರ
1: ವಂದನೆ, ಸಾಧನೆ ತೋರಿದ ಜಾಣೆಗೆ
0: ನಾಯ್ ಬಂಗಾರಿಗೆ.
1: ಬಿಡಿ, ನಾವ್ ಎಷ್ಟು ಹಾಡ್ತೀವಿ ಅಷ್ಟೇ ಹಾಡ್ ಮುಗಿಸ್ಬಿಟ್ರ ನೀವು. ಬೇರೆ ಶ್ರೋತೃಗಳು ಆರೋಪ ಮಾಡ್ತಾರೆ, ಮತ್ತೆ ಒಬ್ರಿಗೆ ಸಹಾಯ ಮಾಡ್ತೀರಾ, ಒಬ್ರಿಗೆ ಸಹಾಯ ಮಾಡಲ್ಲ ಅಂತ. ಮತ್ತೆ ಆರಂಭ ಮಾಡಿ, ಒಂದನೇ ಹಾಡನೇ ಹಾಡಿ. ಸಾವಿರ ವಂದನೆ ಸಾಧನೆ ತೋರಿದ ಜಾಣಿಗೆ ಚೆಲುವಿನ ವೈಯಾರಿಗೆ. ಅಕ್ಷರ ಕೊಟ್ಟಿದ್ದಾರೆ. ಹೌದಾ, ಅಂತ್ಯಾಕ್ಷರಿ ಕಾರ್ಯಕ್ರಮಕ್ಕ? ನಿಮ್ಮ ಪ್ರಯತ್ನಕ್ಕೆ ಧನ್ಯವಾದಗಳು.
2: ಹಲೋ
0: ನಮಸ್ತೆ.
2: ನಮಸ್ತೆ, ಯಾರು, ಹೋಗಲಿಂದ?
0: ಪುತ್ತೂರಿನಿಂದ ಚಂದ್ರಾವತಿ.
2: ಪುತ್ತೂರಿನಿಂದ ಚಂದ್ರಾವತಿ. ಅಕ್ಷರ ಗೊತ್ತಾಯ್ತಾ ನಿಮಗೆ? ಹಾಡಿ ಈಗ.
0: ಗಂಗಾ ಯಮುನಾ ಸಂಗಮ

0: ಕ ಅಕ್ಷರದಿಂದ ಅಂತ್ಯ ಆಗಿದೆ. ಚಂದ್ರಾವತಿ ಅವರಿಗೆ ನಮಸ್ಕಾರ.
1: ಹಲೋ
0: ಹಲೋ, ನಮಸ್ತೆ. ಯಾರು ಇಲ್ಲಿಂದ? ಹಲೋ, ಯಾರು?
1: ನಿಮ್ಮ ಧ್ವನಿ ಕರೆಕ್ಟಾಗಿ ಕೇಳಿಸ್ತಿಲ್ಲ. ಹಲೋ,
0: ರೇಡಿಯೋದಿಂದ ಸ್ವಲ್ಪ ದೂರ ಬನ್ನಿ.
1: ಯಾರು ಹಾಗೂ ಎಲ್ಲಿಂದ?
2: ಮಂಜುಳಾ ಮೋಹನ್ ಅಂತ, ಮೂಡಿಗೆರೆಯಿಂದ ಮೇಡಮ್.
1: ಮಂಜುಳಾ ಮೋಹನ್ ಮೂಡಿಗೆರೆಯಿಂದ. ಅಕ್ಷರ ಗೊತ್ತಾಯ್ತಾ ನಿಮಗೆ?
2: ಕನ್ನಡಮ್ಮ ದೇವಾಲಯ ಕಂಡಿ ಹೆಣ್ಣಿನ ತಂಗಳಲಿ.
1: ಹಲೋ.
2: ಕನ್ನಡಮ್ಮನ ದೇವಾಲಯ ಕಂಡಿ ಹೆಣ್ಣಿನ ತಂಗಳಲಿ.
0: ಲಾ ಅಕ್ಷರ ಒಂದೇ ಸಾಲಲ್ಲಿ ಮುಗಿಸ್ಬಿಟ್ರಲ್ಲ. ನಮಸ್ಕಾರ.
1: ಹಲೋ
2: ಹಲೋ,
0: ನಮಸ್ತೆ.
1: ರೇಡಿಯೋ ಇಂದ ಒಂದ್ ಸ್ವಲ್ಪ ದೂರ ಬರ್ಬೇಕು ನೀವು. ರೇಡಿಯೋ ಇಂದ ಒಂದ್ ಸ್ವಲ್ಪ ದೂರ ಬನ್ನಿ.
0: ಯಾರು? ಅಮ್ಮನಿ ಅವರೇ, ಹೇಳಿ.
3: ಚೆನ್ನಾಗಿದ್ದೇನೆ ಮೇಡಮ್. ಇವತ್ತು ಒಂದು ಕಾರ್ಯಕ್ರಮ ಕೇಳಿದೆ, ಅದು ಅದೇ ಏನಂದ್ರೆ ಪಿಲ್ಲರ ಲೋಕದ ಪೂರಣ ಕಾರ್ಯಕ್ರಮ.
0: ಹೌದು,
3: ನನ್ಗೆ ಇದು ಕಾರ್ಯಕ್ರಮ ಮೇಡಮ್ ಇನ್ನೊಂದು ಕಂತು ಮಾಡ್ತೇನೆ ಅಂತ ಹೇಳಿದಿರಿ, ಅದಕ್ಕೋಸ್ಕರ ನಾನು ಕಾಯ್ತಾ ಇದ್ದೇನೆ.
0: ಯಾವುದು?
1: ರಂಗಸಮಯ ಇನ್ನೊಂದು ಕಂತು ಮಾಡ್ಬೇಕಂತ. ಚಿನ್ನರ ಲೋಕ.
0: ಓ, ರಂಗಸಮಯ ಮತ್ತೊಂದು
3: ಇನ್ನೊಂದು ಅದ್ರ ಕಂತನ ಅವರ ಜೊತೆ ಮಾಡಿದ ಒಂದು ಸಂದರ್ಶನವನ್ನು ಇನ್ನೊಂದು ಪ್ರಸಾರ ಮಾಡ್ತೇವೆ ಅಂತ.
0: ಓ,
3: ಅದನ್ನು ಕಾಯ್ತಾ ಇದ್ದೇನೆ.

0: ಓ ಹೌದಾ, ಮತ್ತೊಮ್ಮೆ ಪ್ರಸಾರ ಮಾಡ್ತೀವಿ ಅಂತ ಹೇಳಿದ್ವಾ?
1: ಅಂದ್ರೆ ಇನ್ನೊಂದು ಕಂತು
2: ಮುಂದುವರೆದ ಭಾಗ?
0: ಮುಂದುವರೆದ ಭಾಗ ಇಲ್ಲ, ಆದರೆ ರಂಗ ಸಮಯದಲ್ಲಿ ಒಂದು ಅಂಶ ನಮ್ಮ ಬೆಳಕಿಗೆ ಬಂದಿದೆ. ನಮ್ಮ ಶ್ರೋತೃಗಳಲ್ಲಿ ಸಾಕಷ್ಟು ಅಂದ್ರೆ ನಟಿಸುವಂತಹ ಕಲಾವಿದರು, ಅಂದ್ರೆ ಏನ್ ಹೇಳ್ತಾರೆ, ನಟನೆಯನ್ನ ಜೀವಾಳವಾಗಿಟ್ಕೊಂಡು ಯಾವುದೋ ಒಂದು ಕೆಲಸದ ಒತ್ತಡದಿಂದ ದೂರ ಇರ್ತಾರೆ, ಅಂತಹವರಿಗೆ ರಂಗ ಸಮಯದಲ್ಲಿ ಅವಕಾಶ ಇದೆ. ನೇರ ಪ್ರಸಾರದ ಕಾರ್ಯಕ್ರಮದಲ್ಲೇ ಅವರು ನಾಟಕಗಳನ್ನ ಅಭಿನಯ ಮಾಡಬಹುದು. ರಂಗ ಏನ್ ಹೇಳ್ತಾರೆ, ರಂಗಕಲೆಯನ್ನ ಉಳಿಸುವಂತಹ ಒಂದು ಸಣ್ಣ ಯತ್ನದಲ್ಲಿ ನಮ್ಮ ಆಕಾಶವಾಣಿ ತಮಗಾಗಿ ಶ್ರೋತೃಗಳಿಗಾಗಿ ಒಂದು ರಂಗ ಸಮಯ ಎನ್ನುವಂತಹ ಕಾರ್ಯಕ್ರಮವನ್ನು ಆರಂಭ ಮಾಡುತ್ತೆ ಮುಂದಿನ ದಿನಗಳಲ್ಲಿ. ತುಂಬಾ ಸಂತೋಷ, ನಿಮ್ಮ ಮನವಿಯನ್ನ ನಮ್ಮ ಕಾರ್ಯಕ್ರಮ ಮುಖ್ಯಸ್ಥರು ಕಾರ್ಯಕ್ರಮ ಕೇಳ್ತಾ ಇದ್ದಾರೆ, ಖಂಡಿತ ಅದಕ್ಕೆ ಸಹಾಯ ಮಾಡ್ತಾರೆ ಅಂತ ಹೇಳೋಣ.
2: ಈಗ ಅಕ್ಷರ ಗೊತ್ತಾಯ್ತು ನಿಮಗೆ?
0: ಅಂತೂ ಇಷ್ಟ ಆಯ್ತಲ್ಲ ಕಾರ್ಯಕ್ರಮ ನಿಮಗೆ?
1: ನನಗೆ ತುಂಬಾ ಇಷ್ಟ ಆಯ್ತು, ಮತ್ತೆ ಇದನ್ನು ಮಕ್ಕಳು ಕೂಡ ಕೇಳಬೇಕು ಮೇಡಮ್, ಪೋಷಕರಿಗೆ, ಶಾಲಾ ಶಿಕ್ಷಕರಿಗೆ, ಮಕ್ಕಳಿಗೆ ಇದೊಂದು ಕಿವಿ ಮಾತು.
0: ಅದಕ್ಕೆ ನಾವು ನಿನ್ನೆ ಎಲ್ಲ ತುಂಬಾ ಸಾರಿ ಪ್ರೋಮೋವನ್ನ ಪ್ರಸಾರ ಮಾಡಿದ್ವಿ. ನಿಮ್ಮ ಮಕ್ಕಳು ಮೊಬೈಲ್ ನಿಂದ ಟಿವಿಯಿಂದ ದೂರ ಆಗಬೇಕು ಅಂತ ಒಂದು ಉಪಾಯ ಬೇಕು ಅಂದ್ರೆ ಖಂಡಿತ ಕೇಳಿ ಅಂತ ಮತ್ತೊಮ್ಮೆ ಪ್ರಸಾರ ಮಾಡೋಣ, ಸಹಾಯ ಆಗುತ್ತೆ ಅನ್ನೋದಾದ್ರೆ ಅಲ್ವಾ?
1: ಹೌದು ಮೇಡಮ್, ಆಯ್ತು ಮೇಡಮ್.
0: ಹ್ಮ್, ಧನ್ಯವಾದ. ಈಗ ಅವರ ಅಕ್ಷರ.
1: ಹಾ
2: ಹೌದು,
0: ಹೌದು ಹೌದು
2: ಹೌದು, ಹೇಳಿ. ಈಗ
0: ಲಾ ಅಲ್ವಾ? ಲಾ
2: ಲಾ
0: ಲಾ ಅಕ್ಷರ ಅಮ್ಮಣ್ಣಿಯವರೇ.
1: ಹಾ
2: ಹಾ
0: ಹಾ ಹಾ ಅಮ್ಮಣ್ಣಿಯವ್ರೆ, ನಿಮ್ಮ ಹಾಡು ಕೇಳಿಸ್ತಾ ಇಲ್ಲ ಸರಿಯಾಗಿ.
2: ನಿಮ್ ಧ್ವನಿ
0: ಸಮಸ್ಯೆ ಇರಬಹುದು.
1: ಹಾ,
0: ಹಾಗಾಗಿ
2: ಯಾವ ಅಕ್ಷರ ಕೊನೆ? ಕೂಗು ಕೋಗಿಲೆ ಹಾಡಿ
0: ಲಾಸ್ಟ್ ಹಾಡು ಹೇಳಿ ಕೊನೆಯ ಸಾಲು. ಕೊನೆಯ ಸಾಲು ಹೇಳಿಲ್ಲ, ಅಕ್ಷರ ಬೇಕಲ್ಲ. ಕವನ
2: ಕವನ ನಾಯಿಂದ ಅಂತ್ಯಾಗಿದೆ.
0: ಚೆನ್ನಾಗಿ ಹಾಡಿದಿರಿ, ಆದ್ರೆ ದೂರವಾಣಿ ಸಂಪರ್ಕದಲ್ಲಿ ಸ್ವಲ್ಪ ತೊಂದರೆ ಆಗಿದೆ. ಆದ್ರೂ ಪ್ರಯತ್ನ ಪಟ್ಟಿದ್ದೀರಿ, ಧನ್ಯವಾದ ಅಮ್ಮಣ್ಣಿಯವ್ರೆ.
2: ಹಲೋ
3: ಹಲೋ,
2: ನಮಸ್ತೆ. ಯಾರು ಹೋಗಿ ಇಲ್ಲಿಂದ?
3: ಉಜಿರೆಯಿಂದ ಕಮಲ ಮಾತಾಡುತ್ತೇನೆ.
2: ಉಜಿರೆಯಿಂದ ಕಮಲ, ಅಕ್ಷರ ಗೊತ್ತಾಯ್ತು ನಿಮಗೆ?
3: ಗೊತ್ತಾಯ್ತು.
2: ಹೇಳಿ.
0: ಪ್ರಯತ್ನ ಪಡಬೇಕು, ಆಕಾಶವಾಣಿ ಅಂದ್ರೆ ಹಾಗೆ ಅಲ್ವಾ?
3: ಅಲ್ಲಿ ಮಾಡುವವರು ಚಿತ್ರ ಕಾವೇರಿಗೂ ಕೂಡ ಮಾಡುವವರೇ ಮಾಡ್ತಾರೆ ಮೇಡಮ್.
0: ಅಲ್ಲ, ನಾವು ಅವರನ್ನ ಕರೆ ಮಾಡಬೇಡಿ ಅಂತ ಹೇಳ್ಬಾರ್ದು ಅಲ್ವಾ?
3: ಅದು ಎಲ್ಲರಿಗೆ ಅವಕಾಶ ಕೊಡ್ಬೇಕಲ್ಲ ಮೇಡಮ್.
2: ಅಂದ್ರೆ ಅವ್ರು ಮಾಡಿದ್ದೇ ಮಾಡುದು ಅಂತಲ್ಲ, ಅವ್ರು ಪ್ರಯತ್ನ ಬಿಡಲ್ಲ. ನೀವು ಪ್ರಯತ್ನ ಬಿಟ್ಬಿಡ್ತೀರಿ, ಅದಕ್ಕೆ ನಿಮ್ಗೆ ಹಂಗ ಅನ್ಸುತ್ತೆ.
0: ಅಲ್ಲ, ಈಗ ಅವರು ಕೂಡ ಕೇಳ್ತಾ ಇದ್ದಾರೆ, ಹೊಸ ಶ್ರೋತೃಗಳಿಗೆ ಅವಕಾಶವನ್ನು ಕೊಡೋಣ ಅಂತ ಅವರು ಮನಸ್ಸು ಮಾಡ್ಲಿ ಅಲ್ವಾ? ನಿಮ್ಮ ಮನವಿ ಎಲ್ಲ ಶ್ರೋತೃಗಳ ಗಮನಕ್ಕೆ ಬಂದಿದೆ.
3: ನಾವು ಟ್ರೈ ಮಾಡ್ತೇನೆ, ಸಿಗುದೇ ಇಲ್ಲ ಮೇಡಮ್.
0: ಈಗ ಸಿಕ್ಕಿದೆಯಲ್ಲ,
3: ಇವತ್ತು ಸಿಕ್ಕೆ.
0: ತುಂಬಾ ಸಂತೋಷನಾ? ತುಂಬಾ ಸಂತೋಷನಾ?
3: ತುಂಬಾ ಸಂತೋಷ.
0: ನಮಗೂ ಸಂತೋಷ ಆಯ್ತು ಕಮಲ ಅವರೇ. ಈಗ ಅವರ ಅಕ್ಷರ ನ ಅಲ್ವಾ? ಕವನ
3: ನನ್ನ ನೀನು ಗೆಲ್ಲಲಾರೆ, ತಿಳಿದು ತಿಳಿದು ಚಲವಿದಗೆ, ಎಲ್ಲರ ದಿನ ಮಾನವೋಗಿ ಕೊನೆಗೆ ಕೊನೆಗೆ.

0: ಗಾ ಖುಷಿ ಆಯ್ತಾ? ಪ್ರಯತ್ನ ಬಿಡಬೇಡಿ, ಕಾರ್ಯಕ್ರಮ ಕೇಳ್ತಾ ಇರಿ. ಧನ್ಯವಾದ ಕಮಲಾ ಅವರೇ.
1: ಥ್ಯಾಂಕ್ ಯು.

0: ಈಗ ಅವಿನಾಶ್
1: ಮೇಡಮ್,
0: ಸಮಯ ಹೇಳಬೇಕಲ್ವಾ? ನೀವು ಹೇಳಿಲ್ಲ.
1: ಶ್ರೋತೃಗಳೇ, ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 11:15:15. ಅಂತ್ಯಾಕ್ಷರಿ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ.
0: ಶೀರ್ಷಿಕೆ
1: ಸ್ವರ ಸಾಂಗತ್ಯ, ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ.
0: ಆದ್ರೆ ನೀವು ಕೂಡ ಹಾಡ್ಬೇಕಲ್ವಾ?
1: ಮುಂದಿನ
0: ಬಾರಿ ಯಾರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ? ಗಾ ಅಕ್ಷರವನ್ನು ಕೊಟ್ಟಿದ್ದಾರೆ ಕಮಲಾ ಅವರು.
1: ಹೌದು. ಹಲೋ
0: ಹಲೋ, ನಮಸ್ತೆ.
1: ನಿಮ್ಮ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ.
0: ಯಾರು, ಎಲ್ಲಿಂದ?
2: ಲೋಕೇಶ್ ಅಂತ ಹೇಳಿ.
0: ಲೋಕೇಶ್ ಅವರೇ, ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಗ ಅಕ್ಷರ ನಿಮಗೆ.
3: ಗಗನದಲ್ಲಿ ಮಳೆಯ ದಿನ ಹಸಿರಿನ ದನನ ಮಳೆಯಾಡಿನ ಮಳೆಯಾಡಿನ ಹೊಸತನ
0: ಅನುದಿನ ನಾ ಕೊಟ್ರಲ್ವಾ?
3: ಹೌದು.
0: ಧನ್ಯವಾದ ಲೋಕೇಶ್ ಅವರೇ, ಚೆನ್ನಾಗಿ ಹಾಡಿದ್ದೀರಿ ತಕ್ಷಣದಲ್ಲಿ. ಧನ್ಯವಾದ. ನಾ ಅಕ್ಷರ ಕೊಟ್ಟಿದ್ದಾರೆ. ಈಗ ಬೇರೆಯವರು ಕರೆ ಮಾಡೋ ತನಕ ನಾವು ಮುಂದಿನ ಬಂತ ಕರೆ.
1: ಹೌದು. ಹಲೋ
0: ಹಲೋ, ನಮಸ್ತೆ. ಯಾರು, ಎಲ್ಲಿಂದ? ರಾಧಾ.
1: ರಾಧಾ ಡಾಲು.
0: ರಾಧಾ ಡಾಲು, ಹೇಳಿ.
1: ಯಾವ ಗೊತ್ತಾಯ್ತು ನಿಮಗೆ?

0: ಗಾ ಹ್ಮ್ ಅರ್ಥ ಮಾಡ್ಕೊಂಡಿದ್ದೀರಿ ನೋಡಿ, ನೀನು ಗು ಅಂದ ತಕ್ಷಣ ಗಾ ಮೇಡಮ್ ಗು ಮೇಡಮ್. ಧನ್ಯವಾದ. ಧನ್ಯವಾದ. ಈಗ ಕರೆ ಮಾಡ್ತಾ ಇರಲಿ, ಮತ್ತೊಮ್ಮೆ ದೂರವಾಣಿ ಸಂಖ್ಯೆಯನ್ನು ಹೇಳ್ಬಿಡೋಣ.
1: ಶ್ರೋತೃಗಳೇ, ಕರೆ ಮಾಡಲು ಸಂಪರ್ಕಿಸಬೇಕಾದಂತಹ ಸಂಖ್ಯೆಗಳನ್ನು ಹೇಳ್ತಾ ಇದ್ದೀವಿ. 08272255588 ಮತ್ತೊಂದು ಸಂಖ್ಯೆ 08272228129. ಕರೆ ಇದೆ ಈಗ. ಹಲೋ
0: ಹಲೋ ನಮಸ್ತೆ.
2: ಹಲೋ ನಮಸ್ತೆ.
0: ಯಾರು, ಎಲ್ಲಿಂದ?
1: ಈಶ್ವರ ಮಂಗಳದಿಂದ.
2: ಪುಷ್ಪ.
1: ಪುಷ್ಪ ಅವರು. ಅಕ್ಷರ ಗೊತ್ತಾಯ್ತ ನಿಮಗೆ? ಹೌದು.
0: ಮೂಡಿಯೋ
2: ಇರುವ ನಾವಿಂದು ಜೋಡಿ
1: ಜೋಡಿ.
0: ಸ್ವಲ್ಪ ದೂರವಾಣಿ ಸಂಪರ್ಕದಲ್ಲಿ ಸ್ವಲ್ಪ ವ್ಯತ್ಯಯ ಆಗ್ತಾ ಇದೆ.
1: ಕೊನೆಯ ಅಕ್ಷರ ಹೇಳ್ಬೋದಾ?
0: ಯೋ. ಯಾ. ಜೋಡಿಯೋ. ದೂರವಾಣಿ ಸಂಪರ್ಕದಲ್ಲಿ ಕಡಿತ ಆಗಿದೆ.
1: ಹಲೋ.
0: ಯಾ ಅಕ್ಷರ ಅಂತ್ಯ ಆಗಿದೆ ಅಲ್ವಾ?
1: ಹೌದು. ಹಲೋ ನಮಸ್ತೆ. ಯಾರು ಹೋಗಿ ಎಲ್ಲಿಂದ?
3: ನಿರ್ಮಲಾ ಮಡಿಕೇರಿಯಿಂದ.
1: ನಿರ್ಮಲಾ ಅವರು ಮಡಿಕೇರಿಯಿಂದ. ಅಕ್ಷರ ಗೊತ್ತಾಯ್ತ ನಿಮಗೆ?
3: ಯಾ.
1: ಹೌದು.
3: ಯಾರಿವಳು ಯಾರಿವಳು, ರಾಮನಲ್ಲಿ ತೋಟದಲ್ಲಿ ಗಮ್ಮನೆಂದು ಕುಳಿತಿರು.
0: ಅಷ್ಟೇ ಸರ್. ಅಷ್ಟೇನಾ? ಮತ್ತೊಮ್ಮೆ ಹೇಳಿ, ಮತ್ತೊಮ್ಮೆ ಹಾಡಿ.
3: ಯಾರಿವಳು ಯಾರಿವಳು,
0: ಸೂಜಿಮಲ್ಲಿ ತೋಟದಲ್ಲಿ. ನೀವು ಎರಡೂ ಹಾಡುಗಳನ್ನ ಒಂದೇ ಸಾಲಲ್ಲಿ ಹಾಡೋ ಪ್ರಯತ್ನ ಪಡ್ತಾ ಇದ್ದೀರಾ, ಆದ್ರೆ ನಿಮ್ಮ ಉತ್ಸಾಹಕ್ಕೆ

0: ಧನ್ಯವಾದ ಹೇಳೋಣ. ನಿರ್ಮಲ ಅವರೇ,
1: ಮೇಡಮ್,
0: ಯಾವ ಅಕ್ಷರದಿಂದ ಅಂತ್ಯ ಆಯ್ತು? ಯಾಕೆ ಹಾಗ್ ಮಾಡ್ಬಿಟ್ರಿ? ಮತ್ತೆ ಸಾಹಿತ್ಯ ಸೂಜಿ ಮಲ್ಲಿ ಅಂತ ಕಣ್ಣವಳು ಅಂತ ಅಲ್ವಾ?
1: ಯಾರಿವಳು ಯಾರಿವಳು
0: ಅಲ್ವಾ? ನಾವ್ ಹೇಳ್ತೀವಿ ತಪ್ಪ,
2: ಯಾರಿವಳು
0: ಸೂಜಿ ಮಲ್ಲಿ ಕಣ್ಣವಳು ಅಂತ ಅಲ್ವಾ? ಅವರು ಎರಡನೇ ಸಾಲನು ಸೇರಿಸ್ಕೊಂಡ್ಬಿಟ್ರು. ಅವ್ರಿಗೆ ಗೊತ್ತಿದೆ ಸಾಹಿತ್ಯ. ಹಾಡ್ತೀರಾ ಮತ್ತೆ?
1: ಇಲ್ಲ ಮೇಡಮ್, ಅವಕಾಶ ಸಿಕ್ಕಿದೆ.
0: ಮುಂದಿನ ವಾರ ನೀವು ಹಾಡಿ. ಧನ್ಯವಾದ.
3: ಹಲೋ ಹಲೋ
4: ಹಲೋ,
3: ನಮಸ್ತೆ. ಯಾರು ಹಾಗೆ ಎಲ್ಲಿಂದ?
4: ನಮಸ್ತೆ, ನಾನು ಶಾಂತಿ ದೇವದಾಸ್ ಅಂತ, ಸೋಮವಾರಪೇಟೆಯಿಂದ.
3: ಸೋಮವಾರಪೇಟೆಯಿಂದ ಮಳೆ ಇದೆಯಾ ಸೋಮವಾರಪೇಟೆಯಲ್ಲಿ?
4: ಸ್ವಲ್ಪ ಸ್ವಲ್ಪ ಮಳೆ ಇದೆ.
3: ಅಕ್ಷರ ಗೊತ್ತಾಯ್ತ ನಿಮಗೆ?
4: ಗೊತ್ತಿಲ್ಲ, ನಾನು ಆಗದಿಂದ ಟ್ರೈ ಮಾಡ್ತಾ ಇದ್ದೇನೆ, ಈಗ ಹೊರಗಿದ್ದೇನೆ.
3: ಹೌದೌದು, ಅಕ್ಷರ ಳ.
0: ಅಂದ್ರೆ ಲಾ ಲಿ ಲೇ
4: ಲಾವಾ?
3: ಲಾ ಲಾ ಇಂದ ಅಂತ್ಯ ಆಗಿದೆ. ನೀವು ಲಾ ಇಂದ ಆಡ್ಬೋದು.
4: ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಹಿಂದೆ ನೋಡಿ ಕಣ್ಣು ಬಿಟ್ಟು ಓಡೋದಕ್ಕೆ ಅಲ್ಲೇ ನಿಲ್ಲು ನಿಲ್ಲು ಅಲ್ಲೇ ಕೋಪ ಬಿಟ್ಟು ಶೋಭ ಶೋಭ.
0: ಬಾ ಅಕ್ಷರವನ್ನ ಕೊಟ್ಟಿದ್ದೀರಾ?
4: ಬಾದು ನಾನೇ ಇಲ್ಲ.
3: ಬಾದು ಅವ್ರೆ
0: ಹೇಳ್ತಾರೆ ಬೇಕಲ್ವಾ? ಧನ್ಯವಾದ ನಿಮ್ಮ ಉತ್ಸಾಹಕ್ಕೆ.
3: ಹಲೋ ಹಲೋ,
5: ನಮಸ್ಕಾರ ಸರ್.
3: ನಮಸ್ಕಾರ, ಯಾರು ಹೋಗಿ ಎಲ್ಲಿಂದ?
5: ವಿಜಯಪುರ ಜಿಲ್ಲಾ ಬಸವನಬೆಟ್ಟಿ ತಾಲೂಕಿನ ರಮೇಶ್ ಕರ್ನಾರ್ ಮಾತಾಡ್ತಿದ್ದೆ ಸರ್.
3: ಅಕ್ಷರ ಗೊತ್ತಾಯ್ತು ನಿಮಗೆ?
5: ಇಲ್ರಿ ಸರ್, ಇದ್ರಾಗೆ ಕೇಳ್ಕೊತ ಇದ್ರಾಗ.
3: ಅಕ್ಷರ ನಿಮಗೆ ಬಾ
5: ಬಂದೈತ್ರಿ ಸರ್.

0: ಹಾಡೆ ಹಾಡ್ ಬಿಡ್ತಾ ಇದ್ದೀರಾ? ಸಾಕು, ಮೂರು ಸಾಲುಗಳನ್ನ ಎರಡು ಸಾರಿ ಹೇಳಿದ್ದೀರಲ್ವಾ? ಮತ್ತೊಮ್ಮೆ ಹಾಡುಗಾರರಿಗೋಸ್ಕರ ಮತ್ತೊಂದು ಕಾರ್ಯಕ್ರಮ ಪ್ರಸಾರ ಆಗುತ್ತೆ ಶೀಘ್ರದಲ್ಲಿ. ಶೀಘ್ರದಲ್ಲಿ ಅಂದ್ರೇನು?
1: ಅತಿ ಶೀಘ್ರದಲ್ಲಿ,
0: ಅತಿ ಶೀಘ್ರದಲ್ಲಿ. ನಿಮ್ಮೆಲ್ಲರ ಉತ್ಸಾಹದಿಂದ ಮಡಿಕೇರಿ ಆಕಾಶವಾಣಿ ಒಂದು ಗೀತ ಮಾಧುರ್ಯ ಅಂತ ಪ್ರಸಾರ ಮಾಡ್ತಾ ಇದೆ. ಆಗ ನೀವು ಭಕ್ತಿಗೀತೆ ಹಾಡಬಹುದು, ಮತ್ತೆ ಚಿತ್ರಗೀತೆ ಹಾಡಬಹುದು, ಜನಪದ ಗೀತೆ, ಭಾವಗೀತೆ. ನಿಮ್ಗೆ ಚಿತ್ರಗೀತೆಗಳು
2: ಹಾಡ್ ಹಾಡಕ್ ಬರ್ತೈತೆ ಅಂದ್ರೆ ಆಕಾಶವಾಣಿನೇ ರೀ ಮೇಡಮ್ ನಮಗ್ ಪ್ರೇರಣೆ.
0: ಹೌದು ಹೌದು, ಹಲವರಿಗೆ ಸಂಗೀತ ಕಲಿಸಿದ್ದೆ ಆಕಾಶವಾಣಿ.
2: ಸತ್ಯವಾಗ್ಲೂ ರೀ ಮೇಡಮ್
0: ಅಲ್ವಾ? ನಿಮ್ಮ ಉತ್ಸಾಹಕ್ಕೆ ಧನ್ಯವಾದ. ಮುಂದುವರೆದ ಹಾಡುಗಳನ್ನ, ಮುಂದುವರೆದ ಸಾಲುಗಳನ್ನ ಹಾಡ್ತಾ ಇದ್ರಿ, ಆದ್ರೆ ಅದು ಬೇಡ ಅಂತ, ಬೇರೊಬ್ಬರಿಗೆ ಅವಕಾಶ ಸಿಕ್ಲಿ
2: ಮೇಡಮ್. ಮತ್ತೆ ಫ್ರೆಂಡ್ಶಿಪ್ ಡೇ ದಿನದ ಶುಭಾಶಯಗಳು ಮೇಡಮ್ ನಿಮಗೂ ಕೇಳುಗರಿಗೂ
0: ತಮ್ಮೆಲ್ಲರಿಗೆ ಆಕಾಶವಾಣಿಯಿಂದ. ಏನು ಸ್ನೇಹಮಯ ಕೇಳುಗರಿದ್ದಾರೆ, ಶ್ರೋತೃಗಳಿದ್ದಾರೆ, ಅವರೆಲ್ಲರಿಗೆ ಸ್ನೇಹ ದಿನದ ಆರ್ಥಿಕ ಶುಭಾಶಯಗಳು.
2: ಧನ್ಯವಾದಗಳು.
0: ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಈಗ ಅವಿನಾಶ್ ಅವರು ಯಾವ ಅಕ್ಷರದಿಂದ? ನಾ ಅಕ್ಷರದಿಂದ ಹೇಳಿದ್ದಾರೆ. ನೋಡಿದ್ರ ಕರೆ ಬಂತು.
1: ಹಲೋ
3: ಹಲೋ, ನಮಸ್ತೆ ಸರ್.
1: ನಮಸ್ತೆ. ರೇಡಿಯೋ ಇಂದ ಒಂದ್ ಸ್ವಲ್ಪ ದೂರ ಬರ್ಬೇಕು.
3: ಬಹಳ ಬಹಳ ದೂರ ಬಂದಿದ್ದೇನೆ.
1: ಬಹಳ ದೂರ.
0: ನಾ ಅಕ್ಷರದಿಂದ.
3: ವಿಶೇಷ ಧನ್ಯವಾದಗಳು.
0: ಯಾಕೆ ಇಷ್ಟು ವೇಗವಾಗಿ ಮಾತನಾಡ್ತಾ ಇದ್ರಿ?
3: ಶಕುಂತಲಾ ಮೇಡಮ್ ಅವರಿಗೆ ಧನ್ಯವಾದಗಳು.
0: ತಮ್ಮ ಹೆಸರು?
3: ನಾನು ಕೊಡಗಿನಿಂದ ಮಾಧವ ಚಂಬ ಸಂಗೀತ ಕಲಾವಿದ ಮಾತಾಡ್ತಿದ್ದೆ.
0: ನಮಸ್ಕಾರ ಸರ್, ಮಾಧವ ಅಂತ.
3: ನಮಸ್ಕಾರ ಮೇಡಮ್.
0: ನಮಸ್ತೆ. ಈಗ ನಾ ಅಕ್ಷರದಿಂದ ಅಂತ್ಯ ಆಗಿದೆ, ಕೊಟ್ಟಿದ್ದಾರೆ.
3: ನಮ್ಮೂರ ಯುವರಾಣಿ ಕಲ್ಯಾಣವಂತಿ ವರನ್ಯಾರ ಗೊತ್ತೇ ನೀವು ಕೋಗಿಣಿ ಶುಭ ಕೋರಿ ಹಾಡೋಣ ಬಾ ಕೋಗಿಣಿ.

0: ನೆಂಟಾದರೂ ಮನಸೇರು ಮದುವೆನೆ ಸುಖವೆಂದರು ನಮ್ಮೂರ ಯುವರಾಣಿ
1: ಕಲ್ಯಾಣವಂತೆ ಹಾಡಿ ಮೂರು ಸಾಲು ಸಾಕು ಮಾಧವ ಅವನವರೇ ಮೂರು ಸಾಲು ಸಾಕು ನೀವು ಹಾಡಿದ್ದೀರಲ್ಲ ಯಾವ ಅಕ್ಷರದಿಂದ ಅಂತ ಗೊತ್ತಾಯ್ತಾ ನಿಮ್ಗೆ
2: ಕಲ್ಯಾಣವಂತೆ
1: ಕಲ್ಯಾಣವಂತೆ ಧನ್ಯವಾದ ನಿಮ್ಮ ಪ್ರಯತ್ನಕ್ಕೆ
0: ಆಕಾಶವಾಣಿ ಬಂಧುಗಳಿಗೆ ನನ್ನ ಸಂಚಾರವಾಣಿ ನಂಬರ್ ಒಮ್ಮೆ ಹೇಳಿಬಿಡ್ತೇನೆ 9591 9666 9090
1: ಯಾಕಾಗಿ ಹೇಳಿ
0: ಅಲ್ಲ ನಮ್ಮ ಆಕಾಶವಾಣಿ ಬಂಧುಗಳು ನಮಗೆ ತುಂಬಾ ಪರಿಚಯದವರು ಇದ್ದಾರೆ
2: ಹೀಗೆ ಕರೆ ಮಾಡ್ತಾರೆ
1: ನೀವು ಹಾಡುಗಾರರ
0: ಖಂಡಿತ ಹೌದು
1: ಹೌದಾ ಆಯ್ತು ನಿಮ್ಮ ಸಂಖ್ಯೆ ಮತ್ತೊಮ್ಮೆ ಹೇಳಿ
0: ನನ್ನ ಸಂಚಾರವಾಣಿ ನಂಬರ್ 95 91 96 69 90
1: ನಿಮ್ಮ ಹವ್ಯಾಸಗಳೇನು
0: ನನ್ನದು ಸಂಗೀತ ಹಾಡುವುದು ಚಿತ್ರಗೀತೆಯನ್ನು ಹಾಡುವುದು ಹರಿಕತೆ ಮಾಡುವುದು ಯಕ್ಷಗಾನ ಕಾವ್ಯವಚನ ಗಮಕ ಕಂಸಾರಿ ಪದಗಳು ಈಗಿ ಪದಗಳು ಲಾವಣಿ ಮದುವೆ ಶೋಭಾನೆ ಹರಿಕತೆ ಅಂತ ಮೊದಲು ಹೇಳಿದೆ ನಿಮಗೆ
1: ಹೀಗೆ ಅಂದ್ರೆ ಎಲ್ಲ ಕಲೆಗಳನ್ನ ಉಳಿಸುವತ್ತ ನಿಮ್ಮ ಪ್ರಯತ್ನ ಸತತವಾಗಿ ಸಾಗ್ತಾ ಇದೆ ಅಂತ ಹೇಳೋಣ ಅಲ್ವಾ
0: ನಿಮ್ಮಂತ ದೊಡ್ಡವರ ಆಶೀರ್ವಾದಗಳು ಸರಸ್ವತಿ ಅನುಗ್ರಹಗಳು
1: ಆಕಾಶವಾಣಿಯ ಒಂದು ಆಶೀರ್ವಾದ ಇದ್ದೇ ಇರುತ್ತೆ ಹಾಡುಗಾರರಿಗೆ
0: ಹೌದು ಮೇಡಮ್
1: ಧನ್ಯವಾದ ನಿಮ್ಮ ಅಭಿಪ್ರಾಯಕ್ಕೆ ನಮಸ್ಕಾರ
0: ಕರೆಯನ್ನು ಸ್ವೀಕರಿಸಿಕ್ಕೆ ತುಂಬಾ ತುಂಬಾ ಧನ್ಯವಾದಗಳು
1: ಧನ್ಯವಾದ
2: ಹಲೋ ಹಲೋ ಹಲೋ
1: ತಾ ಅಕ್ಷರ ಕೊಟ್ಟಿದ್ದಾರಲ್ಲ
2: ಹೌದು ಹಲೋ ಹಲೋ ನಮಸ್ತೆ ಕರೆಯಲ್ಲಿ ವ್ಯತ್ಯಯ ಆಗ್ತಾ ಇದೆ
1: ಈಗ ಅವಿನಾಶ್ ಕಾರ್ಯಕ್ರಮದ ಅಂತ್ಯ ಆಗ್ತಾ ಇದೆ ಅಂದ್ರೆ ಸಮಯ ಯಾರನ್ನು ಕಾಯಿಲ್ಲ ನಮ್ಮ ಶ್ರೋತೃಗಳು
2: ಹಲೋ ಹಲೋ ಹಲೋ ನಮಸ್ತೆ ಯಾರು ಹಾಗೆ ಎಲ್ಲಿಂದ
3: ಚೆನ್ನಾಗಿದ್ದೀರಾ
2: ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀವಿ ಯಾರು ಹಾಗೆ ಎಲ್ಲಿಂದ
3: ನಾವು ಮಾಯಿಮುಡಿಯಿಂದ ರೋಹಿಣಿ ಅಂತ
2: ರೋಹಿಣಿ ಅಂತ ಅಕ್ಷರ ಗೊತ್ತಾಯ್ತು ನಿಮಗೆ
1: ರಾ ಅಕ್ಷರ ಅದು
2: ಅಕ್ಷರ ನಿಮಗೆ ರಾ ಈಗ
3: ರವಿ ನೀನು ಆಗಸದಿಂದ ಮರೆಯಾಗಿ ಹೋಗದೆ ನಿಲ್ಲು ಬಾಳಲ್ಲಿ ಕತ್ತಲೆ ತುಂಬಿ ನೀ ಓಡದೆ ತುಂಬಾ ಖುಷಿ ಆಯ್ತು ಮೇಡಮ್ ನನ್ಗೆ ಇದೇ ಮೊದಲ ಬಾರಿ ಸಿಕ್ಕಿದ್ದು
1: ನಮ್ಮ ಆಕಾಶವಾಣಿ ಕಾರ್ಯಕ್ರಮ ಕೇಳ್ತೀರಾ
3: ಕೇಳ್ತೀವಿ
1: ಏನೆಲ್ಲ ಕಾರ್ಯಕ್ರಮ ಕೇಳ್ತೀರಾ ಸಂಕ್ಷಿಪ್ತವಾಗಿ ಹೇಳಿ
3: ಇದ 4:30ಕ್ಕೆ
1: ನೆನಪು ನೀನಾದ
3: ಚಿತ್ರಗೀತೆ ಕೇಳ್ತೀವಿ 5:30ಗೆ
1: ಚಿತ್ರಕಾವೇರಿ
3: ಮತ್ತೆ ಇನ್ನು ವಾರ್ತೆ ಸುದ್ದಿ ಸಮಾಚಾರ ಇದೆಲ್ಲ
1: ಕೇಳ್ತೀವಿ
3: ಮತ್ತು ಟೈಮ್ ಇದ್ದಾಗೆಲ್ಲ ಕೇಳ್ತೀವಿ
1: ಧನ್ಯವಾದ ನಿಮ್ಮ ಅಭಿಪ್ರಾಯಕ್ಕೆ ನಮಸ್ಕಾರ ದಾ ಅಕ್ಷರ ಕೊಟ್ಟಿದ್ದಾರೆ
2: ಹಲೋ ಹಲೋ ನಮಸ್ತೆ ಯಾರು ಹಲೋ
4: ಹಲೋ
2: ನಮಸ್ತೆ ಯಾರು ಹೋಗಲಿಂದ
4: ನಮಸ್ತೆ ನಾನು ಅಶ್ವಿನಿ ಅಂತ ಕಕ್ಕಬೆಯಿಂದ
2: ಕಕ್ಕಬೆಯಿಂದ ಅಕ್ಷರ ಗೊತ್ತಾಯ್ತು ನಿಮಗೆ
4: ಇಲ್ಲ ಸರ್
2: ದಾ
4: ಯಾವುದು
2: ದಾ
1: ನೋಡದೆ ಓಡದೆ
4: ಕಾಣದಾಗಿದೆ ರಾಘವೇಂದ್ರನೇ
1: ಬೆಳಕ ತೋರಿ
4: ನೀಡು ನಮ್ಮ
1: ಬೆಳಕ ತೋರಿ ನಡೆಸುವ ಯೋಗಿ ವರ್ಯನೇ ದಾರಿ ಕಾಣದಾಗಿದೆ ರಾಘವೇಂದ್ರನೇ ಹಾಡಿ
4: ಅಷ್ಟೇ
1: ಅಲ್ಲ ಇವಾಗ ನಮ್ಗೆ ನೀವು ಹಾಡಿ ಅಂತ ಸಹಕಾರ ಕೊಟ್ಬಿಟ್ಟು ಅವ್ಯಕ್ತವಾಗಿ ನೀವೇ ನಿಲ್ಸ್ಬಿಟ್ರೆ ಹೇಗೆ ಹಾಡಿ ಹೇಳಿ ಮತ್ತೆ ಹಾಡಿ
4: ದಾರಿ ಕಾಣದಾಗಿದೆ ರಾಘವೇಂದ್ರನೇ ಬೆಳಕ ತೋರಿ ನಡೆಸು ನಮ್ಮ ಯೋಗಿ ವರಿಯನೇ ದಾರಿ

0: ಕಣದಾಗಿದೆ ರಾಘವೇಂದ್ರನೇ.
1: ನ ಅಕ್ಷರ ಕೊಟ್ಟಿದ್ದೀರಿ, ಧನ್ಯವಾದ.
0: ಹೌದು, ಥ್ಯಾಂಕ್ ಯು.
1: ಈಗ ನಮ್ಮ ಹೊಸ ಹೊಸ ಶ್ರೋತೃಗಳು ಕರೆ ಮಾಡ್ತಾ ಇದ್ದಾರೆ,
2: ಹೌದು
1: ಅಲ್ವಾ? ಎಷ್ಟು ಖುಷಿ ಆಗುತ್ತೆ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಶ್ರೋತೃಗಳು.
2: ಹಲೋ
3: ಹಲೋ,
2: ನಮಸ್ತೆ. ಯಾರು ಹೋಗ ಎಲ್ಲಿಂದ?
3: ಮಡಿಕೇರಿಯಿಂದ. ಯಾನಿ ಅಂತ.
2: ಮಡಿಕೇರಿಯಿಂದ
3: ಯಾನಿ.
2: ಯಾನಿ,
3: ಹೌದು.
2: ಅಕ್ಷರ ಗೊತ್ತಾಯ್ತು ನಿಮಗೆ?
3: ಗೊತ್ತಾಗಿಲ್ಲ ಮೇಡಮ್.
1: ಯೋಗಿ ವರ್ಯನೇ.

0: ಹೋಗೋಣ.
1: ಇಲ್ಲ, ಖುಷಿಯಾಗೋಯ್ತು ಅವ್ರಿಗೆ. ಅಂತೂ ತಪ್ಪಿಲ್ಲದೆ ಹಾಡಿದೆ ಅಂತ ಅಲ್ವಾ ಯಾನಿ ಅವರೇ?
0: ಹೌದು ಮೇಡಮ್.
1: ಹ್ಮ್, ಧನ್ಯವಾದ.
2: ಲಾಕ್ಷರ ಕೊಟ್ಟಿದ್ದಾರೆ.
1: ಈಗ ನಮ್ಮ ಸಾಕಷ್ಟು ಶ್ರೋತೃಗಳು, ಹೊಸ ಹೊಸ ಶ್ರೋತೃಗಳು ಸೇರ್ಪಡೆ ಆಗ್ತಾ ಇದ್ದಾರೆ,
2: ಕರೆ ಮಾಡ್ತಾ ಇದ್ದಾರೆ. ಹಲೋ ಹಲೋ
3: ಹಲೋ, ನಮಸ್ತೆ.
2: ನಮಸ್ತೆ, ಯಾರು ಹೋಗಿ ಇಲ್ಲಿಂದ?
3: ನಾನು ಸರೋಜ ಅಂತೇಳಿ, ಕಡಂಗದಿಂದ ಸರ್.
2: ಕಡಂಗದಿಂದ ಸರೋಜ ಅವರು?
3: ಹೌದು ಸರ್.
2: ಅಕ್ಷರ ಗೊತ್ತಾಯ್ತು ನಿಮಗೆ?
3: ನಾಕ್ಷರ ಸರ್.
2: ಹಾ, ಹಾಡಿ.
1: ದಾಕ್ಷರದಿಂದ ನೀವು ಹಾಡ್ತೀರಾ ಮನೆಯಲ್ಲಿ?
3: ನನಗೆ ಚಿತ್ರಗೀತೆ ತುಂಬಾ ಇಂಟ್ರೆಸ್ಟ್ ಮೇಡಮ್.
1: ತುಂಬಾ ಚೆನ್ನಾಗಿ ಹಾಡಿದ್ದೀರಿ, ಸ್ವಲ್ಪ ಎಕೋ ಬಂತು. ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗಿ ಹಾಡುವಂತಹ ಪ್ರಯತ್ನ ಸಾಗಲಿ. ನಮಸ್ಕಾರ. ಇನ್ನು ಕಾರ್ಯಕ್ರಮವನ್ನ ಮುಕ್ತಾಯ ಮಾಡುವಂತಹ ಸಮಯ ಎಷ್ಟಾಗಿರಬಹುದು ಸಮಯ ನಿಮಗೆ ಕಾಣಿಸ್ತಾ ಇದೆ?
2: ಸಮಯ 11:56:54.
1: ಮತ್ತೊಬ್ರು ಕೂಡ ಕರೆ ಮಾಡಬಹುದು. ಮಾಡಿದ್ರಾ?
2: ತಾಯಿಂದ ಅಂತ್ಯಾಗಿದೆ ಅಕ್ಷರ. ಹಲೋ ಹಲೋ, ನಮಸ್ತೆ, ಯಾರು ಹೋಗಿ ಇಲ್ಲಿಂದ? ಹಲೋ
1: ನಮಸ್ತೆ, ಸ್ವಲ್ಪ ರೇಡಿಯೋದಿಂದ ದೂರ ಬನ್ನಿ. ಹಲೋ,
4: ದಿನೇಶ್ ಅಂತ.
2: ದಿನೇಶ್ ಎಲ್ಲಿಂದ?
4: ಗಾಳಿಬೀಡು.
2: ಗಾಳಿಬೀಡಿಂದ. ಅಕ್ಷರ ನಿಮಗೆ ದ
4: ಅಕ್ಷರ ಗೊತ್ತಾಗಿದೆ
2: ಸರ್? ಹೇಳಿ, ಈಗ ಹಾಡೇಳಿ.
4: ದೇವಣ್ಣ ನಿನ್ನ ಮೇಲೆ ಮನಸ್ಸನ್ನ ಹೆಂಗೈತೆ ಅಣ್ಣು ನೋಡಣ್ಣ.
1: ಆದ್ರೆ ಸಮಯ
2: ಆಗ್ತಾ ಇದೆ,
1: ಆಗ್ತಾ ಇದೆ, ಹಾಗಾಗಿ ನಾ ಅಕ್ಷರದಿಂದ ಅಂತ್ಯ ಆಗಿದೆ. ಧನ್ಯವಾದ ನಿಮ್ಮ ಅಭಿಪ್ರಾಯಕ್ಕೆ. ಇನ್ನು ಅವಿನಾಶ್, ಸಮಯ ಅಂತೂ ನೀವು ಹೇಳ್ಬಿಟ್ಟಿದ್ದೀರಾ. ಯಾರನ್ನು ಕಾಯಲ್ಲ, ಸಮಯ ಅಮೂಲ್ಯವಾದದ್ದು. ನಮ್ಮ ಆಕಾಶವಾಣಿಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಈಗಾಗಲೇ ಪ್ರಸಾರ ಆಗಿದೆ, ಆಗ್ತವೆ ಕೂಡ. ಯಾವಾಗ ಅಂತ ಕೇಳಿದ್ರೆ ಅದು ಸಾಧ್ಯ ಆಗಲ್ಲ, ಯಾಕೆಂದ್ರೆ ನಾವು ಏಕಾಏಕಿ ಪ್ರಸಾರ ಮಾಡೋಕ್ಕಾಗಲ್ಲ, ನಾವು ಅನುಮತಿಯನ್ನ ಪಡೀಬೇಕು, ಸ್ವಲ್ಪ ಸಮಯ ತಗೊಳ್ಳುತ್ತೆ ಅಲ್ವಾ. ಹಾಗಾಗಿನೇ ಅಂತ್ಯಾಕ್ಷರಿ ಕಾರ್ಯಕ್ರಮವನ್ನು ಈಗ ಆರಂಭ ಮಾಡಿದ್ದು. ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ನಮಸ್ಕಾರ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ತಾಂತ್ರಿಕ ಸಹಕಾರ ಯಾರು?
2: ತಾಂತ್ರಿಕ ಸಹಕಾರ ನಾಗರಾಜ್, ಕೆಜೆ, ಉದಯ ಕುಮಾರ್ ಹಾಗೂ ಲೋಕೇಶ್. ಹಾಗೆ ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ.
1: ಪ್ರಸ್ತುತಿ ಅವಿನಾಶ್, ಕೆ ಎಲ್. ಇನ್ನು ನಮ್ಮ ಶ್ರೋತೃಗಳ ಭೇಟಿ ಯಾವಾಗ?
2: ಮುಂದಿನ ಭಾನುವಾರ.
1: ಮುಂದಿನ ಭಾನುವಾರ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ. ಇನ್ನು ಸೋಮವಾರ, ಬುಧವಾರ, ಶುಕ್ರವಾರ ನನ್ನೆದೇ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮ ಇರುತ್ತೆ, ಭಾಗವಹಿಸಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಹಾಗೂ ಪ್ರಯತ್ನಿಸಿದ ಎಲ್ಲ ಶ್ರೋತೃಗಳಿಗೆ ಮರಳಿ ಯತ್ನವ ಮಾಡಿ ಅಂತ ಹೇಳ್ತಾ ನಮಸ್ಕಾರವನ್ನ ಹೇಳೋಣ. ಶುಭ ಸಮಯ.
2: ಇದುವರೆಗೆ ನೇರ ಪ್ರಸಾರದಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮ ಸ್ವರ ಸಾಂಗತ್ಯ ಅಂತ್ಯಾಕ್ಷರಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು. ಈಗ ಸಮಯ 12:00 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮೈ ಭಾರತ್ ವಿಕಸಿತ ಭಾರತ ಸಂಕಲ್ಪ ಅಭಿಯಾನಕ್ಕಾಗಿ ನಶಾಮುಕ್ತ ಯುವಜನತೆ ಧ್ಯೇಯದೊಂದಿಗೆ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ಮಾದಕ ವಸ್ತು ಮುಕ್ತ ಭಾರತ 100 ವಾರಗಳ ಅಭಿಯಾನಕ್ಕೆ ಇಂದು ದೇಶಾದ್ಯಂತ ಚಾಲನೆ ನೀಡಿದೆ. ನಶಾಮುಕ್ತ ಭಾರತ ಅಭಿಯಾನವು ಓರ್ವ ವ್ಯಕ್ತಿ, ಕುಟುಂಬ ಹಾಗೂ ಸಮಾಜ ಸೇರಿದಂತೆ ರಾಷ್ಟ್ರದ ಒಳಿತಿಗಾಗಿ ರೂಪುಗೊಂಡಿದೆ. ದೇಶದ ಯುವ ಶಕ್ತಿಯ ತನು ಮನ ಆತ್ಮಶುದ್ಧಿಯ ಜಾಗೃತಿಗಾಗಿ ಈ ಅಭಿಯಾನ ಆಯೋಜಿತವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದರು. ನಶಾಮುಕ್ತ ಯುವ ಫಾರ್ ವಿಕಸಿತ ಭಾರತ ಸಂಕಲ್ಪ ಅಭಿಯಾನ್ ಕಾರ್ಯಕ್ರಮದಲ್ಲಿ ವರ್ಚುವಲ್ ವೇದಿಕೆಯಲ್ಲಿ ಪಾಲ್ಗೊಂಡು ದೇಶದ ಯುವ ಜನರನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಮಾದಕ ವಸ್ತುಗಳ ಬಳಕೆಯಿಂದ ಯುವಜನತೆ ದೂರವಿದ್ದು ತಮ್ಮ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಿಕೊಳ್ಳಬೇಕು ಎಂದು ಪ್ರಧಾನಮಂತ್ರಿ ಕರೆ ನೀಡಿದರು. ಹೊಸದಿಲ್ಲಿಯಲ್ಲಿ ಕೇಂದ್ರ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಖಾತೆ ಸಚಿವ ಮನ್ಸುಖ್ ಮಾಂಡವೀಯ ನಶಾಮುಕ್ತ ಭಾರತ ಧ್ಯೇಯದೊಂದಿಗೆ ಆಯೋಜಿತ 84ನೇ ಆವೃತ್ತಿಯ ಸಂಡೇಸ್ ಆನ್ ಬೈಸಿಕಲ್ ಅಭಿಯಾನದಲ್ಲಿ ಪಾಲ್ಗೊಂಡರು. ಬಾಗಲಕೋಟೆ ಜಿಲ್ಲೆ ಇಳಕಲ್ಲಿನ ಶ್ರೀ ವಿಜಯ ಮಹಾಂತೇಶ ಸಂಸ್ಥಾನ ಮಠದ ಡಾ ಮಹಾಂತ ಶಿವಯೋಗಿಗಳ ಜನ್ಮ ದಿನಾಚರಣೆ ಹಿನ್ನೆಲೆ ವ್ಯಸನಮುಕ್ತ ದಿನಾಚರಣೆ ಜನಜಾಗೃತಿ ಜಾಥಾಗಳು ರಾಜ್ಯಾದ್ಯಂತ ಜರುಗಿದವು. ವ್ಯಸನಗಳಿಂದ ಮುಕ್ತರಾಗಲು ಆಪ್ತ ಸಮಾಲೋಚನೆಗಾಗಿ ಟೆಲಿಮನಸ್ ಉಚಿತ ಸಹಾಯವಾಣಿ 144416 ಸಂಪರ್ಕಿಸುವಂತೆ ಡಿಮಾನ್ಸ್ ಕೋರಿದೆ. ಬೀದರ್ ಜಿಲ್ಲೆ ಬಸವ ಕಲ್ಯಾಣದ ಅನುಭವ ಮಂಟಪದ ಕಾಮಗಾರಿಯನ್ನು ಶೀಘ್ರ ಪೂರ್ಣಗೊಳಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚಿಸಿದ್ದಾರೆ. ಬೆಂಗಳೂರಿನ ವಿಧಾನಸೌಧದಲ್ಲಿ ಅಭಿವೃದ್ಧಿ ಪ್ರಾಧಿಕಾರಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಅವರು ಮಾತನಾಡಿದರು. ಸುಸ್ಥಿರ ಜೀವನದ ಭದ್ರ ಅಡಿಪಾಯಕ್ಕಾಗಿ ಸ್ತನ್ಯಪಾನ ಪರಿಣಾಮಕಾರಿ ವಿಧಾನಗಳನ್ನು ಸುದೃಢಗೊಳಿಸೋಣ ಎಂಬ ಧ್ಯೇಯದೊಂದಿಗೆ ವಿಶ್ವ ಸ್ತನ್ಯಪಾನ ದಿನಾಚರಣೆ ಕಾರ್ಯಕ್ರಮವನ್ನು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಎಂಸಿಎಚ್ ಆಸ್ಪತ್ರೆಯಲ್ಲಿ ಆಯೋಜಿಸಲಾಯಿತು. ತಾಯಂದಿರು ಮಗು ಜನಿಸಿದ ಕ್ಷಣದಿಂದ 6 ತಿಂಗಳವರೆಗೆ ತಪ್ಪದೇ ಎದೆಹಾಲು ಮಾತ್ರ ನೀಡಬೇಕು ಹಾಗೂ ಎದೆಹಾಲಿನ ಮಹತ್ವವನ್ನು ಇತರರಿಗೂ ತಿಳಿಸಬೇಕು ಎಂದು ಜಿಲ್ಲಾ ಆರ್ಸಿಎಚ್ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯಾಧಿಕಾರಿ ಡಾ ಜಂಬಯ್ಯ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ತಾಯಂದಿರು ಮಗುವಿಗೆ ಹುಟ್ಟಿದ ತಕ್ಷಣದಿಂದ 6 ತಿಂಗಳವರೆಗೆ ಎದೆಹಾಲು ಬಿಟ್ಟು ಬೇರೆ ಏನು ನೀಡಬಾರದು. ಮುಂಚೆ ಎಲ್ಲ ನವಜಾತ ಶಿಶುಗಳಿಗೆ ಜೇನುತುಪ್ಪ ಹಾಕೋದು, ಸಕ್ಕರೆ ಕುಡಿಸೋದು ಅದೆಲ್ಲ ಇತ್ತು, ಅದನ್ನೆಲ್ಲ ನಿಲ್ಲಿಸಬೇಕಾಗುತ್ತೆ. ಈಗ ತಾಯಿ ಎದೆಹಾಲು ಕೊಡೋದ್ರಿಂದ ತಾಯಿ ಮತ್ತು ಮಗು ಇಬ್ಬರಿಗೂ ಬಹಳ ಬೆನಿಫಿಟ್ಸ್ ಇರುತ್ತೆ. ತಾಯಿಗೆ ಏನಂದ್ರೆ ಮುಂಬರುವ ದಿನಗಳಲ್ಲಿ ಯಾವ್ದೇ ತರದ ಅಂಡಾಶಯ ಕ್ಯಾನ್ಸರ್ ಇರ್ಬೋದು, ಬ್ರೆಸ್ಟ್ ಕ್ಯಾನ್ಸರ್ ಇದನ್ನೆಲ್ಲ ನಿಯಂತ್ರಣಗೊಳ್ಳುತ್ತೆ. ಜೊತೆಗೆ ಎದೆಹಾಲು ಉಣಿಸೋದ್ರಿಂದ ರಕ್ತಸ್ರಾವ ಆಗೋದನ್ನು ಕಡಿಮೆ ಆಗುತ್ತೆ, ಮತ್ತೆ ಮಗುಗೆ ಏನಾಗುತ್ತಲ್ಲ ರೆಡಿ ಫುಡ್ ಇದ್ದಂಗೆ ಇರುತ್ತೆ. ಎದೆ ಹಾಲಿನಲ್ಲಿ ಮೊದಲ 3 ದಿನದಲ್ಲಿ ಕೊಲೆಸ್ಟ್ರಾಮ್ ಅಂತ ಇರುತ್ತೆ, ಅದೇ ಲಸಿಕೆ ರೋಗ ನಿರೋಧಕ ಶಕ್ತಿಗಳು ಅದರಲ್ಲಿ ಇರುತ್ತೆ.
0: ಹಿರಿಯ ನಾಟಕಕಾರ ಟಿಎನ್ ಸೀತಾರಾಮ್, ಬಹುಮುಖಿ ವಿದ್ವಾಂಸ ಡಾಕ್ಟರ್ ತಾಲ್ತಜೆ ವಸಂತಕುಮಾರ್ ಅವರಿಗೆ ಈ ಬಾರಿಯ ಶಿವರಾಮ ಕಾರಂತ ಪ್ರಶಸ್ತಿ ನೀಡಿ ಗೌರವಿಸಲು ನಿರ್ಧರಿಸಲಾಗಿದೆ ಎಂದು ಮೂಡುಬಿದಿರೆಯ ಶಿವರಾಮ ಕಾರಂತ ಪ್ರತಿಷ್ಠಾನದ ಪ್ರಧಾನ ಕಾರ್ಯದರ್ಶಿ ಜಯಪ್ರಕಾಶ್ ಮಾವಿನಕುಳಿ ತಿಳಿಸಿದ್ದಾರೆ. ನೈಋತ್ಯ ರೈಲ್ವೆ ಮೈಸೂರು ವಿಭಾಗಕ್ಕೆ ಒಳಪಟ್ಟ ಸಕಲೇಶಪುರ ಮಂಗಳೂರು ರೈಲ್ವೆ ಮಾರ್ಗದ ಎಡಕುಮರಿ ಶ್ರೀವಾಕಿಲು ನಿಲ್ದಾಣಗಳ ಮಧ್ಯೆ ಗುಡ್ಡ ಜರಿತ ಸಂಭವಿಸಿದೆ. ಇದರಿಂದ ರೈಲ್ವೆ ಹಳಿಗಳ ಮೇಲೆ ಮಣ್ಣು ಬಿದ್ದಿದ್ದು ರೈಲು ಸಂಚಾರ ವ್ಯತ್ಯಯವಾಗಿದೆ ಎಂದು ನೈಋತ್ಯ ರೈಲ್ವೆ ವಿಭಾಗದ ಅಧಿಕಾರಿಗಳು ತಿಳಿಸಿದ್ದಾರೆ. ತೀವ್ರ ಮಳೆ ಹಿನ್ನೆಲೆ ಗುಡ್ಡ ಜರಿತ ಸಂಭವಿಸಿದ ಸ್ಥಳದಲ್ಲಿ ಮಣ್ಣಿನ ತೆರವು ಕಾರ್ಯಾಚರಣೆ ನಿಧಾನಗತಿಯಲ್ಲಿ ಸಾಗಿದೆ ಎಂದು ತಿಳಿಸಿದ್ದಾರೆ. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಷ್ಟ್ರೀಯ

ಮಾನದಂಡಗಳಿಗೆ ಅನುಗುಣವಾಗಿ ಪರಿಷ್ಕೃತ ಬಿಫಾರ್ಮ್ ಪಠ್ಯಕ್ರಮವನ್ನು ಸಿದ್ಧಪಡಿಸಿದ ದೇಶದ ಮೊದಲ ಸರ್ಕಾರಿ ವಿಶ್ವವಿದ್ಯಾಲಯವಾಗಿದೆ ಎಂದು ಕುಲಪತಿ ಡಾ ಭಗವಾನ್ ಬಿಸಿ ಹೇಳಿದರು. ಬೆಂಗಳೂರಿನಲ್ಲಿ ಫಾರ್ಮಸಿ ಕೌನ್ಸಿಲ್ ಆಫ್ ಇಂಡಿಯಾ ಸಹಯೋಗದಲ್ಲಿ ಆಯೋಜಿತ ಕಾರ್ಯಕ್ರಮದಲ್ಲಿ ಪರಿಷ್ಕೃತ ಪಠ್ಯಕ್ರಮ ಅನಾವರಣಗೊಳಿಸಿ ಅವರು ಮಾತನಾಡಿದರು. ಕೊಡಗು ಜಿಲ್ಲೆಯಲ್ಲಿ ಭಾರೀ ಮಳೆಯಾಗುತ್ತಿರುವ ಹಿನ್ನೆಲೆ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯದ ಒಳಹರಿವಿನಲ್ಲಿ ವ್ಯಾಪಕ ಹೆಚ್ಚಳ ಕಂಡಿದೆ. ಇಂದು ಕೃಷ್ಣರಾಜಸಾಗರ ಜಲಾಶಯದ ನೀರಿನ ಮಟ್ಟ 96.90 ಅಡಿಗಳಿಗೆ ತಲುಪಿದೆ. ಗದಗ ಜಿಲ್ಲಾ ಪಂಚಾಯಿತಿ ಮುಖ್ಯ ಯೋಜನಾಧಿಕಾರಿ ಎಎ ಕಂಬಳಿ ಮಠ ಜಿಲ್ಲಾ ತರಬೇತಿ ಸಂಸ್ಥೆಯಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಗಳ ಅನುಷ್ಠಾನ ಕಾರ್ಯಾಗಾರಕ್ಕೆ ಚಾಲನೆ ನೀಡಿದರು. ಉತ್ತರ ಕನ್ನಡ ಜಿಲ್ಲೆ ಸ್ವೀಪ್ ಸಮಿತಿ ಕಾರವಾರದ ವನಸಿರಿ ಭವನದಲ್ಲಿ ಮಹಿಳಾ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಾಗಿ ಆಯೋಜಿಸಿದ್ದ ಸ್ವಯಂ ರಕ್ಷಣೆ ತರಬೇತಿ ಶಿಬಿರಕ್ಕೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಚಾಲನೆ ನೀಡಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಕ್ಕೆ.

0: ಆಕಾಶವಾಣಿ ವನಿತಾ ವಿಹಾರ.
1: ಸ್ನೇಹಿತರೆ, ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ತಾಯಿಯ ಹಾಲು ಮೊದಲ ರಕ್ಷಣೆ ಮೊದಲ ಪೋಷಣೆ ವಿಶ್ವ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ಮಕ್ಕಳ ತಜ್ಞರಾದ ಡಾಕ್ಟರ್ ರಶ್ಮಿ ಪ್ರಶಾಂತ್ ಅವರೊಂದಿಗೆ ಮಾತುಕತೆ. ಮಾತುಕತೆಯಲ್ಲಿ ಜೊತೆಯಾಗಲಿದ್ದಾರೆ ಆಶಾ. ಕೇಳಿ, ವಿಶ್ವ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ.
2: ಎಲ್ರಿಗೂ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಿಮ್ಗೆಲ್ರಿಗೂ ತಿಳಿದಿದೆ, ಆಗಸ್ಟ್ 1ರಿಂದ ಆಗಸ್ಟ್ 7ನೇ ತಾರೀಕು ತನಕ ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್ ಅನ್ನ ನಾವು ಆಚರಿಸ್ತೀವಿ ಅಂತ. ತಾಯಿಯ ಹಾಲು ಮಗುವಿಗೆ ಮೊದಲ ರಕ್ಷಣೆ ಮೊದಲ ಪೋಷಣೆ, ಈ ವಿಷಯದ ಕುರಿತು ಇವತ್ತು ನಮ್ ಜೊತೆ ವಿಷಯವನ್ನ ಮಾತಾಡೋದಿಕ್ಕೆ ಮಕ್ಕಳ ತಜ್ಞರಾದ ಡಾಕ್ಟರ್ ರಶ್ಮಿ ಪ್ರಶಾಂತ್ ಅವರು ನಮ್ ಜೊತೆ ಇದ್ದಾರೆ. ಡಾಕ್ಟರ್ ರಶ್ಮಿ ಅವರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ಧನ್ಯವಾದಗಳು ಆಶಾ ಅವರೇ.
2: ಈಗ ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್ ಆಗಸ್ಟ್ 1ನೇ ತಾರೀಕಿಂದ 7ನೇ ತಾರೀಕು ತನಕ ಆಚರಿಸ್ತಾ ಇದ್ದಾರಲ್ಲ, ಸೊ ಈ ಸಪ್ತಾಹದ ಮಹತ್ವದ ಬಗ್ಗೆ ನಮ್ಮ ಶ್ರೋತೃಗಳಿಗೆ ತಿಳಿಸ್ಕೊಡ್ತೀರಾ?
3: ನೋಡಿ, ಈ ಸ್ತನ್ಯಪಾನ ಅನ್ನೋದು ಏನು ಅಂತಂದ್ರೆ, ತಾಯಿಯ ಮೂಲಕ ಮಗುವಿಗೆ ಕೊಡ್ತಾ ಇರ ಮೊದಲನೇ ಒಂದು ಬಹುಮಾನ, ಗಿಫ್ಟ್, ಅದರ ಆರೋಗ್ಯಕ್ಕೆ ಕೊಡುವಂತ ಬಹುಮಾನ. ಸೊ ಎಲ್ಲರೂ ಇದರ ಮಹತ್ವವನ್ನು ವಿಶ್ವದಾದ್ಯಂತ ಅರಿತುಕೊಳ್ಳಕ್ಕೋಸ್ಕರನೇ ಈ ಸ್ತನ್ಯಪಾನ ಸಪ್ತಾಹ ಅಂತ ಹೇಳಿ ಆಗಸ್ಟ್ 1ನೇ ವೀಕ್ ವಿಶ್ವದಾದ್ಯಂತ ಆಚರಿಸಲಾಗುತ್ತದೆ.
2: ಹುಟ್ಟಿದ ಮಗುವಿಗೆ ಮೊದಲ 1 ಗಂಟೆ ಒಳಗಡೆ ತಾಯಿ ಹಾಲ್ ಉಣಿಸ್ಬೇಕು, ನಾರ್ಮಲ್ ಡೆಲಿವರಿ ಆದ್ರೆ. ಅಂಡ್ ಸಿಜೇರಿಯನ್ ಆದ್ರೆ ಸ್ವಲ್ಪ ಟೈಮ್ ತಗೋಬಹುದು, 4 ಅವರ್ಸ್ ಒಳಗಡೆ ಕೂಡಿಸ್ಬೇಕು ಅಂತ ಹೇಳ್ತಾರೆ. ಯಾಕೆ ಇದು 1 ಗಂಟೆ ಒಳಗಡೆ ಹಾಲು ಉಣಿಸ್ಬೇಕು ಅನ್ನೋದು ಯಾಕೆ ತುಂಬಾ ಇಂಪಾರ್ಟೆಂಟ್ ಡಾಕ್ಟರ್ ರಶ್ಮಿ ಅವರೇ?
3: ಏನು ಅಂತಂದ್ರೆ, ಈ ಫಸ್ಟ್ ಬರುವಂತ ಹಾಲಿಗೆ ನಾವು ಫಸ್ಟ್ ಈ 3ರಿಂದ 5 ದಿನದವರೆಗೂ ಬರೋ ಹಾಲಿಗೆ ನಾವು ಕೊಲೆಸ್ಟ್ರಾಮ್ ಅಂತ ಕರಿತೀವಿ. ಮಗು ಇದೆಯಲ್ಲ, ಹುಟ್ಟಿದ ತಕ್ಷಣ ತುಂಬಾ ಆಕ್ಟಿವ್ ಆಗಿರುತ್ತೆ, ಸೊ ಅದು ಬೇಗ ಹೊಂದ್ಕೊಳ್ಳುತ್ತೆ ಹಾಲು ಕುಡಿಸಬೇಕಾದ್ರೆ. ಅದಕ್ಕೋಸ್ಕರ ಇದನ್ನ ಆದಷ್ಟು ಬೇಗ ನಾವು ಹುಟ್ಟಿದ ತಕ್ಷಣನೇ ಅಂತ ಹೇಳ್ತೀವಿ, ಅಟ್ಲೀಸ್ಟ್ 1 ಗಂಟೆ ಒಳಗೆ, ಮತ್ತೆ ಸಿಜೇರಿಯನ್ ಆದಾಗ 4 ಗಂಟೆ ಒಳಗೆ ಅಂತ ಹೇಳ್ತೀವಿ. ಆದ್ರೂ ಆದಷ್ಟು ಬೇಗ ಡೆಲಿವರಿ ರೂಮ್ ಅಲ್ಲೇ ಓಟಿ ಒಳಗೇನೆ ಮಗುಗೆ ಎದೆಗೆ ಹಾಕೋದು ಬಹಳ ಮುಖ್ಯ. ಇದರಿಂದ ಏನಾಗುತ್ತೆ, ಮಗು ಹಾಲ್ ಚೀಪಿದ ತಕ್ಷಣ ಒಂದು ಕೊಲೆಸ್ಟ್ರಾಮ್ ಪ್ಲಗ್ ಅಂತ ಇರುತ್ತೆ, ಅದು ಮಗು ಎಷ್ಟು ಜೋರಾಗಿ ಚೀಪುತ್ತೆ ಅಂದ್ರೆ 150 ಸೆಂಟಿಮೀಟರ್ ನೀರಿನ ಪ್ರೆಷರ್ ಅಲ್ಲಿ ಮಗು ಚೀಪುತ್ತೆ. ಅವಾಗ ಆ ಕೊಲೆಸ್ಟ್ರಾಮ್ ಪ್ಲಗ್ ರಿಲೀಸ್ ಆಗಿದ ತಕ್ಷಣನೇ ಹಾಲು ಚಿಮ್ಮುತ್ತೆ, ಇದರಿಂದ ಆಕ್ಸಿಟೋಸಿನ್ ಹಾರ್ಮೋನ್ ಉತ್ಪತ್ತಿ ಆಗುತ್ತೆ. ಈ ಹಾರ್ಮೋನ್ ಇದೆಯಲ್ಲ, ಡೆಲಿವರಿ ಆಗಿದ ತಕ್ಷಣನೇ ಈ ಗರ್ಭಕೋಶ ಏನು ಕಂಟ್ರಾಕ್ಟ್ ಆಗಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅದರಿಂದ ಏನಾಗುತ್ತೆ, ತಾಯಿಗೆ ಕೂಡ ರಕ್ತಸ್ರಾವ ಕಡಿಮೆ ಆಗಿ ಅವಳಿಗೂ ಕೂಡ ರಕ್ತಹೀನತೆಯಿಂದ ರಕ್ಷಿಸುತ್ತೆ. ಇದರ ಜೊತೆಗೆ ಹೊಂದಾಣಿಕೆಗೆ ಬೋತ್ ಆಕ್ಸಿಟೋಸಿನ್ ಮತ್ತೆ ಪ್ರೊಲಾಕ್ಟಿನ್ ಹಾರ್ಮೋನ್ಗಳು ಉತ್ಪತ್ತಿಯಿಂದ ಹೊಂದ್ಕೊಳ್ಳುತ್ತೆ ಮಗು.
2: ಕೆಲವರಿಗೆ ಹಳದಿ ಬಣ್ಣದ ಹಾಲು, ನೀವು ಹೇಳಿದ್ರೆ ಕೊಲೆಸ್ಟ್ರಾಮ್ ಅಂತ, ಅದರ ಬಗ್ಗೆ ಕೆಲವರಿಗೆ ತಪ್ಪು ಕಲ್ಪನೆಗಳಿವೆ. ಸೊ ನಾವು ಯೂಶಲಿ ಹಾಸ್ಪಿಟಲ್ ಗಳಲ್ಲಿ ನೋಡಿದೀವಿ, ಅದನ್ನ ಬಿಸಾಕ್ಬೇಕು ಅಂತ ಹೇಳ್ತಾರೆ, ಅದು ಒಳ್ಳೆ ಹಾಲಲ್ಲ ಅಂತ ಮಾತುಗಳು ಕೇಳ್ಬರುತ್ತೆ. ಅದರ ನಿಜವಾದ ಮಹತ್ವ ಏನು, ನಮ್ ಜನರಿಗೆ ಅದ್ರ ಬಗ್ಗೆ ನಿಜವಾಗ್ಲೂ ತಿಳಿಲೇಬೇಕು ಈಗಿನ ಸಂದರ್ಭದಲ್ಲಿ.
3: ಈ ಕೊಲೆಸ್ಟ್ರಾಮ್ ಅನ್ನೋದು ಲಿಕ್ವಿಡ್ ಗೋಲ್ಡ್ ಅಂತೀವಿ ನಾವು, ಅಂದ್ರೆ ಅದು ಅಷ್ಟು ಪೋಷಕಾಂಶ ತುಂಬಿದ ಹಾಲು. ಇದು ನೀವು ಹೇಳ್ದಂಗೆ ಹಳದಿ ಬಣ್ಣದ್ದಾಗಿರುತ್ತೆ ಮತ್ತೆ ಗಟ್ಟಿಯಾಗಿರುತ್ತೆ. ಇದರಲ್ಲಿ ಅತಿ ಹೆಚ್ಚು ಪೋಷಕಾಂಶಗಳು, ವಿಟಮಿನ್ ಎ ಮತ್ತೆ ಇಮ್ಯುನೋಗ್ಲೋಬುಲಿನ್ಸ್ ಏನಂತ

0: ಅದ್ರ ಅದು ಹೆಚ್ಚಾಗಿರುತ್ತೆ. ಆದ್ರಿಂದ ರೋಗ ನಿರೋಧಕ ಶಕ್ತಿ ಇದರಲ್ಲಿ ಹೆಚ್ಚಾಗಿದ್ದು ಮಗುವಿಗೆ ವಾಂತಿ ಭೇದಿ ಮತ್ತೆ ಜ್ವರ, ನಿಮೋನಿಯಾ ಮತ್ತೆ ಯಾವುದೇ ಕಾಯಿಲೆಗಳಿಂದ ಮಗುನ ರಕ್ಷಣೆ ಮಾಡುತ್ತೆ. ಜೊತೆಗೆ ಇದರಲ್ಲಿ ವಿಟಮಿನ್ ಎ ಹೆಚ್ಚಾಗಿರೋದ್ರಿಂದ ಹಸಿರು ಬಣ್ಣದ ಕಕ್ಕಸ್ ಏನ್ ಮಗು ಹೊಟ್ಟೆಯಲ್ಲಿ ಇರುತ್ತಲ್ಲ ಕ್ಲೀನ್ ಆಗಿ ಪಾಸ್ ಆಗುತ್ತೆ. ಅದರಿಂದ ಮಗುವಿಗೆ ಕಾಮಾಲೆ ಜಾಂಡಿಸ್ ಅಂತ ಏನಂತೀವಿ, ಇದರಿಂದ ನಾವು ಮಗುವನ್ನ ರಕ್ಷಿಸಬಹುದು.
1: 6 ತಿಂಗಳ ತನಕ ಚಿಕ್ಕ ಮಗುವಿಗೆ ಬರೀ ತಾಯಿಯ ಹಾಲನ್ ಮಾತ್ರ ಕುಡಿಸ್ಬೇಕು ಅಂತ ಹೇಳ್ತಾರೆ, ಬೇರೆ ಏನನ್ನು ಕೊಡಬಾರ್ದು, ಒಂದ್ ತೊಟ್ಟು ನೀರು ಕೊಡಬಾರ್ದು. ಈ ತಾಯಿಯ ಹಾಲೆ ಸಾಕು ಅಂತ ಹೇಳಕ್ಕೆ ಏನಾದ್ರೂ ಒಂದು ರೀಸನ್ ಬೇಕಲ್ವಾ ಡಾಕ್ಟರ್ ರಶ್ಮಿ ಅವರೇ? ಸೊ ಅದಕ್ಕೆ ಏನಾದ್ರೂ ವೈಜ್ಞಾನಿಕ ಕಾರಣಗಳಿದೆಯಾ?
0: ಕೊಲೆಸ್ಟ್ರಾಲ್ ಏನಿದೆಯೋ ಇದು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿ ಆಗುವಂತದ್ದು, ಒಂದ್ 10 ml ಬಂದ್ರೆ ಹೆಚ್ಚು. ಮಗುವಿಗೆ ಹುಟ್ಟಿದಾಗ ಹೊಟ್ಟೆಯ ಗಾತ್ರ ಇರದೇ ಬರೀ 20 ml ನಷ್ಟು. ಸೊ ತಪ್ಪು ಕಲ್ಪನೆಗಳು ಏನು ಅಂತಂದ್ರೆ ಇದು ಅಶುದ್ಧ ಹಾಲು, ಇದು ಸಾಕಾಗಲ್ಲ ಅನ್ನೋದೆಲ್ಲ ಇದು ಎಲ್ಲ ತಪ್ಪು ಕಲ್ಪನೆಗಳು. ಸೊ ಇವನ್ ಈ 10 ml ಹಾಲು ಕೊಟ್ಟರು ಸಹ ಮಗುವಿಗೆ ಹೊಟ್ಟೆ ತುಂಬುತ್ತೆ. ಈ ಮಗುವಿನ ಹೊಟ್ಟೆಯ ಗಾತ್ರ ದಿನ ದಿನ ದಿನ ಹೆಚ್ಚಾಗುತ್ತೆ. ಹುಟ್ಟಿದಾಗ ಬರೀ 20 ml ಅಷ್ಟಿರೋ ಹೊಟ್ಟೆ ಒಂದು ವರ್ಷದಷ್ಟೊತ್ತಿಗೆ 200 ml ಗಾತ್ರ ಅದು ದೊಡ್ಡದಾಗುತ್ತೆ. ಇದು ದಿನ ದಿನ ಆಗುವಂತ ಕ್ರಿಯೆ. ನಮ್ಮಲ್ಲಿ ಏನು ತಪ್ಪು ಭಾವನೆ ಅಂದ್ರೆ ಸಾಕಾಗಲ್ಲ, ಹಾಲು ಸಾಕಾಗಲ್ಲ ಅಂತ ಏನ್ ಮಾಡ್ತಾರೆ ಅವರು, ಮೇಲಿನ ಹಾಲು ಆಗ್ಲಿ ಸಕ್ಕರೆ ನೀರಾಗ್ಲಿ ಇದನ್ನೆಲ್ಲ ಹಾಕೋ ಮತ್ತೆ ಹುಟ್ಟಿದ ತಕ್ಷಣ ಇದನ್ನ ಕೊಡೋ ಅಂತ ಒಂದು ರೂಢಿ ಇರುತ್ತೆ. ಸೊ ಇದರಿಂದ ನಾವು ಮಗುವಿಗೆ ಬರೋ ಸಿಗುವ ಮೊದಲನೇ ರಕ್ಷಣೆ ಏನು ಇದನ್ನ ನಾವು ತಪ್ಪಿಸಿದ ಹಾಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ಇದು ಕಡಿಮೆ ಅಲ್ಲಿದ್ರು ಪರವಾಗಿಲ್ಲ, ಈ ಹೆಚ್ಚು ಪೋಷಕಾಂಶ ಯುಕ್ತ ಈ ಕೊಲೆಸ್ಟ್ರಾಲ್ನ ನೀಡಬೇಕು.
1: ತಾಯಿ ಹಾಲು ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೇಗೆ ಹೆಚ್ಚುತ್ತೆ ಡಾಕ್ಟರ್?
0: ಇದರಲ್ಲಿ ಇಮ್ಯುನೋಗ್ಲೋಬುಲಿನ್ಸ್ ಅಂತ ಏನನ ಹೇಳಿದ್ನಲ್ಲ ಇದು ಹೇರಳವಾಗಿರುತ್ತೆ, ಮತ್ತೆ ಕರೆಕ್ಟ್ ಆಗಿ ಪ್ರಮಾಣದಲ್ಲಿ ಪ್ರೋಟೀನ್ ಮತ್ತೆ ಕಡಿಮೆ ಸಕ್ಕರೆ ಮತ್ತೆ ಕಡಿಮೆ ಕೊಬ್ಬು ಇದ್ದು ಇದು ಮಗುವಿಗೆ ಕೊಲೆಸ್ಟ್ರಾಲ್ ಕುಡಿದ ತಕ್ಷಣ ಏನಾಗುತ್ತೆ ಬಾಯಿಂದ ಹಿಡಿದು ಜಠರ ಹೊಟ್ಟೆ ಕರುಳಿಗೆ ಮತ್ತೆ ಗುದ್ದದ್ವಾರ ತನಕ ಒಂದು ಲೈನಿಂಗ್ ಫಾರ್ಮ್ ಆಗುತ್ತೆ. ಆ ಲೈನಿಂಗ್ ಇಂದ ಯಾವುದೇ ಒಂದು ವಿಷಕಾರಿ ಸೂಕ್ಷ್ಮಾಣುಗಳು ಮಗುವಿನ ದೇಹದಲ್ಲಿ ಎಂಟರ್ ಆಗದೇ ಇರಂಗೆ ಇದು ತಡೆಯುತ್ತೆ. ಆದ್ದರಿಂದ ನಮ್ಗೆ ಸುಮಾರು ಇದರಿಂದ ಒಂದು 25% ಅಷ್ಟು ರೋಗಗಳು ನಾವು ಹೇಳಿದ್ನಲ್ಲ ಆಗ್ಲೇ ಆ ತರದನ್ನೆಲ್ಲ ನಾವು ತಡೆಗಟ್ಟಬಹುದು.
1: ತಾಯಿ ಹಾಲು ಉಣಿಸೋದ್ರಿಂದ ತಾಯಿ ಆರೋಗ್ಯಕ್ಕೂ ಪ್ರಯೋಜನಗಳಿದಾವೆ ಅಂತ ಡಾಕ್ಟರ್ಸ್ ಹೇಳ್ತಾರೆ. ಸೊ ಅದು ಯಾವ ರೀತಿ ಸಹಾಯಕ ಆಗುತ್ತೆ?
0: ತಾಯಿ ಹಾಲು ಉಣಿಸೋದ್ರಿಂದ ಏನಾಗುತ್ತೆ, ಪ್ರೆಗ್ನೆಂಟ್ ಅಲ್ಲೇ ಅವಳು ಏನು ಎಕ್ಸ್ಟ್ರಾ ಕ್ಯಾಲೋರಿ ಗೈನ್ ಮಾಡಿರ್ತಾಳಲ್ಲ ನಿರಾಯಾಸವಾಗಿ ಯಾವುದೇ ಎಕ್ಸಸೈಸ್ ಇಲ್ದಂಗೆ ಅವಳು ಕ್ಯಾಲೋರಿ ಲೂಸ್ ಮಾಡ್ಕೋಬಹುದು. ಇದರಿಂದ ಅವಳು ಮೊದಲನೇ ಅವಳು ಮೊದಲೇ ಇದ್ದಿದ್ ಗಾತ್ರಕ್ಕೆ ಅವಳು ಬರಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಎರಡನೇದು ತಾಯಿಗೆ ಹಾಲು ಬಿಸಿ ಮಾಡೋದು, ಬಾಟಲ್ ತೊಳೆಯೋದು ಈ ತರದ್ದೆಲ್ಲ ಒಂದು ತೊಂದರೆಗಳಿಂದ ಅದು ತಪ್ಪಿಸಬಹುದು. ಇದು ಡೈರೆಕ್ಟ್ ಆಗಿ ಬರೋಂತ ಹಾಲ್ ಆಗಿರೋದ್ರಿಂದ ಅವ್ರು ಯಾವುದೇ ಕಷ್ಟ ಇಲ್ದಂಗೆ ಖರ್ಚು ಇಲ್ದಂಗೆ ಆರಾಮಾಗಿ ಅವಳು ಹಾಲು ಉಣಿಸ್ಬಹುದು. ಇದ್ರ ಜೊತೆಗೆ ಬ್ರೆಸ್ಟ್ ಕ್ಯಾನ್ಸರ್ ಮತ್ತೆ ಓವೇರಿಯನ್ ಕ್ಯಾನ್ಸರ್ ಈ ತರದ ಕಾಯಿಲೆಗಳಿಂದ ಅವಳು ರಕ್ಷಣೆಯನ್ನ ಪಡೆಯಬಹುದು. ಮತ್ತೆ ಟೈಪ್ 2 ಡಯಾಬಿಟಿಸ್ ನಾವ್ ಏನ್ ಹೇಳ್ತೀವಲ್ಲ ಈಗ ದಪ್ಪ ಆಗೋದ್ರಿಂದ ಅವೆಲ್ಲ ಬೇಗ ಬರೋಂತ ಚಾನ್ಸಸ್ ಇರುತ್ತೆ. ಸೊ ಕ್ಯಾಲರಿ ಕಡಿಮೆ ಆಗೋದ್ರಿಂದ ಈ ತರದ್ದು ನಾವು ತೊಂದರೆಗಳಿಂದನೂ ತಾಯಿಗೆ ಒಂದು ರಕ್ಷಣೆ ಸಿಗುತ್ತೆ. ಮಾನಸಿಕವಾಗಿ ತಾಯಿ ಹಾಲು ಕುಡಿಸ್ತಾ ಒಳ್ಳೆ ಒಳ್ಳೆ ಹಾರ್ಮೋನ್ಗಳು ಉತ್ಪತ್ತಿ ಆಗುತ್ತೆ. ಇದರಿಂದ ಅವಳಿಗೆ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ. ಎಷ್ಟೊಂದ್ಸರಿ ನಾವು ನೋಡಿರಬಹುದು ತಾಯಿ ಹಾಲು ಕುಡಿಸ್ತಾ ಹಾಗೇ ನಿದ್ದೆಗೆ ಹೋಗ್ಬಿಡ್ತಾಳೆ. ದಟ್ಸ್ ಅ ವೆರಿ ಬಿಗ್ ಸ್ಟ್ರೆಸ್ ರಿಲೀಫ್ ಫಾರ್ ಮದರ್.
1: ಓಕೆ ಓಕೆ. ಮಗುವಿಗೆ ಸರಿಯಾದ ರೀತಿಯಲ್ಲಿ ಹಾಲು ಉಣಿಸುವ ವಿಧಾನ ಮತ್ತೆ ಮಗು ಈಗ ಲ್ಯಾಚ್ ಮಾಡ್ಕೋಬೇಕು ಅರಿಯೋಲಾ ಅಂಡ್ ನಿಪ್ಪಲ್ಗೆ, ಅದರ ಬಗ್ಗೆ ಕೆಲವು ಸಲಹೆಗಳನ್ನ ನೀಡ್ತಾರೆ. ಯಾಕಂದ್ರೆ ಮೋಸ್ಟ್ ಆಫ್ ದಿ ಮದರ್ಸ್ ಕಂಪ್ಲೇಂಟ್ ಏನಂದ್ರೆ ಮಗುಗೆ ಚಿಪಕ್ ಆಗ್ತಿಲ್ಲ, ಅದು ಕರೆಕ್ಟ್ ಆಗಿ ಲ್ಯಾಚ್ ಮಾಡ್ತಿಲ್ಲ, ಹಾಲ್ ಬರ್ತಿಲ್ಲ. ಸೊ ಒನ್ಸ್ ಲ್ಯಾಚಿಂಗ್ ಆದ್ರೆ ಆಟೋಮೆಟಿಕಲಿ ಹಾಲ್ ಬರುತ್ತೆ ಅಲ್ವಾ? ಸೊ ಒನ್ಸ್ ದ ಬೇಬಿ ಸ್ಟಾರ್ಟ್ ಸಕ್ಕಿಂಗ್ ಆಟೋಮೆಟಿಕಲಿ ಹಾಲು ಉತ್ಪತ್ತಿ ಆಗುತ್ತೆ. ಸೊ ಅದಕ್ಕೆ ಏನಾದ್ರು ಸಲಹೆಗಳನ್ನ ನೀಡ್ತೀರಾ?
0: ಈಗ ನೈಸರ್ಗಿಕವಾಗಿ ಮಗುವಿಗೆ ಒಂದು ರೂಟಿಂಗ್ ರಿಫ್ಲೆಕ್ಸ್ ಅಂತ ಇರುತ್ತೆ. ಎದೇನ ಮಗುವಿನ ಗಲ್ಲದ ಹತ್ರ ತಗೊಂಡು ಹೋಗಿದ ತಕ್ಷಣನೇ ಆಟೋಮೆಟಿಕಲಿ ಏನಾಗುತ್ತೆ, ಮಗು ಬಾಯಿ ಓಪನ್ ಆಗಿ ಅದು ಓಪನ್ ಮಾಡಿದ ತಕ್ಷಣ ನಾವು ಎದೇನ ಮಗುವಿನ ಬಾಯಿ ಒಳಗೆ ಇಡಬೇಕು, ಆವಾಗ ಅದು ಚೀಪೋದಕ್ಕೆ ಶುರು ಮಾಡುತ್ತೆ. ಇಲ್ಲಿ ನಾವು ಏನೇನು ನೋಡ್ಕೋಬೇಕು ಅಂತಂದ್ರೆ ಮಗು ಅಗಲವಾಗಿ ಬಾಯಿ ತೆಗೆದು ಮತ್ತೆ ಆದಷ್ಟು ನಿಪ್ಪಲ್ ಮತ್ತೆ ಏರಿಯೋಲಾ ಸುತ್ತ ನಿಪ್ಪಲ್ ಸುತ್ತನ ಕಪ್ಪು ಭಾಗ ಆದಷ್ಟು ಮಗುವಿನ ಬಾಯಿ ಒಳಗೆ ಹೋಗ್ಬೇಕು. ಇದಕ್ಕೆ ನಾವು ಅಟ್ಯಾಚ್ಮೆಂಟ್ ಅಂತೀವಿ. ಮಗು ಬಾಯಿ ಅಗಲವಾಗಿ ತೆಗೆದಿರ್ಬೇಕು ಮತ್ತೆ ತುಟಿ ಹೊರಗಡೆ ತಿರುಗಿರ್ಬೇಕು, ಆದಷ್ಟು ತಾಯಿ ಹತ್ರ ಇರಬೇಕು. ಮತ್ತೆ ಎರಡನೇದು ಮಗುವಿನ ಪೊಸಿಷನ್ ಕರೆಕ್ಟ್ ಆಗಿರ್ಬೇಕು, ಮಗು ತಾಯಿಯ ಕೆಳಗಡೆ ಇರಬೇಕು ಮತ್ತೆ

0: ಎಲ್ಬೋ ಮೇಲೆ ಮಗುವಿಗೆ ಸಪೋರ್ಟ್ ಕೊಡಬೇಕು, ತಲೆ ಶೋಲ್ಡರ್ ಮತ್ತೆ ಬ್ಯಾಕ್ ಪೂರ್ತಿ ಸಪೋರ್ಟ್ ಕೊಡಬೇಕು ಮತ್ತು ತಾಯಿಗೆ ಅಂಟ್ಕೊಂಡಂಗಿರ್ಬೇಕು, ತಾಯಿಗೆ ಹತ್ರವಾಗಿರ್ಬೇಕು. ಇದು ಒಳ್ಳೆಯ ಪೊಸಿಷನ್. ಅದು ಬಿಟ್ಟು ನಾವು ಮಗುವಿನ ಕತ್ತು ಹಿಡ್ಕೊಳ್ಳೋದು, ತಲೆ ಹಿಡ್ಕೊಳ್ಳೋದು ಆ ತರ ಮಾಡಬಾರ್ದು. ಮತ್ತೆ ಎಷ್ಟೊಂದ್ ಜನ ಎರಡು ಬೆರಳಲ್ಲಿ ಬ್ರೆಸ್ಟ್ ನ ಕೊಡ್ತಾರೆ, ಆ ತರ ಮಾಡಬಾರ್ದು. ಕಂಪ್ಲೀಟ್ ಬ್ರೆಸ್ಟ್ ನ ಮಗುವಿನ ಬಾಯಿಯಲ್ಲಿ ಇಡೋ ತರ ನಾವು ಸಪೋರ್ಟ್ ಕೊಡ್ಬೇಕು ಬ್ರೆಸ್ಟ್ ನ.
1: ಟೂ ಫಿಂಗರ್ ಟೆಕ್ನಿಕ್ ಅದು ಇದೆಯಲ್ಲ, ಯೂಸ್ ಮಾಡ್ತಾರಲ್ಲ, ಅದ್ ಯಾಕೆ ಮಾಡಬಾರ್ದು?
0: ಅದು ಮಾಡೋದ್ರಿಂದ ಏನಾಗುತ್ತೆ, ನಾವು ಗ್ರಂಥಿಗಳನ್ನ ಬ್ಲಾಕ್ ಮಾಡ್ತೀವಿ. ಅದ್ರ ಬದಲು ನಾವು ಕಂಪ್ಲೀಟ್ ಬ್ರೆಸ್ಟ್ ನ ಸಪೋರ್ಟ್ ಮಾಡಿದಾಗ ಅದು ಕರೆಕ್ಟ್ ಆಗಿ ಏರಿಯೋಲ ಮತ್ತೆ ನಿಪ್ಪಲ್ ಎರಡೂ ಬಾಯಿ ಒಳಗೆ ಹೋಗುತ್ತೆ. ಮತ್ತೆ ಅದು ಮಗು ಚೀಪುವಾಗ ಅದಕ್ಕೆ ಚೆನ್ನಾಗಿ ಎಷ್ಟು ಬೇಕೋ ಅಷ್ಟು ಕಂಪ್ಲೀಟ್ ಆಗಿ ಅದು ಹಾಲು ಚೀಪುತ್ತೆ. ಇದು ಹೆಂಗೆ ಅಂತಂದ್ರೆ, ಇದು ಒಂದು ರಿಫ್ಲೆಕ್ಸ್. ಮಗು ಎಷ್ಟು ಚೀಪಕ್ಕೆ ಚೆನ್ನಾಗಿ ಚೀಪಕ್ಕೆ ಶುರು ಮಾಡುತ್ತೋ ಮೆದುಳಿಗೆ ಇಂಪಲ್ಸ್ ಹೋಗುತ್ತೆ ಮತ್ತು ಮೆದುಳಿನಿಂದ ಒಳ್ಳೆ ಹಾರ್ಮೋನ್ಗಳ ಉತ್ಪತ್ತಿಯಾಗಿ ಇನ್ನೂ ಹೆಚ್ಚು ಹಾಲು ಪ್ರೊಡಕ್ಷನ್ಗೆ ಇದು ಹೆಲ್ಪ್ ಆಗುತ್ತೆ. ಅದು ಬಿಟ್ಟು ಬರೀ ನಿಪ್ಪಲ್ನ ನಾವು ಮಗು ಚೀಪಿದ್ರೆ ಏನಾಗುತ್ತೆ, ಸೋರ್ ನಿಪ್ಪಲ್ ಮತ್ತೆ ನಿಪ್ಪಲ್ ಕ್ರ್ಯಾಕ್ಗಳು ಉಂಟಾಗಿ ಮುಂದೆ ತಾಯಿಗೆ ಅದರಿಂದ ಗಾಯಗಳಾಗಿ ಅದು ತಾಯಿಗೂ ನೋವಾಗುತ್ತೆ ಮತ್ತೆ ಮಗುವಿಗೂ ಸರಿಯಾಗಿ ಹಾಲು ಸಿಗಲ್ಲ, ಅದು ಹಾಲು ಉತ್ಪಾದನೆಯಲ್ಲೂ ತೊಂದರೆ ಆಗುತ್ತೆ ಮತ್ತೆ ಉಳ್ಕೊಂಡಿರೋ ಹಾಲಿಂದ ನೆಕ್ಸ್ಟ್ ಇನ್ಫೆಕ್ಷನ್ ಆಗಿ ಬ್ರೆಸ್ಟ್ ಆಬ್ಸಸ್ ಆಗುವಂತ ಚಾನ್ಸಸ್ ಇರುತ್ತೆ.
1: ಸುಮಾರು ಜನ ತಾಯಂದ್ರೆ ನಂಗೆ ಸಾಕಷ್ಟು ಹಾಲು ಬರ್ತಾ ಇಲ್ಲ ಅಂತ ಟೆನ್ಷನ್ ಅಲ್ಲಿ ಇರ್ತಾರೆ. ಸ್ಟಾರ್ಟಿಂಗ್ ದಿನದಿಂದನೇ ಇರ್ಬೋದು, ಆಮೇಲೆ ಒಂದ್ ವಾರ ಆದ್ಮೇಲೆ ಈ ತರ ಕಂಪ್ಲೇಂಟ್ಸ್ ಗಳನ್ನ ನೀವು ನೋಡಿರ್ತೀರಾ. ಸೊ ಇಂತ ಸಂದರ್ಭದಲ್ಲಿ ನೀವು ತಾಯಂದ್ರಿಗೆ ಏನ್ ಸಲಹೆ ನೀಡ್ತೀರಾ?
0: ನಾವು ಆಗ್ಲೇ ಹೇಳದ್ವಲ್ಲ, ಫಸ್ಟ್ ಮಗು ಹುಟ್ಟಿದಾಗಿಲ್ಲಿಂದನೇ ಅದಕ್ಕೆ ಹುಟ್ಟಿದ ತಕ್ಷಣನೇ ಎದೆಗೆ ಹಾಕ್ಬೇಕು. ಅವಾಗಿಂದನೇ ನಮ್ಗೆ ಒಳ್ಳೆ ಹಾರ್ಮೋನ್ಸ್, ಪ್ರೊಲಾಕ್ಟಿನ್ ಮತ್ತೆ ಆಕ್ಸಿಟೋಸಿನ್ ಹಾರ್ಮೋನ್ಸ್ ಉತ್ಪಾದನೆ ಆಗಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಎಷ್ಟು ಮಗು ಚೀಪುತ್ತೋ ಅಷ್ಟು ಹಾಲು ಬರುತ್ತೆ. ಮಗುವಿಗೆ ಚೀಪ್ಸದೆ ಹೊರತು ಹಾಲು ಬರೋದಿಲ್ಲ. ಅದಕ್ಕೆ ಆದಷ್ಟು ಮಗುವಿಗೆ ಹಾಲು ಚೀಪಿಸ್ಬೇಕು ಮತ್ತೆ ಕರೆಕ್ಟ್ ಅಟ್ಯಾಚ್ಮೆಂಟ್, ಕರೆಕ್ಟ್ ಪೊಸಿಷನ್ ಕೊಡೋದ್ರಿಂದ ಮಗು ಹೆಚ್ಚು ಹೆಚ್ಚು ಚೀಪುತ್ತೆ, ಹಾಲು ಉತ್ಪಾದನೆ ಆಗುತ್ತೆ, ತಾಯಿಗೆ ಕಾನ್ಫಿಡೆನ್ಸ್ ಬರುತ್ತೆ. ಹಾಲಿಲ್ಲ ಹಾಲಿಲ್ಲ ಅಂತ ಹೇಳಿ ಅಂದ್ಕೊಂಡ್ರೆ ಎಲ್ಲೋ ಸ್ವಲ್ಪ ಕಾನ್ಫಿಡೆನ್ಸ್ ಕಡಿಮೆ ಆಗ್ಬಿಟ್ಟು ಅದು ಹಾಲು ಉತ್ಪಾದನೆಯಲ್ಲಿ ತೊಂದರೆ ಆಗುತ್ತೆ ಮತ್ತೆ ಕಡಿಮೆ ಆಗುತ್ತೆ. ಅದಕ್ಕೆ ಯಾವುದೇ ಯೋಚನೆಗಳನ್ನ ಸ್ಟ್ರೆಸ್ ನ ಕಡಿಮೆ ಮಾಡಿಕೊಂಡು ಮಗುಗೆ ಹೆಚ್ಚು ಹೊತ್ತು ಹಾಲು ಕುಡಿಸ್ಬೇಕು. ಇದರಿಂದ ಹಾಲು ಉತ್ಪಾದನೆ ಹೆಚ್ಚಾಗುತ್ತೆ. ಇದ್ರ ಜೊತೆಗೆ ನೀರು ಹೆಚ್ಚಾಗಿ ಸೇವಿಸಬೇಕು. ಈ ಏನ್ ಮಾಡ್ತಾರೆ, ನೀರು ಸರಿಯಾಗಿ ಕುಡಿಯಲ್ಲ, ಒಳ್ಳೆ ಪೋಷಕಾಂಶ ಯುಕ್ತ ಆಹಾರ ತಗೊಳ್ಳಲ್ಲ, ಇದೆಲ್ಲಾನು ಹಾಲು ಉತ್ಪಾದನೆಯಲ್ಲಿ ತೊಂದರೆ ಆಗುತ್ತೆ.
1: ಈಗ ಕೆಲವು ಮಾತುಗಳು ಕೇಳಿ ಬರುತ್ತೆ ಡಾಕ್ಟರ್, ತಾಯಿ ಏನಾದ್ರೂ ತಿನ್ನುವಾಗ ವ್ಯತ್ಯಾಸ ಆದ್ರೆ ಮಗುವಿಗೆ ಅದರಿಂದ ತೊಂದರೆಗಳು ಉಂಟಾಗೋದು. ಇವಾಗ ಶೀತ ಪದಾರ್ಥಗಳು ತಿಂದ್ರೆ ಮಗು ಹಾಲು ಕುಡಿಯತ್ತೆ, ಮಗುಗೆ ಶೀತ ಆಗತ್ತೆ, ಅಥವಾ ಹೀಟ್ ಪದಾರ್ಥ ತಿಂದ್ರೆ ಮಗುಗೆ ಮೋಷನ್ ಪಾಸ್ ಮಾಡೋದ್ರಲ್ಲಿ ತೊಂದರೆ ಆಗತ್ತೆ, ಈ ತರದೆಲ್ಲ ಕೇಳ್ತೀವಿ ಮನೆಯಲ್ಲಿ, ಇದು ಎಷ್ಟರ ಮಟ್ಟಿಗೆ ನಿಜ?
0: ಖಂಡಿತವಾಗ್ಲೂ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ಸ್ ಇಲ್ಲ. ಒಂದು ಒಳ್ಳೆ ಪೌಷ್ಟಿಕ ತಾಯಿ ಪೌಷ್ಟಿಕಾಂಶ ಯುಕ್ತ ಆಹಾರ ತಿನ್ನೋದು ತುಂಬಾ ಮುಖ್ಯ. ಇದು ಹಸಿರು ತರಕಾರಿ, ಹಸಿರು ಸೊಪ್ಪುಗಳು ಮತ್ತೆ ತರಕಾರಿ, ಮೊಟ್ಟೆ, ನಾನ್ ವೆಜ್ ಈ ತರ ಎಲ್ಲ ತರದ್ದು ಎಲ್ಲ ಬಣ್ಣದ ತರಕಾರಿಗಳು ಇವೆಲ್ಲ ತಿನ್ನೋದು ತುಂಬಾ ಮುಖ್ಯ. ಇದ್ರ ಜೊತೆಗೆ ಚೆನ್ನಾಗಿ ನೀರು ಕುಡಿಬೇಕು. ಯಾವುದೇ ರೀತಿ ಪಥ್ಯ ಮಾಡಬಾರ್ದು, ಅದು ತಿನ್ಬೇಡ ಇದು ತಿನ್ಬೇಡ ಅಂತ ಹೇಳಿ ರಿಸ್ಟ್ರಿಕ್ಟ್ ಮಾಡಿದಾಗ ಏನಾಗುತ್ತೆ, ತಾಯಿಗೆ ಒಂಥರ ಡಿಪ್ರೆಷನ್ ಆಗುತ್ತೆ. ಸೊ ಆದ್ರಿಂದ ಆದಷ್ಟು ಒಳ್ಳೆ ಆಹಾರವನ್ನು ತಾಯಿಗೆ ಕೊಡಬೇಕು ಮತ್ತು ಹೆಚ್ಚು ನೀರು ಕುಡಿಬೇಕು.
1: ಮೆಟರ್ನಿಟಿ ಲೀವ್ ಮುಗಿಸ್ಕೊಂಡು ಕೆಲವರು ಜಾಬಿಗೆ ಹೋಗಕ್ ಶುರು ಮಾಡ್ತಾರೆ. ಸೊ ಆರ್ ತಿಂಗಳಾದ್ಮೇಲೂ ಹಾಲು ಕುಡಿಸ್ಬೇಕ ಆಗತ್ತೆ, ಎರಡು ವರ್ಷ ತನಕ ಹಾಲು ಕುಡಿಸ್ಲೇಬೇಕು ಮಗುಗೆ ಅಂತ. 6 months ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂಡ್ ಆಫ್ಟರ್ ದಟ್ ಟಿಲ್ 2 years. ಸೊ ಹಂಗಿರುವಾಗ ಉದ್ಯೋಗದಲ್ಲಿರುವ ತಾಯಂದಿರ ಕೆಲಸ ಮತ್ತೆ ಅವರ ಬ್ರೆಸ್ಟ್ ಫೀಡಿಂಗ್ ಜರ್ನಿ ಅನ್ನ ಹೇಗೆ ಬ್ಯಾಲೆನ್ಸ್ ಮಾಡಬಹುದು? ಅಂಡ್ ಅವರಿಗೆ ಒಂದು ಸಲಹೆ ಕೊಡ್ತಾರೆ, ಎಕ್ಸ್ಪ್ರೆಸ್ಡ್ ಬ್ರೆಸ್ಟ್ ಮಿಲ್ಕ್ ಇಟ್ಟು ಹೋಗ್ಬೇಕು ರೂಮ್ ಟೆಂಪರೇಚರ್ ಅಲ್ಲಿ ಅಂತ.
0: ಎಷ್ಟಾಗುತ್ತೋ ನಮ್ಮ ಹೆರಿಗೆ ರಜಾನ ಒಂದ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೋಬೇಕು. 6 ತಿಂಗಳ ತನಕ ತಾಯಿ ಹಾಲನ್ನ ಹೊರತುಪಡಿಸಿ ಬೇರೆ ಯಾವುದೇ ಹಾಲು ಅಥವಾ ನೀರು, ಸಕ್ಕರೆ ನೀರು ಯಾವುದನ್ನು ಕೊಡಬಾರದು. ಮತ್ತೆ ಅಕಸ್ಮಾತ್ ಆಗಿ ಇನ್ನೂ ಬೇಗನೆ ಹೋಗ್ಬೇಕಾಗಿದ್ದಂತ ಪರಿಸ್ಥಿತಿ ಬಂತು ಅಂದ್ರೆ ಈ ಎಕ್ಸ್ಪ್ರೆಸ್ಡ್ ಮಿಲ್ಕ್ ಅನ್ನ ನಾವು ಕೊಡಬಹುದು. ಇದನ್ನ ನಾವು ಒಂದು ಶುದ್ಧವಾದ ಲೋಟದಲ್ಲಿ ಎದೆಯಿಂದ ಕೈಯಿಂದಾನೆ ಸ್ವಲ್ಪ ಮಸಾಜ್ ಮಾಡಿಬಿಟ್ಟು ಹಾಲನ್ನ ಎಕ್ಸ್ಪ್ರೆಸ್ ಮಾಡಿ ಮುಚ್ಚಿಟ್ಟು ಇದು ನಾರ್ಮಲ್ ರೂಮ್ ಟೆಂಪರೇಚರ್ ಅಲ್ಲೇ ಇಟ್ಟು 6 ರಿಂದ 8 ಗಂಟೆ ತನಕ ಇದನ್ನ ನಾವು ಕುಡಿಸಬಹುದು. ಇದನ್ನ ನಾವು ಕೆಲ್ಸಕ್ಕೆ ಹೋಗೋ ತಾಯಂದ್ರಿಗೆ ಈ ತರದ ಹಾಲನ್ನ ನಾವು ಕುಡಿಸಕ್ಕೆ ಅವರಿಗೆ ನಾವು ಸಜೆಸ್ಟ್ ಮಾಡ್ತೀವಿ. ಇವನ್ ರೆಫ್ರಿಜರೇಟರ್ ಅಲ್ಲೂ ಕೂಡ ನಾವು ಹಾಲನ್ನ ಇಡಬಹುದು. 24 ಗಂಟೆ ತನಕ ನಾವು ರೆಫ್ರಿಜರೇಟರ್ ಅಲ್ಲೂ ಇಡಬಹುದು, ತೊಂದರೆ ಇಲ್ಲ. ಆದ್ರೆ ಅದನ್ನ ಹೊರಗಡೆ ತೆಗೆದಾಗ ನಾವು ಸ್ವಲ್ಪ ಬೆಚ್ಚ ನೀರಲ್ಲಿ ಅದನ್ನ ಇಟ್ಟುಬಿಟ್ಟು ಆಮೇಲೆ ನಾವು ರೂಮ್ ಟೆಂಪರೇಚರ್ ಗೆ ಬಂದ ಮೇಲೆ ಅದನ್ನ ಮಗು

0: ಚಿಕ್ಕ ಲೋಟದಲ್ಲಿ ಅಥವಾ ಪಾಲಡೆಯಲ್ಲಿ ಕುಡಿಸ್ಬೇಕು. ಯಾವುದೇ ಕಾರಣಕ್ಕೂ ಮಗುವಿಗೆ ಬಾಟಲ್ನ ನಾವು ಅಭ್ಯಾಸ ಮಾಡಬಾರದು.
1: ತಾಯಿ ಹಾಲುಣಿಸುವ ಟೈಮ್ ಅಲ್ಲಿ ಆ 2 ಇಯರ್ಸ್ ಜರ್ನಿ ಇದೆಯಲ್ಲ, ಅವರ ಆಹಾರ ಮತ್ತೆ ಜೀವನ ಶೈಲಿ ಹೇಗಿರಬೇಕು ಅಂತ ನಿಮ್ ಸಲಹೆ?
0: ತಾಯಿಗೆ ಒಳ್ಳೆ ಪೌಷ್ಟಿಕಾಂಶ ಯುಕ್ತ ಆಹಾರ ಕೊಡಬೇಕು. 6 ತಿಂಗಳ ನಂತರ 6 ತಿಂಗಳ ತನಕ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಮಿಲ್ಕ್, ಬರೀ ತಾಯಿ ಹಾಲು ಕೊಡಬೇಕು. 6 ತಿಂಗಳ ನಂತರ ನಾವು ಪೂರಕ ಆಹಾರನ ನಾವು ಶುರು ಮಾಡಬೇಕು. ಪೂರಕ ಆಹಾರ ಶುರು ಮಾಡಬೇಕಾದ್ರೆ ಮೊದಲು ಬೆಸ್ಟ್ ಅಂತಂದ್ರೆ ರಾಗಿ ಗಂಜಿ ಮೊದಲಿಂದ ನಾವು ಕೊಡ್ತಾ ಇದ್ದಿದ್ದು ರಾಗಿ ಗಂಜಿ, ಯಾಕಂದ್ರೆ ಇದು ಅಮೈಲೇಸ್ ರಿಚ್ ಫುಡ್ ಆಗಿರೋದ್ರಿಂದ ಇದು ಸ್ವಲ್ಪ ಸ್ವಲ್ಪ ಹುಳಿ ಅಂಶ ಮತ್ತೆ ಸಾಲ್ಟಿಶ್ ಸಾಲ್ಟಿಶ್ ಮತ್ತೆ ಸಾರಿಶ್ ಆಗಿರುತ್ತೆ. ಸೊ ಇದು ರಾಗಿ ಗಂಜಿನೇ ಎಲ್ಲದಕ್ಕಿಂತ ಬೆಸ್ಟ್. ಇದು ತುಂಬಾ ನೀರ್ನಂಗೂ ಇರಬಾರ್ದು, ಆಮೇಲೆ ತುಂಬಾ ಗಟ್ಟಿನೂ ಇರಬಾರ್ದು. ಸ್ಪೂನ್ ಅಲ್ಲಿ ಇಟ್ಕೊಂಡ್ರೆ ಹಿಂಗೆ ಬಿದ್ಬಿಡ್ಬಾರ್ದು, ಆ ತರ ಒಂದು ಕನ್ಸಿಸ್ಟೆನ್ಸಿ ಅಲ್ಲಿ ಇರಬೇಕದು. ಹೌದು ಹೌದು, ಆ ತರ ಇರಬೇಕು. ಹಣ್ಣುಗಳಲ್ಲಿ ಬಾಳೆಹಣ್ಣು ತುಂಬಾ

0: ಮಿಲ್ಕ್ ಬರೀ ತಾಯಿ ಹಾಲು ಕೊಡಬೇಕು. 6 ತಿಂಗಳ ನಂತರ ನಾವು ಪೂರಕ ಆಹಾರನ ನಾವು ಶುರು ಮಾಡಬೇಕು. ಪೂರಕ ಆಹಾರ ಶುರು ಮಾಡಬೇಕಾದ್ರೆ ಮೊದಲು ನಾವು ಬೆಸ್ಟ್ ಅಂತಂದ್ರೆ ರಾಗಿ ಗಂಜಿ ಮೊದಲಿಂದ ನಾವು ಕೊಡ್ತಾ ಇದ್ದಿದ್ದು ರಾಗಿ ಗಂಜಿ, ಯಾಕಂದ್ರೆ ಇದು ಅಮೈಲೇಸ್ ರಿಚ್ ಫುಡ್ ಆಗಿರೋದ್ರಿಂದ ಇದು ಸ್ವಲ್ಪ ಸ್ವಲ್ಪ ಹುಳಿ ಅಂಶ ಮತ್ತೆ ಸಾಲ್ಟಿಶ್ ಸಾಲ್ಟಿಶ್ ಮತ್ತೆ ಸಾರಿಶ್ ಆಗಿರುತ್ತೆ. ಸೊ ಇದು ರಾಗಿ ಗಂಜಿನೇ ಎಲ್ಲದಕ್ಕಿಂತ ಬೆಸ್ಟ್. ಇದು ತುಂಬಾ ನೀರ್ನಂಗೂ ಇರಬಾರ್ದು, ಆಮೇಲೆ ತುಂಬಾ ಗಟ್ಟಿನೂ ಇರಬಾರ್ದು. ಸ್ಪೂನ್ ಅಲ್ಲಿ ಇಟ್ಕೊಂಡ್ರೆ ಹಿಂಗೆ ಬಿದ್ಬಿಡ್ಬಾರ್ದು, ಆ ತರ ಒಂದು ಕನ್ಸಿಸ್ಟೆನ್ಸಿ ಅಲ್ಲಿ ಇರ್ಬೇಕದು. ಹೌದು ಆ ತರ ಇರ್ಬೇಕು. ಹಣ್ಣುಗಳಲ್ಲಿ ಬಾಳೆಹಣ್ಣು ತುಂಬಾ ಎಲ್ಲೇ ನಾವು ಎಷ್ಟೇ ಈಸಿಯಾಗಿ ಅದನ್ನ ಸ್ಕೂಪ್ ಮಾಡ್ಕೊಂಡು ಮಗುವಿಗೆ ತಿನ್ಸ್ಬಹುದು. ಮಾವಿನ ಹಣ್ಣು, ಪಪ್ಪಾಯ ಹಣ್ಣು ಇವೆಲ್ಲ ಹಣ್ಣುಗಳನ್ನ ಮಗುವಿಗೆ ತಿನ್ನಿಸ್ಬಹುದು. ಸೊ ಇದು ಶುರು ಮಾಡಬೇಕಾದ್ರೆ ಈ ತರದ್ದು 6 ತಿಂಗಳಿಂದ 9 ತಿಂಗಳ ತನಕ ಈ ತರ ಒಂದೊಂದೇ ಆಡ್ ಮಾಡ್ಬೇಕು. ಒಂದೇ ಸರಿ ಎಲ್ಲಾನು ಆಡ್ ಮಾಡಬಾರ್ದು, ಒಂದೊಂದೇ ಧಾನ್ಯಗಳನ್ನ ಆಡ್ ಮಾಡ್ಕೊಂಡು ಕೊನೆಗೆ ಬೇಳೆಕಾಳು ಮಿಶ್ರಿತದ್ದು ಮನೆಯಲ್ಲೇ ತಯಾರಿಸ್ಬೇಕು. ಇದಕ್ಕೆ ಯಾವುದೇ ರೀತಿ ಹಾಲನ್ನ ಬೇರೆ ಹಾಲನ್ನ ಯೂಸ್ ಮಾಡಬಾರ್ದು, ನೀರಿನಲ್ಲೇ ತಯಾರಿಸಬಹುದು. ಆಮೇಲೆ 9 ತಿಂಗಳಿಂದ 12 ತಿಂಗಳ ತನಕ ಮತ್ತೆ ಬೇರೆ ಎಲ್ಲ ಬೇಳೆಕಾಳು ಮಿಶ್ರಿತ ದಿನಕ್ಕೆ 3 ರಿಂದ 5 ಸಾರಿ ಮಗುವಿಗೆ ಕೊಡ್ತಾ ಇರ್ಬೋದು. ಇದರ ಜೊತೆಗೆ ತಾಯಿ ಹಾಲನ್ನ ಕಂಟಿನ್ಯೂ ಮಾಡ್ಬೇಕು 2 ರಿಂದ 3 ಗಂಟೆಗೆ ಒಂದ್ಸರಿ. ಒಂದು ಸರಿ ನಾವು ಈ ಪೋರೇಜ್ ನ ಕೊಡ್ತೀವಿ, ಇನ್ನೊಂದು 3 ಅವರ್ಸ್ ಆದ್ಮೇಲೆ ತಾಯಿ ಹಾಲು ಕೊಡ್ಬೇಕು, ಮತ್ತೆ 3 ಅವರ್ ಆದ್ಮೇಲೆ ಪೋರೇಜ್ ನ ಕೊಡ್ಬೇಕು. ಈ ತರ ನಾವು ಆಹಾರನ ಕೊಡ್ತಾ ಹೋಗ್ಬೇಕು ಮಗುಗೆ 1 ವರ್ಷದ ತನಕ. 1 ವರ್ಷದ ನಂತರ ಮಗುವಿಗೆ ಎಲ್ಲರ ಜೊತೆಗೂ ಎಲ್ಲರೂ ನಾವು ಏನ್ ಮನೆಯಲ್ಲಿ ತಿಂತೀವೋ ಆ ತರ ತಿನ್ನೋದಕ್ಕೆ ಒಂದು ಅಭ್ಯಾಸನ ಮಾಡ್ಬೇಕು.
1: ಡಾಕ್ಟರ್ ರಶ್ಮಿ ಅವರೇ, ಈಗ ಪ್ರಾಕ್ಟಿಕಲಿ ಮಾತಾಡುವಾಗ ನಾವಿವಾಗ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ನೋಡಿರ್ತೀವಿ ಅಥವಾ ನಮ್ಗೆ ಯಾರೋ ಪರಿಚಯದವರಲ್ಲಿ ನೋಡಿರ್ತೀವಿ, 1.5 ವರ್ಷ ಹಾಲು ಕುಡಿಸ್ತಾ ಇದೀಯಾ ಅಂತ ಕೇಳ್ತಾರೆ. ಹೌದು ಅಂತ ಹೇಳಿದ್ರೆ ಇನ್ನೂ ಯಾಕೆ ಕುಡಿಸ್ತಿದ್ಯಾ, ಮಗುಗೆ ಏನದ್ರಲ್ಲಿ ಏನು ಪೌಷ್ಟಿಕಾಂಶನೇ ಇರಲ್ಲ, ನೀನು ಮಗುಗೆ ಇನ್ನೂ ಹಾಲು ಕುಡಿಸ್ತಾ ಇದ್ರೆ ಅದು ಊಟನೂ ಸರಿಯಾಗಿ ಮಾಡಲ್ಲ, ಸೊ ಸ್ಟಾಪ್ ಮಾಡು, ಈ ತರದೆಲ್ಲ ನಾವು ತುಂಬಾ ಕೇಳ್ತೀವಿ. ಸೊ ಯಾವುದು ಸತ್ಯ ಅಂಡ್ ಯಾವ್ದನ್ನ ಫಾಲೋ ಮಾಡ್ಬೇಕು ಅನ್ನೋ ಕನ್ಫ್ಯೂಷನ್ಸ್ ನಮ್ಮ ಸುಮಾರು ಜನ ತಾಯಂದ್ರಲ್ಲಿ ಉಂಟಾಗತ್ತೆ. ಸೊ ಆ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ಬೇಕು?
0: ಈಗ 6 ತಿಂಗಳಿನಿಂದ ನಾವು ಪೂರಕ ಆಹಾರ ಶುರು ಮಾಡಿದ್ಮೇಲೆ ತಾಯಿ ಹಾಲನ್ನ 2 ವರ್ಷ ಅಥವಾ ಇನ್ನೂ ಹೆಚ್ಚಾಗಿ ನಾವು ತಾಯಿ ಹಾಲನ್ನ ನಾವು ಕಂಟಿನ್ಯೂ ಮಾಡ್ಬೇಕು. ಇದರಿಂದ ಏನಾಗುತ್ತೆ, ಈ ಮಗುವಿನ ಕಂಪ್ಲೀಟ್ ಬೆಳವಣಿಗೆಗೆ ಮೆದುಳಿನ ಬೆಳವಣಿಗೆ ಆಗಿರಬಹುದು, ಈಗ ಎಲ್ಲರಿಗೂ ಬುದ್ಧಿವಂತ ಮಕ್ಕಳು ಬೇಕು ಅಲ್ವಾ, ಹೆಚ್ಚು ಹೆಚ್ಚು ಮಕ್ಕಳು ಚೆನ್ನಾಗಿ ಓದ್ಬೇಕು. ಇಂಥ ಟೈಮಲ್ಲಿ ಕಂಪ್ಲೀಟ್ ಬೆಳವಣಿಗೆ ಆಗ್ಬೇಕು ಅಂತಂದ್ರೆ ಮಗುವಿಗೆ ಎಷ್ಟು ದಿನ ನಾವು ಹಾಲು ಕುಡಿಸ್ತೀವೋ ಅಷ್ಟು ಒಳ್ಳೇದು ಈ ಎದೆ ಹಾಲಿನಲ್ಲಿ. ಅದಕ್ಕೆ ಇದನ್ನ ಒಂದು ಗಾಡ್ಸ್ ಗಿಫ್ಟ್ ಅನ್ನೋದು. ಪ್ರತಿಯೊಂದು ಅಂಗಾಂಗಗಳ ಬೆಳವಣಿಗೆಗೆ, ಕರಳಿರ್ಬಹುದು, ಮೆದುಳಿರ್ಬಹುದು, ಇದೆಲ್ಲ ಚೆನ್ನಾಗಿ ಬೆಳವಣಿಗೆ ಆಗ್ಬೇಕಂದ್ರೆ ಹೆಚ್ಚು ಹೆಚ್ಚು ತಾಯಿ ಹಾಲನ್ನ ನಾವು ಕುಡಿಸ್ಬೇಕು. ಆವಾಗ ಬಾಂಧವ್ಯ ಹೆಚ್ಚಾಗುತ್ತೆ, ಮುಂದೆ ಇವನ್ ಸೋಷಿಯಲ್ ಪ್ರಾಬ್ಲಮ್ಸ್ ಬರಲ್ಲ ಮಗುಗೆ. ಅದರಿಂದ ಹೆಚ್ಚು ಹಾಲು 2 ವರ್ಷದ ನಂತರನೂ ಹಾಲು ಕುಡಿಸಿದ್ರೆ ತುಂಬಾ ಒಳ್ಳೇದು. ಆಮೇಲೆ ಇವನ್ ಯಾವುದೇ ಒಂದು ಸೋಂಕು ಆಗಲ್ಲ, ಆಮೇಲೆ ಯಾವುದೇ ಒಂದು ಮಗು ಹುಷಾರಿರಲ್ಲ ಆ ತರ ಸಂದರ್ಭದಲ್ಲೂ ಅಷ್ಟೇ, ಏನು ತಿಂತಾ ಇರಲ್ಲ ಮಗು, ಅಟ್ಲೀಸ್ಟ್ ತಾಯಿ ಹಾಲು ಕುಡಿಸ್ತಾ ಇದ್ರೆ ಅದನ್ನ ಕುಡಿದು ಸ್ವಲ್ಪ ಅಪೌಷ್ಟಿಕತೆ ಕೂಡ ಕಡಿಮೆ ಆಗುತ್ತೆ ಮತ್ತೆ ಮಗು ಚುರುಕಾಗಿರುತ್ತೆ.
1: ಅಂಡ್ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಮಾಡುವವರಿಗೆ 6 ತಿಂಗಳ ತನಕ ಒಂದು ಯೋಚನೆ ಇರಲ್ಲ ಏನ್ ತಿಂದಿ ತಿನ್ಸೋದು ಮಗುಗೆ ಅನ್ನೋದು. ಇಟ್ಸ್ ದ ಬ್ರೆಸ್ಟ್ ಮಿಲ್ಕ್ ಇಸ್ ರೆಡಿಮೇಡ್, ಫ್ರೀ ಫ್ರಮ್ ಆಲ್ ದ ಕೆಮಿಕಲ್ಸ್, ಫ್ರೀ ಫ್ರಮ್ ಆಲ್ ಟೈಪ್ ಆಫ್ ಮೈಕ್ರೋಬ್ಸ್ ಅಲ್ವಾ.
0: ಹೌದು,
1: ಸೊ ಇಟ್ಸ್ ವೆರಿ ಪ್ಯೂರ್ ಅಲ್ವಾ. ನಮ್ಗೆ ಏನು ಪ್ರಿಪೇರ್ ಮಾಡೋ ಅವಶ್ಯಕತೆ ಇರಲ್ಲ, 24 ಸಲ ಪಾತ್ರೆಗಳು ತೊಳೆಯೋ ಅವಶ್ಯಕತೆ ಇರಲ್ಲ, ಮಗುಗೆ ಯಾವಾಗ ಹಸುವಾಗತ್ತೆ ಲೈಕ್ ತಾಯಿ ಹಾಲು ಕುಡಿಸ್ಬೋದು
0: ಎನಿ ಟೈಮ್ ಮಿಲ್ಕ್ ಎಟಿಎಂ.
1: ಓಕೆ ಡಾಕ್ಟರ್, ಇವಾಗ ಸಣ್ಣ ಸಣ್ಣ ಡೌಟ್ಗಳಿರ್ತವೆ ತಾಯಂದ್ರಿಗೆ, ಈಗ ಮಲಗಿಸ್ಬಿಟ್ಟು ಹಾಲು ಕುಡಿಸ್ಬೋದಾ ರಾತ್ರಿ ಮಗುಗೆ ಅನ್ನೋದು, ಆಯ್ತಾ? ಯಾಕಂದ್ರೆ ಅಮ್ಮನೂ ಟಯರ್ಡ್ ಆಗಿರ್ತಾಳೆ, ಸೊ ಅದರಿಂದ ಏನಾದ್ರೂ ಮಗುಗೆ ತೊಂದರೆ ಆಗತ್ತಾ ಅನ್ನೋದು ಒಂದು ಸಾಮಾನ್ಯ ಪ್ರಶ್ನೆ.
0: ಖಂಡಿತವಾಗ್ಲೂ ಬೇರೆ ಬೇರೆ ಭಂಗಿಗಳಲ್ಲಿ ಎದೆ ಹಾಲನ್ನ ಕೊಡ್ಬೋದು. 3 ವಾರದಿಂದ 1 ತಿಂಗಳ ತನಕ ಆದಷ್ಟು ಕುತ್ಕೊಂಡಿರೋ ಭಂಗಿಯಲ್ಲಿ ಕುಡಿಸಿದ್ರೆ ಒಳ್ಳೇದು. ಯಾಕಂದ್ರೆ ಮಲ್ಕೊಂಡಾಗ ಸ್ವಲ್ಪ ಇನ್ನು ತಾಯಿಯು ಅಷ್ಟೊಂದು ಅರಿವು ಇರೋದಿಲ್ಲ, ಅದಕ್ಕೋಸ್ಕರ ಇನಿಷಿಯಲಿ ಫ್ಯೂ ಡೇಸ್ ಕುತ್ಕೊಂಡು ಕುಡಿಸೋದು ಒಳ್ಳೇದು. ನಂತರ ಒಂದ್ಸರಿ ಮಗು ಚೆನ್ನಾಗಿ ಅಡ್ಜಸ್ಟ್ ಆದ್ಮೇಲೆ ಇವನ್ ಮಲ್ಕೊಂಡು ಕೂಡ ಕುಡಿಸ್ಬೋದು, ಮತ್ತೆ ಬೇರೆ ಬೇರೆ ಪೊಸಿಷನ್ಸ್ ಅಲ್ಲಿ ಕೂಡ ಕುಡಿಸ್ಬಹುದು.
1: ತಾಯಿ ಹಾಲು ಕುಡಿಸೋ ಟೈಮ್ ಅಲ್ಲಿ ಯಾವ ಯಾವ ಸಂದರ್ಭದಲ್ಲಿ ವೈದ್ಯರ ಸಲಹೆ ಪಡಿಬೇಕಾಗತ್ತೆ? ಕ್ರಾಕ್ ನಿಪ್ಪಲ್ಸ್ ಉಂಟಾಗತ್ತೆ, ಆಮೇಲೆ ಸೋರ್ ನಿಪ್ಪಲ್ಸ್ ಆಗತ್ತೆ, ಆಮೇಲೆ ಕೆಲವೊಂದ್ಸಲ ಇನ್ಫೆಕ್ಷನ್ಸ್ ತರ ಆಗತ್ತೆ. ಸೊ ಈ ಎಲ್ಲಾ ಸಂದರ್ಭಗಳಲ್ಲಿ ವೈದ್ಯರ ಸಲಹೆ ಪಡೆಯುವ ಅವಶ್ಯಕತೆ ಇದೆ ಅಥವಾ ಮನೆಯಲ್ಲೇ ಸಿಂಪಲ್ ರೆಮಿಡೀಸ್ ವರ್ಕ್?

0: ಆಗತ್ತ. ಈ ತರದ ಏನೇ ತೊಂದರೆ ಇದ್ರೂ ಖಂಡಿತವಾಗ್ಲೂ ಅವರು ವೈದ್ಯರ ಸಲಹೆಯನ್ನ ಪಡಿಬಹುದು. ಯಾಕೆ ಅಂತಂದ್ರೆ ನಾನು ಆಗ್ಲೇ ಹೇಳಿದ್ನಲ್ಲ, ಸೋರ್ ನಿಪ್ಪಲ್ಲು, ಕ್ರ್ಯಾಕ್ ನಿಪ್ಪಲ್ ಇದೆಲ್ಲ ಆದ ಇದು ಸರಿಯಾದ ಅಟ್ಯಾಚ್ಮೆಂಟ್ ಆಗದೆ ಇದ್ರೆ ಆಗುವಂತ ಒಂದು ತೊಂದರೆಗಳು. ಆದ್ರಿಂದ ಏನಾಗ ಅವರು ವೈದ್ಯರನ್ನ ಹೋಗಿ ನೋಡಿದಾಗ ಏನಾಗುತ್ತೆ, ಅವ್ರಿಗೆ ಯಾಕೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಕ್ಲೀನಾಗಿ ಬೇಗ ಕಂಡುಹಿಡಿತಾರೆ. ಅದರಿಂದ ಅವರ ಅಟ್ಯಾಚ್ಮೆಂಟ್ ಪೊಸಿಷನ್ನ ನಾವು ಕರೆಕ್ಟ್ ಮಾಡಬಹುದು. ಮತ್ತೆ ಈಸಿ ಮೆಥಡ್ ಅಂತಂದ್ರೆ ಒಂದು ನಾನು ಆಗ್ಲೇ ಹೇಳದ್ನಲ್ಲ, ಕರೆಕ್ಟ್ ಪೊಸಿಷನ್. ಮಗು ಈ ನಿಪ್ಪಲ್ ಮತ್ತೆ ಏರಿಯೋಲ ಕಂಪ್ಲೀಟ್ ಆಗಿ ಬಾಯಿ ಒಳಗೆ ತಗೊಂಡು ಚೀಪಬೇಕಾದ್ರೆ ಹಾಲು ಉತ್ಪತ್ತಿ ಮಾಡೋಕ್ಕೂ ಸಹಾಯ ಆಗುತ್ತೆ, ಮತ್ತೆ ಹೆಚ್ಚು ಹಾಲು ಬರುತ್ತೆ, ಮತ್ತೆ ಯಾವುದೇ ರೀತಿ ನಿಪ್ಪಲ್ಲು ಏರಿಯಲ್ಲಾಗೆ ತೊಂದರೆ ಆಗಲ್ಲ. ಇಲ್ಲ ಅಂತಂದ್ರೆ ಅದು ಗಾಯ ಉಂಟಾಗಿ ಸೋಂಕು ಉಂಟಾಗುತ್ತೆ. ಒಂದು ಈಸಿ ರೆಮಿಡಿ ಏನು ಅಂತಂದ್ರೆ, ಯಾವಾಗ್ಲೂ ಹಾಲಿನಲ್ಲಿ ಫೋರ್ ಮಿಲ್ಕ್ ಮತ್ತೆ ಹೈಂಡ್ ಮಿಲ್ಕ್ ಅಂತ ಇರುತ್ತೆ. ಈ ಫೋರ್ ಮಿಲ್ಕ್ ಏನು ನೀರಿನ ಅಂಶ ಜಾಸ್ತಿ ಇರುತ್ತೆ, ಇದು ಮಗುವಿನ ಬಾಯಾರಿಕೆ ತಣಿಸುತ್ತೆ. ಇದು ಫಸ್ಟ್ ಒಂದು 5 ನಿಮಿಷ ಬರುವಂತ ಹಾಲು, ಆಮೇಲೆ ಬರುವಂತ ಹಾಲು ಹೈಂಡ್ ಮಿಲ್ಕ್. ಇದು ಮಗು ಪೌಷ್ಟಿಕಾಂಶ ಯುಕ್ತ ಹಾಲು, ಫ್ಯಾಟ್ ಮತ್ತೆ ಪ್ರೋಟೀನ್ ಹೆಚ್ಚಾಗಿರುತ್ತೆ. ಇದರಿಂದ ಮಗುವಿನ ತೂಕ ಹೆಚ್ಚಾಗುತ್ತೆ. ಈ ಹೈಂಡ್ ಮಿಲ್ಕ್ ಬರುತ್ತಲ್ಲ, ಅದಕ್ಕೆ ಮಗುವಿಗೆ ನಾವು ಹೆಚ್ಚು ಹೊತ್ತು ಹಾಲು ಕುಡಿಸೋದು ಕೂಡ ಇಂಪಾರ್ಟೆಂಟು. ಅಂದ್ರೆ ಒಂದು 15 ನಿಮಿಷ ಒಂದೇ ಕಡೆಗೆ ಕುಡಿಸೋದ್ರಿಂದ ಮಗುವಿಗೆ ಬೋತ್ ಫೋರ್ ಮಿಲ್ಕ್ ಮತ್ತೆ ಹೈಂಡ್ ಮಿಲ್ಕ್ ಎರಡೂ ಸಹ ಸಿಗುತ್ತೆ. ಆಮೇಲೆ ಈ ಹೈಂಡ್ ಮಿಲ್ಕ್ ನಾ ಆಗ್ಲೇ ಹೇಳ್ದಂಗೆ ಪ್ರೋಟೀನ್ ಹೆಚ್ಚಾಗಿರುತ್ತಲ್ಲ, ಈ ತರ ಸೋರ್ ನಿಪ್ಪಲ್ ಎಲ್ಲ ಆದಾಗ ಈ ಹೈಂಡ್ ಮಿಲ್ಕ್ ಅನ್ನ ನಿಪ್ಪಲ್ ಮತ್ತೆ ಏರಿಯೊಳಗೆಲ್ಲ ಇದು ಹಚ್ಚೋದ್ರಿಂದ ಅದು ಸೋರ್ನೆಸ್ ಎಲ್ಲ ಕಡಿಮೆ ಆಗತ್ತೆ.
1: ಈಗ ಕುಟುಂಬದ ಸದಸ್ಯರು, ವಿಶೇಷವಾಗಿ ಹಸ್ಬೆಂಡ್ ಅಂಡ್ ಹಿರಿಯರು, ತಾಯಂದ್ರು ಯಾವ ರೀತಿ ಬೆಂಬಲ ನೀಡಬಹುದು?
0: ಈಗ ತಾಯಿ ಎದೆ ಹಾಲು ಕುಡಿಸೋದು ಬರೀ ತಾಯಿ ಒಬ್ಬಳದ ಜವಾಬ್ದಾರಿ ಅಲ್ಲ, ಇದು ಕಂಪ್ಲೀಟ್ ಕುಟುಂಬದ ಜವಾಬ್ದಾರಿ ಆಗಿರುತ್ತೆ. ಸೊ ಆದ್ರಿಂದ ಏನಾಗುತ್ತೆ, ಅವಳಿಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಎರಡೂ ಸಹ ಮನೆಯ ಎಲ್ಲಾ ಸದಸ್ಯರು, ಗಂಡ ಆಗಿರ್ಬೋದು ಮತ್ತೆ ಮನೆಯಲ್ಲಿರೋ ಅತ್ತೆ ಮಾವ ಮತ್ತೆ ಎಲ್ಲರದ್ದು ಜವಾಬ್ದಾರಿ ಅವಳಿಗೆ. ಬೋತ್ ಮೊದ್ಲೆಲ್ಲ ತುಂಬಾ ಒಟ್ಟು ಕುಟುಂಬಗಳಿರ್ತಿತ್ತು, ಅಷ್ಟಾಗಿ ತಾಯಿಗೆ ಹೊರೆ ಆಗ್ತಾ ಇರಲಿಲ್ಲ. ಈಗ ಬೋತ್ ಎಲ್ಲರೂ ಅವಳ ದೈಹಿಕ ಮತ್ತು ಮಾನಸಿಕವಾಗಿ ಅವಳಿಗೆ ಸಪೋರ್ಟ್ ಕೊಡೋದು ತುಂಬಾ ಮುಖ್ಯ. ಇದ್ರ ಜೊತೆಗೆ ಅವಳು ಅಕಸ್ಮಾತ್ ಕೆಲ್ಸಕ್ಕೆ ಹೋಗುವಂತವರಾಗಿದ್ರೆ ಆ ಉದ್ಯೋಗ ಸ್ಥಳದಲ್ಲಿ ಅಲ್ಲೂ ಕೂಡ ಸ್ವಲ್ಪ ಹೆರಿಗೆ ರಜೆ ಜಾಸ್ತಿ ಕೊಡೋದ್ರಿಂದ ಮತ್ತೆ ಅಲ್ಲಿ ಒಳ್ಳೆ ವಾತಾವರಣ ಸೃಷ್ಟಿಸಿರೋದ್ರಿಂದ ಹೆಲ್ಪ್ ಮಾಡಬೇಕು.
1: ಓಕೆ ಡಾಕ್ಟರ್ ರಶ್ಮಿ ಅವರೇ, ವಿಶ್ವ ಸ್ತನ್ಯಪಾನ ಸಪ್ತಾಹದ ಈ ವರ್ಷದ ಘೋಷವಾಕ್ಯದ ಬಗ್ಗೆ ಸ್ವಲ್ಪ ವಿವರಿಸ್ತೀರಾ?
0: ಈ ವರ್ಷದ ಘೋಷವಾಕ್ಯ ಅಂದ್ರೆ, ಸುಸ್ಥಿರ ಜೀವನಕ್ಕಾಗಿ ಸ್ತನ್ಯಪಾನ ಏನು ಕೆಲಸ ಮಾಡುತ್ತಿದೆಯೋ ಅದನ್ನು ಬಲಪಡಿಸಬೇಕು. ಅಂದ್ರೆ ಈಗ ಮನೆಗೆ ಫೌಂಡೇಶನ್ ಎಷ್ಟು ಸ್ಟ್ರಾಂಗ್ ಆಗಿರ್ಬೇಕೋ ಅದೇ ರೀತಿ ಇವನ್ ಮಗುವಿನ ಆರೋಗ್ಯ ಅಷ್ಟು ಸ್ಟ್ರಾಂಗ್ ಆಗಿರ್ಬೇಕು ಅಂತಂದ್ರೆ ತಾಯಿ ಹಾಲು ಕುಡಿಸೋದ್ರ ಮಹತ್ವವನ್ನು ಕುರಿತು ಥೀಮ್ ಈ ಸರಿ.
1: ಡಾಕ್ಟರ್ ರಶ್ಮಿ ಅವರೇ, ವಿಶ್ವ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ಹೊಸ ತಾಯಂದ್ರಿಗೆ ನಿಮ್ಮ ಸಲಹೆ ಏನು?
0: ಸ್ತನ್ಯಪಾನ ಅನ್ನೋದು ಪ್ರಕೃತಿ ನಿಯಮ ಮತ್ತೆ ಮಗುವಿನ ಹಕ್ಕು ಮತ್ತು ತಾಯಿಯ ಕರ್ತವ್ಯ. ಇದನ್ನ ನಾವು ತಪ್ಪದೆ ನಾವು ಮಗುಗೆ ಕೊಡಬೇಕು. ಮೊದಲು 1 ಗಂಟೆಯಲ್ಲಿ ಇದನ್ನ ಖಂಡಿತ ಕೊಡಬೇಕು. ಮತ್ತೆ 6 ತಿಂಗಳ ತನಕ ತಾಯಿ ಹಾಲು ಬಿಟ್ಟು ಬೇರೆ ಏನನ್ನೂ ಕೊಡಬಾರ್ದು. ಮತ್ತೆ 2 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಾಗಿ ಎದೆ ಹಾಲು ಉಣಿಸ್ಬೇಕು. ಆಮೇಲೆ ಇವನ್ ಹುಷಾರಿಲ್ದೆ ಇರೋ ಟೈಮಲ್ಲೂ ಅಷ್ಟೇ, ವಾಂತಿ ಭೇದಿ ಆಗಿರ್ಬೋದು ಏನೇ ಆಗಿರ್ಬೋದು, ತಾಯಿಗೂ ಹುಷಾರಿಲ್ದೆ ಇರೋ ಸಂದರ್ಭಗಳಲ್ಲೂ ಕೂಡ ತಾಯಿ ಮಾಸ್ಕ್ ಧರಿಸಿ ಮಗುವಿಗೆ ಹಾಲನ್ನು ಉಣಿಸ್ಬೇಕು.
1: ಡಾಕ್ಟರ್ ರಶ್ಮಿ ಅವರೇ, ಆಗಸ್ಟ್ 1ನೇ ತಾರೀಕಿಂದ 7ನೇ ತಾರೀಕು ತನಕ ವಿಶ್ವ ಸ್ತನ್ಯಪಾನ ಸಪ್ತಾಹವನ್ನ ಆಚರಿಸ್ತಾ ಇದ್ದೀವಿ. ಸೊ ಈ ಸಂದರ್ಭದಲ್ಲಿ ತಾಯಿಯ ಹಾಲು ಮಗುವಿನ ಮೊದಲ ರಕ್ಷಣೆ, ಮೊದಲ ಪೋಷಣೆ, ಈ ವಿಷಯದ ಕುರಿತು ನಮ್ಮ ತಾಯಿಯಂದ್ರಿಗೆ ಅತ್ಯಂತ ಮಹತ್ವದ ವಿಷಯಗಳನ್ನು ನೀವು ಮಾಡಿಕೊಟ್ಟಿದ್ದೀರಾ. ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ತಾಯಿಯ ಹಾಲು ಮೊದಲ ರಕ್ಷಣೆ, ಮೊದಲ ಪೋಷಣೆ, ವಿಶ್ವ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ಮಕ್ಕಳ ತಜ್ಞರಾದ ಡಾಕ್ಟರ್ ರಶ್ಮಿ ಪ್ರಶಾಂತ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಅವರೊಂದಿಗೆ ಜೊತೆಯಾದವರು ಆಶಾ.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 12:30:20.
1: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
2: ಪ್ರೀತಿಯ ಶ್ರೋತೃಗಳೇ, ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ವಿನೂತನ ಕಾರ್ಯಕ್ರಮಗಳು. ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ಪ್ರತಿ ಭಾನುವಾರ 10:00 ಕಲಾಂ ಕನಸು, ಮಕ್ಕಳ ಮನಸ್ಸಿಗದು ಚೆಂದದ ದಿರಿಸು. 10:00 to 10:15 ದೀಪಾಮೃತ, ಸಹೃದಯತೆಗೊಂದು ಶುಭಾಷಿತ. 6:10 ಯುವ ವಾಣಿ ಕಾರ್ಯಕ್ರಮದಲ್ಲಿ ದೀಪಧಾರಿ, ಯಶಸ್ಸಿನ ಹಾದಿಗೊಂದು ದಿಟ್ಟ ಹೆಜ್ಜೆ. ಪ್ರತಿ ಭಾನುವಾರ ಸಂಜೆ 5:00 to 5:15 ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು, ತವರ ನೆನಪುಗಳ ಮೆಲುಕು. ಮಾತು ಮಲ್ಲಿಗೆ, ಒಂದಿಷ್ಟು ಮಾಹಿತಿ ಮನಸ್ಸಿಗೆ. ಪ್ರತಿ ಮಂಗಳವಾರ 11:00 to 12:00 ಸಂದೇಶಗಳನ್ನಾಧರಿಸಿದ ನೇರ ಪ್ರಸಾರದ ಕಾರ್ಯಕ್ರಮ. ಮಾತಂದ್ರೆ ಮಾತು, ನೆನೆಯೋಣ ಅಮ್ಮನ ಕೈ ತುತ್ತು, ಮೆರೆಸೋಣ ಆಕಾಶವಾಣಿಯ ಗಮ್ಮತ್ತು. ಪ್ರತಿ ಗುರುವಾರ 11:00 to 12:00 ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಗೀತಮಾಧುರ್ಯ, ಮಿಶ್ರ ಹಾಡುಗಳ ಗಾನಲೋಕ. ಪ್ರತಿ ಶನಿವಾರ 11:00 to 12:00 ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನೈದಿಲೆ ಗಾದೆ ಘಮ, ಪತ್ರಾಧಾರಿತ ವಿಶೇಷ ಕಾರ್ಯಕ್ರಮ. ಶನಿವಾರ 9:05 ಮಹಿಳಾ ಲೋಕದಲ್ಲಿ ಭಾರವೇನಲ್ಲ ಈ ಬದುಕು, ಸಂದರ್ಶನವನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ. ಇವೆಲ್ಲ ಕಾರ್ಯಕ್ರಮಗಳು ನಿಮಗಾಗಿ. ಟ್ಯೂನ್ ಮಾಡಿ FM 103.1 MHz ಗಳಲ್ಲಿ ಆಕಾಶವಾಣಿ ಮಡಿಕೇರಿ.

0: ಭವಿಷ್ಯದ ಖರ್ಚಿಗಾಗಿ ನೀವು ಹಣವನ್ನು ಠೇವಣಿ ಇಡುವಿರಾದರೆ
1: ನಾಳಿನ ಬಳಕೆಗಾಗಿ ನೀರಿನ ಠೇವಣಿಯನ್ನು ನೀವೇಕೆ ಇಡಬಾರದು?
2: ತಡೆಯೊಟ್ಟಿರೋ ಅಣ್ಣ ತಡೆಯೊಟ್ಟಿರೋ.
0: ಮಳೆ ನೀರ ಸಂಗ್ರಹಕ್ಕೆ ಇದು ಸಕಾಲ.
2: ಓಡುವ ನೀರನ್ನು ನಡೆಯುವ ಹಾಗೆ
1: ಮನೆ ಕಚೇರಿ ಶಾಲಾ ಮೇಲ್ಛಾವಣಿ ಹಾಗೂ ನೆಲದ ಮೇಲೆ ಬಿದ್ದೋಡುವ ಮಳೆ ನೀರನ್ನು ಸಂಗ್ರಹಿಸಿ ಅಂತರ್ಜಲದೊಂದಿಗೆ ಜೋಡಿಸಿ.
2: ತೆವಳುವ ನೀರನ್ನು ನಿಲ್ಲುವ ಹಾಗೆ ನಿಂತ ನೀರೆಲ್ಲವೂ ಇಂಗುವ ಹಾಗೆ
0: ಬೇಸಿಗೆಯ ನೀರ ನೆಮ್ಮದಿಗೆ ಈಗಿಂದಲೇ ಕೈ ಜೋಡಿಸಿ.
3: ಮಾನವ ಸಂಬಂಧಗಳಲ್ಲಿ ಸ್ನೇಹ ಅತ್ಯಂತ ಪರಿಶುದ್ಧವಾದುದು.
4: ನೋವು ಕಳವಳದಿಂದ ಬಾಳ ಬವಣೆಯಿಂದ ಮನಸ್ಸು ಭಾರವಾದಾಗ ಕಂಬನಿಯೊರೆಸಿ ಸಾಂತ್ವನ ಕೊಡುವ ಬಾಂಧವ್ಯ ಸ್ನೇಹ.
5: ಕಲ್ಮಶ ತುಸು ಇಲ್ಲ ನಿರ್ಮಲ ಖುಷಿಯಲ್ಲ.
3: ನಿಜವಾದ ಸ್ನೇಹ ನಿರ್ವ್ಯಾಜವಾದುದು, ನಿಷ್ಕಪಟವಾದುದು. ಅದು ಬಾಳಿಗೊಂದು ಆಸರೆ.
4: ಸ್ನೇಹ ಅಕ್ಷಯ ನಿಧಿ. ಬಾಳಿನ ನೆಮ್ಮದಿಗಾಗಿ ಸ್ನೇಹವನ್ನು ಜೋಪಾನವಾಗಿ ಕಾಯ್ದುಕೊಳ್ಳೋಣ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 12:35 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ವಿಶ್ವ ಸ್ತನ್ಯಪಾನ ಸಪ್ತಾಹ ಸಂದರ್ಭದಲ್ಲಿ ಸ್ತನ್ಯಪಾನದ ಮಹತ್ವ. ಈ ಕುರಿತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಡ್ಡನಡ್ಕ ಇಲ್ಲಿನ ವೈದ್ಯಾಧಿಕಾರಿ ಡಾಕ್ಟರ್ ವಿಶ್ವೇಶ್ವರ ವಿಕೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಚೇತನಾ ನಾಯಕ್ ಕೆ.
1: ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ವಿಶ್ವ ಸ್ತನ್ಯಪಾನ ಸಪ್ತಾಹ ಈ ವಿಶೇಷ ಸಂದರ್ಶನಕ್ಕೆ ನಮ್ಮ ಜೊತೆಗಿದ್ದಾರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಡ್ಡನಡ್ಕ ಇಲ್ಲಿನ ವೈದ್ಯಾಧಿಕಾರಿ ಡಾಕ್ಟರ್ ವಿಶ್ವೇಶ್ವರ ವಿಕೆ. ಡಾಕ್ಟರ್ ನಮಸ್ಕಾರ. ಇಂದಿನ ವಿಶ್ವ ಸ್ತನ್ಯಪಾನ ಸಪ್ತಾಹ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹಾಗೂ ನಮಸ್ಕಾರ.
2: ನಮಸ್ಕಾರ
1: ಡಾಕ್ಟರ್. ವಿಶ್ವ ಸ್ತನ್ಯಪಾನ ಸಪ್ತಾಹ ಈ ದಿನದ ಆಚರಣೆಯ ಮಹತ್ವ ಮತ್ತು ಉದ್ದೇಶವನ್ನು ತಿಳಿಸಬಹುದಾ?
2: ಪ್ರತಿ ವರ್ಷ ನಾವು ಆಗಸ್ಟ್ 1-7 ತನಕ ಒಂದು ವಾರದ ಕಾಲ ಈ ಸ್ತನ್ಯಪಾನ ಸಪ್ತಾಹವನ್ನು ಆಚರಿಸ್ತಾ ಇದ್ದೇವೆ. ವಿಶ್ವಸಂಸ್ಥೆಯಿಂದಲೇ ಆದೇಶಗೊಂಡು ಈ ಸಪ್ತಾಹವನ್ನು ಎಲ್ಲ ರಾಷ್ಟ್ರಗಳಲ್ಲಿ ಆಚರಿಸಲಾಗ್ತದೆ. ಮುಖ್ಯವಾಗಿ ಸ್ತನ್ಯಪಾನದ ಮಹತ್ವವನ್ನು ಜನರಿಗೆ ತಿಳಿಸುವಂಥದ್ದು, ಸರಿಯಾಗಿ ಹಾಲುಡಿಸುವ ಬಗ್ಗೆ ಜನರಿಗೆ ಮಾಹಿತಿಯನ್ನು ನೀಡುವಂಥದ್ದು ಇದರ ಉದ್ದೇಶ. ಕುಟುಂಬಗಳು ಮತ್ತು ಸಾಮಾಜಿಕರಿಗೆ ಹಾಲುಣಿಸುವ ತಾಯಂದಿರನ್ನು ಮನೆಯಲ್ಲಿ ಮತ್ತು ಉದ್ಯೋಗದಲ್ಲಿ ಬೆಂಬಲಿಸಲು ಕಲಿಸುವುದು ಈ ಬಾರಿಯ ಈ ಸ್ತನ್ಯಪಾನ ಸಪ್ತಾಹದ ಮುಖ್ಯ ಉದ್ದೇಶ. ಇದನ್ನು ಯಾಕೆ ಆಚರಿಸಬೇಕು ಅಂತ ಹೇಳಿದರೆ ಮುಖ್ಯವಾಗಿ ಮೂರು ಕಾರಣಗಳನ್ನು ನಾವು ಗುರುತಿಸಬಹುದು. ಒಂದನೇದಾಗಿ, ಸ್ತನ್ಯಪಾನದ ವಿಷಯದಲ್ಲಿ ಜನರಿಗೆ ಇರುವಂತಹ ತಪ್ಪು ಕಲ್ಪನೆಗಳನ್ನು ನಿವಾರಿಸುವಂಥದ್ದು ಇದರ ಮೊದಲ ಉದ್ದೇಶ. ಮತ್ತೆ ಎರಡನೇದಾಗಿ, ಹೊಸದಾಗಿ ತಾಯಂದಿರಾದ ಮಹಿಳೆಯರಿಗೆ ಯಾವ ರೀತಿಯಲ್ಲಿ ಹಾಲುಣಿಸಬೇಕು, ಯಾವಾಗ ಯಾವಾಗೆಲ್ಲ ಹಾಲುಣಿಸಬೇಕು, ಹಾಲುಣಿಸುವ ಸರಿಯಾದ ಭಂಗಿ ಏನು, ಮಗುವನ್ನು ಹೇಗೆ ಕೂರಿಸಿಕೊಳ್ಳಬೇಕು, ಯಾವ ರೀತಿ ಮೊಲೆಯನ್ನು ಮಗುವಿನ ಬಾಯಿಗೆ ಅದು ಚೀಪಲಿಕ್ಕೆ ಅನುಕೂಲಕರವಾಗುವಂತೆ ಯಾವ ಭಂಗಿಯಲ್ಲಿ ನಾವು ಹಾಲುಣಿಸಬೇಕು, ಈ ರೀತಿಯ ಹಾಲುಣಿಸುವ ಬಗ್ಗೆ ಹಲವಾರು ಮಾಹಿತಿಗಳ ಕೊರತೆ ಇರ್ತದೆ. ಆ ಮಾಹಿತಿಗಳನ್ನು ತಾಯಂದಿರಿಗೆ ನೀಡುವಂಥದ್ದು ಎರಡನೇ ಉದ್ದೇಶ. ಮೂರನೇದಾಗಿ, ಹಾಲುಣಿಸುವುದರಿಂದ ಮಗುವಿಗೂ ಕೂಡ ಲಾಭ ಇದೆ, ಅಮ್ಮನಿಗೂ ಕೂಡ ಲಾಭ ಇದೆ. ಆರೋಗ್ಯದ ವಿಷಯದಲ್ಲಿರ್ಬೋದು, ಬೇರೆ ಬೇರೆ ವಿಷಯಗಳಲ್ಲಿ ಏನೆಲ್ಲ ಲಾಭಗಳು ಪ್ರಯೋಜನಗಳು ಈ ಸ್ತನ್ಯಪಾನದಿಂದ ಇವೆ ಎನ್ನುವುದನ್ನು ಜನರಿಗೆ ಕಲಿಸಿಕೊಡುವಂಥದ್ದು ಮೂರನೇ ಉದ್ದೇಶ. ಈ ಮೂರು ಕಾರಣಗಳಿಗೆ ಹಾಲುಣಿಸುವಿಕೆಯ ಬಗ್ಗೆ, ಸ್ತನ್ಯಪಾನದ ಮಹತ್ವದ ಬಗ್ಗೆ ಸ್ತನ್ಯಪಾನ ಸಪ್ತಾಹವನ್ನು ನಾವು ಆಚರಿಸಬೇಕಾಗಿ ಬಂದಿದೆ.
1: ಈ ವರ್ಷದ ವಿಶ್ವ ಸ್ತನ್ಯಪಾನ ಸಪ್ತಾಹದ ಸಂದೇಶ ಏನುಂಟು?
2: 2026 ವರ್ಷದ ಸ್ತನ್ಯಪಾನ ಸಪ್ತಾಹದ ಸಂದೇಶ ಏನು ಅಂತ ಹೇಳಿದರೆ, ಸ್ತನ್ಯಪಾನಕ್ಕೆ ಆದ್ಯತೆ ಮತ್ತೆ ಸಶಕ್ತವಾದ ಪ್ರೋತ್ಸಾಹಕ ವ್ಯವಸ್ಥೆಯೊಂದನ್ನು ಸೃಷ್ಟಿಸುವುದು ಅಂತ ಹೇಳಿದರೆ, ನಾವು ಇಂಗ್ಲಿಷ್ನಲ್ಲಿ ಹೇಳೋದಾದರೆ ಪ್ರೊಟೆಕ್ಟ್ ಪ್ರಮೋಟ್ ಅಂಡ್ ಸಪೋರ್ಟ್ ಬ್ರೆಸ್ಟ್ ಫೀಡಿಂಗ್ ಅಂತ ಹೇಳಿ ಹೇಳಿದ್ರೆ, ಸುರಕ್ಷಿತವಾದ ವಾತಾವರಣದಲ್ಲಿ ಸುರಕ್ಷಿತವಾಗಿ ಹಾಲುಣಿಸಬೇಕು ಒಂದು. ಎರಡನೇದು, ಹಾಲುಣಿಸುವಿಕೆಯನ್ನು ನಾವು ಹೆಚ್ಚಾಗಿ ಪ್ರೋತ್ಸಾಹಿಸಬೇಕು. ಮೂರನೇದು, ಅದನ್ನು ಬೆಂಬಲಿಸಬೇಕು, ಸರಿಯಾದ ರೀತಿಯಲ್ಲಿ ಹಾಲುಣಿಸುವಿಕೆಯನ್ನು ನಾವು ಬೆಂಬಲಿಸಬೇಕು. ಈ ಮೂರು ರೀತಿಯಲ್ಲೂ ಕೂಡ ಸ್ತನ್ಯಪಾನವನ್ನು ಬೆಳೆಸುವಂಥದ್ದು, ಉಳಿಸುವಂಥದ್ದು ಮತ್ತು ಒಂದು ವ್ಯವಸ್ಥೆಯನ್ನು ಕಲ್ಪಿಸುವಂಥದ್ದು ಸ್ತನ್ಯಪಾನದ ಈ ವರ್ಷದ ಧ್ಯೇಯವಾಗಿದೆ.
1: ಮತ್ತೆ ಮಗುವಿಗೆ ಎದೆ ಹಾಲು ಮಗುವಿನ ಆರೋಗ್ಯಕ್ಕೆ ಹೇಗೆ ಸಹಾಯವಾಗ್ತದೆ, ಮತ್ತೆ ಯಾವಾಗ ಎದೆ ಹಾಲನ್ನು ಶುರು ಮಾಡಬೇಕು, ಹೇಗೆ ಮುಂದುವರಿಸಬೇಕು ಡಾಕ್ಟರ್? ಅದು
2: ಮಗುವಿಗೆ ನಾವು ಹೇಳ್ತೇವೆ, ಅಮ್ಮನ ಹಾಲೇ ಅಮೃತ ಅಂತ ಹೇಳಿ. ಅಮೃತ ಅಂದ್ರೆ ಏನು? ಅಮೃತವನ್ನು ಕುಡಿದವರಿಗೆ ಸಾವಿಲ್ಲ, ಹೌದಲ್ವಾ? ಹಾಗಾಗಿ ಈಗ ತಾನೇ ಹುಟ್ಟಿದ ಮಗುವಿಗೆ ಅಮೃತ ಸಮಾನವಾದಂಥದ್ದು ಯಾವುದಾದ್ರೂ ಇದ್ರೆ ಅದು ಎದೆ ಹಾಲು. ಯಾಕಂತ ಹೇಳಿದ್ರೆ, 9 ಮಗು ಅಮ್ಮನ ಹೊಟ್ಟೆಯಲ್ಲಿ ಬೆಚ್ಚಗೆ ಮಲಗಿರ್ತದೆ, ಯಾವುದೇ ರೀತಿಯ ಭಯ ಅದಕ್ಕೆ ಇರುವುದಿಲ್ಲ, ಅಥವಾ ಯಾವುದೇ ರೀತಿಯ ರೋಗಾಣುಗಳ ದಾಳಿಯ ಭಯ ಇರುವುದಿಲ್ಲ, ಬೇರೆ ಶತ್ರುಗಳ ಭಯ ಇರುವುದಿಲ್ಲ, ಯಾವುದು ಕೂಡ ಇರುವುದಿಲ್ಲ, ಬೆಚ್ಚಗೆ ಅದು ಮಲಗಿರ್ತದೆ. ಬೆಳೀತಾ ಬೆಳೀತಾ ಮಲಗಿರ್ತದೆ 9 ಸ್ರವಿಸುವಂತಹ ಹಾಲಿನ ಮೂಲಕ, ಆ ಎದೆ ಹಾಲಿನ ಅಮೃತವನ್ನು ಮಗುವಿಗೆ ಉಣಿಸುವ ಮೂಲಕ ಆ ಮಗುವಿನ ಜೀವವನ್ನು ಉಳಿಸ್ತಾಳೆ. ಹಾಗಾಗಿ ಚಿನ್ನದಂತ ಸಮಯ, ಗೋಲ್ಡನ್ ಅವರ್ ಅಂತ ಹೇಳಿ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ತೇವೆ, ಚಿನ್ನದಂತ ಸಮಯ ಅದು. ಹೆರಿಗೆಯಾಗಿ 1 ಒಳಗೆ ಹಾಲು ಉಣಿಸ್ಲಿಕ್ಕೆ ಶುರು ಮಾಡಬೇಕು ಅಮ್ಮ. ಆ ಎದೆ ಹಾಲಿನ ಅಮೃತವನ್ನ ಮಗುವಿಗೆ ಉಣಿಸಬೇಕು. ಹಾಗಿದ್ರೆ ಅದು ಖಂಡಿತವಾಗಿಯೂ ಮಗು ಬದುಕ್ತದೆ, ಎಷ್ಟೋ ರೀತಿಯ ಕಾಯಿಲೆಗಳಿಂದ ರಕ್ಷಣೆಯನ್ನು ಪಡೆಯುತ್ತದೆ, ರೋಗ ನಿರೋಧಕ ಶಕ್ತಿ ಸಮೃದ್ಧವಾಗಿರುವಂಥದ್ದು ಈ ಮೊದಲ 1/2 ಸ್ರವಿಸುವಂತಹ ಕೊಲೆಸ್ಟ್ರಮ್ ಅಂತ ನಾವು ಏನ್ ಹೇಳ್ತೇವೆ, ಆ ಗಿಣ್ಣು ಹಾಲು ಅದಲ್ಲಿ ಇರ್ತದೆ.

0: ಅಮೃತವನ್ನು ಉಣಬಡಿಸಬೇಕು. ಎರಡೂ ರೀತಿಯಲ್ಲಿ ಈ ಎದೆಹಾಲು ಮಗುವನ್ನು ರಕ್ಷಿಸುತ್ತದೆ. ಒಂದು, ರೋಗ ನಿರೋಧಕ ಶಕ್ತಿಗಳನ್ನು, ಇಮ್ಯುನೋಗ್ಲೋಬುಲಿನ್ಸ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೇವೆ, ಆ ಪ್ರೋಟೀನ್ಗಳನ್ನು ಸಮೃದ್ಧವಾಗಿ ಹೊಂದಿರ್ತದೆ ಅದು ಎದೆಹಾಲು. ಎರಡನೇದಾಗಿ ಇದು ಮಗುವಿನ ದೇಹವನ್ನು ಬೆಚ್ಚಗಿರಿಸ್ತದೆ. ಹೇಳಿದ್ನಲ್ಲ ನಾವು ಗರ್ಭಕೋಶದ ಒಳಗೆ ಬೆಚ್ಚಾಗಿ ಇತ್ತದು, ಹೊರಗಡೆ ಬಂದಾಗ ಹೈಪೋಥರ್ಮಿಯಾ ಅಂತ ನಾವು ಹೇಳ್ತೇವೆ, ಉಷ್ಣತೆ ಕಡಿಮೆ ಆಗುವಂಥದ್ದು, ದೇಹದ ಉಷ್ಣತೆ ಕಡಿಮೆ ಆಗುವಂಥ ಸಾಧ್ಯತೆ ಇರ್ತದೆ. ಆದರೆ ಅಮ್ಮನ ಎದೆಹಾಲು ಕುಡಿದಾಗೆ ಕುಡಿದಾಗೆ ಅದರ ಶರೀರದ ಉಷ್ಣತೆಯು ಕೂಡ ಜಾಸ್ತಿ ಆಗ್ತದೆ, ಅದು ಬೆಚ್ಚಗಾಗಿರ್ಲಿಕ್ಕೆ ಸಾಧ್ಯ ಆಗ್ತದೆ, ಬೇರೆ ರೀತಿಯ ತೊಂದರೆಗಳಿಗೆ ಅದು ಒಳಗಾಗುವುದಿಲ್ಲ. ಮತ್ತೆ ಮೂರನೇದಾಗಿ ಅಮ್ಮನಿಗೂ ಕೂಡ ಅಮ್ಮನ ಗರ್ಭಕೋಶವನ್ನ ಇನ್ವಲ್ಯೂಷನ್ ಅಂತ ಹೇಳ್ತಾರೆ, ಅದನ್ನು ಗಟ್ಟಿಯಾಗಿಸ್ತದೆ, ಅದು ಗಟ್ಟಿಯಾಗಿಸ್ತದೆ, ಬ್ಲೀಡಿಂಗ್ ಅನ್ನ, ರಕ್ತಸ್ರಾವವನ್ನು ನಿಲ್ಲಿಸ್ತದೆ. ಆ ಮೂಲಕ ಅಮ್ಮನಿಗೂ ಕೂಡ ಅದು ಒಳ್ಳೆಯ ಪರಿಣಾಮವನ್ನ ಉಂಟು ಮಾಡ್ತದೆ, ಮಗುವಿನ ಜೀವವನ್ನು ರಕ್ಷಿಸುವಂತಹ ಅಮೃತವಾಗಿ ಇದು ಮೊದಲೇ ಒದಗ್ತದೆ. ಮತ್ತೆ ಅದು ಯಾವಾಗ ಎಲ್ಲ ನಾವು ಹಾಲು ಕುಡಿಸಬೇಕು ಅಂತ ಕೇಳ್ತಾರೆ, ಅದು ಆನ್ ಡಿಮ್ಯಾಂಡ್ ಬೇಸಿಸ್ ಅಂತ ನಾವು ಇಂಗ್ಲೀಷ್ ಅಲ್ಲಿ ಕರಿತೇವೆ, ಬೇಡಿಕೆಯಂತೆ ಪೂರೈಕೆ. ಅದು ಮಗು ಕೇಳಿದಾಗೆಲ್ಲ ಕೊಡ್ತಾ ಇರಬೇಕು, ಕೊಡ್ತಾ ಇರಬೇಕು. ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದ್ರೆ ಅಮ್ಮನೇ ಎಬ್ಬಿಸಿ ಕೊಡಬೇಕಾಗ್ತದೆ. ಮಗು ನಿದ್ದೆ ಮಾಡಿರಬಹುದು, ಮಗುಗೆ ಮರ್ತು ಹೋಗಿರ್ಬಹುದು, ಅದೇ ಅಮ್ಮನಿಗೆ ಮರ್ತು ಹೋಗಬಾರದು. ಮೊದಲ ಹುಟ್ಟಿದ ಮೊದಲ ಕೆಲವು ದಿನಗಳಲ್ಲಿ ಅಥವಾ ಒಂದು ಎರಡು ಮೂರು ತಿಂಗಳ ತನಕ ಅಮ್ಮ ಒಂದು ದಿನಕ್ಕೆ ಒಂದು 8-12 ಬಾರಿ ಅಂದ್ರೆ 2-3 ಗಂಟೆಗಳಿಗೆ ಒಮ್ಮೆ ಆದ್ರೂ ಹಾಲು ಕುಡಿಸಲೇಬೇಕಾಗ್ತದೆ. ಎರಡನೇ ಹಂತ ಯಾವುದು ಅಂತ ಹೇಳಿದ್ರೆ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತ ಹೇಳ್ತಾರೆ, ಅಂದ್ರೆ ಬರೇ ಎದೆ ಹಾಲನ್ನು ಮಾತ್ರ ಉಣಿಸುವುದು, ಬೇರೆ ಯಾವುದೇ ಆಹಾರ ವಸ್ತುಗಳನ್ನು ಮಗುವಿಗೆ ಕೊಡ್ಲಿಕ್ಕೆ ಇಲ್ಲ 6 ತಿಂಗಳ ಕಾಲ. ಯಾಕೆಂತ ಹೇಳಿದ್ರೆ ಮಗುವಿಗೆ ಬೇಕಾದ ಎಲ್ಲ ಪೋಷಕಾಂಶಗಳು ಅದನ್ನು ಬೇಕಾದ ರೂಪದಲ್ಲಿ, ಬೇಕಾದ ಪ್ರಮಾಣದಲ್ಲಿ, ಬೇಕಾದ ರೀತಿಯಲ್ಲಿ ಅಮ್ಮನ ಹಾಲಿನಲ್ಲಿ ಇರ್ತದೆ. ಯಾಕಂತ ಹೇಳಿದ್ರೆ ಸಮತೋಲಿತ ಆಹಾರ ಅಂತ ನಾವು ಹೇಳ್ತೇವಲ್ಲ, ದೇಹದ ಬೆಳವಣಿಗೆಗೆ ಬೇರೆ ಬೇರೆ ಕಾರ್ಬೋಹೈಡ್ರೇಟ್ಗಳು ಬೇಕು, ಶರ್ಕರಪಿಷ್ಟಗಳು, ಸಸಾರಜನಕಗಳು ಬೇಕು, ಕೊಬ್ಬಿನ ಅಂಶಗಳು ಬೇಕು, ಖನಿಜ ಲವಣಗಳು ಬೇಕು, ಜೀವಸತ್ವಗಳು ಬೇಕು, ಎಲ್ಲ ಬೇಕು. ಆದರೆ ಮಗುವಿಗೆ ಇದು ಎಲ್ಲವೂ ಕೂಡ ಅಮ್ಮನ ಎದೆ ಹಾಲಲ್ಲಿಯೇ ಅಡಕವಾಗಿರ್ತದೆ. ಹಾಗೆ ಕಂಪ್ಲೀಟ್ ಫುಡ್, ಸಮತೋಲಿತವಾದಂತಹ, ಸಮತೋಲಿತವಾದ ಸಂಪೂರ್ಣ ಆಹಾರ ಮಗುವಿಗೆ ತಾಯಿಯ ಎದೆಹಾಲೇ ಆಗಿರ್ತದೆ 6 ತಿಂಗಳ ತನಕ. ಇಲ್ಲದಿದ್ರೆ ಬೇರೆ ಆಹಾರ ವಸ್ತುಗಳನ್ನು ನೀವು ಕೊಟ್ಟರೆ ಅದನ್ನು ಜೀರ್ಣಿಸಿಕೊಳ್ಳಬಲ್ಲಂತಹ ಸಾಮರ್ಥ್ಯ ಕೂಡ ಮಗುವಿಗೆ ಇರುವುದಿಲ್ಲ. ಆ ಜೀರ್ಣಿಸಿಕೊಳ್ಳುವಂತಹ ಕಿಣ್ವಗಳು, ಎನ್ಝೈಮ್ಸ್ ಅಂತ ನಾವೇನು ಕರಿತೇವೆ, ಅವುಗಳು ಮಗುವಿನ ಶರೀರದಲ್ಲಿ ಉತ್ಪತ್ತಿ ಆಗ್ತಾ ಇರುವುದಿಲ್ಲ, ಶುರುವಾಗಿರುವುದಿಲ್ಲ. ಹಾಗಾಗಿ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತೇಳಿ ಹೇಳೋದು ಅದಕ್ಕೆ. ಮೂರನೇ ಹಂತ ಪೂರಕ ಆಹಾರಗಳ ಹಂತ, ವೀನಿಂಗ್ ಫುಡ್ ಅಂತ ನಾವು ಹೇಳ್ತೇವೆ. ಎದೆಹಾಲಿನ ಜೊತೆಯಲ್ಲಿ ಬೇರೆ ಬೇರೆ ರೀತಿಯ ಮೂಲಭೂತವಾದಂತಹ ಆಹಾರ ವಸ್ತುಗಳನ್ನು ಮಗುವಿಗೆ ತಿನ್ನಿಸ್ಲಿಕ್ಕೆ ಶುರು ಮಾಡುವಂತಹ ಸಮಯ ಅದು. ಆವಾಗ ಮೆತ್ತಗಿನ ಆಹಾರ ವಸ್ತುಗಳನ್ನ, ಯಾಕಂತ ಹೇಳಿದ್ರೆ ಹಲ್ಲು ಬೆಳೆದಿರುವುದಿಲ್ಲ, ಹಲ್ಲು ಬೆಳೆಯುವುದು 10-12 ತಿಂಗಳಾಗ್ತದೆ, ಹಲ್ಲುಗಳು ಬರಲಿಕ್ಕೆ ಶುರುವಾಗಲಕ್ಕೆ. ಹಾಗಾಗಿ ಅಗೀಲಿಕ್ಕೆ ಅಗತ್ಯ ಇಲ್ಲದಂತಹ ಮೆತ್ತಗಿನ ಆಹಾರ ಪದಾರ್ಥಗಳನ್ನು ಕೊಡಬೇಕು. ಖಾರ ಮತ್ತು ತುಂಬಾ ಬಿಸಿ ಇರಬಾರದು, ಅಂತ ಉಷ್ಣತೆಯ ಖಾರ ಇಲ್ಲದಂತಹ ಆಹಾರ ವಸ್ತುಗಳನ್ನ ಸ್ವಲ್ಪ ಸ್ವಲ್ಪವೇ ಈ ಎದೆ ಹಾಲಿನ ಜೊತೆಯಲ್ಲಿ ಎಡೆ ಎಡೆಯಲ್ಲಿ ಸೇರಿಸ್ತಾ ಬರಬೇಕು. ಅದನ್ನ ಮತ್ತೆ ನಾವು 1-2 ವರ್ಷದ ತನಕವೂ ಕೂಡ ಕೊಡ್ಲಿಕ್ಕೆ ಸಾಧ್ಯತೆ ಇದೆ. ಇದು ವೀನಿಂಗ್, ಪೂರಕ ಆಹಾರವನ್ನು ಕೊಡುವಂತಹ ವ್ಯವಸ್ಥೆ. ಸಾಮಾನ್ಯವಾಗಿ ಏನಂತ ಹೇಳಿದ್ರೆ ಮಗು ಸಾಕು ಅಂತ ಹೇಳಿ ಅದಕ್ಕೆ ಅನ್ನಿಸಿದಾಗ ಅದು ಅಲ್ಲಿಗೆ ನಿದ್ದೆ ಮಾಡ್ತದೆ, ಅಥವಾ ಇನ್ನು ಬೇಡ ಅಂತ ಹೇಳಿ ಅದುವೇ ಮಲತೊಟ್ಟನ್ನು ಬಿಟ್ಟು ಬಾಯಿ ಮುಚ್ಚಿ ಒಂದು ಸಂತೃಪ್ತಿಯ ಭಾವವನ್ನ ಅದು ಹೊರಸೂಸ್ತದೆ, ಅಮ್ಮನಿಗೆ ಅದು ಗೊತ್ತಾಗ್ತದೆ. ಅದು ಒಂದು. ಮತ್ತೆ ಸ್ವಲ್ಪ ತೇಗು ಬರ್ಲಿಕ್ಕೂ ಸಾಕು, ತೇಗು ಬಾರದಿದ್ರೆ ನಾವು ಹೆಗಲಲ್ಲಿ ಹಾಕಿ ಬೆನ್ನನ್ನು ತಟ್ಟಿ ಬರ್ಪಿಂಗ್ ಅಂತ ಹೇಳ್ತಾರೆ, ಹಾಲು ಉಣಿಸಿ ಆದ ಮೇಲೆ ತೇಗು ಬರಿಸಬೇಕು. ಆವಾಗ ಏನಂತ ಹೇಳಿದ್ರೆ ಹಾಲು ಶ್ವಾಸಕೋಶಕ್ಕೆ ಹೋಗುವಂತಹ ಆಸ್ಪಿರೇಷನ್ ಅಂತ ನಾವು ಹೇಳ್ತೇವೆ, ಆ ಒಂದು ಸಮಸ್ಯೆಯನ್ನು ನಿವಾರಿಸಲಿಕ್ಕೆ ಸಾಧ್ಯ ಉಂಟು. ಇದು ಹೊಸದಾಗಿ ಅದೇ ತಾಯಂದಿರಾಗುವವರಲ್ಲಿ ಕಂಡು ಬರುವಂತಹ ಒಂದು ಪ್ರಾಮುಖ್ಯವಾದ ಸಮಸ್ಯೆ ನಮ್ಮಲ್ಲಿ. ಶಿಶು ಮರಣಕ್ಕೆ ಸಾಮಾನ್ಯವಾಗಿ ಕಾರಣವಾಗುವಂತಹ ಸಮಸ್ಯೆ ಇದು, ಆಸ್ಪಿರೇಷನ್, ಆಸ್ಪಿರೇಷನ್ ನ್ಯೂಮೋನಿಯ ಅಂತ ಹೇಳ್ತೇವೆ. ಶ್ವಾಸಮಾರ್ಗಕ್ಕೆ ನಾವು ತಾಯಿ ಕುಡಿಸಿದಂತಹ ಹಾಲು ಹೋಗಿ ಅಲ್ಲಿ ಶ್ವಾಸಮಾರ್ಗ ಬ್ಲಾಕ್ ಆಗುವಂತಹ ಸಮಸ್ಯೆ, ಅದರಿಂದಾಗಿ ಎಷ್ಟೋ ಮಕ್ಕಳು ಪ್ರಾಣವನ್ನು ಕಳ್ಕೊಂಡದ್ದನ್ನು ನಾವು ಕಾಣ್ತೇವೆ. ಹಾಗಾಗಿ ಈ ಆಸ್ಪಿರೇಷನ್ ಅನ್ನು ತಡೆಗಟ್ಟಲಿಕ್ಕೆ ಮುಖ್ಯವಾಗಿ ನಾವು ಮಾಡಬೇಕಾದ ಏನಂತ ಹೇಳಿದ್ರೆ, ಹಾಲುಣಿಸಿ ಆದ ತಕ್ಷಣ ಮಗುವನ್ನು ಹೆಗಲಿಗೆ ಹಾಕಿ ಬೆನ್ನನ್ನು ತಟ್ಟಿ ಸರಿಯಾಗಿ ಅಂತ ಹೇಳಿ ತೇಗು ಬರಿಸಬೇಕು, ರಶೀದಿ ಬರಬೇಕು. ಮಗುವಿನ ಹೊಟ್ಟೆಯಿಂದ ಸಾಕು ಎನ್ನುವಂತಹ ಸ್ವೀಕೃತಿ ಆಗಿದೆ ಅಂತ ಹೇಳಿದಂತಹ ರಶೀದಿ ಬರಬೇಕು. ಆ ಬರ್ಪಿಂಗ್ ಅನ್ನ ಸರಿಯಾಗಿ ಅಭ್ಯಾಸ ಮಾಡಬೇಕು. ಹೊಸ ತಾಯಂದಿರಂತೂ ಈ ರೀತಿಯಲ್ಲಿ ತುಂಬಾ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ.
1: ಡಾಕ್ಟರ್, ಈಗ ನೀವು ಹೇಳಿದ್ರಿ ಅಂದ್ರೆ ಸ್ತನ್ಯಪಾನ ಮಾಡುವುದ್ರಿಂದ ಮಗುವಿಗೆ ಅಂದ್ರೆ ಮೊದಲ 6 ತಿಂಗಳು ಸಂಪೂರ್ಣವಾಗಿ ಅದು ತಾಯಿಯ ಎದೆ ಹಾಲು ಅಂದ್ರೆ ಅಮೃತ ಸಮಾನ, ಬೇರೆ ಆಹಾರಗಳನ್ನು ಕೂಡ ಕೊಡ್ಲಿಕ್ಕೆ ಇಲ್ಲ. ಸೊ ಈಗ ಸ್ತನ್ಯಪಾನ ಮಾಡುವುದರಿಂದ ಮಗುವಿಗೆ ಏನೆಲ್ಲ ಪ್ರಯೋಜನಗಳುಂಟು, ತಾಯಿಗೆ ಏನೆಲ್ಲ ಪ್ರಯೋಜನಗಳುಂಟು?
0: ಮೊದಲನೇದಾಗಿ ಮಗುವಿಗೆ ಏನೆಲ್ಲ ಪ್ರಯೋಜನ ಉಂಟು ಅಂತ ಹೇಳಿ ನೋಡಿದ್ರೆ, ನಾನು ಆಗ್ಲೇ ಹೇಳಿದಾಗೆ ಸೋಂಕು

0: ರೋಗಗಳಿಂದ ರಕ್ಷಣೆ. ಕೇವಲ ನಾವು ಮಾರಕ ರೋಗಗಳಿಂದ ಲಸಿಕೆಗಳನ್ನು ಕೊಟ್ಟು ಮಗುವನ್ನು ರಕ್ಷಿಸ್ತೇವೆ, ಅದೇ ರೀತಿಯಲ್ಲಿ ಅದಕ್ಕೆ ಬೇಕಾದಂತಹ ಇಮ್ಯುನೋಗ್ಲೋಬುಲಿನ್ಸ್ ಅಥವಾ ಪ್ರತಿಕಾಯಗಳು, ಆಂಟಿಬಾಡೀಸ್ ಅಂತ ನಾವು ಹೇಳ್ತೇವೆ, ಅದು ಹಾಲಿನ ಮೂಲಕ ಮಗುವಿನ ಶರೀರಕ್ಕೆ ಅಮ್ಮನ ಶರೀರದಿಂದ ವರ್ಗಾಯಿಸಲ್ಪಡ್ತದೆ. ಅದರಿಂದಾಗಿ ಕಿವಿಯ ಸೋಂಕು ರೋಗಗಳಿರ್ಬೋದು, ಹೊಟ್ಟೆಯ ಸೋಂಕು ರೋಗಗಳಿರ್ಬೋದು, ಶ್ವಾಸಕೋಶದ ಸೋಂಕು ರೋಗಗಳಿರ್ಬೋದು, ಕೆಮ್ಮು ಗೆಮ್ಮು ಕಫ ಇಂಥದ್ದೆಲ್ಲ ಆಗುವಂಥದ್ದು, ಇದು ಎಲ್ಲವುಗಳಿಂದ ಅದು ಮಗುವನ್ನು ರಕ್ಷಿಸ್ತದೆ. ಅದು ಮುಖ್ಯವಾದಂತಹ ಒಂದು ಲಾಭ. ಎರಡನೇದಾಗಿ ಬೆಳವಣಿಗೆಗೆ ಅಗತ್ಯವಾದ ಎಲ್ಲ ರೀತಿಯ ಪೋಷಕಾಂಶಗಳು ಅದರಲ್ಲಿರ್ತದೆ. ಹಾಗಾಗಿ ಮಗು ಬೆಳೀತದೆ, ತೂಕವನ್ನು ಪಡೆದುಕೊಳ್ತದೆ. ಈ ಮಗುವಿನ ಎದೆಹಾಲು ಸಾಕಸಾಲದ ಅಂತ ಹೇಳಿ ನಾವು ನೋಡುವಂತಹ ಒಂದು ಮಾಪಕವೇ ಅದು. ಏನು ವೆಯ್ಟ್ ಗೇನ್ ಅಂತ ಹೇಳ್ತೇವೆ ನಾವು, ತೂಕ ಸರಿಯಾಗಿ ಹೆಚ್ಚಾಗ್ತಾ ಉಂಟಾ ಇಲ್ವಾ ಅಂತೇಳಿ. ಮತ್ತೆ ಮೂರನೇದಾಗಿ ದೀರ್ಘಕಾಲೀನ ಪರಿಣಾಮ. ಚೆನ್ನಾಗಿ ಎದೆಹಾಲನ್ನ ಉಂಡಂತಹ ಮಕ್ಕಳು ಮುಂದಿನ ಜೀವನದಲ್ಲಿ, ಸುದೀರ್ಘವಾದ ಜೀವನದಲ್ಲಿ ಅಸ್ತಮಾ ಮತ್ತೆ ಬೊಜ್ಜು ಈ ಸಿಹಿಮೂತ್ರ ಡಯಾಬಿಟಿಸ್ ಮೆಲಿಟಸ್ ಈ ಕಾಯಿಲೆಗಳಿಂದಲೂ ಕೂಡ ಹೆಚ್ಚು ರಕ್ಷಣೆಯನ್ನ ಈ ಅಮ್ಮನ ಎದೆಹಾಲು ಒದಗಿಸ್ತದೆ ಅಂತ ಹೇಳಿ ಸಂಶೋಧನೆಗಳಿಂದ ಕಂಡು ಬಂದಿದೆ. ಹಾಗಾಗಿ ಹೆಚ್ಚು ಅಮ್ಮನ ಹಾಲು ಕುಡಿದವರು ಹೆಚ್ಚು ಹುಷಾರಾಗಿರ್ತಾರೆ, ಒಳ್ಳೆ ಆರೋಗ್ಯವಂತರಾಗಿರ್ತಾರೆ ಮತ್ತು ಚುರುಕಾಗಿ ಕೂಡ ಇರ್ತಾರೆ. ಚುರುಕಾಗಿ ಅಂತೇಳಿ ಹೇಳುವಾಗ ನಾನು ಮುಂದಿನ ಅಂಶಕ್ಕೆ ಬರ್ತೇನೆ. ಮೆದುಳಿನ ಬೆಳವಣಿಗೆ, ದೃಷ್ಟಿಯ ಬೆಳವಣಿಗೆ, ಇದು ಎಲ್ಲದಕ್ಕೂ ಕೂಡ ಅಮ್ಮನ ಎದೆಹಾಲು ತುಂಬಾ ಪ್ರಾಮುಖ್ಯವಾದಂಥದ್ದು. ಇನ್ನು ಅಮ್ಮನಿಗೆ ಏನೆಲ್ಲ ಲಾಭಗಳಿವೆ ಅಂತ ಕೇಳಿದರೆ, ಮೊದಲನೇದಾಗಿ ಹೆರಿಗೆಯ ನಂತರ ಗರ್ಭಕೋಶ ಇನ್ವಲ್ಯೂಷನ್ ಅಥವಾ ಹಾರ್ಡನಿಂಗ್ ಗಟ್ಟಿಯಾಗುವಂಥದ್ದು. ಅಷ್ಟ ತನಕ ಗರ್ಭಕೋಶ ತುಂಬಾ ಮೆದುವಾಗಿರ್ತದೆ, ಯಾಕಂತ ಹೇಳಿದ್ರೆ ಅದು ಸಂಕೋಚನ ವಿಕಸನ ಹೊಂದಿ ಅದು ಮಗುವನ್ನ ಹೊರಗಡೆಗೆ ತರಬೇಕಾಗ್ತದೆ. ಆದರೆ ಆಮೇಲೆ ಅದು ಗಟ್ಟಿಯಾಗಬೇಕು, ಇಲ್ಲದಿದ್ರೆ ಅದರ ರಕ್ತಸ್ರಾವ ನಿಲ್ಲುವುದಿಲ್ಲ. ಹೆರಿಗೆಯ ಸಮಯದಲ್ಲಿ ಆಗುವಂತಹ ರಕ್ತಸ್ರಾವ ನಿಲ್ಲುವುದಿಲ್ಲ. ಹಾಗೆ ಆಗಬೇಕು ಅಂತ ಹೇಳಿದ್ರೆ ಈ ಎದೆಹಾಲನ್ನು ಉಣ್ಣಿಸುವುದರಿಂದ ಆಕ್ಸಿಟೋಸಿನ್ ಎನ್ನುವಂತಹ ಹಾರ್ಮೋನ್ ಹೊತ್ತಿನಲ್ಲಿ ಸ್ರವಿಸಲ್ಪಡ್ತದೆ ಅಮ್ಮನ ದೇಹದಲ್ಲಿ, ಅದು ಗರ್ಭಕೋಶವನ್ನ ಗೋಡೆಗಳನ್ನು ಗಟ್ಟಿಯಾಗಿಸ್ತದೆ, ಅಲ್ಲಿನ ರಕ್ತಸ್ರಾವವನ್ನು ನಿಲ್ಲಿಸ್ತದೆ. ಹಾಗಾಗಿ ಅದು ಗರ್ಭಕೋಶ ಇನ್ವಲೋಷನ್ ಅಥವಾ ಒಳ ಹೋಗುವಿಕೆ ಅಂತ ನಾವು ಹೇಳ್ತೇವೆ. ಅದು ಆಗುವ ಕಾರಣ ರಕ್ತಸ್ರಾವ ನಿಂತು ಅಮ್ಮನಿಗೆ ತುಂಬ ಲಾಭ ಅದರಿಂದ ಆಗ್ತದೆ. ಎರಡನೇದಾಗಿ ಎದೆಹಾಲು ಉಣ್ಣಿಸಿದ ತಾಯಂದಿರಲ್ಲಿ ಸ್ತನದ ಕ್ಯಾನ್ಸರ್ ಮತ್ತು ಅಂಡಾಶಯದ ಕ್ಯಾನ್ಸರ್ ಎರಡು ಕ್ಯಾನ್ಸರ್ಗಳು ಬರುವಂತಹ ಸಾಧ್ಯತೆ ತುಂಬಾ ಕಮ್ಮಿ. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ಸಂತಾನ ನಿಯಂತ್ರಣ ಕೂಡ ಇದರಿಂದಲೇ ಆಗ್ತದೆ. ಅಮ್ಮ ಹಾಲುಣಿಸುವಷ್ಟು ಸಮಯ ಪುನಃ ಗರ್ಭಿಣಿ ಆಗುವಂತಹ ಸಾಧ್ಯತೆ ಕಮ್ಮಿ ಇರುತ್ತೆ. ಹಾಲುಣಿಸದ ತಾಯಂದಿರಿಗೆ ಮಗುವಿನ ಮೇಲೆ ಯಾವ ರೀತಿಯ ಒಂದು ಸಂಬಂಧ ಬೆಸುಗೆ ಇರ್ತದೆ ಅದನ್ನ ಹಾಲುಣಿಸದ ತಾಯಂದಿರಲ್ಲಿ ನಾವು ನಿರೀಕ್ಷೆ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಅದೊಂದು ಹಾಲುಣಿಸುವುದೇ ಒಂದು ಪೂರ್ವವಾದಂತಹ ವಿಶೇಷವಾದಂತಹ ಅನನ್ಯವಾದಂತಹ ಅನುಭವ. ಮಗುವಿನ ಜೊತೆಗೆ ಬಿಡಿಸಲಾಗದ ಬಂಧ ಬೆಳೆದಿರ್ತದಲ್ಲ, ಎದೆ ಹಾಲನ್ನು ಉಂಡಂತಹ ಮಕ್ಕಳು ಯಾವತ್ತೂ ಕೂಡ ಆ ತಾಯಿಯನ್ನ ಮರೆಯುವುದಿಲ್ಲ.
1: ಸ್ತನ್ಯಪಾನದ ಬಗ್ಗೆ ಜನರಲ್ಲಿ ಕೆಲವು ತಪ್ಪು ಕಲ್ಪನೆಗಳು ಕೂಡ ಇವೆ. ಸೊ ಯಾವುದೆಲ್ಲ ತಪ್ಪು ಕಲ್ಪನೆಗಳನ್ನ ನಾವೀಗ ಕಾಣ್ತಾ ಇದ್ದೇವೆ?
0: ಮೊದಲನೇದಾಗಿ ನಾನು ಆಗ ಹೇಳಿದ ಹಾಗೆ ಆರಂಭದಲ್ಲಿ ಸ್ರವಿಸುವಂತಹ ಗಿಣ್ಣು ಹಾಲು, ಅರ್ಧ ಗಂಟೆ ಹೆರಿಗೆಯಾಗಿ ಅರ್ಧ ಗಂಟೆಯ ಒಳಗೆ ಸ್ರವಿಸುವಂತಹ ಹಾಲನ್ನ ಕೊಡದೇ ಇರುವಂತಹದ್ದು ಮಗುವಿಗೆ, ಅದನ್ನು ಚೆಲ್ಲುವಂತದ್ದು. ಮತ್ತೆ ಏನು ಅಂತ ಹೇಳಿದ್ರೆ ಈಗ ಆಸ್ಪತ್ರೆಗಳಲ್ಲೇ ಹೆರಿಗೆಗಳಾಗುವ ಕಾರಣ ಅಲ್ಲಿ ಶುಶ್ರೂಷಕಿಯರು ಮತ್ತು ವೈದ್ಯರು ಅದನ್ನ ಸೂಚಿಸ್ತಾರೆ, ಅರ್ಧ ಗಂಟೆ ಒಳಗೆ ನೀವು ಹಾಲು ಕೊಡ್ಲಿಕ್ಕೆ ಶುರು ಮಾಡಲೇಬೇಕು ಅಂತೇಳಿ ಅವರು ಒತ್ತಾಯಿಸ್ತಾರೆ ಮತ್ತು ಅದು ಆಗುವ ಹಾಗೆ ನೋಡಿಕೊಳ್ತಾರೆ. ಹಾಗಾಗಿ ಆ ತಪ್ಪು ಕಲ್ಪನೆ ಎಷ್ಟೋ ಮಟ್ಟಿಗೆ ಕಮ್ಮಿ ಆಗಿದೆ ಅಂತೇಳಿ ನಾವು ಹೇಳಬಹುದು. ಅಪರೂಪವಾಗಿ ಕಾಣಲಿಕ್ಕೆ ಸಿಗಬಹುದು. ಜ್ವರ ಇರುವಾಗ, ಯಾವುದೇ ಇನ್ಫೆಕ್ಷನ್ ಬಂದಾಗ, ಈವನ್ ಏನಂತ ಹೇಳಿ ಹೇಳಿದ್ರೆ ಸ್ತನಗಳಲ್ಲಿ ಕೀವು ಆದಾಗ ಕೊಡಬಹುದಾ ಅಂತೇಳಿ ಕೇಳ್ತಾರೆ. ಕೀವು ಆದಾಗ ಆ ಕೀವಿನ ಅಂಶವನ್ನ ಪೂರ್ತಿಯಾಗಿ ತೆಗೆದು ಮತ್ತೆ ಹಾಲನ್ನ ಅದೇ ಎದೆಯಿಂದಲೂ ಕೂಡ ಹಿಂಡಿ ಕೊಡಬಹುದು, ಅದರಿಂದ ಏನೋ ಸಮಸ್ಯೆ ಇಲ್ಲ. ಮೊಲೆ ತೊಟ್ಟು ಒಡೆಯುವುದು ಅಥವಾ ಕ್ರ್ಯಾಕಡ್ ನಿಪ್ಪಲ್ಸ್ ಯಾಕೆ ಆಗ್ತದೆ ಅಂತೇಳಿ ಹೇಳಿದ್ರೆ, ಈ ಮಗುವಿಗೆ ಹಾಲು ಕೂಡಿಸುವಂತಹ ಕ್ರಮ ಸರಿಯಾಗದೇ ಇರುವುದರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ಮೊಲೆ ತೊಟ್ಟಿನ ಸುತ್ತ ಒಂದು ಏರಿಯೋಲ ಅಂತ ಹೇಳಿ ಒಂದು ಕಪ್ಪಗಿನ ಭಾಗ ಇರ್ತದೆ. ಆ ಕಪ್ಪಗಿನ ಭಾಗ ಪೂರ್ತಿಯಾಗಿ ಮಗುವಿನ ಬಾಯಿಯ ಒಳಗೆ ಇರಬೇಕು. ಅದರ ಬದಲಾಗಿ ಕೇವಲ ತೊಟ್ಟು ಮಾತ್ರ ಮಗುವಿನ ಬಾಯಿಯ ಒಳಗಿದ್ರೆ ತೊಟ್ಟಿನ ಬುಡವನ್ನ ಅದು ಕಚ್ಚುತ್ತದೆ. ಆವಾಗ ಅಲ್ಲಿ ಪ್ರೆಸ್ ಮಾಡಿದ್ರೆ ಹಾಲು ಬರುವುದೂ ಇಲ್ಲ, ಮಗುವಿಗೆ ಹಾಲು ಸಿಗುವುದೂ ಇಲ್ಲ, ಅಮ್ಮನಿಗೂ ಕೂಡ ನೋವಾಗ್ತದೆ, ಎರಡೂ ಆಗ್ತದೆ. ಈ ಏರಿಯೋಲ ಆ ಕಪ್ಪು ಭಾಗವನ್ನ ಪೂರ್ತಿಯಾಗಿ ಮಗುವಿನ ಬಾಯಿ ಸುತ್ತಲೂ ಅದನ್ನ ಅದುಮಿ ಹಿಡ್ಕೊಂಡ್ರೆ ಅಲ್ಲಿಂದ ಹಾಲು ಸ್ರವಿಸಲ್ಪಡ್ಲಿಕ್ಕೆ ಸುಲಭ ಆಗ್ತದೆ, ಸರಿಯಾಗಿ ಹಾಲು ಬರ್ತದೆ. ಹಾಗಾಗಿ ಅದನ್ನ ಆ ರೀತಿಯಲ್ಲಿ ಸರಿಯಾಗಿ ಹಾಲು ಉಣಿಸುವುದರಿಂದ ಅದು ಬಾರದ ಹಾಗೆ ತಡೆಗಟ್ಟಬಹುದು. ಎರಡನೇ ದಿನ ಅಂತ ಹೇಳಿದ್ರೆ ಮ್ಯಾಸ್ಟೈಟಿಸ್ ಅಂತ ಹೇಳಿ ಹೇಳ್ತೇವೆ, ಇದರ ಸೋಂಕು, ಮೊಲೆಯ ಗ್ರಂಥಿಯ ಸೋಂಕು. ಅದರಲ್ಲಿ ನಮ್ಮ ಬೆವರಿನ ಗ್ರಂಥಿಗಳ ಹಾಗೆ ಇರ್ತದೆ ಅದು. ಸಾಮಾನ್ಯವಾಗಿ ಏನಂತ ಹೇಳಿದರೆ ಅದರಲ್ಲಿ ಹಾಲು ಸಂಗ್ರಹ ಆದರೆ, ಮಗು ಕುಡಿಯದೇ ಬಿಟ್ಟರೆ ಅರ್ಧಂಬರ್ಧ ಕುಡಿದು ಅದರಲ್ಲಿ ಹಾಲು ಸಂಗ್ರಹ ಆದರೆ ಅದು

0: ಅಲ್ಲಿಗೆ ನಿತ್ತು ಇನ್ಫೆಕ್ಷನ್ ಆಗುವಂತಹ ಸಾಧ್ಯತೆ ಇರೋದು. ಅದರಿಂದಾಗಿ ಮ್ಯಾಸ್ಟೈಟಿಸ್ ಅಂತ ಹೇಳಿ ಕಾಯಿಲೆ ಬರ್ತದೆ, ಅದು ಸೋಂಕುಗೆ ಒಳಗಾಗಿ ಅಲ್ಲೇ ರೆಸಿಗೆ ಆಗ್ತದೆ. ಸಾಮಾನ್ಯವಾಗಿ ಒಂದು 15-20 ನಿಮಿಷ ಒಂದು ಮೊಲೆಯ ಹಾಲನ್ನು ಪೂರ್ತಿಯಾಗಿ ಖಾಲಿ ಮಾಡಬಹುದು. ಆಮೇಲೆ ಒಂದು ಮೊಲೆಯ ಹಾಲು ಪೂರ್ತಿಯಾಗಿ ಕೊಟ್ಟ ಮೇಲೆಯೇ ಇನ್ನೊಂದು ಮೊಲೆಗೆ ನಾವು ಬದಲಾಯಿಸಬೇಕು. ಅರ್ಧಂಬರ್ಧ ಒಮ್ಮೆ ಅದನ್ನು ಕೊಡೋದು, ಒಮ್ಮೆ ಇದನ್ನು ಕೊಡೋದು, ಹಾಗೆ ಮಾಡಬಾರದು.
1: ಡಾಕ್ಟರ್, ಈಗ ನಾವು ಇಷ್ಟು ದಿನವರೆಗೂ ಮಗುವಿಗೆ ಸ್ತನ್ಯಪಾನ ಮಾಡುವುದು ಉಣಿಸುವ ವಿಷಯದಲ್ಲಿ ಯಾವೆಲ್ಲ ಸಮಯದಲ್ಲಿ ಮಾಡಬಹುದು ಅಂತ, ಈಗ ಕೆಲವೊಂದು ಸನ್ನಿವೇಶಗಳಲ್ಲಿ ಹಾಲುಣಿಸಬಾರದು ಅಂತ ಕೂಡ ಉಂಟು. ಯಾವೆಲ್ಲ ಸಂದರ್ಭದಲ್ಲಿ ನಾವು ಸ್ತನ್ಯಪಾನವನ್ನ ಮಾಡಬಾರದು?
0: ಕೆಲವೇ ಕೆಲವು ಬೆಳವಣಿಕೆಯ ಸಂದರ್ಭಗಳು ಮಾತ್ರ ಹಾಲುಣಿಸಲಿಕ್ಕೆ ಸಾಧ್ಯ ಇರುವುದಿಲ್ಲ. ಮಗುವಿನ ಕಾರಣ ಏನು ಅಂತ ಹೇಳಿದ್ರೆ ಗ್ಯಾಲೆಕ್ಟೋಸೀಮಿಯಾ ಅಂತ ಒಂದು ಕಾಯಿಲೆ ಇರ್ತದೆ. ಅದರಲ್ಲಿ ಮಗುವಿಗೆ ತಾಯಿಯ ಎದೆ ಹಾಲನ್ನ ಜೀರ್ಣಿಸಿಕೊಳ್ಳುವಂತಹ ಸಾಮರ್ಥ್ಯವೇ ಇರುವುದಿಲ್ಲ. ಅದಕ್ಕೆ ಬೇಕಾದಂತಹ ಕಿಣ್ವಗಳು ಅದರ ಶರೀರದಲ್ಲಿ ಉತ್ಪತ್ತಿ ಆಗುವುದೇ ಇಲ್ಲ. ಗ್ಯಾಲೆಕ್ಟೋಸೀಮಿಯ ಕಾಯಿಲೆ ಇದ್ದಾಗ ಆ ಮಗುವಿಗೆ ತಾಯಿ ಎದೆ ಹಾಲನ್ನು ಉಣ್ಣಿಸಲೇಬಾರದು. ಯಾಕಂತ ಹೇಳಿದ್ರೆ ಅದು ಹಾಗೆಯೇ ಮಲವಿಸರ್ಜನೆಯಲ್ಲಿ ಹಾಲು ಅದೇ ರೀತಿಯಲ್ಲಿ ಹೋಗ್ತದೆ, ಹೊರಗಡೆ ಹೋಗ್ತದೆ. ಅದನ್ನು ಜೀರ್ಣಿಸಿಕೊಳ್ಳುವಂತಹ ಸಾಮರ್ಥ್ಯ, ಅದಕ್ಕೆ ಬೇಕಾದಂತಹ ಕಿಣ್ವ ಸ್ವಲ್ಪ ಪ್ರಮಾಣದಲ್ಲಿಯೂ ಕೂಡ ಆ ಮಗುವಿನ ಶರೀರದಲ್ಲಿ ಉತ್ಪತ್ತಿ ಆಗುವುದೇ ಇಲ್ಲ. ಆ ಒಂದು ಸಂದರ್ಭದಲ್ಲಿ ತಾಯಿ ಎದೆ ಹಾಲನ್ನು ಉಣ್ಣಿಸಲೇಬಾರದು. ಅದೊಂದೇ ಸಂದರ್ಭ ಮಗುವಿನ ವಿಷಯದಲ್ಲಿ ಹೇಳುವುದಾದ್ರೆ. ತಾಯಿಯ ವಿಷಯದಲ್ಲಿ ಹೇಳುವುದಾದ್ರೆ ತಾಯಿಗೆ ಇರುವಂತಹ ಸೋಂಕು ರೋಗಗಳು, 3 ಸೋಂಕು ರೋಗಗಳು, HIV, ಬ್ರುಸೆಲೋಸಿಸ್ ಮತ್ತು ಎಬೋಲಾ ವೈರಸ್. ಈ 3 ಸೋಂಕು ರೋಗಗಳು ತಾಯಿಗೆ ಬಂದ ಸಂದರ್ಭದಲ್ಲಿ ಅದು ಎದೆಹಾಲಿನ ಮುಖಾಂತರ ಮಗುವಿಗೆ ಹರಡುವಂತಹ ಸಾಧ್ಯತೆ ತುಂಬಾ ಇರ್ತದೆ. ಎದೆಹಾಲಿನ ಮುಖಾಂತರವೇ ಅದು ಮುಖ್ಯವಾದ ಮಾರ್ಗವಾಗಿ ಅದು ಕಾರ್ಯನಿರ್ವಹಿಸುತ್ತದೆ. ಹಾಗಾಗಿ ಈ 3 ಕಾಯಿಲೆಗಳು ಇರುವಂತಹ ತಾಯಿ ಮಗುವಿಗೆ ಹಾಲನ್ನ ಉಣ್ಣಿಸಬಾರದು ಅಂತ ಹೇಳಿ. HIV ವಿಷಯದಲ್ಲಿ ಒಂದು ರೀತಿಯ ಚರ್ಚೆ ಇನ್ನು ಕೂಡ ಮುಂದುವರಿಯುತ್ತಾ ಇದೆ. ಅದರಿಂದ ಆಗುವಂತಹ ಲಾಭಗಳು, ಅದರಿಂದ ಆಗುವಂತಹ ತೊಂದರೆಗಳಿಗಿಂತ ಜಾಸ್ತಿ ಭಾರತದ ಸಂದರ್ಭದಲ್ಲಿ ಆರ್ಥಿಕವಾಗಿ ಹಿಂದುಳಿದಂತಹ ದೇಶದ ಈ ಬಡ ಕುಟುಂಬಗಳಲ್ಲಿ ಬಡ ತಾಯಂದಿರಿಗೆ ಇದು ಒಂದು ಲಾಭವೇ ಜಾಸ್ತಿ ಇರಬಹುದು ಹಾಲು ಉಣಿಸುವುದರಿಂದ ಎನ್ನುವಂತಹ ಒಂದು ವಾದ ಕೂಡ ಇದೆ. ಅದು ಆಯಾಯ ಸಂದರ್ಭಗಳಲ್ಲಿ ನಾವು ತೆಗೆದುಕೊಳ್ಳಬೇಕಂತಹ ನಿರ್ಣಯ. ಮತ್ತೆ ಮೂರನೇದಾಗಿ, ತಾಯಿ ಕೆಫೀನ್, ನಿಕೋಟಿನ್ ಮತ್ತು ಆಲ್ಕೋಹಾಲ್, ಈ 3 ವಸ್ತುಗಳನ್ನ ಸೇವನೆ ಮಾಡುವಂಥದ್ದು ಹಾಲುಡಿಸುವಂತಹ ಸಂದರ್ಭದಲ್ಲಿ ನಿಷಿದ್ಧ. ಅಂತಹ ವಸ್ತುಗಳನ್ನ, ಈ 3 ವಸ್ತುಗಳನ್ನ ಖಂಡಿತವಾಗಿಯೂ ತಕ್ಕೊಳ್ಬಾರದು. ಅದು ಕೂಡ ನಿಧಾನ ವಿಷಯವಾಗಿ ಮಗುವಿನ ಆರೋಗ್ಯಕ್ಕೆ ಪರಿಣಮಿಸಲ್ಪಡ್ತದೆ. ಹಾಗಾಗಿ ಕೆಫೀನ್, ನಿಕೋಟಿನ್ ಅಂತ ಹೇಳಿದ್ರೆ ಧೂಮಪಾನ, ಮದ್ಯಪಾನ ಮತ್ತು ಜಾಸ್ತಿ ಕಾಫಿ, ಟೀ ಇಂಥದ್ದನ್ನು ಕುಡಿಯುವಂಥದ್ದು, ಇದನ್ನು ಕೂಡ ಆದಷ್ಟು ಮಟ್ಟಿಗೆ ದೂರ ಅಂತಲ್ಲ, ನಿಷಿದ್ಧವೇ, ಪೂರ್ತಿಯಾಗಿ
1: ತ್ಯಜಿಸಬೇಕು. ಮತ್ತೆ ಉದ್ಯೋಗದಲ್ಲಿರುವ ತಾಯಂದಿರು ಕೂಡ ಸ್ತನ್ಯಪಾನವನ್ನು ಹೇಗೆ ಮುಂದುವರಿಸಬಹುದು? ಅವರಿಗಂದ್ರೆ ಮಗುವಿಗೆ ಉಣಿಸಬೇಕು ಅಂತ ಆಸೆ
0: ಮನಸ್ಸಿರ್ತದೆ, ಆದ್ರೆ ಸಮಯ ಪ್ರಾಯೋಗಿಕವಾಗಿ ಅದು ಕಷ್ಟ ಸಾಧ್ಯ ಆಗಿರ್ತದೆ. ಹೆರಿಗೆ ರಜೆ ಅಂತೇಳಿ ಹೇಳುದು ನಮ್ಮ ಎಲ್ಲ ಖಾಸಗಿ ರಂಗದಲ್ಲೂ ಸರ್ಕಾರಿ ರಂಗದಲ್ಲೂ ಕೂಡ 6 ತಿಂಗಳು ಪೂರ್ತಿಯಾಗಿ ಭರ್ತಿ ಹೆರಿಗೆ ರಜೆ ಇರ್ತದೆ. 6 ತಿಂಗಳು ಅಂತ ಹೇಳಿದ್ರೆ ಅದೇ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್. ಆ ಸಂದರ್ಭದಲ್ಲಿ ಮಗುವಿಗೆ ತಾಯಿಯ ಹಾಲನ್ನು ಬಿಟ್ಟು ಬೇರೆ ಯಾವುದೇ ಆಹಾರ ಲಭ್ಯ ಇರುವುದಿಲ್ಲ. ಆದ ಕಾರಣ ಹೆರಿಗೆ ರಜೆಯನ್ನ ಒದಗಿಸಲಾಗ್ತದೆ. ಹೆರಿಗೆ ರಜೆ ಮುಗಿಸಿ ಬಂದ ಮೇಲೂ ಕೂಡ ಹಾಲನ್ನು ಹಿಂಡಿ ತೆಗೆದಿಟ್ಟು ಕಾಲಕಾಲಕ್ಕೆ ಸರಿಯಾಗಿ ಮಗುವಿಗೆ ಬೇಕಾದಾಗೆ ಕೊಡಿಸುವಂತಹ ಒಂದು ಪದ್ಧತಿಯನ್ನು ನಾವು ಜಾರಿಗೆ ತರಬಹುದು. ಬ್ರೆಸ್ಟ್ ಪಂಪ್ ಅಂತ ಹೇಳಿ ಸಿಗ್ತದೆ. ಆ ಪಂಪಿನ ಮೂಲಕ ಹಾಲನ್ನ ತೆಗೆದಿಟ್ಟು, ಹಿಂಡಿ ತೆಗೆದಿಟ್ಟು ಕುಡಿಸಬಹುದು ಬೇಕಾದಾಗ. 444 ಮೆಥಡ್ ಅಂತ ಇದೆ. ಅದೇ ಹೇಗೆ ಅಂತ ಹೇಳಿದ್ರೆ, ಕೊಠಡಿಯ ಉಷ್ಣತೆಯಲ್ಲಿ ಹಿಂಡಲ್ಪಟ್ಟಂತಹ ಹಾಲು 4 ಗಂಟೆಗಳ ಕಾಲ ಏನು ಹಾಗೆ ಕೆಡದೆ ಉಳಿಯುತ್ತದೆ, ಹಾಳಾಗದೆ ಉಳಿತದೆ. ರೆಫ್ರಿಜರೇಟರ್ನಲ್ಲಿ ಆದ್ರೆ 4 ದಿನಗಳ ಕಾಲ ಅದನ್ನು ಕೆಡದ ಹಾಗೆ ರಕ್ಷಿಸಿ ಇಡಬಹುದು. ಮತ್ತೆ ಫ್ರೀಜರ್ನಲ್ಲಿ ಆದ್ರೆ 4-6 ತಿಂಗಳುಗಳ ಕಾಲ ಹಾಲನ್ನ ನಾವು ಸಂರಕ್ಷಿಸಿ ಸುರಕ್ಷಿತವಾಗಿ ಇಡಬಹುದಂತ ವ್ಯವಸ್ಥೆ ಇದೆ. 444 ಸಿಸ್ಟಮ್ ಅಂತ ನಾವು ಹೇಳ್ತೇವೆ. ಈ ಸಂದರ್ಭದಲ್ಲಿ ನಾನು ನಮ್ಮ ಮಂಗಳೂರಿನ ಲೇಡಿಗೋಷನ್ ಆಸ್ಪತ್ರೆಯಲ್ಲಿ ಇರುವಂತಹ ಬ್ರೆಸ್ಟ್ ಮಿಲ್ಕ್ ಬ್ಯಾಂಕ್, ಇದರ ಬಗ್ಗೆ ಕೂಡ ಪ್ರಸ್ತಾಪ ಮಾಡಬೇಕು. ಯಾಕಂದ್ರೆ ಇದೊಂದು ಅಪೂರ್ವವಾದಂತಹ ಒಂದು ಕಲ್ಪನೆಯ ಕೂಸು. ಇದು ಬ್ರೆಸ್ಟ್ ಮಿಲ್ಕ್ ಬ್ಯಾಂಕ್ ಎನ್ನುವಂತಹ ಒಂದು ಅಮೃತ ನಿಧಿ ಯನ್ನ ಇಲ್ಲಿ ಶುರು ಮಾಡಲಾಗಿದೆ. ಅದು ತುಂಬಾ ಚೆನ್ನಾಗಿ ಕಾರ್ಯಾಚರಿಸ್ತಾ ಉಂಟು. ಯಾರೂ ಕೂಡ ಎದೆ ಹಾಲನ್ನ ಅಲ್ಲಿ ಹೋಗಿ ದಾನ ಮಾಡಿ ಕೊಟ್ಟು ಬರಬಹುದು. ಅಲ್ಲಿ ನಾನು ಈಗಾಗಲೇ ಹೇಳಿದಾಗೆ ಫ್ರೀಜರ್ಗಳಲ್ಲಿ ಅದನ್ನು ಸಂರಕ್ಷಿಸಿ ಹಾಳಾಗದ ಹಾಗೆ ಎದೆ ಹಾಲನ್ನು ಇಡಲಾಗ್ತದೆ. ಎದೆ ಹಾಲಿನಿಂದ ವಂಚಿತರಾದಂತಹ ಮಕ್ಕಳು, ಈಗ ಅಮ್ಮ ತೀರಿ ಹೋದ ಮಕ್ಕಳಿರ್ಬೋದು, ಅಥವಾ ಅಮ್ಮ ಜೊತೆಯಲ್ಲಿ ಇಲ್ಲದಂತಹ ಮಕ್ಕಳಿರ್ಬೋದು, ಅಮ್ಮನಿಗೆ ತುಂಬಾ ಕಾಯಿಲೆ ಇರುವಂತಹ ಮಕ್ಕಳಿರ್ಬೋದು, ಆ ಎಲ್ಲ ಮಕ್ಕಳಿಗೆ ಎದೆ ಹಾಲಿನ ಅವಶ್ಯಕತೆ ಇರ್ತದಲ್ಲ, ಅಂಥವರಿಗೆ ಈ ಇನ್ನೊಂದು ಅಮ್ಮನ ಹಾಲು ವರವಾಗಿ ಅಮೃತವಾಗಿ ಒದಗುವಂತಹ ಒಂದು ಕಲ್ಪನೆಯೇ ತುಂಬಾ ನಮಗೆ ರೋಮಾಂಚಕತೆಯನ್ನ ಹುಟ್ಟಿಸುವಂತದ್ದು. ಎದೆ ಹಾಲಿನ ಒಂದು ಬ್ಯಾಂಕ್. ನಾವು ಹಣ ಕಡಿಮೆ ಆದಾಗ ಹೇಗೆ ಬ್ಯಾಂಕಿಗೆ ಹೋಗಿ ಹಣವನ್ನು ತಕೊಂಡು ಬರ್ತೇವೋ, ಹಾಗೆ ಎದೆ ಹಾಲಿಗೆ ನಮಗೆ ಕೊರತೆ ಉಂಟಾದಾಗ ಆ ಬ್ಯಾಂಕಿಗೆ ಹೋಗಿ ತಕೊಂಡು ಬರಬಹುದಲ್ಲ, ಮಗುವಿಗೆ ಹಾಲನ್ನು ಉಣಿಸಬಹುದಲ್ಲ ಎನ್ನುವಂತಹ ಒಂದು ಭಾವನೆ ನಮ್ಮಲ್ಲಿ

0: ಎಷ್ಟೋ ಭದ್ರತೆಯನ್ನ ಹುಟ್ಟಿಸುವಂಥದ್ದು.
1: ಈಗ ಸ್ತನ್ಯಪಾನ ಮಾಡುವ ತಾಯಂದಿರು ಯಾವ ರೀತಿಯ ಆಹಾರವನ್ನ ಸೇವಿಸಬೇಕು ಮತ್ತೆ ಏನೆಲ್ಲ ಜಾಗ್ರತೆಗಳನ್ನ ವಹಿಸಬೇಕಾಗ್ತದೆ?
0: ಒಂದನೇದಾಗಿ ಮಗುವಿನ ಪೂರ್ತಿಯಾದ ಜವಾಬ್ದಾರಿಯನ್ನ ಅದನ್ನು ಪಾಲಿಸಿ ಪೋಷಿಸುವಂತಹ ಜವಾಬ್ದಾರಿಯನ್ನ ಅಮ್ಮ ಹೊರಬೇಕು. ಮಾನಸಿಕವಾಗಿ ಅದಕ್ಕೆ ಸಿದ್ಧಳಾಗಿರ್ಬೇಕು. ಹಾಗಾಗಿ ಒಳ್ಳೆಯ ಪೌಷ್ಟಿಕ ಆಹಾರವನ್ನ ಸೇವಿಸಬೇಕು. ಹೆರಿಗೆಯಾದ ಹೊಸ್ತ್ರಲ್ಲಿ ಕೂಡ ಹಾಗೆ ಕೆಲವೊಮ್ಮೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನೀರು ಜಾಸ್ತಿ ಕುಡಿಬಾರದು, ಬಾಣಂತೆ ಜಾಸ್ತಿ ನೀರು ಕುಡಿಬಾರದು ಅಂತ ಹೇಳ್ತಾರೆ. ಅದು ನಿಜವಾಗಿ ಕೂಡ ತಪ್ಪು ಕಲ್ಪನೆ. ನೀರನ್ನೇ ಕುಡಿಯಿದ್ರೆ ಹಾಲಿನಲ್ಲಿ ಹೆಚ್ಚು ಅಂಶ ನೀರೇ ಇರುವಂತದ್ದು. ಅಮ್ಮ ನೀರು ಕುಡಿಯದಿದ್ರೆ ಅಮ್ಮ ಹಾಲು ಕೊಡೋದಿಲ್ಲಿಂದ ಉತ್ಪತ್ತಿ ಆಗ್ಲಿಕ್ಕೆ ಸಾಧ್ಯ ಇರುವುದಿಲ್ಲ. ಹಾಗಾಗಿ ಯಥೇಚ್ಛವಾಗಿ ನೀರು ಕುಡಿಬೇಕು. ಬಾಣಂತಿಯಾದವಳು ಕೂಡ ಹಾಲು ಓಡಿಸ್ಲಿಕ್ಕೆ ಸರಿಯಾಗಿ ನೀರು ಕುಡಿಬೇಕು. ಎರಡನೇದು ಕ್ಯಾಲ್ಸಿಯಂ. ಕ್ಯಾಲ್ಸಿಯಂ ಮಾತ್ರೆಗಳನ್ನೇ ಆವಾಗ ನಾವು ಆ ಸಂದರ್ಭದಲ್ಲಿ ಸೇವಿಸಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಅಮ್ಮನ ಎಲುಬಿನಿಂದಲೇ ಕರಗಿ ಕ್ಯಾಲ್ಸಿಯಂ ಎದೆ ಹಾಲಿನ ಮೂಲಕ ಮಗುವಿನ ಶರೀರವನ್ನು ಸೇರುವಂಥದ್ದು. ನೀವು ಅದಕ್ಕೋಸ್ಕರ ಅಮ್ಮನ ಶರೀರಕ್ಕೆ ಉಂಟಾಗುವ ನಷ್ಟವನ್ನು ನೀವು ತುಂಬಿಕೊಡಲೇಬೇಕು. ಇಲ್ಲದಿದ್ದರೆ ಅದರಿಂದಾಗಿ ನೋಡಿ, 40 ವರ್ಷ ಆಗುವಾಗಲೇ ಸೊಂಟ ನೋವು ಕಾಲು ನೋವು ಎಲ್ಲ ಅಮ್ಮಂದರಿಗೆ ಶುರು ಆಗಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ, ಎದೆಹಾಲನ್ನು ಉಣ್ಣಿಸುವಂತಹ ಸಂದರ್ಭದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಅಗತ್ಯ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಮಾತ್ರೆಗಳನ್ನು ಸೇವಿಸದೇ ಇರುವುದು. ಹಾಗಾಗಿ ಕೇವಲ 2-3 ತಿಂಗಳು ಕೂಡ ಅಲ್ಲ, ಹೆರಿಗೆಯಾಗಿ 2-3 ತಿಂಗಳು ಕ್ಯಾಲ್ಸಿಯಂ ತಕೊಂಡ್ರೆ ಮುಗೀತು ಅಂತಲೂ ಅಲ್ಲ. ಎಷ್ಟು ಸಮಯ ನೀವು ಎದೆಹಾಲನ್ನು ಉಣ್ಣಿಸ್ತೀರೋ ಅಷ್ಟೂ ಸಮಯ ನೀವು ಕ್ಯಾಲ್ಸಿಯಂ ಮಾತ್ರೆಗಳನ್ನು ತಕ್ಕೊಂಡ್ರೆ ನಿಮಗೆ 40 ವರ್ಷದ ನಂತರ ಬರುವಂತಹ ಸೊಂಟ ನೋವನ್ನು ತಪ್ಪಿಸಬಹುದು. ಮತ್ತೆ ಮೂರನೇದಾಗಿ, ಇಡೀ ಜೀವಮಾನದಲ್ಲಿ ಮನುಷ್ಯನ ಜೀವಮಾನದಲ್ಲಿ ಅತ್ಯಂತ ಹೆಚ್ಚು ಶಕ್ತಿಯುತವಾದಂತಹ ಪೌಷ್ಟಿಕ ಆಹಾರ, ಹೆಚ್ಚು ಕ್ಯಾಲೋರಿ ಯುಕ್ತವಂತ ಆಹಾರವನ್ನು ತೆಗೆದುಕೊಳ್ಳಬೇಕಾದಂತಹ ಸಂದರ್ಭ ಏನು ಅಂತ ಕೇಳಿದ್ರೆ ಹಾಲು ಉಡಿಸುವಂತಹ ಸಂದರ್ಭ. ಲ್ಯಾಕ್ಟೇಷನ್ ಟೈಮ್ನಲ್ಲಿ ಹೈಯೆಸ್ಟ್ ಅಮೌಂಟ್ ಆಫ್ ಕ್ಯಾಲೋರೀಸ್ ಅನ್ನು ನಾವು ತಗೊಳ್ಬೇಕು, ಪೌಷ್ಟಿಕ ಆಹಾರವನ್ನು ತಗೊಳ್ಬೇಕು. ಇದನ್ನು ಕೂಡ ಯಾಕೆಂತ ಹೇಳಿದ್ರೆ 2 ಜೀವಗಳನ್ನು ಪೋಷಿಸಬೇಕು. ಸೊ ಉಳಿದವರಿಗಿಂತೆಲ್ಲ ಡಬಲ್ ಆಹಾರ ವಸ್ತುಗಳನ್ನು, ಪೌಷ್ಟಿಕ ಆಹಾರ ಪ್ರಮಾಣ ಕೂಡ ಜಾಸ್ತಿ ಇರಬೇಕು, ಆಹಾರದ ಪೌಷ್ಟಿಕಾಂಶಗಳು ಕೂಡ ಜಾಸ್ತಿ ಇರಬೇಕು. ಈ ರೀತಿಯಲ್ಲಿ ಒಳ್ಳೆಯ ಆಹಾರವನ್ನು ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಹಾಲುಡಿಸುವಂತಹ ಸಂದರ್ಭದಲ್ಲಿ ತಾಯಂದಿರು ಸೇವಿಸಬೇಕು. ಆ ವೈಯಕ್ತಿಕ ಸ್ವಚ್ಛತೆ ವಿಧಾನಗಳನ್ನು ಕೂಡ ಮೊಲೆಯನ್ನು ಸೇರಿದ ಹಾಗೆ ಇಡಿಯಾಗಿ ಶರೀರದ ಸ್ವಚ್ಛತೆಯನ್ನು ಕೂಡ ಚೆನ್ನಾಗಿ ನಿರ್ವಹಿಸುವ ಮೂಲಕ ಅಮ್ಮ ಸ್ತನ್ಯಪಾನವನ್ನು ನಡೆಸಬೇಕಾಗ್ತದೆ. ಹಾಗಾಗಿ ಇದಕ್ಕೆಲ್ಲವೂ ಕೂಡ ಸಮತೋಲಿತವಾದ ಮನಸ್ಸಿನಿಂದ ಸಮತೋಲಿತವಾದಂತಹ ಆಹಾರವನ್ನು ತಕ್ಕೊಂಡು ಈ ಸ್ತನ್ಯಪಾನವನ್ನು ನಿರ್ವಹಿಸಬೇಕಾದಂತಹ ಅಗತ್ಯ ಹೊಸ ತಾಯಂದಿರಿಗಂತೂ ಖಂಡಿತವಾಗಿ ಕೂಡ ಹೆಚ್ಚಾಗಿ ಇದೆ.
1: ಮತ್ತೆ ಈಗ ಕೊನೆಯದಾಗಿ ಅಂದ್ರೆ ಪ್ರಮುಖವಾಗಿ ವಿಶ್ವ ಸ್ತನ್ಯಪಾನದ ಸಪ್ತಾಹದ ಸಂದರ್ಭ ಸಮಾಜಕ್ಕೆ ನೀವು ಏನೊಂದು ಸಂದೇಶವನ್ನ ಕೊಡ್ಲಿಕ್ಕೆ ಇಚ್ಛಿಸ್ತೀರಿ?
0: ಸಾರಾಂಶವಾಗಿ ನಾನು ಹೇಳ್ಬೋದು ಅಂತ ಅನಿಸಿದೆ, ತಾಯಿ ಹಾಲಿನ ಹನಿ ಹನಿಯಲ್ಲಿಯೂ ಪ್ರೀತಿ ಪೋಷಣೆ ರಕ್ಷಣೆ ಅಡಗಿದೆ ಅಂತ ಹೇಳಿ. ಒಂದೊಂದು ಹನಿಯಲ್ಲಿ ಕೂಡ ಇದು ಮೂರು ಕೂಡ ತುಂಬಿರ್ತದೆ. ಮತ್ತೆ ಮಗುವಿನ ಮೊದಲ ನಗು ತಾಯಿಯ ಮೊದಲ ಹಾಲಿನಲ್ಲೇ ಅರಳುತ್ತದೆ. ಮೊದಲು ಅದು ನಗುವಂಥದ್ದು ತಾಯಿಯ ಎದೆಹಾಲಿನಲ್ಲೇ. ಸೋಷಿಯಲ್ ಸ್ಮೈಲ್ ಅಂತೇಳಿ 4 ವಾರ ಆಗುವಾಗ ಮಗು ಕೊಡುವಂತಹ ನಗು, ಅದು ಸಾಮಾಜಿಕವಾದಂತಹ ನಗು ಬರುವಂಥದ್ದು ತಾಯಿಯನ್ನು ನೋಡಿಯೇ. ಫಸ್ಟ್ ಅದು ನೋಡುವ ವ್ಯಕ್ತಿಯೇ ತಾಯಿ ಮತ್ತು ನಗುವ ವ್ಯಕ್ತಿ ತಾಯಿ. ಆಮೇಲೆ ಸ್ತನ್ಯಪಾನವು ಮಗುವಿಗೆ ಜೀವದಾನ, ತಾಯಿಗೆ ಆರೋಗ್ಯದ ವರದಾನ. ಮತ್ತೆ ತಾಯಿಯ ಮಡಿಲು ಮಗುವಿನ ಸ್ವರ್ಗ, ತಾಯಿಯ ಮಡಿಲು ಮಗುವಿನ ಸ್ವರ್ಗ, ತಾಯಿಯ ಹಾಲು ಮಗುವಿನ ಅಮೃತ. ಸ್ವರ್ಗದಲ್ಲಿರುವವರು ಅಮೃತ ಕುಡಿಯುವಂಥವರು. ಹಾಗಾಗಿ ತಾಯಿಯ ಹಾಲು ಮಗುವಿನ ಅಮೃತ, ಇದುವೇ ಅತ್ಯಂತ ಮುಖ್ಯವಾದಂತಹ ಸಂದೇಶ.
1: ಡಾಕ್ಟರ್, ನೀವು ವೈದ್ಯಾಧಿಕಾರಿಯಾಗಿ ಅಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀರಿ, ನಿಮ್ಮ ಒಂದು ಸಮಯ ಬಹಳ ಅಮೂಲ್ಯ. ಸೊ ಆ ಸಮಯದಲ್ಲಿ ನೀವು ಆಕಾಶವಾಣಿ ಸ್ಟುಡಿಯೋಗೆ ಬಂದು ಈ ಒಂದು ವಿಶ್ವ ಸ್ತನ್ಯಪಾನದ ಸಪ್ತಾಹ ಈ ಒಂದು ಸಂದರ್ಭದಲ್ಲಿ ಎಲ್ಲಾ ಮಾಹಿತಿಯನ್ನು ಕೊಡುವುದು ಕೂಡ ಒಂದು 1/2 ಗಂಟೆಯಲ್ಲಿ ಬಹಳ ಕಷ್ಟ. ಆದ್ರೂ ಅಗತ್ಯವಿರುವ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ, ಅದರಲ್ಲಿಯೂ ಕೂಡ ಕೆಲವೊಂದು ವಿಷಯಗಳು ನಮ್ಗೆ ಗೊತ್ತಿರುವುದಿಲ್ಲ, ಕೆಲವೊಂದು ಗೊತ್ತಿರ್ತದೆ ಆದ್ರೆ ಹೇಳುವವರು ಇರುವುದಿಲ್ಲ.
0: ಸೊ
1: ಈ ಒಂದು ಕಾರ್ಯಕ್ರಮದ
0: ಪ್ರಾಮುಖ್ಯತೆ ಗೊತ್ತಾಗುದಿಲ್ಲ, ನಮಗೆ ಗೊತ್ತಿರ್ತದೆ ಆದ್ರೆ ಅದನ್ನು ಮಾಡಬೇಕು ಎನ್ನುವಂತ ಒಂದು ಎಚ್ಚರ ಇರುವುದಿಲ್ಲ.
1: ಈ ಒಂದು ಕಾರ್ಯಕ್ರಮ ಎಲ್ಲಾ ಕೇಳುಗರಿಗೆ ಅಗತ್ಯ ಮಾಹಿತಿಯನ್ನ ಒದಗಿಸಿದೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನೀವು ಬಂದದಕ್ಕೆ ನಮ್ಮ ಆಕಾಶವಾಣಿಯ ಪರವಾಗಿ ಮತ್ತೆ ನಮ್ಮೆಲ್ಲ ಶ್ರೋತೃಗಳ ಪರವಾಗಿ ನಿಮ್ಗೆ ಧನ್ಯವಾದಗಳು ಡಾಕ್ಟರ್.
0: ನಮಸ್ಕಾರ, ಧನ್ಯವಾದಗಳು.
2: ಇದುವರೆಗೆ ವಿಶ್ವ ಸ್ತನ್ಯಪಾನ ಸಪ್ತಾಹ ಸಂದರ್ಭದಲ್ಲಿ ಸ್ತನ್ಯಪಾನದ ಮಹತ್ವ ಈ ಕುರಿತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಡ್ಡೆನಡ್ಕ ಇಲ್ಲಿನ ವೈದ್ಯಾಧಿಕಾರಿ ಡಾಕ್ಟರ್ ವಿಶ್ವೇಶ್ವರ ವಿಕೆ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಚೇತನಾ ನಾಯಕ್ ಕೆ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ.

0: ನಮ್ಮ ಮುಂದಿನ ಕಾರ್ಯಕ್ರಮ ಪ್ರಗತಿ ಪಥ ಇದೀಗ ಆರಂಭವಾಗುವುದು.
1: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಅಟಲ್ ಭೂಜಲ್ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ಭವ್ಯ ಎನ್.
2: ನಮಸ್ಕಾರ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಅಟಲ್ ಭೂಜಲ್ ಯೋಜನೆ ಕುರಿತು ಮಾಹಿತಿ ಮಾಡಿಕೊಳ್ಳೋಣ. ನೀರೇ ಜೀವನ, ಜೀವನದ ಸಾರ, ಸಕಲ ಜೀವರಾಶಿಗಳಿಗೆ ನೀರು ಬೇಕು. ಭಾರತವು ವಿಶ್ವದ ಅತಿ ದೊಡ್ಡ ಅಂತರ್ಜಲ ಬಳಕೆದಾರರಲ್ಲಿ ಒಂದಾಗಿದೆ. ಆದರೆ ಇಂದು ಭಾರತವು ಗಂಭೀರ ಅಂತರ್ಜಲ ಬಿಕ್ಕಟ್ಟನ್ನ ಎದುರಿಸುತ್ತಿದೆ. ನಮ್ಮ ನೀರಾವರಿಯಲ್ಲಿ ಸುಮಾರು 60% ಮತ್ತು ನಮ್ಮ ಕುಡಿಯುವ ನೀರಿನ ಅಗತ್ಯಗಳಲ್ಲಿ 85% ಅಂತರ್ಜಲವನ್ನ ಅವಲಂಬಿಸಿದೆ. ಆದರೂ ಅತಿಯಾದ ಹೊರತೆಗೆಯುವಿಕೆ, ದುರುಪಯೋಗ ಮತ್ತು ಹವಾಮಾನ ಬದಲಾವಣೆಯಿಂದಾಗಿ ದೇಶದ ಹಲವು ಭಾಗಗಳಲ್ಲಿ ಗಂಭೀರ ಬಿಕ್ಕಟ್ಟನ್ನ ಎದುರಿಸುತ್ತಿದ್ದು ಅಂತರ್ಜಲ ಮಟ್ಟಗಳು ಆತಂಕಕಾರಿಯಾಗಿ ಕುಸಿಯುತ್ತಿವೆ. ಇದನ್ನು ಗುರುತಿಸಿದ ಭಾರತ ಸರ್ಕಾರವು ಈ ಸವಾಲಿಗೆ ಪ್ರತಿಕ್ರಿಯೆಯಾಗಿ ಡಿಸೆಂಬರ್ 25, 2019 ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ 95ನೇ ಜನ್ಮದಿನಾಚರಣೆಯಂದು ಅಟಲ್ ಭೂಜಲ್ ಯೋಜನೆಯನ್ನು ಪ್ರಾರಂಭಿಸಿತು. ಇದು ಅವರ ದೃಷ್ಟಿಕೋನಕ್ಕೆ ಗೌರವವಾಗಿರುವುದರಿಂದ ಅವರ ಹೆಸರನ್ನು ಈ ಯೋಜನೆಗೆ ಇಡಲಾಗಿದೆ. ಹಾಗಾದರೆ ಅಟಲ್ ಭೂಜಲ್ ಯೋಜನೆ ಅಂದರೆ ನಿಖರವಾಗಿ ಏನು? ಸರಳವಾಗಿ ಹೇಳೋದಾದ್ರೆ ಅಟಲ್ ಭೂಜಲ್ ಯೋಜನೆಯು ಅಂತರ್ಜಲ ನಿರ್ವಹಣಾ ಯೋಜನೆ. ಅಂದರೆ ಅಂತರ್ಜಲ ಮಟ್ಟ ಮತ್ತು ಅಂತರ್ಜಲ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆಯ ಮೇಲೆ ಕೇಂದ್ರೀಕರಿಸುವ ಕೇಂದ್ರ ವಲಯದ ಯೋಜನೆಯಾಗಿದೆ. ಇದು ಸಮುದಾಯವನ್ನ ಸುಸ್ಥಿರ ಮತ್ತು ವೈಜ್ಞಾನಿಕ ವಿಧಾನದ ಮೂಲಕ ನೇರವಾಗಿ ನೀರಿನ ನಿರ್ವಹಣೆಯಲ್ಲಿ ತೊಡಗಿಸಿಕೊಳ್ಳಲು ಗುರಿಯನ್ನ ಹೊಂದಿದೆ. ಈ ಯೋಜನೆಯಲ್ಲಿ ಜನರ ಭಾಗವಹಿಸುವಿಕೆಗೆ ಒತ್ತು ನೀಡಲಾಗುತ್ತಿದೆ. ಹಳ್ಳಿಗಳು ಮತ್ತು ಸ್ಥಳೀಯ ಸಮುದಾಯಗಳು ತಮ್ಮ ನೀರಿನ ಸಂಪನ್ಮೂಲಗಳನ್ನು ಯೋಜಿಸಲು ಮತ್ತು ನಿರ್ವಹಿಸಲು ಪ್ರೋತ್ಸಾಹಿಸಲಾಗುತ್ತಿದೆ. ಅಲ್ಲದೆ ಮಾಲೀಕತ್ವ ಮತ್ತು ಜವಾಬ್ದಾರಿಯ ಪ್ರಜ್ಞೆಯನ್ನ ಜನರಲ್ಲಿ ಉತ್ತೇಜಿಸುತ್ತದೆ. ಈ ಯೋಜನೆಯನ್ನು ಜಲಶಕ್ತಿ ಸಚಿವಾಲಯವು ಜಾರಿಗೊಳಿಸುತ್ತಿದೆ ಮತ್ತು ಭಾಗಶಃ ಇದಕ್ಕೆ ವಿಶ್ವಬ್ಯಾಂಕ್ನಿಂದ ಹಣಕಾಸು ನೆರವು ಒದಗಿಸಲಾಗಿದೆ. ಅಟಲ್ ಭೂಜಲ್ ಯೋಜನೆಯ ಮುಖ್ಯ ಉದ್ದೇಶ ಹೇಳೋದಾದ್ರೆ ಅಂತರ್ಜಲ ನಿರ್ವಹಣೆಯನ್ನು ಸುಧಾರಿಸುವುದು, ಸ್ಥಳೀಯ ಸಮುದಾಯಗಳ ಒಳಗೊಳ್ಳುವಿಕೆಯನ್ನ ಉತ್ತೇಜಿಸುವುದು, ಅರಿವು ಮತ್ತು ಸಾಮರ್ಥ್ಯ ವೃದ್ಧಿಯ ಮೂಲಕ ನಡವಳಿಕೆಯ ಬದಲಾವಣೆಗಳನ್ನ ತರುವುದು, ಗ್ರಾಮ ಮಟ್ಟದಲ್ಲಿ ಉತ್ತಮ ನೀರಿನ ಬಜೆಟ್ ಮತ್ತು ಯೋಜನೆಯನ್ನ ಖಚಿತಪಡಿಸಿಕೊಳ್ಳುವುದಾಗಿದೆ. ಹೊಸ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳಾದ ಸಂವೇದಕ ಆಧಾರಿತ ನೀರಾವರಿ, ನೀರಿನ ಸಮರ್ಥ ಮೇವು ಕೃಷಿ, ಕೃಷಿಯಲ್ಲಿ ಡ್ರೋನ್ಗಳ ಅಳವಡಿಕೆ, ಹೈಡ್ರೋಜೆಲ್ ಮತ್ತು ಇಂಟರ್ನೆಟ್ ಆಪ್ ಥಿಂಗ್ಸ್ ನಂತಹ ಸಾಂಪ್ರದಾಯಿಕ ಪದ್ಧತಿಗಳಾದ ಡ್ರಿಪ್ ಸ್ಪ್ರಿಂಕ್ಲರ್ ಸಿಸ್ಟಮ್ಗಳು, ಬೆಳೆ ವೈವಿಧ್ಯೀಕರಣ, ಮಲ್ಚಿಂಗ್ ಇತ್ಯಾದಿಗಳನ್ನ ಸಕ್ರಿಯಗೊಳಿಸಿದ ತಂತ್ರಜ್ಞಾನಗಳ ಮೂಲಕ ನೀರಿನ ಸಮರ್ಥ ಬಳಕೆಯನ್ನ ಬೆಂಬಲಿಸುವಂತಹ ಉದ್ದೇಶಗಳನ್ನ ಈ ಯೋಜನೆ ಒಳಗೊಂಡಿದೆ. ಅಟಲ್ ಭೂಜಲ್ ಯೋಜನೆಯನ್ನ 7 ನೀರಿನ ಕೊರತೆ ಇರುವ ಗಂಭೀರ ಅಂತರ್ಜಲ ಕುಸಿತವನ್ನ ಎದುರಿಸುತ್ತಿರುವ ರಾಜ್ಯಗಳಾದ ಗುಜರಾತ್, ಹರಿಯಾಣ, ಕರ್ನಾಟಕ, ಮಧ್ಯಪ್ರದೇಶ, ಮಹಾರಾಷ್ಟ, ರಾಜಸ್ಥಾನ, ಉತ್ತರ ಪ್ರದೇಶ ರಾಜ್ಯಗಳಲ್ಲಿ ಅನುಷ್ಠಾನ ಮಾಡಲಾಗಿದೆ. ಈ ರಾಜ್ಯಗಳಲ್ಲಿ 78 ಜಿಲ್ಲೆಗಳು, 193 ಬ್ಲಾಕ್ಗಳು ಮತ್ತು 8,300 ಹೆಚ್ಚು ಗ್ರಾಮ ಪಂಚಾಯತ್ಗಳ ಮೇಲೆ ಗಮನವನ್ನ ಕೇಂದ್ರೀಕರಿಸಲಾಗಿದೆ. ಕರ್ನಾಟಕದಲ್ಲಿ ಈ ಯೋಜನೆಯು ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆಗೆ ಒಳಪಟ್ಟು ಕಾರ್ಯನಿರ್ವಹಿಸುತ್ತಿದೆ. ಈಗ ನೀವು ಆಶ್ಚರ್ಯ ಪಡಬಹುದು, ಈ ಅಟಲ್ ಭೂಜಲ್ ಹೇಗೆ ಕೆಲಸ ಮಾಡುತ್ತೆ ಅಂತ. ಈ ವಿಧಾನವು ಭಾಗವಹಿಸುವಿಕೆ ಮತ್ತು ಪ್ರೋತ್ಸಾಹ ಆಧಾರಿತವಾಗಿರುವ ಯೋಜನೆಯಾಗಿದೆ. ಸ್ಥಳೀಯ ಅಧಿಕಾರಿಗಳ ಮಾರ್ಗದರ್ಶನದೊಂದಿಗೆ ಜನರು ಸ್ವತಃ ಜಲ ಭದ್ರತಾ ಯೋಜನೆಗಳನ್ನ ಸಿದ್ಧಪಡಿಸುತ್ತಾರೆ. ಗ್ರಾಮಗಳು ತಮ್ಮದೇ ಆದ ಜಲ ಭದ್ರತಾ ಯೋಜನೆಗಳನ್ನ ತಯಾರಿಸಲು ಪ್ರೋತ್ಸಾಹಿಸಲಾಗುತ್ತದೆ. ಈ ಯೋಜನೆಗಳಲ್ಲಿ ಮಳೆ ನೀರು ಕೊಯ್ಲು, ಬಾವಿಗಳಲ್ಲಿ ಮರುಪೂರಣ ಮಾಡುವುದು, ಮುಖ್ಯವಾಗಿ ಉತ್ತಮ ಅಂತರ್ಜಲ ನಿರ್ವಹಣಾ ಕಾರ್ಯಕ್ಷಮತೆಗಾಗಿ ಗ್ರಾಮ ಪಂಚಾಯತ್ಗಳಿಗೆ ಆರ್ಥಿಕ ಪ್ರೋತ್ಸಾಹ ನೀಡಲಾಗುತ್ತದೆ. ಇದನ್ನು ಫಲಿತಾಂಶ ಆಧಾರಿತ ಪ್ರೋತ್ಸಾಹಕ ವಿಧಾನ ಎಂದು ಕರೆಯಲಾಗುತ್ತದೆ. ಅಲ್ಲದೆ ಕಡಿಮೆ ನೀರಿನ ಅಗತ್ಯವಿರುವ ಬೆಳೆಗಳಿಗೆ ಬೆಳೆ ವೈವಿಧ್ಯೀಕರಣ, ಡ್ರಿಪ್ ಮತ್ತು ಸ್ಪ್ರಿಂಕ್ಲರ್ ವ್ಯವಸ್ಥೆ

0: ಗಳಂತಹ ಪರಿಣಾಮಕಾರಿ ನೀರಾವರಿ ಪದ್ಧತಿಗಳು ಈ ರೀತಿಯ ಚಟುವಟಿಕೆಗಳನ್ನು ಒಳಗೊಂಡಿವೆ. ಕಾರ್ಯಕ್ಷಮತೆಯನ್ನು ಟ್ರ್ಯಾಕ್ ಮಾಡಲಾಗುತ್ತದೆ ಮತ್ತು ಅಂತರ್ಜಲ ಮಟ್ಟವನ್ನು ಸುಧಾರಿಸುವಲ್ಲಿ ಫಲಿತಾಂಶಗಳನ್ನು ತೋರಿಸುವ ಸಮುದಾಯಗಳಿಗೆ ಪ್ರೋತ್ಸಾಹ ನೀಡಲಾಗುತ್ತದೆ. ಅಟಲ್ ಭೂಜಲ್ ಯೋಜನೆಯ ಪ್ರಯೋಜನಗಳ ಬಗ್ಗೆ ಮಾತನಾಡುವುದಾದರೆ, ಮೊದಲನೆಯದಾಗಿ ಇದು ನೀರಿನ ಮೌಲ್ಯದ ಬಗ್ಗೆ ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುತ್ತದೆ. ಜನರ ನಡವಳಿಕೆಯಲ್ಲಿ ಬದಲಾವಣೆಯನ್ನು ತಂದು ಅಂತರ್ಜಲವನ್ನ ಅತಿಯಾಗಿ ಹೊರತೆಗೆಯುವ ಪ್ರವೃತ್ತಿಯನ್ನ ಕಡಿಮೆ ಮಾಡುತ್ತದೆ. ಅಟಲ್ ಭೂಜಲ್ ಯೋಜನೆಯಲ್ಲಿ ತಂತ್ರಜ್ಞಾನದ ಬಳಕೆ ಒಂದು ವಿಶಿಷ್ಟ ಲಕ್ಷಣವಾಗಿದೆ. ಅಟಲ್ ಜಲ್ ನೀರಿನ ಬಜೆಟ್, ಉಪಗ್ರಹ ಡೇಟಾ, ಅಂತರ್ಜಲದ ಸಂವೇದಕಗಳು ಮತ್ತು ಅಂತರ್ಜಲ ಬಳಕೆಯನ್ನ ಮೇಲ್ವಿಚಾರಣೆ ಮಾಡಲು ಸಾರ್ವಜನಿಕ ಡ್ಯಾಶ್ಬೋರ್ಡ್ಗಳ ಬಳಕೆಯನ್ನ ಉತ್ತೇಜಿಸಲಾಗುತ್ತದೆ. ಈ ಪಾರದರ್ಶಕತೆ ಸಮುದಾಯಗಳು ಉತ್ತಮ ಮಾಹಿತಿಯುಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅಧಿಕಾರ ನೀಡುತ್ತದೆ. ಈ ಯೋಜನೆಯನ್ನು ನಾಲ್ಕು ಅಂಶಗಳ ತಂತ್ರಗಳಾದ ಅಂತರ್ಜಲ ನಿರ್ವಹಣೆಗಾಗಿ ನಿರ್ಧಾರ ಬೆಂಬಲ ಪರಿಕರಗಳು, ಪೋಷಕ ನಿರ್ವಹಣೆಗೆ ಸಮುದಾಯ ಆಧಾರಿತ ಸಂಸ್ಥೆಗಳನ್ನು ಬಲಪಡಿಸುವುದು, ನೀರಿನ ಬಳಕೆಯ ದಕ್ಷತೆಯನ್ನ ಸುಧಾರಿಸಿ ಮತ್ತು ಅಂತರ್ಜಲ ಮರುಪೂರಣವನ್ನ ಹೆಚ್ಚಿಸುವುದು, ಹಣಕಾಸಿನ ವಿಕೇಂದ್ರೀಕರಣ ಮೂಲಕ ಅನುಷ್ಠಾನ ಮಾಡಲಾಗಿದೆ. ಅಟಲ್ ಭೂಜಲ್ ಯೋಜನೆ ತನ್ನದೇ ಆದ ಪ್ರಾಮುಖ್ಯತೆಯನ್ನು ಹೊಂದಿದೆ. ಸ್ನೇಹಿತರೆ, ಭಾರತದ ಆಹಾರ ಭದ್ರತೆ, ಆರ್ಥಿಕತೆ ಮತ್ತು ಭವಿಷ್ಯವು ನೀರಿನ ಭದ್ರತೆಯ ಮೇಲೆ ಅವಲಂಬಿತವಾಗಿದೆ. 60%ಕ್ಕಿಂತ ಹೆಚ್ಚು ನೀರಾವರಿ ಮತ್ತು 85% ಕುಡಿಯುವ ನೀರಿನ ಅಗತ್ಯತೆಗಳನ್ನು ಅಂತರ್ಜಲದಿಂದ ಪೂರೈಸಲಾಗುತ್ತದೆ. ತುರ್ತು ಕ್ರಮವಿಲ್ಲದೆ 2030 ವೇಳೆಗೆ 40% ಭಾರತೀಯರು ಕುಡಿಯುವ ನೀರಿನ ಪ್ರವೇಶವನ್ನು ಹೊಂದಿರುವುದಿಲ್ಲ ಎಂದು ತಜ್ಞರು ಊಹಿಸುತ್ತಾರೆ. ವಿಜ್ಞಾನ, ಸಮುದಾಯ ಕ್ರಿಯೆ ಮತ್ತು ನೀತಿ ಬೆಂಬಲವನ್ನ ಸಂಯೋಜಿಸುವ ಮೂಲಕ ಅಟಲ್ ಭೂಜಲ್ ಈ ಬಿಕ್ಕಟ್ಟನ್ನ ಪರಿಹರಿಸುತ್ತದೆ. ಇದಲ್ಲದೆ ಸ್ಥಳೀಯ ಸಮುದಾಯಗಳು ಹೇಗೆ ಮಾಲೀಕತ್ವವನ್ನು ಪಡೆಯಬಹುದು ಎಂಬುದಕ್ಕೆ ಇದು ಒಂದು ಉದಾಹರಣೆಯಾಗಿದೆ. ಏಕೆಂದರೆ ಜನರು ತಮ್ಮ ಸಂಪನ್ಮೂಲಗಳನ್ನು ಸ್ವತಃ ಅರ್ಥ ಮಾಡಿಕೊಂಡಾಗ ಮತ್ತು ನಿರ್ವಹಿಸಿದಾಗ ಫಲಿತಾಂಶಗಳು ದೀರ್ಘಕಾಲೀನವಾಗಿರುತ್ತವೆ. ಸೂಕ್ಷ್ಮ ನೀರಾವರಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವ ಹಳ್ಳಿಗಳು ಅಂತರ್ಜಲ ಹೊರತೆಗೆಯುವಿಕೆಯನ್ನು ಕಡಿಮೆ ಮಾಡಲು ಕಾರಣವಾಗುವ ಜಾಗೃತಿ ಅಭಿಯಾನಗಳು, ಚೆಕ್ ಡ್ಯಾಂಗಳು ಮತ್ತು ಮರುಪೂರಣ ಗುಂಡಿಗಳ ನಿರ್ಮಾಣ, ಇವು ಕೆಲವು ಆರಂಭಿಕ ಯಶಸ್ಸಿನ ಕಾರ್ಯಚಟುವಟಿಕೆಗಳಾಗಿವೆ. ಅಂತಿಮವಾಗಿ ಅಟಲ್ ಭೂಜಲ್ ಯೋಜನೆಯು ನೀರನ್ನು ಉಳಿಸುವುದು ಮಾತ್ರವಲ್ಲ, ಸುಸ್ಥಿರ ಭವಿಷ್ಯಕ್ಕಾಗಿ ಒಂದು ಆಂದೋಲನವನ್ನು ಸೃಷ್ಟಿಸುವ ಗುರಿಯನ್ನು ಹೊಂದಿದೆ. ಅಟಲ್ ಭೂಜಲ್ ಯೋಜನೆಯ ಯಶಸ್ಸು ಕೇವಲ ಸರ್ಕಾರಗಳ ಮೇಲೆ ಅಲ್ಲ, ನಮ್ಮಲ್ಲಿ ಪ್ರತಿಯೊಬ್ಬರ ಮೇಲೂ ಅವಲಂಬಿತವಾಗಿದೆ. ಇದು ಸಾಮೂಹಿಕ ಜವಾಬ್ದಾರಿಯಾಗಿದೆ. ನೀರು ಕೇವಲ ಸಂಪನ್ಮೂಲವಲ್ಲ, ಅದು ಜೀವಸೆಲೆ. ಪ್ರತಿ ಹನಿ ಪ್ರತಿ ಜೀವವೂ ಮುಖ್ಯ. ಜಲ್ ಹೈ ತೋ ಕಲ್ ಹೈ ಎಂಬ ಹಳೆಯ ಮಾತಿನಂತೆ ನೀರಿದ್ದರೆ ಭವಿಷ್ಯವೂ ಇದೆ. ನೀರನ್ನ ಉಳಿಸುವ ಮೂಲಕ, ಮಳೆ ನೀರು ಕೊಯ್ಲು ಮಾಡುವ ಮೂಲಕ, ಬುದ್ಧಿವಂತಿಕೆಯಿಂದ ಜಾಗೃತಿ ಮೂಡಿಸುವ ಮೂಲಕ ನಾವೆಲ್ಲರೂ ನಮ್ಮದೇ ಆದ ರೀತಿಯಲ್ಲಿ ಈ ನಿಸರ್ಗಕ್ಕೆ ಕೊಡುಗೆಯನ್ನ ನೀಡೋಣ. ಏಕೆಂದರೆ ಇಂದು ಉಳಿಸಿದ ನೀರು ನಾಳೆಯ ಜೀವಕ್ಕೆ ಸುರಕ್ಷಿತವಾಗಿದೆ.
1: ಇದುವರೆಗೆ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಅಟಲ್ ಭೂಜಲ್ ಯೋಜನೆ, ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತೆ ಭವ್ಯ ಎನ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು ಮರುಭೂಮಿ ಇದ್ದಂತೆ. ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ನಶಾಮುಕ್ತ ಯುವ ಫಾರ್ ವಿಕಸಿತ ಭಾರತ ಅಭಿಯಾನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚಾಲನೆ. ಭಯೋತ್ಪಾದಕ ಮೂಲಸೌಕರ್ಯ ನಿರ್ಮೂಲನೆ ಮಾಡಿದರೆ ಮಾತ್ರ ಪಾಕಿಸ್ತಾನದೊಂದಿಗೆ ದ್ವಿಪಕ್ಷೀಯ ಸಹಕಾರ, ಭಾರತ. ಕದನ ನಿಯಮ ಒಪ್ಪಂದ ನಿಯಮಗಳಿಗೆ ಇರಾನ್ ಒಪ್ಪಿಗೆ ಹಿನ್ನೆಲೆ, ಯೋಜಿತ ಮಿಲಿಟರಿ ದಾಳಿ ಸ್ಥಗಿತ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಬಿಡಬ್ಲ್ಯೂಎಫ್ ವರ್ಲ್ಡ್ ಟೂರ್ ಬ್ಯಾಡ್ಮಿಂಟನ್, ಭಾರತದ ತನ್ವಿ ಶರ್ಮಾಗೆ ಚೊಚ್ಚಲ ಪ್ರಶಸ್ತಿ ಗರಿ. ವಾರ್ತೆಗಳ ವಿವರ. ದೇಶ ವಿಕಸಿತ ಭಾರತವಾಗುವತ್ತ ಸಾಗುತ್ತಿರುವಾಗ ದೇಶದ ಯುವಕರು ದೈಹಿಕವಾಗಿ ಸದೃಢರಾಗಿರಬೇಕು, ಮಾನಸಿಕವಾಗಿ ಬಲಿಷ್ಠರಾಗಿರಬೇಕು ಮತ್ತು ಆತ್ಮವಿಶ್ವಾಸದಿಂದ ತುಂಬಿರಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ವರ್ಚುವಲ್ ಆಗಿ ನಶಾಮುಕ್ತ ಯುವ ಫಾರ್ ವಿಕಸಿತ ಭಾರತ ಸಂಕಲ್ಪ ಅಭಿಯಾನ ಉದ್ಘಾಟಿಸಿ ಮಾತನಾಡಿದ ಅವರು, ಯುವಜನರು ಯಾವಾಗಲೂ ಮಾದಕ ದ್ರವ್ಯಗಳಿಂದ ದೂರವಿರಬೇಕು ಮತ್ತು ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಈ ಅಭಿಯಾನವು ಮಾದಕ ದ್ರವ್ಯ ದುರುಪಯೋಗದ ವಿರುದ್ದ 100 ವಾರಗಳ ರಾಷ್ಟ್ರವ್ಯಾಪಿ ಜನಭಾಗಿದಾರಿ ಅಭಿಯಾನದ ಆರಂಭವನ್ನು ಗುರುತಿಸುತ್ತದೆ. ಮಾದಕ ದ್ರವ್ಯ ಮುಕ್ತ ಸಮಾಜವನ್ನು ನಿರ್ಮಿಸುವಲ್ಲಿ ಜಾಗೃತಿ ಮೂಡಿಸಲು ಮತ್ತು ಸಾರ್ವಜನಿಕ ಭಾಗವಹಿಸುವಿಕೆಯನ್ನು ಉತ್ತೇಜಿಸಲು ದೇಶಾದ್ಯಂತ ಪ್ರತಿ ಭಾನುವಾರ ಸಾಪ್ತಾಹಿಕ ಚಟುವಟಿಕೆಗಳನ್ನು ಆಯೋಜಿಸಲಾಗುವುದು ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದರು. ದೇಶಾದ್ಯಂತದ 28,000 ಸ್ಥಳಗಳಿಂದ 1 ಕೋಟಿಗೂ ಹೆಚ್ಚು ಯುವಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಮೈ ಭಾರತ್ ಮತ್ತು ರಾಷ್ಟೀಯ ಸೇವಾ ಯೋಜನೆಯ ಸ್ವಯಂ ಸೇವಕರು ಹಾಗೆಯೇ ಶಾಲೆಗಳು, ಕಾಲೇಜುಗಳು, ವಿಶ್ವವಿದ್ಯಾಲಯಗಳು, ಯುವ ಕ್ಲಬ್ಗಳು, ಎನ್ಜಿಒಗಳು ಮತ್ತು ಆಧ್ಯಾತ್ಮಿಕ ಸಂಸ್ಥೆಗಳ ಪ್ರತಿನಿಧಿಗಳು ಪಾಲ್ಗೊಳ್ಳಲಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ನಾಳೆಯಿಂದ 3 ದಿನಗಳ ಒಡಿಶಾ ಭೇಟಿ ಕೈಗೊಳ್ಳಲಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ಗಂಜಾಂ ಜಿಲ್ಲೆಯ ಕಟಕ್, ಭುವನೇಶ್ವರ, ಬ್ರಹ್ಮಪುರ ಮತ್ತು ತಪ್ತಪಾಣಿಯಲ್ಲಿ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಮೊದಲ ದಿನ ರಾಷ್ಟಪತಿಯವರು ಕಟಕ್ನಲ್ಲಿರುವ ಜಗದ್ಗುರು ಕೃಪಾಲು ವಿಶ್ವವಿದ್ಯಾಲಯವನ್ನು ಉದ್ಘಾಟಿಸಲಿದ್ದಾರೆ. ಮಂಗಳವಾರ ಅವರು ಇತರ ಅಧಿಕೃತ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮೊದಲು ತಪ್ತಪಾಣಿ ಬಳಿಯ ಮಾ ಕಂಧುನಿ ದೇವಿ ದೇವಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸಲು ದಕ್ಷಿಣ ಒಡಿಶಾಗೆ ಪ್ರಯಾಣಿಸಲಿದ್ದಾರೆ. ಭುವನೇಶ್ವರ ಮತ್ತು ಕಟಕ್ನಲ್ಲಿ ಸುಮಾರು 40 ತುಕಡಿ ಪೊಲೀಸರನ್ನು ನಿಯೋಜಿಸಲಾಗಿದ್ದು, ರಾಷ್ಟಪತಿಗಳ ಕಾರ್ಯಕ್ರಮಗಳು ಸುಗಮವಾಗಿ ನಡೆಯುವಂತೆ ಸಂಚಾರ ನಿಯಂತ್ರಣ, ಕಣ್ಗಾವಲು ಮತ್ತು ಇತರ ಭದ್ರತಾ ಕ್ರಮಗಳನ್ನು ತೀವ್ರಗೊಳಿಸಲಾಗಿದೆ. ವಿಪಕ್ಷೀಯ ವಿಷಯಗಳಲ್ಲಿ ಭಾರತದ ಸಹಕಾರವನ್ನು ಬಯಸಿದರೆ ಪಾಕಿಸ್ತಾನ ತಾನು ನಿರ್ಮಿಸಿರುವ ಭಯೋತ್ಪಾದಕ ಮೂಲಸೌಕರ್ಯವನ್ನು ಮೊದಲು ನಿರ್ಮೂಲನೆ ಮಾಡಬೇಕು ಎಂದು ಅಮೆರಿಕದಲ್ಲಿರುವ ಭಾರತೀಯ ರಾಯಭಾರಿ ವಿನಯ್ ಮೋಹನ್ ಕ್ವಾತ್ರಾ ಹೇಳಿದ್ದಾರೆ. ಸಿಂಧು ನದಿ ಒಪ್ಪಂದವನ್ನು ಸ್ಥಗಿತಗೊಳಿಸುವ ಭಾರತದ ನಿರ್ಧಾರವನ್ನು ಪ್ರತಿಭಟಿಸಲು ಪಾಕಿಸ್ತಾನ ಇತ್ತೀಚೆಗೆ ಇಸ್ಲಾಮಾಬಾದ್ನಲ್ಲಿ ಸಮ್ಮೇಳನವನ್ನು ಕರೆದಿತ್ತು. ಸಿಂಧು ನದಿ ವ್ಯವಸ್ಥೆಯ ಕುರಿತು ಪಾಕಿಸ್ತಾನದ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಭಾರತದ ವಿರುದ್ದ ಯುದ್ದ ಮಾಡುವುದಾಗಿ ಪಾಕಿಸ್ತಾನದ ಮಾಜಿ ವಿದೇಶಾಂಗ ಸಚಿವರು ಬೆದರಿಕೆ ಹಾಕಿದ್ದರು. ಇದಕ್ಕೆ ಪ್ರತಿಕ್ರಿಯಿಸಿರುವ ವಿನಯ್ ಮೋಹನ್, ಭಾರತದ ವಿರುದ್ದ ಯುದ್ದ ಮಾಡುವುದಾಗಿ ಬೆದರಿಕೆ ಹಾಕುವುದು ತನ್ನ ಆಂತರಿಕ ಸಮಸ್ಯೆಗಳಿಂದ ಗಮನವನ್ನು ಬೇರೆಡೆ ಸೆಳೆಯುವುದು ಪಾಕಿಸ್ತಾನದ ರೂಢಿಗತ ಅಭ್ಯಾಸವಾಗಿದೆ ಎಂದು ಹೇಳಿದ್ದಾರೆ. ಸಮ್ಮೇಳನಗಳನ್ನು ನಡೆಸುವುದು, ಭಾರತವನ್ನು ದೂಷಿಸುವುದು ಮತ್ತು ಬೆದರಿಕೆಗಳನ್ನು ನೀಡುವ ಬದಲು ಪಾಕಿಸ್ತಾನ ತನ್ನ ಕಳಪೆ ನೀರಿನ ಉತ್ಪಾದಕತೆಯನ್ನು ಸರಿಪಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದ್ದಾರೆ. ಭಾರತದ ರಾಷ್ಟ್ರಧ್ವಜದ ವಿನ್ಯಾಸ ರೂಪಿಸಿದ ಸ್ವಾತಂತ್ರ್ಯ ಹೋರಾಟಗಾರ ಪಿಂಗಳಿ ವೆಂಕಯ್ಯ ಅವರ ಜನ್ಮದಿನ ಇಂದು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಹಲವು ಗಣ್ಯರು ಪಿಂಗಳಿ ವೆಂಕಯ್ಯ ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಪಿಂಗಳಿ ವೆಂಕಯ್ಯ ಅವರು ಶ್ರೇಷ್ಠ ಸ್ವಾತಂತ್ರ್ಯ ಹೋರಾಟಗಾರರು, ನಿಜವಾದ ಗಾಂಧಿವಾದಿ ಹಾಗೂ ಭಾರತದ ರಾಷ್ಟ್ರಧ್ವಜದ ವಿನ್ಯಾಸಕಾರರಾಗಿದ್ದರು. ಅವರು ದೇಶದ ಇತಿಹಾಸದಲ್ಲಿ ಅಳಿಸಲಾಗದ ಛಾಪು ಮೂಡಿಸಿದ್ದಾರೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ಪಿಂಗಳಿ ವೆಂಕಯ್ಯ ಅವರು 1876ರ ಆಗಸ್ಟ್ 2ರಂದು ಆಂಧ್ರಪ್ರದೇಶದ ಕೃಷ್ಣಾ ಜಿಲ್ಲೆಯ ಭಟ್ಲ ಪೆನುಮರು ಗ್ರಾಮದಲ್ಲಿ ಜನಿಸಿದರು. 1921ರಲ್ಲಿ ವಿಜಯವಾಡದಲ್ಲಿ ನಡೆದ ಭಾರತೀಯ ರಾಷ್ಟೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಮಹಾತ್ಮ ಗಾಂಧೀಜಿ ಅವರನ್ನು ಭೇಟಿಯಾಗಿ ತಾವು ವಿನ್ಯಾಸಗೊಳಿಸಿದ್ದ ಧ್ವಜದ ಮಾದರಿಯನ್ನು ಪ್ರದರ್ಶಿಸಿದರು. ನಂತರ ಹಲವು ಬದಲಾವಣೆಗಳೊಂದಿಗೆ ತ್ರಿವರ್ಣ ಧ್ವಜವು ಭಾರತದ ರಾಷ್ಟೀಯ ಧ್ವಜವಾಗಿ ರೂಪುಗೊಂಡಿತು. 1947ರ ಜುಲೈ 22ರಂದು ಸಂವಿಧಾನ ಸಭೆಯು ಇಂದಿನ ರಾಷ್ಟ್ರಧ್ವಜವನ್ನು ಭಾರತ

0: ಭಾರತದ ರಾಷ್ಟೀಯ ಧ್ವಜವಾಗಿ ಅಂಗೀಕರಿಸಿತು. ಕೇಸರಿ, ಬಿಳಿ ಮತ್ತು ಹಸಿರು ಬಣ್ಣಗಳ ನಡುವೆ ನೀಲಿ ಬಣ್ಣದ ಅಶೋಕ ಚಕ್ರ ಹೊಂದಿರುವ ಈ ಧ್ವಜವು ಭಾರತದ ಏಕತೆ, ಶಾಂತಿ ಮತ್ತು ಪ್ರಗತಿಯ ಸಂಕೇತವಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕದನ ನಿಯಮ ಒಪ್ಪಂದ ನಿಯಮಗಳಿಗೆ ಇರಾನ್ ಒಪ್ಪಿಕೊಂಡ ಹಿನ್ನೆಲೆಯಲ್ಲಿ ಯೋಜಿತ ಮಿಲಿಟರಿ ದಾಳಿಯನ್ನು ಸ್ಥಗಿತಗೊಳಿಸಲು ಅಮೆರಿಕ ಒಪ್ಪಿಕೊಂಡಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಟ್ರಂಪ್, ಅಮೆರಿಕ ಮಿಲಿಟರಿ ಕ್ರಮಕ್ಕೆ ಇಂದು ಸಂಪೂರ್ಣವಾಗಿ ಸಿದ್ಧವಾಗಿದೆ, ಆದರೆ ರಾಜತಾಂತ್ರಿಕತೆ ಮುಂದುವರಿಯಲು ಅನುವು ಮಾಡಿಕೊಡಲು ಯೋಜಿತ ದಾಳಿಯನ್ನು ಸ್ಥಗಿತಗೊಳಿಸಲು ನಿರ್ಧರಿಸಿದೆ ಎಂದು ಹೇಳಿದ್ದಾರೆ. ಈ ಹಿಂದೆ ಇರಾನ್ ವಿರುದ್ಧ ಮಿಲಿಟರಿ ಕ್ರಮವನ್ನು ತೀವ್ರಗೊಳಿಸುವುದಾಗಿ ಡೊನಾಲ್ಡ್ ಟ್ರಂಪ್ ಬೆದರಿಕೆ ಹಾಕಿದ್ದರು. ಹಡಗುಗಳ ಮೇಲಿನ ದಾಳಿಯನ್ನು ನಿಲ್ಲಿಸಿ ಇರಾನ್ ಮಾತುಕತೆಗೆ ಮರಳುವವರೆಗೆ ಅಮೆರಿಕದ ದಾಳಿಗಳು ಮುಂದುವರಿಯುತ್ತವೆ ಎಂದು ಎಚ್ಚರಿಸಿದ್ದರು. ಪಶ್ಚಿಮ ಏಷ್ಯಾದ ಅಮೆರಿಕನ್ನರು ಆ ಪ್ರದೇಶವನ್ನು ತೊರೆಯಬೇಕು ಅಥವಾ ಸಂಘರ್ಷ ಉದ್ಭವಗೊಂಡರೆ ಹೊರಡಲು ಸಿದ್ಧರಾಗಿರಬೇಕು ಎಂದು ಅಮೆರಿಕ ವಿದೇಶಾಂಗ ಇಲಾಖೆಯು ಭದ್ರತಾ ಸಲಹೆಯನ್ನು ಸಹ ನೀಡಿತ್ತು. ಬ್ಯಾಡ್ಮಿಂಟನ್ನಲ್ಲಿ ಭಾರತದ ತನ್ವಿ ಶರ್ಮಾ ತಮ್ಮ ಚೊಚ್ಚಲ BWF ವರ್ಲ್ಡ್ ಟೂರ್ ಪ್ರಶಸ್ತಿ ವಿಜೇತರಾಗಿದ್ದಾರೆ. ತನ್ವಿ ಶರ್ಮಾ ವಿಯೆಟ್ನಾಂನ 6ನೇ ಶ್ರೇಯಾಂಕದ ನುಯೆನ್ ಥುಯ್ ಲಿನ್ ಅವರನ್ನು 21-16, 21-16 ಸೆಟ್ಗಳಿಂದ ಸೋಲಿಸಿ ಇಂದು ತೈಪೆ ಓಪನ್ ಸೂಪರ್ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದರು. 17 ವರ್ಷದ ತನ್ವಿ ತೈವಾನ್ನ ತೈ ತ್ಸೂಯಿಂಗ್ ಅವರನ್ನು ಹಿಂದಿಕ್ಕಿ ಅತ್ಯಂತ ಕಿರಿಯ ತೈಪೆ ಓಪನ್ ಚಾಂಪಿಯನ್ ಎಂಬ ಹಿರಿಮೆಗೆ ಪಾತ್ರರಾದರು. ಅಲ್ಲದೆ 2008ರಲ್ಲಿ ಸೈನಾ ನೆಹ್ವಾಲ್ ನಂತರ ತನ್ವಿ ಶರ್ಮಾ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಮಹಿಳೆಯಾಗಿದ್ದಾರೆ. ನವದೆಹಲಿಯಲ್ಲಿ ಸಂಡೇ ಆನ್ ಸೈಕಲ್ನ 84ನೇ ಆವೃತ್ತಿಯಲ್ಲಿ ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಪಾಲ್ಗೊಂಡಿದ್ದರು. ನವದೆಹಲಿಯ ಜವಾಹರ್ಲಾಲ್ ನೆಹರು ಕ್ರೀಡಾಂಗಣದಲ್ಲಿ ವಿದ್ಯಾರ್ಥಿಗಳು, ಫಿಟ್ನೆಸ್ ಉತ್ಸಾಹಿಗಳು, ಸೈಕ್ಲಿಸ್ಟ್ಗಳು, ಯುವ ಎನ್ಸಿಸಿ ಕೆಡೆಟ್ಗಳನ್ನು ಒಟ್ಟುಗೂಡಿಸಿ ನಶಾಮುಕ್ತ ಭಾರತ ಅಭಿಯಾನವನ್ನು ಬೆಂಬಲಿಸಲು ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಮುಂಬರುವ 79ನೇ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಮಾದಕ ದ್ರವ್ಯ ಮುಕ್ತ ಭಾರತಕ್ಕಾಗಿ ಈ ಕಾರ್ಯಕ್ರಮವನ್ನು ಸಮರ್ಪಿಸಲಾಗಿದೆ ಎಂದು ಡಾ ಮನ್ಸುಖ್ ಮಾಂಡವೀಯ ಹೇಳಿದ್ದಾರೆ. ಗ್ಲಾಸ್ಗೋದಲ್ಲಿ ನಡೆದ ಕಾಮನ್ವೆಲ್ತ್ ಕ್ರೀಡಾಕೂಟ 2026ರ ಪದಕ ಪಟ್ಟಿಯಲ್ಲಿ ಭಾರತ 4ನೇ ಸ್ಥಾನಕ್ಕೆ ಏರಿದೆ. ಈ ಮೂಲಕ ಭಾರತದ ಪದಕಗಳ ಸಂಖ್ಯೆ 39ಕ್ಕೆ ಏರಿಕೆಯಾಗಿದೆ. ಇದರಲ್ಲಿ 13 ಚಿನ್ನ, 17 ಬೆಳ್ಳಿ ಮತ್ತು 9 ಕಂಚಿನ ಪದಕಗಳು ಸೇರಿವೆ. ಕಾಮನ್ವೆಲ್ತ್ ಕ್ರೀಡಾಕೂಟದ ವಿವಿಧ ವಿಭಾಗಗಳಲ್ಲಿ ಪದಕ ವಿಜೇತ ಕ್ರೀಡಾಪಟುಗಳನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಪುರುಷರ 5000 ಮೀಟರ್ ಓಟದಲ್ಲಿ ಗುಲ್ವೀರ್ ಸಿಂಗ್ ಕಂಚಿನ ಪದಕ ಗೆದ್ದಿದ್ದು 10,000 ಮೀಟರ್ ಓಟದಲ್ಲಿ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಅವರು ಕ್ರೀಡಾಕೂಟದ ಒಂದೇ ಆವೃತ್ತಿಯಲ್ಲಿ 2 ಪದಕಗಳನ್ನು ಗೆದ್ದ ಮೊದಲ ಭಾರತೀಯ ಅಥ್ಲೀಟ್ ಮತ್ತು 5,000 ಮೀಟರ್ ಓಟದಲ್ಲಿ ಕಾಮನ್ವೆಲ್ತ್ ಪದಕ ಗೆದ್ದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಪ್ಯಾರಾ ಅಥ್ಲೆಟಿಕ್ಸ್ನಲ್ಲಿ ಸೋಮನ್ ರಾಣಾ ಚಿನ್ನ ಗೆದ್ದರು ಮತ್ತು ಶುಭಂ ಜುಯಲ್ ಪುರುಷರ ಶಾರ್ಟ್ಪುಟ್ F57 ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದರು. ಪುರುಷರ ಟ್ರಿಪಲ್ ಜಂಪ್ ಸ್ಪರ್ಧೆಯಲ್ಲಿ ಪ್ರವೀಣ್ ಚಿತ್ರವೆಲ್ ಬೆಳ್ಳಿ ಪದಕ ಗೆದ್ದರೆ ಸೆಲ್ವ ಪ್ರಭು ತಿರುಮಾರನ್ ಕಂಚಿನ ಪದಕ ಗೆದ್ದರು. ಜುಡೋ ಮ್ಯಾಟ್ನಲ್ಲಿ ಉನ್ನತಿ ಶರ್ಮಾ 3ನೇ ಸ್ಥಾನಕ್ಕಾಗಿ ನಡೆದ ಸ್ಪರ್ಧೆಯಲ್ಲಿ ದಕ್ಷಿಣ ಆಫ್ರಿಕಾದ ಸ್ಕೈ ನೋಸ್ಟರ್ ಅವರನ್ನು ಇಫಾನ್ ಸೋಲಿಸುವ ಮೂಲಕ ಮಹಿಳೆಯರ 63 kg ಕಂಚಿನ ಪದಕವನ್ನು ಗೆದ್ದರು. ಕರಂಜಿತ್ ಸಿಂಗ್ ಮಾನ್ ಪುರುಷರ 90 kg ವಿಭಾಗದಲ್ಲಿ ನ್ಯೂಜಿಲೆಂಡ್ನ ಎಲಿಯಟ್ ಕಾನೋಲಿ ವಿರುದ್ದ ಗೆಲುವಿನೊಂದಿಗೆ ಕ್ವಾರ್ಟರ್ ಫೈನಲ್ ತಲುಪಿದರು. ಭಾರತ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ದಾಖಲೆಯ 7 ಚಿನ್ನ ಮತ್ತು 3 ಬೆಳ್ಳಿ ಪದಕಗಳೊಂದಿಗೆ ಬಾಕ್ಸಿಂಗ್ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ. ಚಿನ್ನದ ಪದಕ ವಿಜೇತರಲ್ಲಿ ಅಂಕುಶ್ ಬಂಗಲ್, ಪುರುಷರ 80 kg ಫೈನಲ್ನಲ್ಲಿ ಇಂಗ್ಲೆಂಡ್ನ ಡಿಮೇಜಿ ಶಿಟ್ಟು ಅವರನ್ನು 4-1 ಅಂತರದಿಂದ ಸೋಲಿಸಿದರೆ ಸಚಿನ್ ಸಿವಾಚ್ ಪುರುಷರ 60 kg ವಿಭಾಗದಲ್ಲಿ ನಮೀಬಿಯಾದ ಟ್ರಯಗೇನ್ ಮಾರ್ನಿಂಗ್ ಎನ್ ಡೆವೆಲೋ ಅವರನ್ನು 3-2 ಅಂತರದಿಂದ ಸೋಲಿಸಿ ಪ್ರಶಸ್ತಿಯನ್ನು ಗೆದ್ದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಶಾಮುಕ್ತ ಯುವ ಫಾರ್ ವಿಕಸಿತ ಭಾರತ ಅಭಿಯಾನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚಾಲನೆ. ಭಯೋತ್ಪಾದಕ ಮೂಲಸೌಕರ್ಯ ನಿರ್ಮೂಲನೆ ಮಾಡಿದರೆ ಮಾತ್ರ ಪಾಕಿಸ್ತಾನದೊಂದಿಗೆ ದ್ವಿಪಕ್ಷೀಯ

ಸಹಕಾರ ಭಾರತ. ಕದನ ನಿಯಮ ಒಪ್ಪಂದ ನಿಯಮಗಳಿಗೆ ಇರಾನ್ ಒಪ್ಪಿಗೆ ಹಿನ್ನೆಲೆ ಯೋಜಿತ ಮಿಲಿಟರಿ ದಾಳಿ ಸ್ಥಗಿತ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಬಿಡಬ್ಲ್ಯೂಎಫ್ ವರ್ಲ್ಡ್ ಟೂರ್ ಬ್ಯಾಡ್ಮಿಂಟನ್, ಭಾರತದ ತನ್ವಿ ಶರ್ಮಾಗೆ ಚೊಚ್ಚಲ ಪ್ರಶಸ್ತಿ ಗರಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30 ಗಂಟೆಗೆ.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 1:20:33.
1: ನೋಡು, ಇದೇ ನಮ್ಮ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನ

0: ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
0: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಸಮಯ 1:21:25. ಇನ್ನು ಅಮರಧ್ವನಿ, ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ.
4: ಆಕಾಶವಾಣಿ ಮಡಿಕೇರಿ ಚಿತ್ತ ಚಿತ್ತಾರ. ಇಂದಿನ ಈ ಕಾರ್ಯಕ್ರಮದ ಅತಿಥಿ ವಿದ್ಯಾನಂದ ಶೆಣೈ. ಕೇಳಿ ಚಿತ್ತ ಚಿತ್ತಾರ.
5: ಆತ್ಮೀಯ ಶ್ರೋತೃಗಳೇ, ಇವತ್ತಿನ ಚಿತ್ತ ಚಿತ್ತಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತು ಈ ಅನೌಪಚಾರಿಕ ಮಾತುಕತೆಯ ಈ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಸೇವಾ ಸಂಸ್ಥೆಯಾದ ರಾಷ್ಟ್ರೋತ್ಥಾನ ಪರಿಷತ್ತಿನ ಆಡಳಿತ ಮಂಡಳಿ ಸದಸ್ಯರು ಮತ್ತು ಅದರ ಸಾಂಸ್ಕೃತಿಕ ವೇದಿಕೆಯ ರಾಜ್ಯ ಸಂಚಾಲಕರಾದ ವಿದ್ಯಾನಂದ ಶೆಣೈಯವರು ಬಂದಿದ್ದಾರೆ. ಇವ್ರ ಜೊತೆ ಮಾತುಕತೆಗೆ ನನ್ನ ಜೊತೆಗೆ ಶಾರದಾ ನಂಜಪ್ಪ ಅವರು ಕೂಡಿದ್ದಾರೆ. ಶಾರದಾ ಅವರೇ, ಇವರು ಪರಿಚಯನ ಮೊದಲು ನಾವು ಮಾಡಿಕೊಡ್ಬೇಕು. ಇವರು ರಾಜ್ಯದಾದ್ಯಂತ ಭಾರತ ದರ್ಶನ ಅಂತೇಳಿ ಉಪನ್ಯಾಸ ಒಂದು ವಿಶಿಷ್ಟ ಒಂದು ಕಾರ್ಯಕ್ರಮವನ್ನು ಅವರು ನೀಡ್ತಾ ಬಂದಿದ್ದಾರೆ. ಕಳೆದ ಹಲವಾರು
6: ಮಡಿಕೇರಿಯಲ್ಲಿ
5: ಕೂಡ ಆಯೋಜಿಸಲಾಗಿತ್ತು. ಜೊತೆಗೆ ದೇಶದ ಬಹುತೇಕ ಭಾಗಗಳಲ್ಲಿ ಈ ಭಾರತ ದರ್ಶನ ಕಾರ್ಯಕ್ರಮವನ್ನು ನೀಡ್ತಾ ಬಂದಿದ್ದಾರೆ. ಒಂದು ಸೇವಾ ಸಂಸ್ಥೆಯ ಹಿರಿತನ ಕೂಡ ಇವರದ್ದು, ಅನುಭವಸ್ಥರು ಕೂಡ. ಅವ್ರ ಜೊತೆಗೆ ಒಂದು ಸ್ವಲ್ಪ ಹೊತ್ತು ಸಮಯ ಕೇಳೋಣ ಅಂಥೇಳಿ ಅವ್ರನ್ನ ಸ್ಟುಡಿಯೋ ಕರೆಸಿದ್ದು. ಶೆಣೈಯವರೇ, ನಿಮಗೆ ನಮ್ಮ ನಿಲಯ ನಮ್ಮೆಲ್ಲ ಕೇಳುಗರ ಬಳಗದ ಪರವಾಗಿ ನಿಮಗೆ ಸ್ವಾಗತ, ನಮಸ್ಕಾರ.
7: ನಿಮಗೆ ನಮಸ್ಕಾರ.
5: ನಿಮ್ಮ ಹತ್ರ ಬಹಳ ಬಹಳ ಮಾತಾಡೋದಿದೆ ಶೆಣೈಯವರೇ.
6: ಎಲ್ಲಿಂದ ವಿಷಯ ತೆಗೆಯೋದು,
5: ಸಮಸ್ಯೆ ಎಲ್ಲಿಂದ ಶುರು ಮಾಡೋದು ಅಂತ ಗೊತ್ತಿಲ್ಲ ನಮಗೀಗ. ಈಗ ನನಗೆ ಅನಿಸುತ್ತೆ, ಸಾಮಾನ್ಯ ಒಂದು 4-6 ಜನ ಒಟ್ಟು ಸೇರಿದಾಗ ಯಾವುದೇ ಸಭೆ ಸಮಾರಂಭಗಳಿರಲಿ, ಸುಮ್ಮನೆ ಮಾತಿ ಕೂತಾಗ ನಿರಾಶೆ ಮೊದಲ ಮಾತುಕತೆ ಆಗುತ್ತೆ, ಮಾತುಕತೆ ಮೊದಲ ಪೀಠಿಗೆ ಆಗುತ್ತೆ. ಎಲ್ಲಿ ನೋಡಿದ್ರು ಒಂದು ರೀತಿಯ ನೆಗೆಟಿವಿಟಿನೇ ಇದೆ. ಈ ದೇಶನ ಸುಧಾರಿಸೋದು ಯಾರಪ್ಪ, ಭಗವಂತನೇ ಬರಬೇಕೇನೋ ಅಂತ. ಎಲ್ಲಿ ನೋಡಿದ್ರು ಒಂದು ರೀತಿಯ ಅವ್ಯವಸ್ಥೆ, ಆಗ್ರಹಗಳು, ಭ್ರಷ್ಟಾಚಾರ, ಸಮಸ್ಯೆಗಳು, ಈ ಥರದ ಒಂದು ನೆಗೆಟಿವ್ ವಿಷಯಗಳೇ ಮಾತುಕತೆ ಪ್ರಧಾನ ಆಗಿರುತ್ತೆ. ಬಹುಶಃ ಇದು ನೀವು ಗಮನಿಸಿರ್ಬೋದು ಅನಿಸುತ್ತೆ. ಈ ರೀತಿಯ ಒಂದು ಕಾಲದಲ್ಲಿ ಭಾರತದಿಂದ ಏನು ಹೊಸ ಸಂಗತಿ ಬರುತ್ತೆ ಅಂತ ವಿಶ್ವದಾದ್ಯಂತ ಎಲ್ಲ ಕಾಯುವ ಪರಿಸ್ಥಿತಿ ಇತ್ತಂತೆ. ಇವತ್ತು ತೀರ ಬದಲಾಗಿದೆಯಲ್ಲ, ದೇಶದ ವಿವಿಧೆಡೆಗಳಲ್ಲಿ ಸಂಚಾರ ಮಾಡಿದಂಥವ್ರು ನೀವು, ನಿಮಗೇನು ಅನಿಸುತ್ತೆ ಇದು ಎಷ್ಟರ ಮಟ್ಟಿಗೆ ಈ ರೀತಿಯ ನೆಗೆಟಿವ್ ಥಿಂಕಿಂಗ್ ಬರಲಿಕ್ಕೆ ಕಾರಣ ಆಗಿದೆ ಆಗಿರ್ಬೋದು ಅಂತ ಅನಿಸುತ್ತೆ?
7: ನಿರಾಶೆಯ ವಾತಾವರಣ ಮೇಲ್ನೋಟಕ್ಕೆ ಅಲ್ಲಲ್ಲಿ ಕಾಣ್ತಾ ಇರತಕ್ಕಂಥದ್ದು ಅನುಭವಕ್ಕೆ ಬರುತ್ತೆ. ಆದರೆ ಇದು ಸತ್ಯ ಅಂತ ನನಗೆ ಅನ್ನಿಸಲ್ಲ. ಇದಕ್ಕಿಂತ ಘೋರವಾಗಿರತಕ್ಕಂಥ ಆತ್ಮವಿಸ್ಮೃತಿ ಮತ್ತು ನಿರಾಶೆಯ ವಾತಾವರಣದಲ್ಲಿ ಭಾರತ ಯಶಸ್ವಿಯಾಗಿ ಪಾರಾಗಿ ಹೊರಗೆ ಬಂದಿದೆ. ವಿವೇಕಾನಂದರು ಅಮೆರಿಕಕ್ಕೆ ಹೊರಟಾಗ ನಮ್ಮ ದೇಶದಲ್ಲಿ ಒಂದು ಉತ್ಸಾಹದ ವಾತಾವರಣ ಇರಲಿಲ್ಲ. ಒಬ್ಬ ಕನ್ನಡದ ಕವಿ ಹೇಳ್ತಾನೆ, ಮಾತಿರದ ಕಂಠದೊಳು ಭಯಭೀತ ಭಾವದೊಳು ರಾಷ್ಟ್ರ ಬಂಧುಗಳೆಲ್ಲ ಹರಿದು ಹಂಚಿರಲು, ವರುಷ ಸಾಸಿರದಿಂದ ಪದಪ್ರಹಾರವ ಸಹಿಸಿ ತನ್ನ ಅಸ್ತಿತ್ವವನ್ನು ತಾನು ಮರೆತಿರಲು. ಈ ಸ್ಥಿತಿ ಇದ್ದಾಗ ವಿವೇಕಾನಂದರು ಅಲ್ಲಿ ಹೋದರು. ಈ ನಿರಾಶೆಯ ಛಾಯೆ ಸಮಾಜದಲ್ಲಿ ಅಡರಿತ್ತು, ಆದರೆ ವಿವೇಕಾನಂದರ ಹೃದಯಕ್ಕದು ತಲುಪಲಿಲ್ಲ, ಅವರು ಸ್ವೀಕಾರ ಮಾಡಲಿಲ್ಲ. ವಿಶ್ವದಾದ್ಯಂತ ಸಂಚಾರ ಮಾಡಿ ತಮ್ಮ ಬೌದ್ಧಿಕ ಪ್ರಖರತೆಯಿಂದ ಯುರೋಪ್ ಮತ್ತು ಅಮೆರಿಕಾ ಖಂಡಗಳನ್ನು ಅಲುಗಾಡಿಸಿ ಭಾರತದಲ್ಲೊಂದು ನವ ಚೈತನ್ಯವನ್ನು ನಿರ್ಮಾಣ ಮಾಡಿದರು. ಇವತ್ತು ಕೆಲವು ಹಿರಿಯರ ನಡವಳಿಕೆಗಳನ್ನು ನೋಡಿ, ಸಮಾಜದ ಪ್ರತಿಯೊಂದು ಕ್ಷೇತ್ರದಲ್ಲಿ ಇರತಕ್ಕಂಥ ನಡವಳಿಕೆಗಳ ತಾರತಮ್ಯದಿಂದ ಹೊಸ ಜನಾಂಗಕ್ಕೊಂದು ಸ್ವಲ್ಪ ನಿರಾಸೆ ಬಂದಿರಬಹುದು. ಆದರೆ ಸಮಾಜದ ಬಗ್ಗೆ ಕಳಕಳಿದ್ದು ಯೋಚನೆ ಮಾಡತಕ್ಕಂಥ ಕೆಲವು ಮಂದಿ ಹೊರಗಡೆ ಬಂದರೆ ವಿವೇಕಾನಂದರು ಆವತ್ತು ಮಾಡಿರತಕ್ಕಂಥ ಪವಾಡವನ್ನು ಇವತ್ತೂ ಮಾಡಲಿಕ್ಕೆ ಸಾಧ್ಯ. 16 ಕಡೆ ಹೋದಾಗ ನನಗೆ ಅನುಭವಕ್ಕೆ ಬಂದಿದೆ. ರವೀಂದ್ರನಾಥ ಠಾಗೂರ್ ಬಹಳ ಸುಂದರವಾದ ಒಂದು ಮಾತು ಹೇಳ್ತಾರೆ, ಸೂರ್ಯ ಮುಳುಗದ ಅಂತ ಅಳತಾ ಕೂತ್ರೆ ನಕ್ಷತ್ರ ನೋಡೋ ಭಾಗ್ಯನೂ ಕಳ್ಕೋತೀವಿ. ಹಾಗಾಗಿ ಅದಕ್ಕಾಗಿ ಅಳದಲೆ, ನಾಳಿನ ಬದಲಾವಣೆಯ ಹೊಣೆಗಾರಿಕೆ ನಮ್ಮೇಲಿದೆ ಅನ್ನತಕ್ಕಂಥ ಭಾವನೆಯಿಂದ ಯೋಚನೆ ಮಾಡತಕ್ಕಂಥವ್ರ ಸಂಖ್ಯೆ ಸಾಕಷ್ಟಿದೆ.

0: ಅವ್ರನ್ನ ಗುರುತಿಸಿ ಒಟ್ಟಿಗೆ ತರತಕ್ಕಂಥ ಪ್ರಯತ್ನ ಮಾಡಿದಾಗ ಇವತ್ತಿನ ಪರಿಸ್ಥಿತಿ ಖಂಡಿತ ಬದಲಾವಣೆ ಆಗುತ್ತೆ. ಕೇವಲ ಪತ್ರಿಕೆಗಳಲ್ಲಿ ಹೊರಗಡೆ ಬರತಕ್ಕಂಥ ಹೆಡ್ಲೈನ್ಸ್ ಆಧಾರದ ರಾಷ್ಟ್ರದ ಪರಿಸ್ಥಿತಿ ಯೋಚನೆ ಮಾಡಬಾರದು. ಆತ್ಮವಿಶ್ವಾಸ ತುಂಬತಕ್ಕಂಥ ಸಾವಿರ ಸಂಗತಿಗಳು ಈ ನೆಲದಲ್ಲಿ ನಡೀತಿದ್ದಾವೆ. ಸ್ವಾತಂತ್ರ್ಯೋತ್ತರ ಭಾರತದ ಆತ್ಮವಿಶ್ವಾಸದ ಹೆಜ್ಜೆಗಳನ್ನು ಅಲ್ಲಲ್ಲಿ ಕಾಣ್ತಿರೋದನ್ನೇ ಯುವಕರಿಗೆ ತೋರಿಸ್ತಕ್ಕಂಥ ಪರಿಚಯಿಸ್ತಕ್ಕಂಥ ಪ್ರಯತ್ನ ನಾವು ಮಾಡಬೇಕು. ಅದನ್ನು ಮಾಡಿದರೆ ಬೇಕಾದಷ್ಟು ಉದಾಹರಣೆಗಳಿದ್ದಾವೆ, ಈ ಪರಿಸ್ಥಿತಿಯಿಂದ ನಮ್ಮ ದೇಶ ಹೊರಗೆ ಬರುತ್ತೆ ಅಂತ ನನಗನ್ಸುತ್ತೆ.
1: ಆತ್ಮವಿಶ್ವಾಸಕ್ಕಿಂತ ಹೆಚ್ಚಿನ ಶಕ್ತಿ ಬೇರೊಂದಿಲ್ಲ. ಆ ಶಕ್ತಿಯ ವಿಶ್ವಾಸವಿದ್ದಲ್ಲೇ ಬಲವಿದೆ. ಎಷ್ಟೇ ಶಕ್ತಿ ಇರಲಿ, ವಿಶ್ವಾಸವಿಲ್ಲದಿದ್ದರೆ ಅಂತಹ ನಿರ್ಬಲ ಬೇರೊಬ್ಬನಿಲ್ಲ. ಸ್ವಾಮಿ ವಿವೇಕಾನಂದ.
2: ಈಗ ಹೇಳಿದ ಹಾಗೆ ಜೀವನದಲ್ಲಿ ನಮ್ಮ ಜನಕ್ಕೆ ಶ್ರದ್ಧೆ ಹೆಚ್ಚಬೇಕು ಅಂತ ಡಿ ವಿ ಜಿ ಅವರು ಒಂದು ಕಡೆ ಹೇಳಿದ್ದಾರೆ. ದಿನ ದಿನಕ್ಕೆ ಮುಂದೆ ಮುಂದಕ್ಕೆ ಹೋಗಬೇಕಲ್ಲದೆ ಹಿಂದಕ್ಕೆ ಬರಬಾರದು ಅಂತ ಹೇಳಿ. ಈ ನಿಟ್ಟಿನಲ್ಲಿ ಯುವ ಜನತೆಗೆ ಜೀವನದಲ್ಲಿ ಉತ್ಸಾಹ ಹೆಚ್ಚಿಸಲಿಕ್ಕೆ ಏನ್ ಮಾಡಬಹುದು ಅಂತ ನಿಮ್ಗನ್ಸ? ಸಾಕಷ್ಟು ಕಡೆ ಸುತ್ತಿ ಬಂದವರು ನೀವು.
0: ಕಣ್ಮುಂದೊಂದು ಒಳ್ಳೆ ಆದರ್ಶ ಇದ್ದಾಗ ಎಂಥ ವ್ಯಕ್ತಿಯೂ ಸಹ ಜೀವನದಲ್ಲಿ ಬದಲಾವಣೆಯನ್ನು ಕಂಡುಕೊಳ್ತಾನೆ. ಒಂದು ಗೆರೆ ಅದನ್ನು ಚಿಕ್ಕದು ಮಾಡಬೇಕಾದ್ರೆ ಅದರ ಪಕ್ಕದಲ್ಲಿ ಒಂದು ದೊಡ್ಡ ಗೆರೆ ಹಾಕಿದರೆ ಆಯಿತು, ಅದು ಅವನಿಗೆ ಕಾಣುತ್ತೆ. ಹೀಗಾಗಿ ನಮ್ಮ ಭೂತಕಾಲದಲ್ಲಿ ಭಾರತ ಅದ್ಭುತವಾಗಿರತಕ್ಕಂಥ ಸಾಧನೆಗಳನ್ನು ಮಾಡಿದೆ. ಸ್ವಲ್ಪ ನಮ್ಮ ಸಮಾಜದ ಯುವಕರಿಗೆ ಅದನ್ನು ನೆನಪು ಮಾಡಿಕೊಟ್ರೆ ಅವರ ಕಣ್ಗಳಲ್ಲಿ ನಾಳಿನ ಭಾರತದ ಬೆಳಕಿದೆ, ಅದಕ್ಕಿನ್ನಷ್ಟು ಹೊಳಪು ಬರುತ್ತೆ. ಉದಾಹರಣೆಗೆ ನಾನು ಅನೇಕ ಕಡೆ ಹೋದಾಗ ಮೆಲಕು ಹಾಕ್ತೀನಿ, ಎಲ್ಲದಕ್ಕೂ ಪಾಶ್ಚಿಮಾತ್ಯ ಅನುಕರಣೆ ಬೇಕಾ? ಹೇಳ್ತಾರೆ ಪಾಶ್ಚಿಮಾತ್ಯರು ನಮ್ಮ ದೇಶಕ್ಕೆ ಬರದಲ್ಲೇ ಇದ್ದಿದ್ರೆ ಭಾರತ ವಿಜ್ಞಾನದಲ್ಲಿ ಮುಂದಕ್ಕೆ ಹೋಗ್ತಿರ್ಲಿಲ್ಲ, ವಿಜ್ಞಾನದ ಹೆಬ್ಬಾಗಿಲನ್ನು ತೆರೆಸಿದ್ದು ಅವರು ಅಂತ ಹೇಳ್ತಾರೆ. ನನಗೆ ಹಾಗನ್ಸಲ್ಲ. ಧರ್ಮಪಾಲ್ ಅಂತೇಳಿ ಬಹಳ ದೊಡ್ಡ ಮಹಾತ್ಮ ಗಾಂಧೀಜಿಯವರ ಡೈರೆಕ್ಟ್ ಡಿಸೈಪಲ್, ಅವರೊಂದು ಪುಸ್ತಕ ಬರೆದಿದ್ದಾರೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇನ್ 18th century. ಬ್ರಿಟಿಷ್ ಆಗಮನಕ್ಕೆ ಮುಂಚೆ ಈ ದೇಶದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನಗಳು ಎಷ್ಟು ಏರುಗತಿಯಲ್ಲಿದ್ವು ಅನ್ನುವಂಥದ್ದನ್ನು ಬ್ರಿಟಿಷರೇ ದಾಖಲೆ ಮಾಡಿರ್ತಕ್ಕಂಥ ಸಂಗತಿಗಳ ಆಧಾರದ ಮೇಲೆ ಇವರು ನಿರೂಪಿಸ್ತಾ ಹೋಗ್ತಾರೆ. ಒಂದು ಸಣ್ಣ ಎಕ್ಸಾಂಪಲ್, ಇಂಗ್ಲೆಂಡಿನ ಬರ್ಮಿಂಗ್ಹ್ಯಾಮ್ ಪ್ಯಾಲೇಸಿನ ಮ್ಯೂಸಿಯಂನಲ್ಲಿ ಭಗವಾನ್ ಬುದ್ಧನ ಒಂದು ವಿಗ್ರಹ ಇದೆ, ಸುಮಾರು 6-7 inch ಎತ್ತರದ 1 ton ತೂಕದ ಒಂದು ವಿಗ್ರಹ, ಕಂಚಿನ ವಿಗ್ರಹ. ನಿಂತ ನಿಲುವಿನ ಮಂದಸ್ಮಿತ ಬುದ್ಧನ ಆ ವಿಗ್ರಹ ಹತ್ತಿರದಿಂದ ನೋಡಬೇಕು, ಅವನೊಂದು ಗೌನ್ ನಿಲುವಂಗಿ ಧರಿಸಿದ್ದಾನೆ. 1400 ವರ್ಷಗಳ ಹಿಂದೆ ಬಿಹಾರದಲ್ಲಿ ತಯಾರಾಗಿರತಕ್ಕಂಥ ವಿಗ್ರಹ, ಬ್ರಿಟಿಷರು ಇಲ್ಲಿ ಶಾಸನ ಮಾಡುವಾಗ ಅದನ್ನು ಎತ್ಕೊಂಡು ಹೋದರು ತಮ್ಮ ದೇಶಕ್ಕೆ. ಆ ವಿಗ್ರಹದ ವೈಭವ ಏನು? ಅವನು ನಿಲುವಂಗಿ ಧರಿಸಿದ್ದು ಕಾಣುತ್ತೆ, ಆದರೆ ಆ ನಿಲುವಂಗಿ ಲೋಹದ ನಿಲುವಂಗಿ, ಅದು ಟ್ರಾನ್ಸ್ಪರೆಂಟ್, ಪಾರದರ್ಶಕ. ಅಂದರೆ ನಿಲುವಂಗಿಯ ಒಳಗಿಂದ ಭಗವಾನ್ ಬುದ್ಧನ ದೇಹದ ಅವಯವಗಳು ಕಾಣ್ತವೆ. 1400 ವರ್ಷದ ಹಿಂದೆ ಈ ದೇಶದ ಜನ ಲೋಹದಲ್ಲಿ ಟ್ರಾನ್ಸ್ಪರೆನ್ಸಿಯನ್ನು ಸಿದ್ಧಪಡಿಸಿದ್ರು ಅಂದರೆ ವಿಜ್ಞಾನದಲ್ಲಿ ನಾವು ಎಷ್ಟು ಮುಂದಕ್ಕೆ ಹೋಗಿದ್ವಿ. ಇದನ್ನು ಯಾವುದೇ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗೋ ವಿಜ್ಞಾನದ ವಿದ್ಯಾರ್ಥಿಗೋ ತಿಳಿಸಿದ್ರೆ ಅವನಿಗೆ ಅರಳಲ್ವಾ? ಅವ್ನು ನಿರಾಸೆ ಹೆಂಗೆ ಬರಲಿಕ್ಕೆ ಸಾಧ್ಯ? ನಮ್ಮ ಪೂರ್ವರು ಇಂಥ ಸಾಧನೆ ಮಾಡಿದ್ದಾರೆ, ಅದನ್ನು ಮೀರಿಸಿ ಈ ರಾಷ್ಟ್ರಕ್ಕೆ ನಾನೇನಾದರೂ ಮಾಡಬೇಕು. ಸೂಪರ್ ಕಂಪ್ಯೂಟರ್ ನಮಗೆ ಅಮೆರಿಕಾ ಕೊಡಲಿಲ್ಲ, ಆ ಚಾಲೆಂಜನ್ನು ಈ ದೇಶ ತೆಗೆದುಕೊಳ್ತಲ್ಲ. ಪುಣಾದ ಖಡಕ್ ವಸ್ಲಾದಲ್ಲಿ ಡಾಕ್ಟರ್ ವಿಜಯ್ ಭಾಟ್ಕರ್ ನೇತೃತ್ವದಲ್ಲಿ ಹೊಸ ಹೊಸ ಯಂಗ್ ಎಳೆ ಸಾಫ್ಟ್ವೇರ್ ಇಂಜಿನಿಯರ್ಸ್ 1-2 ವರ್ಷದಲ್ಲೇ ಅಮೆರಿಕಕ್ಕಿಂತ ಉತ್ಕೃಷ್ಟ ಸೂಪರ್ ಕಂಪ್ಯೂಟರ್ ತಯಾರು ಮಾಡಿದ್ರಲ್ಲ, ಕ್ರಯೋಜನಿಕ್ ಇಂಜಿನ್ ತಯಾರು ಮಾಡಿದ್ರಲ್ಲ, ಸ್ಪೇಸ್ ಟೆಕ್ನಾಲಜಿ ಸ್ವಾವಲಂಬಿ ಆದವಲ್ಲ. ಇಂಥ 1000 ವಿಶ್ವಾಸದ ಹೆಜ್ಜೆಗಳನ್ನು ಭಾರತ ಇಟ್ಟಿದೆ. ಅದನ್ನು ನಮ್ಮ ಯುವಕರಿಗೆ ತಿಳಿಸಿದ್ರೆ ದೇ ವಿಲ್ ಡೆಫಿನೆಟ್ಲಿ ಕಮ್ ಔಟ್, ಆ ನಿರಾಸೆಯ ಭಾವನೆಯಿಂದ ಹೊರಗೆ ಬರ್ತಾರೆ.
2: ತಿಳಿಸ್ಕೊಡುವಲ್ಲಿ ವಿಫಲರಾಗಿದ್ದೇವೆ ಅಂತ ಅನ್ಸುತ್ತೆ.
0: ನಿಜ, ನಾವು ಹೇಳೋದ್ರಲ್ಲಿ ಹಿಂದಡಿ ಇಟ್ಟಿದ್ದೇವೆ. ನಾವು ಇಲ್ಲದನ್ನು ಹೇಳೋದು ಬೇಡ, ನಮ್ಮವರು ಮಾಡಿದ್ದನ್ನು ಮಾಡ್ತಾ ಇರೋದನ್ನು ಹೇಳಿದ್ರೆ ಸಾಕು, ಸಾಕಷ್ಟು ಬದಲಾವಣೆ ಬರುತ್ತೆ ಅಂತ ನನಗನ್ಸುತ್ತೆ.

0: ನಿಜ, ಈ ಒಂದು ರೀತಿಯ ವಿಸ್ಮೃತಿ. ಎಲ್ಲರೂ ಕಣ್ಣು ಸಾಮಾನ್ಯವಾಗಿ ಇರೋದು ನಮ್ಮ ಯುವಶಕ್ತಿ ಮೇಲೆ. ಯುವಶಕ್ತಿ ಮನಸ್ಸು ಮಾಡಿದ್ರೆ ಏನು ಮಾಡಬಹುದು, ಹಿಮಾಲಯ ಶಿಖರವನ್ನು ಎತ್ತಬಹುದು ಅಂತ. ಅದನ್ನು ಪುನಃ ಅವರ ಒಂದು ಆ ವಿಸ್ಮೃತಿನ ಸರಿಸಿ ಅವರ ಶಕ್ತಿನ ಜ್ಞಾಪಕ ಮಾಡುವಂಥ ಜಾಂಬವನ ಕೆಲಸ ನಾವು ಮಾಡಬೇಕಾಗಿದೆ. ನಿಜ. ಆದರೆ ಇವತ್ತಿನ ಯುವಶಕ್ತಿ ಬಹುತೇಕ, ಬಹುಶಃ ಇದು ನನ್ನ ಮಿತಿಯೊಳಗಿನ ಯೋಚನೆ ಇರಬಹುದೇನು, ಏನಂತಂದರೆ ಇವತ್ತು ಕ್ರಯೋಜೆನಿಕ್ ಇಂಜಿನ್ ಇರ್ಬೋದು, ಪರಮ್ ಕಂಪ್ಯೂಟರ್ ಇರ್ಬೋದು, ಈ ರೀತಿಯ ಅತ್ಯಾಧುನಿಕ ಹತ್ಯಾರಗಳನ್ನ ಮಾತ್ರ ನಾವು ತಯಾರು ಮಾಡಿದ್ದೀವಿ, ನಮ್ಮ ಹತ್ರ ಸಾಧ್ಯ ಇದೆ. ವಿಜ್ಞಾನದ ಬಗ್ಗೆ ಮಾತಾಡಿ ಹುಡುಗರು ಯೋಚನೆ ಮಾಡ್ತಾರೆ, ಹುಡುಗರು ಸ್ವಲ್ಪ ಕಿವಿ ಕೊಡ್ತಾರೆ. ಅದೇ ನಮ್ಮ ಹಿಸ್ಟ್ರಿ, ನಮ್ಮ ಪುರಾಣಗಳನ್ನು, ನಮ್ಮ ವೇದಗಳನ್ನು ಉದಾಹರಿಸ್ತಾ ಹೋಗಿ ಇದು ನಮಗಲ್ಲ, ಇದು 80 ವರ್ಷ ದಾಟಿದವರಿಗೆ ಅಂತ, ಈ ರೀತಿಯ ಒಂದು ಮನೋಭಾವ ನಮ್ಮ ಯುವಶಕ್ತಿಯಲ್ಲಿ ಕಾಣ್ತಾ ಇದೆ ಅಂತ ಅಲ್ಲಲ್ಲಿ ಆರೋಪ ಇದೆ. ನಿಮ್ಗೆ ಅನಿಸುತ್ತಾ?
1: ಹಾಗೇನಿಲ್ಲ, ನಮ್ಮದೊಂದು ಶಿಕ್ಷಣ ಪದ್ಧತಿ ತುಂಬ ಉತ್ಕೃಷ್ಟವಾಗಿತ್ತು. ಮಹಾತ್ಮ ಗಾಂಧೀಜಿಯವರು ರೌಂಡ್ ಟೇಬಲ್ ಕಾನ್ಫರೆನ್ಸಿಗೆ 1931 ಲಂಡನ್ನೇ ಹೋದಾಗ ಆ ಸಭೆಯಲ್ಲಿ ಆಂಗ್ಲರಿಗೆ ಚಾರ್ಜ್ ಮಾಡಿದರು. ಭಾರತದ ಶಿಕ್ಷಣ ಒಂದು ಉತ್ಕೃಷ್ಟವಾಗಿರತಕ್ಕಂಥ ಸುಂದರವಾದ ಮರವಾಗಿತ್ತು, ವೃಕ್ಷವಾಗಿತ್ತು, ನೀವು ಅದನ್ನು ಹಾಳು ಮಾಡಿದ್ರಿ ಅಂತ, ನೀವು ಅದನ್ನು ಪ್ರೂವ್ ಮಾಡಬೇಕು ಅಂತ ಅವರಲ್ಲಿಂದ ಆಗ್ರಹ ಮಾಡಿದರು. ಆವಾಗ ಮಹಾತ್ಮ ಗಾಂಧೀಜಿಯವರ ಹೇಳಿಕೆಯನ್ನು ಆಧಾರ ಇಟ್ಟುಕೊಂಡು ಪುನಃ ನಾನು ಧರ್ಮಪಾಲ್ ನೆನಪು ಮಾಡಿದೆ, ಅವರು ಇಲ್ಲಿ ರಿಸರ್ಚ್ ಮಾಡಿದರು. ದ ಬ್ಯೂಟಿಫುಲ್ ಟ್ರೀ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಆ ಪುಸ್ತಕದಿಂದಾಗಿ ಧರ್ಮಪಾಲ್ ವಿಶ್ವವಿಖ್ಯಾತರಾದರು. ಭಾರತದ ಯುವಕರು ಪ್ರಾಚೀನ ದರ್ಶನ ಗ್ರಂಥಗಳಿಗೆ ವಿಮುಖರಾಗುವಂತೆ ಮಾಡತಕ್ಕಂಥ ಒಂದು ಪಿತೂರಿಯನ್ನು ಬ್ರಿಟಿಷರು ಮಾಡಿದರು. ಅದರ ಫಲವನ್ನು ನಾವು ಉಣ್ತಾ ಇದ್ದೇವೆ. ಅದಕ್ಕೆ ಮುಂಚೆ ಹಾಗಿರಲಿಲ್ಲ. ಇವತ್ತು ವಿಮುಖರಾಗಿ ಯಾಕಿದ್ದಾರೆ ಅಂತ ಹೇಳಿದರೆ ಅದರಲ್ಲಿರತಕ್ಕಂಥ ರತ್ನಗಳನ್ನು, ಭಾರತದ ಭದ್ರವಾಗಿರತಕ್ಕಂಥ ಜ್ಞಾನ ಸಂಪತ್ತು ಅದರಲ್ಲಿ ಅಡಗಿದೆ, ವಿಶ್ವದ ಕಲ್ಯಾಣದ ಚಿಂತನೆ ಅದರಲ್ಲಿದೆ ಅಂತ ನಮ್ಮ ಯುವಕರಿಗೆ ನಾವು ಹೇಳ್ತಾ ಇಲ್ಲ. ಹೀಗಾಗಿ ಯಾವುದೋ ಪುರಾಣ, ಯಾವುದೋ ಹರಿಕತೆ, ಯಾವುದೋ ವೇದದ ಸತ್ಸಂಗ ಇಷ್ಟು ಬೇಕು ಬೇಡಪ್ಪ. ಕಣ್ಣು ಕಾಣಿಸಲ್ಲ, ಕಿವಿ
0: ಕೇಳಿಸಲ್ಲ,
1: ಅವರಿಗೆ ಮೀಸಲಾದದ್ದಂತಕ್ಕಂಥ ಧೋರಣೆ ಅವರಲ್ಲಿ ಬರಲಿಕ್ಕೆ ಕಾರಣ, ಕಳೆದ 200 ವರ್ಷಗಳಿಂದ ಅವರನ್ನ ಈ ಸಾಹಿತ್ಯದ ಹತ್ತಿರಕ್ಕೆ ನಾವು ತರಲಿಕ್ಕೆ ಬಿಡಲಿಲ್ಲ. ನೀವು ಸ್ವಲ್ಪ ಅದರ ಪರಿಚಯ ಮಾಡಿಕೊಟ್ರೆ ಅವರು ಖಂಡಿತವಾಗಿ ಮತ್ತೆ ಪುನಃ ಅದರಲ್ಲಿರ್ತಕ್ಕಂಥ ಸತ್ವವನ್ನು, ಸತ್ಯವನ್ನು ತಮ್ಮ ಜೀವನದ ಭಾಗವನ್ನು ಸ್ವೀಕಾರ ಮಾಡೋದ್ರಲ್ಲಿ ನನಗಂತೂ ಅನುಮಾನ ಇಲ್ಲ.
2: ಸರಿ ಶೆಣಯ್ಯವರೇ, ಹಾಗಾದರೆ ಈಗ ಯುವ ಜನಾಂಗಕ್ಕೆ ಏನನ್ನು ತಲುಪಿಸ್ಬೇಕು, ಅದನ್ನು ತಲುಪಿಸುವ ಜವಾಬ್ದಾರಿ ಯಾರ್ದು?
1: ಒಂದು ಪ್ರಯೋಗ ನಮ್ಮ ದೇಶದಲ್ಲಿ ನಡೀತಿರೋದು ನಿಮ್ಮ ಗಮನಕ್ಕೆ ಬಂದಿರಬಹುದು. ಪ್ರಾಚೀನ ಗುರುಕುಲದ ತತ್ವಜ್ಞಾನವನ್ನು ಮತ್ತು ವ್ಯಾವಹಾರಿಕ ಜ್ಞಾನವನ್ನು ಆಧುನಿಕ ವೈಜ್ಞಾನಿಕ ಸಂಗತಿಗಳ ಜೊತೆ ಜೊತೆಗೆ ಸೇರಿಸಿಕೊಂಡು ಮಕ್ಕಳಿಗೆ ಕೊಡತಕ್ಕಂಥ ಪ್ರಯತ್ನ ದೇಶದ ಹಲವು ಕಡೆ ನಡೀತಿದೆ. ಕರ್ನಾಟಕದಲ್ಲಿ ಒಂದು 2-3 ಕಡೆ ನಡೀತಿದೆ. ಡಾಕ್ಟರ್ ಹಾಮಾನಾಯಕರು, ಡಾಕ್ಟರ್ ಭಾರತೀ ರಮಣಾಚಾರ್ಯರು, ಡಾಕ್ಟರ್ ಹಿರೇಮಠ್ ಅವರು, ಇಂಥ ಶಿಕ್ಷಣ ಕ್ಷೇತ್ರದ ಹಿರಿಯರು ಕೂಡ ಅದನ್ನು ನೋಡಿ ಇದು ಸೊಗಸಾಗಿರತಕ್ಕಂಥ ಪದ್ಧತಿ ಅನ್ನುವಂಥದ್ದನ್ನು ಹೇಳಿದ್ದಾರೆ.

ಭಾರತ ವೈವಿಧ್ಯಮಯ ದೇಶ. ಈ ವೈವಿಧ್ಯ ಭಾರತದ ಭಾಗ್ಯವಾಗಬೇಕು, ಬಂಡವಾಳವಾಗಬೇಕು. ಭಿನ್ನತೆಗಳು ಏನೇ ಇರಲಿ, ನಾವೆಲ್ಲ ಭಾರತೀಯರು.

ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಬೇಕು, ಡಾಕ್ಟರ್ಸ್ ಆಗಬೇಕು ಅಂತೊಂದು ಓಟ ಪ್ರಾರಂಭ ಆಗಿದೆ. ಹ್ಯುಮ್ಯಾನಿಟೀಸಿಗೆ ಮತ್ತು ಬೇಸಿಕ್ ಸೈನ್ಸಿಗೆ ವಿದ್ಯಾರ್ಥಿಗಳ ಕೊರತೆ ಆಗ್ತಿದೆ. ಹ್ಯುಮ್ಯಾನಿಟೀಸ್ನಲ್ಲಿ ಜಗತ್ತಿಗೆ ಏನಾದರೂ ಕೊಡತಕ್ಕಂಥ ಸಾಮರ್ಥ್ಯ ಇರುವಂಥದ್ದು ಭಾರತಕ್ಕೆ ಮಾತ್ರ.

0: ಲೋ ಪ್ರತಿಭಾ ಸಂಪನ್ನ ವಿದ್ಯಾರ್ಥಿಗಳು ಬೇಕು. ಆದರೆ ಯಾಕೋ ತಂದೆ ತಾಯಿಗಳಿಗೆ ನನ್ನ ಮಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು, ಚೆನ್ನಾಗಿ ದುಡಿಬೇಕು ಅಂತ ಆಸೆ ಇರೋದ್ರಿಂದ ಇಲ್ಲೊಂದು ದಿವ್ಯ ನಿರ್ಲಕ್ಷ್ಯ ಇದೆ. ಅದು ಬಹಳ ದಿವಸ ಏನು ನಡೆಯಲ್ಲ, ಅಲ್ಲೊಂದು ಸ್ಯಾಚುರೇಷನ್ ಪಾಯಿಂಟ್ ಬಂದೇ ಬರ್ತದೆ. ವಿದ್ಯಾರ್ಥಿಗಳನ್ನು ಬದುಕಿನ ಉಳಿದ ಕ್ಷೇತ್ರದ ಕಡೆಗೂ ತಿರುಗಿಸ್ತಕ್ಕಂಥ ಪ್ರಯತ್ನ ನಾವು ಮಾಡಿದರೆ ಅಲ್ಲಿ ಈ ಸಂಗತಿಗಳು ಸಿಗ್ತವೆ. ಆವಾಗ ಸಹಜವಾಗಿ ಇಂಥ ಪ್ರಾಚೀನ ಚಿಂತನೆಗಳೇನಿದ್ದಾವೆ ಅದಕ್ಕೆ ಅವರು ಎಕ್ಸ್ಪೋಸ್ ಆಗ್ತಾರೆ. ಅವರಿಗೆ ಆ ಮೂಲಕ ಕೊಡತಕ್ಕಂಥ ಪ್ರಯತ್ನ ಮಾಡಬೇಕು. ಮಹಾರಾಷ್ಟ್ರದಲ್ಲೇ ಪಾಂಡುರಂಗ ಪಂತ ಅಠವಳೆ ಅಂತ ಒಬ್ಬರು ಮಹಾಪುರುಷರು ಇತ್ತೀಚೆಗೆ ತೀರೋದ್ರು, 80-82 ವಯಸ್ಸಿನಲ್ಲಿ ತೀರೋದ್ರು. ಅವರು 1.5 ಲಕ್ಷ ಗ್ರಾಮಗಳಲ್ಲಿ ಯೋಗೇಶ್ವರ ಕೃಷಿ ಅನ್ನೋ ಹೆಸರಿನಲ್ಲಿ ಪ್ರಾಚೀನ ಜ್ಞಾನವನ್ನು ಆಧುನಿಕ ವಿಜ್ಞಾನವನ್ನು ಹಳ್ಳಿಯ ಪ್ರತಿ ವ್ಯಕ್ತಿಗೂ ಕೊಡ್ತಕ್ಕಂಥ ಪ್ರಯತ್ನ ಮಾಡಿದರು. 1.5 ಲಕ್ಷ ಗ್ರಾಮಗಳಲ್ಲಿ ಅವರು ಸೇವಾ ಕಾರ್ಯ ನಡೀತು. ಮಹಾರಾಷ್ಟ್ರ, ಗುಜರಾತ್ನಿಂದ ಹರಿಯಾಣದವರೆಗೆ ಕೆಲಸ ಮಾಡಿದರು. ಇವತ್ತಿನ ಪತ್ರಿಕೆಗಳು ಅವ್ರ ಬಗ್ಗೆ ಹೆಚ್ಚು ಬರೋದಿಲ್ಲ. ಇವತ್ತಿನ ಪತ್ರಿಕೆಗಳಲ್ಲಿ ಸೆನ್ಸೇಷನಲ್ ನ್ಯೂಸ್ ಬರ್ತವೆ, ರಚನಾತ್ಮಕ ಸಂಗತಿಗಳು ಸ್ವಲ್ಪ ಕಡಿಮೆ ಬರ್ತವೆ. ನಮ್ಮ ಪತ್ರಿಕೆಗಳು ಸ್ವಲ್ಪ ದೃಷ್ಟಿ ಬದಲಾಯಿಸಿದರೆ ಇಂಥ ಎಷ್ಟು ಕೆಲಸಗಳು. ಈಗ ಬಾಬಾ ಅಮಟೆ ಮಾಡಿರತಕ್ಕಂಥ ಕುಷ್ಠರೋಗಿಗಳ ಕಲ್ಯಾಣದ ಕಾರ್ಯ ಅದ್ಭುತವಾದದ್ದು. ನಮ್ಮ ಕರ್ನಾಟಕದ ಬಿಳಿಗಿರಿ ರಂಗನ ಬೆಟ್ಟದ ಮೇಲೆ ಹೋಗಿ ಆ ಯುವಕ ಡಾಕ್ಟರ್ ಸುದರ್ಶನ್ ಈಗ ಪ್ರೌಢರು, ತಾರುಣ್ಯದಲ್ಲೇ ಸೋಲಿಗರ ಜೀವನ ಬದಲಾವಣೆ ಮಾಡತಕ್ಕಂಥ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡ್ರಲ್ಲ. ಅಲ್ಲೇ ಪಕ್ಕದ ಹೆಗ್ಗಡದೇವನ ಕೋಟೆನಲ್ಲಿ ಡಾಕ್ಟರ್ ಬಾಲಸುಬ್ರಹ್ಮಣ್ಯಂ ಅಂತಕ್ಕಂಥ ಒಬ್ಬ ಯುವಕ, ರಾಮಕೃಷ್ಣ ವಿವೇಕಾನಂದರನ್ನು ಪ್ರೇರಣೆ ಪಡೆದಿರತಕ್ಕಂಥವರು, ವನವಾಸಿಗಳ ಮಧ್ಯದಲ್ಲಿ ಮತ್ತೆ ಎಷ್ಟು ಕಷ್ಟ, 6 ಗಂಟೆ ನಂತರ ಹಳ್ಳಿಯ ಬೀದಿಗಳಿಗೆ ಆನೆಗಳು ದಾಳಿ ಇಡ್ತವೆ, ಚಿರತೆಗಳು ಬರ್ತವೆ, ಅಂಥಲ್ಲಿ ಹೋಗಿ ಯುವಕ ಕೆಲಸ ಮಾಡಿ 10-12 ವರ್ಷದಲ್ಲಿ ಇಡೀ ಏರಿಯಾದಲ್ಲಿ ಬಹಳ ಸುಂದರವಾಗಿರತಕ್ಕಂಥ ಬದಲಾವಣೆ. ಅವರು ವಿದ್ಯಾವಂತರಾಗಬೇಕು, ರಾಷ್ಟ್ರದ ಮುಖ್ಯಧಾರೆ ಒಳಗೆ ತಮ್ಮ ಹೆಗಲು ಹೆಜ್ಜೆಯನ್ನು ಜೋಡಿಸ್ಬೇಕು, ಬದಲಾವಣೆ ತಂದಿದ್ದಾರೆ. ಆದರೆ ಇದೆಲ್ಲ ಇಡೀ ದೇಶದ ಜನಕ್ಕೆ ಗೊತ್ತಾಗತ್ತಾ? ಗೊತ್ತಾಗ್ತಿಲ್ಲ. ಇದು ಸಮಾಜದ ಹೊಣೆ. ಬಾಬಾ ಅಮಟೆ ಹೆಂಗೆ ತಯಾರಾದರು? ಗಾಂಧೀಜಿಯವ್ರ ಮೂಲಕ ತಯಾರಾದರು. ಇದಕ್ಕಿಂತ ತಯಾರಾದದ್ದಲ್ಲ. ಅಥವಾ ನಾನು ಸುಬ್ರಹ್ಮಣ್ಯಂದು ಹೇಳಿದೆ, ಸುಬ್ರಹ್ಮಣ್ಯಂ ಹೆಂಗೆ ತಯಾರಾದರು? ಅವರು ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಓದ್ತಿದ್ದಾಗ ರಾಮಕೃಷ್ಣ ವಿವೇಕಾನಂದರ ಸಂದೇಶ ಓದಿದ್ರು, ಅವ್ನ ಜೀವನದಲ್ಲಿ ಬದಲಾವಣೆ ಬಂತು. ಪುಣದ ಹತ್ರ ರಾಳೆಗಣಸಿದ್ದಿ ಅಹಮದ್ ನಗರ ಡಿಸ್ಟ್ರಿಕ್ಟ್ನಲ್ಲಿ ಡ್ರಾಟ್ ಹಿಟ್ ಏರಿಯಾ, ವರ್ಷಕ್ಕೆ 5 ಇಂಚು ಮಳೆ ಆಗಲ್ಲ. ಆ ಜಾಗದಲ್ಲಿ ಒಬ್ಬ ಎಕ್ಸ್ ಸರ್ವಿಸ್ ಮನ್ ನಿಂತು ಇಡೀ ಗ್ರಾಮದ ಪರಿವರ್ತನೆ ಮಾಡಿದರೆ ಅಣ್ಣಾ ಹಜಾರೆ. ಒಬ್ಬರು ಇಬ್ಬರಲ್ಲ, ಇಂಥವ್ರು ಸಾವಿರಾರು ಜನ ಇದ್ದಾರೆ. ಆದರೆ ನಮ್ಮ ಗಮನಕ್ಕೆ ಬಂದಿದ್ದು ಕಡಿಮೆ. ಆದರೆ ಇಷ್ಟೇ ಜನ ಸಾಕ ಅಂತ ಕೇಳಿದ್ರೆ ಸಾಲದು. ಇದು ಸಾಂಕ್ರಾಮಿಕ ಆಗಬೇಕು, ಮನೆಯಲ್ಲೇ ಯೋಚನೆ ಮಾಡತಕ್ಕಂಥ ಪ್ರವೃತ್ತಿ ಬೆಳಿಬೇಕು. ಈಗ ನಮ್ಮ ದೇಶದ ಪ್ರಾಚೀನ ಕಲ್ಪನೆ ಏನು, 14ನೇ ಶತಮಾನದ ಕೊನೆಯಲ್ಲಿ ಒಂದು ಶಿಲಾಶಾಸನ ಹಂಪೆ ಏರಿಯಾದಲ್ಲಿ ಸಿಕ್ಕಿದೆ. ಈ ದೇಶದಲ್ಲಿ ತಾಯಿ ತನ್ನ ಮಗುಗೆ ತನ್ನ ಎದೆ ಹಾಲು ಕುಡಿಸುವಾಗಲೇ ಸೇವೆಯ ದೀಕ್ಷೆ ಕೊಡ್ತಾ ಇದ್ಲು. ಅವಳ ಕಿವಿ ಅವನ ಕಿವಿಯಲ್ಲಿ, ಮಗುವಿನ ಕಿವಿಯಲ್ಲಿ ತಾಯಿ ಏನು ಹೇಳ್ತಿದ್ಲು ತನ್ನ ಎದೆ ಹಾಲು ಕುಡಿಸುವಾಗ, ಅದು ಶಿಲಾಶಾಸನದಲ್ಲಿದೆ. ಕೆರೆಯಂ ಕಟ್ಟಿಸು, ಬಾವಿಯಂ ಸವೆಸು, ದೇವಾಗಾರಮಂ ನಿರ್ಮಿಸು, ಧರೆಯೊಳು ಸಿಲುಕಿದ ಅನಾಥರಂ ಬಿಡಿಸು, ಮಿತ್ರರ ಇಂಬುಗೈ ನಂಬಿದವರ ಎರವಟ್ಟಾಗಿರು, ಇಂತೆಲ್ಲವಂ ಪಿಂತ ತಾನು ಎರದೊಳ್ ಕಿವಿಯೊಳ್ ಪಾಲ್ ಎರವೊಂದು ಲಕ್ಷ್ಮೀಧರಾಮಾತ್ಯನ. ಆ ಎಳೆ ಮಗುಗೆ ಇದು ಅರ್ಥವಾಗತ್ತಾ? ಅಲ್ಲ. ಆ ಮಗು, ನನ್ನ ಮಗ ದೊಡ್ಡನಾದ್ಮೇಲೆ ಕೆರೆ ಕಟ್ಟಿಸ್ಬೇಕು, ಬಾವಿ ತೊಡಿಸ್ಬೇಕು, ದೇವಸ್ಥಾನ ಕಟ್ಟಿಸ್ಬೇಕು, ಛತ್ರ ಕಟ್ಟಿಸ್ಬೇಕು, ಕಷ್ಟದಲ್ಲಿ ಇದ್ದವರಿಗೆ ಅನುಕೂಲ ಮಾಡಬೇಕು, ಸ್ನೇಹಿತರಿಗೆ ಅನ್ಯಾಯ ಮಾಡಬಾರ್ದು, ನಂಬಿದವರಿಗೆ ತೊಂದರೆ ಕೊಡಬಾರ್ದು. ಇದನ್ನು ಹೇಳಿ ತನ್ನ ಎದೆ ಹಾಲು ಕುಡಿಸುವಾಗ ಎದೆ ಹಾಲಿನ ಜೊತೆಗೆ ಈ ಭಾವವೂ ಆ ದೇಹ ಪ್ರವೇಶ ಮಾಡುತ್ತೆ, ಮಗು ಹಾಗೆ ಆಗತ್ತೆ. ಇದು ಕಾನ್ಸೆಪ್ಟ್. ನಾವು ಹಸುವಿನ ಹಾಲು ಕರೆಯುವಾಗ ಕರುಣೆ ಆಗಿಬಿಡ್ತೀವಿ, ಕರು ಹತ್ರ ಬಂದಾಗ ಅದು ಬಿಳಿ ದ್ರವವಾಗಿ ಇಳಿಯಲ್ಲ, ವಾತ್ಸಲ್ಯದ ಧಾರಿಯಾಗಿ ಹರಿಯುತ್ತೆ, ಅದು ನಮ್ಮ ದೇಹಕ್ಕೆ ಆರೋಗ್ಯ ಕೊಡುತ್ತೆ. ತಾಯಿ ಈ ರೀತಿ ಆಲೋಚನೆ ಮಾಡಿದಾಗ ಮಾತ್ರ ಅಂಥ ಮಗು ನಿರ್ಮಾಣವಾಗುತ್ತೆ. ತಾಯಂದ್ರ ಕೆಲಸನೂ ಇದೆ. ಅವರು ಯೋಚನೆ ಮಾಡಿದ್ರೆ ಸಮಾಜದ ನಿರ್ಮಾಣದ ಮೂಲ ಶಿಲ್ಪಿ ತಾಯಿ, ಅವಳಿಗೂ ಈ ಸಂದೇಶ ತಲುಪುವಂತಹ ಕೆಲಸ. ಆದರೆ ಬಾಬಾ ಅಮಟೆ, ಪಾಂಡುರಂಗ ಪಂಚ ಅಠವಳೆ, ಡಾಕ್ಟರ್ ಸುದರ್ಶನ್, ಬಾಲಸುಬ್ರಹ್ಮಣ್ಯಂ ಅಥವಾ ಅಣ್ಣಾ ಹಜಾರೆ ಮಾಡಿದ ಕೆಲಸಕ್ಕಿಂತ 1000 ಪಟ್ಟು ದೊಡ್ಡ ಕೆಲಸ ನಡೆಯುತ್ತೆ. ನಮ್ಮ ತಾಯಂದ್ರಿಗೂ ಒಂದು ಸ್ವಲ್ಪ ಈ ದಿಕ್ಕಿನ ದೃಷ್ಟಿ ಕೊಡತಕ್ಕಂತಹ ಪ್ರಯತ್ನ ನಡಿಬೇಕು ಅಂತ
1: ತೀವ್ರಗತಿಯಲ್ಲಿ ನಡಿಬೇಕು.

0: ಈ ಹಿಂದೆ ನಾವು ನೀವು ಮಾತಾಡ್ತಿದ್ವಿ ಅಂದರೆ ದೇಶ ಇವತ್ತು ಬಹಳಷ್ಟು ಬದಲಾವಣೆಗಳನ್ನು ಕಾಣಬೇಕಾಗಿದೆ ಅಂತ. ಟ್ರಾನ್ಸ್ಫಾರ್ಮೇಷನ್, ಒಂದು ಬದಲಾವಣೆ ಬೇಕು. ಎಂಥ ಬದಲಾವಣೆ ಬೇಕು ಅಂತ ಅಲ್ಲಿ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಎರಡೂ ಇರುತ್ತೆ, ಋಣಾತ್ಮಕ ಧನಾತ್ಮಕ ಬದಲಾವಣೆಗಳು ಎರಡೂ ಇರುತ್ತೆ ಅಂಥೇಳಿ. ಯಾಕೆ ಪ್ರಸ್ತಾಪ ಅಂತಂದರೆ, ನಮ್ಮಲ್ಲಿ ರಾಷ್ಟ್ರೀಯತೆಯ ಭಾವನೆಯ ಒಂದು ಕೊರತೆ ಇರಲೋ ಇದೆ, ವಿಶೇಷವಾಗಿ ನಮ್ಮ ಯುವಶಕ್ತಿಯಲ್ಲಿ. ಇದು ಕೊರತೆ ಆಗಲಿಕ್ಕೆ ಕಾರಣ ಹುಟ್ಟ ನಮ್ಮ ಸಂಸ್ಕಾರ ಯಾವ ರೀತಿ ಸಿಕ್ಕಿತು ಮಗುಗೆ, ಅಥವಾ ಬೆಳೆದ ನಂತರದಲ್ಲಿ ಆತನ ಒಂದು ಪರಿಸರ ಹೇಗಿದೆ, ಯಾವ ರೀತಿ ಅದನ್ನು ರೂಢಿಸ್ಕೊಳ್ತಾನೆ, ರಾಷ್ಟ್ರೀಯತೆ ಭಾವನೆಯನ್ನು ಹೇಗೆ ರೂಢಿಸ್ಕೊಳ್ತಿದ್ದಾನೆ ಅಂತ. ಇದೆಲ್ಲದಕ್ಕೂ ಮೂಲ ಬಿಂದು ಎಲ್ಲಿದೆ ಅಂತ ನೀವು ಕಾಣ್ತೀರಿ? ಮೂಲ ಬಿಂದು ಎಲ್ಲಿದೆ ಅಂತ ಕಾಣ್ತೀರಿ? ಈ ಕೊರತೆ ಯಾಕೆ ಕಾಣ್ತಿದೆ ನಮ್ಮಲ್ಲಿ?
1: ರಾಷ್ಟ್ರೀಯತೆ ಅನ್ನುವಂಥದ್ದು ಒಂದು ಸ್ಥಾಯಿ ಭಾವವಾಗಿ ವ್ಯಕ್ತವಾಗಬೇಕು. ನಮ್ಮ ದೇಶದಲ್ಲಿ ಕಠಿಣ ಪ್ರಸಂಗ ಬಂದಾಗ ಚೆನ್ನಾಗಿ ವ್ಯಕ್ತವಾಗುತ್ತೆ. ಚೈನಾ ಅಗ್ರೆಷನ್ ಆದಾಗ ಇಡೀ ದೇಶ ಒಂದಾಗಿ ಎದ್ದು ನಿಲ್ತು. ಪಾಕಿಸ್ತಾನ ಅಟ್ಯಾಕ್ ಆದಾಗ ಒಂದಾಗಿ ಎದ್ದು ನಿಲ್ತು. ಕಾರ್ಗಿಲ್ ಸಂಘರ್ಷದ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಒಂದು ಅದ್ಭುತ ರೋಮಹರ್ಷಕ ವಾತಾವರಣ ಇತ್ತು. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನ ಒಂದು ತುಣುಕು, ಒಂದು ತುಕಡಿ ಬೆಂಗಳೂರಿನಿಂದ ಬಾರ್ಡರ್ ಕಡೆಗೆ ರವಾನೆಯಾಗುವಾಗ ಅವರು ಬರ್ತಾ ಇದ್ದ ಸುದ್ದಿ ಎಲ್ಲೆಲ್ಲಿ ಸಿಕ್ತೋ ಅಲ್ಲೆಲ್ಲ ಜನ ರೈಲ್ವೆ ಸ್ಟೇಷನಿಗೆ ಬಂದು ಅವ್ರನ್ನ ಅದ್ಭುತವಾಗಿ ಸ್ವಾಗತ ಮಾಡ್ತಿದ್ರು. ನಾನು ಹರಿಹರದಲ್ಲಿದ್ದೆ, ನೋಡಿದೆ ರೈಲ್ವೆ ಸ್ಟೇಷನಲ್ಲಿ ಏನು ಜನ ಸೇರಿದ್ದಾರೆ. ಟ್ರೈನ್ ನಿಲ್ಲೋದು 2 ನಿಮಿಷ, ಆದರೆ ಅವತ್ತು 5 ನಿಮಿಷ ನಿಲ್ಲಿಸಬೇಕಾಯಿತು. ಆ ಊರಿನ ತಾಯಂದ್ರೆಲ್ಲ ಹೆಣ್ಮಕ್ಳು ಹೋಗಿ ಅವರಿಗೆ ಆರತಿ ಬೆಳಗಿರತಕ್ಕಂಥದ್ದು, ಹಣೆಗೆ ತಿಲಕ ಇಟ್ಟಿರ್ತಕ್ಕಂಥದ್ದು, ಆ ಊರಿನ ಯಾವುದೇ ಅಂಗಡಿಗಳಲ್ಲಿ ಸ್ವೀಟ್ ಅನ್ನೋದು ಅವತ್ತು ಉಳಿಲೇ ಇಲ್ಲ, ಅಷ್ಟನ್ನೂ ತಂದು ಆ ಸೈನಿಕರಿಗೆ ಉಣಿಸಿದರು. ಆದರೆ ಇದು ಸ್ಥಾಯಿ ಭಾವ ಆಗಬೇಕು, ಆಗಿಲ್ಲ. ಕಾರ್ಗಿಲ್ನ ನಾವು ಸಂಘರ್ಷನ ಭಾರತ ಪರವಾಗಿ ತಿರುಗಿಸ್ಕೊಂಡ್ವಿ, ಗೆದ್ವಿ, 530 ಹೆಚ್ಚು ಜನರ ಬಲಿದಾನ ಆಯಿತು, ಒಬ್ಬೊಬ್ಬರ ತ್ಯಾಗ ಬಲಿದಾನಗಳನ್ನು 2 ವರ್ಷ ನೆನಪು ಮಾಡಿಕೊಂಡ್ವಿ, ಆಮೇಲೆ ಮರ್ತ್ವಿ. 71 ನಾವು ಗೆದ್ವಿ, ಒಂದು ಐತಿಹಾಸಿಕ ದಾಖಲೆ. 93,000 ಬಾಂಗ್ಲಾ ಪಾಕ್ ಸೈನಿಕರು ನಮಗೆ ಸರೆಂಡರ್ ಆದರು. ಮೊನ್ನೆ ವಿಜಯ ದಿವಸ ಸ್ಮರಣೆ ಆಯಿತು, ಇಷ್ಟು ದಿವಸ ಮಾಡಲಿಲ್ಲ. ಅಂದರೆ ರಾಷ್ಟ್ರಕ್ಕೆ ಹಿತಕರವಾಗಿರತಕ್ಕಂಥ ಸಂಗತಿಗಳನ್ನು ಹೃದಯದಲ್ಲಿ ಧಾರಣೆ ಮಾಡಿ ಸದಾ ನೆನಪು ಮಾಡ್ಕೊಳ್ತಕ್ಕಂಥ ಪ್ರವೃತ್ತಿ ಇದೆಯಲ್ಲ, ಇದು ನಮ್ಮ ದೇಶದಲ್ಲಿ ಇಲ್ಲ. ಪ್ರಸಂಗ ಬಂದಾಗ ಎದ್ದು ನಿಲ್ತೀವಿ. ಇದು ಬದಲಾವಣೆಯಾಗಿ ಅದು ಪುನಃ ಮನೆಯಿಂದ ಶಾಲೆಯಿಂದ ಎಲ್ಲ ಕಡೆಯಿಂದ ಆಗಬೇಕು. ಶಿಕ್ಷಣದಲ್ಲಿ ಆ ಭಾವ ಜೋಡಿಸ್ತಿಲ್ಲ. ಕೆಲವರಿಗೆ ಹೆದರಿಕೆ, ರಾಷ್ಟ್ರೀಯತೆ ಅಂದರೆ ಅದು ಆಕ್ರಮಣಶೀಲವಾಗುತ್ತೆ ಅಂತ. ಆದರೆ ಭಾರತದ ರಾಷ್ಟ್ರಭಾವ ಆಕ್ರಮಣಕಾರಿಯಾದದ್ದಲ್ಲ. ನಾವು ಸಮರ್ಥ ರಾಷ್ಟ್ರವಾಗಿ ಮೆದ್ದು ನಿಂತಾಗ ಜಗತ್ತಿಗೆ ಒಳ್ಳೇದು ಮಾಡಿದ್ವಿ. ಸ್ವಾಮಿ ವಿವೇಕಾನಂದರು ಹೆಮ್ಮೆಯಿಂದ ಹೇಳ್ತಾರೆ, ಮನುಷ್ಯನಿಗೆ ನೆನಪಿರತಕ್ಕಂಥ 7,500 ವರ್ಷಗಳ ಇತಿಹಾಸದಲ್ಲಿ ಇನ್ನೊಂದು ಜನಾಂಗದ ಮೇಲೆ ಆಕ್ರಮಣ ಮಾಡದಲೇ ಇರತಕ್ಕಂಥ ಒಂದೇ ಒಂದು ಜನಾಂಗ ಅಂದರೆ ನಮ್ಮದು. ಜರ್ಮನ್ ರಾಷ್ಟ್ರವಾದ ಗರಿಗೆದರ್ತೋ 2 ಮಹಾಯುದ್ಧ ಆಯಿತು. ಇಂಗ್ಲೆಂಡ್ ರಾಷ್ಟ್ರವಾದ ಗರಿಗೆದರ್ತೋ ಜಗತ್ತಿನ ಬಹುದೊಡ್ಡ ಭಾಗ ಇಂಗ್ಲೆಂಡಿನ ದಾಸ್ಯಕ್ಕೆ ಹೋಗಬೇಕಾಯಿತು. ರಷ್ಯಾ ಬಲಶಾಲಿಯಾಯಿತು. ಅಫ್ಘಾನಿಸ್ತಾನದವರೆಗೆ ಎಲ್ಲವನ್ನು ತನ್ನ ವಸಾಹತುಗಳನ್ನಾಗಿ ಮಾಡಿಕೊಳ್ತು. ಚೈನಾ ಬಲಶಾಲಿಯಾಯಿತು, ಟಿಬೆಟನ್ ಹತ್ತಿಕ್ಕಿತು. ಜಪಾನ್ ಬಲಶಾಲಿಯಾಯಿತು, ಜಪಾನ್ ಆಗ ಚೀನಾದ ಮೇಲೆ ಆಕ್ರಮಣ ಮಾಡಿತು. ಇಂಥ ಕೆಲವು ಘಟನೆಗಳ ಆಧಾರದ ಮೇಲೆ ಜನ ನಮ್ಮಲ್ಲಿ ಭಾವಿಸ್ತಾರೆ ರಾಷ್ಟ್ರವಾದ ಏನಾದರೂ ಬಲವಾದರೆ ಜಗತ್ತಿಗೆ ಅಪಾಯಕಾರಿ ಅಂತ. ಆದರೆ ಭಾರತದ ರಾಷ್ಟ್ರವಾದ ಇದೆಯಲ್ಲ, ಅದು ಗೂಂಡಾ ಶಕ್ತಿ ಆಧಾರಿತ ಅಲ್ಲ. ನಾವು ಹೇಳೋದೇನು, ಒಂದು ಶ್ಲೋಕದ 2 ಸಾಲುಗಳನ್ನು ನನಗೆ ನೆನಪಿಗೆ ಬರ್ತದೆ. ಅಲ್ಲಿ ದೇವರ ಹತ್ರ ಕೇಳ್ತಾನೆ ಭಾರತೀಯ ವ್ಯಕ್ತಿ, ಅಜೇಯಾಂಚ ವಿಶ್ವಸ್ಯ ದೇಹೀಶ ಶಕ್ತಿ, ಹೇ ಭಗವಂತ ಅಜೇಯವಾದ ಶಕ್ತಿ ನನ್ನ ಕೊಡು. ಆಳಬಲ್ಲೆವು, ಬಾಳಬಲ್ಲೆವು, ಸೋಲ ನೊಲ್ಲೆವು ಬಲ್ಲೆವು, ವಿಶ್ವವೆಲ್ಲವೂ ಮುನಿದು ನಿಂತರು, ನಾಡನ್ನುಳಿಸಲು ಬಲ್ಲೆವು, ಇಡೀ ಜಗತ್ತು ನಮ್ಮ ವಿರುದ್ಧ ನಿಂತರು, ಈ ಮಾತೃಭೂಮಿ ನಾವು ಕಾಪಾಡ್ತೀವಿ ಅಂತ ಸಾಮರ್ಥ್ಯ ಕೊಡು. ಬರೀ ಶಕ್ತಿ ಕೊಟ್ಟರೆ ಸಾಕ? ಕೇವಲ ಶಕ್ತಿ ಬಂದಾಗ ಅದು ರಾವಣನ ಶಕ್ತಿ ಆಗ್ಬೋದು, ಜರಾಸಂಧನ ಶಕ್ತಿ ಆಗ್ಬೋದು, ಲೋಕಕಂಟಕ ಶಕ್ತಿ ಆಗ್ಬೋದು. ಅದಕ್ಕೋಸ್ಕರ ಭಾರತದ ಮಗು ಕೇಳತ್ತೆ, ಶಕ್ತಿ ಕೊಡು ಅಂತ ಕೇಳಿದ ಮರು ಉಸಿರಿನಲ್ಲೇ ಮುಂದಿನ ಸಾಲಿನಲ್ಲೇ

0: ಸುಶೀಲಂ ಜಗದ್ಯೇನ ನಮ್ರಂ ಭವೇತ್. ಹೇ ಭಗವಂತ, ಒಳ್ಳೆಯ ಗುಣ ಕೊಡೋ, ಚಾರಿತ್ರ ಕೊಡೋ, ನನ್ನ ನಡವಳಿಕೆ ನೋಡಿ ಇಡೀ ಜಗತ್ತು ನನಗೆ ನತಮಸ್ತಕವಾಗಬೇಕು. ನಮ್ಮವ್ರು ಹಾಗೆ ನಡ್ಕೊಂಡ್ರು. ವಿಶ್ವದಾದ್ಯಂತ ನಾವು ಓಡಾಡಿದ್ವಿ, ಆಕ್ರಮಣ ಮಾಡಲಿಲ್ಲ. ಅಲೆಕ್ಸಾಂಡರ್ ಆಕ್ರಮಣ, ತೈಮೂರ್ಲಂಗ್ ಆಕ್ರಮಣ, ಚಂಗೇಜ್ ಖಾನ್ ಆಕ್ರಮಣ, ಬಾಬರ್ ದಂಡಯಾತ್ರೆ, ನೆಪೋಲಿಯನ್ ದಂಡಯಾತ್ರೆ, ಡ್ಯೂಪ್ಲೆ ದಂಡಯಾತ್ರೆ, ನಮ್ಮ ದೇಶದ ಯಾವುದೇ ಮಹಾಪುರುಷನ ಹೆಸರಿನ ಜೊತೆಗೆ ದಂಡಯಾತ್ರೆ ಅನ್ನೋ ಶಬ್ದವೇ ಇಲ್ಲ. ಯಾಕೆ? ಅಂಥ ಯಾತ್ರೆಗಳೆಲ್ಲ ದಂಡ ಅಂತ ಭಾವಿಸ್ತಾರೆ ನಾವು. ಹಾಗಾದ್ರೆ ನಮ್ಮ ಯಾತ್ರೆ ಯಾವುದು? ಆಧ್ಯಾತ್ಮದ ಯಾತ್ರೆ. ಪುನಃ ನೆನಪು ಮಾಡಿಕೊಡ್ತೀನಿ, ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಪ್ರತಿ ಜೀವಿಗೆ ಒಂದು ಆತ್ಮ ಇರುತ್ತೆ, ಹಾಗೆಯೇ ಜನಾಂಗಕ್ಕೊಂದು ಆತ್ಮ ಇರುತ್ತೆ. ಆ ಜನಾಂಗದ ಆತ್ಮ ರಾಷ್ಟ್ರದ ಕ್ರಿಯಾಕಲಾಪಗಳಲ್ಲಿ ವ್ಯಕ್ತವಾಗುತ್ತೆ. ಈ ಹಿನ್ನೆಲೆಯಲ್ಲಿ ಅವ್ರು ಹೇಳ್ತಾರೆ, ಇಂಗ್ಲೆಂಡಿನ ಆತ್ಮ ವ್ಯಾಪಾರ, ಫ್ರಾನ್ಸಿನ ಆತ್ಮ ರಾಜಕಾರಣ, ಜಪಾನಿನ ಆತ್ಮ ಸೌಂದರ್ಯ ಮತ್ತು ಕಲೆಯ ಆರಾಧನೆ, ಭಾರತದ ಆತ್ಮ ಆಧ್ಯಾತ್ಮ.
1: ಗೊಣಗುವವನಿಗೆ ಗೋಳಾಡುವವನಿಗೆ ಸದಾ ಸೋಲೆ ಕಾದಿರುತ್ತದೆ. ಆದರೆ ಯಾರು ತನ್ನ ಪಾಲಿಗೆ ಬಂದ ಕರ್ತವ್ಯಗಳನ್ನೆಲ್ಲ ಶ್ರದ್ಧೆಯಿಂದ ಮಾಡುತ್ತಾ ಹೋಗುವನು, ಅವನಿಗೆ ಮುಂದಿನ ಹಾದಿ ಬೆಳಗುತ್ತದೆ. ಇನ್ನೂ ಹೆಚ್ಚು ಹೆಚ್ಚಿನ ಕರ್ತವ್ಯ ಅವನ ಪಾಲಿಗೆ ಬರುತ್ತದೆ. ಇದು ಸ್ವಾಮಿ ವಿವೇಕಾನಂದರ ನುಡಿ.
0: ನಮ್ಮ ಯಾತ್ರೆ ಅದು ಆಧ್ಯಾತ್ಮಿಕ ಯಾತ್ರೆ ಆಗಿತ್ತು. ಜಗತ್ತಿನಾದ್ಯಂತ ನಾವು ಓಡಾಡಿದ್ದೀವಿ, ಸಾಕ್ಷಿಗಳು ಸಿಕ್ತಿದ್ದಾವೆ. ಪೂರ್ವದ ಫಿಲಿಪೈನ್ಸ್ನಿಂದ ಪಶ್ಚಿಮದ ಮೆಕ್ಸಿಕೋ ತನಕ, ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವದವರೆಗೆ ಮಾನವ ವಸತಿ ಇದ್ದ ಪ್ರತಿ ಜಾಗಕ್ಕೆ ಭಾರತೀಯರು ಭೇಟಿ ಕೊಟ್ಟಿದ್ದರ ಸಾಕ್ಷಿಗಳು ಸಿಕ್ಕಿದ್ದಾವೆ. ರಿಸರ್ಚ್ ನಡೆದಿದೆ. ಹೋದವರು ಯಾರು? ಅಗಸ್ತ್ಯ, ಕಂಬು, ಕೌಂಡಿನ್ಯ, ವಿಕ್ರಮ, ವಿವೇಕಾನಂದ, ರಾಮತೀರ್ಥ, ಈಗ ರವಿಶಂಕರ್ ಗುರುಜಿ, ಮಾತಾ ಅಮೃತಾನಂದಮಯಿ, ಸಿದ್ದೇಶ್ವರ ಸ್ವಾಮಿಗಳು, ಸಾಫ್ಟ್ವೇರ್ ಇಂಜಿನಿಯರ್ಸ್ ಮತ್ತು ಡಾಕ್ಟರ್ಸ್. ಒಳ್ಳೆ ಹುಡುಗರು, ಒಳ್ಳೆ ಯತಿಗಳು, ಜ್ಞಾನಿಗಳು, ವಿಜ್ಞಾನಿಗಳು, ವ್ಯಾಪಾರಿಗಳು. ಹೋದ ಹೋದಲ್ಲಿ ಧರ್ಮ, ದರ್ಶನ, ಆಧ್ಯಾತ್ಮ, ಜ್ಞಾನ, ವಿಜ್ಞಾನ, ವಾಣಿಜ್ಯ, ವ್ಯಾಪಾರದ ಹಣತೆಯನ್ನು ಹಚ್ಚಿ ನಾವು ಬಂದಿದ್ದೀವಿ. ಹೀಗಾಗಿ ಜಗತ್ತಿಗೆ ನಾವು ಒಳ್ಳೇದು ಮಾಡಿದ್ದೀವಿ. ಭಾರತದ ರಾಷ್ಟ್ರವಾದ ಮೇಲುಗತಿಯನ್ನು ಪಡೆದಾಗ ವಿಶ್ವ ಕಲ್ಯಾಣ ಆಗುತ್ತೆ. ಯಾಕೆಂದರೆ ಬೇಸಿಕ್ ಥಿಂಕಿಂಗ್ ನಮ್ದೇನೆ, ಲೋಕ ಸಮಸ್ತ ಸುಖಿನೋ ಭವಂತು. ಕೆಟ್ಟದ್ದು ಹಾರೈಸಕ್ಕೆ ನಮ್ಮಿಂದ ಸಾಧ್ಯವೇ ಇಲ್ಲ. ಈ ಸಂಗತಿ ಯುವಕರಿಗೆ ಸಿಕ್ಕರೆ ಬಲಶಾಲಿಗಳಾಗ್ತಾರೆ, ರಾಷ್ಟ್ರ ಬಲಶಾಲಿ ಆಗತ್ತೆ. ಆಕ್ರಮಣದ ಸ್ವಭಾವ ನಮ್ಮದಲ್ಲ, ವಿಶ್ವ ಕಲ್ಯಾಣಕಾರಿ ಚಿಂತನೆ ನಮ್ಮದು. ಇದನ್ನೆಲ್ಲ ಕೊಟ್ಟು ಪಾಸಿಟಿವ್, ಧನಾತ್ಮಕ, ರಚನಾತ್ಮಕ ರಾಷ್ಟ್ರವಾದದ ಆಧಾರದಲ್ಲಿ ಭಾರತದ ಯುವಸ್ತೋಮವನ್ನು ಎತ್ತಿ ನಿಲ್ಲಿಸ್ತಕ್ಕಂಥ ಪ್ರಯತ್ನ ಮಾಡಬೇಕು.
2: ಈ ಪ್ರಯತ್ನದಲ್ಲಿ ಮಾಧ್ಯಮಗಳ ಪಾತ್ರ ಪ್ರಮುಖ,
0: ಬಹಳ ದೊಡ್ಡದು.
2: ಯುವ ಜನರಲ್ಲಿ ಒಂದು ರಾಷ್ಟ್ರೀಯತೆಯನ್ನು ತುಂಬುವಲ್ಲಿ ಮಾಧ್ಯಮಗಳ ಪಾತ್ರ ಏನು ಅಂತ ಹೇಳ್ತೀರಿ?
0: ಸ್ವಾತಂತ್ರ್ಯ ಪೂರ್ವದಲ್ಲಿ ವಂದೇ ಮಾತರಂ ಪತ್ರಿಕೆ ಮೂಲಕ ಅರವಿಂದ್ ಘೋಷ್ ಮಾಡಿದ್ರು. ವಿವೇಕಾನಂದ ತಮ್ಮ ಭೂಪೇಂದ್ರ, ಅರವಿಂದ ತಮ್ಮ ಬಾರೀಂದ್ರ, ಇವರಿಬ್ಬರು ಸೇರಿ ಯುಗಾಂತರ ಅನ್ನೋ ಪತ್ರಿಕೆ ಮೂಲಕ ಅದನ್ನು ಮಾಡಿದ್ರು. ಬಿಪಿನ್ ಚಂದ್ರ ಪಾಲ್ 1902 ನ್ಯೂ ಇಂಡಿಯಾ ಅನ್ನೋ ಪತ್ರಿಕೆ ಪ್ರಾರಂಭ ಮಾಡಿ ಸಾಂಸ್ಕೃತಿಕ ಭಾರತದ ತಮ್ಮ ಕನಸನ್ನು ಪತ್ರಿಕೆ ಮೂಲಕ ಯುವಕರಿಗೆ ತಲುಪಿಸ್ತಾ ಇದ್ರು. ಬ್ರಹ್ಮ ಬಾಂಧವ ಗುಪ್ತ ಸಂಧ್ಯಾ ಅನ್ನತಕ್ಕಂಥ ಒಂದು ಸಂಜೆ ಪತ್ರಿಕೆ, ಈಗೆಲ್ಲ ಸಂಜೆ ಪತ್ರಿಕೆಗಳಿದ್ದಾವೆ, ಇದನ್ನು ಪ್ರಾರಂಭ ಮಾಡಿದ್ರು ಅವರು. ಬ್ರಹ್ಮ ಬಾಂಧವ ಗುಪ್ತ ಪಾಶ್ಚಿಮಾತ್ಯ ಚಿಂತನೆಯಲ್ಲಿ ಇರತಕ್ಕಂಥ ಮನಸ್ಸನ್ನು ದುರ್ಬಲಗೊಳಿಸ್ತಕ್ಕಂಥ ಸಾಹಿತ್ಯ ಮತ್ತು ಸಂಯಮರಹಿತವಾದ ಬದುಕು, ಭಾರತೀಯ ಚಿಂತನೆಯಲ್ಲಿರತಕ್ಕಂಥ ಮನಸ್ಸನ್ನು ಅರಳಿಸಿ ಮನುಷ್ಯನನ್ನು ಪಶುತ್ವದಿಂದ ದೈವತ್ವದೆಡೆಗೆ ಕೊಂಡೊಯ್ಯತಕ್ಕಂಥ ಸಾಮರ್ಥ್ಯ, ಇದನ್ನು ಅನಲೈಸ್ ಮಾಡಿ ಈ ನಾಡಿನ ಯುವಕರಿಗೆ ಸರಿಯಾದ ದಾರಿ ಯಾವುದನ್ನು ತೋರಿಸ್ತಕ್ಕಂಥ ಪ್ರಯತ್ನ ಮಾಡಿದರು. ಅದೇ ಕೆಲಸವನ್ನು ಪಂಜಾಬ್ನಲ್ಲಿ ಲಾಲಾ ಲಜಪತ್ ರಾಯ್ ಯಂಗ್ ಇಂಡಿಯಾದ ಮೂಲಕ ಮಾಡಿದರು. ಅದಕ್ಕಿಂತ ಪ್ರಖರವಾದ ಕೆಲಸನ ಲೋಕಮಾನ್ಯ ತಿಲಕರು ಕೇಸರಿ ಮೂಲಕ ಮಾಡಿದರು. ಇಲ್ಲಿ ಕರ್ನಾಟಕದಲ್ಲಿ ಕನ್ನಡ ಕುಲಪುರೋಹಿತ ಆಲೂರು ವೆಂಕಟರಾಯರು ಮಾಡಿದರು, ಪಂಜೆ ಮಂಗೇಶ್ ರಾಯರು ಮಾಡಿದರು, ಶಿವರಾಮ್ ಕಾರಂತರು ಮಾಡಿದರು, ತಾಯ್ನಾಡು ಕೆಲಸ ಮಾಡಿತ್ತು. ತಮಿಳುನಾಡಲ್ಲಿ ಸುಬ್ರಹ್ಮಣ್ಯ ಭಾರತಿ ಮಾಡಿದರು, ಚಿದಂಬರಂ ಪಿಳ್ಳೆ ಮಾಡಿದರು. ಪ್ರತಿಯೊಂದು ಪ್ರಾಂತದಲ್ಲಿ ಇದು ನಡೆದಿದೆ. ಭಾರತೀಯ ಪತ್ರಿಕೋದ್ಯಮದ ಮೊದಲ 3-4 ದಶಕಗಳ ಇತಿಹಾಸವನ್ನು ಒಮ್ಮೆ ಅವಲೋಕನ ಮಾಡಿದರೆ, ಕರ್ನಾಟಕದಲ್ಲಿ ಸಮಿತ್ ಕರ್ನಾಟಕ ಅಭೂತಪೂರ್ವವಾದಂಥ ಪಾತ್ರವನ್ನು ವಹಿಸಿದೆ. ಇದನ್ನೊಮ್ಮೆ ಅವಲೋಕನ ಮಾಡಿದರೆ ಇವತ್ತಿನ ಪತ್ರಿಕಾರಂಗದಲ್ಲಿ ಇರತಕ್ಕಂಥವರಿಗೆ ಒಳ್ಳೆಯ ಬೆಳಕು ಸಿಗಬಹುದು. ಸಮಾಜಕ್ಕೆ ಪ್ರಬೋಧನ ಮಾಡತಕ್ಕಂಥ ವ್ಯಕ್ತಿಗಳ ಚಾರಿತ್ರ ಶುದ್ಧ ಇರಬೇಕು, ಹೃದಯ ಸ್ವಚ್ಛ ಇರಬೇಕು. ನಾಳಿನ ಭಾರತಕ್ಕಾಗಿ ನಾನು ಈ ವ್ರತ ಹಿಡಿದಿದ್ದೇನೆ ಅಂತಕ್ಕಂಥ ನಿರ್ಣಯ ಅವ್ರ ಮನಸ್ಸಲ್ಲಿ ಇದ್ದಾಗ

0: ಇವತ್ತಿನ ಪತ್ರಿಕೆ ನೋಡಲಿಕ್ಕೆ ಅನೇಕ ಸಲ ಕೆಟ್ಟದ ಅನಿಸುತ್ತೆ, ಬ್ಲ್ಯಾಕ್ ಮೇಲ್ ಆಗುತ್ತೆ, ಮನಸ್ಸನ್ನು ಕೆರಳಿಸ್ತಕ್ಕಂತಹ ಚಿತ್ರಗಳು ವರದಿಗಳು ಬರ್ತವೆ, ಅದು ಹಾಕಿದ್ರೇ ಹೆಚ್ಚು ಸರ್ಕ್ಯುಲೇಷನ್ ಅಂತಕ್ಕಂತಹ ಚಿಂತನೆ ಅನೇಕರಿಗೆ ಬಂದುಬಿಟ್ಟಿದೆ. ಸಮಾಜನ ಅದು ಹಾಳು ಮಾಡುತ್ತೆ, ಯುವಕರನ್ನು ದಾರಿ ತಪ್ಪಿಸುತ್ತೆ. ಯುವಕರು ಸಚ್ಚಾರಿತ್ರ್ಯವಂತರಾಗಬೇಕು, ಹೊಸ ಹೊಸ ಸಾಹಸಗಳಿಗೆ ತಮ್ಮನ್ನು ತೊಡಗಿಸ್ಕೊಳ್ಬೇಕು, ಅದಕ್ಕೆ ಶಕ್ತಿ ಕೊಡತಕ್ಕಂಥ ಕೆಲಸಗಳು ಪತ್ರಿಕೋದ್ಯಮದಿಂದ ಆದರೆ ಬಹಳ ದೊಡ್ಡ ರೀಚ್ ಇದೆ ಅವರಿಗೆ, ಅವ್ರು ಖಂಡಿತ ಅದನ್ನು ಮಾಡ್ಬೋದು ಅಂತ ಅನ್ಸುತ್ತೆ.
1: ಈಗ ಪತ್ರಿಕಾ ಮಾಧ್ಯಮದಿಂದ ಟಿವಿ ಮಾಧ್ಯಮಕ್ಕೆ ಬರುವ
0: ಟಿವಿ ಮಾಧ್ಯಮದ
1: ಹೆಚ್ಚು ಪ್ರಭಾವ ಬೀರುವಂಥದ್ದು ಇಂದಿನ ಮಕ್ಕಳಲ್ಲಿ
0: ರಾಮಾಯಣದ್ದು ಮತ್ತು ಮಹಾಭಾರತದ ಟಿವಿ ಸೀರಿಯಲ್ ಬಂದಾಗ ಅದರ ಪ್ರಭಾವ ತುಂಬ ಅದ್ಭುತವಾಗಿತ್ತು. ಅದು ಬರುವಾಗ ರಾಷ್ಟ್ರದ ಎಲ್ಲ ಚಟುವಟಿಕೆಗಳು ಅಷ್ಟೊತ್ತು ಬಂದ್ ಆಗ್ತಿತ್ತು. ಅಂದರೆ ಎಷ್ಟು ಪ್ರಭಾವಿ ಮಾಧ್ಯಮ ಅದು. ಆದರೆ ದುರಂತ ಏನು ಅಂದರೆ, ನಾಲ್ಕು ಮೂರು ನಾಲ್ಕು ವರ್ಷದ ಮಗು ಟಿ ವಿ ಮುಂದೆ ಕೂತರೆ ಅದಕ್ಕೆ 20 ವರ್ಷ ತುಂಬುವಾಗ ಆ ನಡುವಿನ 15-16 ವರ್ಷದಲ್ಲಿ ಅವನು ರಾಷ್ಟ್ರ ಮತ್ತು ಜಗತ್ತಿಗೆ ಅನುಕೂಲಕರನಾಗಿ ಬೆಳೆಯಬೇಕಾದ ಸಂದರ್ಭದಲ್ಲಿ ಈ ಮಾಧ್ಯಮದಿಂದ 50,000ಕ್ಕೂ ಹೆಚ್ಚು ಕೊಲೆ ಮತ್ತು ಅತ್ಯಾಚಾರಗಳನ್ನು ನೋಡ್ತಾನೆ, ಸ್ಪಂದನವನ್ನೇ ಕಳ್ಕೋತಾನೆ. ಯಾರಿಗೋ ಒಬ್ಬನಿಗೆ ಅಲ್ಲಿ ತೊಂದರೆ ಆಗಿದರೆ ಸ್ಪಂದಿಸಬೇಕು ಅಂತಲೇ ಅನಿಸಲ್ಲ, ಹೃದಯವೇ ಬರಡಾಗತ್ತೆ, ಚಾರಿತ್ರ್ಯ ದುರ್ಬಲವಾಗತ್ತೆ, ಮನುಷ್ಯ ಬರಬರನಾಗ್ತಾನೆ. ಆ ಮಾಧ್ಯಮವನ್ನು ಪ್ರತಿಯೊಂದು ನಮ್ಮಲ್ಲಿ ಏನಿದೆ ಅಂದರೆ, ಸಾ ಕಲಾ ಯಾ ವಿಮುಕ್ತಯೇ, ಕಲೆ ಯಾವುದು ವಿಲಾಸಕ್ಕಲ್ಲ ವಿಕಾಸಕ್ಕೆ ಅಂತ ಒಂದು ಶ್ಲೋಗನ್ ಇದೆ. ಯಾವ ವ್ಯವಹಾರದಿಂದ ಮನುಷ್ಯ ಮುಕ್ತನಾಗ್ತಾನೆ, ದೈವತ್ವ ಪ್ರಾಪ್ತಿ ಆಗತ್ತೆ, ಅದು ಕಲೆ ಅಂತ ಹೇಳಿದರು. ವಿದ್ಯೆಗೂ ಅಷ್ಟೇ, ಸ ವಿದ್ಯಾ ಯಾ ವಿಮುಕ್ತಯೇ, ಯಾವುದು ಅಂತಿಮ ಸತ್ಯವನ್ನು ನಮಗೆ ತೋರಿಸುತ್ತೋ ಅದು ವಿದ್ಯೆ. ಭಾರತದ ಬದುಕಿನ ಪ್ರತಿಯೊಂದು ಕ್ಷೇತ್ರದಲ್ಲೂ ಅಂತಿಮ ಗುರಿ ಏನೋ ಆ ಸತ್ಯದ ಅನುಭವ. ಈ ಮಾಧ್ಯಮವು ಕಲಾ ಪ್ರಕಾರವೇ, ಅಲ್ಲಿ ಕೂಡ ಆ ರೀತಿ ಚಿಂತನೆ ಇಟ್ಟುಕೊಂಡು ಚಟುವಟಿಕೆಗಳನ್ನು ಮಾಡಿದರೆ ಮೃಗೀಯ ಭಾವನೆಗಳ ಪೋಷಣೆಯ ಬದಲು ಮಾನವೀಯ ಚಿಂತನೆಗಳ ಆಗರವಾಗಿ ಅದು ಹೊರಹೊಮ್ಮಲಿಕ್ಕೆ ಸಾಧ್ಯ. ಬಹಳ ದೊಡ್ಡ ಪಾತ್ರ ಇದೆ, ಹಂಡ್ರೆಡ್ಸ್ ಆಫ್ ಚಾನೆಲ್ಸ್ ಬರ್ತಿದ್ದಾವೆ, ಹೊಸ ಹೊಸ ಚಾನೆಲ್ಗಳು ಬರ್ತಿದ್ದಾವೆ. ನಾಳಿನ ಪೀಳಿಗೆ ಏನಾಗಬೇಕು ಅಂತ ಯೋಚನೆ ಮಾಡಿ ಅದರ ಪ್ರಮುಖರುಗಳೆಲ್ಲ ಒಟ್ಟಿಗೆ ಕೂತು ಯೋಚನೆ ಮಾಡಬೇಕು ಅಂತ ಹಂಗನ್ಸುತ್ತೆ. ಆ ಸಾಹಸ ಸಿಂಹ ಅಂತ ಡಾಕ್ಟರ್ ವಿಷ್ಣುವರ್ಧನ್ ಮೊನ್ನೆ ಡಾಕ್ಟ್ರೇಟ್ ಸಿಕ್ಕಿದೆ, ಅವ್ರನ್ನ ಅಭಿನಂದಿಸೋಣ ಈ ಸಂದರ್ಭದಲ್ಲಿ. ಅವರ ಚಿತ್ರದ 100ನೇ ದಿವಸದ ಕಾರ್ಯಕ್ರಮಕ್ಕೆ ನನ್ನನ್ನು ಅವ್ರು ಕರೆದಿದ್ದರು, ಹೋಗಿದ್ದೆ. ಅಲ್ಲಿ ನಾನು ಇದೇ ಮಾತನ್ನು ಹೇಳಿದೆ, ಸಿನಿಮಾ ಒಂದು ಸಮರ್ಥ ಮಾಧ್ಯಮ, ಆ ಮಾಧ್ಯಮದಿಂದ ಈ ಸಮಾಜಕ್ಕೆ ಶಕ್ತಿ ಸಿಗಬೇಕು, ಇವತ್ತು ಅದಾಗ್ತಾ ಇಲ್ಲ. ಅಲ್ಲಿ ಸಾದರಪಡಿಸ್ತಕ್ಕಂಥ ನೃತ್ಯಗಳು, ಕ್ರೈಮ್ಗಳು, ನಿಜ ಕೊನೆಯಲ್ಲಿ ಒಳ್ಳೆ ಶಕ್ತಿ ವಿಜೃಂಭಿಸುತ್ತೆ, ಆದರೆ ಆ ಪ್ರಾರಂಭದಲ್ಲಿ ಕೊನೆಯ ತನಕ ನೀವು ತೋರಿಸ್ತಕ್ಕಂಥ ಚಿತ್ರಗಳಿದಾವಲ್ಲ, ಅದು ಮನುಷ್ಯನನ್ನು ಕೆಳಗಿಳಿಸುತ್ತೆ. ಅದಕ್ಕೋಸ್ಕರ ಚಲನಚಿತ್ರ ಕ್ಷೇತ್ರದ ತುಂಬ ಮಂದಿ ಸೇರಿರಬೇಕಾದರೆ ನಿಮ್ಮಲ್ಲಿ ನನ್ನ ಪ್ರಾರ್ಥನೆ, ಈ ಸಮಾಜವನ್ನು ಕಟ್ಟತಕ್ಕಂಥ ಥೀಮ್ ತೆಗೆದುಕೊಂಡು ಚಿತ್ರಗಳನ್ನು ಮಾಡಿ ಅಂತ ನಾನು ಅವರನ್ನು ರಿಕ್ವೆಸ್ಟ್ ಮಾಡಿದೆ. ಆಮೇಲೆ ಡಾಕ್ಟರ್ ವಿಷ್ಣುವರ್ಧನ್ ಹೇಳಿದರು, ವೀರಪ್ಪ ನಾಯಕ ಆನಂತರ ಬಂದಿರತಕ್ಕಂಥ 3-4 ಚಿತ್ರಗಳಲ್ಲಿ ನಾನು ಅಶ್ಲೀಲತೆಯನ್ನು ದೂರ ಮಾಡಿದ್ದೀನಿ, ಒಳ್ಳೆ ಥೀಮ್ ತೆಗೆದುಕೊಂಡು ಮಾಡ್ತಾ ಇದ್ದೀನಿ ಅಂತ ಹೇಳಿದರು. ಅದೊಂದು ಬಲವಾದ ಮಾಧ್ಯಮ. ಒಟ್ಟಿನಲ್ಲಿ ಈ ಸಮಾಜದ ಹೃದಯ ದುರ್ಬಲವಾಗದಿದ್ದಂತೆ ಪ್ರತಿ ಕ್ಷೇತ್ರದವರು ಮುತುವರ್ಜಿ ವಹಿಸಬೇಕು. ಹೆಚ್ಚು ಜನರ ಹತ್ತಿರ ತಲುಪೋ ಸಾಮರ್ಥ್ಯ ಇರತಕ್ಕಂಥ ಮಾಧ್ಯಮದವರು ಹೆಚ್ಚು ಪ್ರಾಶಸ್ತ್ಯ ಕೊಡಬೇಕು ಅಂತ ನನಗೆ ಅನಿಸುತ್ತೆ.
2: ಪ್ರಿಯ ಶ್ರೋತೃಗಳೇ, ಚಿತ್ತ ಚಿತ್ತರ ಕಾರ್ಯಕ್ರಮದಲ್ಲಿ ಇದುವರೆಗೆ ಶ್ರೀ ವಿದ್ಯಾನಂದ ಶೆಣೈ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಮಾತುಕತೆಯಲ್ಲಿ ಪಾಲ್ಗೊಂಡವರು ಶ್ರೀ ಸದಾನಂದ ಹೊಳ್ಳ ಹಾಗೂ ಶ್ರೀಮತಿ ಶಾರದಾ ನಂಜಪ್ಪ. ಇದು ಇಂದಿನ ಚಿತ್ತ ಚಿತ್ತಾರ.

ಇದುವರೆಗೆ ಅಮರಧ್ವನಿ ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ ಪ್ರಸಾರವಾಯಿತು. ಗಮನಿಸಿ, ಈ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಮಡಿಕೇರಿಯಲ್ಲೂ ಆಲಿಸಬಹುದು. ಸಮಯ 1:55:28. ಈಗ ಒಂದು ಚಿತ್ರಗೀತೆಯನ್ನು ಕೇಳೋಣ. ವಿಜಯ್ ಪ್ರಕಾಶ್ ಹಾಗೂ ಹೇಮಂತ್ ಅವರು ಹಾಡಿರುವ ರಾಬರ್ ಚಿತ್ರದ ಗೀತೆ

ಇದುವರೆಗೆ ಚಿತ್ರಗೀತೆಯನ್ನ ಆಲಿಸಿದಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 2 ಗಂಟೆ ಆಗಲಿದೆ. ಇನ್ನು ಕ್ರಮವಾಗಿ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ವಾರ್ತಾ ಸಂಚಿಕೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು: ಕಾವೇರಿ ಜಲ ವಿವಾದ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸರ್ವಪಕ್ಷ ಸಭೆ. ಕನ್ನಡಿಗರ ಹಿತ ಕಾಯಲು ಬದ್ಧ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಕರ್ನಾಟಕದ ಹಿತಾಸಕ್ತಿ ರಕ್ಷಣೆ ನಿಟ್ಟಿನಲ್ಲಿ ನಿರ್ಧಾರ ತೆಗೆದುಕೊಳ್ಳುವಂತೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ಗೆ ಬಿವೈ ವಿಜಯೇಂದ್ರ ಮನವಿ. ನೀರು ವ್ಯರ್ಥವಾಗದಂತೆ ಕಾಲುವೆಗಳ ತ್ವರಿತ ನಿರ್ವಹಣೆಗೆ ಅಧಿಕಾರಿಗಳಿಗೆ ಸಚಿವ ಸತೀಶ್ ಜಾರಕಿಹೊಳಿ ನಿರ್ದೇಶನ. ಪೊಲೀಸ್ ಪೇದೆ ಹುದ್ದೆಗಳ ನೇಮಕಾತಿಗಾಗಿ ರಾಜ್ಯಾದ್ಯಂತ ಇಂದು ಲಿಖಿತ ಪರೀಕ್ಷೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಇಂದು ಕಾವೇರಿ ನದಿ ನೀರಿನ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ವಪಕ್ಷ ಸಭೆ ನಡೆಯಿತು. ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ, ಬಿಎಸ್ ಯಡಿಯೂರಪ್ಪ, ಎಚ್ಡಿ ಕುಮಾರಸ್ವಾಮಿ, ಸದಾನಂದಗೌಡ, ಬಸವರಾಜ ಬೊಮ್ಮಾಯಿ, ಕೇಂದ್ರ ಸಚಿವರಾದ ವಿ ಸೋಮಣ್ಣ, ಶೋಭಾ ಕರಂದ್ಲಾಜೆ, ಉಪಮುಖ್ಯಮಂತ್ರಿ ಡಾ

0: ಡಾ ಜಿ ಪರಮೇಶ್ವರ್, ಸಚಿವರಾದ ರಾಮಲಿಂಗಾರೆಡ್ಡಿ, ಕೃಷ್ಣ ಬೈರೇಗೌಡ, ಎಂಬಿ ಪಾಟೀಲ್, ಕೆಜೆ ಜಾರ್ಜ್, ಸಂಸದ ಗೋವಿಂದ ಕಾರಜೋಳ, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ, ಛಲವಾದಿ ನಾರಾಯಣಸ್ವಾಮಿ, ನಿವೃತ್ತ ನ್ಯಾಯಾಧೀಶ ನಾಗಮೋಹನ್ ದಾಸ್, ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಸೇರಿದಂತೆ ಹಿರಿಯ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಜಲ, ನಾಡು, ನುಡಿ ವಿಚಾರ ಬಂದಾಗ ಎಲ್ಲರೂ ಪಕ್ಷಭೇದ ಮರೆತು ಒಗ್ಗಟ್ಟಿನಿಂದ ನಿಲ್ಲಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಕಾವೇರಿ ಜಲವಿವಾದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಇಂದು ನಡೆದ ಸರ್ವಪಕ್ಷ ಸಭೆ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಕಾವೇರಿ ವಿಚಾರವಾಗಿ ರಾಜ್ಯಕ್ಕೆ ತಲೆದೋರಿರುವ ಸಮಸ್ಯೆಯನ್ನು ಎದುರಿಸುವ ನಿಟ್ಟನಲ್ಲಿ ಇಂದು ಚರ್ಚಿಸಿ ಸಮಾಲೋಚನೆ ನಡೆಸಲಾಯಿತು ಎಂದು ತಿಳಿಸಿದ್ದಾರೆ. ಜನರಿಗೆ ಯಾವುದೇ ರೀತಿಯಲ್ಲಿ ತೊಂದರೆಯಾಗದಂತೆ ಎಲ್ಲ ಕಾನೂನಾತ್ಮಕ ಅವಕಾಶಗಳನ್ನು ಬಳಕೆ ಮಾಡಿಕೊಂಡು ಕನ್ನಡಿಗರ ಹಿತ ಕಾಯಲು ಬದ್ಧರಿದ್ದೇವೆ ಎಂದು ಡಾ ಜಿ ಪರಮೇಶ್ವರ್ ಭರವಸೆ ನೀಡಿದ್ದಾರೆ. ಕಾವೇರಿ ನದಿ ನೀರಿನ ವಿಚಾರದಲ್ಲಿ ಕರ್ನಾಟಕದ ಜನರ ಹಿತ ಕಾಪಾಡುವಂತಹ ನಿರ್ಧಾರ ತೆಗೆದುಕೊಳ್ಳುವಂತೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪತ್ರ ಬರೆದಿದ್ದಾರೆ. ತಮಿಳುನಾಡಿಗೆ ಗೌರವ ನೀಡುತ್ತಾ ಕರ್ನಾಟಕದ ಹಿತಾಸಕ್ತಿ ರಕ್ಷಿಸುವ ಮೂಲಕ ಉಭಯ ರಾಜ್ಯಗಳ ಐತಿಹಾಸಿಕ ಬಾಂಧವ್ಯಕ್ಕೆ ನೆರವಾಗುವ ನಿಟ್ಟನಲ್ಲಿ ಜೋಸೆಫ್ ವಿಜಯ್ ನಿಲುವು ತೆಗೆದುಕೊಳ್ಳುವ ವಿಶ್ವಾಸವಿದೆ ಎಂದಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಭೇಟಿ ವೇಳೆಯಲ್ಲಿ ಕರ್ನಾಟಕದ ರೈತರು ಹಾಗೂ ನಾಗರಿಕರ ಹಿತರಕ್ಷಣೆಗೆ ಗಮನ ಹರಿಸಬೇಕಾಗಿದೆ ಎಂದು ಅವರು ಒತ್ತಾಯಿಸಿದರು. ಕಾವೇರಿ ಮಹಾನಗರ ಬೆಂಗಳೂರು ಮತ್ತು ಅಚ್ಚುಕಟ್ಟು ಪ್ರದೇಶದ ಅನೇಕ ಪಟ್ಟಣಗಳ ಕೋಟ್ಯಂತರ ಜನರ ಜೀವನಾಡಿಯಾಗಿದೆ. ಕರ್ನಾಟಕದಲ್ಲಿ ವಾಸಿಸುತ್ತಿರುವ ಕನ್ನಡಿಗರು ಮತ್ತು ತಮಿಳರು ಕುಡಿಯುವ ನೀರಿಗಾಗಿ ಕಾವೇರಿಯನ್ನೇ ಅವಲಂಬಿಸಿದ್ದಾರೆ ಎಂದರು. ಬರದ ಸಂದರ್ಭದಲ್ಲಿ ರೈತರು ನಾಗರಿಕರು ನೀರಿಗಾಗಿ ಸಂಕಷ್ಟಪಡುತ್ತಿದ್ದು ಇಂತಹ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರ ಕೈಗೊಳ್ಳಬೇಕಾಗಿದೆ. ಮೇಕೆದಾಟು ಯೋಜನೆಗೂ ಸಹಕಾರ ನೀಡಬೇಕಾಗಿದೆ ಎಂದು ಅವರು ಮನವಿ ಮಾಡಿದರು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಇಂದು ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆಯಿತು. ಬಿಜೆಪಿ ರಾಜ್ಯ ಕಾರ್ಯಾಲಯದಲ್ಲಿ ನಡೆದ ಸಭೆಯಲ್ಲಿ ರಾಜ್ಯ ಉಸ್ತುವಾರಿ ಮತ್ತು ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ರಾಧಾ ಮೋಹನ್ ದಾಸ್ ಅಗರ್ವಾಲ್, ಬಿಜೆಪಿ ಕೇಂದ್ರೀಯ ಸಂಸದೀಯ ಮಂಡಳಿ ಸದಸ್ಯ ಬಿಎಸ್ ಯಡಿಯೂರಪ್ಪ, ಸಂಸದ ಬಸವರಾಜ ಬೊಮ್ಮಾಯಿ, ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದಗೌಡ, ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ, ಛಲವಾದಿ ನಾರಾಯಣಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು. ಸಂತ ಶಿರೋಮಣಿ ಗುರು ಶ್ರೀ ರವಿದಾಸರ 650ನೇ ವರ್ಷದ ಜಯಂತಿ ಅಂಗವಾಗಿ ದೇಶಾದ್ಯಂತ ಶ್ರೀ ಗುರು ರವಿದಾಸ್ ಮಹಾರಾಜ್ ಅವರ ಕಳಶ ವಂದನೆ ಅಭಿಯಾನ ಹಾಗೂ ಯಾತ್ರೆ ವಿಜೃಂಭಣೆಯಿಂದ ನಡೆಯುತ್ತಿದೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಎಲ್ಲ ರಾಜ್ಯಗಳಿಗೆ ಪವಿತ್ರ ಕಳಶವನ್ನು ಕಳುಹಿಸಿದ್ದು, ಬೆಂಗಳೂರಿನ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಳಶವನ್ನು ಸ್ವೀಕರಿಸಿದರು. ಬಳಿಕ ಅವರು ಮಾತನಾಡಿ, ಸಮಾಜ ನಿರ್ಮಾಣ ಮಾಡಬೇಕು ಎಂಬ ಸಂದೇಶವನ್ನು ರಾಜ್ಯದ ಮೂಲೆ ಮೂಲೆಗೆ ಹರಡಲಿದ್ದಾರೆ. ಈ ಸಂಬಂಧ ಜಾಗೃತಿ ಮೂಡಿಸಲು ಎಲ್ಲಾ ಕಾರ್ಯಗಳನ್ನು ಪಕ್ಷದ ಕಾರ್ಯಕರ್ತರು ಮಾಡಲಿದ್ದಾರೆ ಎಂದರು. ರಾಜ್ಯ ಉಸ್ತುವಾರಿ ಡಾ ರಾಧಾ ಮೋಹನ್ ದಾಸ್ ಸಿಂಗ್, ಸಹ ಉಸ್ತುವಾರಿ ಪಿ ಸುಧಾಕರ್ ರೆಡ್ಡಿ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಂಡ್ಯ ಕೊಡಗಿನಲ್ಲಿ ಭಾರೀ ಮಳೆಯಾಗುತ್ತಿರುವ ಪರಿಣಾಮ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯದ ಒಳಹರಿವಿನಲ್ಲಿ ವ್ಯಾಪಕ ಹೆಚ್ಚಳ ಕಂಡಿದೆ. ಒಟ್ಟು 124.80 ಅಡಿ ನೀರಿನ ಸಂಗ್ರಹ ಸಾಮರ್ಥ್ಯದ ಕೆಆರ್ಎಸ್ ಜಲಾಶಯದಲ್ಲಿನ ಇಂದಿನ ನೀರಿನ ಮಟ್ಟ 96.90 ಅಡಿ ಇದೆ. ಕೊಡಗು ಮತ್ತು ಕಬಿನಿ ಜಲಾಶಯದಿಂದ ಹೆಚ್ಚಿನ ನೀರು ಹರಿದು ಬರುತ್ತಿರುವುದರಿಂದ ಅಣೆಕಟ್ಟಿನ ನೀರಿನ ಒಳಹರಿವು 20,477 ಕ್ಯೂಸೆಕ್ಸ್ ಇದೆ. ನೀರಿನ ಹೊರಹರಿವು 1,766 ಕ್ಯೂಸೆಕ್ಸ್ ಇದೆ. ರೈತರ ಹಿತದೃಷ್ಟಿಯಿಂದ ಕಾಲುವೆಯ ದುರಸ್ತಿ ಹಾಗೂ ನಿರ್ವಹಣಾ ಕಾರ್ಯಗಳನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಿ ಯಾವುದೇ ರೀತಿಯ ನೀರು ವ್ಯರ್ಥವಾಗದಂತೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಲೋಕೋಪಯೋಗಿ ಇಲಾಖೆಯ ಸಚಿವ ಸತೀಶ್ ಜಾರಕಿಹೊಳಿ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿರಣ್ಯಕೇಶಿ ನದಿಯಿಂದ ಜಿಆರ್ಬಿಸಿ ಕಾಲುವೆಗೆ ನೀರು ಎತ್ತುವ ಯೋಜನೆಯ ಪಂಪ್ ಹೌಸ್

0: ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ಬಳಿಕ ಮಾತನಾಡಿದ ಸಚಿವರು, ನೀರು ಪೋಲಾಗದಂತೆ ನೋಡಿಕೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಿದರು. ಬಳಿಕ ಘೋಡಗೇರಿ, ಮೇಲ್ಮಟ್ಟಿ, ಗೋಡಚಿನಮಲ್ಕಿ ಸೇರಿದಂತೆ ಜಿಆರ್ಬಿಸಿ ಕಾಲುವೆಯ ವಿವಿಧ ಭಾಗಗಳಿಗೆ ಭೇಟಿ ನೀಡಿ ಕಾಲುವೆಯ ದುರಸ್ತಿ ಕಾಮಗಾರಿಗಳು, ನೀರಿನ ಸೋರಿಕೆ ಉಂಟಾಗಿರುವ ಸ್ಥಳಗಳು ಹಾಗೂ ನೀರು ಸರಾಗವಾಗಿ ಹರಿಯುವ ವ್ಯವಸ್ಥೆಯನ್ನು ಪರಿಶೀಲಿಸಿದರು. ರಾಜ್ಯಾದ್ಯಂತ ಇಂದು ನಾಗರಿಕ ಪೊಲೀಸ್ ಪೇದೆ ಹುದ್ದೆಗಳ ನೇಮಕಾತಿಗಾಗಿ ಲಿಖಿತ ಪರೀಕ್ಷೆ ನಡೆಯುತ್ತಿದೆ. ಸುಗಮ ಪರೀಕ್ಷೆಗಾಗಿ ಬಿಗಿ ಬಂದೋಬಸ್ತ್ ಕಲ್ಪಿಸಲಾಗಿದೆ. ಬೆಳಗಾವಿ ಜಿಲ್ಲೆಯ 61 ಕೇಂದ್ರಗಳಲ್ಲಿ ಸುಮಾರು 25,000 ಅಧಿಕ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಪರೀಕ್ಷೆ ಬರೆಯುತ್ತಿದ್ದಾರೆ. ಪರೀಕ್ಷಾ ಕೇಂದ್ರಗಳಿಗೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳ ತಂಡ ಖುದ್ದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 7 ಪರೀಕ್ಷಾ ಕೇಂದ್ರಗಳಲ್ಲಿ 3,463 ಅಭ್ಯರ್ಥಿಗಳು ಪರೀಕ್ಷೆ ಬರೆಯುತ್ತಿದ್ದು, ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಭದ್ರತಾ ವ್ಯವಸ್ಥೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ. ದಾವಣಗೆರೆ ನಗರದ ಒಟ್ಟು 19 ಪರೀಕ್ಷಾ ಕೇಂದ್ರಗಳಲ್ಲಿ ಆಯೋಜಿಸಲಾದ ಈ ಪರೀಕ್ಷೆಗೆ ಅಭ್ಯರ್ಥಿಗಳಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಪರೀಕ್ಷೆಗಾಗಿ 11,031 ಅಭ್ಯರ್ಥಿಗಳು ಹೆಸರು ನೋಂದಾಯಿಸಿದ್ದರು. ಈ ಪೈಕಿ 559 ಅಭ್ಯರ್ಥಿಗಳು ಗೈರಾಗಿದ್ದಾರೆ ಎಂದು ವರದಿಯಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ 9 ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯುತ್ತಿದ್ದು, ಒಟ್ಟು 4,526 ಅಭ್ಯರ್ಥಿಗಳು ಪರೀಕ್ಷೆ ಬರೆಯಲು ನೋಂದಾಯಿಸಿಕೊಂಡಿದ್ದಾರೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ರಾಷ್ಟೀಯ ಕೃಷಿ ವಿಕಾಸ ಯೋಜನೆಯಡಿ ಪರಿಶಿಷ್ಟ ಪಂಗಡದ ರೈತರಿಗೆ ಲಾಭದಾಯಕ ಸುಸ್ಥಿರ ಸಮಗ್ರ ಕೃಷಿ ಪದ್ಧತಿ ಕುರಿತು 3 ದಿನಗಳ ಉಚಿತ ವಸತಿಯುಕ್ತ ತರಬೇತಿಯನ್ನು ಇದೇ 5ರಿಂದ 2 ದಿನ ಆಯೋಜಿಸಲಾಗಿದೆ. ತರಬೇತಿ ವೇಳೆ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕ ಆರ್ ರಜನಿಕಾಂತ್ ಸುಸ್ಥಿರ ಇಳುವರಿ ಹಾಗೂ ಪರ್ಯಾಯ ಬೆಳೆಗಳ ಕುರಿತು ಮಾಹಿತಿ ನೀಡಲಿದ್ದಾರೆ. ಹಿರಿಯ ಪಶು ವೈದ್ಯಾಧಿಕಾರಿ ಡಾ ನಾಗರಾಜ್ ವೈಜ್ಞಾನಿಕ ಹೈನುಗಾರಿಕೆ, ಕುರಿ ಮತ್ತು ಮೇಕೆ ಸಾಕಾಣಿಕೆ ಬಗ್ಗೆ ಹಾಗೂ ಪ್ರಗತಿಪರ ಕೃಷಿಕ ಇಂದೂಧರ ಅವರು ಸಾವಯವ ಮತ್ತು ನೈಸರ್ಗಿಕ ಕೃಷಿ ಪದ್ಧತಿಗಳ ಕುರಿತು ಮಾರ್ಗದರ್ಶನ ನೀಡಲಿದ್ದಾರೆ. ಆಸಕ್ತ ಪರಿಶಿಷ್ಟ ಪಂಗಡದ 43 ರೈತರು ತಮ್ಮ ಹೆಸರನ್ನು ನಾಳೆಯೊಳಗೆ ನೋಂದಾಯಿಸಿಕೊಳ್ಳಬೇಕಾಗಿದೆ. ನೋಂದಣಿಗಾಗಿ 8277931058 ಮೊಬೈಲ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು ಎಂದು ಪ್ರಕಟಣೆ ತಿಳಿಸಿದೆ. ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಹಿರಿಯ ನಾಗರಿಕರು ಹಾಗೂ ಸಂಸ್ಥೆಗಳಿಗೆ ನೀಡಲಾಗುವ ರಾಜ್ಯ ಮಟ್ಟದ ಪ್ರಶಸ್ತಿಗೆ ಅರ್ಜಿ ಆಹ್ವಾನಿಸಲಾಗಿದೆ ಎಂದು ದಾವಣಗೆರೆ ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಹಾಯಕ ನಿರ್ದೇಶಕಿ ರಶ್ಮಿ ತಿಳಿಸಿದ್ದಾರೆ. ಶಿಕ್ಷಣ, ಸಾಹಿತ್ಯ, ಕಲೆ, ಕಾನೂನು, ಕ್ರೀಡೆ, ಪ್ರತಿಭೆ ಹಾಗೂ ಸಮಾಜ ಸೇವೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಹಿರಿಯ ನಾಗರಿಕರಿಗೆ 6 ವೈಯಕ್ತಿಕ ಪ್ರಶಸ್ತಿ ಹಾಗೂ ಹಿರಿಯ ನಾಗರಿಕರ ಕ್ಷೇತ್ರದಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ 1 ಸಂಸ್ಥೆ ಸೇರಿದಂತೆ ಒಟ್ಟು 7 ಪ್ರಶಸ್ತಿಗಳನ್ನು ನೀಡಲಾಗುವುದು. ಅರ್ಹ ಹಿರಿಯ ನಾಗರಿಕರು ಮತ್ತು ಸಂಸ್ಥೆಗಳು ನಮೂನೆ 1 ಮತ್ತು 2ರಲ್ಲಿ ದ್ವಿಪ್ರತಿಯಲ್ಲಿ ಅರ್ಜಿ ಸಲ್ಲಿಸಬೇಕು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾವೇರಿ ಜಲ ವಿವಾದ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸರ್ವಪಕ್ಷ ಸಭೆ. ಕನ್ನಡಿಗರ ಹಿತ ಕಾಯಲು ಬದ್ಧ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಕರ್ನಾಟಕದ ಹಿತಾಸಕ್ತಿ ರಕ್ಷಣೆ ನಿಟ್ಟಿನಲ್ಲಿ ನಿರ್ಧಾರ ತೆಗೆದುಕೊಳ್ಳುವಂತೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ಗೆ ವಿವೈ ವಿಜಯೇಂದ್ರ ಮನವಿ. ನೀರು ವ್ಯರ್ಥವಾಗದಂತೆ ಕಾಲುವೆಗಳ ತ್ವರಿತ ನಿರ್ವಹಣೆಗೆ ಅಧಿಕಾರಿಗಳಿಗೆ ಸಚಿವ ಸತೀಶ್ ಜಾರಕಿಹೊಳಿ ನಿರ್ದೇಶನ. ಪೊಲೀಸ್ ಪೇದೆ ಹುದ್ದೆಗಳ ನೇಮಕಾತಿಗಾಗಿ ರಾಜ್ಯಾದ್ಯಂತ ಇಂದು ಲಿಖಿತ ಪರೀಕ್ಷೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಮೈಸೂರು ಸ್ಯಾಂಡಲ್.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರು ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು. ಮೈಸೂರು ಸ್ಯಾಂಡಲ್ ಸೋಪ್.
3: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
4: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಈಗ ರಸಮಂಜರಿ. ಇಂದಿನ ರಸಮಂಜರಿಯಲ್ಲಿ ಕನ್ನಡ ಮತ್ತು ಸಂಸ್ಕೃತ ಭಾಷೆಯ ನಡುವಿನ ಸಾಮ್ಯತೆ ಕುರಿತು ಮಾತನಾಡುತ್ತೇವೆ.

0: ಜಿಲ್ಲಾಧಿಕಾರಿ ಡಾ ತಿಲಕ್ ಎಂ ರಾವ್.
1: ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳ ಸಾಮ್ಯತೆಯ ಚರ್ಚೆ ಬಂದಾಗ ಈ ಎರಡು ಭಾಷೆಗಳ ನಡುವೆ ಅನೇಕ ರೀತಿಯ ಸಾಮ್ಯತೆಯನ್ನು ನಾವು ಕಾಣುತ್ತೇವೆ. ಉದಾಹರಣೆಗಳನ್ನು ನಾವು ಕೆಲವು ನೋಡೋಣ. ಉದಾಹರಣೆಗೆ ಸಂಸ್ಕೃತದಲ್ಲಿ ಇರುವಂತಹ ಅನೇಕ ಪದಗಳನ್ನು ಕನ್ನಡದಲ್ಲಿ ಕೂಡ ಬಳಸುವುದನ್ನು ನೋಡ್ತೇವೆ. ಕೆಲವೊಮ್ಮೆ ಕೆಲವು ಬದಲಾವಣೆಯೊಂದಿಗೆ ಸಂಸ್ಕೃತದ ಪದಗಳನ್ನು ಕನ್ನಡದಲ್ಲಿ ಬಳಸುವುದನ್ನು ನಾವು ಕಾಣ್ತೇವೆ. ಉದಾಹರಣೆಗೆ ಮುಖ ಎನ್ನುವ ಪದ ಕನ್ನಡದಲ್ಲಿ ಮೊಗ ಎಂದಾಗ್ತದೆ. ಅದೇ ರೀತಿ ಚಂದ್ರ ಎನ್ನುವ ಪದ ಚಂದಿರ ಎಂದಾಗ್ತದೆ. ಚಂದಿರ ನೇತಕ್ಕೆ ಓಡುವ ನಮ್ಮ ಎನ್ನುವ ಹಾಡು ಎಲ್ಲರೂ ಕೇಳಿರಬಹುದು. ಅದೇ ರೀತಿ ಸ್ಥಾನ ತಾಣವಾಗಿ ಬದಲಾಗ್ತದೆ, ವನ ಬನವಾಗಿ ಬದಲಾಗ್ತದೆ. ಈ ರೀತಿ ಸಂಸ್ಕೃತ ಮೂಲದಿಂದ ಬಂದು ಕೆಲವು ಬದಲಾವಣೆಗಳೊಂದಿಗೆ ಕನ್ನಡದಲ್ಲಿ ಬಳಸುವ ಪದಗಳನ್ನು ತದ್ಭವಗಳು ಅಂತ ಕರೀತೇವೆ. ಅದರಿಂದ ಬಂದಿದ್ದು ಅಂತ ಅರ್ಥ. ಇದು ಪದಗಳ ಸಾಮ್ಯತೆ. ಇದಲ್ಲದೆ ವಾಕ್ಯರಚನೆಯಲ್ಲಿಯೂ ಕೂಡ ಅನೇಕ ಸಾಮ್ಯತೆಗಳನ್ನು ನಾವು ಕಾಣಬಹುದು. ಉದಾಹರಣೆಗೆ ಮುಂಗಾರು ಮಳೆ ಚಿತ್ರದ ಒಂದು ಸಾಹಿತ್ಯ ಈ ರೀತಿ ಇದೆ. ಸರಿಯಾಗಿ ನೆನಪಿದೆ ನನಗೆ, ಇದಕ್ಕೆಲ್ಲ ಕಾರಣ ಕಿರುನಗೆ. ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದರೆ ಇಲ್ಲಿ ಪದಗಳ ಕ್ರಮ ಹೇಗಿದೆ? ಆಂಗ್ಲ ಭಾಷೆಯಲ್ಲಿ ಇರುವಂತೆ ಸಬ್ಜೆಕ್ಟ್ ಪ್ರಿಡಿಕೇಟ್ ಕ್ರಮದಲ್ಲಿ ಇಲ್ಲಿ ಪದಗಳು ಇಲ್ಲ. ಈ ವಾಕ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಅಂತಾದರೆ ಕರ್ತೃ ಕರ್ಮ ಕ್ರಿಯೆಯ ರೂಪದಲ್ಲಿ ಈ ಪದಗಳನ್ನು ಜೋಡಿಸಿಕೊಳ್ಳಬೇಕಾಗ್ತದೆ. ಆಗ ಮಾತ್ರ ಅರ್ಥವತ್ತಾಗಿ ತೋರ್ತದೆ ಈ ವಾಕ್ಯ. ಈ ರೀತಿ ಇಲ್ಲೇನು ಮಾಡ್ತೇವೆ, ಹೇಗೆ ಅನ್ವಯ ಮಾಡಿಕೊಳ್ತೇವೆ? ನನಗೆ ಇದಕ್ಕೆಲ್ಲ ಕಾರಣ ಕಿರುನಗೆ ಎಂದು ಸರಿಯಾಗಿ ನೆನಪಿದೆ. ಈ ರೀತಿ ಜೋಡಿಸಿಕೊಂಡಾಗ ಇದು ಒಂದು ಅರ್ಥವತ್ತಾದ ವಾಕ್ಯವಾಗಿ ತೋರ್ತದೆ. ಇಲ್ಲಿ ಏನು ಮಾಡ್ತಾ ಇದ್ದೇವೆ, ಕ್ರಿಯೆಯೊಂದಿಗೆ ವಿವಿಧ ಪದಗಳು ಹೊಂದಿರುವ ಸಂಬಂಧವನ್ನು ಗಮನಿಸಿ ಒಂದು ಕ್ರಮದಲ್ಲಿ ಪದಗಳನ್ನು ಜೋಡಿಸ್ತಾ ಇದ್ದೇವೆ. ಇದಕ್ಕೆ ಸಂಸ್ಕೃತದಲ್ಲಿ ಅನ್ವಯ ಅಂತ ಹೆಸರು. ಉದಾಹರಣೆಗೆ ಇನ್ನೊಂದು ಉದಾಹರಣೆ ಹೇಳುವುದಾದರೆ, ಹೋಗುತ್ತಾನೆ ಅವನು ಕಾಡಿಗೆ ಎಂಬುದನ್ನು ಅವನು ಕಾಡಿಗೆ ಹೋಗುತ್ತಾನೆ ಎಂದು ಜೋಡಿಸಿಕೊಳ್ಳುವುದು ಅನ್ವಯ. ಹೀಗೆ ಅನ್ವಯ ಮಾಡಿಕೊಂಡಾಗ ವಾಕ್ಯ ಹೆಚ್ಚು ಸ್ಪಷ್ಟವಾಗಿ ಅರ್ಥವಾಗ್ತದೆ. ಈ ರೀತಿ ಸಂಸ್ಕೃತದಲ್ಲಿ ಇರುವಂತೆ ಕನ್ನಡದಲ್ಲಿ ಕೂಡ ಕರ್ತೃ ಕರ್ಮ ಕ್ರಿಯೆಯ ರೂಪದಲ್ಲಿ ವಾಕ್ಯವನ್ನು ಅನ್ವಯ ಮಾಡಿ ಅರ್ಥ ಮಾಡಿಕೊಳ್ತೇವೆ. ಈ ರೀತಿ ಅನೇಕ ಸಾಮ್ಯತೆಗಳನ್ನು ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳ ನಡುವೆ ನಾವು ಕಾಣಬಹುದು. ಆದಿಕವಿ ಪಂಪನ ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತದಲ್ಲಿಯೂ ಈ ರೀತಿಯ ಸಾಮ್ಯತೆಯನ್ನು ಕಾಣ್ತೇವೆ. ಅದಲ್ಲದೆ ಅನೇಕ ಕನ್ನಡದ ಕಾವ್ಯಗಳು ರಾಮಾಯಣಾದಿ ಇತಿಹಾಸದ ಕಥೆಗಳನ್ನು ಬಳಸಿಕೊಂಡು ನಿರ್ಮಿಸಲ್ಪಟ್ಟಿವೆ. ಉದಾಹರಣೆಗೆ ಮಹಾಭಾರತದ ಕಥೆಯನ್ನು ಆಶ್ರಯಿಸಿ ರಚಿಸಿರುವಂತಹ ಕುಮಾರವ್ಯಾಸನ ಕರ್ನಾಟಕ ಭಾರತ ಕಥಾಮಂಜರಿ ಅಥವಾ ಕುಮಾರವ್ಯಾಸ ಭಾರತ, ಇದು ಅತ್ಯಂತ ಪ್ರಸಿದ್ಧವಾದದ್ದು. ಈ ಗ್ರಂಥದ ಈ ಕಾವ್ಯದ ಮೊದಲ ಪದ್ಯವನ್ನು ನಾವು ಗಮನಿಸಿದರೆ ಅಲ್ಲಿಯೂ ಹೆಚ್ಚಿನ ಪದಗಳು ಸಂಸ್ಕೃತ ಮೂಲದಿಂದ ಬಂದಿವೆ. ಅಲ್ಲೇನಿದೆ, ಶ್ರೀ ವನಿತೆಯ ರಸನೆ ವಿಮಲ ರಾಜೀವ ಪೀಠನ ಪಿತನೆ ಜಗಗತಿ ಪಾವನನೆ ಸನಕಾದಿ ಸಜ್ಜನ ನಿಖರ ದಾತಾರ ರಾವಣಾಸುರ ಮಥನ ಶ್ರವಣ ಸುಧಾ ವಿನೂತನ ಕಥನ ಕಾರಣ ಕಾವುದಾನತ ಜನವ ಗದುಗಿನ ವೀರನಾರಾಯಣ. ಈ ಪದ್ಯವನ್ನ ನೋಡಿದರೆ ವನಿತೆ ಶ್ರೀ ವಿಮಲ ರಾಜೀವ ಪೀಠ ಪಿತ

ಎಲ್ಲಾ ಪದಗಳು ಕೂಡ ಸಂಸ್ಕೃತದಿಂದ ಬಂದ ಪದಗಳೇ ಆಗಿವೆ. ಈ ರೀತಿ ಅನೇಕ ಉದಾಹರಣೆಗಳನ್ನು ನಾವು ನೋಡಬಹುದು. ಪದಗಳ ಸಾಮ್ಯತೆಯನ್ನು ನೋಡ್ತೇವೆ, ವಾಕ್ಯ ರಚನೆಯಲ್ಲಿ ಇರುವ ಸಾಮ್ಯತೆಯನ್ನು ನೋಡ್ತೇವೆ, ಅದಲ್ಲದೆ ಅನೇಕ ಪರಿಕಲ್ಪನೆಗಳಲ್ಲಿಯೂ ಕೂಡ ಸಾಮ್ಯತೆಯನ್ನು ಈ ಎರಡು ಭಾಷೆಗಳ ನಡುವೆ ನಾವು ಕಾಣ್ತೇವೆ. ಸಹಜವಾಗಿಯೇ ಇದನ್ನು ನೋಡಿದಾಗ ನಮಗೆ ಬರುವಂತಹ ಪ್ರಶ್ನೆ, ಯಾಕೆ ಈ ರೀತಿಯ ಸಾಮ್ಯತೆ ಇದೆ ಎರಡು ಭಾಷೆಗಳ ನಡುವೆ? ಇದಕ್ಕೆ ಉತ್ತರವನ್ನು ಕಂಡುಕೊಳ್ಳಲಿಕ್ಕೆ ಭಾರತದಲ್ಲಿ ಅಥವಾ ಭಾರತೀಯ ಸಂಸ್ಕೃತಿಯಲ್ಲಿ ಭಾಷೆಯ ಸ್ಥಾನ ಏನು ಎಂಬುದರ ಬಗ್ಗೆ ಸ್ವಲ್ಪ ವಿಚಾರ ಮಾಡಬೇಕಾಗ್ತದೆ. ನಾವು ಜಗತ್ತನ್ನು ಹೇಗೆ ಗ್ರಹಿಸ್ತೇವೆ? ಭಾಷೆಯ ಮೂಲಕವೇ ಈ ಜಗತ್ತನ್ನು ನಾವು ಗ್ರಹಿಸ್ತೇವೆ. ಅಷ್ಟೇ ಅಲ್ಲ, ಭಾಷೆಯಲ್ಲಿನ ಪರಿಕಲ್ಪನೆಗಳ ಮೂಲಕವೇ ನಾವು ಈ ಜಗತ್ತನ್ನು ಯಾವ ರೀತಿ ಅನುಭವಿಸಿದ್ದೇವೆಯೋ ಅದನ್ನು ಇನ್ನೊಬ್ಬರಿಗೆ ತಿಳಿಸುತ್ತೇವೆ. ಅಂದರೆ ಜಗತ್ತು ನಮ್ಮ ಅನುಭವಕ್ಕೆ ಬರುವುದು ಮತ್ತು ಅನುಭವಿಸಿದ್ದನ್ನು ಇನ್ನೊಬ್ಬರಿಗೆ ಹೇಳಲಿಕ್ಕೆ ಸಾಧ್ಯವಾಗುವುದು ಭಾಷೆಯ ಮೂಲಕ. ಒಂದು ಉದಾಹರಣೆ ಕೊಡುವುದಾದರೆ, ಕೆಲವೊಂದು ಕ್ರಿಯೆಯನ್ನು ನಾವು ಇದು ಪುಣ್ಯದ ಕೆಲಸ ಅಂತ ಹೇಳ್ತೇವೆ, ಅದೇ ರೀತಿ ಇನ್ನು ಕೆಲವು ಕ್ರಿಯೆಯನ್ನು ಇದು ಪಾಪಕಾರ್ಯ ಅಂತ ಹೇಳ್ತೇವೆ. ಇಲ್ಲಿ ಮನುಷ್ಯರು ಮಾಡುವ ಕೆಲವು ಕ್ರಿಯೆಗಳನ್ನು ನಾವು ಪಾಪ ಪುಣ್ಯ ಎಂಬ ಪರಿಕಲ್ಪನೆಗಳ ಮೂಲಕ ಗ್ರಹಿಸುತ್ತಾ ಇದ್ದೇವೆ. ಹೇಗೆ ಗೊತ್ತಾಯಿತು ನಮಗೆ ಯಾವುದು ಪುಣ್ಯ ಯಾವುದು ಪಾಪ ಅಂತ ಕೇಳಿಕೊಂಡ್ರೆ, ಹಿಂದಿನ ತಲೆಮಾರಿನಿಂದ ನಾವು ಈ ಭಾಷೆಯನ್ನು ಹೇಗೆ ಬಳಸಬೇಕು, ಎಲ್ಲಿ ಪಾಪ ಅಂತ ಬಳಸಬೇಕು, ಎಲ್ಲಿ ಪುಣ್ಯ ಅಂತ ಬಳಸಬೇಕು ಎಂಬುದನ್ನು ಕಲಿತಿರ್ತೇವೆ. ಹೇಗೆ ಕರಿತೇವೆ? ಭಾಷೆಯ ಮೂಲಕವೇ ಕರಿತೇವೆ. ಹೀಗೆ ಭಾಷೆಯ ಮೂಲಕವೇ ಈ ಜಗತ್ತನ್ನು ಹೇಗೆ ಗ್ರಹಿಸಬೇಕು ಅಂತ ಕರಿತೇವೆ, ಮತ್ತು ಭಾಷೆಯ ಮೂಲಕವೇ ನಾವು ಈ ಜಗತ್ತಿನೊಟ್ಟಿಗೆ ವ್ಯವಹಾರವನ್ನು ಕೂಡ ಮಾಡ್ತೇವೆ. ಹೀಗೆ ನಮ್ಮ ಅನುಭವವನ್ನು ವಿವರಿಸಲಿಕ್ಕೆ ಅತ್ಯಂತ ಮುಖ್ಯವಾದ ಪರಿಕಲ್ಪನೆಗಳೇನಿವೆ, ಸುಖ ದುಃಖ, ಧರ್ಮ ಅಧರ್ಮ, ವಾತ ಪಿತ್ತ ಕಫ, ಪೂಜೆ ಪುನಸ್ಕಾರ, ಈ ರೀತಿಯ ನೂರಾರು ಪದಗಳು ಭಾರತೀಯ ಭಾಷೆಗಳಲ್ಲಿ ಇದೆ. ಈ ಎಲ್ಲ ಪದಗಳು ಪ್ರಾಯಶಃ ಸಂಸ್ಕೃತ ಮೂಲದಿಂದ ಬಂದಿವೆ ಅಂತ ಹೇಳಿದರೂ ಇವತ್ತು ಇವೆಲ್ಲವೂ ಕೂಡ ಕನ್ನಡದ್ದೇ ಪದಗಳಾಗಿ ನಾವು ಬಳಸ್ತಾ ಇದ್ದೇವೆ. ಅಲ್ಲದೆ ಈ ಪದಗಳನ್ನು ಯಾವ ಪದಗಳೊಟ್ಟಿಗೆ ಸೇರಿಸಿ ಬಳಸಬಹುದು, ಯಾವ ಪದದೊಟ್ಟಿಗೆ ಸೇರಿಸಲು ಸಾಧ್ಯವಿಲ್ಲ ಎಂಬುದನ್ನು ಕೂಡ ನಾವು ಹಿಂದಿನ ತಲೆಮಾರಿನಿಂದ ಕಲಿತಿರ್ತೇವೆ. ಉದಾಹರಣೆ ಕೊಡುವುದಾದರೆ, ಮನಃಶಾಂತಿ ಅಂತ ಹೇಳ್ತೇವೆ, ಆದರೆ ಯಾವತ್ತೂ ಬುದ್ಧಿಶಾಂತಿ ಅಂತ ಬಳಸೋದಿಲ್ಲ. ಅಂದರೆ ಶಾಂತಿ ಅನ್ನೋ ಪದವನ್ನು ಮನಸ್ಸಿನೊಟ್ಟಿಗೆ ಸೇರಿಸಿ ಬಳಸಬಹುದು, ಬುದ್ಧಿಯೊಟ್ಟಿಗೆ ಸೇರಿಸಿ ಬಳಸಲಿಕ್ಕೆ ಸಾಧ್ಯ ಇಲ್ಲ ಎನ್ನುವುದನ್ನು ನಾವು ಕಲಿತಿರ್ತೇವೆ. ಅದೇ ರೀತಿ ಬುದ್ಧಿ ಭ್ರಮಣೆ ಅಂತ ಹೇಳ್ತೇವೆ, ಆದರೆ ಮನೋಭ್ರಮಣೆ ಅಂತ ಹೇಳುವುದಿಲ್ಲ. ಹೀಗೆ ಅನೇಕ ತಲೆಮಾರುಗಳು ಜಗತ್ತಿನೊಂದಿಗೆ ನಡೆಸಿದ ವ್ಯವಹಾರದಿಂದ ಭಾಷಾ ಪ್ರಯೋಗಗಳು ಪರಿಷ್ಕಾರಗೊಳ್ಳುತ್ತಾ ನಮ್ಮವರೆಗೆ ಬಂದಿರ್ತವೆ. ನಾವು ಕೂಡ ಈ ಪರಿಕಲ್ಪನೆಗಳನ್ನು ನಮ್ಮ ಅನುಭವದ ನೆಲೆಯಲ್ಲಿ ಪರಿಷ್ಕರಿಸಿ ಮುಂದಿನ ತಲೆಮಾರಿಗೆ ದಾಟಿಸ್ತಾ ಇರ್ತೇವೆ. ಹೀಗೆ ಭಾಷೆ ಅನ್ನೋದು ಈ ಜಗತ್ತನ್ನು ಅನುಭವಿಸ್ಲಿಕ್ಕೆ ಮತ್ತು ನಾವು ಅನುಭವಿಸಿದ್ದನ್ನು ಇನ್ನೊಬ್ಬರಿಗೆ ತಿಳಿಸ್ಲಿಕ್ಕೆ ಇರುವಂತಹ ಒಂದು ಅತ್ಯಂತ ಪ್ರಧಾನವಾದ ಮಾಧ್ಯಮ. ಭಾಷೆಯಿಂದಾಗಿ ನಮ್ಮ ಪೂರ್ವಜರು ಈ ಜಗತ್ತನ್ನು ಯಾವ ರೀತಿ ಗ್ರಹಿಸಿದ್ದರು ಅಂತ ಅರಿಯಲಿಕ್ಕೆ ಆಗ್ತದೆ. ಅದೇ ರೀತಿ ಭಾಷೆಯ ಮೂಲಕ ಕಲಿತ ಪರಿಕಲ್ಪನೆಗಳಿಂದಾಗಿ ಮುಂದಿನ ತಲೆಮಾರುಗಳು ಇನ್ನೂ ಹೆಚ್ಚು ಸಮರ್ಥವಾಗಿ ಈ ಜಗತ್ತನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಭಾಷೆ ಅನ್ನೋದು ಕೇವಲ ಯಾದೃಚ್ಛಿಕ ಶಬ್ದಗಳ ಒಂದು ಸಮೂಹ ಅಲ್ಲ. ಭಾಷೆ ಅನುಭವವನ್ನು ಹಿಡಿದಿಡುವಂತಹ ಒಂದು ಮುಖ್ಯವಾದ

ಮಾಧ್ಯಮ. ಅದಿಲ್ಲದೆ ಅನುಭವವನ್ನ ಹಿಡಿದಿರಲಿಕ್ಕೆ, ಅದನ್ನ ಮುಂದಿನ ತಲೆಮಾರುಗಳಿಗೆ ದಾಟಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಅನುಭವವನ್ನ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ದಾಟಿಸಲು ಸಾಧ್ಯ ಇದೆ, ಮತ್ತು ಅದನ್ನ ಬಳಸಿಕೊಂಡು ಈ ಜಗತ್ತಿನ ಕುರಿತು ಯೋಚನೆ ಮಾಡ್ತೇವೆ ಅಂತಾದರೆ ಅದು ಜ್ಞಾನ ಅಂತ ಆಯಿತು. ಅಂದರೆ ಭಾಷೆಯ ಮೂಲಕ ನಾವು ವಸ್ತುತಃ ಜ್ಞಾನವನ್ನು ಅಥವಾ ತಿಳುವಳಿಕೆಯನ್ನು ದಾಟಿಸ್ತಾ ಇರ್ತೇವೆ. ಹಾಗಾಗಿ ಭಾಷೆ ಅನ್ನೋದು ವಸ್ತುತಃ ಜ್ಞಾನ ಸಂವಹನದ ಒಂದು ಮಾಧ್ಯಮ. ಭಾರತೀಯರು ಭಾಷೆಯ ಕುರಿತು ಈ ರೀತಿ ನೋಡಿದ್ರಿಂದಲೇ ಭಾಷೆಗೆ ವಿಶೇಷವಾದ ಸ್ಥಾನಮಾನವನ್ನು ಕೊಟ್ಟಿರುವುದನ್ನು ನಾವು ಕಾಣ್ತೇವೆ. ಹಾಗಾಗಿಯೇ ಭಾಷೆಯ ಮೂಲಕ ಜ್ಞಾನವನ್ನು ಪಡೆಯಬಹುದು ಎನ್ನುವ ಚರ್ಚೆಯನ್ನು ಕೂಡ ನಮ್ಮ ಸಂಸ್ಕೃತಿಯಲ್ಲಿ ಮಾಡಲಾಗ್ತದೆ. ಭಾರತದಂತಹ ದೇಶದಲ್ಲಿ ನೂರಾರು ಭಾಷೆಗಳಿವೆ. ಈ ವಿವಿಧ ಭಾಷಿಕರ ನಡುವೆ ಸಂವಹನ ನಡೆಯಬೇಕು ಅಂತಾದರೆ ಜಗತ್ತನ್ನು ಗ್ರಹಿಸುವ ಈ ಪರಿಕಲ್ಪನೆಗಳಲ್ಲಿ ಸಾದೃಶ್ಯ ಇರಬೇಕಾಗ್ತದೆ. ಶೇರ್ಡ್ ವೊಕ್ಯಾಬುಲರಿ ಇಲ್ಲದೇ ಇದ್ದರೆ ವಿವಿಧ ಭಾಷಿಕರ ನಡುವೆ ಸಂವಾದ ಸಾಧ್ಯ ಇಲ್ಲ. ಅಂದರೆ ಒಬ್ಬ ಬಳಸುವ ಸುಖ ದುಃಖ ಮೊದಲಾದ ಪದಗಳು ಇನ್ನೊಬ್ಬನಿಗೆ ಅರ್ಥವಾಗಲಿಲ್ಲ ಅಥವಾ ಅವನ ಭಾಷೆಯಲ್ಲಿ ಆ ರೀತಿಯ ಪದ ಇಲ್ಲ ಅಂತಾದರೆ ಸಂವಾದನೇ ಸಾಧ್ಯ ಇಲ್ಲ. ಹಾಗಾಗಿ ವಿವಿಧ ಭಾಷಿಕರ ಅನುಭವವನ್ನು ಸೂತ್ರಬದ್ಧವಾಗಿ ಜೋಡಿಸುವ ಪರಿಕರಗಳು ಬೇಕಾಗ್ತವೆ. ಮತ್ತು ಸಂಸ್ಕೃತ ಈ ರೀತಿ ವಿವಿಧ ಭಾಷಿಕರ ಅನುಭವವನ್ನು ಜೋಡಿಸುವಂತಹ ಪರಿಕರಗಳನ್ನು ನಿರ್ಮಿಸಿಕೊಡ್ತಾ ಇದೆ ಮಾತ್ರ ಅಲ್ಲ, ಅದೊಂದು ಶೇರ್ಡ್ ವೊಕ್ಯಾಬುಲರಿಯನ್ನು ನಿರ್ಮಿಸಿದೆ. ಧಾತು ಪ್ರತ್ಯಯ ಇತ್ಯಾದಿಗಳನ್ನು ಇದಕ್ಕೆ ಉದಾಹರಣೆಯಾಗಿ ನಾವು ನೋಡ್ಬೋದು. ಈ ರೀತಿಯ ಪರಿಕರಗಳಿಂದ ಭಾಷೆ ಭಾಷೆಗಳ ನಡುವೆ ವ್ಯತ್ಯಾಸ ಇದ್ದರೂ ಕೂಡ ಮತ್ತು ಸಂಸ್ಕೃತ ಕೊಟ್ಟಿರುವ ಈ ಶೇರ್ಡ್ ವೊಕ್ಯಾಬುಲರಿಯಿಂದಾಗಿ ಎಲ್ಲ ಭಾಷಿಕರಿಗೂ ನಡುವೆ ಒಂದು ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಇಲ್ಲದೇ ಇದ್ದರೂ ಕೂಡ ಪರಸ್ಪರ ಸಂವಹನ ಸಂಭಾಷಣೆ ಚರ್ಚೆ ಸಾಧ್ಯ ಆಗಿದೆ. ಕನ್ನಡಿಗರು ವಿವಿಧ ಭಾಷಿಕರೊಂದಿಗೆ ಸಂವಾದವನ್ನು ಮಾಡಿದ್ದಾರೆ, ವಿವಿಧ ಭಾಷಿಕರು ಕನ್ನಡಿಗರೊಂದಿಗೆ ಅನೇಕ ಶತಮಾನಗಳ ಕಾಲ ಸಂವಾದವನ್ನು ಮಾಡಿದ್ದಾರೆ. ಈ ರೀತಿ ಸಾಧ್ಯವಾಗಿದ್ದು ಈ ಎಲ್ಲ ಭಾಷೆಗೂ ಸಮಾನವಾದಂತಹ ಹೊಂದುವಂತಹ ಪರಿಕರಗಳನ್ನು ಶೇರ್ಡ್ ವೊಕ್ಯಾಬುಲರಿಯನ್ನು ಸಂಸ್ಕೃತದ ಮೂಲಕ ಸೃಷ್ಟಿಸಿದ್ದರಿಂದ. ಆದರೆ ಈ ರೀತಿ ಪರಿಕರಗಳನ್ನು ಸಂಸ್ಕೃತ ಸೃಜಿಸುವಲ್ಲಿ ಕನ್ನಡ ಮತ್ತು ಇತರ ಭಾಷೆಗಳ ಯೋಗದಾನವೂ ಇದೆ. ಸಂಸ್ಕೃತವು ಅನುಭವದ ಕುರಿತು ಭಾಷೆಯ ಕುರಿತು ಚಿಂತನೆಯನ್ನು ಮಾಡಿ ಪರಿಕರಗಳನ್ನು ಸೃಜಿಸಿದರೆ ಕನ್ನಡವು ಅದನ್ನು ಜಗತ್ತಿನಲ್ಲಿ ಬಳಸುವಾಗ ಹುಟ್ಟುವ ಸವಾಲುಗಳನ್ನು ಸಂಸ್ಕೃತದ ಮುಂದೆ ಇಟ್ಟಿದೆ. ಅದನ್ನು ಬಳಸಿಕೊಂಡು ಪುನಃ ಸಂಸ್ಕೃತವು ತನ್ನ ಪರಿಕರಗಳನ್ನು ಇನ್ನೂ ಪರಿಷ್ಕರಿಸಿಕೊಂಡಿದೆ. ಹಾಗಾಗಿ ಒಂದೆಡೆ ಕನ್ನಡ ಹುಟ್ಟುಹಾಕಿದ ಸವಾಲುಗಳನ್ನು ಆಶ್ರಯಿಸಿ ಸಂಸ್ಕೃತವು ಚರ್ಚೆಯನ್ನು ಬೆಳೆಸಿದ್ದರೆ, ಇನ್ನೊಂದೆಡೆ ಕೇಶಿರಾಜನ ಶಬ್ದಮಣಿ ದರ್ಪಣದಂತಹ ಗ್ರಂಥಗಳು ಸಂಸ್ಕೃತದ ಪರಿಕರಗಳನ್ನು ಬಳಸಿಕೊಂಡು ಕನ್ನಡದ ಕುರಿತು ಆಲೋಚನೆಯನ್ನು ಮಾಡಿವೆ. ಎಲ್ಲ ಭಾಷಿಕರಲ್ಲಿ ಸಂಸ್ಕೃತವನ್ನು ಕಲಿತವರು ಇದ್ದದ್ದರಿಂದ ಈ ರೀತಿಯ ಭಾಷೆಗಳ ನಡುವೆ ಸಂವಹನ ಸಾಧ್ಯವಾಗಿತ್ತು. ಹೀಗೆ ಸಂಸ್ಕೃತ ಸಾಮಾನ್ಯ ಜನರ ಆಡುಭಾಷೆಯಾಗದೆ ವಿವಿಧ ಆಡುಭಾಷೆಗಳ ಸಹಕಾರದಿಂದ ಎಲ್ಲ ಭಾಷಿಕರ ಅನುಭವವನ್ನು ನಿರೂಪಿಸಬಲ್ಲ ಪದಗಳನ್ನು ಪರಿಕರಗಳನ್ನು ನಿರ್ಮಿಸಲು ಯತ್ನಿಸುತ್ತಾ ಇದ್ದರೆ ಅದನ್ನು ಬಲಪಡಿಸುವ ಕಾರ್ಯವನ್ನು ವಿವಿಧ ಆಡುಭಾಷೆಗಳು ಮಾಡುತ್ತಿದ್ದವು. ಹಾಗಾಗಿ ಎಲ್ಲ ಭಾಷೆಯಲ್ಲಿಯೂ ವಾತ ಪಿತ್ತ ಕಫ ಸುಖ ದುಃಖ ಧರ್ಮ ಅಧರ್ಮ ಮೊದಲಾದ ನೂರಾರು ಸಮಾನ ಪದಗಳನ್ನು ನಾವು ಕಾಣ್ತೇವೆ. ಹೀಗೆ ಸಂಸ್ಕೃತ ಮತ್ತು ಕನ್ನಡ ಮೊದಲಾದ ಭಾಷೆಗಳೊಂದಿಗೆ ಇದ್ದ ಈ ವಿಶಿಷ್ಟವಾದ ಒಂದು ಅನ್ಯೋನ್ಯವಾದ ಸಂಬಂಧದಿಂದಾಗಿ ಒಂದು ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಇಲ್ಲದೆಯೇ ಒಂದು ಭಾಷೆಯನ್ನು ಇನ್ನೊಂದು ಭಾಷೆಯ ಮೇಲೆ ಹೇರದೆ ಭಾರತದ ಎಲ್ಲ ಜನರೂ ಕೂಡ ಮಾತುಕತೆಯನ್ನು ಮಾಡಲು ಅರ್ಥವತ್ತಾದ ಚರ್ಚೆಗಳನ್ನು ನಡೆಸಲು ಪರಸ್ಪರ ಸಂಬಂಧವನ್ನು ಕಟ್ಟಿಕೊಳ್ಳಲು

0: ವಾಗಿತ್ತು. ಈ ರೀತಿ ಪರಸ್ಪರ ಪೂರಕವಾಗಿ ಸಂಸ್ಕೃತ ಮತ್ತು ಕನ್ನಡಗಳು ಭಾಷೆಯ ಮೂಲಕ ಅನುಭವವನ್ನು ಮತ್ತು ಜ್ಞಾನವನ್ನು ಗ್ರಹಿಸಲು ಉಪಯುಕ್ತವಾಗುವ ರೀತಿಯಲ್ಲಿ ಸಾಂಸ್ಕೃತಿಕ ತಳಹದಿಯನ್ನು ನಿರ್ಮಿಸಿಕೊಟ್ಟಿವೆ. ಇಲ್ಲಿ ಭಾಷೆ ಒಂದು ಭಾಷೆಗೆ ಇನ್ನೊಂದು ಭಾಷೆ ವಿರೋಧಿ ಎಂಬ ರೀತಿಯಲ್ಲಿ ನಾವು ನೋಡಿದೆ. ಒಂದು ಭಾಷೆ ಇನ್ನೊಂದು ಭಾಷೆಗೆ ಹೇಗೆ ಪೂರಕ ಎನ್ನುವ ನಿಟ್ಟಿನಲ್ಲಿ ಚರ್ಚೆಯನ್ನು ಮಾಡಿದ್ದನ್ನು ನಾವು ಕಾಣ್ತೇವೆ. ಕಳೆದ 100 ವರ್ಷದಲ್ಲಿ ಈ ಚಿಂತನೆಯಲ್ಲಿ ಬದಲಾವಣೆ ಆಗಿದ್ರೂ ಕೂಡ ಸಂಸ್ಕೃತ ಮತ್ತು ಕನ್ನಡದ ನಡುವಿನ ಸಂಬಂಧ 100 ವರ್ಷಕ್ಕಿಂತ ಮುಂಚಿನ ಸಂಬಂಧವನ್ನು ಅಲ್ಲಿನ ಚರ್ಚೆಗಳನ್ನು ನಾವು ಗಮನಿಸಿದರೆ ಇದು ಸಹಬಾಳ್ವೆಯ ಒಂದು ಉತ್ತಮ ಮಾದರಿಯನ್ನು ರೂಪಿಸಿದ್ದು ನಮಗೆ ಕಾಣ್ತದೆ. ಹಾಗಾಗಿ ಒಂದು ಭೂಪ್ರದೇಶದಲ್ಲಿ ಅನೇಕ ಭಾಷೆಗಳಿದ್ದರೂ ಕೂಡ, ಕರ್ನಾಟಕದಲ್ಲಿಯೇ ತುಳು, ಕೊಡವ, ಬ್ಯಾರಿ ಮುಂತಾದ ಅನೇಕ ಭಾಷೆಗಳಿದ್ದರೂ ಕೂಡ ಮತ್ತೆ ಸಮಾನವಾದಂತಹ ವ್ಯಾವಹಾರಿಕ ಭಾಷೆ ಎಲ್ಲರಿಗೂ ಇಲ್ಲದೇ ಇದ್ದರೂ ಕೂಡ ಸಹಬಾಳ್ವೆಯ ಪ್ರೀತಿ ವಿಶ್ವಾಸದ ಸಂವಹನ ಎಲ್ಲಾ ಭಾಷಿಕರ ನಡುವೆ ಸಾಧ್ಯ ಆಗಿದೆ. ಹಾಗಾಗಿ ಇವತ್ತು ಎರಡೂ ಭಾಷೆಗಳು, ಈ ಸಹಬಾಳ್ವೆಯ ಕಾರಣದಿಂದ ಎರಡೂ ಭಾಷೆಗಳು ಬೆಳೆದಿವೆ. ಈ ಹಿನ್ನೆಲೆಯನ್ನು ಗ್ರಹಿಸುವುದು ಅತ್ಯಂತ ಮುಖ್ಯ. ಈ ಹಿನ್ನೆಲೆಯನ್ನು ನಾವು ಗ್ರಹಿಸಿಕೊಂಡ್ರೆ ಎರಡೂ ಭಾಷೆಗಳು ಪುನಃ ಸೇರಿ ಹಿಂದಿನಂತೆ ಗಟ್ಟಿಗೊಳ್ಳಲು ಸಾಧ್ಯ.
1: ಕನ್ನಡ ಮತ್ತು ಸಂಸ್ಕೃತ ಭಾಷೆಯ ನಡುವಿನ ಸಾಮ್ಯತೆ ಕುರಿತು ಇದುವರೆಗೆ ಮಾತನಾಡಿದವರು ಡಾಕ್ಟರ್ ತಿಲಕ್ ಎಂ ರಾವ್. ಇದು ಇಂದಿನ ರಸಮಂಜರಿ.

0: ಇದು ಆಕಾಶವಾಣಿ ಬೆಂಗಳೂರು.
1: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ. ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
0: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಈಗ ಗುಲ್ಮೊಹರ್ ಹೊಸ ಹಿಂದಿ ಚಿತ್ರಗೀತೆಗಳು.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 3:02. ಈಗ ಕೇಳಿ ಯಕ್ಷಗಾನ ತಾಳಮದ್ದಳೆ. ಪ್ರಸಂಗ ಭಕ್ತ ಮಯೂರ ಧ್ವಜ. ನಡೆಸಿಕೊಡುತ್ತಾರೆ ಶ್ರೀ ಮಂಜುನಾಥೇಶ್ವರ ಕೃಪಾಪೋಷಿತ ಯಕ್ಷಗಾನ ಮಂಡಳಿಯ ಸದಸ್ಯರು, ಧರ್ಮಸ್ಥಳ.

ಪವಿತ್ರ ವಾಹಿನಿಯಾದ ನರ್ಮದೆಯ ತೀರದಲ್ಲಿ ಯಾಗಶಾಲೆಯ ಸಿದ್ಧತೆಯನ್ನು ಮಾಡಿದ್ದೇನೆ. ಪ್ರವೇಶ ಮಾಡಿದ್ದೇ ತಡ ನನ್ನವರು ರಾಜ ಮಯೂರಧ್ವಜನಿಗೆ ಜಯವಾಗಲಿ ಎಂಬ ಜಯಘೋಷವನ್ನು ಮಾಡ್ತಾ ಇದ್ದಾರೆ. ಈ ಜಯಘೋಷ ಈ ಹೊತ್ತೇ ನಾನು ಕೇಳ್ತಾ ಇರುವುದಲ್ಲ, ಹಿಂದೆಯೂ ಯಾಗಶಾಲೆ ನಿರ್ಮಾಣ ಮಾಡಿದ್ದೆ, ಅಶ್ವಮೇಧಗಳನ್ನು ನಡೆಸಿದ್ದೆ, ಅಲ್ಲೆಲ್ಲ ಜಯಘೋಷ ಕೇಳಿಸ್ತಿತ್ತು. ಜಯವಾಗಲಿ ಎಂಬ ಜನರ ಹಾರೈಕೆ ಏನಿದೆಯೋ, ಶ್ರೀಹರಿಯನ್ನು ಕಾಣಬೇಕು ಎಂಬ ನನ್ನ ಬಯಕೆ ಏನಿದೆಯೋ ಅದು ಕೈಗೂಡದೇ ಇದ್ದಾಗ ಯಾಗ ಪೂರ್ಣಾಹುತಿಯನ್ನು ಮಾಡಿ ಮತ್ತೆ ನತಮಸ್ತಕನಾಗಿ ಅರಮನೆಯನ್ನು ಸೇರ್ತಾ ಇದ್ದೆ. ಏನು ನನ್ನ ಯಾಗದ ಉದ್ದೇಶ ಅಂತ ಯಾರಲ್ಲೂ ನಾನು ವಿವರಿಸಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತಿದೆ. ವೈಕುಂಠನಾಥನಾದಂತಹ ಶ್ರೀಹರಿ ಶ್ರೀಕೃಷ್ಣಾಭಿಧಾನದಿಂದ ಭೂಮಿಗಿಳಿದು ಬಂದು ದ್ವಾರಕೆಯನ್ನು ಪಾವನಗೊಳಿಸಿದ, ಪಾಂಡವರ ಉದ್ಧಾರವನ್ನು ಮಾಡಿದ, ಜಗತ್ತಿನ ಕಲ್ಯಾಣಕ್ಕಾಗಿಯೇ ತನ್ನ ಕಾರ್ಯಕ್ರಮವನ್ನು ರೂಪಿಸಿಕೊಂಡ ಅಂತ ಕೇಳಿದುವಲ್ಲ ನಾವು. ಆ ಕಾರ್ಯಕ್ರಮದ ಮೂಲಕವಾಗಿ ಎಲ್ಲರಿಗೂ ಅವನ ಅನುಗ್ರಹವನ್ನು ಮಾಡುವುದು ಹೌದಾದರೆ ಪರಮ ವೈಷ್ಣವರಾದ ನಮಗ್ಯಾಕೆ ಅವನ ಅನುಗ್ರಹ ಆಗುವುದಿಲ್ಲ? ಅವನನ್ನೊಮ್ಮೆ ನೋಡಬೇಕು, ಅವನ ಅನುಗ್ರಹ ಪಡೆಯಬೇಕು, ಇದು ನನ್ನ ಆಸೆಯಾಗಿತ್ತು. ಆದರೆ ನನ್ನ ಆಸೆಗೊಂದು ವೈಶಿಷ್ಟ್ಯ ಇದೆ. ಕೇವಲ ನಾನಾಗಲಿ, ನನ್ನ ಹೆಂಡತಿಯಾಗಲಿ, ನನ್ನ ಮಗನಾಗಲಿ ಹರಿದರ್ಶನವನ್ನು ಮಾಡುವುದಿದ್ದರೆ ಯಾವ ಕಷ್ಟವೂ ಇಲ್ಲದೆ ಅದನ್ನು ಮಾಡಿ ಮುಗಿಸಬಹುದಾಗಿತ್ತು. ಯಾವುದೋ ಊರಿನಲ್ಲಿ ಉತ್ಸವ ನಡೆಯುತ್ತದೆ, ದೇವರ ತೇರು ಸಾಗಿ ಬರುತ್ತದೆ, ಹೋಗೋಣ ಹಣ್ಣು ಕಾಯಿ ಒಪ್ಪಿಸೋಣ ಅಂತ ಯೋಚನೆ ಮಾಡಿದರೆ ಅದು ಸಾಧ್ಯ. ಆದರೆ ನನ್ನ ಆಸೆ ಹಾಗಿರಲಿಲ್ಲ. ಅವನು ಇಲ್ಲಿಗೆ ಬರಬೇಕು, ಎಲ್ಲರೂ ಇಲ್ಲಿ ಅವನನ್ನು ಕಾಣಬೇಕು, ನನ್ನ ರತ್ನಾಕ್ಷ ನಗರಿಯ ಪ್ರಜೆಗಳಿಗೆಲ್ಲ ಅನುಗ್ರಹ ಅವನಿಂದ ಒದಗಬೇಕು, ಇದು ನನ್ನ ಮಹದಾಸೆಯಾಗಿತ್ತು. ಅದಕ್ಕಾಗಿ ಒಂದಲ್ಲ ಎರಡಲ್ಲ 7 ಅಶ್ವಮೇಧಗಳನ್ನು ಮಾಡಿದೆ. ಯಜ್ಞಪ್ರಿಯನಾದ, ಯಜ್ಞದ ಹವಿಸ್ಸನ್ನುಂಡು ಸಂತೋಷವನ್ನು ಪಟ್ಟು ಅನುಗ್ರಹವನ್ನು ಮಾಡುವ ಶ್ರೀಹರಿ ಇಲ್ಲಿಗೆ ಒದಗಿ ಬರ್ತಾನೆ ಅಂತ ಕಾದೆ, ಬರಲೇ ಇಲ್ಲ. ಅವನ ಅನುಗ್ರಹ ಮಾಡಲೇ ಇಲ್ಲ. ನಿರಾಶನಾಗಿದ್ದೆ, ದುಃಖಿಯಾಗಿದ್ದೆ. ನನ್ನ ಪ್ರಜೆಗಳಿಗೆ ನಾನು ಏನು ಕೊಟ್ಟರು ಕೊಟ್ಟ ಹಾಗಲ್ಲ, ಹರಿ ಅನುಗ್ರಹವನ್ನು ಕೊಡಬೇಕು, ಹರಿದರ್ಶನದ ಭಾಗ್ಯವನ್ನು ಕೊಡಬೇಕು. ಕೃಷ್ಣಾನುಗ್ರಹ ಇಲ್ಲದೇ ಇದ್ದ ಮೇಲೆ ಮುಂದೇನು, ಈ ಜನ್ಮ ವ್ಯರ್ಥ ಅಂತಿರುವಾಗ ನಾರದರು ಹೇಳಿದರು, 8 ಅಶ್ವಮೇಧ ಸಂಕಲ್ಪವನ್ನು ಮಾಡು, ಇಲ್ಲಿ ನಿನಗೆ ಫಲಪ್ರಾಪ್ತಿಯಾಗ್ತದೆ. ಹರಿಯ ಜನ್ಮದಲ್ಲಿ ಆ ಅವತಾರದಲ್ಲಿ 8 ಅನ್ನುವುದಕ್ಕೆ ಬಹಳ ಮಹತ್ವ ಉಂಟು, ಆದ್ದರಿಂದ ನಿನಗೆ ಸಿದ್ಧಿಯ ಯೋಗ ಅಂತ ಹೇಳಿದರು. ಅದಕ್ಕೆ ಈ ವ್ಯವಸ್ಥೆ, ಎಲ್ಲರೂ ಉತ್ಸಾಹದಿಂದ ಭಾಗವಹಿಸಿದ್ದಾರೆ. ಯಾಗಶಾಲೆಯನ್ನು ಪ್ರವೇಶ ಮಾಡಿ ನವಗ್ರಹಗಳ ಆರಾಧನೆಯನ್ನು ಮಾಡಿ ಬ್ರಾಹ್ಮಣರನ್ನು ದಾನ ದಕ್ಷಿಣೆ

0: ಇಂದ ಸಂತೃಪ್ತಿಪಡಿಸಿ ಪುರೋಹಿತರ ಸೂಚನೆಯಂತೆ ದೀಕ್ಷಿತನಾಗಿ ಕುಳಿತಿದ್ದೇನೆ. ಇನ್ನು ನಾನು ಒಂದು ವರ್ಷ ದೀಕ್ಷಿತನಾಗಿಯೇ ಇರಬೇಕಾದ್ದು, ವ್ರತಸ್ಥನಾಗಿಯೇ ಇರಬೇಕಾದ್ದು. ಆದರೆ ಅಶ್ವಮೇಧ 8ನೆಯದಿದು ಫಲ ಕೊಡುವಂಥದ್ದು. ಇದರ ಮುಂದಿನ ಭಾಗ ಕುದುರೆಯನ್ನು ಪೂಜಿಸಿ ದಿಗ್ವಿಜಯಕ್ಕಾಗಿ ಕಳಿಸುವಂಥದ್ದು. ಆ ಕಾರ್ಯಕ್ರಮಕ್ಕಾಗಿ ಕುದುರೆ ಸಿದ್ಧಾಗಿದೆ. ಯಾರಲ್ಲಿ? ಕುಮಾರನಾದ ತಾಮ್ರಧ್ವಜನನ್ನು ಬರ ಹೇಳಿ.
1: ಅಪ್ಪ
0: ಮಗನೇ,
1: ನರ್ಮದಾ ತೀರದಲ್ಲಿ ಭವ್ಯವಾದಂತಹ ಈ ದೇವೇಜನದಲ್ಲಿ ಎಲ್ಲಾ ಸಿದ್ಧತೆಗಳನ್ನು ಮಾಡಿದ ನೀವು ಈ ಕಡೆಗೆ ನನ್ನನ್ನು ಬರಹೇಳಿದ್ದೀರಿ. ಯಜ್ಞಶಾಲೆಯೊಳಗೆ ಪ್ರವೇಶಿಸುವುದಕ್ಕೆ ಯಜಮಾನನಿಗೆ ವೃತ್ತಿಜರಿಗೆ ಮಾತ್ರವೇ ಅಧಿಕಾರವಿರುವುದರಿಂದ ಇಲ್ಲಿಂದಲೇ ಏನಪ್ಪಣೆ ಎಂದು ಕೇಳುತ್ತಿದ್ದೇನೆ. ಸನ್ನಿಧಾನದಿಂದ ಆಜ್ಞೆಯಾಗಲಿ, ನಡೆಸಿಕೊಡ್ತೇನೆ, ನಡೆಸಿಕೊಡ್ತೇನೆ.
0: ಕುಮಾರ, ಈ ಯಾಗ ಅತ್ಯಂತ ಮಹತ್ವದ್ದು.
1: ಹೌದು,
0: ಬಹುದೊಡ್ಡ ಫಲವನ್ನು ನಮಗೆ ಕೊಡುವಂತಹದ್ದು. ನಮ್ಮ ನಾಡನ್ನು ಪಾವನಗೊಳಿಸುವಂತಹ ಶ್ರೀಹರಿಯ ಅನುಗ್ರಹವನ್ನು ಸಂಪೂರ್ಣವಾಗಿ ಪಡೆಯುವುದಕ್ಕೆ ಇದು ಪರ್ಯಾಪ್ತವಾಗುವಂತಹದ್ದು. ಅಶ್ವಮೇಧ ಯಾಗದ ವಿಧಿ ಗೊತ್ತಿದೆ ನಿನಗೆ?
1: ಹೌದು.
0: ಪೂಜಿಸಿದ ಕುದುರೆಯನ್ನು ದೇಶದ ಮೇಲೆ ಬಿಡುವುದು, ನಾವು ದಿಗ್ವಿಜಯ ಮಾಡಬೇಕು, ಕಪ್ಪವನ್ನು ಪಡೆಯಬೇಕು, ವರ್ಷಾಂತ್ಯದೊಳಗೆ ಹಿಂದಕ್ಕೆ ಬರಬೇಕು.
1: ಹೌದು,
0: ಆ ಹೊಣೆಗಾರಿಕೆಯನ್ನು ನಿನಗೆ ಒಪ್ಪಿಸಿಕೊಡುವುದಕ್ಕಾಗಿ ಕರೆಸಿದ್ದೇನಪ್ಪ.

0: ಕುಮಾರ,
1: ಸನ್ನಿಧಾನದಲ್ಲಿ ನನ್ನ ಭಿನ್ನಹಗಳು, ಈಗಾಗಲೇ ನೀವು ಲೋಕದಲ್ಲಿ ಖ್ಯಾತಿಯನ್ನು ಗಳಿಸಿದ್ದೀರಿ.
0: ಆಹಾ,
1: ತನ್ನ ಪ್ರಭುತ್ವವನ್ನು ಸ್ಥಾಪಿಸುವುದರ ಮೂಲಕ, ಇದಿರಾದವರನ್ನು ಯುದ್ಧದಲ್ಲಿ ಸೋಲಿಸುವುದರ ಮೂಲಕ ನಿಮ್ಮ ಖ್ಯಾತಿ ಹಬ್ಬಿದ್ದೇನೂ ಅಲ್ಲ. ಸಜ್ಜನಿಕೆಯಿಂದ, ಔದಾರ್ಯದಿಂದ, ಸತ್ಯಪ್ರಜ್ಞೆಯಿಂದ, ಧರ್ಮನಿಷ್ಠೆಯಿಂದ ನೀವು ಖ್ಯಾತರಾದವರು.
0: ಓಹೋ,
1: ಸಜ್ಜನ ಸಮ್ಮತವಾದ ಕಾರ್ಯಗಳನ್ನು ನಡೆಸುವಲ್ಲಿ ನಿಮ್ಮ ಯೋಗ್ಯತೆ ಅನನ್ಯ, ಅಸಾಧಾರಣವಾದುದು. ಹೀಗಿರುತ್ತಾ ಈ ರೀತಿ ಯೋಚಿಸಬೇಕಾದ ಅಗತ್ಯವಾದರೂ ಏನಿದೆ? ಈ ಯಜ್ಞಾಶ್ವದ ರಕ್ಷಣೆಗೆ ನನ್ನನ್ನು ನೇಮಿಸಿದ ಮೇಲೆ ಏನಾದರೂ ಆಪತ್ ಪರಂಪರೆಗಳು ಬರಬಹುದು ಎಂಬ ಸಂದೇಹ ತಮಗೆ ಬೇಕಾಗಿಲ್ಲ. ನಿರಾಳ ಮನಸ್ಕರಾಗಿ ನನ್ನನ್ನು ಕಳುಹಿಸಿಕೊಡಿರಿ. ಯಾವನೇ ಆಗಲಿ ಎದುರಿಸಿದನೆಂದಾದರೆ ಅವನನ್ನು ಸೋಲಿಸಿ ಯಜ್ಞಾಸ್ತ್ರವನ್ನು ಬಿಡಿಸಿಕೊಂಡು ಕಪ್ಪ ಸಮೇತ ವರ್ಷಾಂತ್ಯದೊಳಗೆ ಬರ್ತೇನೆ. ಆಜ್ಞೆಯಾಗಲಿ, ಆಜ್ಞೆಯಾಗಲಿ
0: ಮಗನೇ.

0: ಪೂಜ್ಯರಾದಂತಹ ಶಂಖಲಿಕಿತರವು ನಮಗೆ ಪುರೋಹಿತರು. ಪ್ರತಿಕಾರರಾದ ಅವರ ನಿರ್ದೇಶನದಿಂದ ತಾವು ಕೈಗೊಂಡಿರುವಂತಹ ಈ ಯಜ್ಞಕರ್ಮದಲ್ಲಿ ನಮಗೆ ಫಲಪ್ರಾಪ್ತಿಸುತ್ತದೆ ಎಂಬ ಪೂರ್ಣ ವಿಶ್ವಾಸವಿದೆ. ದೀಕ್ಷಾಬದ್ಧರಾಗಿರುವ ನೀವು ಯಾವುದೇ ರೀತಿಯಿಂದಲೂ ಭಾವೋದ್ವೇಗಗಳಿಗೆ ಬಲಿಯಾಗದೆ ಮಗನಿಂದ ಏನಾದೀತೋ ಎಂದು ಕಲ್ಪಿಸದೆ ಕಳುಹಿಸಿಕೊಡಿರಿ
1: ಮಗನೇ. ತಾಮ್ರಧ್ವಜ,
0: ಅಪ್ಪ
1: ಮನಸ್ಸಿನ ಭಾವನೆಯನ್ನು ಮಾತಿನ ಮೂಲಕ ಪ್ರಕಟ ಮಾಡಿದ್ದಿ. ನಿನ್ನ ಉತ್ಸಾಹದ ವಾಕ್ಯವನ್ನು ಕೇಳಿ ನನಗಷ್ಟೇ ಸಂತೋಷವಾದ್ದಲ್ಲ, ಈ ಯಾಗಕರ್ಮದಲ್ಲಿ ಭಾಗವಹಿಸುವುದಕ್ಕೆ ಬಂದ ಅಷ್ಟೂ ಜನ ಋತ್ವಿಕಗಳು ನಿನಗೆ ಕೈ ಎತ್ತಿ ಆಶೀರ್ವಾದ ಮಾಡುವುದಕ್ಕೆ ಸಿದ್ಧರಾಗಿದ್ದಾರೆ. ಆದರೆ ಒಂದು ಮಾತು, ಹಿಂದೆ 7 ಅಶ್ವಮೇಧಗಳನ್ನು ಮಾಡಿದ ಅನುಭವ ನಮಗಿದೆ. ನಮ್ಮ ಕುದುರೆಯನ್ನು ಕಟ್ಟಿಹಾಕಿ ಯಾಗಕ್ಕೆ ಆತಂಕವನ್ನು ಯಾರೂ ಉಂಟು ಮಾಡಿದವರಿಲ್ಲ.
0: ಇಲ್ಲ,
1: ಯಾಗ ಪೂರ್ಣಾಹುತಿ ಆಗಿದೆ, ಆಗಲೆಲ್ಲ ನಿನ್ನ ಸಹಯೋಗವೂ ಇತ್ತದಕ್ಕೆ. ಆದರೆ ಈಗಿನ ಈ ಕ್ರಮ ಇದೆಯಲ್ಲ, ಇದು ಹರಿಯನ್ನು ನಮಗೆ ಒಲಿಸಿಕೊಡುವಂತಹ ಯಾಗ. ಹಿಂದಿನದ್ದು ಹಾಗಾಗಲಿಲ್ಲ ಅನ್ನುವುದು ನಮ್ಮ ಯೋಗ. ಈ ಯಾಗ ಏನಿದೆಯೋ ಇದರಲ್ಲಿ ಪೂರ್ಣ ಫಲ ನಮಗೆ ಬರಬೇಕು ಅಂತಾದರೆ ನಾವು ನಮ್ಮ ನಿಷ್ಠೆಯನ್ನು ಧರ್ಮವನ್ನು ಉಳಿಸಿಕೊಳ್ಳಬೇಕಪ್ಪ. ಯಾವನೋ ಒಬ್ಬ ಕುದುರೆಯನ್ನು ಕಟ್ಟಿದ, ಅವಿವೇಕಿಯಾಗಿ ಕಟ್ಟಿದ, ಅವನನ್ನು ಗೆಲ್ಲುವುದಕ್ಕಾಗಿ ಯುದ್ಧವೇ ಪ್ರಧಾನ ಅಂತ ನೀ ತಿಳಿಯಬೇಕಾಗಿಲ್ಲ. ಇದು ಧರ್ಮ ಕಾರ್ಯ, ಲೋಕ ರಕ್ಷಣೆಯನ್ನು ಮಾಡುವಂತಹ ಕಾರ್ಯ. ಈ ಕಾರ್ಯ ದೇವರಿಗೆ ಪ್ರಿಯವಾದದ್ದು. ನೀನು ಸಹಕಾರವನ್ನು ಕೊಟ್ಟರೆ, ಕಪ್ಪವನ್ನು ಕೊಟ್ಟರೆ ನಮಗೂ ಸಹ ಆ ಕಾರ್ಯದಿಂದ ಒಳ್ಳೆಯದಾಗ್ತದೆ, ನಿನಗೂ ಒಳ್ಳೆಯದಾಗ್ತದೆ ಅಂತ ಮನವರಿಕೆ ಮಾಡು. ಎಲ್ಲೂ ಅದು ನಡೆಯಲಿಲ್ಲ, ಯುದ್ಧವೇ ಬೇಕಾಗ್ತದೆ ಅನ್ನುವಂತಹ ಸಂದರ್ಭ ಬಂದಾಗ ನಿನ್ನ ವೀರತನಕ್ಕೆ ಸರಿಯಾದ ಅವಕಾಶವನ್ನು ನೀನು ಉಪಯೋಗಿಸಿಕೋ. ಒಂದು ಮಾತು,
0: ಏನಪ್ಪ,
1: ಎಲ್ಲ ಕಡೆಗಳಲ್ಲೂ ದಿಗ್ವಿಜಯವನ್ನು ಮಾಡಿ ವರ್ಷಾಂತ್ಯದೊಳಗೆ ನೀನು ಬರುವ ಮಾರ್ಗ ನಾನು ಕಾಯ್ತಿರ್ತೇನೆ. ಪೂರ್ಣಾಹುತಿಯ ದಿನ ನಮ್ಮ ಆಸೆ ಪೂರ್ಣವಾಗುವ ದಿನ ಅಂತ ನನ್ನ ವಿಶ್ವಾಸ ಮಗನೇ.
0: ಧನ್ಯವಾದ. ಯಜ್ಞಮಂಟಪದಿಂದ ನಮ್ಮಯ್ಯನ ಹರಕೆಯನ್ನು ಕೈಗೊಂಡು ಭೂಸುರರ ಆಶೀರ್ವಾದವನ್ನು ಪಡೆದು ಹೊರಟಿದ್ದೇನೆ. ಪೂಜ್ಯಳಾದಂತಹ ತಾಯಿಯನ್ನು ಕಂಡು ಆಶೀಷವನ್ನು ಪಡೆದು ಮುಂದುವರಿಯಬೇಕು.
2: ಕುಮಾರ,
0: ಅಮ್ಮ,
2: ಶ್ರೀಪತಿಯ ದರ್ಶನವಾಗಬೇಕೆಂಬುದೇ ನಮ್ಮ ಪ್ರಧಾನ ಲಕ್ಷ್ಯವಾಗಿದೆ.
0: ಹೌದು.
2: ಅಶ್ವಮೇಧ ತುರಗದ ಬೆಂಬಲಾರ್ಥವಾಗಿ ನೀನು ಸಾಗುತ್ತಿರುವಾಗ ಹರಿಶರಣರು ನಿನಗೆ ಎದುರಾದರೂ ಅಂತಾದರೆ ಅವರಲ್ಲಿ ವಿರೋಧವನ್ನು ಕಟ್ಟಿಕೊಳ್ಳಬೇಡ. ಸಮಾನವರಲ್ಲಿ ಸ್ನೇಹದಿಂದ ವರ್ತಿಸಬೇಕು ಮಗನೇ. ಸಕಲ ಕ್ಷಿತಿಪಾಲರನ್ನು ಗೆದ್ದು ಸಮಸ್ತ ಐಶ್ವರ್ಯವನ್ನು ನಮ್ಮ ರತ್ನಾಕ್ಯಪುರಕ್ಕೆ ನೀನು ಕಳಿಸಿಕೊಡಬೇಕು ಮಗನೇ.
0: ಅಮ್ಮ,
2: ಶ್ರೀಪತಿಯನ್ನು ಕಾಣುವುದಕ್ಕಾಗಿ ನಾನು ಮಾತ್ರ ಅಲ್ಲ, ರತ್ನಾಕ್ಯಪುರದ ಪ್ರತಿಯೊಬ್ಬ ಪ್ರಜೆಗಳು ನಿರೀಕ್ಷೆಯಲ್ಲಿ ಇರುತ್ತಾರೆ. ಮತಿವಂತನಾಗಿ ಸಾಗಿ ತಂದೆಯ ಕೀರ್ತಿಗೆ ಯಾವುದೇ ರೀತಿಯಲ್ಲಿ ಧಕ್ಕೆ ಬಾರದ ರೀತಿಯಲ್ಲಿ ನಿನ್ನ ಈ ತುರಗ ರಕ್ಷಾರ್ಥ ಕಾರ್ಯ ಮುಂದುವರಿಯಲಿ ಎಂದು ಭಗವಂತನಲ್ಲಿ ಬೇಡಿ ಹರಸಿ ಕಳಿಸಿಕೊಡುತ್ತಾ ಇದ್ದೇನೆ.
0: ಶ್ರದ್ಧಾ, ಮೇಧಾ, ಯಶಃ, ಪ್ರಜ್ಞಾ ಇತ್ಯಾದಿಗಳೆಲ್ಲ ಸರ್ವದಾ ನಿನ್ನ ಅನುಗ್ರಹದಿಂದ ನಮ್ಮಲ್ಲಿ ಉಳಿಯಲಿ ಎಂದು ನಾವು ದೇವರನ್ನು ಪ್ರಾರ್ಥಿಸ್ತೀವಿ. ಹರಿಶರಣರನ್ನು ವಿರೋಧಿಸುವುದೆಂದರೆ ಹರಿಯನ್ನೇ ವಿರೋಧಿಸಿದಂತೆ.
2: ಹೌದಪ್ಪ,
0: ಇದನ್ನು ನಾನು ಹಿರಿಯರಾದ ನಿಮ್ಮಿಂದ ತಿಳಿದುಕೊಂಡವ. ಅಮ್ಮ,
2: ಓ,
0: ನಿಮ್ಮ ಈ ಒಂದೊಂದು ಮಾತನ್ನು ಜ್ಞಾಪಕದಲ್ಲಿಟ್ಟುಕೊಂಡು ನನ್ನ ಧೀಶಕ್ತಿ ಎಷ್ಟು ಪ್ರವರ್ತಮಾನಕ್ಕೆ ಬಂದಿದೆ ಎಂಬುದನ್ನು ಈ ಲೋಕದಲ್ಲಿ ತೋರಿಸಿಕೊಡ್ತೇನೆ. ಪಾದಗಳಿಗೆ ಪಡಮಟ್ಟು ಮುಂದೆ ಸಾಗುವುದಕ್ಕೆ ಅಪ್ಪಣೆಯನ್ನು ಕೇಳುತ್ತಿದ್ದೇನೆ.
2: ಶುಭಮಸ್ತು.

0: ಸರ್ಕಾರದಲ್ಲಿ ಹೊರಬಡದರೆ ಹೋಗ ಬೆದರೆ
1: ಯಾಕೆ ಪ್ರಾಯ ಸಮರ್ಥರು ಅದನ್ನು ನಾವು ಯುದ್ಧ ಮುಖದಲ್ಲೇ ತೋರಿಸಿಕೊಡಬೇಕಷ್ಟೇ. ಪ್ರಬುದ್ಧರಾದವರ ಅಗತ್ಯ ಇದೆ ಎಂಬುದರಿಂದಲೇ ನಾನಾ ಯುದ್ಧಗಳಲ್ಲಿ ವಿಜಯಿಗಳಾದ ನಾನಾ ಪ್ರಹರಣ ಕುಶಲಿಗಳಾದ ವೀರ ಭಟರು ಒತ್ತಾಗಿ ನಿಂತಿದ್ದಾರೆ. ಇಲ್ಲಿ ಮುದುಕರಾರೂ ಇಲ್ಲ, ಎಳೆಯರೂ ಇಲ್ಲ, ಎಲ್ಲರೂ ಸಮಾನ ವಯಸ್ಕರು, ಸಮಾನವಾದಂತಹ ಮನೋಭಾವವುಳ್ಳವರು. ಆದುದರಿಂದಲೇ ಯುದ್ಧದಲ್ಲಿ

0: ನಮಗೆ ಸತಸ್ತಿದ್ದ ಈ ನಿರ್ಣಯವನ್ನು ಮಾಡಿದ್ದಾಗಿದೆ. ದೇವತೆಗಳನ್ನು ಆವಾಹಿಸಿದಂತಹ ದಿವ್ಯಾಶ್ವ, ಅದರಲ್ಲಿ ನಮ್ಮ ಕುಲದ ಹಿರಿಮೆಯನ್ನು ಬರೆದಿರಿಸಿದಂತಹ ಸ್ವರ್ಣದ ಓಲೆಯನ್ನು ಹಣೆಯ ಪಟ್ಟೆಯಾಗಿ ಕಟ್ಟಿದ್ದಾಗಿದೆ. ವಿವಿಧ ಆಭರಣಗಳಿಂದ ಅಲಂಕೃತವಾದ ಈ ಯಜ್ಞಾಶ್ವ ಮುಂದುವರಿಯುತ್ತಿರುವಂತೆ ಸುಸಜ್ಜಿತವಾದಂತಹ ನಮ್ಮ ಸೇನೆ ಮುಂದೆ ಮುಂದೆ ಸಾಗಲಿ ಸಾಗಲಿ.
1: ಕಡಿಬಿಡಿ ಕಡಿಬಿಡಿ ಗಂಡಾಂತರ,
0: ಯಾಕೆ
1: ನಾನು ಕುದುರೆಯ ಮೇಲ್ವಿಚಾರಕ?
0: ಹೌದು,
1: ವಿಷಯ ವಿಶೇಷ ಇದೆ.

0: ನಮ್ಮ ಕುದುರೆ ಮುಂದೆ ಮುಂದೆ ಮುಂದೆ ಮುಂದೆ ಹೋಗ್ತಾ ಇದೆ.
1: ರತ್ನಪುರದ ಸೀಮೆಯನ್ನು ದಾಟಿ ಮುಂದೆ ಬರುತ್ತಿದ್ದಂತೆ ಇದಿರಾಗಿ ಬೃಹತ್ಸೇನೆ ಎಂದು ಬರುತ್ತಿತ್ತು. ನಮ್ಮ ಯಜ್ಞಾಸ್ತ್ರವನ್ನು ಮುಂದಕ್ಕೆ ಬಿಟ್ಟವರು ನಾವು.
0: ಹೌದು,
1: ನೀನು ಅವಸರವಾಗಿ ಬಂದೆಯಲ್ಲ.
0: ಕುದುರೆ ಮುಂದೆ ಮುಂದೆ ಮುಂದೆ ಮುಂದೆ ಹೋಗ್ತಿದಂತೆ ನಮ್ಮ ಕುದುರೆ ಎದುರಿಗೆ ಮತ್ತೊಂದು ಕುದುರೆ ಬಂತು.
1: ಬಂದರೆ
0: ಕುದುರೆ ಕುದುರೆ ತಾಡಿಕೊಂಡಿತು.
1: ಓಹೋ,
0: ತಾಕಲಾಟ ಆಯ್ತು. ಒಡೆಯ ಅದರ ಹಿಂದೆ ನೋಡ್ತೇವೆ ಬಹಳ ದೊಡ್ಡ ದೊಡ್ಡ ಅಸಂಖ್ಯಾತ ಮಂದಿ ಇದ್ದಾರೆ.
1: ಮನುಷ್ಯರಿಂದ ಆಭರಣಗಳು ಚೆಲ್ಲಾ ಬಿಲ್ಲಿಯಾದಾಗ
0: ಒಬ್ರು ಮನುಷ್ಯರಲ್ಲ, ಎಲ್ಲ ಸೈನಿಕರು, ಎಲ್ಲ ಸೈನಿಕರು
1: ಸೈನಿಕರು ಮನುಷ್ಯರಲ್ಲದೆ ಮತ್ತಾರಿರ್ತಾರೆ.
0: ಅವರ ಕೈಯಲ್ಲಿ ಆಯುಧ ಇದೆ, ಮನುಷ್ಯರ ಕೈಯಲ್ಲಿ ಆಯುಧ ಉಂಟಾಡಯ್ಯ. ಎಲ್ಲ ಸೈನಿಕರು ಬರುದು ಒಳ್ಳೆ ಸಮುದ್ರದ ತೆರೆ ಬಂದಾಗ ಬರ್ತಾ ಇದ್ದಾರೆ. ಬೇರಿ ತಮ್ಮಟೆ ನಗಾರಿ ಬಾರಿಸ್ತಾ ಇದ್ದಾರೆ. ಒಡೆಯ ಕುದುರೆ ಕುದುರೆ ತಾಗಿದಾಗ ನಾವು ಸೈನಿಕರು ಪ್ರತಿಭಟನೆ ಮಾಡೋದಕ್ಕೆ ಹೋದೆವು. ಅವರೆಲ್ಲ ಸೇರ್ಕೊಂಡು ನಮ್ಗೆ ಮೆಟ್ಟಿದ್ರು, ಅಟ್ಟಿದ್ರು, ಕುಟ್ಟಿದ್ರು. ದೇವ್ರೆ ನಮ್ಮ ಅಮ್ಮನ್ನೆಲ್ಲ ಇಳಿಸಿದ್ರು. ದೇವ್ರೆ
1: ನಿಮ್ಮ ಅಮ್ಮನ್ನಿಳಿಸಿ ಈ ಕಡೆಗೆ ಬರುವಂತೆ ಮಾಡಿದ್ದಾರೆ.
0: ನಮ್ಮ ಕುದುರೆ ಹಾಗೆ ಉಂಟು ಆ ಕುದುರೆ. ಆ ಕುದುರೆ ಹಣೆಯಲ್ಲಿ ಒಂದೇನೋ ಕಾಣುತ್ತದೆ, ಪಳ ಪಳ ಪಳ ಪಳ ಅಂತ ಹೊಳಪ್ಪು. ದೇವ್ರೆ ಅದು ಪೂಜಿಸಿದ ಕುದುರೆ, ನಮ್ಮದು ಪೂಜಿಸಿದ ಕುದುರೆ. ಕಿವಿ ಒಂದೇ, ಅದಕ್ಕೆ
1: ಒಂದೇ ಕಿವಿ
0: ಅಲ್ಲ, ಕಾಣದೊಂದು ಬಿಳಿ ಮಾತ್ರ, ಮತ್ತೊಂದು ಕಪ್ಪಿದೆ. ಹೌದು, ಬಣ್ಣದ ಕುದುರೆ. ಅದು ಯಾಗದ ಕುದುರೆ ಇರಬೇಕು ಅದು ಕೂಡ. ಹಾಗಿದ್ರೆ ಕುದುರೆ ಕುದುರೆ ತಾಗಿಕೊಂಡು ಅಲ್ಲ ಉಂಟು, ಗಲಾಟೆ ಆಗ್ತಾ ಉಂಟು. ದೇವ್ರೆ ನಿಮ್ಮಲ್ಲಿ ಹೇಳಿದ್ದೇನೆ,
2: ತಾಮ್ರ ಧ್ವಜನು ಮನದೊಳ ಖ್ಯಾತಿಗೊಳ್ಳುತ್ತಾ

0: ಚಾಳಕರೇ,
1: ಓ
0: ನೀವಾರು ಭೀತರಾಗಬೇಕಾದ್ದಿಲ್ಲ, ಧೈರ್ಯ ತಾಳಿ.
1: ಆಗಲಿ,
0: ಮಾನಸಿಕವಾಗಿ ಖಾತೆಯುಂಟಾಗಿದೆ. ನಮ್ಮ ಬಲವಾದಂತಹ ಸೇನೆಯನ್ನು,
1: ಹೌದು,
0: ನಮ್ಮ ದಿವ್ಯಾಸ್ತ್ರವನ್ನು ತಡೆಯುವವರು ಯಾರಿದ್ದಾರೆ? ಆದರೂ ಈ ಕ್ರೋಧವನ್ನು ತೋರಿಸಿಕೊಳ್ಳದೆ,
1: ಹೌದು,
0: ವಿಚಾರ ವಿನಿಮಯ ಮಾಡುವುದಕ್ಕಾಗಿ ನಕಲ ಧ್ವಜ ಹೀಗೆ ಬಾರಯ್ಯ.
2: ಪ್ರಭು, ಏನಪ್ಪಣೆ?
0: ನೀನು ಯಾರ ಹಯವೆಂದು ತಿಳಿದು ಬರಬೇಕು. ಬಂದಿರುವ ಕುದುರೆಯ ಬಗ್ಗೆ ದೂತರು ನೀಡಿದ ವಿವರಣೆಯೇ ನನಗೆ ಸಾಕಾಗುವುದಿಲ್ಲ. ನೀ ತಿಳಿದುವ
2: ಅಪ್ಪಣೆ.

0: ಹೋದೆ, ನೋಡಿದೆ, ಸಮಗ್ರ ವಿವರವನ್ನು ತಿಳಿದೆ.
1: ದೂರದಿಂದಲೇ ನೋಡಿ ತಿಳಿಯುವುದು ಬೇರೆ, ಹತ್ತಿರ ಹೋಗಿ ಪರೀಕ್ಷಿಸುವುದು ಬೇರೆ. ದೂರದಿಂದಲೇ ನೋಟದಿಂದ ಇಂತಹದ್ದು ಎಂದು ನಿರ್ಣಯಿಸುವಲ್ಲಿ ನಮ್ಮ ದೃಷ್ಟಿಪಾಠವೂ ಹೆಚ್ಚು ಕಡಿಮೆಯಾಗಿ ಹೋಗ್ತದೆ. ಈಗ ಸೇನಾ ಸಮೇತನಾಗಿ ಅಶ್ವನ್ನು ತೆಗೆದುಕೊಂಡು ಬರುತ್ತಿರೋರು ಯಾರಿರಬಹುದು?
0: ಸಮೀಕ್ಷೆ ಮಾಡಿದೆ. ಬಂದವನು ಬಬ್ರುವಾಹನ. ಆ ಧ್ವಜ ಹಾಗೆ ಆ ಸೈನಿಕರು ಧರಿಸಿದಂತಹ ಸಮವಸ್ತ್ರಗಳು ಮತ್ತೆ ಇರತಕ್ಕಂತಹ ಬರಹಗಳು ಅದು ಮಣಿಪುರದ ಸೇನೆ ಅಂತ ಸಾರುತ್ತದೆ. ಅವನು ಅಶ್ವಮೇಧರ ತುರಗದ ರಕ್ಷಣೆಗಾಗಿಯೇ ಬಂದಿದ್ದಾನೆ. ಕುದುರೆ ಮಾತ್ರ ಅವನದ್ದಲ್ಲ, ಅವನು ಯಾಗ ಮಾಡುವುದಕ್ಕೆ ಹೊರಟದ್ದೂ ಅಲ್ಲ. ಹಸ್ತಿನಯ ಪಾಂಡವರು ಮಾಡುವಂತಹ ಯಾಗದಲ್ಲಿ ಅದರ ರಕ್ಷಣೆಗಾಗಿ.
1: ಸರಿಯಾಗಲಿಲ್ಲ, ಸರಿಯಾಗಲಿಲ್ಲ. ನಿನ್ನ ಅಭಿಪ್ರಾಯವನ್ನು ಖಚಿತವಾಗಿ ನಾನು ನಿಶ್ಚಯಿಸಬೇಕಾಗಿದ್ದರೆ ಯಜ್ಞಾಶ್ವದ ಹಣೆಯಲ್ಲಿರುವ ಲೇಖನವನ್ನು ತರಲೇಬೇಕು. ಹೋಗಿ ತೆಗೆದುಕೊಳ್ಳುವ
0: ಹಾಗೆ.

0: ಪರೀಕ್ಷೆ ಮಾಡಿದೆ. ಬಂದವನು ಬಬ್ರುವಾಹನ. ಆ ಧ್ವಜ ಹಾಗೆ ಆ ಸೈನಿಕರು ಧರಿಸಿದಂತಹ ಸಮವಸ್ತ್ರಗಳು ಮತ್ತೆ ಇರತಕ್ಕಂತಹ ಬರಹಗಳು ಅದು ಮಣಿಪುರದ ಸೇನೆ ಅಂತ ಸಾರುತ್ತದೆ. ಅವನು ಅಶ್ವಮೇಧರ ತುರಗದ ರಕ್ಷಣೆಗಾಗಿಯೇ ಬಂದಿದ್ದಾನೆ. ಕುದುರೆ ಮಾತ್ರ ಅವನದ್ದಲ್ಲ, ಅವನು ಯಾಗ ಮಾಡುವುದಕ್ಕೆ ಹೊರಟದ್ದೂ ಅಲ್ಲ. ಹಸ್ತಿನಯ ಪಾಂಡವರು ಮಾಡುವಂತಹ ಯಾಗದಲ್ಲಿ ಅದರ ರಕ್ಷಣೆಗಾಗಿ
1: ಸರಿಯಾಗಲಿಲ್ಲ ಸರಿಯಾಗಲಿಲ್ಲ ನಿನ್ನ ಅಭಿಪ್ರಾಯವನ್ನು ಖಚಿತವಾಗಿ ನಾನು ನಿಶ್ಚಯಿಸಬೇಕಾಗಿದ್ದರೆ ಯಜ್ಞಾಶ್ರದ ಹಣೆಯಲ್ಲಿರುವ ಲೇಖನವನ್ನು ತರಲೇಬೇಕು. ಹೋಗಿ ತೆಗೆದುಕೊಳ್ಳುವ
0: ಹಾಗೆಯೇ ಆಗಲಿ.

ಅದರ ಸತ್ಯ ಇಂದು ಗೋಚರಿಸಲ್ಪಟ್ಟಿದೆ. ಫಳಿರೆ ಮಂತ್ರೀಶ, ಕ್ಷತ್ರಿಯರ ಚಿತ್ತದಲ್ಲಿ ಕೆಚ್ಚಿನ ಕಿಚ್ಚನ್ನು ಉರಿಸುವಂತೆ ಮಾಡುವ ಈ ಓಲೆಯ ಒಕ್ಕಣೆಯನ್ನು ಕೇಳಿದಾಗ ನನಗೂ ಆಶ್ಚರ್ಯವಾಗುತ್ತಿದೆ. ತಾನೊಬ್ಬನೇ ಭಗವದ್ ಭಕ್ತರೆಂದು, ಉಳಿದವರೆಲ್ಲ ಭಗವಂತನ ಬಗ್ಗೆ ಆಸ್ತಿಯುಳ್ಳವರಲ್ಲವೆಂದು ಆ ಧರ್ಮರಾಯ ತಿಳಿದರೇನು? ತಾನು ಮಂಡಲಾಧಿಪನಾದ್ದರಿಂದಲೇ ಈ ಯಜ್ಞವನ್ನು ನಡೆಸುತ್ತೇನೆ. ಎಲ್ಲರೂ ತನಗೆ ಶರಣಾಗಬೇಕು ಎಂಬ ಕಲ್ಪನೆ ಉಳ್ಳವನು ಅವನಾದರಿಂದಾದರೆ ಅವನ ಬಲುಹೇನು ಎಂಬುದನ್ನು ನಾನು ಪರಿಶೀಲಿಸಬೇಕಾಗಿದೆ. ಆದ್ದರಿಂದಲೇ ಯಜ್ಞಾಶ್ರವನ್ನು ಮುಗಿದು ಪಾರ್ಥನಲ್ಲಿಯೋ ಕೃಷ್ಣನಲ್ಲಿಯೋ ಹೋರಾಟಕ್ಕೆ ಸಿದ್ಧನಾಗ್ತೇನೆ. ನಮ್ಮ ತಂದೆ 7 ಅಶ್ವಮೇಧಗಳನ್ನು ಮಾಡಿರುವುದು ಯಾಕೆ? ಭಗವಂತನಾದಂತಹ ವಾಸುದೇವನನ್ನು ಈ ಮಾಂಸಾಕ್ಷಿಗಳಿಂದ ನೋಡಬೇಕು ಎಂಬ ಹಿರಿದಾದ ಉದ್ದೇಶವುಳ್ಳವರಾಗಿ, ಆದ್ದರಿಂದ ಕೃಷ್ಣಾರ್ಜುನರು ಒಂದಾಗಿ ಈ ಕಡೆಗೆ ಬರುತ್ತಿದ್ದಾರೆ ಎಂದು ತಿಳಿದ ಮೇಲೆ ಯುದ್ಧವಲ್ಲದೆ ನಿರ್ವಾಹವೇ ಇಲ್ಲ, ಯಜ್ಞಾಶ್ವವನ್ನು ಬಿಗಿಯುವುದಕ್ಕೆ ಅಪ್ಪಣೆಯನ್ನು ಕೊಡು. ಹಾಗೆಯೇ ನಮ್ಮ ಸೇನೆ ಬಂದವರನ್ನು ಎದುರಿಸುವುದಕ್ಕೆ ಅರ್ಧ ಚಂದ್ರಾಕೃತಿಯ ವ್ಯೂಹದಿಂದ ನಿಲ್ಲ.

0: ದೇವಾ
1: ಅಂದು ಸುಧನ್ವ ಕಾಳಗದಲ್ಲಿ ಬಂದು ಸೇರಿದ ಬಳಿಕ ನಿನ್ನನ್ನು ಬಿಟ್ಟು ಹೋಗುವುದಕ್ಕೆ ಮನಸ್ಸಿಲ್ಲದೆ ನಿನ್ನ ಜೊತೆಯಲ್ಲೇ ನಾನಿದ್ದೇನೆ.
0: ನಿಜ ಸ್ವಾಮಿ.
1: ಒಂದೊಂದು ರಾಜ್ಯವನ್ನು ಕುದುರೆ ಪ್ರವೇಶಿಸಿದಾಗ ಅಲ್ಲಿಯ ಸಕಲ ವಿದ್ಯಮಾನಗಳನ್ನು ತಿಳಿದು ತಿಳಿಸಿ ಅಲ್ಲಿಂದ ಕಪ್ಪ ಕಾಣಿಕೆಗಳನ್ನು ಸ್ವೀಕರಿಸಿಕೊಂಡು ಹೋಗುವುದು ನಿಮ್ಮ ಜೊತೆಯಲ್ಲೇ ಇರುವುದು ನನಗೆ ಕರ್ತವ್ಯವೆನಿಸಲ್ಪಟ್ಟಿದೆ. ಈ ಪುರವನ್ನು ಪ್ರವೇಶಿಸಿದಾಗ ಇಲ್ಲಿಯ ವಿಶೇಷಗಳನ್ನೆಲ್ಲ ನನಗೆ ವಿವರಿಸುವುದು ನನಗೆ ಕರ್ತವ್ಯವೆನಿಸಲ್ಪಟ್ಟಿದೆ.
0: ದೇವ
1: ನೋಡಿದೆಯಾ,
0: ದೇಹವನ್ನು ಬಿಟ್ಟಿರಲಾರದ ನೆರಳಿನಂತೆ ನಿನ್ನನ್ನು ಬಿಟ್ಟು ನಾನಿಲ್ಲ. ದಕ್ಷಿಣಾವತಿಯಲ್ಲಿರುವಂತಹ ಅರಸರನ್ನು ಗೆದ್ದು ಕಪ್ಪ ಕಾಣಿಕೆಯನ್ನು ಪಡೆದು ಹಸ್ತಿನಗೆ ನಾವು ಕಳಿಸ್ತಾ ಇದ್ದೇವೆ. ಈ ದೇಶವನ್ನು ಕಂಡಾಗ ಇದರ ಪರಿಚಯವನ್ನು ಮಾಡಿಕೊಳ್ಳಬೇಕೆನ್ನುವಂತಹ ಕುತೂಹಲ ಹೆಚ್ಚಾಗ್ತಾ ಇದೆ. ಇದು ಯಾವ ದೇಶ, ಇಲ್ಲಿ ಅರಸನ್ ಯಾರು ತಿಳಿಸಿ?
1: ರತ್ನಾಕ್ಯ ಪಟ್ಟಣ ಅಂತ ಇಲ್ಲಿಯ ಹೆಸರು.
0: ಓಹೋ.
1: ಇಲ್ಲಿಯ ಮಹಾರಾಜ ಮಯೂರ ಧ್ವಜ,
0: ಓಹೋ,
1: ಅವನ ಮಗನೇ ತಾಮ್ರಧ್ವಜನೆನ್ನುವ ಪರಮ ವೈಷ್ಣವನಾಗಿದ್ದಾನೆ, ವೀರಾಧಿ ವೀರನಾಗಿದ್ದಾನೆ. ಒಂದು ವೇಳೆ ನಮ್ಮ ಕುದುರೆಯನ್ನು ಕಟ್ಟಿ ಕಾಳಕ್ಕೆ ಮುಂದೆ ಹೋದೆವು ಅಂತಾದ್ರೆ ಬಿಡಿಸಿಕೊಳ್ಳುವಂತಹ ಪರಾಕ್ರಮಿಗಳು ನಮ್ಮಲ್ಲಿ ಯಾರು ಕಾಣಿಸುವುದಿಲ್ಲ.

0: ಲಾಲಿಸಬೇಕು, ಮಾತನ್ನು ಲಾಲಿಸಬೇಕು.
1: ಒಳ್ಳೆಯದಪ್ಪ,
0: ನೀವು ಬರೆಯ ಯಾದವರಾಯ ಅಲ್ಲ, ದೇವರ ದೇವರಾಯನೂ ಹೌದು.
1: ಒಳ್ಳೆಯದು
0: ಸ್ವಾಮಿ. ಇಂದೀಗ ನಮ್ಮ ವಿರೋಧಿಯಲ್ಲಿ ಯುದ್ಧವನ್ನು ಮಾಡುವ ಭಟ್ರು ಭಟ್ಟರು ಯಾರೂ ಇಲ್ಲ ಎಂಬುದಾಗಿ ನಮ್ಮ ಸೇನೆಯನ್ನು ಬೆದರಿಸ್ತಾ ಇದ್ದೀರಾ?
1: ಚೇಚೇ,
0: ಅಪ್ಪಣೆಯನ್ನು ಕೊಡಿ, ರಾಮ್ರ ಧ್ವಜವನ್ನು ಗೆದ್ದು ಕುದುರೆಯನ್ನು ಬಿಡಿಸಿ ಅನುಸಾರವನಾದ ನಾನು

0: 听到你，我来。ದೇವಂ
1: ಹ
0: ದಶಾದಿ ಪರನ ಯುದ್ಧದ ಮೂಲಕವಾಗಿ
1: ಜಯಿಸಿ
0: ಈವರೆಗೆ ನಾವು ಜಯವನ್ನು ಸಂಪಾದಿಸಿದ್ದೇವೆ.
1: ಸರಿ,
0: ವರ್ತಮಾನ ಕಾಲದಲ್ಲಿ ತಾಮ್ರಧ್ವಜ ಎಷ್ಟೇ ವೀರನಾಗಿರಲಿ, ನಮ್ಮ ಕುದುರೆಯನ್ನು ಕಟ್ಟಿ ಹಾಕಿದ ಅಂತಾದ್ರೆ ಅವರನ್ನು ಜಯಿಸಿ ಆ ಮೂಲಕವಾಗಿ ಹಸ್ತಿನಾಪುರಕ್ಕೆ ಕಪ್ಪ ಕಾಣಿಕೆಯನ್ನು ಕಳುಹಿಸಿಕೊಡುವಲ್ಲಿ ಯಾವ ಕಾರಣಕ್ಕೂ ನಾವು ಹಿಂದೇಟು ಹಾಕುವವರೇ ಅಲ್ಲ. ಸಂತೋಷವಾಗಿ ಬಂದಿರುವ ವಿರೋಧಿಯಲ್ಲಿ ಯುದ್ಧಕ್ಕೆ ಸಿದ್ಧರಾಗಿದ್ದೇವೆ.
1: ಓಹೋ.

0: ಏನಪ್ಪ ಇವರೆಲ್ಲರ ವೀರವಾಣಿಗಳನ್ನು
1: ಎಲ್ಲರೂ ತಮ್ಮ ಕೆಚ್ಚಿನ ಮಾತನ್ನು ವ್ಯಕ್ತಪಡಿಸಿದ್ದಾರೆ.
0: ಛೇ ಛೇ ಛೇ ಛೇ,
1: ಯುದ್ಧಕ್ಕೆ ಯಾರು ಅಂಜುವವರಲ್ಲ ಅಳುಕುವವರಲ್ಲ ಎನ್ನುವುದು ಸ್ಪಷ್ಟವಾಯಿತು.
0: ನನಗೆ ಹೆದರಿಕೆ ಇತ್ತು ಅಂತ ಅರ್ಥ ಅಲ್ಲ, ಆದ್ರೂ ಇವರು ನಮ್ಮ ಕೆದಕಿ ನೋಡೋಣ ಅಂತ ಅನ್ನಿಸಿದ್ದು.
1: ಎಲ್ಲರೂ ಯುದ್ಧೋತ್ಸಾಹಿಗಳು.
0: ಹೌದಲ್ಲ, ನಾವು ಈ ರೀತಿಯಾಗಿ ಇಲ್ಲಿ ಮಾತನಾಡ್ತಾ ಇದ್ದಂತೆಯೇ ಕುದುರೆಯನ್ನು ಬಂಧಿಸಿಯಾಗಿದೆ, ಅವರು ಯುದ್ಧದ ಸಿದ್ಧತೆಯನ್ನು ಮಾಡಿಯೂ ಆಗಿದೆ.
1: ಹಾಗಿದ್ರೆ ನಮ್ಮ ಸೇನೆಯನ್ನು ವ್ಯವಸ್ಥಿತವಾಗಿ ನಿಲ್ಲಿಸಬೇಕಲ್ಲ,
0: ಹಂಸಾಕೃತಿಯಲ್ಲಿ ನಿಲ್ಲಿಸೋಣ.
1: ಒಳ್ಳೆಯದು.
0: ಒಬ್ಬೊಬ್ಬ ವೀರರನ್ನು ಒಂದೊಂದು ಅಂಗಗಳಲ್ಲಿ ನಿಲ್ಲಿಸಿ ನಿನ್ನನ್ನು ಹೃದಯ ಮಧ್ಯದಲ್ಲೇ ನಿಲ್ಲಿಸಿದ್ದೇನೆ. ಇದು ಪಾನ್

0: ಏನು
1: ಮುರಳಿ ಅನ್ನೋದುತ್ತಾ ಗೋವುಗಳನ್ನೆಲ್ಲ ನೀನು ಆಕರ್ಷಿಸಿದೆಯಂತೆ. ಆದರೆ ಗೋಶಬ್ದಕ್ಕೆ ಭೂಮಿ ಎಂದು ಅರ್ಥವೇ, ಆದ್ದರಿಂದ ಗೋಪಾಲ ಎಂದರೆ ಭೂಪಾಲರಲ್ಲಿ ವರಿಷ್ಠ. ಹೀಗೆ ತಿಳಿದುಕೊಳ್ಳುವಂತಹ ಪ್ರಜ್ಞಾಶಕ್ತಿ ನಮ್ಮಲ್ಲಿದೆ. ಭೂಭುಜರಲ್ಲಿ ಭುಜ ಶಕ್ತಿಯನ್ನು ಹೆಚ್ಚಿಸುವ ನೀನು ಪಾಂಡವರ ಸಹಾಯಕನಾಗಿ ಈ ಕಡೆಗೆ ಬಂದವ. ಅವರ ಉದ್ಧಾರವಾಗಬೇಕು ಎಂಬುದೇ ನಿನ್ನ ಲಕ್ಷ್ಯ ತಾನೆ. ಈ ಪಾರ್ಥನು ಬಿಟ್ಟಿರುವ ಯಜ್ಞಾಶ್ವವನ್ನು ಕಟ್ಟಿದ್ದೇನೆ. ಇವನ ಸಾಮರ್ಥ್ಯದ ಬಗ್ಗೆ ನನಗೆ ಶಂಕೆ ಏನೂ ಇಲ್ಲ. ನಿನ್ನ ಅನುಗ್ರಹ ವ್ಯಾಪ್ತಿಯಿಂದ ಜೀವನದಲ್ಲಿ ಔನ್ನತ್ಯವನ್ನು ಸಾಧಿಸಿದನು. ಈ ಪಾಂಡವರನ್ನು ಇದಿರು ಹಾಕಿಕೊಂಡಿದ್ದೇನೆ ಎಂಬುದಕ್ಕಾಗಿ ಭೀತಿಯೂ ಇಲ್ಲ. ಇವನು ಕ್ಷತ್ರಿಯ ಶ್ರೇಷ್ಠನೇ ಹೌದಾದರೆ ನಾನು ಕಟ್ಟಿರುವ ಯಜ್ಞಾಶ್ವವನ್ನು, ನಮ್ಮ ಯಜ್ಞಾಶ್ವವನ್ನು ಎರಡನ್ನೂ ಯುದ್ಧದಲ್ಲಿ ನನ್ನನ್ನು ಸೋಲಿಸಿ ಪಡೆದುಕೊಳ್ಳಲಿ, ಇಲ್ಲವಾದರೆ ಬಿಟ್ಟು ಹೋಗಲಿ ಎನ್ನುವುದಕ್ಕಿಂತಲೂ ನಿನ್ನ ಅನುಗ್ರಹ ಈ ಪಾರ್ಥನಿಗಿದೆಯಲ್ಲ, ವಾಂಛೆಯುಳ್ಳವನು ಕಿರೀಟಿ ಹೌದಾದರೆ ಅವನು ಯುದ್ಧಕ್ಕಣಿಯಾಗಲಿ. ನೀನು ಶಾಂಗ್ಯ ಮಹಾಧನುಸ್ಸನ್ನು ಹಿಡಿ, ನಿಮ್ಮನ್ನು ವಿರೋಧಿಸುವುದಕ್ಕೆ ಇದಿರಾಗಿರುವ ನಾನು ಭುಗಿ ಭುಗಿಲೆನ್ನುವಂತಹ ಶರಗಳನ್ನು ಬತ್ತಳಿಕೆಯಿಂದ ತೆಗೆದು

0: ಮಗ ಸರಿಯಾದವರು ಯಾರೂ ಇಲ್ಲ ಎಂದು ಹಾರಾಡಬೇಡ, ಹಾರಾಡಬೇಡ.
1: ಗಂಟು ಕಟ್ಟಿಕೊಂಡು ಹೋದವ ಬಂದುದು ಯಾವಾಗ?
0: ಬಂದಿದ್ದೇನೆ ನಾನು ಈಗ್ಲೇ. ಅನುಸಾರವಾದ ನನ್ನನ್ನು ಗೆದ್ದು ಆಮೇಲೆ ಮಾತಾಡು.

0: ಧರ್ಮಜನ ಯಜ್ಞಾಶವನ್ನು ಗಟ್ಟಿ ಹಾಕಿದೆಯಾ? ಆ ಮೂಲಕವಾಗಿ ಕೆಳಕ್ಕೆ ಗೆಲ್ಲಬಲ್ಲೆನಂತಹ ಆತ್ಮವಿಶ್ವಾಸ ನಿನಗಿದೆಯೇನೋ? ಇದು ಕರ್ಣಪುತ್ರ ವೀರ ವೃಷಕೇತ ನಿನ್ನ ಯುದ್ಧಕ್ಕೆ ಅಣಿಯಾಗಿದ್ದಾನೆ, ನಿನ್ನ ಸಾಮರ್ಥ್ಯ ತೋರಿಸು.
1: ನಿನ್ನ ಧ್ವಜವನ್ನು ಕಂಡಾಗಲೇ ನೀನಾರೆಂದು ಗುರುತಿಸಿಕೊಂಡಿರುವ ನಾನು.
0: ಓಹೋ,
1: ಇದೋ ಬಾಣಗಳಿಂದಲೇ ನಿನಗೆ

0: ಏನು?
1: ಶ್ರೀಕೃಷ್ಣನ ಸಾರಥ್ಯದಿಂದ ಯುದ್ಧಕ್ಕೆ ಹಾಜರಾದ ನಿನ್ನ ಭಟತ್ವವನ್ನು ಮೆಚ್ಚಲೇಬೇಕು. ಆದರೆ ಇಂತಹ ಯುದ್ಧ ಪ್ರಸಕ್ತಿ ನಿಮಗೆ ಅಗತ್ಯವಿತ್ತೆ
0: ಇಲ್ಲವೇ?
1: ಅಶ್ವಮೇಧಾದಿ ಕೃತಗಳನ್ನು ಮಾಡಿ ಪುಣ್ಯವನ್ನು ಸಂಚರಿಸಿಕೊಂಡು ಭಗವದ್ದರ್ಶನವಾದೀತು ಎಂದು ಭಾವಿಸುವರು ನಾವು. ನೀವಾದರೂ ಪಾಪ ಭೀತಿಯಿಂದ ಅದನ್ನು ನಿವಾರಿಸುವುದಕ್ಕೋಸ್ಕರ ಕೈಗೊಂಡಂತಹ ಕ್ರತುವಲ್ವೇ? ಗೋತ್ರ ಹತ್ಯಾ ಭೀತಿ ಧರ್ಮಜನಿಗುಂಟಾಯ್ತಂದರೆ ಆಶ್ಚರ್ಯ. ಸ್ವಯಂ ಭಗವಂತನೇ ನಿರ್ದೇಶಿಸಿದಂತಹ ರಣದಲ್ಲಿ ನೀವೆಲ್ಲರೂ ಪಾಲ್ಗೊಂಡವರು. ಯಾವನು ಪಾಪ ಪರಿಹಾರಕನು, ಯಾವನು ಅಭವ್ಯಪ್ರದನು, ಯಾವನ ದರ್ಶನ ಮಾತ್ರದಿಂದ ಸಕಲ ಪಾಪ ಭೀತಿಯು ಪರಿಹಾರವಾಗುವುದು, ಅಂತಹ ವಾಸುದೇವನು ನಿಮ್ಮ ಜೊತೆಯಲ್ಲಿದ್ದು ನೀವು ಈ ರೀತಿ ಬಂದು ಯಾಕೆ? ನೀವು ಕೇವಲ ಅರ್ಥಾರ್ಥಿಗಳು. ನಿಮಗಿರುವಂತಹ ಧನ ಸಂಗ್ರಹದ ಈ ಭಾವವೇನು ಎಂಬುದು ಸ್ಪಷ್ಟವಾಗುತ್ತಿದೆ. ಕುದುರೆಯನ್ನು ಮುಂದಿರಿಸಿಕೊಂಡು ಬರುವುದಕ್ಕಿಂತ ನಮಗೊಂದಷ್ಟು ದೇಣಿಗೆ ಕೊಡಿ, ನಾವೊಂದು ರಾಜ್ಯವನ್ನಾಳುತ್ತಿದ್ದೇವೆ ಎಂದು ಕೇಳುತ್ತಿದ್ದರೆ ನಿಮಗೆ ಬೇಕಾದ ಸಂಬಳ ಅಲ್ಲ ಸಂಭಾವನೆ ಕೊಟ್ಟು ಕಳುಹಿಸುತ್ತಿದ್ದೇವು. ನೀವು ಕೇವಲ ಧನಾಭ್ಯಕ್ತಿಯುಳ್ಳವರಾಗಿ ಯಜ್ಞವನ್ನು ಮಾಡಿರಿ, ನಾವು ಹರಿದರ್ಶನಕ್ಕಾಗಿ ಯಜ್ಞವನ್ನು ಮಾಡುತ್ತಿದ್ದೇವೆ. ನಮಗೂ ನಿಮಗೂ ಇರುವ ಅಂತರವನ್ನು ಲಕ್ಷಿಸು.

0: ಅರ್ಥ
1: ಮಹಾತ್ಮರ ಮಾತಿಗೆ ಚಂದ್ರಾಂಶರಲ್ಲಿ ಹುಟ್ಟಿದಂತಹ ನಾವೆಲ್ಲ ಯಾವತ್ತೂ ಮನ್ನಣೆಯನ್ನು ಕೊಡ್ತೇವೆ.
0: ಕೊಡಬೇಕಾದ್ದು
1: ಕುರುಕ್ಷೇತ್ರದಲ್ಲಿ ಯುದ್ಧ ನಡೆಯಿತು, ಅದೆಷ್ಟೋ ಮಂದಿ ವೀರ ಯೋಧರು ಸಾವನ್ನಪ್ಪಿದ್ರು. ಆ ಪಾಪ ಭೀತಿ ನಮ್ಮನ್ನಣ್ಣನನ್ನು ಸೇರಿತು. ಅದನ್ನು ತೊಳೆಯುವುದಕ್ಕಾಗಿ ವ್ಯಾಸರ ನಿರೂಪಣೆಯಂತೆ ಈ ಯಜ್ಞವನ್ನು ಕೈಗೊಂಡಿದ್ದೇವೆ ಹೊರತು ಧನವನ್ನು ಸಂಪಾದಿಸುವುದಕ್ಕಲ್ಲ. ವಾಸುದೇವ ನಮ್ಮ ಜೊತೆಯಲ್ಲಿದ್ದಾನೆ, ಅವನ ನಿರ್ದೇಶನದಂತೆ ನಾವು ಯುದ್ಧವನ್ನು ಮಾಡಿದ್ದೇವೆ.
0: ಸಂಶಯಾತ್ಮ ವಿನಶ್ವತಿ ಎಂದು ಉಪದೇಶಿಸಿದ್ದು ನಿನಗೆ, ನಿನ್ನ ಅಣ್ಣನಾದಂತ ಧರ್ಮ ಜನಿಗಲ್ಲ.
1: ಅಯ್ಯೋ,
0: ನಿನಗಾದರೂ ಹೇಳಬಹುದಿತ್ತು ಸಂಶಯ ಒಳ್ಳೆಯದಲ್ಲ ಅಂತ.
1: ದೇವರನ್ನು ಕಾಣುವುದಕ್ಕಾಗಿ ನೀವು ಯಾವ ಯಾಗವನ್ನು ಮಾಡಿದರೇನು, ಎಷ್ಟು ವ್ರತವನ್ನು ಮಾಡಿದರೇನು, ಯಾವ ನೇಮ ನಿಷ್ಠೆಯಿಂದ ಇದ್ರೇನು,
0: ಏನು
1: ಶುಚಿತ್ವ ಅಂತರಂಗ ಬಹಿರಂಗದಲ್ಲಿ ಧರ್ಮ ಮಾರ್ಗದಲ್ಲಿ ನಡೆಯಬೇಕು, ಹೀಗೆನ್ನುವಂತಹ ಸದ್ಭಾವನೆಯನ್ನು ಯಾವನು ಇರಿಸಿಕೊಳ್ತಾನೋ ಅಂತವನಿಗೆ ಭಗವದ್ ದರ್ಶನ ಆಗ್ತದೆ. ನಿಮಗೆ ಆಗಲಿಲ್ಲ ಅಂತಾದರೆ ನಿಮ್ಮಲ್ಲಿ ಪಾಪಾತಿ ಆಗಿದೆ ಅಂತ ಅರ್ಥ. ಆದ ಕಾರಣ ದೇವರನ್ನು ಒಲಿಸಿಕೊಳ್ಳುವಂತಹ ಆ ಭಾಗ್ಯ ನಿಮಗಿಲ್ಲ ತಿಳಿದುಕೋ.
0: ಸ್ವಕರ್ಮಭ್ಯರ್ಥ ಸಿದ್ಧಿಂ ವಿಂದತಿ ಮಾನವ, ಇದು ನಮಗೆ ಆಚಾರ್ಯೋಪದೇಶದಿಂದ ಪ್ರಾಪ್ತವಾದು. ಹಾಗಿದ್ದರೆ ಜಲಜಾಕ್ಷನ ನೆಲೆಯನ್ನು ತಿಳಿದವನು ತಾನು ಮಾತ್ರ ಎಂಬ ಹಮ್ಮು ನಿನ್ನಲ್ಲಿದೆ ಎಂಬುದು ಖಚಿತವಾಯಿತು. ಆ ಕುರುಕ್ಷೇತ್ರ ಯುದ್ಧದಲ್ಲಿ ಜಯವನ್ನು ಪಡೆದು ಶ್ರೀಹರಿಯ ಕೃಪಾ ವಿಶೇಷದಿಂದಲಲ್ಲದೆ ನಿಮ್ಮ ಸ್ವಯೋಗ್ಯತೆಯಿಂದೇನೂ ಅಲ್ಲ. ಭೀಷ್ಮದ್ರೋಣ ತಟ ಜಯದ್ರಥ ಜಲ ಗಾಂಧಾರ ನೀಲೋಪಲ ಶಲ್ಯಗ್ರಹವತಿ ಕೃಪೇಣ ವಹಿನಿ ಕರ್ಣೇನ ವೇಳಾಕುಲ ಅಶ್ವತ್ಥಾಮ ವಿಕರ್ಣ ಘೋರಮಕರ ದುರ್ಯೋಧನಾವರ್ತಿನಿ ತೋತೀರ್ಣ ಖಲು ಪಾಂಡವೈ ರಣನದಿ ಕೈವರ್ತಕ ಕೇಶವ. ಕೇಶವನ ಸಾನ್ನಿಧ್ಯ ಇದ್ದರೂ ಯುದ್ಧಾಪೇಕ್ಷಿಗಳಾದಿರಲ್ಲ, ಇದರ ಫಲವನ್ನು ಕ್ಷಣ ಮಾತ್ರದಲ್ಲಿ ತೋರಿಸ್ತಾರೆ.

0: ಅರ್ಜುನ
1: ದೇವ
0: ಇಲ್ಲಿರುವ ಅಷ್ಟೂ ಮಂದಿಗಳು ಈಗ ಕೇಶವನ ನೆನಪಲ್ಲೇ ಇದ್ದಾರೆ. ಯಾಕೆ ಗೊತ್ತಾ? ಇವನು ಖ್ಯಾತನಾದಂತಹ ಹರಿದಾಸನಾಗಿದ್ದಾನೆ. ಅವನ ಬಾಯಿಂದ ಎಷ್ಟು ಹರಿಕಥೆಗಳನ್ನು ಕೇಳಿದೆ ನೀನು. ಹಾಗಿದ್ರೆ ವೀರ ವೈಷ್ಣವ ಅಂತ ನಾನು ಮೊದಲೇ ಏನನ್ನು ತಿಳಿಸಿದ್ದೇನೋ ಅವನು ಸ್ವಾಭಿಮಾನದಿಂದ ಕಾದಾಡ್ತಾನೆ. ನೀನು ಹಾಗೆ ಕೃಷ್ಣನನ್ನ ಜೊತೆಯಲ್ಲಿ ಇದ್ದಾನೆ ಪರಮಾತ್ಮ, ಬಿಡುವುದಿಲ್ಲ ಎನ್ನುವಂತಹ ಮತ ನಿನ್ನದು. ಈಗ ನನಗೆ ಕಷ್ಟವಾಯಿತು, ಒಂದು ಕೆಲಸ ಮಾಡೋಣ. ಇದೇ ರೀತಿ ನೀವು ವಾದವನ್ನು ಬೆಳೆಸುತ್ತಾ ಯುದ್ಧ ಮಾಡಿದಿರಿ ಅಂತಾದ್ರೆ ಎಷ್ಟೋ ವರ್ಷಗಳವರೆಗೂ ಜಯವನ್ನು ಪಡೆಯುವುದಕ್ಕಾಗುವುದಿಲ್ಲ. ನಾವೀರ್ವರು ಬೇರೆ ಬೇರೆ ರಥವನ್ನು ಏರಿಕೊಂಡು ಪ್ರತ್ಯೇಕವಾದಂತಹ ಯುದ್ಧವನ್ನು ಮಾಡೋಣ, ಏನಾಗ್ತದೆ ಅಂತ ನೋಡುವ.
1: ನಿನ್ನ
2: ಆರಂಭದಲ್ಲಿ ನಿನ್ನಲ್ಲಿ ಕೇಳಿದ ಪ್ರಶ್ನೆಗೆ ಉತ್ತರವನ್ನೀಗ ಕೊಡುತ್ತಿರುವೆ. ಈ ಪಾಂಡವರ ಕಾಯುವ ಧೀರನಿ ಹೌದೆಂಬುದನ್ನು ಧನುಸ್ಸನ್ನೆತ್ತಿ ಬಾಣವನ್ನು ನನ್ನತ್ತ ಪ್ರಯೋಗಿಸುತ್ತಾ ತೋರಿಕೊಟ್ಟಿದೆಯಲ್ಲ. ಪಡಿರೇ ಕೃಷ್ಣ, ಮೆಚ್ಚಬೇಕಾಗಿದೆ. ಅಳುಕದೆ ನನಗೆ ಕುಳುಗುಡದಲ್ಲಿ ಈದಿರಾದವನು ನೀನು. ಇಷ್ಟು ದಿನಗಳವರೆಗೆ ಪಾರ್ಥನನ್ನು ಕಾಪಾಡಿ ಅವರ ಬಗ್ಗೆ ಕರುಣೆಯುಳ್ಳವ ಎಂದು ಲೋಕದಲ್ಲಿ ಪ್ರಸಿದ್ಧಿಯನ್ನು ಪಡೆದಿರುವಂತಹ ನೀನು ಈಗ ಅವನ ರಥವನ್ನು ಬಿಟ್ಟು ಬೇರೆ ರಥಾರೋಹಿ ಆದೆ ಎಂದಾದರೆ
0: ಹೌದು.
2: ನನ್ನ ತೀವ್ರವಾದಂತಹ ಮಂತ್ರಾಸ್ತ್ರಗಳು ಪಾರ್ಥನನ್ನು ಅವನ ತೇರನ್ನು ಸಂಪೂರ್ಣವಾಗಿ ನಾಶ ಮಾಡಬಹುದಾಗಿದೆ. ಆದ್ದರಿಂದ ನೀನು ಬೇರಿರುವುದು ಬೇಡ. ನೀನಿರುವಷ್ಟು ಕಾಲ ಅರ್ಜುನನು ಉಳಿಯುತ್ತಾನೆ. ಆದ್ದರಿಂದ ಆ ರಥದಿಂದ ಕೆಳಗಿಳಿದು ಪಾರ್ಥನ ಸಾರಥಿಯಾದಯ್ಯ ಪಾರ್ಥನ

ಯಾರನ್ನು ನೀನು ವಿರೋಧಿಸುವನಲ್ಲ, ವಾತ್ಸಲ್ಯ ಮಾಡಿದಿ ಎಂದೇ ಪ್ರಸಿದ್ಧನಾದವ. ಆದರೂ ನನ್ನಲ್ಲಿ ನೀನು ಯುದ್ಧವನ್ನು ಮಾಡುತ್ತಾ ಮಾಡುತ್ತಾ ನಿನ್ನ ಕರಾಗ್ರದ ಚಕ್ರವನ್ನು ನಮ್ಮ ಸೇನೆಯ ಮೇಲೆ ಪ್ರಯೋಗಿಸಿದೆ. ಯಾದವೇಂದ್ರ, ಇದನ್ನೀಗ ನಾನು ಮೆಚ್ಚಿಕೊಳ್ಳಬೇಕಾಗಿದೆ. ಆಹಾ, ಏನು ಮಾಡಿದರೆ ಏನು ಫಲವಯ್ಯ? ನಮ್ಮನ್ನು ಯುದ್ಧದಲ್ಲಿ ಸೆರೆಬಡಿಯುವುದಕ್ಕೆ ನೀನು ಮುಂದಾದರೂ ಫಲಗಾಣದಾದೆ. ಕೈಯಲ್ಲಿರುವ ಚಕ್ರವನ್ನು ಬಿಸುಟಂತಹ ನೀನು ಬೆರಗಾಗಿ ನನ್ನನ್ನೇ ನೋಡುತ್ತಿರುವೆ. ಆದಿಯಲ್ಲಿ ನಿನ್ನವನಾದಂತಹ ಪಾರ್ಥನಿಗೋಸ್ಕರ ಸುಧನ್ವನ ಪ್ರಕರಣದಲ್ಲಿ ಪುಣ್ಯವನ್ನೆಲ್ಲ ಧಾರೆ ಎರೆದಿತ್ತೆಯಂತೆ. ಈಗ ನಿನ್ನ ಕೈಯಲ್ಲಿ ಚಕ್ರವೂ ಇಲ್ಲ. ನಮ್ಮ ತಂದೆಗೆ ಒಂದು ಆಸೆ ಇತ್ತು, ಶ್ರೀಕೃಷ್ಣನನ್ನು ನೋಡಬೇಕು ಎಂದು. ಆದ್ದರಿಂದ ನಿನ್ನ ಬಳಿಗೆ ಬಂದು ನಿನ್ನ ಎರಡು ಚರಣಗಳನ್ನು ಒಂದು ಕೈಯಿಂದ ಹಿಡಿದು ಮತ್ತೊಂದು ಕೈಯಿಂದ ಎತ್ತಿ ತಲೆ ಮೇಲಿಟ್ಟುಕೊಂಡು ನಮ್ಮ ತಂದೆಯ ಬಳಿಗೆ ಹೋಗ್ತೇನೆ.

0: ನೇರವಾಗಿ ತಂದೆಯ ಬಳಿಗೆ ಹೋಗುವುದು. ಮೂಗನ್ನು ಹಿಡಿದೆಳೆದರೆ ಮುಖ ಬರುವುದಿಲ್ಲವೇ?
1: ಅದು ಬರ್ತದೆ.
0: ಆದುದರಿಂದ ಕೃಷ್ಣಾರ್ಜುನರು ಕುದುರೆ ನೆಪದಿಂದಲಾದರೂ ತಂದೆಗೆ ದರ್ಶನವನ್ನು ನೀಡಿಯೇ ನೀಡುತ್ತಾರೆ. ಈ ಎರಡು ಕುದುರೆಗಳನ್ನು ಹಿಡಿದುಕೊಂಡು ನಮ್ಮ ತಂದೆಯವರ ಯಜ್ಞಶಾಲೆಯ ಬಳಿಗೆ ಸಾಗ್ತೇನೆ
2: ಸಾಗ್ತೇನೆ.
1: ಕುದುರೆಯಲ್ಲಿ
2: ತಡಿಯ, ನಿನ್ನ ಮೈ ಮುಟ್ಟಿ ಎಬ್ಬಿಸೋದಕ್ಕೆ ನಾನು ಬೇಕು. ಬೆಳಿಗ್ಗೆ ಆರಂಭ ಆಯ್ತಲ್ಲ ನಿನ್ನದು. ನೀನು ಕುದುರೆಯನ್ನು ಹುಡುಕು, ತಾಮ್ರಧ್ವಜ ಎಲ್ಲಿ ಇದ್ದಾನೆ ಅಂತ ನೋಡು. ಏನು ಕಾಣಿಸುದಿಲ್ವಲ್ಲ?
1: ಯಾರು ಕಾಣಿಸುವುದಿಲ್ಲ.
2: ಹಾಗಾದ್ರೆ ಅವನ ಪರಾಕ್ರಮದ ಮುಂದೆ ನಾವು ಸೋತಿದ್ದೇವೆ. ನಮ್ಮ ಕುದುರೆಗಳನ್ನು ಕೊಂಡು ಹೋಗಿದ್ದಾನೆ, ಹೌದಲ್ಲ?
1: ನಿಜ.
2: ನಾವು ಈ ಊರನ್ನು ಬಿಡಬೇಕಿದ್ರೆ ನಮಗೆ ಕುದುರೆ ಸಿಗ್ಬೇಕೋ ಬೇಡವೋ?
1: ನಿಜ.
2: ಅದಕ್ಕೆ ನಾನು ಹೇಳಿದಂತೆ ಕೇಳುವ ಒಂದು ಉಪಾಯ ಮಾಡೋಣ. ನಾನು ಒಬ್ಬ ಮುದುಕ ಬ್ರಾಹ್ಮಣನಾಗ್ತೇನೆ, ನೀನೊಬ್ಬ ಬ್ರಾಹ್ಮಣ, ಒಟ್ಟುವಾಗಿ ನನ್ನ ಜೊತೆಯಲ್ಲಿ ಬಾ, ಉಳಿದದನ್ನು ನಾನು ಆಮೇಲೆ ತಿಳಿಸ್ತೇನೆ.
1: ಸರಿ.
3: ಪಟ್ಟಣದ ಹೊರವಳೆಯಲು ಚಿತ್ರಮಯವಾಗಿ ಕಟ್ಟಿದ ಅದ್ಭುತ ಮಂಟಪದ ನಡುವೆ ದೀಕ್ಷೆಯ ನೆಟ್ಟನೆ ಪರಿಗ್ರಹಿಸಿ ಹೂದೂರ ಬೆರದೆ ಕುಳ್ಳಿರ್ದ ಪಿತಗೆ ಬಂದು
0: ಮಡಿವೆ ಆಸಿಯಲ್ಲಾದ ತಮ್ಮ ಪಾದಗಳಿಗಿದ ದೂರದಿಂದಲೇ ನಮಸ್ಕರಿಸುತ್ತಿದ್ದೇನೆ.
1: ಯಾರು?
0: ನಾನು ತಾಮ್ರಧ್ವಜ.
1: ಮಗನೇ,
0: ಓ ಕೇಳು.

0: ಅಪ್ಪ,
1: ಕುದುರೆ ರಕ್ಷಣೆಗಾಗಿ ನನ್ನಿಂದ ಆಜ್ಞಪ್ತನಾಗಿ ಹೋದವನು ನೀನು.
0: ಹೌದು,
1: ವರ್ಷದ ಮೊದಲು ಹಿಂದಕ್ಕೆ ಬರುವುದು ನಿನ್ನ ಸ್ವಭಾವ ಆಗಬಾರದಾಗಿತ್ತು.
0: ಹೌದು,
1: ಹೀಗೆ ಹೋಗಿ ಹಾಗೆ ಬಂದ ಹಾಗೆ ಇಷ್ಟು ತ್ವರಿತದಲ್ಲಿ ನೀನು ಹಿಂದಕ್ಕೆ ಬಂದಿದ್ದಿ ಅಂತಂದ್ರೆ ಇದಕ್ಕಿಂತ ದೊಡ್ಡ ಆಶ್ಚರ್ಯ ಬೇರೆ ಇಲ್ಲ. ಯಾವ ಕುದುರೆಯನ್ನು ನೀನು ಹಿಂಬಾಲಿಸಿ ಹೋದೆಯೋ ಆ ಕುದುರೆಯನ್ನು ಎಳೆದು ತರ್ತಾ ಇದ್ದಿ.
0: ಹೌದು,
1: ಅದರ ಜೊತೆಗೆ ಇನ್ನೊಂದು ಕುದುರೆ ಕಾಣಿಸ್ತಾ ಇದೆ, ಸರ್ವಾಲಂಕಾರ ಭೂಷಿತವಾಗಿದೆ. ಯಾರದು ಈ ಕುದುರೆ? ಯಾಕೆ ಹಿಂದೆ ಬಂದೆ? ಎಲ್ಲ ಗೊಂದಲವಾಗಿದೆಯಲ್ಲ
0: ಅಪ್ಪ,
1: ಏನೋ ಇದು.
2: ಧರ್ಮಜನ ಯಜ್ಞಾಶ್ವವನ್ನು ನಾನು ಮಾರ್ಗ ಮಧ್ಯದಲ್ಲೇ ತಡೆಯಬೇಕಾಯಿತು. ನಮ್ಮ ಸೇನೆಗೂ ಪಾಂಡವರ ಸೇನೆಗೂ ಹಾಣಾಹಣಿಯಾಗುತ್ತಿದ್ದಾಗ ಕೃಷ್ಣಾರ್ಜುನಾದಿಗಳನ್ನು ಯುದ್ಧದಲ್ಲಿ ಪರಾಭವಗೊಳಿಸಿ ಧರ್ಮಜನ ಯಜ್ಞಾಶ್ವದೊಂದಿಗೆ ನಮ್ಮ ಯಜ್ಞಾಶ್ವವನ್ನು ಈ ಕಡೆಗೆ ತಂದಿದ್ದೇನೆ.
1: ಸಾಕು ಮಾಡು, ಸಾಕು ಮಾಡು ಮೂರ್ಖ. ಎಂಥ ಅವಿವೇಕ ಮಾಡಿದೆ ನೀನು? ಕೃಷ್ಣಾರ್ಜುನರಲ್ಲಿ ಯುದ್ಧ ಮಾಡಿದೀಯ.
0: ಹೌದಪ್ಪ,
1: ಧರ್ಮರಾಜನ ಯಾಗದ ಕುದುರೆಯನ್ನು ತಂದೆಯ.
0: ಹಾ,
1: ಯಾವ ಜನ್ಮದ ಪಾಪದ ಫಲವಾಗಿ ನೀನು ನನಗೆ ಮಗನಾಗಿ ಹುಟ್ಟಿದೆಯೋ? ನಿನ್ನಿಂದ ಎಲ್ಲ ಕೆಟ್ಟು ಹೋಯ್ತಲ್ಲೋ. ತೋರಿಸ್ಬೇಡ ನಿನ್ನ ಮುಖ. ನಡೆಯಾಚೆ, ನಡೆಯಾಚೆ.

ನಾರಾಯಣ, ಇದೇ ನನ್ನ ಹಳೆಯ ಬರಹ ಆಗಿ ಹೋಯಿತು. ಎಂಟನೇ ಅಶ್ವಮೇಧದಲ್ಲಿ ನಿನ್ನ ದರ್ಶನವಾಗ್ತದೆ ಅಂತ ನಾ ಗ್ರಹಿಸಿದರೆ ದರ್ಶನ ಕೊಡುವುದಕ್ಕಾಗಿಯೇ ಬಂದೆಯಾ ನೀನು? ನಿನ್ನ ನನ್ನ ಮಗ ತಡೆದೇ ಬಿಟ್ಟ, ಯುದ್ಧದಲ್ಲಿ ಹೊಡೆದೇ ಬಿಟ್ಟ.

ನನ್ನ ಎಲ್ಲ ಆಸೆಗಳನ್ನು ಭಂಗಗೊಳಿಸಿದ. ಇದು ಯಾವ ಜನ್ಮದ ಪಾಪದ ಫಲವು? ನಾರದರ ಮಾತನ್ನು ನಂಬಿದೆ, ಮನಸ್ಸಿನಲ್ಲಿ ಆಸೆಯನ್ನು ತುಂಬಿಕೊಂಡೆ, ನಡೆಯುತ್ತಾ ಇತ್ತು, ನೆರವೇರಿದ ಯೋಗದಲ್ಲಿ ಹರ್ಷ ಪುಳಕಿದನಾಗಿ ಶ್ರೀಹರಿಯೇ ನಿನ್ನ ಪಾದದಲ್ಲಿ ಬಿದ್ದು ನನ್ನ ಜನ್ಮ ಸಾರ್ಥಕವಾಯಿತು ಅಂತ ನಾ ತಿಳಿಯುತ್ತಾ ಇದ್ದೆ. ನನ್ನ ಮಗನ ಹುಡುಗಾಟದಿಂದ ಎಲ್ಲವೂ ಮುಗಿದು ಹೋಯಿತು. ಈ ಪ್ರಪಂಚದಲ್ಲಿ ಪುಣ್ಯಾತ್ಮರು ಯಾರು ಅಂತ ಕೇಳಿದರೆ ನಾನು ಅಂತ ಹೇಳುವ ಯೋಗ ನನಗೆ ಬರುತ್ತದೆ ಅಂತ ನಾ ಗ್ರಹಿಸಿದ್ದೆ. 8ನೇ ಅಶ್ವಮೇಧದಲ್ಲಿ ಹರಿದರ್ಶನವಾಗಿ ಪುಣ್ಯಾತ್ಮನಾಗಿ ಜಗನ್ಮಾನ್ಯನಾಗ್ತೇನೆ ಅಂತ ನನ್ನ ಕುರಿತು ಯೋಚನೆಯನ್ನು ಮಾಡಿದರೆ ನಾನೆಲ್ಲಿಯ ಪುಣ್ಯಾತ್ಮ? ಅವನು ಪುಣ್ಯಾತ್ಮ ಧರ್ಮರಾಜ. ಅವನ ಯೋಗ್ಯತೆ ನಮಗೆಲ್ಲಿ ಬರಬೇಕು? ಬಂದದ್ಯಾಕೆ ನನಗೆ ದರ್ಶನ ಕೊಡುವುದಕ್ಕೆ? ತಡೆದದ್ಯಾಕೆ? ನನ್ನ ಪಾಪದ ಫಲವಾಗಿ ನನ್ನ ಮಗನ ವಿವೇಕ ಮುಗಿದು ಹೋಯಿತು. ಇನ್ನೇನಾದರೂ ನನಗೆ ಆಸೆ ಇದ್ದರೆ ಯಾಗ ಮುಂದುವರಿಸುವ ಆಸೆ ಅಲ್ಲ. ಯಾಗ ಪೂರ್ಣಾಹುತಿಯನ್ನು ಮಾಡುವುದಕ್ಕೆ ವಿಧಿವಿಧಾನ ಇದೆಯೋ ಅಂತ ಕೇಳ್ತೇನೆ. ಇದನ್ನು ಇಲ್ಲಿಗೆ ಮುಗಿಸ್ತೇನೆ. ಎಲ್ಲಿ ಶ್ರೀಹರಿ ಇದ್ದಾನೋ ಅಲ್ಲಿಗೆ ಅವನನ್ನು ಕಾಣುವುದಕ್ಕಾಗಿ ಹೋಗುವುದು ಮಾತ್ರ ನನಗೆ

0: ಬಂದೇಸ್ವಾಮಿ.
1: ನಿನಗ ಆಶೀರ್ವಾದ ಮಾಡಿದ್ದೇನೆ.
0: ಏನು
1: ಆಶೀರ್ವಾದ ಮಾಡಿದ್ದೇನೆ? ನನ್ನ ಆಪತ್ತಿಗೆ ನೀನು ಆಸರೆಯಾಗುವೆಯಾ
0: ಪೂಜ್ಯರೇ? ಇದು ಚಂದವೇ,
2: ಚಂದವೇ ನೀ.

0: ಉತ್ತಮರೇ, ನೀವು ಬಂದಾಗ ನಿಮ್ಮ ಬಳಿಗೆ ಬಂದ ನಾನು ನಿಮ್ಮ ಪಾದಗಳಿಗೆ ಅಭಿವಾದನ ಮಾಡಿ ಆಶೀರ್ವಾದವನ್ನು ಪಡೆಯಬೇಕಿತ್ತು. ಅದೇ ಸಂಪ್ರದಾಯ. ನನಗೆ ನಮಸ್ಕಾರ ಮಾಡುವುದಕ್ಕೂ ಅವಕಾಶವನ್ನು ಕೊಡದೆ ನನ್ನ ತಲೆ ಮೇಲೆ ಕೈಯಿಟ್ಟು ಆಶೀರ್ವಾದ ಮಾಡಿದ್ರಿ.
1: ಹೌದು,
0: ವಂದಿಸದ ಮುನ್ನ ಆಶೀರ್ವಾದವನ್ನು ಮಾಡಿದ್ರೆ ಅದು ಶಾಪವಾಗಿ ಪರಿಣಮಿಸುವುದಿಲ್ಲವೇ? ಯಾಕೆ ಮಾಡಿದ್ರಿ? ಶಾಸ್ತ್ರ ವಿರೋಧ.
1: ನೋಡಿದೆಯಾ, ನನ್ನ ಒಟ್ಟಿಗೆ ಒಬ್ಬ ಹುಡುಗ ಇದ್ದಾನಲ್ಲ, ನನ್ನ ಮಗ.
0: ಹೌದು,
1: ಇವನಿಗೆ ಉಪನಯನ ಮಾಡಬೇಕು ಅಂತ ದೇಶ ಅವರಕ್ಕಾಗಿ ಹೊರಟವ ನಾನು. ಈ ಊರಿನಲ್ಲಿ ಬರುವಾಗ ಒಂದು ಹರಿಕಾಣ ಸಿಕ್ಕಿತು, ನನ್ನ ಹುಡುಗನನ್ನು ಹಿಡಿದುಕೊಂಡಿತು, ತಿನ್ನುತ್ತೇನೆ ಅಂತ ಹೇಳಿತು, ಬಿಟ್ಟು ಬಿಡು ಅಂತ ನಾನು ಕಣ್ಣೀರ್ಗರೆದೆ. ಅದಕ್ಕೆ ಅದು ಹೇಳಿತು, ಈ ರಾಜ್ಯದ ಮಹಾರಾಜನ ಅರ್ಧ ಶರೀರವನ್ನು ಕೊಟ್ರೆ ನಿನ್ನ ಹುಡುಗನನ್ನು ಬಿಡ್ತೇನೆ ಅಂತ. ಅದಕ್ಕಾಗಿ ಇಲ್ಲಿಗೆ ಬಂದಿದ್ದೇನೆ, ನನ್ನ ಹುಡುಗನನ್ನು ಉಳಿಸಿಕೊಡಪ್ಪ.
0: ಹಾಗಾದ್ರೆ ಆಪತ್ತು ಒದಗಿದಾಗ ಆಶೀರ್ವಾದ ಮಾಡಿದ್ರೆ ತಪ್ಪಿಲ್ಲ ಅಂತ ಶಾಸ್ತ್ರ. ಅಂಥ ದೊಡ್ಡ ಆಪತ್ತು ಬಂದಿದೆ ನಿಮಗೆ, ಹರಿಯೊಂದು ಸಿಂಹವೊಂದು ನಿಮ್ಮ ಹುಡುಗನನ್ನು ಹಿಡಿಯಿತೆ.
1: ಹೌದು,
0: ನನ್ನ ರಾಜ್ಯದಲ್ಲಿ.
1: ಹೌದು, ಎನಲು ವಿಪ್ರ ನನ್ನೊಡೆಗೆ ಜನಪದ ಮನದಿ ಗ್ರಹಿಸಿದ ಎಂದಿಗಾದರೂ ತನ್ನವ ಶಾಶ್ವತ ಬುಧನಿಗೆ ಕೀರ್ತಿ ಧರಣಿಯಲಿ ಇನ ಶಶಿಗಳಿ ಪಲಗೈ ಇಹುದೆಂದೇನು ತಲಾ ತನ ಕೂಡೆ ತನ್ನಯ ತನುವ ನಿತ್ತಬೇಯೇ ಎಲ್ಲರೂ ಮರುಗಿದು ಅಖಿಳ ಜನ ನಿವಾಹ
0: ಬ್ರಾಹ್ಮಣೋತ್ತಮರೇ, ನನ್ನ ರಾಜ್ಯದಲ್ಲಿ ಸಿಂಹವೊಂದು ನಿಮ್ಮ ಆಶಾಭಂಗ ಮಾಡಿದೆ, ನಿಮ್ಮ ಕುಲಪುತ್ರನನ್ನು ಕೊಲ್ಲುವುದಕ್ಕೆ ನುಂಗುವುದಕ್ಕೆ ಸಿದ್ಧವಾಗಿದೆ, ನನ್ನ ಅರ್ಧ ದೇಹವನ್ನು ಕೊಟ್ರೆ ಬಿಡುಗಡೆಗೊಳಿಸುತ್ತದೆ. ಎಂಥ ಯೋಗ ಹೇಳಿ, ಈ ದೇಹ ಯಾವತ್ತಾದರೂ ಬಿದ್ದು ಹೋಗಬೇಕಾದ್ದೇ. ಈಗ ನಿಮ್ಮ ಉಪಕಾರಕ್ಕೆ ಒದಗಿ ಬರಲಿ, ಸಂತೋಷ, ದೇಹವನ್ನು ಸೀಳಿ ಕೊಡ್ತೇನೆ ಅರ್ಧ ಭಾಗ ತಾನೆ.
1: ಬೇಡ ಬೇಡ, ನಾನು ಹೋಗ್ತೇನೆ.
0: ಯಾಕೆ ಯಾಕೆ? ದೇಹವನ್ನು ಸೀಳುವುದಕ್ಕೆ ನನ್ನ ಮಗ ಸಿದ್ಧತೆ ಮಾಡಿದ್ದಾನೆ.
2: ನಮ್ಮಮ್ಮನು ನಾನು ನಿಮ್ಮ ದೇಹವನ್ನು ಸೀಳು ಮಾಡುತ್ತಿದ್ದಂತೆ ವಿಪ್ರರು ಆ ಕಡೆಗೆ ಹೋಗುತ್ತಿದ್ದಾರೆ.
0: ಹಿಡಿದು ನಿಲ್ಲಿಸು.
2: ಹೀಗೆ ಬರಬೇಕು?
1: ಯಾಕೆ ಬರಬೇಕು?
2: ಕಣ್ಣೀರಿಗೆ ಕಾರಣವೇನೆಂದು ತಿಳಿದು ಆಮೇಲೆ ನೀವು ಮುಂದುವರಿಯಬೇಕು.
1: ಕಣ್ಣಿನಲ್ಲಿ ನೀರು ಸುರಿಯುತ್ತದಲ್ಲ, ಮತ್ತೆ ಯಾಕೆ ನನಗೆ ಕರ್ಮಕ್ಕೋ?
2: ಸೀಳಲ್ಪಟ್ಟ ಶರೀರವನ್ನು ಒಂದು ಅರ್ಧ ನೀವು ತಿನ್ನಬೇಕು, ಇಲ್ಲವಾದ್ರೆ ಬೇರೆ ಏನಾದರೂ ವ್ಯವಸ್ಥೆ ಆಗಬೇಕು.
0: ಪೂಜ್ಯರೇ
1: ಮಹಾರಾಜ,
0: ಕಣ್ಣೀರು ಸುರಿಸಿದ್ದು ಸತ್ಯ. ಸ್ವಾಮಿ, ನನ್ನ ದುಃಖ

0: ದುಃಖದ ಕಾರಣ, ನನ್ನ ಕಣ್ಣೀರಿನ ಕಾರಣ ನಿಮಗೆ ಅರ್ಥವಾಗಲಿಲ್ಲ. ಬಲಭಾಗವನ್ನು ನಾನು ಸಾರ್ಥಕಗೊಳಿಸಿದೆ ನಿಮಗೆ ದಾನ ನೀಡುವುದರ ಮೂಲಕವಾಗಿ, ನಿಮ್ಮ ಮಗನ ಉಳಿತಾಯಕ್ಕಾಗಿ. ಎಡಭಾಗ ಯಾವ ಪ್ರಯೋಜನಕ್ಕೂ ಇಲ್ಲದೆ ವ್ಯರ್ಥವಾಗಿ ಹೋಯಿತಲ್ಲ ಅಂತ ಯೋಚಿಸಿದಾಗ ನನ್ನ ಎಡಗಣ್ಣಿಂದ ನೀರಿಳಿಯಿತು. ನನ್ನ ದುಃಖದ ಪ್ರತೀಕ ಅದು. ಎಡಗಣ್ಣಿಂದ ನೀರಿಳಿಯಿತು ಸ್ವಾಮಿ, ಒಂದೇ ಕಣ್ಣಿನಿಂದ ನೀರಿಳಿಯಿತು, ಗಮನಿಸಲಿಲ್ಲವೇ ನೀವು? ನೋಡಿ, ಬಿಟ್ಟು ಹೋಗಬೇಡಿ. ಸಾರ್ಥಕವಾಗಲಿ ನನ್ನ ತ್ಯಾಗ, ಸಾರ್ಥಕವಾಗಲಿ ನನ್ನ ಜನ್ಮ. ನನ್ನನ್ನು ಒಪ್ಪಿ, ನನ್ನ ಮರಣವನ್ನು ಒಪ್ಪಿ, ನನ್ನನ್ನು ಅನುಗ್ರಹಿಸಿ.
1: ಸೀಳಾದ ನಿನ್ನ ಶರೀರವನ್ನು ಕೈಯಲ್ಲಿ ತಡವರಿಸಿದ್ದೇನೆ, ಇದೋ ನನ್ನ ನಿಜರೂಪವನ್ನು ನೋಡು.
2: ಆಹಾ ಆಹಾ, ಕೃಷ್ಣ ಕೃಷ್ಣ, ಧನ್ಯನಾದೆ.

0: ಶ್ರೋತೃಗಳೇ, ಇದುವರೆಗೆ ಯಕ್ಷಗಾನ ತಾಳಮದ್ದಳೆಯಲ್ಲಿ ಪ್ರಸಂಗ ಭಕ್ತ ಮಯೂರ ಧ್ವಜ ಕೇಳಿದಿರಿ. ನಡೆಸಿಕೊಟ್ಟವರು ಶ್ರೀ ಮಂಜುನಾಥೇಶ್ವರ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿಯ ಸದಸ್ಯರು ಧರ್ಮಸ್ಥಳ. ಭಾಗವಹಿಸಿದವರು ಹಿಮ್ಮೇಳದಲ್ಲಿ ಭಾಗವತರು ಶ್ರೀ ಪುತ್ತಿಗೆ ರಘುರಾಮ ಹೊಳ್ಳ, ಮದ್ದಳೆ ಶ್ರೀ ಚಿಪ್ಪಾರು ಕೃಷ್ಣಯ್ಯ ಬಲ್ಲಾಳ್, ಚಂಡೆ ಶ್ರೀ ಲಕ್ಷ್ಮೇಶ ಅಮ್ಮಣ್ಣಯ್ಯ, ಪಾತ್ರವರ್ಗದಲ್ಲಿ ಮಯೂರ ಧ್ವಜ ಶ್ರೀ ಕುಂಬ್ಳೆ ಸುಂದರರಾವ್, ತಾಮ್ರಧ್ವಜ ಶ್ರೀ ಕೆ ಗೋವಿಂದ ಭಟ್, ಕುಮುಧ್ವತಿ ಶ್ರೀ ಶಿವಕುಮಾರ, ದೂತ ಶ್ರೀ ನಯನಕುಮಾರ್, ಕೃಷ್ಣ ಶ್ರೀ ಕುಂಬ್ಳೆ ಶ್ರೀಧರರಾವ್, ಅರ್ಜುನ ಶ್ರೀ ಉಮೇಶ ಶೆಟ್ಟಿ ಉಮರಡ್ಕ, ನಕುಲಧ್ವಜ ಶ್ರೀ ತಾರಾನಾಥ ಬಲಯ್ಯ, ಅನುಸಾಲ್ವ ಶ್ರೀ ಪಕಲಕುಂಜಿ ಕೃಷ್ಣನಾಯಕ್, ಮಿನಕೇತ ಶ್ರೀ ವಸಂತಗೌಡ. ಇದಾಗಿತ್ತು ಇಂದಿನ ಯಕ್ಷಗಾನ ತಾಳಮದ್ದಳೆ.
1: ಅರ್ಜೆಂಟಾಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ. ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
2: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18 ರಿಂದ 60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1552214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ನೋಡು, ಇದೇ ನಮ್ಮ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಪಿಎಂ ಜಯ್, ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ. ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ರಾಜಪೇಟೆ.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
0: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
5: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
4: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಪ್ರೀತಿಯ ಶ್ರೋತೃಗಳೇ, ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ವಿನೂತನ ಕಾರ್ಯಕ್ರಮಗಳು ಚಿಣ್ಣರ ಲೋಕ. ಕಾರ್ಯಕ್ರಮದಲ್ಲಿ ಪ್ರತಿ ಭಾನುವಾರ 10 ಗಂಟೆಗೆ ಕಲಾಂ ಕನಸು, ಮಕ್ಕಳ ಮನಸ್ಸಿಗದು ಚಂದದ ತಿರಿಸು. 10 ಗಂಟೆಯಿಂದ 10:15 ದೀಪಾಮೃತ, ಸಹೃದಯತೆಗೊಂದು ಶುಭಾಷಿತ. ಬೆಳಿಗ್ಗೆ 6:10 ಯುವ ವಾಣಿ ಕಾರ್ಯಕ್ರಮದಲ್ಲಿ ದೀಪಧಾರಿ, ಯಶಸ್ಸಿನ ಹಾದಿಗೊಂದು ದಿಟ್ಟ ಹೆಜ್ಜೆ. ಪ್ರತಿ ಭಾನುವಾರ ಸಂಜೆ 5:00 to 5:15. ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು, ತವರ ನೆನಪುಗಳ ಮೆಲುಕು. ಮಾತು ಮಲ್ಲಿಗೆ, ಒಂದಿಷ್ಟು ಮಾಹಿತಿ ಮನಸ್ಸಿಗೆ. ಪ್ರತಿ ಮಂಗಳವಾರ ಬೆಳಿಗ್ಗೆ 11:00 to 12:00 ಸಂದೇಶಗಳನ್ನಾಧರಿಸಿದ ನೇರ ಪ್ರಸಾರದ ಕಾರ್ಯಕ್ರಮ. ಮಾತಂದ್ರೆ ಮಾತು, ನೆನೆಯೋಣ ಅಮ್ಮನ ಕೈತುತ್ತು, ಮೆರೆಸೋಣ ಆಕಾಶವಾಣಿಯ ಗಮ್ಮತ್ತು. ಪ್ರತಿ ಗುರುವಾರ ಬೆಳಿಗ್ಗೆ 11:00 to 12:00 ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಗೀತಮಾಧುರ್ಯ, ಮಿಶ್ರ ಹಾಡುಗಳ ಗಾನಲೋಕ. ಪ್ರತಿ ಶನಿವಾರ ಬೆಳಿಗ್ಗೆ 11:00 to 12:00 ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನೈದಿಲೆ ಗಾದೆ ಘಮ ಪತ್ರಾಧಾರಿತ ವಿಶೇಷ ಕಾರ್ಯಕ್ರಮ ಶನಿವಾರ ಬೆಳಿಗ್ಗೆ 9:05. ಮಹಿಳಾ ಲೋಕದಲ್ಲಿ ಭಾರವೇನಲ್ಲ ಈ ಬದುಕು ಸಂದರ್ಶನವನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ. ಇವೆಲ್ಲ ಕಾರ್ಯಕ್ರಮಗಳು ನಿಮಗಾಗಿ. ಟ್ಯೂನ್ ಮಾಡಿ 103.1 MHz ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.

0: 4:05 ಸಮಯ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮಡಿಕೇರಿ,
2: ಕಲಿಸು ಗುರುವೇ ಕಲಿಸು, ವಿದ್ಯೆಯ ಕಲಿಸು ಗುರುವೇ ಕಲಿಸು.
1: ಕಾರ್ಯಕ್ರಮ ಕಲಿಸು ಗುರುವೇ ಕಲಿಸು.
2: ಹಸಿ ಮಣ್ಣು ಬೇಕು ಮಡಿಕೆಗೆ, ಹದವಾದ ಮನಸ್ಸು ಕಲಿಕೆಗೆ.
1: ಕೊಡಗಿನ ನುರಿತ ಶಿಕ್ಷಕರೊಂದಿಗೆ ಮಾತುಕತೆ.
2: ಹಸಿ

0: ಗುರುವೇ ಕಲಿಸು, ಗುರುವೇ
1: ಕಲಿಸು, ಗುರುವೇ ಕಲಿಸು, ವಿದ್ಯೆಯ ಕಲಿಸು, ಗುರುವೇ ಕಲಿಸು.
2: ಗುರುಭ್ಯೋ ನಮಃ. ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ನಮಸ್ಕಾರ. ಹಾಗೆಯೇ ಇಂದಿನ ಕಲಿಸು ಗುರುವೇ ಕಲಿಸು ಕಾರ್ಯಕ್ರಮಕ್ಕೆ ಸ್ವಾಗತ.

ಪ್ರೀತಿಯ ಶ್ರೋತೃಗಳೇ, ಇವತ್ತಿನ ಕಲಿಸು ಗುರುವೆ ಕಲಿಸು ನುರಿತ ಶಿಕ್ಷಕರನ್ನು ಸಂದರ್ಶಿಸುವಂತಹ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೆ ಸ್ವಾಗತ, ಸುಸ್ವಾಗತ. ಶ್ರೋತೃಗಳೇ, ನಾವು ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕು ಅಂತ ಹೇಳಿದ್ರೆ ಒಂದು ಗುರಿಯನ್ನು ಇಟ್ಕೊಂಡಿರಬೇಕು. ಆ ಗುರಿಯನ್ನು ತಲುಪುವಾಗ ಒಂದಷ್ಟು ಅಡೆತಡೆ, ಅಡ್ಡಿ, ಆತಂಕಗಳು ಎದುರಾದಾಗ ನಾವು ಎದೆಗುಂದದೆ ಮುಂದುವರಿಬೇಕು ಅನ್ನೋದು ನಮಗೆ ಹಿರಿಯರು ಮಾರ್ಗದರ್ಶನವನ್ನು, ಸಲಹೆಯನ್ನು ಕೊಡುವಂಥದ್ದು ಸಹಜ. ಆ ಸಲಹೆಯಂತೆ ನಡೆದು ಮುಂದುವರಿಯುವುದೂ ಕೂಡ

ಒಂದು ಸವಾಲು. ಸವಾಲನ್ನು ಎದುರಿಸಿ ನಿಂತಾಗಲೇ ಗುರಿಯನ್ನು ತಲುಪೋದಿಕ್ಕೆ ಸಾಧ್ಯ ಅನ್ನೋದನ್ನು ತೋರಿಸ್ಕೊಟ್ಟಂತಹವರಲ್ಲಿ ಹಲವರು ನಮ್ಮ ಕಣ್ಣಿಗೆ ಬೀಳ್ತಾರೆ. ಹಾಗೆಯೇ ಇಂದಿನ ಕಾರ್ಯಕ್ರಮದಲ್ಲೂ ಕೂಡ ತನ್ನ ಸ್ವಂತ ದುಡಿಮೆಯಿಂದ ಮಕ್ಕಳಿಗೆ ಬಾಲ್ಯದಲ್ಲಿ ಒಂದು ಉತ್ತಮ ಶಿಕ್ಷಣವನ್ನು ಕೊಡಬೇಕು, ಶಿಕ್ಷಣವನ್ನು ಕೊಡುವ ಮುನ್ನ ವ್ಯಾಕರಣಕ್ಕೆ ಮೊದಲ ಆದ್ಯತೆಯನ್ನು ಕೊಟ್ಟರೆ ಬರುವ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯ, ನಮ್ಮ ದೇಶ, ಇತಿಹಾಸವನ್ನು ತಿಳಿದುಕೊಳ್ಳೋದಿಕ್ಕೆ ಸಾಹಿತ್ಯ ಹೆಚ್ಚು ಒಲವನ್ನು ತೋರುತ್ತೆ ಅಂತ ಹೇಳೋದ್ರಲ್ಲಿ ಸಂಶಯ ಇಲ್ಲ. ಏನು ವ್ಯಾಕರಣ, ಸಾಹಿತ್ಯ ಈ ಪದಗಳನ್ನೆಲ್ಲ ಹೇಳುವಾಗ ನಿಮ್ಮೆಲ್ಲರಿಗೆ ಕುತೂಹಲ, ಏನಿರಬಹುದು ವಿಶೇಷ ಅಂತ ಪ್ರಶ್ನೆಯೊಂದು ಮೂಡಿದೆ. ತಡ ಮಾಡೋ ಕೂಡ ಬನ್ನಿ, ಇಂದಿನ ಅತಿಥಿಯನ್ನು ಮಾತನಾಡಿಸೋಣ.

0: ನಮಸ್ಕಾರ ಸರ್.
1: ನಮಸ್ಕಾರ ಮೇಡಮ್.
0: ಯಾವ ಊರು ಸರ್, ನಿಮ್ಮ ಹೆಸರೇನು?
1: ನನ್ನ ಹೆಸರು ಸಂದೇಶ್ ಕುಮಾರ್ ಎಸ್ ಟಿ ಅಂತೇಳಿ, ಸಂತೆಬಚ್ಚರ್ಲಿ ನನ್ನ ಊರು. ನಾನು ಜ್ಞಾನಸಾಗರ ಪಿ ಯು ಕಾಲೇಜಲ್ಲಿ ಕನ್ನಡ ಉಪನ್ಯಾಸಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ.
0: ಈಗ ಉಪನ್ಯಾಸಕರಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಿ, ಈ ಹುದ್ದೆಗೆ ಬರಲಿಕ್ಕೆ ಕ್ಷೇತ್ರದ ಆಯ್ಕೆ ಹೇಗೆ?
1: ಹೇಗೆ ಅಂದರೆ, ನಾನು ಬಾಲ್ಯದಲ್ಲಿ 6ನೇ ತರಗತಿ ಓದ್ತಾ ಇರಬೇಕಾದ್ರೆ ಒಬ್ರು ಹೇಮಲತಾ ಮೇಡಮ್ ಅಂತೇಳಿ ನಮ್ಮ ಗುರುಗಳಿದ್ರು. ಅವರು ಮಾಡ್ತಾ ಇದ್ದಂಥ ಪಾಠಗಳೆಲ್ಲ ತುಂಬ ಅಚ್ಚುಕಟ್ಟಾಗಿ ಹೇಳ್ಕೊಡ್ತಾ ಇದ್ದಿದ್ದು, ಮಕ್ಕಳನ್ನ ಕಂಡ್ರೆ ಪ್ರೀತಿಯಿಂದ ಮಾತಾಡಿಸುವಂಥದ್ದು. ನನಗೆ 6ನೇ ತರಗತಿಯಲ್ಲಿ ಹೆಂಗೆ ಅನ್ನಿಸ್ತು, ನಾನು ಟೀಚರ್ ಆಗಬೇಕು ಅಂತೇಳಿ ಬಾಲ್ಯದಲ್ಲಿ ಅನಿಸಿತು. ಅದಾದಮೇಲೆ ಹೈಸ್ಕೂಲಿಗೆ ಹೋದಾಗ ನನ್ನ ತಂದೆ ಟೀಚರ್ ಆಗಿದ್ದರಿಂದ ನನ್ನ ತಂದೆಯ ಸ್ನೇಹಿತರೊಬ್ಬರು ಮನೆಗೆ ಬಂದಿದ್ದರು. ಮನೆಗೆ ಬಂದಾಗ, ಯಾರು ಇದು ಮಗನ, ನೀವು ಪ್ರೈಮರಿ ಟೀಚರು, ಮಗನ ಹೈಸ್ಕೂಲ್ ಟೀಚರ್ ಮಾಡಿ ಅಂತ ಹೇಳಿದ ನೆನಪು ನನಗಿತ್ತು.
0: ಅದು ನಿಮ್ಮ ಕಿವಿಗೆ
1: ಬಿದ್ದಿತ್ತು, ಹೌದು, ಗಮನಕ್ಕೆ ಬೀಳ್ತು. ಹೌದು, ಯಾಕೆ ನಾನು ಟೀಚರ್ ಆಗಬಾರ್ದು ಅಂತೇಳಿ. ಅದು ಹೈಸ್ಕೂಲ್ ತರುವಾಯ ಒಂದು 8-9ನೇ ತರಗತಿಯಲ್ಲಿ ನಮ್ಮೂರಲ್ಲೇ ನಾನು ಪ್ರಾಥಮಿಕ ಶಿಕ್ಷಣ ಎಲ್ಲ ಮುಗಿಸಿದ್ದು, ಪಿ ಯು ಸಿವರೆಗೆ. ಪ್ರಾಥಮಿಕ ಶಿಕ್ಷಣಕ್ಕೆ ಈ ಡಿ ಎಡ್ ಮಾಡಿದಂಥವ್ರು ಇಂಟರ್ನ್ಶಿಪ್ಪಿಗೆ ಬರ್ತಾಯಿದ್ರು. ನಾನು ಅವ್ರನ್ನ ನೋಡ್ತಾ ಇದ್ದೆ, ಅವ್ರು ಹಾಕೊಳ್ತಿದ್ದ ಡ್ರೆಸ್ಸು, ಐ ಡಿ ಕಾರ್ಡು, ಶಿಸ್ತು ಅದೆಲ್ಲ. ನನಗೆ ಅವಾಗ ಸ್ವಲ್ಪ ಹಂತವಾಗಿ ನಾನು ಟೀಚರ್ ಆಗಬೇಕು ಅನ್ನೋಂಥ ಒಂದು ಆಸೆ ಮತ್ತೆ ಬೆಳೀತಾ ಹೋಯಿತು. ಅದಾದಮೇಲೆ ಪಿ ಯು ಸಿಯಲ್ಲಿ ನಾನು ಕಷ್ಟಪಟ್ಟು ಸ್ವಲ್ಪ ಎಸ್ ಎಲ್ ಸಿವರೆಗೆ ನನಗೆ ಎಜುಕೇಷನ್ನು ಅಷ್ಟಕ್ಕಷ್ಟೇ, ಆದರೂ ಟೀಚರ್ ಆಗಬೇಕು ಅನ್ನೋದು ಭಾವನೆ, ಆದರೆ ಎಜುಕೇಷನ್ ತಲೆಗತ್ತಾ ಇಲ್ಲ, ಶಿಕ್ಷಣ ತಲೆಗತ್ತಾ ಇಲ್ಲ. ಪಿ ಯು ಸಿಯಲ್ಲಿ ಮೊದಲನೇ ವರ್ಷನೂ ನಾನು ಅಷ್ಟಕ್ಕಷ್ಟೇ ಇದ್ದೀನಿ. 2ನೇ ವರ್ಷದಿಂದ ನಾನು ಸ್ವಲ್ಪ ಒಂಚೂರು ಓದೋ ಕಡೆ ಗಮನ ಬಂತು, ರುಚಿ ಹತ್ತಿತ್ತು ನನಗೆ. ಅಲ್ಲಿ ಕೂಡ ನಮಗೆ ಜಾವಿದ ಬಾನು ಅಂತೇಳಿ ಒಬ್ರು ಕನ್ನಡ ಲೆಕ್ಚರು ಗೆಸ್ಟ್ ಆಗಿ ಬಂದರು, ಗವರ್ನಮೆಂಟ್ ಲೆಕ್ಚರ್ ಏನೆಲ್ಲ ಗೆಸ್ಟ್ ಆಗಿ ಬಂದರು. ಅವರು ಸಲಹೆ ತುಂಬ ಚೆನ್ನಾಗಿ ಕೊಡ್ತಾ ಹೋದರು. ಅದಾದಮೇಲೆ ಪಿ ಯು ಸಿ ಮುಗಿಸಿ ರಿಸಲ್ಟ್ ಬಂದಾಗ 71% ಪಿ ಯು ಸಿಯಲ್ಲಿ ಇದ್ದದ್ದು. ಡಿ ಎಡ್ ಸೀಟಿಗೆ ಅಂತೇಳಿ ಅಪ್ಲಿಕೇಶನ್ ಆಗಿದೆ, ಸೀಟು ಅಲರ್ಟ್ ಆಗಲಿಲ್ಲ, ಗವರ್ನಮೆಂಟ್ ಸೀಟು. ತುಂಬ ಬೇಸರ ಆಯಿತು, ಹೋಗಬೇಕು ಅಂತೇಳಿ. ಹಂಗಾಗಿ ಬೇಸರ ಆಗಿ ಸೀಟ್ ಸಿಗಲಿಲ್ವಲ್ಲ ಅಂತೇಳಿ, ಇನ್ನು ಓದೋದು ಬೇಡ ಅಂತೇಳಿ, ಇದು ಒಬ್ಬ ಟೀಚರಾಗಿ ನಾನು ಆ ರೀತಿಯಲ್ಲಿ ಈಗ ಮಾಡಿದ್ರೆ ತಪ್ಪಾಗುತ್ತೆ ಅನಿಸುತ್ತೆ, ಆದರೆ ಆಗ ನನಗೆ ಅದು ಬುದ್ಧಿಗೆ ಬಂದಿಲ್ಲ. ನನ್ನೆಲ್ಲ ಮಾಸ್ಕ್ಗಳನ್ನ ಬೆಂಕಿಗೆ ಹಾಕ್ಬಿಡ್ಬೇಕು, ಬೇಡ ಇದು, ಎಷ್ಟು ಓದಿದ್ರೆ ಏನು ಪ್ರಯೋಜನ ಇಲ್ಲ ಅಂತೇಳಿ ಪಿ ಯು ಸಿಯಲ್ಲಿ ಹೆಂಗೆ ಅನಿಸಿದ್ದು. ಆಗ ಮೇಡಮ್ ಬಂದು ಇದೆಲ್ಲ ತಾಳ್ಮೆ ಇರಬೇಕು, ಕಾಯಿ ಅಂತೇಳಿ, ಒಂದು ಸುಮಾರು 1-1.5 ತಿಂಗಳು ವೇಯ್ಟಿಂಗ್ ಲಿಸ್ಟಲ್ಲಿ ಸಿಕ್ತು ನನಗೆ ಮೇಲ್ಕೋಟೆಯಲ್ಲಿ. 2 ವರ್ಷ ಅಲ್ಲಿ ಮೇಲ್ಕೋಟೆಯಲ್ಲಿ ಡಿ ಎಡ್ ಮುಗಿಸಿ, ಡಿ ಎಡ್ ಜೊತೆ ಜೊತೆಗೇನೆ ಅಲ್ಲಿನ ಪ್ರೈವೇಟ್ ಶಾಲೆಗಳು, ಗೌರ್ಮೆಂಟ್ ಶಾಲೆಗಳು, ಇಂಟರ್ನ್ಶಿಪ್ ಅಲ್ಲದೇ ಶಾಲೆಗಳಿಗೆ ಹೋಗಿ ಪಾಠ ಮಾಡೋ ಅಭ್ಯಾಸ. ಪಿ ಯು ಸಿ ಮುಗಿದು 2005ರಲ್ಲೇ ನಾನು ಟೀಚಿಂಗಿಗೆ ಅಂತೇಳಿ ಹೊರಟ್ಬಿಟ್ಟೆ, ಪಾಠ ಮಾಡಬೇಕು ಅಂತ.
0: ತಾಳಿದವನು ಬಾಳಿಯಾನು ಅನ್ನೋ ಒಂದು ಗಾದೆ ಮಾತನ್ನು ನಾವು ಚಿಕ್ಕಂದಿನಿಂದ ಕೇಳ್ಕೊಂಡು ಬಂದಿದ್ದೀವಿ. ಆ ಮಾತಿಗೆ ತಕ್ಕನಾಗಿ ನಿಮ್ಮ ಒಂದು ನೋವಿನ ಸಂಗತಿಯನ್ನು ನೀವು ಹೇಳ್ಕೊಂಡ್ರಿ. ಯಾಕೋ ಬೇಡವೇ ಬೇಡ, ಈ ಜಗತ್ತೇ ಬೇಡ ಅಂತ ಹೇಳಿ ಅಮೂಲ್ಯವಾದಂತಹ ಸರ್ಟಿಫಿಕೇಟ್ಸನ್ನೇ ಸುಟ್ಟಾಕಬೇಕು ಅನ್ನೋ ಒಂದು ಹಂತಕ್ಕೆ ನಿಮ್ಮ ಮನಸ್ಸು ಹೋಗಿತ್ತು. ಆಗ ಒಬ್ಬ ಗುರು ನಿಮಗೆ ಮಾರ್ಗದರ್ಶನವನ್ನು ಕೊಟ್ಟರು. ಅಂದರೆ ಪ್ರತಿಯೊಬ್ಬರಿಗೂ ಒಂದೊಂದು ನೋವಿರುತ್ತೆ ಸರ್, ಆ ನೋವಿಗೆ ಒಬ್ಬ ಗುರು ಅನ್ನೋನು ಇರಲೇಬೇಕು ಅನ್ನೋದು ನಿಮ್ಮ ಮಾತುಗಳಿಂದ ನಾವು ಅರ್ಥ ಮಾಡಿಕೊಳ್ಳಬಹುದು.
1: ಖಂಡಿತ ನನ್ನದು

0: ಎಲ್ಲ ಅನ್ನೋದನ್ನು ಅನುಭವಿಸಿದ್ದು ಪ್ರತಿ ಹಂತದಲ್ಲೂ ಕೂಡ.
1: ಯಾಕೆ ಅಂದರೆ ನೀವು ವಿದ್ಯಾರ್ಥಿ ಜೀವನದ ವಿಷಯಗಳನ್ನು ಹೇಳುವಾಗ ನಡೆದು ಬಂದಂತಹ ಹಾದಿಯಲ್ಲಿ ಆದಂತಹ ನೋವುಗಳು ಏನು ಅಂತ ಹೇಳಿದ್ರೆ, ನಾನು ಮುಂದೆ ಹೋಗೋದಕ್ಕೆ
0: ಹೌದು
1: ಒಂದು ಸರಿಯಾದ ಒಂದು ಮಾರ್ಗದರ್ಶನ ಇಲ್ಲ ಅಂತ ಅಂದಾಗ ನಿಂತ ನೀರಾಗ್ಬಿಡುತ್ತೆ ಮನಸ್ಸು, ಆಗ ಬೇರೆ ದಾರಿಯನ್ನು ಹಿಡಿತಾರೆ ಅನ್ನೋದು. ಹಾಗಾಗಿ ಒಬ್ಬ ಗುರು ಅನ್ನೋನು ಬೇಕು ಅನ್ನೋದು ನಿಮ್ಮ ಮಾತುಗಳಿಂದ ಅರ್ಥ ಆಗ್ತಾ ಇದೆ. ನೀವು ಟೀಚಿಂಗ್ ಫೀಲ್ಡಿಗೆ ಬಂದ್ರಿ, ಆಗ ನಿಮ್ಮ ತಂದೆಯ ಪ್ರತಿಕ್ರಿಯೆ ಹೇಗಿತ್ತು? ಮತ್ತೊಂದು ವಿಚಾರ ಅಂದರೆ ನಿಮ್ಮ ಮಾನಸಿಕ ನೋವುಗಳೇನಿತ್ತು, ಅಂತರಂಗದಲ್ಲಿ ಮಿಡಿಯುತ್ತಿದ್ದಂತಹ ನೋವುಗಳು ನಿಮ್ಮ ತಂದೆಯ ಮನಸ್ಸನ್ನು ತಟ್ತಿತ್ತ?
0: ಅಂದರೆ ತಂದೆಯ ಮನಸ್ಸು ತಟ್ತಿತ್ತು ಅನ್ನೋದಕ್ಕಿಂತ ತಂದೆಗೆ ಮಕ್ಕಳಿಗೆ ಎಜುಕೇಷನ್ ಕೊಡಿಸ್ತಾ ಇದ್ವಿ, ಅದು ಬಿಟ್ಟರೆ ಅವರು ಇದನ್ನೇ ಓದಬೇಕು ಅದನ್ನೇ ಓದಬೇಕು ಅನ್ನೋ ಮನಸ್ಥಿತಿಲಿಲ್ಲ. ಯಾಕೆಂದರೆ ನಮ್ಮದು ಒಂದು ಕೂಡು ಕುಟುಂಬ, ತಂದೆ ಜೊತೆ 5 ಜನ ಅಣ್ಣ ತಮ್ಮಂದರು, ಅವ್ರನ್ನೆಲ್ಲ ಇವರು ಕೊಡಿಸಿ ನೋಡ್ಕೊಂಡು ಅವ್ರ ಮದುವೆ ಅವ್ರ ಕೆಲಸ ಕಾರ್ಯಗಳೆಲ್ಲ ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ಅಂದರೆ ಉಳಿತಾಯ ಕಡಿಮೆ, ಹಣದ ಟೀಚರ್ ಆಗಿದ್ರು, ಟೀಚರ್ ಆದರೂ ಹಣದ ಸಮಸ್ಯೆ ಇತ್ತು.
1: ತಂದೆ ಜವಾಬ್ದಾರಿಯನ್ನು
0: ಜಾಸ್ತಿ
1: ಬಹಳ ಒಂದು ಕಾಳಜಿಯಿಂದ ಮಾಡಿದ್ದಾರೆ ಅಂತ ಹೇಳ್ಬೋದು.
0: ಖಂಡಿತವಾಗಿಯೂ ಕಾಳಜಿ ಮಾಡಿದ್ದಾರೆ. ಅಂದರೆ ಮಕ್ಕಳಿಗೆ ಅಂತೇಳಿ ಎಜುಕೇಷನ್ ಕೊಡಿಸ್ತೀನಿ, ಅದನ್ನು ಬಿಟ್ಟು ಇನ್ನು ಆಸ್ತಿ ಅಥವಾ ನಿಮ್ಮನ್ನ ಇಂಥದ್ದೇ ಎಜುಕೇಷನ್ಗೆ ನೀವು ಹೋಗಬೇಕು ಇದನ್ನೇ ಕಲಿಬೇಕು ಅಂತೇಳಿ ಬಲವಂತ ಇಲ್ಲ. ಅಂತೇಳಿ ಟೀಚರ್ ಆಗಬೇಕು ಅಂತೇಳಿ ನಾನು ಅನ್ಕೊಂಡಿದ್ದೆ ಹೊರತು ತಂದೆ ಯಾವತ್ತು ನೀನು ಟೀಚರೇ ಆಗಬೇಕು ಅಂತೇಳಿ ಒತ್ತಡ ಹಾಕಿದೆ. ಎಜುಕೇಷನ್ ಕೊಡಿಸ್ತೀನಪ್ಪ, ಜೀವನಕ್ಕೆ ಏನು ಬೇಕೋ ಅದನ್ನ ನೀವು ಮಾಡ್ಕೊಳ್ಳಿ, ಅದನ್ನು ಅವರು ಚಾಚು ತಪ್ಪದೆ ಮಾಡಿಸಿದ್ರು.
1: ಅಂದರೆ ಒಂದು ಪರಿಸರ, ಶಾಲಾ ಪರಿಸರ ಮತ್ತು ತಂದೆಯ ವೃತ್ತಿಯ ಪ್ರತಿಕ್ರಿಯೆ, ಅಂದರೆ ಅವರ ಸ್ನೇಹಿತರು ಹೇಳಿದಂಥ ಮಾತುಗಳು ನಿಮ್ಮನ್ನು ಶಿಕ್ಷಕನನ್ನಾಗಿ ನಾನು ಹೊರಹೊಮ್ಮಬೇಕು ಅಂತ ನಿಮ್ಮಲ್ಲಿ ಒಂದು ಚಿಗುರುತು ಭಾವನೆ.
0: ಖಂಡಿತ.
1: ನೀವು ಎಷ್ಟು ಜನ ಮಕ್ಕಳು?
0: ನಾನು ನನ್ನ ತಮ್ಮ ಒಬ್ಬ ಇದ್ದಾನೆ, ಅಕ್ಕಂದ್ರಿಬ್ರು, 4 ಜನ ಮಕ್ಕಳು. ನಾನೊಬ್ಬ ಶಿಕ್ಷಕ ಆಗಿರೋದು
1: ಇಷ್ಟಪಟ್ಟು ಬಂದಿದ್ದೀರಿ.
0: ಖಂಡಿತವಾಗಿ.
1: ಏನನ್ಸುತ್ತೆ?
0: ಖಂಡಿತ ಖುಷಿ ಅನಿಸುತ್ತೆ ಮೇಡಮ್. ಆದರೆ ಇದು ಖುಷಿ ಅನ್ನೋದು ಯಾವ ರೀತಿ ಅಂತಂದರೆ, ನನ್ನ ಉದ್ದೇಶ, ನನ್ನ ಕಲ್ಪನೆ ಕೂಡ ಹೇಳಿದಂಗೆ ಸಮಾಜ ನಿರ್ಮಾಣ ಮನಸ್ಥಿತಿ, ಒಂದು ತೀರಾ ಹಿಂದುಳಿದಂಥ ಮಕ್ಕಳಿಗೂ ಒಂದು ಒಳ್ಳೆ ಎಜುಕೇಷನ್ ಕಡಿಮೆ ಫೀಸಲ್ಲಿ ಸಿಗಬೇಕು. ಸರ್ಕಾರಿ ಶಾಲೆಗಳು ಸಿಗ್ತಾ ಇದೆ, ಆದರೆ ಎಲ್ಲಿ ಸರ್ಕಾರಿ ಶಾಲೆಗಳಲ್ಲಿರೋ ಕೊರತೆನ ನೀಗಿಸುವಂಥ ನಿಟ್ಟಿನಲ್ಲಿ ಮಕ್ಕಳಿಗೆ ಒಂದು ಎಜುಕೇಷನ್ ಕೊಡಿಸ್ಬೇಕು ಅಂತೇಳಿ
1: ನಿಮ್ಮ ಆಲೋಚನೆ
0: ಒಂದು. ಸರ್ಕಾರಿ ಉದ್ಯೋಗ ಸಿಕ್ಕಿದ್ರು ಅದರಲ್ಲೇನಾದರೂ ಮಕ್ಕಳಿಗೆ ಒಳ್ಳೆಯದನ್ನು ಮಾಡೋ ರೀತಿಯಲ್ಲಿ ಕೆಲಸ ಕಾರ್ಯಗಳು ಮಾಡಬೇಕು, ಚೌಕಟ್ಟು ಹಾಕಬಾರ್ದು. ನಾನೊಬ್ಬ ಟೀಚರು, ಗವರ್ನಮೆಂಟ್ ಟೀಚರ್ ಅಂತೇಳಿ ಬಾರ್ಡ್ರ್ ಒಳಗಡೆನೆ ಇರೋದಕ್ಕಿಂತ ಹೆಚ್ಚು ಜನಗಳಿಗೆ ಉಪಯೋಗ ಆಗೋದು, ಜನಗಳಿಗೆ ಯಾವಾಗ ಉಪಯೋಗ ಆಗುತ್ತೆ ಅಥವಾ ಅವ್ರ ಮನಸ್ಸು ಯಾವಾಗ ಬದಲಾಗುತ್ತೆ ಅಂದರೆ ಎಜುಕೇಷನ್ ಸಿಕ್ಕಾಗ. ಎಜುಕೇಷನ್ ಸಿಕ್ಕಾಗ, ಜ್ಞಾನ ಬೆಳೆದಾಗ ಖಂಡಿತವಾಗಿ ಸಮಾಜದಲ್ಲಿ ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಸಾಧ್ಯ ಇದೆ. ಆ ಮನಸ್ಥಿತಿಯಲ್ಲಿ ಟೀಚಿಂಗ್ ಫೀಲ್ಡಿಗೆ ಬರಬೇಕು ಅನ್ನುವಂಥ ಉದ್ದೇಶ ನನ್ನದಾಗಿತ್ತು.
1: ನೀವಿನ್ನು ಯುವ ಸಮೂಹದ ಫೀಲ್ಡಲ್ಲೇ ಇದ್ದೀರಿ ಅಲ್ವಾ, ನಿಮಗೂ ಕೂಡ ಇತರ ಯುವಕರಂತೆ ಆಸೆ ಆಕಾಂಕ್ಷೆಗಳು ಕನಸುಗಳು ಇದ್ದೇ ಇರುತ್ತೆ, ಅವುಗಳತ್ತ ನಿಮ್ಮ ಗಮನ ಹೇಗೆ, ಸ್ಪಂದನೆ ಹೇಗೆ?
0: ಅಂದರೆ ನನ್ನ ಪ್ರತಿ ಸಂದರ್ಭದಲ್ಲೂ ಪ್ರತಿ ಆಸೆ ಆಕಾಂಕ್ಷೆಗಳಲ್ಲೂ ನಾನು ಸಮಾಜಕ್ಕೆ ಏನಾದರೂ ಒಳ್ಳೇದು ಮಾಡಬೇಕು ಅನ್ನೋ ಆಸೆಗಳೇ ಇದೆ. ಅದು ಹೊರತುಪಡಿಸಿ ನನಗೆ ಬೇರೆ ದಿನ್ಯಾವುದು ಸಹಜವಾಗಿ ಇರುವಂಥ. ಈಗ ನಾನು ಎಲ್ಲಾದರೂ ಒಂದು ಹೊರಗಡೆ ಹೋಗ್ತಾ ಇದ್ರೆ ಅಂದರೂ ಈಗ ನಾವು ಯಾರನ್ನಾದರೂ ಗುರುತಿಸ್ಬೇಕು. ಈಗ ಈ ಸಮಾಜದಲ್ಲಿ ಕೆಲಸ ಮಾಡೋರನ್ನ ಗುರುತಿಸೋದೇ ತುಂಬ ಕಡಿಮೆ. ಅಂಥ ವ್ಯಕ್ತಿಗಳನ್ನ ಗುರುತಿಸ್ಬೇಕು, ಅಂಥವ್ರ ಜೊತೆ ನಾನು ಕೆಲಸ ಮಾಡಬೇಕು ಅಂತ, ಸಮಾಜಕ್ಕೆ ಒಳ್ಳೇದನ್ನ ಮಾಡೋವಂಥವ್ರ ಜೊತೆ ಕೆಲಸ ಮಾಡಬೇಕು, ಅಂಥವ್ರ ಜೊತೆ ಸಮಯ ಕಳಿಬೇಕು, ಅಂಥವ್ರ ಜೊತೆ ಸಮಾಲೋಚನೆ ಮಾಡಬೇಕು, ಏನಾಗುತ್ತೆ ಮುಂದೇನು ಮಾಡ್ಬೋದು ಅನ್ನೋ ದೃಷ್ಟಿಯಲ್ಲಿ ನಾನು ಇರಬೇಕು ಅನ್ನುವಂಥ ಉದ್ದೇಶವೇ. ಅದನ್ನು ಹೊರತುಪಡಿಸಿ ನಾನು ಹೀಗೆ ಬದುಕಬೇಕು ಹಾಗೆ ಬದುಕಬೇಕು ಅನ್ನೋಂಥದ್ದೇನಿಲ್ಲ. ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ನಾನೀಗ ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಬರ್ತಾ ಇರೋ ಅಷ್ಟು ಸಂಬಳ ಬಹುತೇಕ 90% ನಾನು ಎಜುಕೇಷನ್ಗೆ ಅಂತಲೇ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಒಂದಷ್ಟು ಮಕ್ಕಳಿಗೆ ಅದು ಉಪಯೋಗ ಆಗಬೇಕು ಅನ್ನೋ ಉದ್ದೇಶಕ್ಕೆ ಒಂದು 10% ಅದನ್ನು ನನ್ನ ವೈಯಕ್ತಿಕಕ್ಕೆ, ಮನೆಗೂ ಕೂಡ ತಂದೆ ರಿಟೈರ್ಡ್ ಟೀಚರ್ ಆಗಿರೋದ್ರಿಂದ ಅವ್ರ ಪೆನ್ಷನ್ನಲ್ಲಿ ಅವರು ಮೇಂಟೈನ್ ಮಾಡ್ತಾರೆ. ಮಿಸ್ಸಸ್ ಕೂಡ ಆ ರೀತಿಯಲ್ಲಿ ಹಣದ ವಿಚಾರದಲ್ಲಿ ಯಾವ ರೀತಿಯಲ್ಲೂ ಒತ್ತಡ ಹಾಕಿದ್ದಿಲ್ಲ. ಹೀಗಾಗಿ 90% ಹಣ ಎಜುಕೇಷನ್ಗೆ,
1: ಮಕ್ಕಳ
0: ಶಿಕ್ಷಣಕ್ಕೆ ನಾನು ಅದನ್ನ
1: ವಿನಿಯೋಗ ಮಾಡ್ತಾ ಇದ್ದೀರಿ
0: ಈ ರೀತಿಯಲ್ಲಿ. ಅಂದ್ರೆ ಆ ಮುಖಾಂತರ ಅದು ನನಗೆ ಅನ್ನಿಸ್ಬೋದು. ತುಂಬಾ ಜನ ಹೇಳಿದ್ದಾರೆ, ಈ ನೀನು ದೊಡ್ಡ ಅಲ್ವಾ, ನೀನು ಎಷ್ಟು ದುಡಿತೀಯ, ದುಡ್ದಾದ್ಮೇಲೂ ನಿನಗೆ ಅಂತೇಳಿ ನೀನೇನಾದ್ರೂ ಮಾಡ್ಕೋಬೇಕಲ್ಲ. ಇಲ್ಲಿವರೆಗೂ ನನ್ನ ಅಕೌಂಟಲ್ಲಿ ಆಗಲಿ ಅಥವಾ ನನ್ನ ಹೆಸರಿನಲ್ಲಾಗಲಿ ಆಸ್ತಿ ಅದು ಇದು ಅಂತೇಳಿ ಏನು ಮಾಡಿದ್ದಿಲ್ಲ. ನಾನು ಮುಂದಕ್ಕಾದ್ರೂ ಬೇಕಲ್ವಾ.
1: ಎಷ್ಟು ವರ್ಷ ಆಯ್ತು ನೀವು ಶಿಕ್ಷಣ ಕ್ಷೇತ್ರಕ್ಕೆ?
0: ಶಿಕ್ಷಣ ಕ್ಷೇತ್ರಕ್ಕೆ ಬಂದು 2005 ನಾನು ಪ್ರೈವೇಟ್ ಶಾಲೆಯಲ್ಲಿ ವರ್ಕ್ ಮಾಡಕ್ ನಿಂತಿದ್ದೆ. ಇಲ್ಲಿವರೆಗೂ ನಿರಂತರವಾಗಿ ಮಧ್ಯೆ ರಜೆ ಇದ್ದಾಗ ಅದು ಕೆಲಸ ಕಾರ್ಯಗಳು ಅಂತೇಳಿ ಬಂದಿದ್ದು. ಅಂದ್ರೆ ಅದು ಯಾವಾಗ ಅಂತ,
1: ಅದು ಸಾಮಾಜಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು.

0: ಕೆಲಸಗಳು
1: ಕೆಲಸಗಳು ಸಾಮಾಜಿಕ ಕ್ಷೇತ್ರಕ್ಕೆ ಅನ್ನೋದಕ್ಕಿಂತ ಯಥೇಚ್ಛವಾಗಿ ಶಿಕ್ಷಣಕ್ಕೆ ಹಣ ಬೇಕು, ಹಣಕ್ಕೆ ದುಡಿಮೆ ಬೇಕು. ಯಾವುದಾದ್ರೂ ಕೆಲಸ ಮಾಡಿದ್ರೆ ನನಗೆ ಹಣ ಸಿಗತ್ತೆ, ಹಣದಲ್ಲಿ ಏನಾದರೂ ಮಾಡ್ಬೋದು ಅನ್ನೋ ಉದ್ದೇಶದಿಂದ.
0: ಆ ತುಡಿತ ಹೇಗೆ ಬಂತು, ಯಾರು ಪ್ರೇರಣೆ ನಿಮಗೆ, ಯಾಕೆ ಅಂತ ಹೇಳಿದ್ರೆ, ನಮ್ಮ ಒಂದು ಉದ್ಧಾರಕ್ಕೆ ನಾವು ದುಡಿಬೇಕು ಅನ್ನೋದು ಒಂದು. ಇನ್ನೂ ಕೆಲವರದ್ದು, ನಮ್ಮ ಮನೆಯವರು ಸುಖ ಸಂತೋಷದಿಂದ ಇರಬೇಕು, ಅವರಿಗೆ ನಾನೇನಾದರೂ ಉಡುಗೊರೆಯಾಗಿ ಕೊಡಬೇಕು, ಅವರನ್ನು ಚೆನ್ನಾಗಿ ಇಡಬೇಕು ಅನ್ನೋದು ಒಂದಿರುತ್ತೆ. ಇನ್ನೂ ಒಂದು ವರ್ಗ ಇರುತ್ತೆ, ನಾನು ನನ್ನ ಕುಟುಂಬ ನಂತರ ಬೆಳೆಯುತ್ತಿರುವಂತಹ ಮಕ್ಕಳಿಗೆ ಅಥವಾ ಅಸಹಾಯಕರಿಗೆ ನಾನು ದುಡಿದಂತಹ ಹಣದಲ್ಲಿ ಸಹಾಯ ಮಾಡಿದ್ರೆ ನನಗೆ ಸಂತೃಪ್ತಿ, ತೃಪ್ತಿ ಅನ್ನೋದು ಒಂದು ಭಾವನೆ ಕೆಲವರಲ್ಲಿ ಮಾತ್ರ ಇರುತ್ತೆ. ಆ ಕೆಲವರಲ್ಲಿ ನೀವು ಒಬ್ಬರಾಗಿ ನಿಂತಿದ್ದೀರಿ, ತುಂಬ ಒಂದು ಸಂತೋಷದ ಸಂಗತಿ. ನಿಮ್ಮ ಒಂದು ರಜೆಯ ದಿನಗಳಲ್ಲೂ ಕೂಡ ದುಡಿದು ಮಕ್ಕಳ ಶಿಕ್ಷಣಕ್ಕೆ ನಾನು ಕೊಡ್ತೇನೆ, ಸಹಾಯವನ್ನು ಮಾಡ್ತೇನೆ ಆದಷ್ಟು ಅಂತ ನಿಮ್ಮ ಮನಸ್ಸಿನ ಭಾವನೆಯನ್ನು ಶ್ರೋತೃಗಳ ಜೊತೆ ಹಂಚಿಕೊಂಡಿದ್ದೀರಿ. ಹಾಗಾದರೆ ನಿಮ್ಮ ಮುಂದಿನ ಕನಸು ಏನು ಆಗಿದ್ರೆ?
1: ಮುಂದಿನ ಕನಸು ಮೇಡಮ್ ನಂದಂತಂದರೆ, ಅದೇ ಒಂದು ಪ್ರಾಥಮಿಕ ಪೂರ್ವ ಪ್ರಾಥಮಿಕ ಶಾಲೆ ತೆರೆದಿದ್ದೀವಿ, ಅದು ಉನ್ನತ ಮಟ್ಟದಲ್ಲಿ ಬೆಳಿಬೇಕು ಅನ್ನೋದು.
0: ನೀವು ತೆರೆದಿದ್ದೀರಿ?
1: ಖಂಡಿತವಾಗಿ.
0: ಅದಕ್ಕೆ ಯಾರು ಸಹಕಾರ ಕೊಟ್ಟರು?
1: ಸಹಕಾರ ಈಗ ಸದ್ಯಕ್ಕೆ ತಂದೆ ತಾಯಿ ಅದನ್ನು ಒಂದು ಪುಟ್ಟದಾಗಿ ಒಂದು ಕಟ್ಟಡ ನಿರ್ಮಾಣ.
0: ಯಾವ ಊರಿನಲ್ಲಿ?
1: ಸಂತೆಬಾಚಲಿಯಲ್ಲಿ, ಸಾಹಿತ್ಯ ಪಬ್ಲಿಕ್ ಸ್ಕೂಲ್ ಅಂತೇಳಿ ಶಾಲೆಯ ಹೆಸರು. 2016 ಟ್ರಸ್ಟ್ನ ರಿಜಿಸ್ಟ್ರೇಷನ್ ಮಾಡಿಸ್ತೀವಿ, ಅದು
0: ಸಾಹಿತ್ಯ ಅಂತ ಹೆಸರಿಟ್ಟಿದ್ದೀರಿ.
1: ಸಾಹಿತ್ಯ ಎಜುಕೇಷನ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ಅಂತೇಳಿ ಟ್ರಸ್ಟ್ ಮಾಡಿ 2016. ಅದು ಯಾಕೆ ಹಂಗೆ ಅನ್ನಿಸ್ತು ನನಗೆ ಅಂತೇಳಿ ಅಂದರೆ, ನಾನು ಶಾಲೆ ತೆರಿಬೇಕು ಅನ್ನೋದು ಇತ್ತು. ಅದು ಯಾವಾಗ ಸ್ವಲ್ಪ ಹಣ ಎಲ್ಲ ಮಾಡಿ ಅದನ್ನು ಕೂಡಿಟ್ಟು ಅದಕ್ಕಂತಲೇ ಒಂದು ಮಾಡಬೇಕು ಅಂತೇಳಿ. ಆದರೆ ಒಂದು ಪ್ರೈವೇಟ್ ಶಾಲೆಯಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದಂಗೆ ಸಡನ್ನಾಗಿ ನನ್ನನ್ನು ತೆಗೆದ್ರು. ಅದಾದ್ಮೇಲೂ ನಾನು ಮತ್ತೆ ಊರಿಗೆ ನಮ್ಮೂರಿಗೆ
0: ಆ ತಕ್ಷಣದಲ್ಲಿ ನಿಮ್ಮ ಮನಸ್ಸು ಏನನ್ನಿಸ್ತು? ಭಾವನೆಯೇ ಮಕ್ಕಳ ಶಿಕ್ಷಣ, ಮಕ್ಕಳಿಗೆ ಶಿಕ್ಷಣ ಕೊಟ್ಟು ವಿಕಾಸವನ್ನು ಮಾಡಬೇಕು, ಮಕ್ಕಳ ಮನಸ್ಸನ್ನು ಅವರು ಅಭಿವೃದ್ಧಿ ಹೊಂದಬೇಕು ಅನ್ನೋದೊಂದು ಉದ್ದೇಶ ಇತ್ತು. ಅದು ಕೆಲವರಿಗೆ ಅರ್ಥ ಆಗಬಹುದು, ಕೆಲವರಿಗೆ ಅರ್ಥ ಆಗದೇ ಇರಬಹುದು. ಮತ್ತೊಂದು ಏನು ಅಂತಂದರೆ, ನಮಗೆ ಏನು ಬೇಕು ಅದು ಬೇರೆಯವರಿಗೆ ಬೇಕು ಅಂತ ನಾವು ಒತ್ತಡ ಹೇರಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಹಾಗಾಗಿ ನೀವು ನಡೆಯುವಂತಹ ಒಂದು ಹಾದಿಗೆ ದಿಢೀರಂತ ಕೆಲಸದಿಂದ ತೆಗೆದು ಹಾಕಿದಾಗ ಆ ಕ್ಷಣದಲ್ಲಿ ನಿಮ್ಮ ಮನಸ್ಸು
1: ಒಂದು
0: ನೊಂದ್ಕೊಂಡಿದ್ದಂತೂ ಸತ್ಯ.
1: ಖಂಡಿತ ನೊಂದ್ಕೊಂಡಿದ್ದು ಸತ್ಯ. ಆದರೆ ಆ ಕ್ಷಣಕ್ಕೆ ನನಗೆ ಯಾರ ಮೇಲೂ ಕೋಪ ಬರಲಿಲ್ಲ. ಯಾಕೆಂತಂದರೆ ಸಡನ್ನಾಗಿ ಯಾರೊಬ್ಬರು ನನ್ನ ವಿರುದ್ಧವಾಗಲ್ಲಿ ನಿಂತು ನೀವು ಕೆಲಸದಿಂದ ತೆಗೀರಿ ಅನ್ನೋ ಉದ್ದೇಶದಲ್ಲಿ ಯಾರು ಹೇಳಲಿಕ್ಕಿಲ್ಲ ಅಂತೇಳಿ ಈಗಲೂ ಅನ್ನಿಸ್ತಾ ಇದೆ. ಒಟ್ಟಾರೆ ಆ ಕ್ಷಣಕ್ಕೆ ನನಗೆ ದುಃಖ ಆಯಿತು. ಆ ದುಃಖದಲ್ಲಿ ನಾನು ಮನೆಗೆ ಬಂದವನು ಯಥಾವತ್ತು ಟ್ಯೂಷನ್ ಮಾಡ್ತಾ ಇದ್ದೀನಿ, ಪ್ರತಿದಿನ ಸಂಜೆ ಟ್ಯೂಷನ್ ಮಾಡ್ತೀನಿ, ಟ್ಯೂಷನ್ ಮಕ್ಕಳ ಜೊತೆ ಕಾಲ ಕಳೆದಿದ್ದಾಯಿತು. ಆ ಕೆಲಸ ಮಾಡ್ತಾ ಮಾಡ್ತಾ ಮಾಡ್ತಾ ನನಗೆ ಅನ್ನಿಸ್ತು, ನಾನು ಯಾಕೆ ಒಂದು ಟ್ರಸ್ಟ್ ಯಾಕೆ ನಾನು ರಿಜಿಸ್ಟ್ರೇಷನ್ ಮಾಡಿಸ್ಬಾರ್ದು ಅಂತೇಳಿ ಅಂದ್ಕೊಂಡು ಒಂದು ಕನ್ನಡ ವ್ಯಾಕರಣ ಪುಸ್ತಕ ಮಾಡಿದೆ. ಉದ್ದೇಶ ಟ್ರಸ್ಟ್ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು, ಹಣ ಬೇಕು. ವ್ಯಾಕರಣ ಪುಸ್ತಕ ಟೈಪ್ ಮಾಡಿ ಅದನ್ನು ಪುಸ್ತಕ ಮಾಡಿಸಿ ಒಂದು ಹೆಚ್ಚು ಕಮ್ಮಿ ಒಂದು 20-30 ಶಾಲೆಗಳಿಗೆ ಒತ್ತು ಮಾರಿದೆ. ಅದರಲ್ಲಿ ಒಂದು 1800 ಬುಕ್ಗಳು, ಕನ್ನಡ ವ್ಯಾಕರಣ ಬುಕ್ಗಳು ಸೇಲ್ ಆಯಿತು.
0: ನೀವು ಹೊತ್ತಿರಿ?
1: ಹೊತ್ತೆ, ಶಾಲೆಗೆ ಹೋಗಿ ಹೊತ್ತಿ ಇದು ಮಾಡಿದೆ. ಅದರಿಂದ ಒಂದು 6,000-7,000 ರೂಪಾಯಿ ಹಣ ನನಗೆ ಸಿಕ್ತು. ಖರ್ಚು ಇನ್ವೆಸ್ಟ್ ಮಾಡಿರೋದ್ರ ಜೊತೆಗೆ ಲಾಭ ಅಂತೇಳಿ ಬಂದದ್ದು ಹಣ. 6,000-7,000 ರೂಪಾಯಿ ಹಣದಲ್ಲಿ ಟ್ರಸ್ಟ್ ರಿಜಿಸ್ಟ್ರೇಷನ್ಗೆ ಅಂತೇಳಿ ಒಂದು 2,000-3,000 ರೂಪಾಯಿ ಖರ್ಚು ಮಾಡಿ ಟ್ರಸ್ಟ್ ರಿಜಿಸ್ಟ್ರೇಷನ್ ಮಾಡಿಸಿ. 2016 ಡಿಸೆಂಬರ್ 14 ತಾರೀಕು ಅದನ್ನು ಟ್ರಸ್ಟ್ ರಿಜಿಸ್ಟ್ರೇಷನ್ ಮಾಡಿಸಿ ಅಲ್ಲಿಗೆ ಅಮ್ಮನ್ನೇ ಅಧ್ಯಕ್ಷೆ, ತಮ್ಮನ್ನೇ ಸೆಕ್ರೆಟರಿ ಮಾಡಿ ಟ್ರಸ್ಟ್ ಓಪನ್ ಮಾಡಿದ್ದಾಯಿತು. ಟ್ರಸ್ಟ್ ಓಪನ್ ಮಾಡಿ 2017 ನಾನು ಶಾಲೆ ತೆರಿಬೇಕು ಅಂತೇಳಿ.
0: ಅಮ್ಮನ ಶಿಕ್ಷಕಿನ
1: ಇಲ್ಲ, ಅಮ್ಮ
0: ಮನೆಯಲ್ಲೇ ಹೋಗಿದ್ದೀನಿ.
1: ಆದರೆ ಅವ್ರಿಗೆ ಅರ್ಥ ಆಗುತ್ತೆ ಏನೋ ಅಂದ, ಅವನು ಮಗ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾನೆ, ಅವನು ಸುಮ್ಮನೆ ಅಂತೂ ಕಾಲ ಕಳೆಯಲ್ಲ, ಏನಾದರೂ ಮಾಡ್ತಿರ್ತಾನೆ, ಆದರೆ ಹಣ ಬರಲ್ಲ, ಅದಂತೂ ಸತ್ಯ, ಅವನಿಂದ ಹಣ ಬರಲ್ಲ. ಸಮಾಜಕ್ಕೆ ಆಗುವಂಥ ಒಳ್ಳೆ ಕೆಲಸ ಅವನೇನು ಮಾಡ್ತೇನೆ ಅನ್ನೋ ನಂಬಿಕೆ ತಾಯಿಗೆ. ಹಾಗಾಗಿ ಮಾಡೋಣ, ಆಯ್ತಪ್ಪ ನೀನು ಹೇಳ್ದಂಗೆ ಆಗಲಿ ಅಂತೇಳಿ ಅವರು ಒಪ್ಕೊಂಡ್ರು. ಅಧ್ಯಕ್ಷರು ಆಗಿ ಅದನ್ನು ಟ್ರಸ್ಟ್ ಇದನ್ನು ಮಾಡಿ 2017
0: ಹೆಸರೇನು
1: ಸಾವಿತ್ರಮ್ಮ ಅಂತೇಳಿ 2017 ನಾನು ಪ್ರೀ ಪ್ರೈಮರಿ ಎಜುಕೇಷನ್ ಕೊಡೋಕ್ಕೆ ಅಂತೇಳಿ ಶಾಲೆ ಪರ್ಮಿಷನ್ಗೆ ಅಂತೇಳಿ BO ಆಫೀಸ್ಗೆ ನಂದೊಂದು ಲೆಟರ್ ಕಳಿಸ್ಕೊಟ್ಟೆ. ಅವಾಗ ಜೌರೇಗೌಡರು ಅಂತೇಳಿ BO ಸರಿದಿದ್ದು, ಅವರು ತುಂಬ ಖುಷಿಪಟ್ಟರು, ಆಯ್ತಪ್ಪ ಮಾಡು ಅಂತೇಳಿ ಊರಿಗೆ ಬಂದು ಪ್ಲೇಸೆಲ್ಲ ವಿಸಿಟ್ ಮಾಡಿ ಪರ್ಮಿಷನ್ ಎಲ್ಲ ಕೊಟ್ಟರು. 2017 ನಾನು ಶಾಲೆಗೆ ಅಂತೇಳಿ ತೆರೆದಾಗ ಕೇವಲ 4 ಮಕ್ಕಳು ಊರೊಳಗಡೆ, ಒಂದು

0: ನಾಲ್ಕು ಮಕ್ಕಳನ್ನ ಪಾಠಕ್ಕಂತೇಳಿ ಕೂರಿಸಿದ್ದು. ಅಂದಿನಿಂದಿಂದವರೆಗೂ ಶಾಲೆಯಿಂದ ಲಾಭ ಏನು ನಾನು ಪಡಿಬೇಕು ಅನ್ನೋ ಉದ್ದೇಶ ಇಲ್ಲ. ನಾನು ಇಲ್ಲಿ ದುಡ್ದಿದ್ದನ್ನು ನನಗೆ ಹಾಕ್ತೀನಿ, ಆದರೆ ನನ್ನ ಶಾಲೆಗೆ ಬರೋ ಪ್ರತಿ ಮಗುನು ಒಂದು ಒಳ್ಳೆ ಎಜುಕೇಷನ್ ಪಡ್ಕೊಂಡೆ ಹೊರಗಡೆ ಹೋಗಬೇಕು ಅಂತೇಳಿ 2017ರಿಂದನೂ ಇಲ್ಲಿವರೆಗೆ ನಿರಂತರವಾಗಿ 8 ವರ್ಷಗಳು ಇದ್ದಾರೆ. ಅದರಲ್ಲಿ ನನಗೆ ಆತ್ಮತೃಪ್ತಿ ಇದೆ. ಹಣ ಉಡಿಸ್ಲಿಲ್ಲ ಹೌದು, ಆದರೆ ನಾನು ದುಡಿದಿದ್ದು ಹಣ ಒಳ್ಳೆ ಕೆಲಸಕ್ಕೆ ಉಪಯೋಗ ಆಗಿದೆ ಅನ್ನೋಂಥ ಖುಷಿ ನನಗೆ ಖಂಡಿತ.
1: ಒಂದು ಚಿಕ್ಕ ವಯಸ್ಸಿಗೆ ಇಷ್ಟು ಸಂತೋಷವನ್ನು ಹೊಂದಿದ್ದೀರಿ ಮತ್ತು ಕೊಡ್ತಾ ಇದ್ದೀರಿ
0: ಖಂಡಿತವಾಗಿ.
1: ನಿಜಕ್ಕೂ ಕೂಡ ನಿಮ್ಮ ಶಾಲೆಯಲ್ಲಿ ಓದಿದಂತಹ ನಿಮ್ಮ ಕನಸಿನ ಶಾಲೆ ಅದು ಅಲ್ವಾ? ಆ ಕನಸಿನ ಶಾಲೆಯಲ್ಲಿ ಓದಿದಂತಹ ಮಕ್ಕಳ ಸಂತೋಷದಿಂದ ನಿಮಗೆ ಸಂತೋಷ. ಈ ಸುದ್ದಿ ಕೇಳಿ ನಮ್ಮ ಶ್ರೋತೃಗಳು ಕೂಡ ಸಂತೋಷ ಪಡ್ತಾ ಇದ್ದಾರೆ. ಆ ಮಕ್ಕಳನ್ನ ನೀವು ಮಾತನಾಡಿಸಿದ್ದೀರಾ?
0: ನಿತ್ಯ ನಾನು ಶಾಲೆಗೆ ಹೋಗಿ ಮಕ್ಕಳನ್ನ ಜೊತೆ ಒಂದಷ್ಟು ಮಾತಾಡಿ ಹೋಗ್ತೀನಿ. ಈಗ ಸದ್ಯಕ್ಕೆ ನನಗೆ ಪರೀಕ್ಷೆ ಟೈಮ್ ಅಂತ ಹೇಳಿರೋದ್ರಿಂದ ಕಾಲೇಜಲ್ಲೇ ಉಳಿತಾ ಇರೋದ್ರಿಂದ, ಯಾಕೆಂದ್ರೆ ಸಮಾಜ ಇನ್ನೇನು ಗುರುತಿಸಕ್ ಹೋಗಲ್ಲ ಅಂತೇಳಿ ಮಾಡ್ಬೇಕು ಹೌದು ಅಂತೇಳಿ ಕೆಲಸ

0: ಆ ಮಕ್ಕಳನ್ನು ನೀವು ಮಾತನಾಡಿಸಿದ್ದೀರಾ?
1: ನಿತ್ಯ ನಾನು ಶಾಲೆಗೆ ಹೋಗಿ ಮಕ್ಕಳನ್ನ ಜೊತೆ ಒಂದಷ್ಟು ಮಾತಾಡಿ ಹೋಗ್ತೀನಿ. ಈಗ ಸದ್ಯಕ್ಕೆ ನನಗೆ ಪರೀಕ್ಷೆ ಟೈಮು ಅಂತ ಹೇಳಿರೋದ್ರಿಂದ ಕಾಲೇಜಲ್ಲೇ ಉಳಿತಾ ಇರೋದ್ರಿಂದ ಯಾಕೆಂದರೆ ಸಮಾಜ ಇನ್ನೇನು ಗುರುತಿಸೋಕೆ ಹೋಗಲ್ಲ ಅಂತೇಳಿ ಮಾಡಬೇಕು. ಹೌದು ಅಂತೇಳಿ ಕೆಲಸ ಮಾಡಬೇಕು, ಮಾಡೋಣ. ಆದರೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ನಿನ್ನ ಜೀವನಕ್ಕೇನು ಅನ್ನೋದು ನನಗೆ ಇಲ್ಲಿವರೆಗೂ ನಂಗೆ ಹಂಗೆ ಅನಿಸೇ ಇದ್ದೇ ಇಲ್ಲ. ಮುಂದೆ ನನ್ನ ಜೀವನ ಏನು ಅನ್ನೋಂಥ ಭಯ ಇಲ್ಲಿವರೆಗೂ ನನಗೆ ಬಂದಿದ್ದಿಲ್ಲ. ಹೇಗೋ ದಾರಿ ಖಂಡಿತವಾಗಿ ಆಗುತ್ತೆ ಅಂತೇಳಿ, ಯಾಕೆಂದರೆ ನಾನು ಸಮಾಜಕ್ಕೆ ಒಳ್ಳೆಯದಾಗೋ ಕೆಲಸ ಮಾಡ್ತಾ ಇದ್ದೀನಿ ಅಂದಮೇಲೆ ನನ್ನನ್ನು ಇನ್ಯಾರೋ ದಾರಿ ತೋರಿಸೋರು ಖಂಡಿತವಾಗಿಯೂ ಇರ್ತಾರೆ.
2: ತಾಯಿಗಾಗಿ ನಾಡಿಗಾಗಿ ಪ್ರಾಣ ನೀಡುವೆ.

0: ಸಾಕ್ಷಿಯಾಗುವೆ. ಶ್ರೋತೃಗಳೇ, ನೀವು ಕೇಳ್ತಾ ಇದ್ರಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ ಪ್ರಸಾರ ಆಗ್ತಾ ಇದೆ. ನುರಿತ ಶಿಕ್ಷಕರನ್ನ ಸಂದರ್ಶಿಸುವಂತಹ ವಿಶೇಷ ಕಾರ್ಯಕ್ರಮ ಕಲಿಸು ಗುರುವೇ ಕಲಿಸು.
1: ನನಗೆ ಒಬ್ರು ಹೈಸ್ಕೂಲಲ್ಲಿ, ನಾನು ಬಿ ಎಡ್ ಮುಗಿಸಿ ಹೈಸ್ಕೂಲಲ್ಲಿ ಗೆಸ್ಟ್ ಫ್ಯಾಕಲ್ಟಿ ಆಗಿ ವರ್ಕ್ ಮಾಡಬೇಕಾದ್ರೆ ಸುನೀತಾ ಅಂತೇಳಿ ಒಬ್ರು ಮೇಡಮ್ 2016, ನಾನು ಟ್ರಸ್ಟ್ ಓಪನ್ ಮಾಡಿದಾಗಲೂ ಅವರು ಹೇಳಿದ ಒಂದೇ ಮಾತು, ಬಹುಶಃ ನಿಮಗೆ ಗೌರ್ಮೆಂಟ್ ಜಾಬ್ ಸಿಕ್ಕದೇ ಇರೋದು ಇದೇ ಉದ್ದೇಶ ಇರ್ಬೋದು. ಗೌರ್ಮೆಂಟ್ ಜಾಬ್ ಸಿಕ್ಕಿದ್ರೆ ಸರ್ಕಾರದ ನಿಯಮಗಳೊಳಗೆ ನೀವು ಕಟ್ಟಿ ಬಿದ್ದುಬಿಡ್ತೀರಿ, ಇಂಥ ಸಾಮಾಜಿಕ ಕೆಲಸಗಳು ಮಾಡಲಿಕ್ಕೆ ಅವಕಾಶ ಆಗಲ್ಲ. ಬಹುಶಃ ಗೌರ್ಮೆಂಟ್ ಕೆಲಸ ಸಿಗದೆ ಇರೋದ್ರಿಂದ ನಿಮ್ಗೆ ಇಂಥ ಕೆಲಸಗಳೆಲ್ಲ ಮಾಡೋದಕ್ಕೆ ಅವಕಾಶ ಆಗ್ತಾ ಇರ್ಬೋದು. ಖಂಡಿತವಾಗಿ ಒಳ್ಳೇದಾಗುತ್ತೆ ಮಾಡಿ ಅಂತೇಳಿ ಪ್ರತಿ ಸಲ ಅವರು ನಮಗೆ ಸಪೋರ್ಟಿವ್ ಆಗಿರ್ತಾರೆ. ಟೀಚರು ಬಹುತೇಕ ಪಾಸಿಟಿವ್ ಆಗಿ ಮಾತನಾಡುವಂಥ ಕೆಲವೇ ಮಂದಿ, ನನಗೆ ತುಂಬ ಜನ ಸ್ನೇಹಿತರು ಇಲ್ಲ, ಅದರಲ್ಲಿ ನನ್ನ ಜೊತೆ ಓದ್ದವ್ರನ್ನೂ ನಾನು ಅಷ್ಟು ಸ್ನೇಹಿತರನ್ನ ನಾನು ಮಾಡ್ಕೊಳ್ಳಿಲ್ಲ. ಆದರೆ ಹಾಗಲೇ ಹೇಳ್ದಂಗೆ ಒಳ್ಳೆಯವರು ಯಾರು ಸಮಾಜಕ್ಕೆ ಉಪಯೋಗ ಆಗೋ ರೀತಿಯಲ್ಲಿ ವಿಚಾರಗಳನ್ನ ಹೇಳ್ತಿರ್ತಾರೆ ಅಂಥವ್ರ ಮಾತು ಕೇಳಬೇಕು, ಅಂಥವ್ರ ಜೊತೆ ಬೆರಿಬೇಕು ಅನ್ನೋವಂಥ ಭಾವನೆ, ಆ ಭಾವನೆಯಲ್ಲಿ ನಾನು ನನ್ನ ಶಾಲೆನ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ತಂದೆ ತಾಯಿಗೆ ಖುಷಿ ಇದೆ, ಅಕ್ಕಂದಿರಿಗೆ ಖುಷಿ ಇದೆ, ಕೆಲಸ ಮಾಡ್ತಾ ಇದ್ದೇನೆ, ಒಂದು ಒಳ್ಳೆ ಕೆಲಸ ಅಂತೇಳಿ. ಆದರೆ ಖಂಡಿತವಾಗಿ ಅವ್ರ ಖುಷಿಯಲ್ಲಿ ಒಂದು 10%

0: ಅಂತಾದ್ರೂ ಇರ್ಬೋದು, ಅವನ ದುಡಿಮೆ ಮನೆಗೆ ಉಪಯೋಗ ಆಗ್ತಾ ಇಲ್ಲ ಅನ್ನೋದು ಇರ್ಬೋದು, ಇರುತ್ತೆ. ನನ್ನ ಹತ್ರ ಎದುರಿಗೆ ಹೇಳ್ಕೊಳ್ಳಿಕ್ ಆಗಿಲ್ಲ. ಈ ಕಾರ್ಯಕ್ರಮದ ಮುಖಾಂತರ ನಾನು ಅವ್ರನ್ನ ಕ್ಷಮೆ ಕೂಡ ಕೇಳ್ತೀನಿ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಖಂಡಿತ. ಆದ್ರೆ ಅವ್ರಿಗೆ ಪ್ರತಿ ಸಲ ಹೇಳದಿಷ್ಟೇ, ನಾನು ಮಾಡ್ತಾ ಇರೋ ಕೆಲಸ ಖಂಡಿತವಾಗಿಯೂ ನಿಮ್ಗೆ ಒಳ್ಳೊಂದು ಒಳ್ಳೆ ಹೆಸರು ಕೊಡ್ಬೋದು ಅಂತ ಮುಂದೊಂದು ದಿನ ನಿಮ್ಗೆ ಗುರುತಿಸೋ ಕೆಲಸ ಆಗುತ್ತೆ ಅಂತೇಳಿ. ಯಾಕೆಂದ್ರೆ ಹುಟ್ಟು ದರಿದ್ರ ಇರ್ಬೋದು ಹುಟ್ಟಿದಾಗ, ಆದ್ರೆ ಸಾವು ಚರಿತ್ರೆ ಆಗ್ಬೇಕು ಅನ್ನೋಂತ ಭಾವನೆ ನಾನು. ಸಾವನ್ನ ಚರಿತ್ರೆ ಮಾಡೇ ಹೋಗ್ಬೇಕು. ಅದು ಹಣದಿಂದ ಖಂಡಿತವಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ತುಂಬಾ ಹಣ ಸಂಪಾದನೆ ಮಾಡಿದ್ದೀನಿ, ತುಂಬಾ ಕೋಟ್ಯಂತರ ರೂಪಾಯಿ ಆಸ್ತಿ ಮಾಡಿದ್ದೀನಿ ಅನ್ನೋದ್ರಿಂದ ನಿನ್ನ ಹೆಸರು ಉಳಿಯುತ್ತೆ ಅನ್ನೋದು ಮೂರ್ಖತನ ಖಂಡಿತ ನನ್ನದು ಭಾವನೆ ಅಂತೇಳಿ. ನನ್ನ ಉದ್ದೇಶ ಕನ್ನಡಿ ನಿನಗೆ ಬೇಡ, ನೀನೇ ಕನ್ನಡಿಯಾಗು ಅನ್ನುವಂತ ಭಾವನೆ. ಬೇರೆ ಕನ್ನಡಿಯನ್ನ ನೋಡಿ ನಿನ್ ಮುಖನ ನೀನ್ ನೋಡ್ಕೊಂಡು ನಿನ್ ತಪ್ಪುಗಳನ್ನ ತಿದ್ದೋದು ಬೇಡ, ನಿನ್ನ ನೋಡಿ ಸಮಾಜದಲ್ಲಿ ಯಾರಾದ್ರೂ ಬದಲಾವಣೆ ಆಗ್ಬೇಕು, ಅಂತ ಬದಲಾವಣೆ ಆಗುವಂತ ಕೆಲಸನ ನೀನ್ ಮಾಡ್ಬೇಕು ಅನ್ನುವಂತ ಭಾವನೆ. ಆ ಭಾವನೆಯಲ್ಲಿ ಶಾಲೆ ಕೂಡ ತೆರೆದಿದ್ದೀನಿ. ಶಾಲೆಯಲ್ಲಿ ಈಗಲೂ ಕೂಡ ತುಂಬಾ ಮಕ್ಕಳನ್ನ ನಾನು ಇದನ್ನ ಮಾಡಿಲ್ಲ. ಈಗಲೂ ಕೂಡ 20-25 ಮಕ್ಕಳು ಅಷ್ಟೇ ನನ್ನ ಶಾಲೆಯಲ್ಲಿ ಪ್ರೀ ಪ್ರೈಮರಿ ಓದ್ತಾ ಇರುವಂತ ಎಜುಕೇಶನ್, ಅದು ತುಂಬಾ ಕಡಿಮೆ ಹಣದಲ್ಲಿ.
1: ಎಷ್ಟನೇ ತರಗತಿಯವರೆಗೆ ಇದೆ?
0: ಪ್ರೀ ಪ್ರೈಮರಿ, LKG UKG ಪ್ರೀ ಕೆಜಿ, ಮೂರೇ ತರಗತಿಗಳು. ನನ್ನ ಉದ್ದೇಶ ಬೇಸಿಕ್ ಎಜುಕೇಶನ್ ಮಗುಗೆ ಚೆನ್ನಾಗಿ ಕೊಟ್ಟಿದ್ದು,
1: ಬಾಲ್ಯದ ಶಿಕ್ಷಣ
0: ಚೆನ್ನಾಗಿ ಕೊಟ್ಟಿದ್ದಾದ್ರೆ ಅದನ್ನ ಯಾವುದೇ ಕಾರಣಕ್ಕೂ ಮರಿಲಿಕ್ಕೆ ಸಾಧ್ಯ ಇಲ್ಲ. ಮಗು ಅದನ್ನ ಮುಂದುವರಿಸ್ತಾನೆ ಹೋಗುತ್ತೆ, ಖಂಡಿತವಾಗಿ ಮಗು ಒಂದು ಉನ್ನತ ಸ್ಥಾನಕ್ಕೆ ಹೋಗುತ್ತೆ. ನಮ್ಮಲ್ಲಿ ಎಜುಕೇಶನ್ ಎಲ್ಲಿ ಮಿಸ್ ಆಗ್ತಾ ಇದೆ, ಎಲ್ಲಿ ತಪ್ಪು ಹೋಗ್ತಾ ಇದೆ ಅಂದ್ರೆ ಪ್ರಾಥಮಿಕ ಶಿಕ್ಷಣ ತಳಪಾಯ ಸರಿಯಾಗಿ ಆಗ್ಲಿಲ್ಲ ಅಂದ್ರೆ ಉನ್ನತ ಶಿಕ್ಷಣ ತನಕ ಮಗು ಹೋಗೋದೇ ಇಲ್ಲ, ತಪ್ಪು ಹೋಗುತ್ತೆ ದಾರಿ.
1: ಈಗ ಸಾಹಿತ್ಯ ಅಂತ ಅಂದಾಗ ನಮ್ಮ ಮಾತೃಭಾಷೆಗೆ ಸಂಬಂಧಪಟ್ಟಿತ್ತು ಅಲ್ವಾ? ಈಗ ಇಂಗ್ಲಿಷ್ ಸಾಹಿತ್ಯ ಇರಬಹುದು, ನಮ್ಮ ಒಂದು ಕನ್ನಡ ನಾಡಿನಲ್ಲಿ ಸಾಹಿತ್ಯ ಅಂದ ಕೂಡಲೇ ನೆನಪಾಗೋದು ನಮ್ಮ ಮಾತೃಭಾಷೆ. ನಿಮ್ಮ ಶಾಲೆಯಲ್ಲಿ ಯಾವ ಭಾಷೆಯಲ್ಲಿ ಮಕ್ಕಳಿಗೆ ಕಲಿಸಲಾಗುತ್ತೆ?
0: ನಾನು ಕನ್ನಡ ಮಾಧ್ಯಮದಲ್ಲೇ, ನಾನು ಪರ್ಮಿಷನ್ ತಗೊಂಡಿರೋದು ಕೂಡ ಕನ್ನಡ ಮಾಧ್ಯಮದಲ್ಲಿ, ಸಾಹಿತ್ಯ ಪಬ್ಲಿಕ್ ಸ್ಕೂಲ್ ಅಂತೇಳಿ ಕನ್ನಡ ಮಾಧ್ಯಮದಲ್ಲೇ ಪರ್ಮಿಷನ್ ತಗೊಂಡಿರುವಂತದ್ದು. ಕನ್ನಡ ಮಾಧ್ಯಮದಲ್ಲಿ ಮಕ್ಕಳಿಗೆ ಬೋಧನೆ ಮಾಡ್ತಾ ಇರುವಂತದ್ದು.

0: ಶ್ರೋತೃಗಳೇ, ಕಾರ್ಯಕ್ರಮದ ಮುಂದುವರೆದ ಭಾಗ
1: ಮುಂದಿನ ಕಲಿಸು ಗುರುವೇ ಕಲಿಸು
0: ಕಾರ್ಯಕ್ರಮದಲ್ಲಿ.
1: ಕಲಿಸು ಗುರುವೇ ಕಲಿಸು, ವಿದ್ಯೆಯ ಕಲಿಸು ಗುರುವೇ ಕಲಿಸು.
2: ಇದುವರೆಗೂ ತಾನು ಬರೆದ ವ್ಯಾಕರಣ ಪುಸ್ತಕವನ್ನು ಹೆಗ್ಗಲ ಮೇಲೆ ಹೊತ್ತು ಮಾರಿದ ಹಣದಿಂದ ಶಾಲೆ ತೆರೆದ ಕೆಆರ್ಪೇಟೆ ತಾಲೂಕಿನ ನುರಿತ ಯುವ ಶಿಕ್ಷಕ ಸಂದೇಶ್ ಕುಮಾರ್ ಎಸ್ಟಿ ಅವರೊಂದಿಗೆ ನಡೆಸಿದ ಸಂದರ್ಶನದ ಮೊದಲ ಭಾಗ ಪ್ರಸಾರವಾಯಿತು.
1: ಅಕ್ಷರ

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. 4:34 ಸೆಕೆಂಡುಗಳ ಸಮಯ. ಈಗ ಕೇಳಿ ಒಂದು ಪ್ರಕಟಣೆ.

ಗಾನಲಹರಿ. ಯುವ ಸ್ನೇಹಿತರೆ, ನೀವು ಕೂಡ ಹಾಡ್ತೀರಾ? ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ರಂಗಗೀತೆ, ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನ ಹೊರತರುವತ್ತ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಒಂದು ಹೆಜ್ಜೆಯನ್ನ ಇಟ್ಟಿದೆ. ಅದೇ ಕಾರ್ಯಕ್ರಮ ಗಾನಲಹರಿ.

0: ನಿಮಗೆ ತಿಳಿದಿರುವಂತಹ ಹಾಡುಗಳನ್ನ ಹಾಡಿ ಇತರ ಯುವ ಸ್ನೇಹಿತರ ಮನಸ್ಸನ್ನ ಗೆಲ್ಲಬಹುದು. ಅದಕ್ಕಾಗಿ ನೀವು ಮಾಡಬೇಕಿರುವುದು ಇಷ್ಟು. ಸೋಮವಾರದಿಂದ ಶುಕ್ರವಾರದವರೆಗೆ ರಜಾ ದಿನಗಳನ್ನ ಹೊರತುಪಡಿಸಿ ನಿಲಯದ ಮುಖ್ಯಸ್ಥರನ್ನ ಸಂಪರ್ಕಿಸಿ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸಲು ದಿನಾಂಕವನ್ನ ಪಡೆಯಬೇಕಾಗುತ್ತದೆ. ಯುವ ಸ್ನೇಹಿತರೆ, ಇದು ನಿಮಗಾಗಿ ಗಾನಲಹರಿ. ಹಾಡುವ ಪ್ರತಿಭೆಗಳಿಗೆ ಒಂದು ಅವಕಾಶ. ಗಾನಲಹರಿ ಯುವ ವಾಣಿ, ಇದು ನಿಮ್ಮ ವಾಣಿ.
1: ನಾಲ್ಕು ಗಂಟೆ 37:20 ಸಮಯ. ಕಾರ್ಯಕ್ರಮ ನೆನಪು ನೆನಾದ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ ಎಸ್ ಜಾನಕಿ ಅವರ ಕಂಠಸಿರಿಯಲ್ಲಿ ಬೆಳ್ಳಿಮೋಡ ಚಿತ್ರದ ಗೀತೆ. ಸಾಹಿತ್ಯ ದರಾ ಬೇಂದ್ರೆ ಅವರದ್ದು, ಸಂಗೀತ ನಿರ್ದೇಶನ ವಿಜಯ ಭಾಸ್ಕರ್.

ನೆನಪು ನೀನಾದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಉಂಟಾದ ವ್ಯತ್ಯಯಕ್ಕಾಗಿ ವಿಷಾದಿಸುತ್ತೇವೆ. ಈಗ ಕೇಳಿ, ನಾನಿರುವುದೇ ನಿನಗಾಗಿ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ. ಸಾಹಿತ್ಯ ಚಿ ಉದಯಶಂಕರ್ ಅವರದ್ದು, ಸಂಗೀತ ರಾಜನ್ ನಾಗೇಂದ್ರ.

ಇನ್ನು ಮುಂದೆ ಕೇಳಿ ಗೀತಪ್ರಿಯ ಅವರು ಗೀತ ರಚನೆ ಮಾಡಿರುವ ಅಂಥ ಚಿತ್ರದ ಗೀತೆ. ಗಾಯಕಿ ಎಸ್ ಜಾನಕಿ, ಸಂಗೀತ ಜಿ ಕೆ ವೆಂಕಟೇಶ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ದರಾ ಬೇಂದ್ರೆ ವಿರಚಿತ ಗೀತೆ, ಚಿತ್ರ ಶರಪಂಜರ. ಗಾಯಕರು ಪಿ ಸುಶೀಲಾ ಮತ್ತು ಪಿ ಬಿ ಶ್ರೀನಿವಾಸ್. ಸಂಗೀತ ನಿರ್ದೇಶನ ವಿಜಯ ಭಾಸ್ಕರ್.

0: ಇದುವರೆಗೆ
1: ನೆನಪುನಿನಾದ ನೆನಪುನಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ
0: ಆಲಿಸಿದಿರಿ. ನೆನಪುನಿನಾದ
1: ನೆನಪುನಿನಾದ
0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿ ಬಂತು.
2: ಆಕಾಶವಾಣಿ ಮಡಿಕೇರಿ, ಸಮಯ 5:05. ಈಗ ಕೆಲವು ಪ್ರಕಟಣೆಗಳು. ಇನ್ನು ಕೆಲವೇ ಕ್ಷಣಗಳಲ್ಲಿ ನಿರೀಕ್ಷಿಸಿ ಯುವವಾಣಿ ಗಾನಲಹರಿ. ನಾಪೋಕ್ಲುವಿನ ಗಾಯಕ ಆಕಾಶ್ ದೀಕ್ಷಿತ್ ಅವರಿಂದ ಹಾಡುಗಳ ಮುಂದುವರಿದ ಭಾಗ.
3: ಅರ್ಜೆಂಟಾಗಿ ಫುಡ್ ಡೆಲಿವರಿ ಮಾಡಬೇಕು, ಈ ಟ್ರಾಫಿಕ್ ಅಲ್ಲಿ ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
4: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಮೈಸೂರ್ ಸ್ಯಾಂಡಲ್
6: ನೋಡು, ಇದೇ ನಮ್ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
7: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
3: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
8: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
6: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
9: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
10: ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸತೀಶ್ ರಾವ್, ಸೀನಿಯರ್ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋ ಎಂಟ್ರೋಲಜಿಸ್ಟ್, ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿಂದ. ಡಾಕ್ಟರ್, ಎಂಡೋಸ್ಕೋಪಿ ಅಂದ್ರೆ ಏನು ಅಂಡ್ ಯಾರಿಗೆ ಬೇಕಾಗುತ್ತೆ?
11: ಎಂಡೋಸ್ಕೋಪಿ ಅಂತ ಹೇಳುದು ಜೀರ್ಣಾಂಗದಲ್ಲಿ ಏನಾದ್ರು ತೊಂದರೆ ಇದೆ ಅಂತೇಳಿ ಪತ್ತೆ ಹಚ್ಚಲಿಕ್ಕೆ ಮಾಡುವಂತ ಒಂದು ಸಣ್ಣ ಟೆಸ್ಟ್ ಆಗಿರ್ತದೆ. ಇದರಲ್ಲಿ ಒಂದು ಸಣ್ಣ ಟ್ಯೂಬ್ ಇರ್ತದೆ, ಆ ಟ್ಯೂಬ್ ನಲ್ಲಿ ಒಂದು ಕ್ಯಾಮರಾ ತರ ಇರ್ತದೆ, ಅದನ್ನ ನಮ್ಮ ಉದರ ದರ್ಶಕ ಅಂತೇಳಿ ನಾವು ಹೇಳ್ತೀವಿ. ಅದನ್ನ ಬಾಯಿಯ ಮುಖಾಂತರ ನಾವು ಹಾಕ್ತೀವಿ. ಬಾಯಿಯ ಮುಖಾಂತರ ಹಾಕಿ ನಮ್ಮ ಅನ್ನನಾಳ, ಜಠರ ಮತ್ತು ಸಣ್ಣ ಕರುಳಿನ ಪಾರ್ಟ್ ಗಳನ್ನು ನಾವು ಇದರಲ್ಲಿ ಪರೀಕ್ಷೆಗೆ ಮಾಡ್ತೀವಿ. ಇದರಲ್ಲಿ ನಾವು ಉದಾಹರಣೆಗೆ ಏನಾದರೂ ಹೊಟ್ಟೆಲಿ ಹುಣ್ಣಾಗಿದ್ರೆ ಅಥವಾ ಕರಳಲ್ಲಿ ಅಥವಾ ಹೊಟ್ಟೆಯಲ್ಲಿ ಬ್ಲಾಕ್ ಆಗಿದ್ರೆ ಅಥವಾ ಕ್ಯಾನ್ಸರ್ ಇದ್ರೆ ಅಥವಾ ರಕ್ತಸ್ರಾವ ಆಗ್ತಾ ಇದ್ರೆ ಅದನ್ನು ನಾವು ಪತ್ತೆ ಹಚ್ಚಬಹುದಾಗಿದೆ. ಇದು ಯಾರಿಗೆ ಬೇಕಾಗಿದೆ ಅಂತ ಹೇಳಿದ್ರೆ, ಮುಖ್ಯವಾಗಿ ಪದೇ ಹೊಟ್ಟೆ ನೋವು ಬರುವಂತವರು, ಎದೆ ಉರಿ ಬರುವಂತದ್ದು, ಹೊಟ್ಟೆ ಉರಿ ಬರುವಂತದ್ದು, ಅಥವಾ ವೆಯಿಟ್ ಲಾಸ್ ಆಗಿರುವಂತದ್ದು, ಅಥವಾ ವಾಂತಿಯಲ್ಲಿ ರಕ್ತ ಬರುವಂತದ್ದು, ತುಂಬಾ ವಿಪರೀತ ವಾಂತಿ ಆಗುವಂತದ್ದು, ಇವರಿಗೆ ಮೇಲ್ಗಡೆ ಹೊಟ್ಟೆ ಎಂಡೋಸ್ಕೋಪಿ ಪರೀಕ್ಷೆಯ ಅಗತ್ಯ ಇರ್ತದೆ.
9: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್.

0: Mysuru, lives on. For any health emergency, call 0821-350-3500. Save the number, save lives.
1: Mysuru Sandal.
2: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್
3: ಆಕಾಶವಾಣಿ ಮಡಿಕೇರಿ ಕಾರ್ಯಕ್ರಮ ಯುವ ವಾಣಿ

0: ಇಂದಿನ ಗಾನಲಹರಿಯಲ್ಲಿ ಯುವ ಗಾಯಕ ನಾಪಕ್ಲುವಿನ ಆಕಾಶ್ ಪಿ ಅವರಿಂದ ವೈವಿಧ್ಯ ಗೀತೆಗಳು. ನಮ್ಮೆಲ್ಲ ಯುವ ಸ್ನೇಹಿತರಿಗೆ ಇವತ್ತಿನ ಯುವವಾಣಿ ಗಾನಲಹರಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಯುವ ಸ್ನೇಹಿತರೆ, ನಾವು ಈ ಹಿಂದೆ ಒಂದು ಪ್ರೋಮೋವನ್ನ ಪ್ರಸಾರ ಮಾಡಿದ್ವಿ. ನಿಮಗೆ ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ ಹಾಡುವಂತಹ ಅಭ್ಯಾಸ ಹವ್ಯಾಸ ಇದೆಯಾ ಎಂದು ಸ್ಪಂದಿಸಿ ನಮ್ಮ ಮಡಿಕೇರಿ ಆಕಾಶವಾಣಿಯ ಯುವವಾಣಿ ವೇದಿಕೆಗೆ ಆಗಮಿಸಿದ್ದಂತಹ ಅತಿಥಿ ಆಕಾಶ್ ಪಿ ಅವರು ಹಾಡಿದಂತಹ ವೈವಿಧ್ಯಮಯ ಹಾಡುಗಳನ್ನ ಇಂದಿನ ಗಾನಲಹರಿ ಕಾರ್ಯಕ್ರಮದಲ್ಲಿ ಆಲಿಸೋಣ. ಗಾನಲಹರಿ
1: ಗಾನಲಹರಿ

ಅದಕ್ಕೆ ಕಾಮಿಪೆಯನಗಿದು ನೇಮಿಸಿ ಪ್ರತಿದಿನ ಈ ಮನಸ್ಸಿಗೆ ಸುಖ ಸ್ತೋಮವ ತೋರು ತಪಾಮರಮತಿಯನು ನೀ ಮಾಣಿಪುದು ಪವಮಾನ ಪವಮಾನ ಪವಮಾನ ಜಗದ ಪ್ರಾಣ ಸಂಕರೂಷಣ.

ಶ್ರವಣವೇ ಮೊದಲಾದ ನವವಿಧ ಬಹುತಿಯ ತವ ಕಂದಿಂದಲಿ ಕೊಡು ಕವಿ ಜನಪ್ರಿಯ ಪವಮಾನ ಪವಮಾನ ಪವಮಾನ ಜಗದ ಪ್ರಾಣ ಸಂಕರುಷಣ.

ಮನವೆಂಬ ಮಲ್ಲಿಗೆಯ ಹೂವ ಹಾಸಿಗೆ ಮೇಲೆ ಪವಡಿಸೋ ಪರಮಾತ್ಮ ಶ್ರೀ ವೆಂಕಟೇಶ ಸಪ್ತಗಿರಿವಾಸ.

ನಿನ್ನ ಪದ ದಾಸ, ನಿನ್ನ ಪದ ದಾಸ, ನಿನ್ನ ಪದ ದಾಸ ದಾಸ, ನಿನ್ನ ಪದ ದಾಸ, ನಿನ್ನ ಪದ ದಾಸ ದಾಸ, ನಿನ್ನ ಪದ ದಾಸ, ನಿನ್ನ ಪದ ದಾಸ, ಸಲಹಲು ಬಾರಯ್ಯ ಬಾರೋ ಕೃಷ್ಣಯ್ಯ ನಿನ್ನ.

0: ಯುವ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ ಪ್ರಸಾರ ಆಗ್ತಾ ಇದೆ. ಯುವ ವಾಣಿಯಲ್ಲಿ ಗಾನಲಹರಿ
1: ಗಾನಲಹರಿ
0: ಗಾಯಕ ಕೊಡಗಿನ ನಾಪೋಕ್ಲುವಿನ ಆಕಾಶ್ ಪಿ ಅವರ ಮುಂದುವರೆದ ಹಾಡುಗಳನ್ನು

0: ಕೇಳಿದ್ರಲ್ಲ ಯುವ ಸ್ನೇಹಿತರೆ, ಗಾನಲಹರಿ ಕಾರ್ಯಕ್ರಮದಲ್ಲಿ ಆಕಾಶ್ ಪಿ, ಕೊಡಗಿನ ನಾಪೋಕ್ಲುವಿನ ಯುವ ಪ್ರತಿಭೆ ಆಕಾಶ್ ಪಿ ಹಾಡಿದಂತಹ ವೈವಿಧ್ಯಮಯ ಹಾಡುಗಳನ್ನ ಕೇಳಿದ್ರಲ್ಲ. ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ ಅಲ್ವಾ? ನಮ್ಮೆಲ್ಲ ಪ್ರೀತಿಯ ಯುವ ಸ್ನೇಹಿತರಿಗೆ ಮತ್ತೊಮ್ಮೆ ನಮಸ್ಕಾರ. ಹಾಗೆಯೇ ನಿಮ್ಮಲ್ಲೂ ಕೂಡ ಹಾಡುವಂತಹ ಪ್ರತಿಭೆ ಇದ್ದಲ್ಲಿ ಖಂಡಿತ ಆಕಾಶ್ ಪಿ ರೀತಿ ನೀವು ಕೂಡ ಹಾಡಬಹುದು, ಹಾಡುತ್ತೀರಿ ಅಂತ ಹೇಳ್ತಾ ಇವತ್ತಿನ ಗಾನಲಹರಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ವಿ. ನಮಸ್ಕಾರ, ಶುಭ ಸಂಜೆ. ಗಾನಲಹರಿ
1: ಗಾನಲಹರಿ
0: ಇದುವರೆಗೆ ಗಾನಲಹರಿಯಲ್ಲಿ ಯುವ ಗಾಯಕ ನಾಪೊಕ್ಲುವಿನ ಆಕಾಶ್ ಪಿ ಅವರಿಂದ ವೈವಿಧ್ಯ ಗೀತೆಗಳನ್ನು ಕೇಳಿದಿರಿ. ನಿರ್ವಹಣೆ ಎಂ ಶಕುಂತಲಾ. ಯುವವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: Muito.
1: ಆಕಾಶವಾಣಿ ಮಡಿಕೇರಿ ಚಿತ್ರ ಕಾವೇರಿ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್.

0: ನಿಲಯದ ಶ್ರೋತೃಗಳಿಗೆಲ್ಲ ಸ್ನೇಹಿತರ ದಿನದ ಶುಭಾಶಯಗಳು. ಶ್ರೋತೃಗಳೇ, ಇಂದಿನ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಒಂದಷ್ಟು ಸ್ನೇಹಿತರ ಬಗ್ಗೆ ಮಾತಾಡ್ತಾ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಇಂದಿನ ಕರೆಯಲ್ಲಿ ಯಾರಿದ್ದಾರೆ ಅಂತ ಹೇಳಿ ಕೇಳುವ. ಹಲೋ,
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ.
1: ದಾವಣಗೆರೆ ಜಿಲ್ಲಾ ಬೆಣ್ಣಿ ಮೇಡಮ್.
0: ಸ್ವಲ್ಪ ಜೋರಾಗಿ ಮಾತಾಡಿ.
1: ಸುರೇಶ್ ಬೆಣ್ಣಿ ಮೇಡಮ್.
0: ಸುರೇಶ್ ಅವರೇ, ಹೇಗಿದ್ದೀರಾ? ಕಾರ್ಯಕ್ರಮಕ್ಕೆ ಸ್ವಾಗತ.
1: ಥ್ಯಾಂಕ್ ಯು ಮೇಡಮ್, ಆರಾಮದೇನೆ.
0: ಏನ್ ಹೇಳಿ?
1: ನಾವೆಲ್ಲರೂ ಆರಾಮ.
0: ಎಲ್ಲರೂ ಕೂಡ ಚೆನ್ನಾಗಿದ್ದೇವೆ, ಥ್ಯಾಂಕ್ ಯು. ಮತ್ತೆ ಇವತ್ತು ಇವತ್ತಿನ ದಿನ ವಿಶೇಷ ಏನು?
1: ಏನ್ ಮೇಡಮ್,
0: ಇವತ್ತಿನ ದಿನ ವಿಶೇಷ ಏನು ಅಂತ ಹೇಳ್ಬಹುದಾ?
1: ವಿಶೇಷ ಏನಿಲ್ಲ ಮೇಡಮ್, ಹಬ್ಬ ಹತ್ರ ಬರ್ತಲ್ಲ, ಮನೆ ಕ್ಲೀನ್, ಹಬ್ಬ ಹತ್ರ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ.
0: ಓ, ಹಬ್ಬಕ್ಕಾಗಿ ಸ್ವಚ್ಛತಾ ಕಾರ್ಯ.
1: ಹೌದು ಮೇಡಮ್.
0: ಅದರ ಜೊತೆಗೆ ಏನ್ ಗೊತ್ತಾ, ಜುಲೈ 2 ನಾವು ಸ್ನೇಹಿತರ ದಿನ ಅಂತ ಹೇಳಿ ಆಚರಣೆ ಮಾಡ್ತೇವೆ.
1: ನಿಜ ಮೇಡಮ್,
0: ಅದಕ್ಕೆ ಕೇಳ್ದೆ ನಾನು.
1: ಇಲ್ಲ ಮೇಡಮ್, ಸ್ನೇಹಿತರ ದಿನಾಚರಣೆ ಶುಭಾಶಯ ಬಂದು

0: ನಿಮಗೆ ತುಂಬಾ ಜನ ಸ್ನೇಹಿತರು ಇದ್ದಾರಾ? ಸ್ನೇಹಿತರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಒಂಚೂರು ಮಾತಾಡಿ.
1: ಬಹಳ ಜನ ಅದಾರ ಮೇಡಮ್. ಆಕಾಶ್ ಯಾರು ಇಲ್ಲ ಮೇಡಮ್, ಕಾಂಟ್ಯಾಕ್ಟ್ ಇಲ್ಲ. ಪುಷ್ಪರಾಜ್ ಮತ್ತು ಅಬೂಕರ್
0: ಎಲ್ಲ ಮಡಿಕೇರಿ ಆಕಾಶವಾಣಿಯ ಗೆಳೆಯರು.
1: ಹೌದು ಮೇಡಮ್, ಅವ್ರಲ್ಲ ಮೇಡಮ್, ಅವ್ರಿಗೋಸ್ಕರ ಮಾಡ್ತಾ ಇದ್ದಾರೆ ಮೇಡಮ್.
0: ನೋಡಿ, ಒಂದು ರೇಡಿಯೋ ಮೂಲಕ ಕೂಡ ನಾವು ಗೆಳೆಯರನ್ನ ಸಂಪಾದನೆ ಮಾಡಬಹುದು ಅಲ್ವಾ?
1: ಬೇರೆ ಜಿಲ್ಲೆ ಮೇಡಮ್ ಅವರೇ.
0: ಹೌದು, ಗೆಳೆಯರು ಎಷ್ಟು ಮುಖ್ಯ ಒಬ್ಬರ ಬದುಕಿನಲ್ಲಿ ಅಂತ ಹೇಳ್ತೀರಾ ಸುರೇಶ್ ಅವರೇ?
1: ಮುಖ್ಯ ಮೇಡಮ್. ಅವರಿಗೆ ನಾವು ಅವರು
0: ಒಟ್ಟಿನಲ್ಲಿ ಒಬ್ಬರ ಮನಸ್ಥಿತಿ, ಸುಖ ದುಃಖ, ನೋವು ನಲಿವು, ಆಸರಿಕೆ ಬೇಸರಿಕೆ, ಇದೆಲ್ಲವನ್ನ ಅರ್ಥ ಮಾಡಿಕೊಳ್ಳುವಂತಹ ಗೆಳೆಯ ಅಥವಾ ಗೆಳತಿ ಬೇಕು ಅಲ್ವಾ? ಸುಮ್ಮನೆ ಅಲ್ಲಿ ಇಲ್ಲಿ ಹೋಗೋದಕ್ಕೆ ಮಾಡೋದಕ್ಕೆ ಮಾತ್ರ ಗೆಳೆಯರು ಅಂತ ಅಲ್ಲ, ನಿಜವಾಗ್ಲೂ ಯಾರು ನಮ್ಮ ಕಷ್ಟದಲ್ಲಿ ಭಾಗಿಯಾಗ್ತಾರೆ ಅವರೇ ನಮ್ಮ ನಿಜವಾದ ಗೆಳೆಯ ಅಲ್ವಾ? ನನ್ ಕೇಳಿಸ್ತಾ ಇದೆಯಾ ಸುರೇಶ್ ಅವರೇ? ಸರಿ, ಈಗ ಯಾವ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡಬೇಕಿವತ್ತು? ಪರಪಂಚ ಚಿತ್ರದ್ದು. ಓಕೆ, ತುಂಬಾ ಇಷ್ಟನಾ ನಿಮ್ಗೆ? ನಿಮಗೊಂದು ಸರಳವಾದ ಪ್ರಶ್ನೆ ಸುರೇಶ್ ಅವರೇ, ಸಂಪೂರ್ಣ ಸಾಕ್ಷರತೆ ಸಾಧಿಸಿದ ಕರ್ನಾಟಕದ ಮೊದಲ ಜಿಲ್ಲೆ ಯಾವುದು? 100ಕ್ಕೆ 100 ಶಿಕ್ಷಣವನ್ನ ಪಡ್ಕೊಂಡಂತಹ ಜಿಲ್ಲೆ. ಹೌದಾ?
1: ದಕ್ಷಿಣ ಕನ್ನಡ ಜಿಲ್ಲೆ.
0: ಸರಿಯಾದ ಉತ್ತರನೇ ಹೇಳಿದ್ರಿ. ಗೆಸ್ ನೋಡಿ, ಕೆಲವೊಂದ್ಸಲ ನಮ್ಮ ಊಹೆಗಳು ಕೂಡ ನಿಜ ಆಗತ್ತೆ. ಸರಿಯಾದ ಉತ್ತರ ಹೇಳಿದ್ರಿ. ನಿಮ್ಮ ಇಷ್ಟದ ಗೀತೆಯನ್ನ ಪ್ರಸಾರ ಮಾಡ್ತೇವೆ ಸುರೇಶ್ ಅವರೇ.
1: ಓಕೆ ಮೇಡಮ್, ನಮಸ್ತೆ.
0: ನಮಸ್ತೆ.

0: ನಮ್ಮ ಮುಂದಿನ ಕರೆ ಯಾರು ಮಾಡಿದ್ದಾರೆ ಕೇಳೋಣ. ಹಲೋ ಹಲೋ
1: ನಮಸ್ತೆ ಮೇಡಮ್.
0: ಹಲೋ
1: ಹಲೋ ನಮಸ್ತೆ ಮೇಡಮ್.
0: ಸ್ವಲ್ಪ ಜೋರಾಗಿ ಮಾತಾಡಿ.
1: ನಮಸ್ತೆ ಮೇಡಮ್.
0: ನಮಸ್ತೆ.
1: ಕಿಶೋರ್ ಅಂತ, ಹಾಸನ ಜಿಲ್ಲೆ ಆಲೂರಿಂದ ಮೇಡಮ್.
0: ಹೇಗಿದ್ದೀರಾ ಕಿಶೋರ್ ಅವರೇ?
1: ಆರಾಮಿದ್ದೀವಿ ಮೇಡಮ್, ತಾವ್ ಹೇಗಿದ್ದೀರಿ?
0: ಎಲ್ಲರೂ ಕೂಡ ಚೆನ್ನಾಗಿದ್ದೇವೆ, ಥ್ಯಾಂಕ್ ಯು. ಹೇಗಿದೆ ಹಾಸನದಲ್ಲಿ ಮಳೆ ಬಂತ?
1: ಮೇಡಮ್ ಬರ್ತಾ ಇದೆ, ಇವತ್ತು ಸ್ವಲ್ಪ ಕಡಿಮೆ. ನಿನ್ನೆ ತನಕನು ಫುಲ್, ಇವತ್ತು ಸ್ವಲ್ಪ ಮಾರ್ನಿಂಗ್ ಮಾತ್ರ ಸ್ವಲ್ಪ ಬಂತು.
0: ಓಕೆ.
1: ಇವಾಗ ಸ್ವಲ್ಪ ಬಿಸಿಲು ಬಂದಿದೆ.
0: ಮಧ್ಯಾಹ್ನ ನಂತರ ಸ್ವಲ್ಪ ಬಿಸಿಲು ಬಂದಿದ್ಯಾ?
1: ಮಧ್ಯಾಹ್ನ ನಂತರ ಒಂದು 10 ಗಂಟೆ ಮೇಲೆ.
0: ಓಕೆ. ಬಹುಶಃ ಮಡಿಕೇರಿ ತರ ಮಂಜು ಮುಸುಕಿದ ವಾತಾವರಣ ಎಲ್ಲ ಅಲ್ಲಿ ಇರ್ಲಿಕ್ಕಿಲ್ಲ ಅಲ್ವಾ?
1: ಅಲ್ಲಿ ತರ ಇಲ್ಲಿ ಇಲ್ಲ ಮೇಡಮ್, ಅದೇ ವೆದರ್ ಬೇರೆ, ನಮ್ ಈ ವೆದರ್ ಬೇರೆ.
0: ಹೌದು,
1: ಇಲ್ಲಿ ಯಾವ ಅಲ್ಲಿ ಸದಾಕಾಲ ಮಂಜಿನ ಇದ್ರಲ್ಲೇ ಇರುತ್ತೆ, ಇಲ್ಲಿ ಆಗಿಲ್ಲ, ಒಂದೊಂದು ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇರುತ್ತೆ.
0: ಓಕೆ. ಇವತ್ತು ಸ್ನೇಹಿತರ ದಿನಾಚರಣೆ, ನಿಮ್ಮ ಸ್ನೇಹಿತರಿಗೆಲ್ಲ ಶುಭಾಶಯಗಳನ್ನ ಹೇಳಿದ್ರ ಕಿಶೋರ್ ಅವರೇ?
1: ಮೇಡಮ್ ಎಲ್ಲಾರ್ಗು ಹೇಳಿದೀನಿ, ಮುಖಾಮುಖಿ ಆದಷ್ಟು ಕೆಲವ್ರನ್ನ ಮುಖಾಮುಖಿನ ಭೇಟಿ ಮಾಡಿದೀನಿ.
0: ಓ ಪರವಾಗಿಲ್ಲ.
1: ಯಾಕಂದ್ರೆ ಸಿಗಂತವ್ರು ಡೈಲಿ ಸಿಗ್ತಾರಲ್ಲ ಅಂತ ಅನ್ಕೊಂಡು ಸುಮ್ನೆ ಇರೋದಕ್ಕಿಂತ ಬೇರೆ ದಿನ ವರ್ಷ ಪೂರ್ತಿ

0: ಮಾತಾಡೋದಕ್ಕಿಂತನು ಸ್ನೇಹಿತರ ದಿನ ನಾವು ಮೀಟ್ ಮಾಡೋದು ತುಂಬಾ ಸಂತೋಷ ಕೊಡುತ್ತೆ.
1: ಅದು ಬೇರೆ ರೀತಿಯ ಅನುಭವವನ್ನು ಕೊಡುತ್ತೆ ಅಲ್ವಾ?
0: ಹೌದು ಮೇಡಮ್.
1: ಹೇಗಿತ್ತು, ನೀವೇ ಹೋಗಿ ಮುಖತಃ ನಿಮ್ಮ ಸ್ನೇಹಿತರನ್ನ ಭೇಟಿ ಮಾಡಿದಾಗ ಅವರ ಪ್ರತಿಕ್ರಿಯೆ ಹೇಗಿತ್ತು?
0: ಅವ್ರ ಪತ್ರಿಕೆ ಇವತ್ತು ಏನ್ ಈ ತರ ಬಂದ್ಬಿಟ್ಟೆ ಈಗ ಸಡನ್ ಆಗಿ ಅಂತ ಕೇಳಿದ್ರು.
1: ಹಾಗಿದ್ರೆ ನೀವು ಯಾವತ್ತು ಹೋಗುವವರಲ್ಲ.
0: ಅಂದ್ರೆ ಒಂದ್ ಮಂತ್ ಒಂದ್ಸತಿನಾರು ಹೋಗ್ತಾ ಇರ್ತೀವಿ. ಬಟ್ ಕಾರಣ ಇದ್ದು ಹೋಗೋದಕ್ಕೂ ಕಾರಣ ಇಲ್ಲದೆ ಸಡನ್ ಆಗಿ ಹೋಗೋದಕ್ಕೂ ವ್ಯತ್ಯಾಸ ಇರುತ್ತೆ.
1: ಖಂಡಿತ.
0: ಹಾಗಾಗಿ ಅವ್ರು ಕೇಳಿದ್ರು, ಅವರಿಗೆ ಗೊತ್ತಿರ್ಲಿಲ್ಲ ಫ್ರೆಂಡ್ಶಿಪ್ ಡೇ ಅನ್ನೋದೇ. ಬಟ್ ನಾನು ಹೋಗಿ ತಿಳಿಸ್ದಾಗ ಹೌದಲ್ವಾ ಅಂತ ಆವಾಗ ಎಲ್ಲರೂ ಫೋನ್ ಮಾಡ್ಕೊಂಡು ಎಲ್ಲರೂ ಒಂದ್ ಕಡೆ ಸೇರಿ ಮೀಟ್ ಮಾಡಿ ಬಂದಿದೀವಿ.
1: ಹೌದು,
0: ಹಾಗೆ
1: ಕೆಲವೊಂದ್ಸಲ ನಾವು ಬಹಳ ಮುಖ್ಯವಾಗಿದ್ದನ್ನೇ ಮರ್ತು ಬಿಡ್ತೇವೆ, ತಡವಾಗಿ ವಿಷಯ ಗೊತ್ತಾಗುತ್ತೆ. ಅಂತೂ ವಿಷಯ ಯಾರೋ ಒಬ್ಬರಿಂದ ಗೊತ್ತಾಗಬೇಕು ಅಷ್ಟೇ.
0: ಹೌದೌದು ಮೇಡಮ್.
1: ಯಾವ ಚಿತ್ರದ ಗೀತೆಯನ್ನ ಇವತ್ತು ಪ್ರಸಾರ ಮಾಡಬೇಕು?
0: ನಮಗೆ ಅಮೃತ ವರ್ಷಿಣಿ ಚಿತ್ರದಿಂದ ಕಣ್ಣಿನ ನೋಟಗಳು ಅಂತ ಇದೆಲ್ಲ ಹಾಡಬೇಕು.
1: ಓಕೆ, ಖಂಡಿತ ಪ್ರಸಾರ ಮಾಡೋಣ. ಭಾರತದ ಪ್ರಧಾನಿಯಾಗಿದ್ದ ಮೊದಲ ಕನ್ನಡಿಗ ಯಾರು ಅಂತ ಹೇಳ್ಬೋದಾ ಕಿಶೋರ್ ಅವರೇ?
0: ಮೊದಲ ಕನ್ನಡಿಗ,
1: ಭಾರತದ ಪ್ರಧಾನಿಯಾಗಿದ್ದ ಮೊದಲ ಕನ್ನಡಿಗ. ನಿಮ್ ಜಿಲ್ಲೆಯವರೇ ಇರ್ಬೇಕಲ್ವಾ?
0: ಮೊದಲ ಕನ್ನಡಿಗನ?
1: ಹಾ,
0: ಇವಾಗ ಪ್ರೆಸೆಂಟ್ ಇದಾರಲ್ಲ.
1: ಅಲ್ಲ, ನಿಮ್ ಜಿಲ್ಲೆಯವರೇ ಅವರು?
0: ನಮ್ ಜಿಲ್ಲೆಯವರು?
1: ಹಾ,
0: ಜಿಲ್ಲೆಯವರು.
1: ಇತ್ತೀಚೆಗೆ ಅವರ ಶ್ರೀಮತಿಯವರು ಕೂಡ ವಿಧಿವಶರಾದ್ರು.
0: ಎಚ್ ಡಿ ದೇವೇಗೌಡರು.
1: ಹಾ ಹೌದು.
0: ಬಟ್ ಅವರು ಮೊದಲ ಕನ್ನಡಿಗರು ಅನ್ನೋದು ನನಗೆ ಗೊತ್ತಿಲ್ಲ ಮೇಡಮ್.
1: ಹೌದಾ, ರಸಪ್ರಶ್ನೆ ಅಂದ್ರೆ ಅದೇ ಅಲ್ವಾ?
0: ಹೌದೌದು ಮೇಡಮ್.
1: ಹೌದು, ನಮಗೆ ವಿಷಯ ಗೊತ್ತಿರುತ್ತೆ, ದೇವೇಗೌಡರು ಪ್ರಧಾನಮಂತ್ರಿಗಳಾಗಿದ್ರು ಅಂತ.
0: ಹೌದು
1: ನೋಡಿ, ಕನ್ನಡ ಮಾಧ್ಯಮದಲ್ಲಿ ಓದಿ ವಿಜ್ಞಾನಿಯಾದವರು ನಮ್ಮ ಕನ್ನಡಿಗರಿದ್ದಾರೆ, ಸಿ ಎನ್ ಆರ್ ರಾವ್ ಅಂತ ಹೇಳಿ. ಅವರು ವಿಜ್ಞಾನಿ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತು.
0: ಗೊತ್ತು,
1: ಆದ್ರೆ ಕನ್ನಡ ಮಾಧ್ಯಮದಲ್ಲಿ ಓದಿ ವಿಜ್ಞಾನಿ ಆಗಿದ್ದು ಅನ್ನೋದು ಗೊತ್ತಿರಲ್ಲ.
0: ಹೌದು ಮೇಡಮ್.
1: ಹಾಗೆ
0: ಇನ್ನು ಅನೇಕ ವಿಷಯಗಳ ಕಲಿಯೋದು ತುಂಬಾ ಇದೆ ಮೇಡಮ್. ಈ ಒಂದು ರಸಪ್ರಶ್ನೆ ಈ ತರದ್ರಿಂದ ತುಂಬಾ ಉಪಯೋಗ ಆಗ್ತಾ ಇದೆ.
1: ಹೌದು ಹೌದು, ನಮ್ಗೆ ಎಲ್ಲ ಕಲ್ತ್ಕೊಳ್ಳೋದಕ್ಕೂ ಆಗೋದಿಲ್ಲ ಕಿಶೋರ್ ಅವರೇ, ಅಷ್ಟಿದೆ ಅಲ್ವಾ?
0: ಅದೊಂದು ಸಮುದ್ರ ಇದ್ದಂಗೆ ಮೇಡಮ್. ಅದೆಷ್ಟು ಇದು ಮಾಡಿದ್ರು ಅದ್ರಲ್ಲಿ ಏನು ಇದು ಮಾಡಕ್ಕಾಗಲ್ಲ ನಾವು.
1: ಖಂಡಿತ ಖಂಡಿತ.
0: ಹೌದು
1: ಸರಿ ಕಿಶೋರ್ ಅವರೇ, ನಿಮ್ಮ ಜೊತೆ ಮಾತಾಡಿ ಸಂತೋಷ ಆಯಿತು. ಹೀಗೆ ಕರೆ ಮಾಡ್ತಾ ಇರಿ, ಆಕಾಶವಾಣಿಯ ಕಾರ್ಯಕ್ರಮಗಳನ್ನ, ನಮ್ಮ ನಿಲಯದ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ.
0: ಮೇಡಮ್ ಕೇಳ್ತಾ ಇರ್ತೀನಿ. ನನಗೂ ಕೂಡ ತುಂಬಾ ಸಂತೋಷ ಆಯ್ತು.
1: ಓಕೆ,
0: ಮತ್ತೊಮ್ಮೆ ನಮ್ಮ ಮಡಿಕೇರಿ ಆಕಾಶವಾಣಿ ಸಿಬ್ಬಂದಿಯವರಿಗೆ ಮತ್ತು ಎಲ್ಲ ಆಕಾಶವಾಣಿ ಕೇಳುಗರಿಗೂ ಕೂಡ ನನ್ನ ಕಡೆಯಿಂದ ಸ್ನೇಹಿತರಾದ ಶುಭಾಶಯಗಳನ್ನು ತಿಳಿಸ್ತೀನಿ.
1: ಎಲ್ಲ ಕೇಳಿಸ್ಕೊಂಡಿರ್ತಾರೆ, ಧನ್ಯವಾದಗಳು
0: ಹೌದು.
1: ಕಿಶೋರ್ ಅವರೇ.
0: ಅದರಲ್ಲೂ ಒಂದು ಮುಖ್ಯವಾದ ಒಳ್ಳೆ ಮಾಧ್ಯಮ, ಒಳ್ಳೆ ಸ್ನೇಹಿತ ಅಂತ ಹೇಳಿದ್ರೆ ಆಕಾಶವಾಣಿಗೂ ಒಂದು ಸ್ಥಾನವನ್ನು ಕೊಡಬಹುದು ನಾವು.
1: ತುಂಬಾ ತುಂಬಾ ಒಳ್ಳೆ ಮಾತಾಡಿದ್ರಿ ಕಿಶೋರ್ ಅವರೇ, ನಾನು ನಿರೀಕ್ಷೆ ಮಾಡ್ತಿದ್ದೆ.
0: ಮೇಡಮ್
1: ಹೌದು, ನಮ್ಮ ಬಾನುಲಿ ಗೆಳತಿ ಗೆಳೆಯ ಅಂದ್ರೆ ಅದು ನಮ್ಮ ರೇಡಿಯೋ.
0: ಹೌದು ಮೇಡಮ್, ಖಂಡಿತ
1: ನಿಜವಾಗ್ಲೂ ಕೂಡ.
0: ಹೌದು ಮೇಡಮ್, ಇದರಲ್ಲಿ ನಾವು ತಪ್ಪು ಮಾಡ್ತಾ ಇದ್ರೆ ತಪ್ಪು ಅಂತಾನು ಕೂಡ ತಿಳಿಸ್ಕೊಡುತ್ತೆ, ಸರಿ ಮಾಡ್ತಾ ಇದ್ರೆ ಸರಿಯಾಗಿ ಹೇಗೆ ಜೀವನ ಮಾಡ್ಬೇಕನ್ನೋದೆಲ್ಲ ತಿಳಿಸ್ಕೊಡುತ್ತೆ ಇದು.
1: ಖಂಡಿತ, ಬಹುಶಃ ನಮ್ಮ ಆಕಾಶವಾಣಿಯಷ್ಟು ಮಾಹಿತಿ ಮತ್ತು ಮನೋರಂಜನೆಯನ್ನ ಕೊಡುವಂತಹ ಇನ್ನೊಂದು ಮಾಧ್ಯಮ ಇಲ್ಲ.
0: ಇಲ್ಲ ಮೇಡಮ್, ಇಲ್ಲ. ಮುಂದೆ ಬರುತ್ತೋ ಇಲ್ವೋ ಅದು ಗೊತ್ತಿಲ್ಲ, ಪ್ರಸ್ತುತ ಸನ್ನಿವೇಶದಲ್ಲಿ ಯಾವುದು ಇಲ್ಲ.
1: ಹೌದು.
0: ಖಂಡಿತ.
1: ಸರಿ ಕಿಶೋರ್ ಅವರೇ, ನಿಮ್ಮ ಇಷ್ಟದ ಗೀತೆಯನ್ನ ಪ್ರಸಾರ ಮಾಡ್ತೇವೆ. ನಮಸ್ಕಾರ
0: ಮೇಡಮ್, ಧನ್ಯವಾದಗಳು.
1: ನಮಸ್ತೆ.
2: ಕಣ್ಣಿನ ನೋಟಗಳು, ಕೋಲ್ಮಿಂಚಿನ ಬಾಣಗಳು.

0: ಸರಸ್ವತಿ ಅವರೇ,
1: ಎಲ್ಲರಿಗೂ ಸ್ನೇಹದ ದಿನ ಪ್ರೀತಿಯ ದಿನದ ಶುಭಾಶಯ ಮೇಡಮ್.
0: ಧನ್ಯವಾದಗಳು. ತಮ್ಗೆಲ್ಲರಿಗೂ ಕೂಡ ಸ್ನೇಹಿತರ ದಿನದ ಶುಭಕಾಮನೆಗಳು. ಈಗ ಸ್ನೇಹಿತ ಸ್ನೇಹಿತೆ ಅಂತ ಬಂದಾಗ ನಿಮ್ಗೆ ಮೊದಲು ತಲೆಗೆ ಬರೋದು, ನೆನ್ಪಿಗೆ ಬರೋದು ಏನು ಸರಸ್ವತಿ ಅವರೇ?
1: ನನಗೆ ಆಕಾಶವಾಣಿ ಅಂದ್ರೆ ನನ್ನ ಸ್ನೇಹಿತೆ ಮೇಡಮ್. ಅದು ರೇಡಿಯೋ ಅಂದ್ರೆ ನನಗೆ ಯಾವುದು ಊಟ ಇಲ್ಲದಿದ್ರು ಆಗ್ಬೋದು, ರೇಡಿಯೋ ಬೇಕು.
0: ಗೆಳೆಯ ಗೆಳತಿ ಬಂಧು ಬಾಂಧವ ಎಲ್ಲ ರೇಡಿಯೋನೇ ಅಂತ ಹೇಳ್ತಿದ್ದೀರಾ?
1: ಎಲ್ಲರಿಗೂ ನಾನು ಮಾಹಿತಿ ಕೊಡ್ತೇನೆ. ಎಲ್ಲರಿಗೆ ಒಂದು ರೇಡಿಯೋ ಕೊಟ್ಟಿದ್ದೇವೆ, ನನಗೆ ಕೇಳಿ ನೀವು ಅಂತ ಒಂದು ಟೈಲರ್ಗೆ ರೇಡಿಯೋ ಕೊಟ್ಟಿದ್ದೇವೆ ಮೇಡಮ್.
0: ಓ, ತುಂಬಾ ಒಳ್ಳೆ ಕೆಲಸ.
1: ಕೇಳ್ಬೇಕು, ಒಂದು ರೇಡಿಯೋದಲ್ಲಿ ಮಾಹಿತಿ ಬರ್ತದೆ ಕೇಳಿ ಅಂತ ಹೇಳಿ ಅವರಿಗೆ ರೇಡಿಯೋ ಕೊಂಡೋಗಿ ಕೊಟ್ಟಿದ್ದಾರೆ ಇವರು.
0: ಅಲ್ಲ, ನನ್ಗನ್ಸುತ್ತೆ ಒಂದು ಒಳ್ಳೆ ಐಡಿಯಾ ಕೊಟ್ರಿ ನೀವು. ನಾವು ಏನೇನೋ ದುಬಾರಿ ಉಡುಗೊರೆಗಳನ್ನ ಕೊಡೋದಕ್ಕಿಂತ ಇನ್ ಮುಂದೆ ಎಲ್ರಿಗೂ ರೇಡಿಯೋ ಕೊಟ್ರೆ ಹೇಗಿರುತ್ತೆ?
1: ಒಳ್ಳೇದಲ್ಲ ಮೇಡಮ್?
0: ಹೌದು, ಆದ್ರೆ ಕೇಳಿಸ್ಕೊಳ್ಳುವ ಅಲ್ಲ ಸರಸ್ವತಿ ಅವರೇ. ಸರಿ, ನಾವೇನೋ ರೇಡಿಯೋ ಕೊಡೋಣ, ಕೇಳಿಸ್ಕೊಳ್ಳುವ ಕಿವಿ ಇಲ್ಲದಿದ್ರೆ
1: ನಿಜವಾಗಿ ಅದರಲ್ಲಿದ್ದ ಮಾಹಿತಿ ಹಾಗೆ ಯಾವ್ದ್ರಲ್ಲಿ ಇಲ್ಲ ಮೇಡಮ್. ರೇಡಿಯೋ ಅಂದ್ರೆ ಒಳ್ಳೆ ರೇಡಿಯೋ, ಮಾಹಿತಿ ಎಲ್ಲ ಬರೋದು ರೇಡಿಯೋನಲ್ಲಿ ಬಂದದ್ದು.
0: ಅದಕ್ಕೆ ಅಲ್ವಾ ಸತ್ಯಮೇವ ಜಯತೆ ಅಂತ ಹೇಳಿದ್ದು.
1: ಹೌದು, ಸತ್ಯಮೇವ ಜಯತೆ ಅಂತ ಹೇಳ್ತಾರೆ ಅಲ್ಲ.
0: ಯಾವ ಚಿತ್ರದ ಗೀತೆ?
1: ನನಗೆ ನಮಗೆ ಇದೆಲ್ಲ ಕೇಳ್ತಾರೆ. ರೇಡಿಯೋ ಅಂದ್ರೆ ತುಂಬಾ ಖುಷಿ ಎಂತ ಅಂದ್ರೆ ಅದರಲ್ಲಿ ಬರುವ ಮಾಹಿತಿಗಳೆಲ್ಲ ತುಂಬಾ ನಮಗೆ ಜ್ಞಾನ ಬರ್ತದೆ ಮೇಡಮ್.
0: ಹೌದು, ಸತ್ಯ ಹಿಡಿತದೆ ಅದೆಲ್ಲ. ಸುಮ್ ಸುಮ್ನೆ ಇಲ್ಲದೆ ಇರೋದನ್ನೆಲ್ಲ ಹುಟ್ಟು ಹಾಕಲ್ಲ, ಸೃಷ್ಟಿ ಮಾಡಿ ಹೇಳಲ್ಲ.
1: ಇಲ್ಲ ಇಲ್ಲ, ನೋಡಿ ಟಿವಿಯಲ್ಲಿ ನಾವು ನೋಡ್ತೇವೆ ಧಾರಾವಾಹಿ, ಅದು ಎಲ್ಲ ಅದು ಸುಳ್ಳು. ಇದ್ರಲ್ಲಿ ಬರುವುದು ಒಂದು ವಾರ್ತೆ ಆಗ್ಲಿ ಯಾವ್ದಾಗ್ಲಿ ಮೇಡಮ್, ಒಳ್ಳೆ ಒಳ್ಳೆ ಕಾರ್ಯಕ್ರಮ ಬರ್ತದೆ ಮೇಡಮ್.
0: ಹೌದು ಹೌದು,
1: ಸತ್ಯಮೇ ಜಯತೆ ಅಂತ ಬರ್ತದೆ.
0: ಹೌದು ಹೌದು,
1: ಒಳ್ಳೆ ಕಾರ್ಯಕ್ರಮ. ನಾನು ನೋಡಿ ಈಗ ಹೊಸ ಹೊಸ ಕಾರ್ಯಕ್ರಮ ಕೊಡ್ತಾರೆ, ಅವತ್ತಿನಿಂದ ಶಾರದಾ ಮೇಡಮ್ ಎಲ್ಲ ಇರುವಾಗವೇ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಇತ್ತು ಮೇಡಮ್. ಈ ರೇಡಿಯೋ ಅಂದ್ರೆ ಎಲ್ಲ ರೇಡಿಯೋದಲ್ಲಿ ಕೇಳುವುದು ಮಾಹಿತಿ ಒಳ್ಳೇದು.
0: ಹೌದು ಹೌದು, ಸಮಯ ಆಗ್ತಾ ಬಂತು ಸರಸ್ವತಿ ಅವರೇ. ಯಾವ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡಬೇಕು?
1: ಈ ಚಿತ್ರದಿಂದ ಮೇಡಮ್, ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ, ನಾನು ಸ್ನೇಹದಲ್ಲಿ ನೀನು ಸ್ನೇಹದಲ್ಲಿ,
0: ನಾನು ಸ್ನೇಹ ಜೀವಿ,
1: ಮತ್ತು ಎಲ್ಲಾ ರೇಡಿಯೋ ಬಂಧುಗಳಿಗೆ ಮತ್ತು ಎಲ್ಲಾ ಸಿಬ್ಬಂದಿ ಅವರಿಗೆ ಸ್ನೇಹದ ದಿನದ ಶುಭಾಶಯ.
0: ಸ್ನೇಹಿತರ ದಿನದ ಶುಭಾಶಯಗಳು.
1: ಸ್ನೇಹಿತರ ದಿನ,
0: ಬೇಗ ಒಂದು ಪ್ರಶ್ನೆಗೆ ಉತ್ತರ ಹೇಳ್ಬಿಡಿ. ಕನಕದಾಸರು ಹುಟ್ಟಿದ ಜಿಲ್ಲೆ ಯಾವುದು?
1: ಅದು ಬಾಗೇವಾಡಿ.
0: ಅದು ನೀವು ಬಸವನ ಬಾಗೇವಾಡಿ ಹೇಳ್ತಾ ಇದ್ದೀರಾ?
1: ಬಸವನ ಬಾಗೇವಾಡಿ
0: ಅಲ್ವಲ್ಲ,
1: ಬಾಡಲ
0: ನಾ ಜಿಲ್ಲೆ ಕೇಳಿದ್ದು. ಹಾವೇರಿ
1: ಮೇಡಮ್?
0: ಹಾವೇರಿ, ಹಾವೇರಿಯ ಬಾಡ. ಹೌದ್ ಹೌದು. ಇನ್ನೊಂದ್ಸಲ ಮಾತಾಡೋಣ ಸರಸ್ವತಿ ಅವರೇ. ಹೀಗೆ ಕರೆ,
1: ನಮಸ್ತೆ
0: ನಮಸ್ತೆ ಮಾ.

0: ಚಿತ್ರ ಕಾವೇರಿ ಕಾರ್ಯಕ್ರಮಕ್ಕೆ ಕೊನೆಯ ಕರೆ ಯಾರು ಮಾಡಿದ್ದಾರೆ ಕೇಳೋಣ. ಹಲೋ ಹಲೋ
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ,
1: ನಾನು ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಮಾತಾಡುದು ಮೇಡಮ್.
0: ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪನವರು, ಹೇಗಿದ್ದೀರಾ?

0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
1: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ನಿಲಯದಿಂದ ಈ ಮುಂದೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ, 6:51 ಕೃಷಿ ರಂಗದಲ್ಲಿ ಜೈವಿಕ ಅನಿಲ ಘಟಕಗಳ ಪ್ರಾಮುಖ್ಯತೆ ಕುರಿತು ಡಾ ವಿ ಕುಮಾರ್ ಗೌಡ ಅವರಿಂದ ಸಂದರ್ಶನ, ಕೃಷಿ ಮಾಹಿತಿ, ಮಾರುಕಟ್ಟೆ ಧಾರಣೆ ಕೇಳುವಿರಿ. 7:20 ಸುದ್ದಿ ಜಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸೆನ್ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಭಾಷಣ, ಮಹಿಳೆ ಮತ್ತು ವೃತ್ತಿಪರ ಜೀವನ, ಮಾತನಾಡುತ್ತಾರೆ ರುದ್ರಮ್ಮ ಗಿಡ್ಡಪ್ಪ ಗೌಳ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಇದು ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. 8:00 ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಚಿತ್ರಗೀತೆಗಳ ಸಂವಾದಾತ್ಮಕ ಕಾರ್ಯಕ್ರಮ. 9:30 ಯುವವಾಣಿ, 10:00 ರವಿವಾಸರಿ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ಸುಧಾಕರ್ ದೇವ್ಲೆ ಅವರ ಗಾಯನ ಕೇಳುವಿರಿ. ಇವು ಈ ಸಂಜೆಯ ಕಾರ್ಯಕ್ರಮಗಳು. ಇನ್ನು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. ನಾಳೆ ಬೆಳಿಗ್ಗೆ 6:10 ಉದಯರಾಗ ಭಕ್ತಿ ಸಂಗೀತದ ಕಾರ್ಯಕ್ರಮ, 6:30 ಚಿಂತನ ಪ್ರಸ್ತುತಿ ವಿಶ್ವೇಶ್ವರ ಗಾಯತ್ರಿ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ರೈತರಿಗೆ ಸಲಹೆ 6:35, 6:45 ನ್ಯಾಯವಾಣಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಶಿಹಾಳ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹುಂಡಾಯಿ. 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ, ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. 8:35 ಕನ್ನಡ ಚಿತ್ರಗೀತೆಗಳನ್ನು ಆಲಿಸುವಿರಿ. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಭಾವಗೀತೆಗಳು, 9:30 ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಚಿತ್ರಚಿತ್ತಾರ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಸುಮತಿ ಮುಟಾಡ್ಕರ್ ಅವರ ಗಾಯನ ಕೇಳುವಿರಿ. ಗಾನ ಭಜಾನ 10:30, 11:00 ನನ್ನೆದೇ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮ. ಸಂಪರ್ಕ ಸಂಖ್ಯೆ 2285582228 2281129, ಎಸ್ಟಿಡಿ ಕೋಡ್ 08272. ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲ. 12:05 ವನಿತಾ ವಿಹಾರ, 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಶ್ವಾಸಕೋಶದ ತೊಂದರೆಗಳು ಮತ್ತು ಪರಿಹಾರ. ಈ ಕುರಿತು ಮೈಸೂರಿನ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಶ್ವಾಸಕೋಶ ತಜ್ಞರಾದ ಡಾಕ್ಟರ್ ಗೌತಮಿ ಕೆಆರ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಡಾಕ್ಟರ್ ಕುಲ್ದೀಪ್ ಎನ್. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:00 ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ ಪ್ರಗತಿ ಪಥ, ಪಿಎಂ ಫಸಲ್ ಭೀಮಾ ಯೋಜನೆ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಇದು ಧಾರವಾಡ ಕೇಂದ್ರದ ಕೊಡುಗೆ. 1:20 ದೇಶಭಕ್ತಿ ಗೀತೆಗಳು, 1:30 ಪ್ರಚಲಿತ, 2:40 ಹಿಂದಿ ಪಾಠ, 3:00 ಮುಂಬೈ ವಿವಿಧ ಭಾರತಿ ಕಾರ್ಯಕ್ರಮ, 4:00 ಕನ್ನಡ ಭಕ್ತಿ ಗೀತೆಗಳು, 4:30 ನೆನಪು ನಿನಾದ ಹಳೆಯ ಕನ್ನಡದ ಚಿತ್ರಗೀತೆಗಳನ್ನು ಆಲಿಸುವಿರಿ. ಇನ್ನು ಸಂಜೆ ಪ್ರಸಾರದಲ್ಲಿ 5:00 ಮಹಿಳಾ ಲೋಕ, ವಿಶ್ವ ಸ್ತನ್ಯಪಾನ ಸಪ್ತಾಹದ ಸಂದರ್ಭದಲ್ಲಿ ಎದೆಹಾಲಿನ ಮಹತ್ವದ ಬಗ್ಗೆ ವಿರಾಜಪೇಟೆ ಸಾರ್ವಜನಿಕ ಆಸ್ಪತ್ರೆಯ ಸ್ತ್ರೀರೋಗ ವಿಭಾಗದ ಹಿರಿಯ ತಜ್ಞರಾದ ಡಾಕ್ಟರ್ ರಾಜೇಶ್ವರಿ ಬಿಕೆ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ವಿದ್ಯಾರಾವ್ ಕೆಎಲ್, ನಿರ್ವಹಣೆ ಪಿಎಂ ಜಗದೀಶ್. 5:30 ಚಿತ್ರಕಾವೇರಿ, 6:30 ಜಿಲ್ಲಾ ವಾರ್ತಾಪತ್ರ, 6:51 ಕೃಷಿ ರಂಗದಲ್ಲಿ ಮಳೆಗಾಲದಲ್ಲಿ ಜೇನು ಕುಟುಂಬಗಳ ನಿರ್ವಹಣೆ ಕುರಿತು ಡಾಕ್ಟರ್ ರಘುಪತಿ ಕೆಂಚರೆಡ್ಡಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. 7:20 ಸುದ್ದಿ ಜಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45ಕ್ಕೆ ಭಾವಗೀತೆಗಳು, 8:00ಗೆ ಸಿರಿಗಂಧ, ಚಿತ್ರಗೀತೆಗಳ ಸಂವಾದಾತ್ಮಕ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 8:15ಕ್ಕೆ ಬೆಂಗಳೂರು ಕೇಂದ್ರದಿಂದ ಲೋಕಸಭೆಯ ಕಾರ್ಯಕಲಾಪಗಳ ಸಮೀಕ್ಷೆ. 9:30ಕ್ಕೆ ಜನಪದ ವೈವಿಧ್ಯ, ಸಂಪ್ರದಾಯದ ಹಾಡುಗಳ ಯುವ ಜನಪದ ಕಲಾವಿದೆ ಶ್ರೀಮತಿ ಸಂಗೀತ ಸಂಗಯ್ಯ ಹಿರೇಮಠ್ ಅವರೊಂದಿಗೆ ಮಾತುಕತೆ ಕೇಳುವಿರಿ. ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ. ನಾಳೆ ರಾತ್ರಿ 10:00ಗೆ ಸಂಸತ್ತಿನ ಉಭಯ ಸದನಗಳ ಕಾರ್ಯಕಲಾಪದ ಪ್ರಶ್ನೋತ್ತರ ಅವಧಿಯ ಧ್ವನಿ ಮುದ್ರಣ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಶ್ರೋತೃಗಳೇ, ಇದುವರೆಗೆ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಎಫ್ಎಂ 103.1 MHz ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:05 ಗಳಾಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ ವಾರ್ತೆ.
2: This is Akashvani, the news read by Subhadra Ramachandran. Prime Minister Narendra Modi today said that as India moves towards becoming a Viksit Bharat, the nation's youth must be physically fit, mentally strong and full of self-confidence. Speaking at the launch of Nasha Mukt Yuva for Viksit Bharat Sankalp Abhiyan virtually in New Delhi today, Mr. Modi said young people should always stay away from drugs and embrace a healthy lifestyle.
3: आज हम सभी जिस अभियान के साक्षी बन रहे हैं वो अभियान व्यक्ति के लिए है, परिवार के लिए है, समाज के लिए भी है और सबसे बड़ी बात है ये राष्ट्र के लिए है. आज जब देश ने विकसित भारत का लक्ष्य तय किया है तो इसके लिए आवश्यक है देश का युवा तन से स्वस्थ हो, मन से स्वस्थ हो, आत्मविश्वास से भरपूर हो और ड्रग जैसी घातक आदत से हमेशा हमेशा दूर हो.
2: He added that the launch marks the beginning of a 100-week nationwide Jan Bhagidari campaign against substance abuse. Mr. Modi said that drug addiction diverts people from their goals and distances them from achieving their dreams.
3: Nasha keval sharir ko nuksan nahi pahunchata. Nasha ek maa ki muskaan chhin leta hai. Nasha ek pita ke sapno ko चूर चूर कर देता है और जब परिवार में समाज में ऐसा होता है और कहीं ना कहीं राष्ट्र की शक्ति भी कमजोर पड़ जाती है और इसलिए हमें हर एक युवा को नशे के चुंगल में फंसने से बचाना है.
2: More than 1 crore youth from 28,000 locations across the country participated in the event. The participants included My Bharat and National Service Scheme volunteers, as well as participants from schools, colleges, universities, youth clubs, NGOs and spiritual organizations. India's economy is likely to grow around 7% in the first quarter of current fiscal, higher than earlier expectations, supported by stronger economic indicators, improved industrial activity, and a recovery in exports. According to an SBI Research Pre-Monetary Policy Committee MPC report released yesterday, the growth estimate marks an improvement from the Reserve Bank of India's earlier projections, which were lowered because of geopolitical uncertainties.

0: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:10:15. ಈಗ ವಾಣಿಜ್ಯ ಪ್ರಕಟಣೆಗಳು.
1: ನೋಡು, ಇದೇ ನಮ್ಮ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ. ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
1: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸತೀಶ್ ರಾವ್, ಸೀನಿಯರ್ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋ ಎಂಟ್ರೋಲಜಿಸ್ಟ್, ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿಂದ. ಡಾಕ್ಟರ್, ಐಬಿಎಸ್ ಅಂದ್ರೆ ಏನು?
4: ಐಬಿಎಸ್ ಅಂತ ಹೇಳೋದನ್ನು ನಾವು ಇರಿಟೇಬಲ್ ಬವಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಇದು ಒಂದು ಬಹಳವಾದ ಮುಖ್ಯವಾದ ಒಂದು ಸಮಸ್ಯೆ ಆಗಿದೆ. ಭಾರತ ದೇಶದಲ್ಲಿ ಅರೌಂಡ್ 30% ಆಫ್ ಪೀಪಲ್ ಗೆ ಈ ಇರಿಟೇಬಲ್ ಬವಲ್ ಸಿಂಡ್ರೋಮ್ ಅಂತ ಒಂದು ಸಮಸ್ಯೆ ಇದೆ. ಇದರಲ್ಲಿ ಮುಖ್ಯವಾಗಿ ಏನಾಗುತ್ತಂದ್ರೆ, ಒಬ್ಬ ರೋಗಿಗೆ ಪದೇ ಪದೇ ಮಲ ವಿಸರ್ಜನೆ ಮಾಡ್ಬೇಕಂತ ಅನಿಸ್ತಾ ಇರೋದು, ಅಥವಾ ಕೆಲವೊಮ್ಮೆ ಮೋಷನ್ ಸರಿಯಾಗಿ ಪಾಸ್ ಆಗದೆ ಇರುವಂತದ್ದು, ಪಟ್ಟು ಉಬ್ಬರ್ಸ್ಕೊಂಡಾಗಿರೋದು, ಯಾವಾಗಲೂ ಗ್ಯಾಸ್ ತುಂಬಿದೆ ಅಂತ ಹೇಳುವಂತದ್ದು, ಅಥವಾ ಸಣ್ಣದಾಗಿ ಕೆಳಗಡೆ ಹೊಟ್ಟೆಯಲ್ಲಿ ನೋವು ಬರ್ತಾ ಇರುವಂತದ್ದು, ಏನೋ ಒಂಥರ ಕಿರಿಕಿರಿ ಹೊಟ್ಟೆಗೆ ಸಂಬಂಧಪಟ್ಟಾಗ ಕಿರಿಕಿರಿ ಆಗುವಂತದ್ದು, ಇದನ್ನು ನಾವು ಇರಿಟೇಬಲ್ ಬವಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಇದಕ್ಕೆ ನಿರ್ದಿಷ್ಟವಾದ ಕಾರಣಗಳಿರುವುದಿಲ್ಲ. ಕೆಲವೊಮ್ಮೆ ಪೋಸ್ಟ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ, ಹಿಂದ್ಗಡೆ ಇನ್ಫೆಕ್ಷನ್ ಆಗಿರಬಹುದು, ಅಥವಾ ಕೆಲವೊಮ್ಮೆ ತುಂಬಾ ಬೇರೆ ಬೇರೆ ಔಷಧಿಗಳನ್ನು ತೆಗೆದುಕೊಳ್ಳೋದ್ರಿಂದ, ಅಥವಾ ಆಹಾರದಲ್ಲಿ ತುಂಬಾ ವಿಪರೀತವಾಗಿ ಔಟ್ ಸೈಡ್ ಫುಡ್ ಗಳನ್ನು ತೆಗೆದುಕೊಳ್ಳೋದು, ಪ್ರೊಸೆಸ್ಡ್ ಫುಡ್ ತಗೊಳ್ಳುವರಲ್ಲಿ ಈ ರೀತಿಯ ಇರಿಟೇಬಲ್ ಬವಲ್ ಸಿಂಡ್ರೋಮ್ ಕಾಣಿಸ್ಕೊಳ್ತಾ ಇದೆ.
5: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರು. ಲೈಫ್ ಆನ್ ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-350-3500. ಸೇವ್ ದ ನಂಬರ್, ಸೇವ್ ಲೈಫ್.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
6: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
1: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
7: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
8: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
9: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
10: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
11: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ

0: ಉಚಿತ ಕೂಪನ್. ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ. ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವೆಲ್ ಸಿಲ್ಕ್ಸ್ ಇರಿಟ್ಟಿ.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟ್ಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟ್ಟಿ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ. ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
0: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲ್ ನಗರ.
3: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026. 9 ದಿನಗಳ ಮೆಗಾ ಸಿಲ್ವರ್ ಉತ್ಸವ. June 15 to September 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು. ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ. ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
0: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ. ಭೀಮಾ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೆಗಾ ಎಕ್ಸ್ಚೇಂಜ್ ಆಫರ್. ನಿಮ್ಮ ಹಳೆಯ ಫರ್ನಿಚರ್ ಗಳನ್ನು ಎಕ್ಸ್ಚೇಂಜ್ ಮಾಡಿ 10 ವರ್ಷ ವಾರಂಟಿ ಇರುವ ಹೊಸ ಫರ್ನಿಚರ್ ಗಳನ್ನು ನಿಮ್ಮದಾಗಿಸಿ. 0% ಡೌನ್ ಪೇಮೆಂಟ್, 0% ಇಂಟ್ರೆಸ್ಟ್ ನಲ್ಲಿ ಲೋನ್ ಸೌಲಭ್ಯ. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.
4: ಆಂತೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಳತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್, ಇನ್ನತೆ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂತೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಲಿಮಾಡ ಶರತ್ 8762050292.
5: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಗೋಣಿಕೊಪ್ಪಲು, ಪಿರಿಯಾಪಟ್ಟಣ.
6: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟ್ಟಿಯ ಸುನಿತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟ್ಟಿ ಹಾಗೂ ತವಕ್ಕರ, ಕಣ್ಣೂರು.
7: ಕೆಎನ್ಸಿಯಿಂದ ಮಾನ್ಯತೆ ಪಡೆದ ನಿರ್ಮಲಾ ರಮಣ ನರ್ಸಿಂಗ್ ಸ್ಕೂಲ್, ಮಗ್ಗುಲ, ವಿರಾಜಪೇಟೆ. ಇಲ್ಲಿ ಸೆಕೆಂಡ್ ಪಿಯುಸಿ ಪಾಸ್ ಆದ ಅಭ್ಯರ್ಥಿಗಳಿಂದ ಜಿಎನ್ಎನ್ ನರ್ಸಿಂಗ್ ತರಬೇತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಉತ್ತಮ ತರಬೇತಿ ಮತ್ತು ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಡಲಾಗುತ್ತದೆ. ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 0827425683, ಮೊಬೈಲ್ ನಂಬರ್ 9880995502 ಅಥವಾ 9591595370.
8: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ, ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
9: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
8: ಹಾಗಾದ್ರೆ ಇವತ್ತೇ ಹೋಗೋಣ.
0: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
10: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಇದೆ. July 13 August 14 ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನದ ಆಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ, ಬೆಳ್ಳಿ, ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ, ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
11: ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಮಡಿಕೇರಿ ಇವರ ವತಿಯಿಂದ ನೀಡುತ್ತಿರುವ ಪ್ರಕಟಣೆ. ಬ್ಯಾಂಕು 2025-26 ಸಾಲಿನಲ್ಲಿ 2043 ಕೋಟಿಗಳ ಠೇವಣಿ ಸಂಗ್ರಹಣೆ ಹಾಗೂ 1772 ಕೋಟಿಗಳ ಸಾಲದ ಹೊರ ಬಾಕಿಯನ್ನು ಹೊಂದಿದ್ದು 22.39 ಕೋಟಿಗಳ ನಿವ್ವಳ ಲಾಭದೊಂದಿಗೆ ಮುನ್ನಡೆಯಲು ಕಾರಣಕರ್ತರಾದ ಜಿಲ್ಲೆಯ ಸಹಕಾರ ಸಂಘ ಸಂಸ್ಥೆಗಳಿಗೆ ಹಾಗೂ ಬ್ಯಾಂಕಿನ ಎಲ್ಲ ಆತ್ಮೀಯ ಗ್ರಾಹಕರಿಗೆ ಧನ್ಯವಾದಗಳನ್ನು ತಿಳಿಸುವುದರೊಂದಿಗೆ ಬ್ಯಾಂಕಿನಲ್ಲಿ ವ್ಯಕ್ತಿಗತ ನಿರಕು ಠೇವಣಾತಿಗಳಿಗೆ ಮಾತ್ರವೇ ಅನ್ವಯಿಸುವಂತೆ ನೂತನವಾಗಿ ರೂಪಿಸಿರುವ 1 ವರ್ಷದಿಂದ 2 ವರ್ಷಗಳವರೆಗಿನ ಏಕಗಂಟಿನ ಅಂದರೆ ಲಂಪ್ಸಮ್ ನಿರಕು ಠೇವಣಿಗಳಿಗೆ ನೀಡುತ್ತಿರುವ ಆಕರ್ಷಕ ಬಡ್ಡಿದರದ ಮಾಹಿತಿಯನ್ನು ತಿಳಿಸಲು ಹರ್ಷಿಸುತ್ತೇವೆ. 25 ಲಕ್ಷ ಒಳಪಟ್ಟ ಠೇವಣಿಗಳಿಗೆ ಶೇಕಡ 7.35, 25 ಲಕ್ಷಗಳಿಂದ 50 ಲಕ್ಷ ಒಳಪಟ್ಟ ಠೇವಣಿಗಳಿಗೆ ಶೇಕಡ 7.45, 50 ಲಕ್ಷದಿಂದ 75 ಲಕ್ಷ ಒಳಪಟ್ಟ ಠೇವಣಿಗಳಿಗೆ ಶೇಕಡ 7.55, 75 ಲಕ್ಷಗಳಿಂದ 1 ಕೋಟಿಗೆ ಒಳಪಟ್ಟ ಠೇವಣಿಗಳಿಗೆ ಶೇಕಡ 7.65 ಹಾಗೂ 1 ಕೋಟಿ ಮತ್ತು ಮೇಲ್ಪಟ್ಟ ಠೇವಣಿಗಳಿಗೆ ಶೇಕಡ 7.75 ಅತ್ಯಧಿಕ ಬಡ್ಡಿದರ ಲಭ್ಯವಿರುತ್ತದೆ.

0: ಈ ವಿಶೇಷ ಬಡ್ಡಿದರದ ಜೊತೆಗೆ ಹಿರಿಯ ನಾಗರಿಕರಿಗೆ ಶೇಕಡ 0.5 ಹಾಗೂ ಸೈನಿಕರಿಗೆ ಶೇಕಡ 0.25 ಹೆಚ್ಚುವರಿ ಬಡ್ಡಿದರ ದೊರೆಯಲಿದೆ. ಹಾಗೆಯೇ ಸಂಘ ಸಂಸ್ಥೆಗಳ 1 ಕೋಟಿ ಹಾಗೂ ಅದಕ್ಕೂ ಮೇಲ್ಪಟ್ಟ ನೆರಕು ಠೇವಣಿಗಳಿಗೆ ಶೇಕಡ 7.75 ಬಡ್ಡಿದರ ದೊರೆಯಲಿದೆ. ಜಿಲ್ಲೆಯ ಜನತೆಯ ಅನುಕೂಲಕ್ಕಾಗಿ 1 ವರ್ಷದಿಂದ 2 ವರ್ಷಗಳವರೆಗಿನ ನೆರಕು ಠೇವಣಿಗಳಿಗೆ ನೀಡುತ್ತಿರುವ ಹೆಚ್ಚುವರಿ ವಿಶೇಷ ಬಡ್ಡಿದರದ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಬ್ಯಾಂಕಿನ ಮಾನ್ಯ ಅಧ್ಯಕ್ಷರು, ಆಡಳಿತ ಮಂಡಳಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಸಮಸ್ತ ಸಿಬ್ಬಂದಿ ವರ್ಗ ಕೋರಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಬ್ಯಾಂಕಿನ ಶಾಖೆಯನ್ನು ಸಂಪರ್ಕಿಸಬಹುದು.
1: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
2: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
3: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ, ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
3: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18 ರಿಂದ 60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಕೂರ್ಗ್ ಹೈಲೈಟ್ ಫರ್ನಿಚರ್ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
5: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
4: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
6: ಮರೆನಾಡು ಪ್ರೌಢಶಾಲೆ ಬಿರುನಾಣಿ ಈ ವಿದ್ಯಾಸಂಸ್ಥೆಯ ವಾರ್ಷಿಕ ಮಹಾಸಭೆಯು ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಶ್ರೀ ಕಾಳಿಮಡ ರಶಿಕಾ ಕಾವೇರಪ್ಪ ಅವರ ಅಧ್ಯಕ್ಷತೆಯಲ್ಲಿ ಇದೇ 4ರಂದು ಮಂಗಳವಾರ ಪೂರ್ವಾಹ್ನ 11 ಗಂಟೆಗೆ ಶಾಲೆಯಲ್ಲಿ ನಡೆಯಲಿದ್ದು, ನಾಡಿನ ವಿದ್ಯಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಶಾಲಾ ಆಡಳಿತ ಮಂಡಳಿಯು ಈ ಮೂಲಕ ಕೋರಿದೆ.
7: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
8: ಕೊಡವ ಹಿತರಕ್ಷಣ ಬಳಗ ಕುಗ್ಗಟ್ಟನಾಡು ಇಂಗಡ ಆದನೆಲೆ ಪದ್ದಂಜನ ಕಾಲ್ತರ ಕಕ್ಕಡ 18 ನಮ್ಮೆರ ಮಾರಿಪತ್ಲು ನಾಳೆ ತಿಂಗಳಾಚೋ 26 ಗಂಟೆಗೆ ಪೊನ್ನಂಪೇಟೆ ಕೊಡವ ಸಮಾಜ ತುಂಜ ತೂಡು ಮೆರವಣಿಗೆ ಮದ್ದು ಪಾಯಸ ಉಂಬೋ ಸಭೆ ಸನ್ಮಾನ ನಡಪ. ಎಲ್ಲರೂ ಈ ಕಾರ್ಬಾರ್ಲು ಕೂಡಿಯಾಡೋಣ. ಕೊಡವ ಹಿತರಕ್ಷಣ ಬಳಗ ಕುಗ್ಗಟ್ಟನಾಡು ಸಮಿತಿ ಕಾರ ಕಟ್ಟಣಿತು.
9: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್, ಇದು ಸ್ವಿಸ್ ಗೋಲ್ಡ್ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
10: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
11: ನಾನ್ ಡೌನ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
10: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲ್ ನಗರ.
12: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
11: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
12: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
13: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತವಕ್ಕರ, ಕಣ್ಣೂರು.
14: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶ್ಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
15: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
16: ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ತಮಾಡ ಪುನೀತ್, ಕಾಲ್ 9606048734.
17: ಜುಲೈ ರೋದಂಡಾಗ ಮರಣಪಟ್ಟ ಅಮ್ಮತ್ತಿರ ಪರಮೇಶ್ವರ್ ಅಂಡ ಅಮಾದ ಕಾರ್ಬಾರ್ ನಾಳೆ ತಿಂಗಳಾಚ ಪಲಕ 12 ಗಂಟೆಗೆ ಬಾಡಗರ ಕೇರಿಲುಳ್ಳ ಅಂಡ ಸ್ವಂತ ಮನೇಲಿ ನಡಪ. ಒಕ್ಕಕಾರ ಊರುಕಾರ ಬೆಂದು ಚಂಗಾದಿಯಲ್ಲ ಇದನ್ನೇ ಆಹ್ವಾನದ ಜ್ಞಾನ ಮಾಡಿದ್ದು ಬರೋಣ ಅಂಡ ಪೊಣ್ಣು ಮಕ್ಕಾ ಪಿಂಜಾ.

0: ತರಕಾರ ಕಟ್ಟಂಡಿತ
1: ರೀ. ಒಂದೊಳ್ಳೆ ವೆಜ್ ಊಟ, ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು, ಎಲ್ಲಿ ಕೊಡಿಸ್ತೀರಾ ಹೇಳಿ?
2: ಅಷ್ಟೇನಾ, ಅದಕ್ಕೇನು? ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಹೋದ್ರಾಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಚಾಟ್ಸ್ ಎಲ್ಲ ಸಿಗುತ್ತೆ.
1: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ಫಾಸ್ಟ್ ಅಲ್ಲಿಂದನೇ ಮಾಡೋಣ.
2: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ, ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
2: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
1: ಹಾಗಾದ್ರೆ ಇವತ್ತೇ ಹೋಗೋಣ.
3: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
4: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0%.

0: ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
1: ಹಾಗಾದ್ರೆ ಇವತ್ತೇ ಹೋಗೋಣ ವಿಲ್ಕೋ ಗೋಲ್ಡ್ ಬೈಚನಹಳ್ಳಿ ಕುಶಾಲನಗರ.
2: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
1: ಭಾರತಿ ರೇಡಿಯೋ ಹೌಸ್ ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು. ಭೀಮ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೇಘಾ ಸೇಲ್. ತ್ರೀ ಡೋರ್ ವಾರ್ಡ್ರೋಬ್, ಫ್ಯಾಮಿಲಿ ಕಾಟ್, ಡ್ರೆಸ್ಸಿಂಗ್ ಟೇಬಲ್, ಕಾಟ್ ಬಾಕ್ಸ್ ಇವೆಲ್ಲವೂ ಸೇರಿದ ಬೆಡ್ರೂಮ್ ಸೆಟ್ ಕೇವಲ 25,990 ರೂಪಾಯಿಗೆ. ಭೀಮ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.
3: ಸಿನ್ಸ್ 1983 ಭೀಮ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್.
4: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಇದೇ ಜುಲೈ 13 ಆಗಸ್ಟ್ 14 ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನದ ಆಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್, ಚಿನ್ನ ಬೆಳ್ಳಿ ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
5: ವೃದ್ಧಾಪ್ಯವನ್ನು ಗೌರವದಿಂದ ಬದುಕಲು ಮೈಸೂರಿನಲ್ಲಿದೆ ತಾಮರ ರಿಟೈರ್ಮೆಂಟ್ ಹೋಮ್. 100 ಹಾಸಿಗೆ ಸಾಮರ್ಥ್ಯದ ಈ ಸಂಸ್ಥೆಯಲ್ಲಿ ವೈದ್ಯಕೀಯ ಸೇವೆ, ವೈಯಕ್ತಿಕ ಗಮನ, ಎಲ್ಲಾ ಮೂಲಭೂತ ವ್ಯವಸ್ಥೆಗಳೊಂದಿಗೆ ವಯೋಸಹಜ ಆರೋಗ್ಯ ಸಮಸ್ಯೆ ಸೇರಿದಂತೆ ಯಾವುದೇ ಆರೋಗ್ಯ ಸಮಸ್ಯೆ ಇರುವವರನ್ನು ನೋಡಿಕೊಳ್ಳಲಾಗುವುದು. ಮೈಸೂರಿಗೆ ಟ್ರೀಟ್ಮೆಂಟ್ಗಾಗಿ ಬರುವವರಿಗೆ ಉಳಿದುಕೊಳ್ಳುವ ವ್ಯವಸ್ಥೆ ಇದೆ. ಸಂಪರ್ಕಿಸಿ ತಾಮರ ರಿಟೈರ್ಮೆಂಟ್ ಹೋಮ್, ಹೆಬ್ಬಾಳ್, KIADB ಲೇಔಟ್, ಇಂಡಸ್ಟ್ರಿಯಲ್ ಏರಿಯಾ, ಮೈಸೂರು. ಕಾಲ್ 6364-51-8657.
6: ಮೈಸೂರಿನ ತನಿಷ್ಕ್ನಲ್ಲಿ ಫೆಸ್ಟಿವಲ್ ಆಫ್ ಡೈಮಂಡ್ಸ್. ಆ ಪ್ರಯುಕ್ತ ನೀವು ಖರೀದಿಸುವ ಡೈಮಂಡ್ ಆಭರಣಗಳ ವ್ಯಾಲ್ಯೂ ಮೇಲೆ ಫ್ಲಾಟ್ 20% ಆಫ್. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ 0% ಕಡಿತದೊಂದಿಗೆ. ಈ ಆಫರ್ಗಾಗಿ ಬನ್ನಿ ಮೈಸೂರಿನ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಕಂಡೀಷನ್ಸ್ ಅಪ್ಲೈ. ಸಂಭ್ರಮಗಳನ್ನು ಆಚರಿಸಿ ತನಿಷ್ಕ್ನ ಟ್ರೆಂಡಿ ಆರ್ನಮೆಂಟ್ಸ್ ನೊಂದಿಗೆ.
7: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್. ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
8: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
9: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
8: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
10: ಮನೆಯಂತೂ ಸೂಪರ್ ಆಗಿ ಕಟ್ಸಿದ್ಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
11: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
10: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
6: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
10: ರೀ, ಮದುವೆ ಫಂಕ್ಷನ್ ಸುಮಾರಿದೆ, ನಿಮ್ಗೆ 5 ಜೊತೆ ಪ್ಯಾಂಟ್ ಶರ್ಟ್ ಒಟ್ಟಿಗೆ ಸ್ಟಿಚ್ ಮಾಡಿಸ್ಬಿಡೋಣ.
12: ಅಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಗುತ್ತಲ್ವೇ?
10: ಇಲ್ಲ, ವಿರಾಜಪೇಟೆಯ ರೇಮಂಡ್ ಶಾಪ್ ನಲ್ಲಿ ನೀವು ಎಷ್ಟೇ ಜೊತೆ ಫ್ಯಾಬ್ರಿಕ್ ತಗೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡಿಸುವಾಗ ಒಂದು ಪೇರ್ಗೆ ಸ್ಟಿಚಿಂಗ್ ಚಾರ್ಜ್ ಕೊಟ್ರೆ ಸಾಕು, ಉಳಿದಿದ್ದೆಲ್ಲವೂ ಫ್ರೀ. ಲಿಮಿಟೆಡ್ ಪೀರಿಯಡ್ ಆಫರ್ ಇದು.
13: ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.
14: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ, ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
15: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1552214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
16: ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ.
17: ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ.
16: ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಮ್ ಹಿನ್ಸ್ ವ್ಯಾಲಿ, ಮಡಿಕೇರಿ.
18: ಫೋನ್ 2255571.
19: ಬೆಳಿಗ್ಗೆ 4 ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
20: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
15: 16-70 ಅರ್ಹ ಕಾರ್ಮಿಕರು ಇಂದೇ KSUWSSP.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
21: ಜಾಹೀರಾತುಗಳನ್ನು ಕೇಳಿದಿರಿ. ಇದೊಂದು ಪ್ರಕಟಣೆ. ರಕ್ಷಣಾ ಸಚಿವಾಲಯದ ಕೇಂದ್ರೀಯ ಸೈನಿಕ ಮಂಡಳಿ KSBU ಸಶಸ್ತ್ರ ಪಡೆಗಳ ಸಿಬ್ಬಂದಿಗಳ ಮಕ್ಕಳಿಗೆ ಕೇಂದ್ರ

ಕೇಂದ್ರೀಯ ಮೀಸಲಾತಿ ಕೋಟಾದಡಿಯಲ್ಲಿ ಎಂಬಿಬಿಎಸ್ ಬಿಡಿಎಸ್ ಸೀಟುಗಳಿಗೆ ಆನ್ಲೈನ್ ಅರ್ಜಿಗಳನ್ನು ಆಹ್ವಾನಿಸಿದ್ದು, ಅರ್ಹ ಅಭ್ಯರ್ಥಿಗಳು ಕಳೆದ ತಿಂಗಳು ಅಂದರೆ ಜುಲೈ 21, 2026 28 ಆಗಸ್ಟ್ 2026 ಕೆಎಸ್ಬಿ ವೆಬ್ಸೈಟ್ www.ksb.gov.in ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡುವ ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು. ಸೀಟು ಹಂಚಿಕೆಯನ್ನು ಅರ್ಹತೆ ಹಾಗೂ ರಕ್ಷಣಾ ಸಚಿವಾಲಯದ ಮೀಸಲಾತಿ ನೀತಿಯನ್ನು ಆಧರಿಸಿ ಮಾಡಲಾಗುವುದು. ಅರ್ಹತಾ ಮಾನದಂಡಗಳು, ಅಗತ್ಯ ದಾಖಲೆಗಳು ಮತ್ತು ಅರ್ಜಿ ಸಲ್ಲಿಸುವ ಮಾರ್ಗಸೂಚಿಗಾಗಿ ಅರ್ಜಿದಾರರು www.ksb.gov.in ಭೇಟಿ ನೀಡಿ ತಿಳಿಯಬಹುದಾಗಿದೆ ಎಂದು ಜಂಟಿ ನಿರ್ದೇಶಕರ ಕಾರ್ಯಾಲಯ, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಮಡಿಕೇರಿ ಇವರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:30 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ.

ಪರಿಗಣಿಸಿದಾಗ ಅದರ ಹಿಂದೆ ಒಂದು ಕ್ರಮ ಮತ್ತು ನಿಯಮ ಇರುವುದನ್ನ ನಾವು ಕಾಣಬಹುದು. ಹೂವಿನ ತೆನೆಗಳ ವಿನ್ಯಾಸದಿಂದ ಹಿಡಿದು ಜೇನುಗೂಡಿನ ಆಕಾರದವರೆಗೆ ಪ್ರಕೃತಿ ಗಣಿತದ ನಿಯಮಗಳನ್ನ ಅನುಸರಿಸುತ್ತದೆ. ನಾವು ಕೂಡ ಅಡುಗೆ ಮನೆಯಲ್ಲಿ ಚಪಾತಿ ರೊಟ್ಟಿಗಳನ್ನ ವೃತ್ತಾಕಾರದಲ್ಲಿಯೇ ಲಟ್ಟಿಸಲು ಪ್ರಯತ್ನಿಸುತ್ತೇವೆ. ಇದೇ ರೀತಿ ಸಾಮಾನ್ಯ ಕಲ್ಲುಗಳ ಒಳಗಿರುವ ಸ್ಫಟಿಕಗಳ ಆಕಾರದಲ್ಲಿಯೂ ಗಣಿತದ ಅದ್ಭುತವೇ ಅಡಗಿದೆ. ಈ ಕಲ್ಲುಗಳನ್ನ ಒಡೆದಾಗ ಕೆಲವೊಮ್ಮೆ ಒಳಗೆ ಚೌಕ, ಷಟ್ಕೋನ, ಉದ್ದವಾದ ಕಡ್ಡಿಯಂತಹ ಅಥವಾ ಸಮಮಿತಿಯ ಆಕಾರಗಳಲ್ಲಿ ಹೊಳೆಯುವ ಸ್ಫಟಿಕಗಳು ಕಾಣಿಸುತ್ತವೆ. ಇವು ಕೇವಲ ಯಾದೃಚ್ಛಿಕವಲ್ಲ, ಇದರ ಹಿಂದೆ ಪ್ರಕೃತಿಯ ಗಣಿತದ ನಿಯಮಗಳೇ ಕಾರ್ಯನಿರ್ವಹಿಸುತ್ತವೆ. ಈ ಸ್ಫಟಿಕಗಳು ರೂಪುಗೊಳ್ಳುವುದು ಪರಮಾಣುಗಳು ಅಥವಾ ಅಣು ಸಮೂಹಗಳು ಒಂದು ನಿರ್ದಿಷ್ಟ ಕ್ರಮದಲ್ಲಿ ಜೋಡಿಸಲ್ಪಡುವುದರಿಂದ. ಪ್ರತಿಯೊಂದು ಖನಿಜದ ಅಣುಗಳು ತಮ್ಮದೇ ಆದಂತಹ ವಿನ್ಯಾಸವನ್ನ ಹೊಂದಿರುತ್ತವೆ. ಉದಾಹರಣೆಗೆ, ಸಮುದ್ರದ ಉಪ್ಪು ನೀರನ್ನ ಆವಿಯಾಗಲು ಬಿಡಿ, ಶುದ್ಧ ನೀರು ಆವಿಯಾಗಿ ಉಪ್ಪಿನ ಕಣಗಳು ಚೌಕಾಕಾರದ ಸ್ಫಟಿಕಗಳನ್ನ ರಚಿಸುತ್ತವೆ. ಇನ್ನು ಮ್ಯಾಗ್ಮದ ಅಂದರೆ ಘನೀಭವಿಸುವ ಮುನ್ನಿನ ಶಿಲಾದ್ರವವು ಒಮ್ಮೆಗೆ ಉಷ್ಣವು ನಷ್ಟವಾದಂತೆ ಹೆಪ್ಪುಗಟ್ಟಿ ಅಕ್ಕಪಕ್ಕದ ಸಂಸ್ಥರಗಳ ಒತ್ತಡದಿಂದ ಮೈದೆಳೆದ ಶಿಲೆಗಳಲ್ಲಿ ಕಂಡುಬರುವ ಕ್ವಾರ್ಟ್ಸ್ ಎಂಬ ಖನಿಜವು ಸಾಮಾನ್ಯವಾಗಿ ಷಟ್ಕೋನಾಕಾರದ ಸ್ಫಟಿಕಗಳನ್ನ ರಚಿಸುತ್ತದೆ. ಇನ್ನು ಅಣುಗಳ ನಡುವಿನ ಅಂತರ, ರಾಸಾಯನಿಕ ಬಂಧ ಮತ್ತು ಅಣುಗಳು ಒಂದರ ಮೇಲೊಂದು ಜೋಡಣೆಗೊಳ್ಳುವ ದಿಕ್ಕು, ಈ ಎಲ್ಲವೂ ಸೇರಿ ನಿರ್ದಿಷ್ಟ ಜ್ಯಾಮಿತಿಯ ಆಕಾರವನ್ನ ಸೃಷ್ಟಿಸುತ್ತವೆ. ತನ್ನ ಮೇಲೆ ಬಿದ್ದ ಬೆಳಕನ್ನ ಪ್ರತಿಫಲಿಸುವ ಬೆಳಕಿನಿಂದ ನಮ್ಮೆಲ್ಲರ ಕಣ್ಣನ್ನ ಕೋರೈಸುವಂತಹ ವಜ್ರ ಮಾಡಲ್ಪಟ್ಟಿರುವುದು ಕಾರ್ಬನ್ ಪರಮಾಣುಗಳಿಂದ. ಆದರೆ ನಾವು ನಮ್ಮ ಮಕ್ಕಳು ಬರೆಯುವ ಪೆನ್ಸಿಲ್ನಲ್ಲಿರುವ ಗ್ರಾಫೈಟ್ ಕೂಡ ಇದೇ ಕಾರ್ಬನ್ನಿಂದನೇ ಮಾಡಲ್ಪಟ್ಟಿರುವುದು. ಆದರೆ ಗ್ರಾಫೈಟ್ ಮತ್ತು ವಜ್ರಗಳು ಒಂದೇ ಬಗೆಯ ಧಾತುಗಳಿಂದ ಮಾಡಲ್ಪಟ್ಟಿದ್ದರೂ ಸಹ ಗ್ರಾಫೈಟ್ ಹೊಳೆಯುವುದಿಲ್ಲ, ವಜ್ರದ ಮೇಲೆ ಬೆಳಕು ಬಿದ್ದಾಕ್ಷಣ ಕಣ್ಣು ಕೋರೈಸುವಂತೆ ಹೊಳೆಯುತ್ತದೆ. ಕಾರಣ, ಕಾರ್ಬನ್ ಪರಮಾಣುಗಳು ರೂಪುಗೊಂಡಿರುವಂತಹ ನಿರ್ದಿಷ್ಟ ರಚನೆ ಮತ್ತು ಆಕಾರ, ಇದರೊಳಗೂ ಗಣಿತದ ನಿಯಮಗಳಿವೆ. ಪ್ರತಿ ಕಲ್ಲಿನಲ್ಲಿನ ಸಣ್ಣ ಘಟಕದ ಒಂದು ಪರಮಾಣುವು ಮತ್ತೊಂದು ಪರಮಾಣುವಿನೊಟ್ಟಿಗೆ ಹೇಗೆ ಯಾವ ಕೋನದಲ್ಲಿ ಜೋಡಿಸಲ್ಪಟ್ಟಿವೆ ಎಂಬುದು ಗಮನಾರ್ಹ ಅಂಶ. ಒಂದಕ್ಕೊಂದರ ನಡುವಿನ ಅಂತರವನ್ನ ಸೂಕ್ಷ್ಮದರ್ಶಕದಿಂದಷ್ಟೇ ನೋಡಲು ಸಾಧ್ಯ. ಹೀಗೆ ಸ್ಫಟಿಕಗಳಲ್ಲಿರುವಂತಹ ಸಿಮೆಟ್ರಿ ಅಥವಾ ಸಮಮಿತಿ ಬರಿಯ ವಿಜ್ಞಾನಿಗಳಿಗಷ್ಟೇ ಅಲ್ಲದೆ ಜನಸಾಮಾನ್ಯರಿಗೂ ವಿಶೇಷ ಕುತೂಹಲವನ್ನ ಉಂಟು ಮಾಡುತ್ತದೆ. ಒಂದೇ ವಿನ್ಯಾಸ ಪುನಃ ಪುನಃ ಕಾಣಿಸಿಕೊಳ್ಳುವುದು ಗಣಿತದ ಮಾದರಿಯಂತೆ

0: ತೋರುತ್ತದೆ. ಕೆಲವೊಮ್ಮೆ ಹಿಮದ ತುಂಡುಗಳಲ್ಲಿಯೂ ಅದ್ಭುತ ಷಟ್ಕೋನ ವಿನ್ಯಾಸ ಕಾಣಬಹುದು. ಇದರಿಂದ ಪ್ರಕೃತಿ ಎಷ್ಟು ನಿಖರವಾಗಿ ಗಣಿತವನ್ನ ಅನುಸರಿಸುತ್ತದೆ ಎಂಬುದು ತಿಳಿಯುತ್ತದೆ. ಭೂವಿಜ್ಞಾನಿಗಳು ಈ ಸ್ಫಟಿಕಗಳ ಆಕಾರಗಳನ್ನ ಅಧ್ಯಯನ ಮಾಡಿ ಈ ಕಲ್ಲು ಹೇಗೆ ನಿರ್ಮಾಣವಾಯಿತು, ಯಾವ ಪರಿಸ್ಥಿತಿಯಲ್ಲಿ ರೂಪುಗೊಂಡಿತು ಎಂಬುದನ್ನ ತಿಳಿದುಕೊಳ್ತಾರೆ. ರತ್ನಗಳು, ಉಪ್ಪು, ಹಿಮ, ವಜ್ರ ಎಲ್ಲವೂ ಕೂಡ ಸ್ಫಟಿಕಗಳೇ. ಇವುಗಳ ಸೌಂದರ್ಯಕ್ಕೆ ಅವುಗಳ ಅತ್ಯಂತ ಸಣ್ಣ ಘಟಕಗಳ ಕ್ರಮಬದ್ಧ ವಿನ್ಯಾಸವೇ ಕಾರಣ. ಕಲ್ಲುಗಳ ಒಳಗಿನ ಸ್ಫಟಿಕಗಳು ಕೇವಲ ಪ್ರಕೃತಿಯ ಅಲಂಕಾರವಷ್ಟೇ ಅಲ್ಲ, ಬದಲಾಗಿ ಹಲವಾರು ಸಾಧನಗಳ ತಯಾರಿಕೆಯಲ್ಲಿಯೂ ಕೂಡ ಬಳಸಲಾಗ್ತದೆ. ಸಿಲಿಕಾನ್ ಸ್ಫಟಿಕಗಳನ್ನು ಕಂಪ್ಯೂಟರ್ ಚಿಪ್ ಮತ್ತು ಸೆಮಿಕಂಡಕ್ಟರ್ಗಳಾಗಿ ಬಳಸಿದರೆ ಕ್ಯಾಲ್ಸೈಟ್ ಮತ್ತು ಕ್ವಾರ್ಟ್ಸ್ ಖನಿಜಗಳನ್ನು ಲೆನ್ಸ್ಗಳು ಮತ್ತು ಲೇಸರ್ಗಳ ತಯಾರಿಕೆಯಲ್ಲಿ ಬಳಸುವರು. ಹಲವು ರತ್ನಗಳನ್ನ ಅಲಂಕಾರಕ್ಕಾಗಿಯಷ್ಟೇ ಅಲ್ಲದೆ ಕೆಲವು ಸಮಸ್ಯೆಗಳ ಉಪಶಮನ ಮಾಡುವುದೆಂಬ ನಂಬಿಕೆಯ ಮೇಲೆ ಧರಿಸುವುದು ಕೂಡ ಚಾಲ್ತಿಯಲ್ಲಿದೆ. ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ.
1: ಆಕಾಶವಾಣಿ ಮಡಿಕೇರಿ
2: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ನಲ್ಲಿ ಎಲ್ಲಾ ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಲಿಯಿಲ್, ಇರಿಟಿ ಹಾಗೂ ತವಕ್ಕರ ಕಣ್ಣೂರು.
3: Admissions are open at Kuk Institute of Technology, Ponnambette, Kodagu for Artificial Intelligence and Data Science, Artificial Intelligence and Machine Learning, Civil Engineering, Computer Science and Electronics and Communication, Mechanical Engineering, Computer Science with Cyber Security. Scholarship will be provided for economically weaker sections and meritorious students. Best sports amenities. For more details, call 9611-55457.
1: ರೈತ ಬಾಂಧವರೇ, ಈ ಸಂಜೆ 6:51 ಕೃಷಿ ರಂಗದಲ್ಲಿ ಜೈವಿಕ ಅನಿಲ ಘಟಕಗಳ ಪ್ರಾಮುಖ್ಯತೆ ಕುರಿತು ಡಾಕ್ಟರ್ ವಿ ಕುಮಾರ್ ಗೌಡ ಅವರೊಂದಿಗೆ ಸಂದರ್ಶನ ಮತ್ತು ಕೃಷಿ ಮಾಹಿತಿ ಕೇಳುವಿರಿ. ಈ ರಾತ್ರಿ 7:45 ಬೆಂಗಳೂರು ಕೇಂದ್ರದಿಂದ ಭಾಷಣ, ಮಹಿಳೆ ಮತ್ತು ವೃತ್ತಿಪರ ಜೀವನ, ಮಾತನಾಡುತ್ತಾರೆ ರುದ್ರಮ್ಮ ಗಿಡ್ಡಪ್ಪಗೋಳ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಇದು ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. 8:00 ಸಿರಿಗಂಧ ಚಿತ್ರಗೀತೆಗಳ ಸಂವಾದಾತ್ಮಕ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:37 ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.

0: less premium, more bonus, most suitable for your loved ones. RPA Life, nothing better than this.
1: Give your family a secure life with Rural Post Life Insurance. RPLI Life Insurance Policies. Contact your nearest post office today or log on to indiapost.gov.in.
2: ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯಿತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದ್ದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
3: ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನನ ಫೀಸ್ ನದ್ದು ತೋರ್ಸು. 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
4: ಆರ್ಬಿಐ ಹೇಳುತ್ತೆ,
5: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
6: ಅಗಾಲಿಕ ಮಳೆಗೆ ಮಿಂಚು ಹುಡುಗು ಬಿರುಗಾಳಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಸೌಹಾರ್ದಯುತವಾಗಿ ಕಾವೇರಿ ನೀರು ಹಂಚಿಕೆಯ ಸಮಸ್ಯೆ ಬಗೆಹರಿಸಲು ಆದ್ಯತೆ. ರಾಜ್ಯದ ಜನರ ಹಿತಾಸಕ್ತಿ ರಕ್ಷಣೆಗೆ ಸರ್ಕಾರ ಬದ್ಧ. ಮುಖ್ಯಮಂತ್ರಿ. ಕರ್ನಾಟಕ ಸರ್ಕಾರದ ಮನವಿಯಂತೆ ಬೆಂಗಳೂರು ಭೇಟಿ ಮುಂದೂಡಲು ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಒಪ್ಪಿಗೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಇದೇ 9-3 ದಿನ ಜೆಡಿಎಸ್ನಿಂದ ಪಾದಯಾತ್ರೆ. ಹಾಗೂ ಕರಾವಳಿ ಮಲೆನಾಡಿನಲ್ಲಿ ವ್ಯಾಪಕ ಮಳೆ, ತೀರ್ಥಹಳ್ಳಿಯಲ್ಲಿ ಗುಡ್ಡ ಕುಸಿದು 3 ಸಾವು. ಸೌಹಾರ್ದಯುತವಾಗಿ ಕಾವೇರಿ ನೀರು ಹಂಚಿಕೆಯ ಸಮಸ್ಯೆ ಬಗೆಹರಿಸಲು ಆದ್ಯತೆ ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿಂದು ನಡೆದ ಸರ್ವಪಕ್ಷ ಸಭೆಯಲ್ಲಿ ಮಾತನಾಡಿದ ಅವರು, ಕಾವೇರಿ ನೀರಿನ ವಿಚಾರವಾಗಿ ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಮಾತುಕತೆಗೆ ಬರಲು ಸಿದ್ದ ಎಂದು ತಿಳಿಸಿದ್ದರು. ಆದರೆ ಕಾವೇರಿ ಪರಿಸ್ಥಿತಿ ತಿಳಿಯಾದ ನಂತರ ಬರುವಂತೆ ಹೇಳಲಾಗಿದೆ. ಈಗ ರಾಜ್ಯದ ಜಲಾನಯನ ಪ್ರದೇಶಗಳಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ಪರಿಸ್ಥಿತಿ ಸುಧಾರಿಸುವ ಲಕ್ಷಣಗಳು ಕಂಡುಬರುತ್ತಿವೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ಕುಡಿಯುವ ನೀರಿಗೆ ಯಾವುದೇ ತೊಂದರೆಯಾಗದಂತೆ ಅಗತ್ಯ ಪ್ರಮಾಣದ ನೀರನ್ನು ಸಂಗ್ರಹಿಸಲಾಗಿದೆ. ಕಬಿನಿ ಜಲಾಶಯ ಸಂಪೂರ್ಣ ಭರ್ತಿಯಾಗಿದ್ದು ಹೆಚ್ಚುವರಿ ಒಳಹರಿವನ್ನು ಈಗಾಗಲೇ ನಾಲೆಗಳಿಗೆ ನೀರು ಹರಿಸಲಾಗಿದ್ದು ಇದರಿಂದ ರೈತರಿಗೆ ಅನುಕೂಲವಾಗಿದೆ ಎಂದರು. ರಾಜ್ಯದ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಕಾವೇರಿ ನೀರು ನಿರ್ವಹಣಾ ಸಮಿತಿಯ ಆದೇಶದ ವಿರುದ್ದ ಈಗಾಗಲೇ ಮೇಲ್ಮನವಿ ಸಲ್ಲಿಸಿದ್ದೇವೆ ಎಂದು ಹೇಳಿದರು. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ರಾಜ್ಯಕ್ಕೆ ಉತ್ತಮ ಸಹಕಾರ ನೀಡುತ್ತಿದ್ದು ಕೃಷ್ಣಾ ನದಿ ನೀರಿನ ಹಂಚಿಕೆ, ತುಂಗಭದ್ರಾ ಅಣೆಕಟ್ಟಿನ ಕ್ರಸ್ಟ್ ಗೇಟ್ಗಳ ಮರುಸ್ಥಾಪನೆ, ನವಿಲೆ ಸಮತೋಲನ ಅಣೆಕಟ್ಟು ನಿರ್ಮಾಣದ ಪ್ರಸ್ತಾಪಕ್ಕೂ ಸಮ್ಮತಿ ಸೂಚಿಸಿದ್ದಾರೆ. ಕೃಷ್ಣಾ ಗೋದಾವರಿ ಕಾವೇರಿ ನದಿಗಳ ಜೋಡಣೆ ಮತ್ತು ಕೃಷ್ಣಾ ನದಿ ನೀರು ಹಂಚಿಕೆಯಲು ನೆರವು ನೀಡಿದ್ದಾರೆ ಎಂದು ತಿಳಿಸಿದರು. ರಾಜ್ಯದ ಕುಡಿಯುವ ನೀರಿನ ಅಗತ್ಯವನ್ನು ಭದ್ರಪಡಿಸುವುದರ ಜೊತೆಗೆ ರೈತರ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರ ಕ್ರಮ ಕೈಗೊಂಡಿದೆ. ಈಗಾಗಲೇ ರೈತರು ಬಿತ್ತಿರುವ ಬೆಳೆಗಳ ರಕ್ಷಣೆಯ ಉದ್ದೇಶದಿಂದ ಕೆಆರ್ಎಸ್ ಹಾಗೂ ಕಬಿನಿ ನಾಲೆಗಳಿಗೆ ನೀರು ಹರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಭೆಯಲ್ಲಿ ಮಾಹಿತಿ ನೀಡಿದರು. ಸಭೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ, ಬಿಎಸ್ ಯಡಿಯೂರಪ್ಪ, ಎಚ್ಡಿ ಕುಮಾರಸ್ವಾಮಿ, ಸದಾನಂದಗೌಡ, ಬಸವರಾಜ ಬೊಮ್ಮಾಯಿ, ಕೇಂದ್ರ ಸಚಿವರಾದ ವಿ ಸೋಮಣ್ಣ, ಶೋಭಾ ಕರಂದ್ಲಾಜೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸಚಿವರಾದ ರಾಮಲಿಂಗಾರೆಡ್ಡಿ, ಕೃಷ್ಣ ಬೈರೇಗೌಡ, ಎಂಬಿ ಪಾಟೀಲ್, ಕೆಜೆ ಜಾರ್ಜ್, ಸಂಸದ ಗೋವಿಂದ ಕಾರಜೋಳ, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ, ಚಲವಾದಿ ನಾರಾಯಣಸ್ವಾಮಿ, ನಿವೃತ್ತ ನ್ಯಾಯಾಧೀಶ ನಾಗಮೋಹನ್ ದಾಸ್, ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಸೇರಿದಂತೆ ಹಿರಿಯ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಕಾವೇರಿ ವಿಚಾರದಲ್ಲಿ ರಾಜ್ಯದ ಜನರ ರಕ್ಷಣೆಗೆ ಸರ್ಕಾರ ಬದ್ದವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ ನೀಡಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿಂದು ನಡೆದ ಸರ್ವಪಕ್ಷ ಸಭೆಯ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಳೆ ಬಾರದೆ ರಾಜ್ಯದಲ್ಲಿ ಬರಗಾಲದ ಛಾಯೆ ಆವರಿಸಿದೆ. ಕೇವಲ ಶೇಕಡ 30-35% ಮಾತ್ರ ಮಳೆಯಾಗಿದೆ. ಈ ಮಧ್ಯೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಮತ್ತು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ತಮಿಳುನಾಡಿಗೆ 15 ದಿನಗಳ ಕಾಲ ನಿತ್ಯ 3,500 ಕ್ಯೂಸೆಕ್ ನೀರು ಹರಿಸಬೇಕೆಂದು ಆದೇಶ ನೀಡಿದೆ. ರಾಜ್ಯದಲ್ಲಿ ಈಗ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ಸುಧಾರಿಸಿದ್ದು ಜಲಾಶಯಗಳಲ್ಲಿನ ನೀರಿನ ಮಟ್ಟದಲ್ಲಿ ಏರಿಕೆಯಾಗಿದೆ. ಸಂಕಷ್ಟ ಸೂತ್ರದ ವಿಚಾರದಲ್ಲಿ ಕಾನೂನನ್ನು ಗಮನದಲ್ಲಿಟ್ಟುಕೊಂಡು ಕಾನೂನು ತಜ್ಞರ ಸಲಹೆ ಮೇರೆಗೆ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆ ಬಗ್ಗೆ ತೀರ್ಮಾನಿಸಲಾಗುವುದು ಎಂದು ತಿಳಿಸಿದರು. ಇದೇ 13ರಂದು ಕನ್ನಡ ಪರ ಸಂಘಟನೆಗಳು ಕರೆ ನೀಡಿರುವ ಬಂದ್ ಅನ್ನು ಕೈಬಿಡಬೇಕು. ಈ ಕುರಿತು ಸಂಘಟನೆ ಜೊತೆ ಮಾತುಕತೆ ನಡೆಸಲಾಗುವುದು. ತಮಿಳುನಾಡು ಸಂಕಟ ಸೂತ್ರದ ಬಗ್ಗೆ ಬೇಡಿಕೆ ಇಟ್ಟಿದ್ದು ಮುಂದಿನ ಹೆಜ್ಜೆಯ ಬಗ್ಗೆ ಸೂಕ್ಷ್ಮವಾಗಿ ಗಮನಿಸುತ್ತೇವೆ ಎಂದು ಮುಖ್ಯಮಂತ್ರಿ ಹೇಳಿದರು.

0: ಬರದ ಘೋಷಣೆ ವಿಚಾರವಾಗಿ ಇನ್ನೂ ತೀರ್ಮಾನ ಮಾಡಿಲ್ಲ. ಈ ತಿಂಗಳ ಅಂತ್ಯದ ವೇಳೆಗೆ ಮಾಹಿತಿ ಪಡೆದ ಕಂದಾಯ ಸಚಿವರು ಪರಿಶೀಲಿಸಿ ಸಚಿವ ಸಂಪುಟ ಸಭೆಯಲ್ಲಿ ಮಂಡಿಸುತ್ತಾರೆ. ತದನಂತರ ಅದರ ಬಗ್ಗೆ ತೀರ್ಮಾನ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಹೇಳಿದರು. ಕಾವೇರಿ ವಿಚಾರವಾಗಿ ಪರಿಸ್ಥಿತಿ ಬಿಗುವಾಗಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರದ ಮನವಿಯಂತೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಬೆಂಗಳೂರಿಗೆ ಭೇಟಿ ನೀಡುವ ಕಾರ್ಯಕ್ರಮ ಮುಂದೂಡಲು ಒಪ್ಪಿದ್ದಾರೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ರಾಜಕೀಯ ಭಿನ್ನಾಭಿಪ್ರಾಯ ಏನೇ ಇದ್ದರೂ ಕರ್ನಾಟಕ ರಾಜ್ಯಕ್ಕೆ ಭೇಟಿ ನೀಡಲು ಮುಖ್ಯಮಂತ್ರಿ ವಿಜಯ್ ಮುಂದಾಗಿದ್ದರು. ಆದರೆ ಪರಸ್ಪರ ಗೌರವಿಸಿ ಸೌಹಾರ್ದಯುತವಾಗಿ ಸಮಸ್ಯೆ ಬಗೆಹರಿಸಿಕೊಳ್ಳಬೇಕು, ಹೀಗಾಗಿ ಪರಿಸ್ಥಿತಿ ತಿಳಿಯಾದ ಬಳಿಕ ಭೇಟಿ ನೀಡುವಂತೆ ಮನವಿ ಮಾಡಿದ್ದೇನೆ ಎಂದು ತಿಳಿಸಿದರು. ತಮಿಳುನಾಡು ಸರ್ಕಾರದ ಪರ ವರ್ತನೆ ಆರೋಪಗಳನ್ನು ನಿರಾಕರಿಸಿದ ಮುಖ್ಯಮಂತ್ರಿ ರಾಜ್ಯದ ಜನರ ಹಿತ ಕಾಯಲು ಬದ್ದರಾಗಿರುವಂತೆಯೇ ನೆರೆಹೊರೆಯ ರಾಜ್ಯಗಳೊಂದಿಗೆ ಸೌಹಾರ್ದಯುತವಾಗಿ ಸಮಸ್ಯೆ ಬಗೆಹರಿಸಿಕೊಳ್ಳಲಾಗುವುದು ಎಂದರು. ಮೇಕೆದಾಟು ಯೋಜನೆ ಕಾವೇರಿ ಸಮಸ್ಯೆಗೆ ಪರಿಹಾರವಾಗಲಿದೆ. ಇದರಿಂದ ಸುಮಾರು 90% ತಮಿಳುನಾಡಿಗೆ ಅನುಕೂಲವಾಗಲಿದೆ. ಕರ್ನಾಟಕಕ್ಕಿಂತ ತಮಿಳುನಾಡು ಜನರಿಗೆ ಹೆಚ್ಚಿನ ಪ್ರಯೋಜನವಾಗಲಿದ್ದು ಯೋಜನಾ ಸ್ಥಳಕ್ಕೆ ಭೇಟಿ ನೀಡುವ ಯಾರಿಗಾದರೂ ವಾಸ್ತವ ಪರಿಸ್ಥಿತಿ ಅರ್ಥವಾಗಲಿದೆ ಎಂದು ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಡದಿ ಟೌನ್ಶಿಪ್ ವಿರೋಧಿಸಿ ಇದೇ 9-11 ಬಿಡದಿಯ ಬೈರಮಂಗಲ ಗ್ರಾಮದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ವರೆಗೆ ಬೃಹತ್ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಚನ್ನಪಟ್ಟಣದಲ್ಲಿಂದು ನಡೆದ ಜೆಡಿಎಸ್ ಕಾರ್ಯಕರ್ತರ ಸಮಾವೇಶದಲ್ಲಿ ಮಾತನಾಡಿದ ಅವರು, ಅನಿವಾರ್ಯ ಕಾರಣಗಳಿಂದ ಪಾದಯಾತ್ರೆಯನ್ನು ಮುಂದೂಡಲಾಗಿತ್ತು. ಇದೀಗ ಇದೇ 9 ಪಾದಯಾತ್ರೆ ನಡೆಯಲಿದೆ. 3 ಪಾದಯಾತ್ರೆಯಲ್ಲಿ ಮಾಜಿ ಪ್ರಧಾನಿ HD ದೇವೇಗೌಡರು 1 ಸೇರಿದಂತೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಸರ್ಕಾರ ರೈತ ವಿರೋಧಿ ಧೋರಣೆ ಅನುಸರಿಸುತ್ತಿದ್ದು ಟೌನ್ಶಿಪ್ ನಿರ್ಮಾಣ ಕೈಬಿಡಬೇಕೆಂದು ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಬೇಕೆಂದು ಅವರು ಮನವಿ ಮಾಡಿದರು. ಮೈ ಭಾರತ್ ವಿಕಸಿತ ಭಾರತ ಸಂಕಲ್ಪ ಅಭಿಯಾನಕ್ಕಾಗಿ ನಶಾಮುಕ್ತ ಯುವಜನತೆ ಧ್ಯೇಯದೊಂದಿಗೆ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ವತಿಯಿಂದ ಮಾದಕ ವಸ್ತು ಮುಕ್ತ ಭಾರತ 100 ಅಭಿಯಾನಕ್ಕೆ ಇಂದು ದೇಶಾದ್ಯಂತ ಚಾಲನೆ ನೀಡಲಾಯಿತು. ನಶಾಮುಕ್ತ ಭಾರತ ಅಭಿಯಾನವು ಓರ್ವ ವ್ಯಕ್ತಿ, ಕುಟುಂಬ ಹಾಗೂ ಸಮಾಜ ಸೇರಿದಂತೆ ರಾಷ್ಟದ ಒಳಿತಿಗಾಗಿ ರೂಪುಗೊಂಡಿದೆ. ದೇಶದ ಯುವಶಕ್ತಿಯ ತನು ಮನ ಆತ್ಮಶುದ್ದಿಯ ಜಾಗೃತಿಗಾಗಿ ಈ ಅಭಿಯಾನ ಆಯೋಜಿತವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಿಕಸಿತ ಭಾರತದ ಸಂಕಲ್ಪಕ್ಕಾಗಿ ನಶೆ ಮುಕ್ತ ಯುವಜನತೆ ಆಂದೋಲನದ ಹಿನ್ನೆಲೆಯಲ್ಲಿ ಯುವಜನರನ್ನು ಉದ್ದೇಶಿಸಿ ವರ್ಚುವಲ್ ಮೂಲಕ ಮಾತನಾಡಿದರು. ದೇಶದ 28,000 ಸ್ಥಳಗಳಲ್ಲಿ ಈ ವಿಶೇಷ ಕಾರ್ಯಕ್ರಮವನ್ನು ವೀಕ್ಷಿಸಲು ಅನುಕೂಲ ಮಾಡಲಾಗಿತ್ತು. ಬೀದರ್ ನಗರದ ಮೇರಾ ಯುವ ಭಾರತ್ ಕೇಂದ್ರದ ವತಿಯಿಂದ ಲಿಂಗರಾಜ ಅಪ್ಪ ಕಾಲೇಜಿನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಶೈಲೇಂದ್ರ ಬೆಳ್ದಾಳೆ ಪಾಲ್ಗೊಂಡರು. ಬಳಿಕ ಮಾತನಾಡಿದ ಅವರು, ಯುವಜನತೆ ತಮ್ಮ ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದರ ಜೊತೆಗೆ ಮದ್ಯಪಾನ, ಧೂಮಪಾನ ಮತ್ತಿತರ ಮಾದಕ ವಸ್ತುಗಳ ವ್ಯಸನಗಳಾಗದೆ ಉತ್ತಮ ಜೀವನ ರೂಪಿಸಿಕೊಳ್ಳಬೇಕು ಎಂದು ತಿಳಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಕೆಲವು ದಿನಗಳಿಂದ ಧಾರಾಕಾರ ಮಳೆಯಾಗುತ್ತಿದ್ದು ಅಲ್ಲಲ್ಲಿ ಹಾನಿಯಾಗಿದೆ. ಮಂಗಳೂರು ಬೆಂಗಳೂರು ರೈಲು ಮಾರ್ಗದ ಹಾಸನ ಜಿಲ್ಲಾ ವ್ಯಾಪ್ತಿಯ ಎಡಕುಮೇರಿ ಸಿರಿಬಾಗಿಲು ನಡುವೆ ರೈಲು ಹಳಿಯ ಮೇಲೆ ಭೂಕುಸಿತ ಉಂಟಾದ ಪರಿಣಾಮ ಈ ಭಾಗದಲ್ಲಿ ರೈಲು ಸಂಚಾರ ಸ್ಥಗಿತಗೊಂಡಿದ್ದು ಕೆಲವು ರೈಲುಗಳು ಮಾರ್ಗ ಬದಲಾವಣೆ ಮಾಡಿ ಸಂಚರಿಸುತ್ತಿವೆ. ಹಳಿಯ ಮೇಲೆ ಬಿದ್ದಿರುವ ಮಣ್ಣು ತೆರವುಗೊಳಿಸುವ ಕಾರ್ಯ ನಡೆಯುತ್ತಿದೆ. ಹಳಿ ಮೇಲೆ ಮಣ್ಣು ಬಿದ್ದಿರುವುದರಿಂದ ಇಂದು ಮಂಗಳೂರು ಯಶವಂತಪುರ, ಯಶವಂತಪುರ ಮಂಗಳೂರು ಹಾಗೂ ಬೆಂಗಳೂರು ಕಾರವಾರ ನಡುವಿನ ಪಂಚಗಂಗಾ ಎಕ್ಸ್ಪ್ರೆಸ್, ವಿಜಯಪುರ ಹುಬ್ಬಳ್ಳಿ ಎಕ್ಸ್ಪ್ರೆಸ್ ರೈಲನ್ನು ಸ್ಥಗಿತಗೊಳಿಸಲಾಗಿತ್ತು. ಭಾರೀ ಮಳೆಯಿಂದಾಗಿ ಸುಬ್ರಹ್ಮಣ್ಯ ವ್ಯಾಪ್ತಿಯ ಬಾಳುಗೋಡು ಹೊಳೆಯಲ್ಲಿ ಪ್ರವಾಹ ಉಂಟಾಗಿ ಪದಕ ಸೇತುವೆ ಮುಳುಗಡೆಗೊಂಡಿದೆ. ಇದರಿಂದಾಗಿ ವಾಹನ ಸವಾರರು ಸೇರಿದಂತೆ ಸಾರ್ವಜನಿಕರು ಸಂಕಷ್ಟಪಡುವಂತಾಯಿತು. ಭಾರೀ ಮಳೆಗೆ ಕುಮಾರಧಾರಾ ನದಿ ಮೈದುಂಬಿ ಹರಿಯುತ್ತಿದ್ದು ಇಲ್ಲಿನ ಸ್ನಾನಘಟ್ಟ ಮುಳುಗಡೆಯಾಗಿದೆ. ಭಾರೀ ಮಳೆಯಿಂದ ಗುಡ್ಡ ಕುಸಿದು ಮಗು ಸೇರಿದಂತೆ ಒಂದು ಕುಟುಂಬದ 3 ಸಾವನ್ನಪ್ಪಿರುವ ಘಟನೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ಇಂದು ಮುಂಜಾನೆ ನಡೆದಿದೆ. ಮೃತರು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಕಕ್ಕರಗೋಳ್ ಗ್ರಾಮದವರಾಗಿದ್ದು ಕೆಲಸ ಅರಸಿ ಬಂದಿದ್ದರು ಎನ್ನಲಾಗಿದೆ. ಘಟನೆಯಲ್ಲಿ ಮತ್ತೊಬ್ಬ ಕಾರ್ಮಿಕ ತೀವ್ರವಾಗಿ ಗಾಯಗೊಂಡಿದ್ದು ಅವರಿಗೆ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು

0: ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿ, ದಕ್ಷಿಣ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಚುರುಕಾಗಿದ್ದು ಉತ್ತರ ಒಳನಾಡಿನಲ್ಲಿ ಸಾಮಾನ್ಯವಾಗಿತ್ತು. ಕರಾವಳಿಯ ಬಹುತೇಕ ಕಡೆ, ದಕ್ಷಿಣ ಒಳನಾಡಿನ ಹಲವೆಡೆ ಹಾಗೂ ಉತ್ತರ ಒಳನಾಡಿನ ಕೆಲವು ಕಡೆಗಳಲ್ಲಿ ಮಳೆಯಾಗಿದೆ. ಬೆಳ್ತಂಗಡಿ 29, ತಾಳಗುಪ್ಪ 23, ಶೃಂಗೇರಿ ಆಗುಂಬೆ 22, ಭಾಗಮಂಗಲ ಸುಳ್ಯ 21, ಧರ್ಮಸ್ಥಳದಲ್ಲಿ 20 ಸೆಂಟಿಮೀಟರ್ ಭಾರೀ ಮಳೆಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಬಾಗಲಕೋಟೆ, ಬೆಳಗಾವಿ, ಬೀದರ್ ಸೇರಿದಂತೆ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳು ಹಾಗೂ ಕೊಡಗು, ಹಾಸನ, ಬಳ್ಳಾರಿ, ಬೆಂಗಳೂರು ಗ್ರಾಮಾಂತರ ನಗರ, ಬೆಂಗಳೂರು ನಗರ, ರಾಮನಗರ, ತುಮಕೂರು ಸೇರಿದಂತೆ ದಕ್ಷಿಣ ಒಳನಾಡಿನ ಕೆಲವು ಕಡೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೌಹಾರ್ದಯುತವಾಗಿ ಕಾವೇರಿ ನೀರು ಹಂಚಿಕೆ ಸಮಸ್ಯೆ ಬಗೆಹರಿಸಲು ಆದ್ಯತೆ. ರಾಜ್ಯದ ಜನರ ಹಿತರಕ್ಷಣೆಗಾಗಿ ಸರ್ಕಾರ ಬದ್ಧ, ಮುಖ್ಯಮಂತ್ರಿ. ಕರ್ನಾಟಕ ಸರ್ಕಾರದ ಮನವಿಯಂತೆ ಬೆಂಗಳೂರು ಭೇಟಿ ಮುಂದೂಡಲು ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಒಪ್ಪಿಗೆ. ಪಿಡದಿ ಟೌನ್ಶಿಪ್ ವಿರೋಧಿಸಿ ಇದೇ 9ರಿಂದ 3 ದಿನ ಜೆಡಿಎಸ್ನಿಂದ ಪಾದಯಾತ್ರೆ. ಕರಾವಳಿ ಮಲೆನಾಡಿನಲ್ಲಿ ವ್ಯಾಪಕ ಮಳೆ, ತೀರ್ಥಹಳ್ಳಿಯಲ್ಲಿ ಗುಡ್ಡ ಕುಸಿದು 3 ಸಾವು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಅಕ್ಕ, ಕೆಲ್ಸ ಸಿಕ್ತು.
2: ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
1: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
2: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
1: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ.
2: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
1: ಆದ್ರೆ ಅಕ್ಕ
2: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸಬೇಕು. ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
1: ಪಾರ್ಟಿನಂದು, ಬಜೆಟ್ ನಿಂದು.
3: ಆರ್ಬಿಐ ಹೇಳುತ್ತೆ,
4: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
5: ಆಕಾಶವಾಣಿ ಮಡಿಕೇರಿ, ಸಮಯ 6:55.

0: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗದಲ್ಲಿ ನೀವು ಕೇಳುವಿರಿ ಜೈವಿಕ ಅನಿಲ ಘಟಕಗಳ ಪ್ರಾಮುಖ್ಯತೆ ಕುರಿತು ಡಾಕ್ಟರ್ ವಿ ಕುಮಾರ್ ಗೌಡ ಅವರೊಂದಿಗೆ ಸಂದರ್ಶನ, ಬಳಿಕ ಕೃಷಿ ಮಾಹಿತಿ.
1: ನಮಸ್ಕಾರ ಡಾಕ್ಟರ್ ಕುಮಾರ್ ಗೌಡ ಅವರೇ.
2: ನಮಸ್ಕಾರ ಜಗದೀಶ್ ಅವರೇ.
1: ಮಾನವನ ಜೀವನಕ್ಕೆ ವಿವಿಧ ವಸ್ತುಗಳು ಅವಶ್ಯಕ.
2: ಹೌದು,
1: ಅದರಲ್ಲಿ ಇಂಧನನು ಕೂಡ ಬಹಳ ಮುಖ್ಯವಾದಂಥದ್ದು.
2: ಹೌದು, ಇತ್ತೀಚಿನ ದಿನಗಳಲ್ಲಿ ಇದು ಜಾಸ್ತಿನೇ ಮುಖ್ಯ ಅಂತ ನಾವು ಕರಿಬಹುದು.
1: ನಮ್ಮಲ್ಲಿ ಜನಸಂಖ್ಯೆ ಜಾಸ್ತಿ ಆದಾಗೆ ವಿವಿಧ ಇಂಧನ ಮೂಲಗಳನ್ನು ಬಳಸ್ಕೊಳ್ತಾ ಇದ್ದೇವೆ.
2: ಹೌದು ಹೌದು,
1: ಪ್ರಾರಂಭದಲ್ಲಿ ನಾವು ಬರೀ ಸೌದೆಯನ್ನು ಬಳಸ್ಕೊಳ್ತಾ ಇದ್ವಿ.
2: ಹೌದು,
1: ಆಮೇಲೆ ಸ್ವಾಭಾವಿಕ ಅನಿಲ ಅಂತೀವಿ ಅದನ್ನು ಬಳಸ್ಕೊಳ್ತಾ ಇದ್ವಿ.
2: ಹೌದು,
1: ಜೊತೆಗೆ ನಮ್ಮ ರೈತ ಬಾಂಧವರು ಈ ಸಗಣಿಯಿಂದ ಬೆರಣಿಯನ್ನ ಮಾಡಿ ಅದನ್ನು ಕೂಡ ಬಳಸ್ಕೊಳ್ತಾ ಇದ್ರು.
2: ಹೌದು,
1: ತಾವು ತಜ್ಞರು ಮುಖ್ಯವಾಗಿ ಈ ಸಗಣಿಯನ್ನ ಬೆರಣಿ ರೂಪದಲ್ಲಿ ಬಳಸಿ ಬೂದಿ ಮಾಡೋದಕ್ಕಿಂತನೂ ಅದನ್ನ ಗೊಬ್ಬರ ಅನಿಲ ಘಟಕಗಳಿಗೆ ಬಳಸ್ಕೊಂಡು ಒಂದು ಅನಿಲವನ್ನ ತಯಾರು ಮಾಡ್ಕೋಬಹುದು ಅಂತ ಹೇಳಿದ್ರಿ.
2: ಹೌದೌದು,
1: ಜೊತೆಗೆ ಹೊಲದಲ್ಲಿ ಸಿಗುವಂತ ತ್ಯಾಜ್ಯಗಳನ್ನು ಕೂಡ ಬಳಸ್ಕೊಂಡು ಜೈವಿಕ ಅನಿಲವನ್ನು ಕೂಡ ತಯಾರು ಮಾಡ್ಕೋಬಹುದು ಅಂತ ತಾವು ಹೇಳ್ತಾ
2: ಇದ್ದೀರಿ. ಧಾರಾಳವಾಗಿ ಬಳಸ್ಕೋಬಹುದು.
1: ತಾವಿವತ್ತು ನಮ್ಮ ರೈತ ಬಾಂಧವರಿಗೆ ಈ ಜೈವಿಕ ಅನಿಲ ಅಂದ್ರೆ ಏನು, ಮತ್ತೆ ಇದರ ಮಹತ್ವ ಏನು, ಇದರಿಂದ ಆಗುವಂತ ಅನುಕೂಲಗಳೇನು ಅನ್ನೋದ್ರ ಬಗ್ಗೆ ಅವರಿಗೆ ಪರಿಚಯವನ್ನು ಮಾಡಿಕೊಡ್ಬೇಕು. ಪ್ರಾರಂಭದಲ್ಲಿ ಜೈವಿಕ ಅನಿಲ ಅಂದ್ರೆ ಏನು?
2: ಜೈವಿಕ ಅನಿಲ ಅಂದ್ರೆ ಯಾವುದೇ ಒಂದು ಕೋಳಿ ವಸ್ತು ಆದಂತಹ ಸಗಣಿ ಆಗಿರ್ಬೋದು, ರೇಷ್ಮೆ ಹಿಕ್ಕಿ ಆಗಿರ್ಬೋದು, ಕೋಳಿ ಹಿಕ್ಕಿ ಆಗಿರ್ಬೋದು, ಅದನ್ನು ನಾವು ಗಾಳಿರಹಿತ ವಾತಾವರಣದಲ್ಲಿ ಕೊಳೆಯಲು ಬಿಟ್ಟಾಗ ಬರುವಂತಹ ಒಂದು ಅನಿಲವನ್ನು ನಾವೇನು ಕರಿತೇವೆ ಅದು ಮಿಥೇನು, ಅದನ್ನೇ ನಾವು ಜೈವಿಕ ಅನಿಲ ಅಂತ ಕರಿತೇವೆ. ಈ ಜೈವಿಕ ಅನಿಲವನ್ನು ಸಹಿತ ನಾವು ಗ್ರಾಮೀಣ ಭಾಷೆಯಲ್ಲಿ ಹೇಳುವುದಾದರೆ ಗೋಬರ್ ಗ್ಯಾಸ್ ಅಂತಲೂ ಕರಿತೇವೆ, ಇಂಗ್ಲೀಷ್ನಲ್ಲಿ ಆದರೆ ಬಯೋಗ್ಯಾಸ್ ಅಂತ ಹೇಳಿ ಕರಿತೀವಿ. ರೈತರು ಒಂದು ತಿಳ್ಕೋಬೇಕು, ಈ ಜೈವಿಕ ಅನಿಲ ಅಂದರೂ ಒಂದೇ, ಗೋಬರ್ ಗ್ಯಾಸ್ ಅಂದರೂ ಒಂದೇ, ಮತ್ತು ಬಯೋಗ್ಯಾಸ್ ಅಂದ್ರೂ ಒಂದೇ. ಇದರಿಂದ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದರೆ ಮಳೆ ಸರಿಯಾಗಿ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀವಿ, ಹವಾಮಾನ ವೈಪರೀತ್ಯ

0: ದಿಂದಾಗಿ ನಮ್ಮ ಕೃಷಿ ಮಾಡುವ ಚಟುವಟಿಕೆಗಳು ಸಹಿತ ಏರುಪೇರು ಆಗ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂದರೆ ವಾತಾವರಣದಲ್ಲಿ ಮೀಥೇನು ಮತ್ತು ಕಾರ್ಬನ್ ಡೈಆಕ್ಸೈಡ್ ಇನ್ನೆಲ್ಲವನ್ನು ಹೆಚ್ಚು ಮಾಡ್ತಾ ಇದ್ದೇವೆ. ಇದರಿಂದಾಗಿ ಏನಾಗ್ತಾ ಇದೆ ಅಂದರೆ ಓಜೋನ್ ಪದರಗಳಿಗೆ ರಂಧ್ರ ಆಗಿಬಿಟ್ಟು ಸೂರ್ಯನಕ್ಕಿಂತ ನೇರವಾಗಿ ಬಿಟ್ಟು ಹವಾಮಾನ ವೈಪರೀತ್ಯದಿಂದ ಮಳೆಯಲ್ಲಿ ಏರುಪೇರು ಆಗ್ತಾ ಇದೆ. ಆದ್ದರಿಂದ ರೈತರು ಏನು ಮಾಡಬೇಕು ಅಂದರೆ ನಮ್ಮಲ್ಲಿ ಧಾರಾಳವಾಗಿ ಸಿಗುವಂಥ ಸಗಣಿಯನ್ನು ಬಳಸಿಕೊಂಡು ಗ್ರಾಮೀಣ ಪ್ರದೇಶದಲ್ಲಿ ನಾವು ಒಂದು ಗೋಬರ್ ಗ್ಯಾಸ್ ಘಟಕವನ್ನು ಸ್ಥಾಪಿಸಿದರೆ ನಾವು ಎರಡು ರೀತಿಯ ದೇಶದ ಸಮಸ್ಯೆಗಳನ್ನು ನಾವು ನಿಭಾಯಿಸಿಕೊಳ್ಬೋದು. ಒಂದು, ಭಾರತ ದೇಶ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ವಿದೇಶದಿಂದ ತೈಲಗಳನ್ನು ಆಮದು ಮಾಡಿಕೊಳ್ತಾ ಇದ್ದೀವಿ. ಎರಡನೇದು, ಗೋಬರ್ ಗ್ಯಾಸವನ್ನು ಅಳವಡಿಸಿಕೊಂಡಿದ್ದೇ ಆದರೆ ಮೀಥೇನನ್ನು ವಾತಾವರಣಕ್ಕೆ ಹೋಗುವುದನ್ನು ತಡೆಗಟ್ಟಬಹುದು. ಇವೆರಡು ಮುಖ್ಯವಾದ ಉಪಯೋಗಗಳಂತ ನಾವು ಕರಿಬಹುದು. ಜೊತೆಗೆ ಈಗ ಗ್ರಾಮೀಣ ಪ್ರದೇಶದಲ್ಲಿ ಸೌದೆ ಕಡಿಮೆ ಆಗ್ತಾ ಇದೆ, ಬಳಸಲಿಕ್ಕೆ ಸೌದೆ ಸಿಗ್ತಾ ಇಲ್ಲ ಅಂತ ನಾವು ಹೇಳಬಹುದು. ಆದ್ದರಿಂದ ನೀವು ಗೋಬರ್ ಗ್ಯಾಸ್ ಅಳವಡಿಸಿಕೊಳ್ಳೋದ್ರಿಂದ ಅಡುಗೆ ಮಾಡಲಿಕ್ಕೆ ಅನಿಲನ ಉಪಯೋಗಿಸ್ಕೋಬಹುದು. ಆಮೇಲೆ ಇದರಿಂದ ಬರುವಂಥ ಬಯೋಗ್ಯಾಸ್ ಸ್ಲರಿ ಅಂತ ಏನು ಕರಿತೀವಿ, ಬಗ್ಗಡ ಅದರೆ ಅಂತ ಕರಿತೀವಿ, ಅದು ಎಲ್ಲ ಸಾವಯವ ಗೊಬ್ಬರಗಳಿಗಿಂತ ಉತ್ಕೃಷ್ಟವಾಗಿರುತ್ತೆ. ಸೊ ಇದನ್ನು ಸಹಿತ ನಾವು ನೇರವಾಗಿ ಹೊಲಗದ್ದೆಗಳಿಗೆ ಹಾಕೋಬಹುದು. ಅದರ ಜೊತೆಗೆ ಮಹಿಳೆಯರ ಆರೋಗ್ಯ ಮತ್ತು ನಮ್ಮ ಮನೆಯ ಸೌಂದರ್ಯ ಸಹಿತ ನಾವು ಕಾಪಾಡಿಕೊಂಡು ಹೋಗ್ಬೋದು.
1: ಸಗಣಿ ಅಲ್ಲದೆ ಬೇರೆ ಕೃಷಿ ತ್ಯಾಜ್ಯಗಳನ್ನು ಬಳಸ್ಕೋಬಹುದು.
0: ಈಗ ಉದಾಹರಣೆಗಾಗಿ ರೈತರಲ್ಲಿ ಕಚ್ಚಾ ವಸ್ತುಗಳಾದಂತಹ ಯಾವುದು ಸುಬಾಬುರಿ ಎಲೆ ಆಗಿರ್ಬೋದು, ಬಾಳೆಹಣ್ಣು ಸಿಪ್ಪೆ ಆಗಿರ್ಬೋದು, ಅಡಿಗೆ ಮನೆಯ ಉಳಿಕೆಗಳು ಅಂತಾಗ್ಬೋದು, ಅದನ್ನು ಸಹಿತ ನಾವು ಸಗಣಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಬೆಳೆಸಿದರೆ ಇನ್ನ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಗೋಬರ್ ಗ್ಯಾಸ್ವನ್ನ ಪಡೆಯಬಹುದು.
1: ಸಸ್ಯ ತ್ಯಾಜ್ಯಗಳನ್ನು ಕೂಡ
0: ಅದರ ಜೊತೆಗೆ ಮಿತವಾಗಿ ಬಳಕೆ ಮಾಡಿದ್ರೆ ಇನ್ನ ಅಧಿಕ ಪ್ರಮಾಣದಲ್ಲಿ ಗ್ಯಾಸ್ ಅನ್ನ ಪಡಿಬಹುದು.
1: ಈ ಜೈವಿಕ ಅನಿಲ ಸ್ಥಾವರವನ್ನು ಸ್ಥಾಪನೆ ಮಾಡಿಕೊಳ್ಳುವಾಗ ಯಾವ್ಯಾವ ಅಂಶಗಳ ಕಡೆಗೆ ಒತ್ತನ್ನ ಕೊಡಬೇಕಾಗತ್ತೆ, ಗಮನ ಕೊಡಬೇಕಾಗತ್ತೆ?
0: ಇದರಲ್ಲಿ ರೈತರು ಗಮನಿಸಬೇಕಾದಂತಹ ಮುಖ್ಯ ಅಂಶಗಳೆಂದರೆ ಅವ್ರ ಹತ್ತಿರ ಉದಾಹರಣೆಗಾಗಿ ಒಂದು ಎರಡು ಮೂರು ಜನ ಇರುವಂತಹ ಕುಟುಂಬ ತಗೊಂಡ್ರೆ ಅವರಲ್ಲಿ ಒಂದು ಎರಡರಿಂದ ಮೂರು ರಾಸುಗಳಿರಬೇಕು. ಅದರ ಜೊತೆಗೆ ಕಟ್ಟಿಲು, ಸ್ವಲ್ಪ ಸ್ಥಳಾವಕಾಶ ಇರಬೇಕು, ಜಾಗ ಇರಬೇಕು. ಆಮೇಲೆ ಅದರ ಜೊತೆಗೆ ದಿನಾಲು ನಮಗೆ ಸಗಣಿ ಮತ್ತು ನೀರನ್ನು ಕಲಿಸಿಬಿಟ್ಟು ಮಿಶ್ರಣ ಮಾಡಬೇಕಾಗತ್ತೆ. ಅದಕ್ಕೆ ನೀರಿನ ಸೌಕರ್ಯ ಸಹಿತ ಬೇಕಾಗತ್ತೆ. ಆದಷ್ಟು ಇದ್ರೆ ಸಾಕು, ಅವರು ಧಾರಾಳವಾಗಿ ಗೋಬರ್ ಗ್ಯಾಸ್ ಅನಿಲ ಘಟಕವನ್ನು ಸ್ಥಾಪನೆ ಅಥವಾ ನಿರ್ಮಿಸಿಕೊಳ್ಳಬಹುದು.
1: ಸಾಮಾನ್ಯವಾಗಿ ಒಂದು ಸಾಧಾರಣವಾದಂಥ ಕುಟುಂಬ ಅಂದರೆ ಒಂದು ಎರಡರಿಂದ ನಾಲ್ಕು ಹಸು ಅಥವಾ ಎಮ್ಮೆಗಳನ್ನು ಇಟ್ಕೋಬಹುದು.
0: ಹೌದು.
1: ಈ ಒಂದು ಪರಿಸ್ಥಿತಿಯಲ್ಲಿ ಎಷ್ಟು ಜನಗಳಿಗೆ ಅಡುಗೆಯನ್ನು ಮಾಡಬಹುದು ಅಂತ?
0: ಓಕೆ, ಒಳ್ಳೆ ಪ್ರಶ್ನೆ ಅಂತ ಹೇಳ್ಬೋದು. ಇದನ್ನ ನಾವು ಒಂದು ಎಂಟರಿಂದ ಹತ್ತು ಜನ ಕುಟುಂಬದ ಸದಸ್ಯರಿಗೆ ಬೆಳಗಿನ ತಿಂಡಿ ಹಿಡ್ಕೊಂಡು ಮಧ್ಯಾಹ್ನ ಊಟ ರಾತ್ರಿ ಊಟದವರೆಗೂ ಸಹಿತ ಈ ಒಂದು ನಾಲ್ಕರಿಂದ ಐದು ರಾಸುಗಳಿಂದ ಬರುವಂತಹ ಸಗಣಿಯಿಂದ ಅನಿಲವನ್ನು ಪಡೆಯಬಹುದು. ಉದಾಹರಣೆಗಾಗಿ ಮೂರಿಂದ ನಾಲ್ಕು ಘನ ಮೀಟರ್ ನಾವು ಅನಿಲ ಘಟಕವನ್ನು ನಿರ್ಮಿಸಬಹುದು.
1: ಗಂಡ ಹೆಂಡತಿ ಇಬ್ರು ಮಕ್ಕಳಿದ್ರು ಅಂತ ಇಟ್ಕೊಳ್ಳೋಣ, ಅವರಿಗೆ ಎಷ್ಟು ರಾಸು ಇರಬೇಕಾಗ?
0: ಅದು ಒಂದು ಎರಡಿದ್ರೆ ಸಾಕು.
1: ಎರಡಿದ್ರೆ
0: ಸಾಕು.
1: ಒಂದು ಹಸು, ಒಂದು ಕರು,
0: ಅದು ಸಣ್ಣ ಕುಟುಂಬಕ್ಕೆ ಆಗ್ಬಹುದು, ತೊಂದರೆ ಇಲ್ಲ. ಅವಾಗ ಏನ್ ಮಾಡಬೇಕು ಅಂದ್ರೆ ಅದ್ರ ಸಗಣಿ ಸ್ವಲ್ಪ ಕಡಿಮೆ ಬಂದ್ರೂ ಸಹಿತ ಈ ದಿನಾಲು ಅಡುಗೆಯಿಂದ ಉಳಿದಂತಹ ಒಂದು ಕಚ್ಚಾ ವಸ್ತುವನ್ನು ಸಹಿತ ಉಳಿಕೆಗಳನ್ನ ನಾವು ಸಹಿತ ಸಗಣಿ ಜೊತೆಗೆ ಮಿಶ್ರಣ ಮಾಡಿ ಹಾಕಿದ್ರೆ ಅದು ಧಾರಾಳವಾಗಿ ನಮಗೆ ಸಾಕಾಗತ್ತೆ.
1: ಈಗ ಸೂಕ್ಷ್ಮವಾಗಿ ತಾವು ಈಗಾಗಲೇ ಹೇಳಿದಿರ, ಈ ಜೈವಿಕ ಅನಿಲ ಉತ್ಪಾದನೆಗೆ ಸಗಣಿಯನ್ನು ನಾವು ಬಳಸ್ಕೋಬಹುದು, ಕೃಷಿ ತ್ಯಾಜ್ಯ ವಸ್ತುಗಳನ್ನು ಬಳಸ್ಕೋಬಹುದು, ಇದಲ್ಲದೆ ಇನ್ಯಾವ ವಸ್ತುಗಳನ್ನು ಬಳಸ್ಕೋಬಹುದು ಅಂತೀರಿ?
0: ಈಗ ಸಾಮಾನ್ಯವಾಗಿ ನಾವು ರೈತ ಕುಟುಂಬವನ್ನು ತೆಗೆದುಕೊಂಡಾಗ ರೇಷ್ಮೆ ಸಾಕಾಣೆ ಮಾಡ್ತಾ ಇರ್ತಾರೆ, ಕೋಳಿ ಸಾಕಾಣೆ ಮಾಡ್ತಾ ಇರ್ತಾರೆ, ಅದನ್ನು ಸಹಿತ ಉಪಯೋಗಿಸಬಹುದು.
1: ಈ ಕುರಿಗಳನ್ನು ಸಾಕಾಣೆ ಮಾಡ್ತಾರೆ,
0: ಕುರಿ ಸಾಕಾಣೆ ಮಾಡ್ತಾ ಇರ್ತಾರೆ, ಮೇಕೆ ಸಾಕಾಣಿಕೆ ಮಾಡ್ತಾರೆ, ಹಂದಿ ಸಾಕಾಣೆ ಮಾಡ್ತಾ ಇದ್ದಾರೆ. ನಾವು ನಿಜವಾಗಿ ಹೇಳಬೇಕಂದ್ರೆ ಸಗಣಿಕ್ಕಿಂತ ಈ ಬೇರೆ ತ್ಯಾಜ್ಯ ವಸ್ತುಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅನಿಲವನ್ನು ನಾವು ಪಡೆಯಬಹುದು.
1: ಅಂದ್ರೆ ಈ
0: ರೇಷ್ಮೆ ಹಿಕ್ಕೆ, ಕೋಳಿ ಹಿಕ್ಕೆ, ಮೇಕೆ ಹಿಕ್ಕೆ, ಹಂದಿ ಹಿಕ್ಕೆ, ಇವುಗಳಿಂದ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಗ್ಯಾಸ್ ನಾವು ಪಡೆಯಬಹುದು.
1: ಕೆಲವು ಸಂದರ್ಭದಲ್ಲಿ ಸಣ್ಣ ಸಣ್ಣ ಕಾಂಡಗಳಿರ್ತವೆ ರೇಷ್ಮೆ, ಅವನ್ನು ಬೇರ್ಪಡಿಸಬೇಕಾಗತ್ತೆ.
0: ಅದಕ್ಕೆ ಕೆಲವೊಂದು ಏನು ತೊಂದರೆ ಇಲ್ಲ. ಈಗ ಕುರಿ ಹಿಕ್ಕೆ ಇದ್ದಾಗ ಏನಾಗುತ್ತೆ, ಅದು ನೀರಿನಲ್ಲಿ ತೇಲುವುದರಿಂದ ಒಂದು ಎರಡು ಮೂರು ಗಂಟೆ ನೆನೆಸಿಬಿಟ್ಟು ಸಗಣಿ ಜೊತೆ ಚೆನ್ನಾಗಿ ಕಲಿಸಿಬಿಟ್ಟು ಹಾಕಿದ್ರೆ ಸಾಕು, ಅದು ನೀರಲ್ಲಿ ಹೀರ್ಕೋಬೇಕು.
1: ಸ್ವಲ್ಪ
0: ಸುಲಭವಾಗಿ ಸಗಣಿ ಜೊತೆಗೆ ಮಿಶ್ರಣ ಆಗ್ಬೇಕು.
1: ಆ ರೀತಿ ಅದಕ್ಕೆ
0: ಉಪಚಾರ ಕೊಡಬೇಕಾಗತ್ತೆ.
1: ಈ ಕುರಿ ಮತ್ತೆ
0: ಮೇಕೆ ಹಿಕ್ಕೆ
1: ಅಂಶವನ್ನ
0: ನಾವು ಗಮನದಲ್ಲಿ ಇಟ್ಕೋಬೇಕು,
1: ವಿಶೇಷವಾಗಿ ನಮ್ಮ ರೈತ ಬಾಂಧವರು
0: ಗಮನಿಸಬೇಕಾಗುತ್ತೆ.
1: ಇನ್ನೊಂದು ಮುಖ್ಯವಾಗಿ ನಮ್ಮ ರೈತ ಬಾಂಧವರು ಯಾವ ಒಂದು ಮಾದರಿಗಳನ್ನು ಬಳಸ್ಕೊಂಡ್ರೆ ಒಳ್ಳೇದು ಅಂತ?
0: ಈಗ ಏನಾಗತ್ತಂದ್ರೆ ಎರಡರಿಂದ ನಾಲ್ಕು ಜನ ಇರುವಂತಹ ಒಂದು ಕುಟುಂಬದ ಸದಸ್ಯರುಗಳು ಸಣ್ಣ ಪ್ರಮಾಣದ ಗೋಬರ್ ಗ್ಯಾಸ್ ಅವಶ್ಯಕತೆ ನಮಗಿದ್ದಾಗ ದೀನ ಬಂಧು ಮಾದರಿ ಅಂತಿದೆ. ಸೊ ಅದನ್ನು ಮಾತ್ರ ಅವರು ಅಳಿಸ್ಕೊಂಡ್ರೆ ಸಾಕು. ಯಾಕಂದ್ರೆ ದೀನ ಬಂಧು ಅಂದ್ರೆ ಬಡವರ ಬಂಧು ಅಂತ ಹೇಳಿ, ಅದ್ರ ಖರ್ಚಿನೂ ಸ್ವಲ್ಪ ಕಡಿಮೆ. ಈಗ ಉದಾಹರಣೆಗಾಗಿ ಎರಡರಿಂದ ನಾಲ್ಕು ರಾಸುಗಳು ಇದ್ರೆ ಎರಡು ಗನ ಮೀಟರ್, ಮೂರು ಗನ ಮೀಟರ್

0: ಕೇಂದ್ರ ಮತ್ತು ರಾಜ್ಯ ಸರ್ಕಾರದವರು
1: ಸಹಾಯಧನವನ್ನು
0: ಕೊಡ್ತಾರೆ. ಉದಾಹರಣೆಗಾಗಿ 2 ಘನ ಮೀಟರ್ಗೆ ಆದರೆ ಕೇಂದ್ರ ಸರ್ಕಾರ 8,000 ರೂಪಾಯಿ ಸಹಾಯಧನ ಕೊಡುತ್ತೆ, ರಾಜ್ಯ ಸರ್ಕಾರ 3,500 ರೂಪಾಯಿ ಸಹಾಯಧನವನ್ನು ಕೊಡುತ್ತೆ. ಅಂದರೆ ಒಟ್ಟಿಗೆ 11,500 ರೂಪಾಯಿ ಸಹಾಯಧನವನ್ನು ರೈತರಿಗೆ ಅವರು ಕೊಡ್ತಾ
1: ಕೊಡ್ತಾರೆ.
0: ಇದ್ದಾರೆ.
1: ಇವರಿಗೆ ಎಷ್ಟು ಖರ್ಚು ಬರಬಹುದು ಅಂತ
0: ಅಂದಾಜು ಒಂದು 18,000 ರಿಂದ 20,000 ರೂಪಾಯಿ ಖರ್ಚು ಬರುತ್ತೆ
1: 2 ಘನ ಮೀಟರ್.
0: 2 ಘನ ಮೀಟರ್ಗೆ ಅದು ಒಂದು 5 ರಿಂದ 6 ಜನ ಇರುವಂತಹ ಒಂದು ಕುಟುಂಬಕ್ಕೆ ಸಾಕಾಗತ್ತೆ. ಅದ್ರ ಬದಲಿಗೆ ನಾನು ರೈತರಿಗೆ ಇನ್ನೊಂದು ವಿಶೇಷ ವಿನಂತಿ ಏನಂದ್ರೆ, ಉಳಿದ ಹಣವನ್ನು ಸಹಿತ ನೀವು ಕೊಡಬೇಕಾಗಿಲ್ಲ. ಗುಂಡಿಯನ್ನ ತೋಡಿ, ಆಮೇಲೆ ಮೇಸನ್ ಅಂತ ಏನು ಹೇಳ್ತೇವೆ, ಗಾರೆ ಕೆಲಸದವ್ರ ಅಂತ ಏನು ಹೇಳ್ತೇವೆ, ಬಂದಾಗ ಅವ್ರಿಗೆ ಸಹಾಯವನ್ನು ಮಾಡಿ, ಶ್ರಮದಾನ ಅಂತ ಹೇಳಿ, ನೀವೇ ಆಳಾಗ್ಗೆ ನೀವು ಕೆಲಸ ಮಾಡಿ, ಮನೆ ಆಳಾಗಿ ಕೆಲಸ ಮಾಡಿ, ಆಮೇಲೆ ಕ್ಯೂರಿಂಗ್ ಮಾಡಿ. ಸೊ ಇದನ್ನೆಲ್ಲ ನೀವು ಮಾಡಿದರೆ ನಿಮಗೆ ಖರ್ಚು ಕಡಿಮೆ ಆಗತ್ತೆ. 17,000 ರಿಂದ 18,000 ರೂಪಾಯಿನಲ್ಲಿ ನಿಮಗೆ ಒಂದು ದೀನಬಂಧು ಗೋಬರ್ ಗ್ಯಾಸ್ ಘಟಕವನ್ನು ನಾವು ಸ್ಥಾಪನೆ ಮಾಡ್ಕೋಬಹುದು. ಯಾಕಂದ್ರೆ ಈಗ LPG ದಿನೇ ದಿನೇ ಇದು ದುಬಾರಿ ಆಗ್ತಾ ಇದೆ.
1: ಹೌದು, ಈಗ ಮುಖ್ಯವಾಗಿ ದೀನಬಂಧು ಮಾದರಿ ಅಂತ ತಾವು ಹೇಳಿದ್ರಿ,
0: ಹೌದು,
1: ನೋಡೋದಕ್ಕೆ ಹೇಗಿರುತ್ತದು?
0: ಅದಕ್ಕೆ
1: ಈಗ ಪ್ರಾರಂಭದಲ್ಲಿ ನಾವು ನೋಡಿದಾಗ ಮೇಲ್ಗಡೆ ಒಂದು ರೀತಿ ಡ್ರಮ್ ರೀತಿ ಬರೋದು, ಇದು ಯಾವ ರೀತಿಯ ಮಾದರಿ?
0: ಡ್ರಮ್ ಮಾದರಿ ಅಂದ್ರೆ ಇದು KVIC ಮಾದರಿ ಅಂತ ನಾವು ಕರಿತೇವೆ. ಇದು ಒಳ್ಳೆ ಮಾದರಿನೇ, ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇದು ಕಬ್ಬಿಣದ ಖರ್ಚು ಜಾಸ್ತಿ ಆಗ್ಬಿಟ್ಟು, ವೆಚ್ಚ ಜಾಸ್ತಿ ಆಗ್ಬಿಟ್ಟು, ಅದು ಖರ್ಚು ಜಾಸ್ತಿ ಆಗಿರೋದ್ರಿಂದ ಅದನ್ನ ಅಷ್ಟೊಂದು ಪ್ರಚಾರ ಮಾಡ್ತಾ ಇಲ್ಲ.
1: ಫೈಬರ್ ಡ್ರಮ್ ಬಳಸಬಹುದೇ?
0: ಫೈಬರ್ ಡ್ರಮ್ ಬಳಸಬಹುದು. ನಮಗೆ ಮೆಟಲ್ ಶೀಟ್ ಬದಲಾಗಿ ಫೈಬರ್ ಕೋಟಿಂಗ್ ಮಾಡಿದ್ರೂ ಸಹಿತ ಸುಮಾರು 20-25 ವರ್ಷಗಳವರೆ ತುಕ್ಕು ಹಿಡಿಯೋದಿಲ್ಲ. ಉದಾಹರಣೆಗಾಗಿ ಈಗ ಡ್ರಮ್ ಮಾದರಿ ಅಂದ್ರೆ ನಾವು 2 ಘನ ಮೀಟರ್ ಯೂಶುವಲಿ ಮಾಡೋದಿಲ್ಲ, 6 ಘನ ಮೀಟರ್ದಿಂದನೇ ಪ್ರಾರಂಭ ಮಾಡ್ತಾರೆ. ಜಾಸ್ತಿ ಗ್ಯಾಸ್ ಬಂದಾಗ ಡ್ರಮ್ ಮಾದರಿಗೆ ನಾವು ಹೋಗ್ಲಿಕ್ಕೆ ಹೇಳ್ತೀವಿ. ದಿನ ಬಂದು ಕೇವಲ 4 ಘನ ಮೀಟರ್ ಇರುವವರೆಗೆ ಮಾತ್ರ ನಾವು ಬಳಸ್ಕೋಬೇಕು. 6 ಘನ ಮೀಟರ್ ಬಂದ್ರೆ ನಾವು ಡ್ರಮ್ ಮಾದರಿನ ಹೇಳ್ತೀವಿ, ನೀವೇನು ಫೈಬರ್ ಅಂತ ಹೇಳಿದ್ರಲ್ಲ, ಅದರಿಂದ ಉದಾಹರಣೆಗೆ ಒಂದು 6 ಘನ ಮೀಟರ್ ಅಂದ್ರೆ ನಿಮಗೆ ಒಂದು 70,000-80,000 ರೂಪಾಯಿ ಖರ್ಚಾಗತ್ತೆ. ಆದರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸಹಾಯಧನ ನಿಮಗೆ 11,500 ರೂಪಾಯಿನೇ ಇರೋದ್ರಿಂದ ರೈತರಿಗೆ ಅಷ್ಟೊಂದು ಹೊರೆ ಆಗೋದು ಬಾರದು ಅಂತೇಳಿ ನಾವು ದಿನಬಂದು ಹೇಳ್ತಾ ಇದ್ದೀವಿ. ಉತ್ತಮವಾದಂತಹ ಅಂದ ಏನು ಇದನ್ನಿದ್ದಾಗ ರೈತರಿಗೆ ಒಂದು ಹಣಕಾಸಿನ ಯಾವುದೇ ಸಮಸ್ಯೆ ಇರದೇ ಇದ್ರೆ ಅವರು ಧಾರಾಳವಾಗಿ ಈ ಡ್ರಮ್ ಮಾದರಿಯನ್ನು ಬಳಸ್ಕೋಬಹುದು.
1: ಈಗ ಈ ಡ್ರಮ್ ಮಾದರಿಗೂ ದೀನಬಂಧು ಮಾದರಿಗೂ ಏನು ವ್ಯತ್ಯಾಸ?
0: ವ್ಯತ್ಯಾಸ ಅಂದ್ರೆ ದೀನಬಂಧು ಏನಿರುತ್ತೆ, ಭೂಮಿ ಒಳಗಡೆ ಇರುತ್ತೆ, ಮತ್ತು ಇದನ್ನ ನಾವು ಸ್ಥಳೀಯವಾಗಿನೇ ನಿರ್ಮಿಸ್ಕೋಬಹುದು. ಇಲ್ಲಿ ಇಟ್ಟಿಗೆ, ಮರಳು ಮತ್ತು ಜಲ್ಲಿ ನಮ್ಮಲ್ಲೇ ಸಿಗುವಂತಹ, ಹಳ್ಳಿಗಳಲ್ಲೇ ಸಿಗುವಂತಹ ವಸ್ತುಗಳು. ಆದರೆ ನೀವು ಡ್ರಮ್ ಮಾದರಿ ಆದರೆ ಇದು ಭೂಮಿಯ ಮೇಲ್ಗಡೆ ಇರುತ್ತೆ. ಜೊತೆಗೆ ನೀವು ಡ್ರಮ್ಮು ಮತ್ತು ಮಾಡಿಸ್ಬೇಕಾದ್ರೆ ನೀವು ಪಟ್ಟಣಗಳಲ್ಲಿ ಹೋಗಿ ಅದನ್ನು ಫ್ಯಾಬ್ರಿಕೇಟ್ ಮಾಡ್ಕೊಂಡು ಬರಬೇಕು. ಆಮೇಲೆ ಮೇಲಿನ ಮೇಲೆ ಅದು ತುಕ್ಕು ಹಿಡಿಯೋದ್ರಿಂದ ಪೇಂಟಿಂಗ್ ಮಾಡ್ತಾ ಇರಬೇಕು. ಸೊ ಆಮೇಲೆ ದನಕರುಗಳು ಮೇಲೆ ಓಡಾಡಲಿಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ. ಅದೇ ದೀನಬಂಧು ಆದರೆ ಆ ಸ್ಥಾವರದ ಮೇಲ್ಗಡೆ ನಿಂತ್ಕೊಂಡು ಬೇಕಾದ್ರೆ ಎಲ್ಲ ಕಾರ್ಯಚಟಗಳು ಅಥವಾ ದನಕರುಗಳು ಓಡಾಡ್ಬೋದು, ಮಕ್ಕಳು ಓಡಾಡ್ಬೋದು, ಏನೂ ತೊಂದರೆ ಆಗೋದಿಲ್ಲ. ಸೊ ಇವೆರಡು ಮುಖ್ಯ ವ್ಯತ್ಯಾಸ.
1: ಈಗ ಈ ಒಂದು ಜೈವಿಕ ಅನಿಲ ಸ್ಥಾವರವನ್ನು ನಾವು ಮಾಡಿಕೊಂಡಾದ್ಮೇಲೆ ಅದು ಸಮರ್ಪಕವಾಗಿ ಕಾರ್ಯನಿರ್ವಹಣೆ ಮಾಡೋ ರೀತಿಯಲ್ಲಿ ನೋಡ್ಕೋಬೇಕಾಗುತ್ತೆ.
0: ಹೌದು, ನೋಡ್ಕೋಬೇಕಾಗತ್ತೆ.
1: ಇದಕ್ಕಾಗಿ ನಾವು ರೈತರಿಗೆ ಏನು ಸಲಹೆಗಳನ್ನು ಕೊಡೋದಕ್ಕೆ ಬಯಸ್ತೀರ?
0: ರೈತರಿಗೆ ನಾನು ಮುಖ್ಯವಾಗಿ 2 ಸಲಹೆಯನ್ನು ಕೊಡ್ಲಿಕ್ಕೆ ಬಯಸ್ತೀನಿ. ಮೊದಲೇದಾಗಿ ರೈತರ ಹತ್ರ ಏನು ತಪ್ಪು ಕಲ್ಪನೆ ಇದೆ ಅಂದ್ರೆ, ಪ್ರಾರಂಭದಲ್ಲಿ ಸಗಣಿ ಹಾಕಿದ ನಂತರ ದಿವಸ ಹಾಕ್ಬೇಕು ಸಗಣಿ. ಅದಕ್ಕೆ ಪ್ರತಿದಿನ ನೀರನ್ನ ಮತ್ತು ಸಗಣಿನ ಚೆನ್ನಾಗಿ ಮಿಶ್ರಣ ಮಾಡಿ ನಾವು ಅದನ್ನ ಗ್ಯಾಸ್ ಉಪಯೋಗಿಸ್ಲಿ ಇಲ್ಲ ಬಿಡ್ಲಿ.
1: ಈಗ ಉದಾಹರಣೆಗೆ 2 ಘನ ಮೀಟರ್ ಸ್ಥಾವರ ನಾವು ಮಾಡ್ಕೊಂಡಿದ್ವಿ,
0: ಹೌದೌದು,
1: ಎಷ್ಟು ಕಿಲೋಗ್ರಾಮ್ ನಷ್ಟು ಸಗಣಿ ಹಾಕಬೇಕಾಗುತ್ತೆ ದಿನಕ್ಕೊಂದ್ಸರಿ?
0: ದಿನಕ್ಕೊಂದ್ಸರಿ. ಇದಕ್ಕೆ 50 ಕಿಲೋಗ್ರಾಮ್ ಸಗಣಿ ಮತ್ತು ಅಷ್ಟೇ ಪ್ರಮಾಣದಲ್ಲಿ ಅಂದ್ರೆ 50 ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ಹಾಕಬೇಕಾಗತ್ತೆ. ದಿನಾಲು ರೈತರು ಇದನ್ನ ಕೆಲಸ ಮಾಡಿದ್ರೆ ಯಾವುದೇ ಗೋಬರ್ ಗ್ಯಾಸು ಕೆಟ್ಟ ನಿಂತ್ಕೊಳ್ಳೋದಿಲ್ಲ, ಚೆನ್ನಾಗಿ ಕೆಲಸ ಮಾಡ್ತವೆ. ಆದ್ರೆ ನಾವೇನ್ ಮಾಡ್ತೇವೆ ಅಂದ್ರೆ, ಹಳ್ಳಿ ಕಡೆಯಲ್ಲಿ ನಾವು ಗ್ರಾಮೀಣ ಪ್ರದೇಶದಲ್ಲಿ ಹೋದಾಗ ನಾವು ಸುಮಾರು ಜನ ರೈತರಿಗೆ ಕೇಳ್ತೀವಿ, ಇಲ್ಲ ಸ್ವಾಮಿ ಗ್ಯಾಸ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಆಮೇಲೆ ದಿನಾಲು ಸಗಣಿ ಹಾಕ್ತೀರಾ ಅಂತ ಕೇಳ್ತೀವಿ, ಇಲ್ಲ ಸ್ವಾಮಿ ವಾರದಲ್ಲಿ 2 ಸರಿ ಸಗಣಿ ನಾವು ಹಾಕ್ತೀವಿ ಅಂತ ಅವ್ರು ಹೇಳ್ತಾರೆ. ಯಾಕೆ ಅಂತ ಕೇಳಿದಾಗ, ನಮ್ಗೆ ಚೆನ್ನಾಗಿ ಗ್ಯಾಸ್ ಬರುತ್ತೆ ಅದಕ್ಕೆ ನಾವು ಹಾಕಲ್ಲ ಅಂತ ಹೇಳಿ. ಆದ್ರೆ ಏನಂದ್ರೆ, ಗೋಬರ್ ಗ್ಯಾಸ್ ಗುಂಡಿಯಲ್ಲಿರುವಂತ ಸೂಕ್ಷ್ಮಾಣು ಜೀವಿಗಳಿಗೆ
1: ಆಹಾರ ಬೇಕು,
0: ಹೊಸ ಆಹಾರ ಬೇಕು. ಈಗ ಉದಾಹರಣೆಗೆ ಮನುಷ್ಯನ ತಗೊಳ್ಳೋಣ,
1: ಪ್ರತಿದಿನ ಊಟ ಮಾಡಬೇಕು,
0: ಪ್ರತಿದಿನ ಊಟ ಮಾಡಬೇಕು. ಅದೇ ತರ ಸೂಕ್ಷ್ಮಾಣು ಜೀವಿಗಳಿರ್ತವೆ, ಅವು ಸಹಿತ ದಿವಸ ಅವಕ್ಕೆ ಊಟ ಬೇಕು. ಅದಕ್ಕೆ ದಯವಿಟ್ಟು ರೈತ ಬಾಂಧವರು ಸಗಣಿಯನ್ನ ತಪ್ಪದೆ ಹಾಕಿ, ನೀವು ಗೋಬರ್ ಗ್ಯಾಸ್ ಉಪಯೋಗಿಸಿ ಅಥವಾ ಬಿಡಿ, ದಿನಾಲು ಸಗಣಿಯನ್ನ ಹಾಕಿ, ಅದು ನಿಮಗೆ ಯಾವತ್ತೂ ಮೋಸ ಮಾಡಲ್ಲ, ಚೆನ್ನಾಗಿ ಗ್ಯಾಸ್ ಬರುತ್ತೆ. ಇದು ಮುಖ್ಯವಾದ ಸಲಹೆ.
1: ಅಂದ್ರೆ ಇವರು ಹೆಚ್ಚುವರಿ ಸಗಣಿ ಹಾಕಿದ್ರು ಕೂಡ ಅನಿಲ ಅಲ್ಲೇ ಇರುತ್ತೆ,
0: ಬಳಸ್ಕೊಳ್ದಿಲ್ಲ ಅಂದ್ರೆ ಆಗಲ್ಲ. ಈಗ ಉದಾಹರಣೆಗೆ 2 ಘನ ಮೀಟರ್ ಸಪೋಸ್ ಇವತ್ತು ನೀವು ಅನಿಲವನ್ನ ಬಳಸ್ಕೋದೇ ಇದ್ರೆ, ಈ ಔಟ್ಲೆಟ್ ಹೊರತೊಟ್ಟಿ ಮುಖಾಂತರ

0: ಆ ಎರಡು ಘನ ಮೀಟರು ಹೊರಗಡೆ ಹೋಗುತ್ತೆ. ಸೊ ನಮ್ಮ ಅನಿಲ ಘಟದ ಸಾಮರ್ಥ್ಯ ಎಷ್ಟು ಅಂದರೆ ಎರಡು ಘನ ಮೀಟರ್ ಮಾತ್ರ. ಆದರೂ ಸಹಿತ ನೀವು ಬಳಸ್ಕೊಳ್ಳದೆ ಇದ್ರೂ ಪರವಾಗಿಲ್ಲ, ಸಗಣಿ ಮಾತ್ರ ಹಾಕು ತಪ್ಪಬಾರ್ದು, ಬಿಡಬಾರ್ದು.
1: ಬಳಸ್ಕೊಳ್ಳೋದು ಒಳ್ಳೇದು ಅಂತ.
0: ಹೌದು,
1: ಸದುಪಯೋಗ
0: ಪಡಿಸ್ಕೋಬೇಕು.
1: ಇನ್ನೊಂದು ವಿಚಾರ ಅಂದ್ರೆ ಚಳಿಗಾಲದಲ್ಲಿ ಸ್ವಲ್ಪ ಈ ಅನಿಲ ಬರೋದು ಕಡಿಮೆ ಆಗುತ್ತೆ ಪ್ರಮಾಣ ಅಂತಾರೆ.
0: ಹೌದು, ಅದು ನಿಜಾನೇ. ಯಾಕೆಂದ್ರೆ ಈ ಗೋಬರ್ ಗ್ಯಾಸ್ ಉತ್ಪಾದನೆ ಮಾಡುವಂತ ಸೂಕ್ಷ್ಮಾಣು ಜೀವಿಗಳೇನಿರ್ತಾವೋ ಅವು ಬೇಸಿಗೆಯಲ್ಲಿ ಅಥವಾ ಉಷ್ಣತೆ ಹೆಚ್ಚಿಗೆ ಇರುವಂತಹ ಒಂದು ವಾತಾವರಣದಲ್ಲಿ ಬೇಗನೆ ಪಚನ ಕ್ರಿಯೆಯನ್ನು ಮಾಡ್ತಾ ಇರ್ತವೆ. ಈಗ ಚಳಿಗಾಲದಲ್ಲಿ ಏನಾಗುತ್ತೆ ಅಂದ್ರೆ ಉಷ್ಣತೆ ಕಡಿಮೆ ಇರುತ್ತೆ, ಹೀಗಾಗಿ ಚಟುವಟಿಕೆ ಕಡಿಮೆ ಆಗುತ್ತೆ. ಆದ್ದರಿಂದ ರೈತರು ಏನ್ ಮಾಡಬೇಕು ಇಂತಹ ಒಂದು ಸಂದರ್ಭದಲ್ಲಿ ಸಗಣಿ ಜೊತೆಗೆ ರಾಸುಗಳ ಗಂಜಲುಗಳನ್ನು ಮಿಶ್ರಣ ಮಾಡಿಕೊಡ್ಬೋದು, ಅಥವಾ ಸ್ವಲ್ಪ ಅರ್ಧ ಕೆಜಿ ಬೆಲ್ಲವನ್ನು ಮಿಶ್ರಣ ಮಾಡಿಕೊಡ್ಬೋದು. ಸೊ ಆ ರೇಷ್ಮೆ ಹಿಕ್ಕೆಗಳನ್ನು ನಾವು ಅದ್ರ ಜೊತೆಗೆ ಸಗಣಿ ಜೊತೆಗೆ ರಸವತ್ತಾಗಿ ಮಾಡಬೇಕಾದ್ರೆ ರೇಷ್ಮೆ ಹಿಕ್ಕೆ, ಕೋಳಿ ಹಿಕ್ಕೆ, ಸೊ ಈ ಥರದ್ದು ಪದಾರ್ಥಗಳನ್ನು ನಾವು ಸಗಣಿ ಜೊತೆಗೆ ಕೊಟ್ಟಾಗ ಬೇಗನೆ ನಾವು ಸಿ ಎನ್ ರೇಷ್ಯೋ ಅಂತ ಕರಿತೀವಿ. ಅದು ಪಚನ ಕ್ರಿಯೆಗೆ ಬಹಳ ಅನುಕೂಲತೆಗಳು ಆಗ್ತವೆ. ಈ ಉದಾಹರಣೆಗಾಗಿ ಒಂದು ಗಣಸು, ಈಗ ನಮ್ಮಲ್ಲಿ ರೈತರು ಮೊಸರು ಮಾಡ್ತಾರೆ, ಬೇಸಿಗೆಯಲ್ಲಿ ಬೇಗನೆ ಆಗತ್ತೆ ಹಾಲಿನ ಮೊಸರು ಮಾಡಿದ್ರೆ, ಚಳಿಗಾಲದಲ್ಲಿ ಆಗೋದಿಲ್ಲ. ಅದಕ್ಕೆ ನಾವು ಏನು ಮಾಡಿದ್ರೆ ಹೆಪ್ಪು ಹಾಕಬೇಕಾದ್ರೆ ಸ್ವಲ್ಪ ಬಿಸಿ ಇದ್ದಾಗನೇ ಹಾಕ್ತೀವಿ. ಅದೇ ಥರ ಇದು ಸೂಕ್ಷ್ಮಾಣುಜೀವಿಗಳು ಬೇಗನೆ ವೃದ್ಧಿ ಆಗಬೇಕು ಅಂದ್ರೆ ಸ್ವಲ್ಪ ಇಂಥ ಬೆಚ್ಚಿನ ಅಂತದ್ದು ಇದನ್ನ ನಾವು ಕೊಡಬೇಕಾಗತ್ತೆ.
1: ಮತ್ತೆ ಸ್ವಲ್ಪ ನೀರನ್ನು ಬಿಸಿ ಮಾಡಿ ಅದರಲ್ಲಿ ಕದರಿಸಬಹುದು.
0: ಹಾಕ್ಬಹುದು, ಧಾರಾಳವಾಗಿ ಹಾಕ್ಬಹುದು. ಆದರೂ ನಮ್ಮ ರೈತರು ಮಾಡೋದಿಲ್ಲ ಅಂತ ನಾ ಈ ಸಲಹೆಯನ್ನು ಕೊಡಲಿಲ್ಲ. ಸಪೋಸ್ ನಿಮಗೆ ಸ್ನಾನ ಮಾಡಿ ಬಿಸಿನೀರು ಉಳಿದಿದ್ರೆ ದಯವಿಟ್ಟು ನೀವು ಗೋಬರ್ ಗ್ಯಾಸ್ ಗುಂಡಿಗೆ ಚಳಿಗಾಲ ಸಂದರ್ಭದಲ್ಲಿ ಹಾಕಿ.
1: ಈ ಜೈವಿಕ ಅನಿಲದಿಂದ ವಿದ್ಯುತ್ ಉತ್ಪಾದನೆಯನ್ನು ಕೂಡ ಮಾಡ್ಕೋಬಹುದು.
0: ಒಳ್ಳೆ ಪ್ರಶ್ನೆ. ಈಗ ನಮ್ಮ ಕರ್ನಾಟಕ ಅಲ್ಲ, ಇಡೀ ಭಾರತ ದೇಶ ಎದುರಿಸ್ತಿರುವಂತಹ ಒಂದು ಸಮಸ್ಯೆ ಅಂತ ನಾವು ಹೇಳ್ಬೋದು. ಯಾವುದೇ ರಾಜ್ಯವೂ ಸಹಿತ ಇವತ್ತು ನಮ್ಮಲ್ಲಿ ವಿದ್ಯುತ್ ಸ್ವಾವಲಂಬನೆ ಆಗಿಲ್ಲ, ಕೆಲವು ರಾಜ್ಯಗಳನ್ನು ಬಿಟ್ಟರೆ. ಆದ್ದರಿಂದ ಈಗ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಅಥವಾ ನಮ್ಮ ಭಾರತ ದೇಶವನ್ನು ತೆಗೆದುಕೊಂಡಾಗ ನಮ್ಮಲ್ಲಿ ಹೇರಳವಾಗಿ ತ್ಯಾಜ್ಯ ವಸ್ತು ಸಿಗತ್ತೆ. ರೇಷ್ಮೆ ಇಕ್ಕೆ ಆಗಿರ್ಬೋದು, ಮುನ್ಸಿಪಾಲ್ಟಿ ವೇಸ್ಟ್ ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಈ ಗೋಬರ್ ಗ್ಯಾಸ್ ಅನಿಲದಿಂದ ವಿದ್ಯುತ್ ಉತ್ಪಾದನೆಯನ್ನು ಮಾಡಬಹುದು. ಈ ಒಂದು ಅನಿಲ ಘಟಕವನ್ನು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಜಿಕೆವಿಕೆಯಲ್ಲಿ ಹೋದ ಕೃಷಿ ಮೇಳದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದ್ದಾರೆ. ನಾವು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಒಂದು 30 ಕಿಲೋವ್ಯಾಟ್ ಸಾಮರ್ಥ್ಯದ ಒಂದು 200 ಘನ ಮೀಟರ್ದ ವಿದ್ಯುತ್ ಘಟಕವನ್ನು ಸ್ಥಾಪಿಸಿದ್ದೇವೆ. ಅದರಿಂದ ನಾವೊಂದು ಫಾರ್ಮ್ ಆಫೀಸ್ ಅಂತ ಏನು ಕರಿತೇವೆ ಅದಕ್ಕೆ ವಿದ್ಯುತ್ ಸರಬರಾಜನ್ನು ಮಾಡಿದ್ದೇವೆ.
1: ಸತತವಾಗಿ ಆಗುತ್ತೆ ಅದು?
0: ಸತತವಾಗಿ ನಾವು ಒಂದು 7-8 ಗಂಟೆವರೆಗೆ ದಿವಸಕ್ಕೆ ಸರಬರಾಜು ಮಾಡಿದ್ದೇವೆ. ಆಮೇಲೆ ತಿಂಗಳಿಗೆ ನಾವು ಒಂದು 30-50 ಸಾವಿರವರೆಗೆ ವಿದ್ಯುತ್ ಉಳಿತಾಯನ್ನು ಮಾಡಿದ್ದೇವೆ. ಇದು ಏನಪ್ಪಾ ಅಂದ್ರೆ ಇಲ್ಲಿ
1: ತತ್ವ ಏನು ಅಂತ?
0: ತತ್ವ ಅದೇ ಒಳ್ಳೆ ಪ್ರಶ್ನೆ. ತತ್ವ ಏನು ಅಂದ್ರೆ ನಾನು ಆಗ್ಲೇ ತಿಳಿಸಿದಾಗೆ ಈ ಗೋಬರ್ ಗ್ಯಾಸ್ ಮತ್ತು ಜೈವಿಕ ಅನಿಲದಲ್ಲಿ 60% ಮಿಥೇನ್ ಇರುತ್ತೆ, 39% ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ, 1% ಹೈಡ್ರೋಜನ್ ಸಲ್ಫೈಡ್ ಅಂತ ಕರಿತೇವೆ ಅದು ಇರುತ್ತೆ. ಈ ಒಂದು ಗೋಬರ್ ಗ್ಯಾಸ್ ಜನರೇಟರ್ ಚಲಾವಣೆ ಮಾಡಬೇಕಾದ್ರೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ಈ ಹೈಡ್ರೋಜನ್ ಸಲ್ಫೈಡ್ ಅನಿಲವನ್ನ ನಾವು ಬೇರ್ಪಡಿಸಬೇಕಾಗತ್ತೆ. ಅದನ್ನು ಬೇರ್ಪಡಿಸಿದ ನಂತರ ಗ್ಯಾಸ್ ಜನರೇಟರ್ಗೆ ಸಂಪರ್ಕವನ್ನು ಕಲಿಸಿದಾಗ ಈ ವಿದ್ಯುತ್ ಉತ್ಪಾದನೆಯನ್ನು ನಾವು ಮಾಡಬಹುದು. ಸೊ ಮುಖ್ಯವಾಗಿ ಬಯೋಗ್ಯಾಸ್ ಸ್ಕ್ರಬ್ಬಿಂಗ್ ಸಿಸ್ಟಮ್ ಅಂತ ಹೇಳ್ತೇವೆ, ಅದನ್ನು ಅಭಿವೃದ್ಧಿಪಡಿಸಿದ್ದೇವೆ. ಇಲ್ಲಿ 3 ತರ ನಾವು ವಿದ್ಯುತ್ ಉತ್ಪಾದನೆಯನ್ನು ಮಾಡಬಹುದು. ಮೊದಲೇದಾಗಿ ರೈತರು ಸಹಿತ 3 ಕಿಲೋವ್ಯಾಟ್ ವರೆಗೆ ಏನಿದೆಯೋ ಅದನ್ನು ಸಹಿತ ಅವರು ತಮ್ಮ ಮನೆಗಳಿಗೆ ಉಪಯೋಗಿಸ್ಬೋದು. ಆಮೇಲೆ 5 ಕಿಲೋವ್ಯಾಟ್ನಿಂದ 20-30 ಕಿಲೋವ್ಯಾಟ್ ವರೆಗೆ. ಆಮೇಲೆ ಈ ಕಮರ್ಷಿಯಲ್ ವಾಣಿಜ್ಯೀಕರಣವಾಗಿ ಕೋಳಿ ಗೊಬ್ಬರ ಇದೆ, ಈಗ ಒಂದು 2-5 ಲಕ್ಷ ಬರ್ಡ್ಸ್ ಇರ್ತವೆ, ಅವ್ರಿಗೆ ಪ್ರತಿ ತಿಂಗಳು ಅವರು ಎಲೆಕ್ಟ್ರಿಸಿಟಿ ಬಿಲ್ ಕಟ್ತಾ ಇದಾರೆ. ಈಗ
1: ಚಳಿಗಾಲದಲ್ಲಿ ಆ ಬಲ್ಬ್ ಮೂಲಕ ಅವಕ್ಕೆ ವಿದ್ಯುತ್ ಕೊಡಲೇಬೇಕಾಗುತ್ತೆ,
0: ವಿದ್ಯುತ್ ಕೊಡಲೇಬೇಕಾಗಿರುತ್ತೆ. ಆಮೇಲೆ ಒಂದು ವಿದ್ಯುತ್ ಕೊಡಬೇಕು. ಎರಡನೇದು ಈ ಕೋಳಿ ಗೊಬ್ಬರವನ್ನ ನಾವು ಅಲ್ಲೇ ಇಟ್ಟರೆ ನೊಣಗಳ ಸಮಸ್ಯೆ ಬರುತ್ತೆ, ತ್ಯಾಜ್ಯ ಸಮಸ್ಯೆನೂ ಬರುತ್ತೆ,
1: ಜೊತೆಗೆ ಅವು ಕೆಲವೊಂದು ವಿಷಪೂರಿತ ಅನಿಲಗಳನ್ನ ಬಿಡುಗಡೆ ಮಾಡಿ
0: ಮಾಡ್ತಾ ಇರೋದ್ರಿಂದ ಅದನ್ನ ಸಮರ್ಪಕವಾಗಿ ಬಳಸ್ಕೋಬೇಕಾದ್ರೆ ಅವರು ಗೋಬರ್ ಗ್ಯಾಸ್ ಕಟ್ಟವನ್ನು ಅಳವಡಿಸಿಕೊಂಡು ವಿದ್ಯುತ್ ಉತ್ಪಾದನೆ ಅವರು ಮಾಡಬೇಕು. ನಾವು ಇಂಥ ಒಂದು 5-6 ಘಟಕಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಮಾಡಿದ್ದೇವೆ. ಸೊ ವಿವಿಧ ಜಿಲ್ಲೆಗಳಲ್ಲಿ ಮಾಡಿದ್ದೇವೆ, ದಕ್ಷಿಣ ಕನ್ನಡ ಆಗಿರ್ಬೋದು, ಹಾಸನ ಆಗಿರ್ಬೋದು, ಕೋಲಾರ ಆಗಿರ್ಬೋದು. ಒಬ್ಬ ರೈತ ಅಥವಾ ಒಬ್ಬ ಕೋಳಿ ಉದ್ದಿಮೆದಾರ ಎಲೆಕ್ಟ್ರಿಸಿಟಿ ಬಿಲ್ ಅನ್ನ ಉಳಿತಾಯ ಮಾಡ್ತಾ ಇದ್ದಾನೆ, ಏನು ಈ ಒಂದು ವಿದ್ಯುತ್ ಘಟಕಕ್ಕೆ ಹೋಗ್ಬಿಟ್ಟು. ಆದ್ರಿಂದ ರೈತರು ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನು ರೈತರು ಗಮನಿಸಬೇಕು. ನಿಮ್ಮಲ್ಲಿ ಕನಿಷ್ಠ ಒಂದು 5 HP ನೀವು ಮೋಟರ್ ಓಡಿಸಬೇಕು ಅಂದ್ರೆ ನಿಮ್ಮ ಹತ್ತಿರ ಒಂದು 20-25 ರಾಸುಗಳು ಇರಲೇಬೇಕು. ಇಲ್ಲದೆ ಇದ್ರೆ ಅದು ಆರ್ಥಿಕವಾಗಿ ಸರಿಯಾಗಿ ಹೋಗೋದಿಲ್ಲ. ಆಮೇಲೆ ಈಗ ಕಮರ್ಷಿಯಲ್ ಆಗಿ ಅಂದ್ರೆ
1: ವಾಣಿಜ್ಯೀಕರಣವಾಗಿ
0: ಅವರಿಗೆ ಆದ್ರೆ ಒಂದು 100-150 ರಾಸುಗಳು ಇರಬೇಕು,
1: ದೊಡ್ಡ ಡೈರಿ ಆಗಬೇಕು
0: ಅವರಿಗೆ. ಒಂದು 30 ಕಿಲೋವ್ಯಾಟ್ ಅನ್ನು ನಾವು

0: ಇಷ್ಟು ತಾಸುವರೆಗೆ ವಿದ್ಯುತ್
1: ಬಳಸ್ಕೋಬಹುದು.
0: ಬಳಸ್ಕೋಬೋದು, ವಿದ್ಯುತ್ತನ್ನು ಕೊಡ್ಬೋದು. ತಂತ್ರಜ್ಞಾನವನ್ನು ನಾವು ಕೃಷಿ ವಿಶ್ವವಿದ್ಯಾಲಯದವರು ಕೊಡ್ತೇವೆ. ನಮ್ಮಲ್ಲಿ ಒಂದು ಪ್ರಾದೇಶಿಕ ಜೈವಿಕ ಅನಿಲ ಅಭಿವೃದ್ಧಿ ಮತ್ತು ತರಬೇತಿ ಕೇಂದ್ರ ಹತ್ತಿದೆ. ಸೊ ಇದು ರೈತರಿಗೆ ತರಬೇತಿಯನ್ನು ಕೊಡುವಂತಹ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಸೊ ಎಲ್ಲರಿಗೂ ಸಹಿತ, ಎಲ್ಲ ರೈತರಿಗಾಗ್ಬೋದು, ಉದ್ದಿಮೆದಾರಿಗೂ ಸಹಿತ ನಾವು ಇದನ್ನು ಕೊಡ್ತಾ ಇದ್ದೀವಿ, ತರಬೇತಿ ಮತ್ತು ಮಾರ್ಗದರ್ಶನ ಮಾಡ್ತಾ ಇದ್ದೀವಿ.
1: ಮತ್ತೆ ಈ ಬಗ್ಗಡದ ಬಳಕೆಯನ್ನು ಕೂಡ ಸರಿಯಾಗಿ ಮಾಡ್ಕೋಬಹುದು.
0: ಹೌದು, ಇದು ಎಲ್ಲ ಗೊಬ್ಬರಗಳಿಗಿಂತ, ನಿಮ್ಮ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ಎರೆಹುಳ ಗೊಬ್ಬರ ಆಗಿರ್ಬೋದು, ಇದು ಏನು ಅಂದ್ರೆ ಗಾಳಿರಹಿತ ವಾತಾವರಣದಲ್ಲಿ ಕೊಳೆಯೋದ್ರಿಂದ ಮತ್ತು ನೆರಳಿನಲ್ಲಿ ಕೊಳೆಯೋದ್ರಿಂದ ಮತ್ತು ಇದು ನೀರಿನಲ್ಲಿ ನಾವು ಮಿಶ್ರಣ ಮಾಡಿ ಹಾಕೋದ್ರಿಂದ ಇದರಲ್ಲಿರುವಂತಹ ಸಾರಜನಕ ರಂಜಕ ಪ್ರಮಾಣ ಬೇರೆ ಇದಕ್ಕಿಂತ ಜಾಸ್ತಿ ಇರುತ್ತೆ. ಈ ಉದಾಹರಣೆಗೆ ಜೈವಿಕ ಬಗ್ಗಡವನ್ನು ತೆಗೆದುಕೊಂಡಾಗ ಸಾರಜನಕ ಪ್ರಮಾಣ ಶೇಕಡ 1.5 ರಿಂದ 2.5 ವರೆಗೆ ಇರುತ್ತೆ, ರಂಜಕ 1 ರಿಂದ 1.5 ವರೆಗೆ ಇರುತ್ತೆ, ಪೊಟ್ಯಾಷ್ 0.8 ರಿಂದ 1.2 ವರೆಗೆ ಇರುತ್ತೆ. ಅದೇ ನೀವು ತಿಪ್ಪೆ ಗೊಬ್ಬರ ತಗೊಂಡ್ರೆ 0.4 ರಿಂದ 1.5 ವರೆಗೆ ಇರುತ್ತೆ ಸಾರಜನಕ, ರಂಜಕ 0.3 ರಿಂದ 0.9 ವರೆಗೆ ಇರುತ್ತೆ, ಅದೇ ರೀತಿ ಪೊಟ್ಯಾಷ್ 0.3 ರಿಂದ 1.9 ವರೆಗೆ ಇರುತ್ತೆ.
1: ಇವೆಲ್ಲ ಶೇಕಡವಾರು ಪ್ರಮಾಣ,
0: ಶೇಕಡವಾರು ಪ್ರಮಾಣದಲ್ಲಿ ಎಲ್ಲಾ ಸಾವಯವ ಗೊಬ್ಬರಕ್ಕಿಂತ ಇದು ಉತ್ಕೃಷ್ಟವಾದಂತಹ ಗೊಬ್ಬರ ಅಂತ ಹೇಳ್ಬೋದು ನಾವು. ಮತ್ತು ಇದು ನೀರಿನಲ್ಲಿ ಸುಲಭವಾಗಿ ಮಿಶ್ರಣವಾಗತ್ತೆ ಮತ್ತು ತೇವಾಂಶ ಇರುವುದರಿಂದ ಬೆಳೆ ಉತ್ತಮ ರೀತಿಯಲ್ಲಿ ಬರತಾ ಇರುತ್ತೆ.
1: ನಾವು ಆಗಲೇ ಚರ್ಚೆ ಮಾಡ್ತಾ ಇರುವಾಗ ನೋಡಿದ್ವಿ,
0: ಹೌದು
1: ಪ್ರತಿದಿನ ಸಗಣಿಯನ್ನು ಹಾಕ್ಬೇಕಾಗತ್ತೆ.
0: ಹೌದು, ಹಾಕ್ಲೇಬೇಕು.
1: ಒಂದು ವೇಳೆ ಇವತ್ತು ಬಳಸಲಿಲ್ಲ ಅಂದ್ರೆ ಅದು ಹೊರಗಡೆ ಹೋಗುವಂತ ಪೈಪ್ ನಲ್ಲಿ ಹೊರಗಡೆ ಹೋಗುತ್ತೆ.
0: ಹೌದು, ಪೈಪ್ ನಲ್ಲಿ ಹೊರತೊಟ್ಟಿ ಮುಖಾಂತರ ಹೊರಗಡೆ ಹೋಗುತ್ತೆ.
1: ಅನಿಲವನ್ನ ನಾವು ಏನು LPG ಸಿಲಿಂಡರ್ಗಳಿದಾವಲ್ಲ,
0: ಹೌದು ಹೌದು ಹೇಳಿ,
1: ಆ ರೀತಿಯಾಗಿ ತುಂಬಿಸೋದಕ್ಕೆ ಸಾಧ್ಯನೇ ಈ ಜೈವಿಕ ಅನಿಲವನ್ನ?
0: ಹೌದು, ಇತ್ತೀಚಿನ ಸಂಶೋಧನೆಗಳಲ್ಲಿ ಏನು ನಾವು ಜೈವಿಕ ವಿಶೇಷವಾದಂಥ ವಿಜ್ಞಾನಿಗಳೆಲ್ಲ ಒಂದು ಕಡೆ ಸೇರಿಬಿಟ್ಟು ಇದನ್ನ ಈಗ ಏನಾಗ್ತಾ ಇದೆ ಅಂದ್ರೆ, ಆಗ್ಲೇ ನಿಮಗೆ ಹೇಳಿದೆ, ಬೆಂಗಳೂರು ನಗರ ಆಗಿರ್ಬೋದು, ಮುಂಬೈ ನಗರ ಆಗಿರ್ಬೋದು, ಈ ತ್ಯಾಜ್ಯ ವಸ್ತುವನ್ನ ನಿರ್ವಹಣೆ ಮಾಡೋದು ಒಂದು ದೊಡ್ಡ ಸಮಸ್ಯೆ ಆಗಿದೆ. ಇದನ್ನು ಮನಗಂಡು ನಮ್ಮ ಭಾರತ ಸರ್ಕಾರದ ನವೀಕರಿಸಿದ ಇಂಧನ ಸಚಿವಾಲಯದವರು ಒಂದು ಯೋಜನೆಯನ್ನ ಇದನ್ನ ಮಾಡಿದ್ದಾರೆ. ಇದು ಹೇಗಿರತ್ತಂದ್ರೆ, ಪ್ರಾದೇಶಿಕ ಜೈವಿಕ ಅನಿಲ ಅಭಿವೃದ್ಧಿ ಕೇಂದ್ರ, ಭಾರತ ಸರ್ಕಾರ ಜೊತೆಗೆ ಈ ಒಂದು ತಂತ್ರಜ್ಞಾನವನ್ನು ಲಾಭದಾಯಕವಾಗಿ ಅವರು ಮುನ್ನಡೆಸ್ಕೊಳ್ಳಿ ಹೋಗಬೇಕಾದ್ರೆ ಎಂಟರ್ಪ್ರಿನರ್ ಮಾಡೆಲ್ ಅಂತ ನಾವು ಕರಿತೀವಿ, ಉದ್ಯಮಶೀಲತೆ ಮಾದರಿಯನ್ನು ಅಳವಡಿಸ್ಕೊಂಡಿದ್ದೀವಿ. ನೀವು ಆಗಲೇ ಇದು ಒಳ್ಳೆ ಪ್ರಶ್ನೆಯನ್ನು ಕೇಳಿದಿರಿ. ಈಗ LPG ತರನೂ ಸಹಿತ ಈ ಗೋಬರ್ ಗ್ಯಾಸ್ವನ್ನು ಬಾಟ್ಲಿಂಗು ಅಥವಾ ಸಿಲಿಂಡರ್ ಫಿಲ್ಲಿಂಗ್ನಲ್ಲಿ ಮಾಡಿಬಿಟ್ಟು ಅದನ್ನು ರೈತರಿಗೆ ಆಗಿರ್ಬೋದು ಅಥವಾ ವಾಣಿಜ್ಯೀಕರಣವಾಗಿ ಇರ್ಬೋದು, ಆಟೋ ಓಡಿಸ್ಲಿಕ್ಕಾಗಿರ್ಬೋದು, ಆಟೋಮೊಬೈಲ್ ಇಂಡಸ್ಟ್ರಿಗೆ ನಾವು ಅದನ್ನು ಬಳಸ್ಬೋದು. ಇದರಲ್ಲಿ ಮುಖ್ಯವಾಗಿ ನಾವು ಒಂದು ತಿಳ್ಕೋಬೇಕು, ಈಗ ನಾವು ನವದೆಹಲಿಯನ್ನು ತೆಗೆದುಕೊಂಡಾಗ, ನಮ್ಮ ದೇಶದ ರಾಜಧಾನಿಯನ್ನು ತೆಗೆದುಕೊಂಡಾಗ, ಅಲ್ಲಿ ಎಲ್ಲ ಪಬ್ಲಿಕ್ ವೆಹಿಕಲ್ಸು ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಏನಿದೆಯೋ ಅದು CNG ಗ್ಯಾಸ್ ಮೇಲೆ ನಡೀತಾ ಇದೆ, ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಹೇಳಿ. ಅದು ಮತ್ತೇನು ಅಲ್ಲ, ಮಿಥೇನ್ ಗ್ಯಾಸನೇ. ಈಗೇನ್ ನಮ್ಮಲ್ಲಿ ಗೋಬರ್ ಗ್ಯಾಸ್ ಇದೇನೋ ಅದೇ ತರ, ಅದು 95% ಮಿಥೇನ್ ಅಂತ ಇರುವಂತಹ ಒಂದು ಅನಿಲ.
1: ನಮ್ಮ ಇದರಲ್ಲಿ
0: 60% ಇರುತ್ತೆ. ಅದಕ್ಕೆ ನಾವೇನ್ ಮಾಡಬೇಕು ಅಂದ್ರೆ, ಈ 39% ಇರುವಂತಹ ಕಾರ್ಬನ್ ಡೈಆಕ್ಸೈಡ್ ಅನ್ನ, ಹೈಡ್ರೋಜನ್ ಸಲ್ಫೈಡ್ ಅನ್ನ, ಮಾಯಿಶ್ಚರ್ ಅನ್ನ, ತೇವಾಂಶ ಅಂತ ಹೇಳ್ತೀವಿ, ಅವನ್ನ ಸಂಪೂರ್ಣವಾಗಿ ತೆಗೆದ್ಬಿಟ್ಟು ಮಿಥೇನ್ ಅನ್ನ 95%-98% ಪ್ರಮಾಣವನ್ನ ಜಾಸ್ತಿ ಮಾಡ್ಕೋಬೇಕು. ಆಮೇಲೆ ಏನ್ ಮಾಡಬೇಕು ಅಂದ್ರೆ, ಅಷ್ಟು ಜಾಸ್ತಿ ಆದ ನಂತರ 200 bar ಪ್ರೆಷರ್ ನಲ್ಲಿ ಸಿಲಿಂಡರ್ಗೆ ಫಿಲ್ ಮಾಡ್ಬೋದು. ಸೊ ಇದನ್ನ ನಾವು LPG ತರ ಲಿಕ್ವಿಡಿಫೈ ಮಾಡ್ಲಿಕ್ಕಾಗಲ್ಲ, ಆದ್ರೆ CNG ಗ್ಯಾಸ್ ತರ 200 bar ಪ್ರೆಷರ್ ನಲ್ಲಿ ಕಂಪ್ರೆಸ್ ಮಾಡಿ ಇದನ್ನು ಮಾಡ್ಕೋಬಹುದು.
1: ಅಂದ್ರೆ ಈಗ ಮಾನವನ ತ್ಯಾಜ್ಯವನ್ನು ಬಳಸ್ಕೊಳ್ಳಂತ ಪ್ರಯತ್ನಗಳು ನಡೆದಿದೆ.
0: ಇಲ್ಲಿ ಏನಾಗಿದೆ, ಮಾನವನ ತ್ಯಾಜ್ಯಗಳನ್ನು ಬಳಸ್ಕೊಂಡು ನಾವು ಜೈವಿಕ ಅನಿಲ ಘಟಕಗಳನ್ನು ನಿರ್ಮಿಸ್ಕೋಬಹುದು. ನೀವು ನಮ್ಮ ಕರ್ನಾಟಕ ರಾಜ್ಯವನ್ನು ತೆಗೆದುಕೊಂಡಾಗ, ಬೆಳಗಾವಿ ಜಿಲ್ಲೆ ಇದೆ, ಅಲ್ಲಿ ಗೋಬರ್ ಗ್ಯಾಸ್ವನ್ನ ಈ ಜನ ಅದನ್ನ ಸ್ವೀಕರಿಸಿದ್ದಾರೆ. ಮಾನವನ ತ್ಯಾಜ್ಯ ವಸ್ತುವಿನಿಂದ ಇನ್ನ ಅಧಿಕ ಅನಿಲವನ್ನು ನಾವು ಪಡೆಯಬಹುದು. ಆದ್ರಿಂದ ರೈತರಿಗೆ ಏನಾಗಿದೆ ಅಂದ್ರೆ, ನಾವು ಮನುಷ್ಯನ ತ್ಯಾಜ್ಯವನ್ನು ಬಳಸಿನ ನಾವು ಅನಿಲ ತಗೊಂಡು ಅದರಿಂದನೇ ಅಡಿಗೆ ಮಾಡಬೇಕು ಒಂದು ಮುಜುಗರ ಇದೆ, ಅದು ತಪ್ಪು ಕಲ್ಪನೆ. ಯಾಕಂದ್ರೆ ಮನುಷ್ಯನ ತ್ಯಾಜ್ಯ ವಸ್ತು ಅದು ಹಾಕುವ ಒಂದು ಕಚ್ಚಾ ಪದಾರ್ಥ,
1: ಸಗಣಿ
0: ರೂಪಾಂತರ ಹೊಂದುತ್ತೆ, ಮಿಥೇನಾಗಿ ಉತ್ಪಾದನೆ ಆಗತ್ತೆ. ಸೊ ಹೀಗಾಗಿ ರೈತರು ಏನ್ ಮಾಡಬೇಕು, ಮುಜುಗರವನ್ನು ತಪ್ಪಿಸಿ ಮೂಢನಂಬಿಕೆಯನ್ನು ಬಿಟ್ಟು ಬೆಳಗಾವಿ ಪ್ರದೇಶದಲ್ಲಿ ನೋಡಿ ಬಂದ್ರೆ, ಖಂಡಿತವಾಗಿಯೂ ಏನ್ ನಾವು ಟಾಯ್ಲೆಟ್ ಸಮಸ್ಯೆ ಇದೆಯೇನೋ ಅದು ಹೋಗಲಾಡಿಸಬಹುದು.
1: ಒಂದು ಇದರಿಂದ ಎರಡು ಸಮಸ್ಯೆಗಳು ಬಗೆಹರಿಸಬಹುದು.
0: ಒಂದು, ಅನಿಲವನ್ನು ಪಡಿಬಹುದು, ಸ್ವಚ್ಛತೆ ಮತ್ತು ನೈರ್ಮಲ್ಯೀಕರಣ ಎರಡನ್ನು ನಾವು ಬಗೆಹರಿಸಬಹುದು.
1: ಆದ್ರಿಂದ ನಮ್ಮ ರೈತ ಬಾಂಧವರಿಗೆ ಈ ಜೈವಿಕ ಅನಿಲದ ಉಪಯೋಗಗಳು, ಇದರ ಮಹತ್ವದ ಬಗ್ಗೆ ತಿಳಿಸೋಣ ಅಂತ ಅಂದು ತಮ್ಮನ್ನಿಷ್ಟೆಲ್ಲ ಕೇಳಿದೆ. ಉತ್ತಮವಾದಂತಹ ಮಾಹಿತಿ ಮಾಡಿಕೊಟ್ರಿ ಕುಮಾರ್ ಗೌಡ ಅವರೇ, ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಜಗದೀಶ್ ಅವರೇ.

0: ಧನ್ಯವಾದಗಳು.
1: ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಈಗ ಕೇಳುವ ಕೃಷಿ ಮಾಹಿತಿ.
2: ಇತ್ತೀಚೆಗೆ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳಲ್ಲಿ ಈ ಬಸವನ ಹುಳುಗಳ ಕಾಟ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಬಸವನ ಹುಳುಗಳು ಮೃದ್ವಂಗಿ ಜಾತಿಗೆ ಸೇರಿದಂಥ ಜೀವಿಗಳು. ವಿಶೇಷವಾಗಿ ಈ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳಿಗೆ ಹಾನಿಯನ್ನು ಉಂಟು ಮಾಡ್ತಾ ಇರುವಂಥ ಈ ಬಸವನ ಹುಳುಗಳನ್ನು ಆಫ್ರಿಕನ್ ದೈತ್ಯ ಬಸವನ ಹುಳು ಅಂತ ಗುರುತಿಸಲಾಗಿದೆ. ಇವು ಭೂಮಿ ಮೇಲೆ ಮತ್ತು ನೀರಿನೊಳಗಡೆ ವಾಸಿಸ್ತವೆ. ಕೆಲವು ಮೃದ್ವಂಗಿಗಳು ಗಿಡಗಳನ್ನು ಎಲೆಗಳನ್ನು ತಿಂತವೆ. ಇನ್ನೂ ಕೆಲವು ಬಸವನ ಹುಳುಗಳು ಬೇರೆ ಬೇರೆ ಜೀವಿಗಳನ್ನು ಕೂಡ ತಿಂತವೆ. ಒಣ ವಾತಾವರಣ ಇದ್ದಾಗ ಭೂಮಿ ಮೇಲೆ ಇರುವಂಥ ಈ ಬಸವನ ಹುಳುಗಳು ತಮ್ಮದೇ ಚಿಪ್ಪಿನಲ್ಲಿ ಬಚ್ಚಿಟ್ಕೊಳ್ತವೆ. ಮುಖ್ಯವಾಗಿ ಜಗತ್ತಿನಲ್ಲೇ ಅತಿದೊಡ್ಡ ಮತ್ತು ಬೆಳೆ ಹಾನಿಕಾರಕ ಪೀಡೆ ಅಂತ ಇದನ್ನು ನಾವು ಕರಿಬಹುದು. ಇವು ಬಹಳ ದಿನದವರೆಗೆ ಆಹಾರವಿಲ್ಲದೆ ಬದುಕುವಂಥ ಶಕ್ತಿಯನ್ನು ಕೂಡ ಪಡ್ಕೊಂಡಿದ್ದಾವೆ. ಬೇಗ ಸಂತಾನೋತ್ಪತ್ತಿಯನ್ನು ಹೊಂದೋದ್ರಿಂದ ಹೊಸ ಪ್ರದೇಶಗಳಿಗೆ ಇವು ಬೇಗ ಹರಡ್ತವೆ. ಮುಖ್ಯವಾಗಿ ಈ ಬಸವನ ಹುಳುಗಳು ಉಭಯಲಿಂಗಿ ಜೀವಿಗಳು. ಅಂದರೆ ಒಂದೇ ಹುಳುವಿನಲ್ಲಿ ಗಂಡು ಮತ್ತು ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳು ಇರ್ತವೆ. ಮೊಟ್ಟೆಯಿಂದ ಹೊರಗಡೆ ಬಂದಂಥ ಇವು 10-15 ತಿಂಗಳಿನಲ್ಲಿ ಪ್ರೌಢಾವಸ್ಥೆಗೆ ಬರ್ತವೆ. ಮುಖ್ಯವಾಗಿ ಇವು ಮಣ್ಣಿನ ಗೂಡು, ಎಲೆಗಳಲ್ಲಿ ಮತ್ತು ಹರಳುಗಳಲ್ಲಿ ಮೊಟ್ಟೆಗಳನ್ನು ಇಡ್ತವೆ. ಬಸವನ ಹುಳುಗಳು ಸಾಮಾನ್ಯವಾಗಿ 5-6 ವರ್ಷ ಕಾಲ ಬದುಕ್ತವೆ. 10-15 ತಿಂಗಳಿನಲ್ಲಿ ಇವು ತಮ್ಮ 2ನೇ ವರ್ಷದಲ್ಲಿ ಸುಮಾರು 100 ಮೊಟ್ಟೆಗಳನ್ನಿಟ್ಟರೆ 3ನೇ ವರ್ಷಕ್ಕೆ ಸುಮಾರು 500 ಮೊಟ್ಟೆಗಳನ್ನು ಇಡ್ತವೆ. ಆನಂತರ ಕ್ರಮೇಣ ಈ ಮೊಟ್ಟೆಗಳ ಪ್ರಮಾಣ ಕಡಿಮೆ ಆಗುತ್ತೆ. ಇವು ತಮ್ಮ 5-6 ವರ್ಷದ ಜೀವಮಾನದಲ್ಲಿ ಸುಮಾರು 1,000 ಹೆಚ್ಚು ಮೊಟ್ಟೆಗಳನ್ನು ಇಡ್ತವೆ. ಸಾಧಾರಣವಾಗಿ ಈ ಬಸವನ ಹುಳುಗಳು ಮೊಳಕೆ, ಎಳೆ, ಸಸಿ, ಗಿಡಗಳು ಮತ್ತು ಚಿಗುರುಗಳನ್ನು ತಿಂದು ನಾಶ ಮಾಡ್ತವೆ. ಇವು ವಿಶೇಷವಾಗಿ ರಾತ್ರಿ ಹೊತ್ತು ಚಟುವಟಿಕೆಯಿಂದ ಕೂಡಿರ್ತವೆ. ಹಗಲಿನಲ್ಲಿ ಮರದ ಬುಡಭಾಗದಲ್ಲಿ, ನೆರಳಿನಲ್ಲಿ ಅಥವಾ ಕಾಂಡಗಳ ಮೇಲೆ ವಿಶ್ರಾಂತಿಯನ್ನು ತೆಗೆದುಕೊಳ್ತವೆ. ಮುಖ್ಯವಾಗಿ ಇವುಗಳ ಹತೋಟಿಗೆ ನಾವು ಸಾಮೂಹಿಕವಾಗಿ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳೋದು ಬಹಳ ಅವಶ್ಯಕ. ಮೊದಲನೇದಾಗಿ ತೋಟದಲ್ಲಿ, ಹೊಲಗದ್ದಿನಲ್ಲಿ ಬದುಗಳನ್ನು ಮತ್ತು ಕಾಲುವೆಗಳನ್ನು ಕಾಲಕಾಲಕ್ಕೆ ಸ್ವಚ್ಛ ಮಾಡಿ ಅಲ್ಲಿರುವಂಥ ಕಸ ಕಡ್ಡಿಗಳನ್ನು ತೆಗೆದು ಬಸವನ ಹುಳುಗಳು ಅಲ್ಲಿ ಅಡಕೊಳ್ಳೋದಕ್ಕೆ ಆಸ್ಪದ ಇಲ್ಲದಂತೆ ನಾವು ಮಾಡಬೇಕಾಗತ್ತೆ. ಪ್ರತಿದಿನ ಮುಂಜಾನೆ ಕನಿಷ್ಠ ವಾರದಲ್ಲಿ 1-2 ದಿನ ನೆರಳಿನಲ್ಲಿ ಅಡಗಿರುವಂಥ ಈ ಬಸವನ ಹುಳುಗಳನ್ನು ಸಂಗ್ರಹಣೆ ಮಾಡಿ ಒಂದು ಆಳವಾದ ಗುಂಡಿನಲ್ಲಿ ಹಾಕಿ ಅದರ ಮೇಲೆ ಉಪ್ಪು ಅಥವಾ ಸುಣ್ಣ ಅಥವಾ ಬ್ಲೀಚಿಂಗ್ ಪುಡಿ ಹಾಕಿ ಹುಳು ಸತ್ತ ನಂತರ ಮಣ್ಣಿಂದ ಮುಚ್ಚಬೇಕಾಗತ್ತೆ. ಈ ಮಣ್ಣಿನಿಂದ ಮುಚ್ಚದೇ ಇದ್ದರೆ ಕೆಟ್ಟ ವಾಸನೆ ಬರುತ್ತೆ, ನೊಣಗಳು ಕೂಡ ಅಲ್ಲಿ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ವಿಷರಹಿತವಾಗಿ ಈ ಬಸವನ ಹುಳುಗಳ ನಿರ್ವಹಣೆಗೆ ಈ ಹುಳುಗಳ ಅಡಗು ತಾಣಗಳ ಸುತ್ತಮುತ್ತ ಬದುಗಳ ಅಂಚಿನಲ್ಲಿ ಸುಣ್ಣದ ಪುಡಿ ಅಥವಾ ಬ್ಲೀಚಿಂಗ್ ಪುಡಿ ಅಥವಾ ಕೋಳಿ ಮೊಟ್ಟೆಯ ಸಿಪ್ಪೆಯ ಪುಡಿಯನ್ನು ರಂಗೋಲಿಯಂತೆ ಬಿಡೋದು ಸರಳವಾದಂಥ ಕ್ರಮ. ಆದರೆ ಮಣ್ಣಲ್ಲಿ ಹಸಿ ಅಥವಾ ತೇವಾಂಶ ಹೆಚ್ಚಿದ್ದಾಗ, ಹಾಗೆಯೇ ಮಳೆಯಾದಾಗ ಈ ಉಪಚಾರದ ಪರಿಣಾಮ ಕಡಿಮೆ ಆಗುತ್ತೆ. ಇನ್ನು ಭೂಮಿಗೆ ಕೆರೆಗೋಡನ್ನು ಬಳಸೋದಕ್ಕಿಂತ ಮುಂಚೆ ಆ ಕೆರೆನಲ್ಲಿ ಮತ್ತು ಸಮೀಪದ ಜಮೀನಿನಲ್ಲಿ ಬಸವನ ಹುಳುಗಳ ತೊಂದರೆ ಇಲ್ಲ ಅನ್ನೋದನ್ನ ನಾವು ಖಚಿತ ಮಾಡ್ಕೋಬೇಕು. ಇನ್ನು ಹೊಲ ಗದ್ದೆ ಮತ್ತು ತೋಟಗಳಲ್ಲಿ ನೀರು ನಿಲ್ಲದಂತೆ ಸರಾಗವಾಗಿ ನೀರು ಬಸಿದು ಹೋಗೋ ರೀತಿಯಲ್ಲಿ ಬಸಿ ಗಾಲುವೆಗಳನ್ನು ತೆಗಿಬೇಕಾಗತ್ತೆ. ಆ ಬಸಿ ಗಾಲುವೆಗಳನ್ನು ಸ್ವಚ್ಛವಾಗಿ ಇಟ್ಕೋಬೇಕಾಗತ್ತೆ. ಬಸವನ ಹುಳುಗಳನ್ನು ಆಕರ್ಷಿಸಿ ಸಂಗ್ರಹಿಸೋದಕ್ಕೆ ಕಳೆತಂಥ ಪಪ್ಪಾಯ, ಬಾಳೆಹಣ್ಣು, ಹಸಿ ಕಸ ಕಡ್ಡಿಗಳ ರಾಶಿ, ತೆಂಗಿನ ಗರಿಗಳು, ಅಡಿಕೆ ಹಾಳೆಗಳನ್ನು ಸಂಜೆ ವೇಳೆ ಅಲ್ಲಲ್ಲಿ ಇಟ್ಟು ಅವುಗಳನ್ನು ಆಕರ್ಷಣೆ ಮಾಡಿ ಮುಂಜಾನೆ ಅವುಗಳನ್ನು ಆರಿಸಿ ಗುಂಡಿನಲ್ಲಿ ಹಾಕಿ ಅವುಗಳ ಮೇಲೆ ನಾವು ಉಪ್ಪು ಅಥವಾ ಸುಣ್ಣ ಅಥವಾ ಬ್ಲೀಚಿಂಗ್ ಪುಡಿಯನ್ನು ಹಾಕಿ ಅವು ಸತ್ತ ನಂತರ ಮಣ್ಣಿಂದ ಮುಚ್ಚಬೇಕಾಗತ್ತೆ.
1: ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಪಿಎಂ ಜಗದೀಶ್.
3: ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲ ಒಂದಕ್ಕೆ ಅರೇಬಿಕ ಪಾರ್ಚ್ಮೆಂಟ್ 24,700 ರೂಪಾಯಿಯಿಂದ 25,200 ರೂಪಾಯಿ, ಅರೇಬಿಕ ಚೆರಿ 13,800 ರೂಪಾಯಿಯಿಂದ 15,400 ರೂಪಾಯಿ, ರೋಬಸ್ಟ ಪಾರ್ಚ್ಮೆಂಟ್ 18,000 ರೂಪಾಯಿಯಿಂದ 18,500 ರೂಪಾಯಿ, ರೋಬಸ್ಟ ಚೆರಿ 10,200

ರೂಪಾಯಿಯಿಂದ 11,100 ರೂಪಾಯಿ. ಮಾರುಕಟ್ಟೆ ಧಾರಣೆ ಕೇಳಿದಿರಿ ರೈತ ಬಾಂಧವರೇ. ಇನ್ನು ನಾಳಿನ ಕೃಷಿ ರಂಗದಲ್ಲಿ ಮಳೆಗಾಲದಲ್ಲಿ ಜೇನು ಕುಟುಂಬಗಳ ನಿರ್ವಹಣೆ ಕುರಿತು ಡಾಕ್ಟರ್ ರಘುಪತಿ ಕೆಂಚರೆಡ್ಡಿ ಅವರೊಂದಿಗೆ ಸಂದರ್ಶನವಿದೆ. ಇನ್ನು ನಮ್ಮ ನಿಮ್ಮ ಭೇಟಿ ನಾಳಿನ ಕೃಷಿ ರಂಗದಲ್ಲಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ.

0: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ ಜಾಗರೂಕರಾಗಿರಿ.
3: ನಿಧನ ಸುದ್ದಿ. ಮೂಲತು ಮುಕ್ಕೋಡ್ಲು ಕಾರಳಾನ ಮಡಿಕೇರಿ ಮಹಾದೇವಪೇಟೆಲು ವಾಸೆಯಿಂಜ ಶಾಂತಿ ಎಂಡ ಪೌತಿ ತಿಮ್ಮಯ್ಯ ಎಂಡ ಪೊಣ್ಣು ಜೂಬಿ ತಿಮ್ಮಯ್ಯ ಇಂಗ ಇಂದು ಮರಣಪಟ್ಟಿತ್ತು. ಉಳುವ ತಾರ್ಬ ಎತ್ತರ ಶಾಂತಿ ಎಂಡ ಜೂಬಿ ತಿಮ್ಮಯ್ಯ ತಾಮನೆ ದಾಸಂಡ ಇಂಗಡ ಆಕೇರಿ ಕಾರ್ಯ ನಾಳೆ ಮಜ್ಜಣ ಮಡಿಕೇರಿ ಕೊಡವ ಸಮಾಜ ಕಾಕೊಳ್ಳುತ್ತೆ ನಡಪ. ನಿಧನ ಸುದ್ದಿ ಕೇಳಿದಿರಿ.
4: ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು ಎಡಿಕೇರಿ ಪ್ರಸನ್ನ. ಪ್ರಕೃತಿ ಸೌಂದರ್ಯದ ಅದ್ಭುತ ತಾಣ ನಮ್ಮ ಕೊಡಗು. ಸ್ವಚ್ಛ ಪರಿಸರ ಸುಂದರ ಸಮಾಜದ ನಿರ್ಮಾಣಕ್ಕೆ ನಾವೆಲ್ಲರೂ ಕೈಜೋಡಿಸೋಣ. ಇದು ಉದ್ಯಮಿ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ ಅವರ ಆಶಯ.
5: ಸುದ್ದಿ ಜೊಂಪೆ ಓದುತ್ತಿರೋ ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಜೇಸೈ ಪಂಚಶ್ರೀ ಲಯನ್ಸ್ ಕ್ಲಬ್ ಪಂಜಾ ಇವರ ಕೂಡುಕೂಟಲಿ ಇದೇ ತಾರೀಕು 9:00 ಬೆಳಿಗ್ಗೆ 10:00 ಅಕಾಡೆಮಿನ ಅಧ್ಯಕ್ಷ ಸದಾನಂದ ಮಾವಾಜಿ ಅವರ ಅಧ್ಯಕ್ಷತೆಯಲ್ಲಿ ಪಂಜದ ಶ್ರೀ ಸದಾಶಿವ ಪರಿವಾರ ಪಂಚಲಿಂಗೇಶ್ವರ ದೇವಸ್ಥಾನದ ಸಭಾಮಾಡಲಿ. ಆಟಿ ತಿಂಗಳಲ್ಲಿ ಆಚರಣೆ ಮಾಡ್ತಿದ್ದ ಆಚರಣೆಗ ಈ ತಿಂಗಳಲ್ಲಿ ತಿಂತಿದ್ದ ಹಂಗೆ ಸಿಕ್ತಿದ್ದ ವಸ್ತುಗಳ ಕುರಿತಂಗೆ ಮಾಹಿತಿ ಕೊಡಿಕೆ, ಆಟಿ ತಿಂಗಳ ವಿಶೇಷನ ಹೇಳಿಕೊಡಿಕೆ, ಆಟಿ ನೆಂಪು ಜಂಬರ ಏರ್ಪಾಡಾಟು. 12:00 ಸಭಾ ಕಾರ್ಯಕ್ರಮ ನಡೆದದೆ. ತರಾವರಿ ಪೈಪೋಟಿ ಕಾರ್ಯಕ್ರಮಗ 6:30 ಅಕಾಡೆಮಿನ ಕಡೆಯಿಂದ ತಯಾರಾದ ಲೋಕೇಶ್ ಊರುಬೈಲ್ ನಿರ್ದೇಶನದ ಹೆಸರು ಪಡೆದ ನಾಟಕ ಅಪ್ಪ ಅರೆಭಾಷೆ ನಾಟಕ ಸಹ ಪ್ರದರ್ಶನ ಇದೆ. ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಕಡೆಯಿಂದ ವಿಶೇಷಚೇತನರ ತೊಂದರೆ ತಾಪತ್ರೆಗಳ ಆಲಿಸಿಕೆ ಇದೇ ತಾರೀಕು 5:00 ಬೆಳಿಗ್ಗೆ 10:30 ಜಿಲ್ಲಾಧಿಕಾರಿ ಎಸ್ ಜೆ ಸೋಮಶೇಖರ್ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಮಂಡಲಿ ಸಭೆ ಏರ್ಪಾಡಾಟು. ಜಿಲ್ಲೆನ ವಿಶೇಷಚೇತನರು ಈ ಸಭೆಯ ಲಾಭನ ಪಡ್ಕೊಳ್ಳಕೃತ ಜಿಲ್ಲಾ ಅಂಗವಿಕಲರ ಕಲ್ಯಾಣ ಅಧಿಕಾರಿಗಳ ತಿಳಿಸಿದರು. ಜಿಲ್ಲೆಯಲ್ಲಿಡೀ ಪುಷ್ಯ ನಕ್ಷತ್ರದ ಮಳೆ ಒಳ್ಳೆ ಉಜಿತನ ತೋರಿಸ್ತಾ ಉಂಟು. ಜಿಲ್ಲೆನ ಎಲ್ಲ ಹೊಳೆ ತೋಡುಗ ಜಲಪಾತಗ ಸೇರಿದಂಗೆ ನೀರಿನ ಮೂಲಗ ತುಂಬಿ ಉಕ್ಕಿ ಹರಿತಾವಳು. ಜಿಲ್ಲೆನ ರೈತರು ನಾಟಿ ಕೆಲಸ ಮಾಡವು ಚುರುಕುಲಿ ನಾಟಿ ಕೆಲಸಕ್ಕೆ ತಯಾರಾಗ್ತಾವಳು. ಸುಮಾರು ಕಡೆ ನಾಟಿ ಕೆಲಸನೂ ಮುಗ್ದುಟ್ಟು ಮಳೆನೇ ಇಲ್ಲ ನೀರೇ ಇಲ್ಲ ಅಂತ ಪರದಾಡಿಕೊಂಡಿದ್ದ ರೈತರಿಗೆ ಪುಷ್ಯ ಮಳೆ ಹಣ್ಣ ಕುಸಿನ ಕೊಟ್ಟುಟ್ಟು. ಜಿಲ್ಲೆಯಲ್ಲಿ ಜಾಸ್ತಿ ಮಳೆ ಬೀಳುವ ಅವ್ವ ಕಾವೇರಿ ಹುಟ್ಟಿದ ಜಾಗ ಭಾಗಮಂಡಲ ತಲಕಾವೇರಿಗೆ ಈ ವರ್ಷ ಇಲ್ಲಿ ಮುಟ್ಟ 118 ಇಂಚ್ ಮಳೆ ಆಗುಟ್ಟು. ಕಳೆದ ಇಡೀ ವರ್ಷದಲ್ಲಿ 340 ಇಂಚ್ ಮಳೆ ದಾಖಲಾಗುಟ್ಟು. ಇದೀಗ ಜುಲೈ ತಿಂಗಳ ಆಕೇರಿಗೆ 118 ಇಂಚ್ ಮಳೆ ಬಿದ್ದುಟ್ಟು. ಜುಲೈ ತಿಂಗಳಲ್ಲಿ ಒಟ್ಟು 89 ಇಂಚ್ ಮಳೆ ಬಿದ್ದುಟ್ಟು. ಭಾಗಮಂಡಲಕ್ಕೆ ಕಳೆದ ವರ್ಷ ಇದೇ ಹೊತ್ತಿಗೆ 186 ಇಂಚ್ ಮಳೆ ಆಗುಟ್ಟು. ಈ ವರ್ಷ ಮಾತ್ರ ಬೇರೆ 85 ಇಂಚಿನಷ್ಟು ಮಾತ್ರ ಮಳೆ ಬಿದ್ದುಟ್ಟು. ನಾಳೆ ಕೊಡಗಲಿ ಆಟಿ

ಹದಿನೆಂಟು ನಾಳೆಯಿಂದ ಆಶ್ಲೇಷ ನಕ್ಷತ್ರದ ಮಳೆ ಸುರಾದೆ. ಪೊನ್ನಂಪೇಟೆ ತಾಲೂಕಿನ ಪೊನ್ನಂಪೇಟೆ ಪೊನ್ನಪ್ಪಸಂತೆ ದಾರಿನ 6.25 ಕಿಲೋಮೀಟರ್ನಿಂದ 6.65ರವರೆಗೆ ಸಿಸಿ ದಾರಿ ಮಾಡುವ ನಿಟ್ಟಿನಲ್ಲಿ ಸಾರ್ವಜನಿಕರ ಒಳ್ಳೆಯದಕ್ಕಾಗಿ ಇದೇ ತಾರೀಕು 28ಕ್ಕೆ ಮುಟ್ಟ ಎಚ್ಚರ ತಕ್ಕೊಂಡು ಈ ದಾರಿಯಲ್ಲಿ ಎಲ್ಲ ತರಹದ ಗಾಡಿಗಳ ಸಂಚಾರ ನಿಲ್ಲಿಸಿ ಜಿಲ್ಲಾಧಿಕಾರಿ ಹಂಗೆ ಜಿಲ್ಲಾ ದಂಡಾಧಿಕಾರಿ ಎಸ್ ಜೆ ಸೋಮಶೇಖರವು ಆದೇಶ ಹೊರಡಿಸಿದರು. ಸಾರ್ವಜನಿಕರು ಪೊನ್ನಂಪೇಟೆಯಿಂದ ಪೊನ್ನಪ್ಪಸಂತೆಗೆ ಕೋಣನಕಟ್ಟೆ ಮಾಯಮುಡಿ ಬಾಳಾಜಿ ಜೋಡು ಭೇಟಿಗಾಗಿ ಈ ದಾರಿನ ಬಳಸಿಕೊಳ್ಳಕುತ್ತ ಅವು ತಿಳಿಸಿದಳು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿಯ ಕಡೆಯಿಂದ 4 ತಾರೀಕು 4ಕ್ಕೆ ವಿರಾಜಪೇಟೆ ಅಖಿಲ ಕೊಡವ ಸಮಾಜ ಸಭಾ ಮಾಡಲಿ ಬೆಳಿಗ್ಗೆ 10:30

0: ಕರಿ ಎಸ್ಜೆ ಸೋಮಶೇಖರವು ಆದೇಶ ಹೊರಡಿಸಿದಳು. ಸಾರ್ವಜನಿಕರು ಪೊನ್ನಂಪೇಟೆಯಿಂದ ಪೊನ್ನಪ್ಪಸಂತೆಗೆ, ಕೋಣನಕಟ್ಟೆ, ಮಾಯಮುಡಿ, ಬಾಳಾಜಿ, ಜೋಡು ಭೇಟಿಗಾಗಿ ಈ ದಾರಿನ ಬಳಸಿಕೊಳ್ಳಕುತ್ತ ಅವು ತಿಳಿಸಿದಳು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿಯ ಕಡೆಯಿಂದ ನಾಡ್ದು ತಾರೀಕು 4ಕ್ಕೆ ವಿರಾಜಪೇಟೆ ಅಖಿಲ ಕೊಡವ ಸಮಾಜ ಸಭಾವಾಡಿಲಿ ಬೆಳಿಗ್ಗೆ 10:30 ಗಂಟೆಗೆ ಅಕಾಡೆಮಿನ ಅಧ್ಯಕ್ಷ ಅಜಿನಿಕಂಡ ಸಿ ಮಹೇಶ್ ನಾಚಯ್ಯ ಅವರ ಅಧ್ಯಕ್ಷತೆಯಲ್ಲಿ 16ನೇ ಕೊಡವ ಪುಸ್ತಕ ಪತ್ತಾಯ ಬಿಡುಗಡೆಯಾದೆ. ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸೂಚನೆಗೆ ಬರುವ ತಿಂಗಳ 12ನೇ ತಾರೀಕು ರಾಷ್ಟೀಯ ಲೋಕ ಅದಾಲತ್ ರಾಜ್ಯದಲ್ಲಿ ನಡೆದಿದೆ. ಹಾಗೆ ಅದೇ ದಿನ ಕೊಡಗು ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲೂ ರಾಷ್ಟೀಯ ಲೋಕ ಅದಾಲತ್ ನಡೆದಿದೆ. ಸ್ವಾತಂತ್ರ್ಯದ 80ನೇ ವರ್ಷದ ಹುತ್ತುಲಿ ಇದೇ 15ಕ್ಕೆ ಯುನೈಟೆಡ್ ಕೊಡವ ಆರ್ಗನೈಸೇಷನ್ ಯುಕೋ ಹಾಗೆ ಕೊಡವ ಸಮಾಜ ಮೂರ್ನಾಡು ಇವರ ಕೂಡುಕೂಟಲಿ 2ನೇ ವರ್ಷದ ನೆಪ್ಪುರ ನಾಳತ್ತು ಮಾಂಜಿತ ಮೊಟ್ಟುತ ಹೇಳುವ ಕೊಡಗಿನ ನಿಜ ಸ್ವಾತಂತ್ರ್ಯ ಹೋರಾಟಗಾರರ ಕುರಿತ ವಿಶೇಷ ಕಾರ್ಯಕ್ರಮ ಮೂರ್ನಾಡು ಕೊಡವ ಸಮಾಜದಲ್ಲಿ ಏರ್ಪಾಡಾಟು. ಅರಣ್ಯ ಇಲಾಖೆಯ ಕಡೆಯಿಂದ ನಾಳೆ ಮತ್ತೆ ನಾಡಿದ 2 ದಿನ ಹಚ್ಚಿನಾಡು, ಹಾಲುಗುಂದ, ಏಳೂರು, ಬೈರಂಬಡ, ಇಂಜನಗೆರೆ, ಪುಲಿಯೇರಿ, ಗುಹ್ಯ, ಸಿದ್ದಾಪುರ, ಕರಡಿಗೋಡು, ಕಣ್ಣಂಗಾಲ, ಚೆಂಬೆಬೆಳ್ಳೂರು, ಕಾವಾಡಿ, ಕುಂಬೇರಿ ಹಾಗೆ ಅಮ್ಮತ್ತಿ ಸೇರಿದಂಗೆ ಸುತ್ತಮುತ್ತಲ ಜಾಗಗಳಲ್ಲಿ ಉಪದ್ರ ಕೊಡ್ತಿರುವ ಕಾಡನೆಗಳ ಕಾಡಿಗೆ ಓಡಿಸುವ ಕೆಲಸ ನಡೆದಿದೆ. ಸಾರ್ವಜನಿಕರು, ಸ್ಕೂಲ್ ಕಾಲೇಜು ಮಕ್ಕಳ, ಕೆಲಸದವರು, ತೋಟದ ಮಾಲೀಕರು ತುಂಬಾ ಜಾಗೃತಿಯಿಂದ ಇರೋ ಕುತ ವಲಯ ಅರಣ್ಯ ಅಧಿಕಾರಿಗಳ ತಿಳಿಸಿದರು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ.
1: ಸುದ್ದಿ ಜೊಂಪೆ ಕೇಳಿದಿರಿ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ.
2: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
3: ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
4: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲುಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
5: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್ ಬೈಲುಗುಪ್ಪೆ, ಕುಶಾಲ್ ನಗರ, ಆಲ್ಸೋವಾರ್, ಇರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
6: ಜಲಪಾತಗಳು, ಪ್ರೇಕ್ಷಣೀಯ ಸ್ಥಳಗಳಲ್ಲಿ, ಅಪಾಯಕಾರಿಯಾದ ಜಾಗಗಳಲ್ಲಿ ನಿಂತು ಫೋಟೋ ವಿಡಿಯೋ ತೆಗೆಯುವ ದುಸ್ಸಾಹಸಗಳನ್ನು ಯಾವುದೇ ಕಾರಣಕ್ಕೂ ಮಾಡದಿರಿ. ಪ್ರವಾಹ ಅಥವಾ ವೇಗವಾಗಿ ಚಲಿಸುವ ನದಿಗಳನ್ನು, ಹೊಳೆಗಳನ್ನು ಎಂದಿಗೂ ದಾಟಬೇಡಿ. ನದಿ ಜಲಪಾತಗಳು ಮಳೆಗಾಲದಲ್ಲಿ ರಮ್ಯ, ಮನೋಹರ, ಆದರೆ ಅಷ್ಟೇ ಅಪಾಯಕಾರಿ. ಪ್ರವಾಸ, ಟ್ರೆಕಿಂಗ್ ಸಂದರ್ಭದಲ್ಲಿ ಸುರಕ್ಷತೆ ನಿಮ್ಮ ಆದ್ಯತೆಯಾಗಿರಲಿ. ಮಳೆಗಾಲದ ಸುಂದರ ಕೊಡಗು ಸುರಕ್ಷತೆಯೊಂದಿಗೆ. ಪ್ರಕಟಣೆ ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ, ಕೊಡಗು ಜಿಲ್ಲೆ.
7: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 9 ದಿನಗಳ ಮೆಗಾ ಸಿಲ್ವರ್ ಉತ್ಸವ. June 15 to September 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು. ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ. ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
8: ಭಾರತ್ ಎಲೆಕ್ಟ್ರಾನಿಕ್ಸ್ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ನ ಸೇಲ್ಸ್ ಅಂಡ್ ಸರ್ವಿಸ್ಗಾಗಿ ಬನ್ನಿ. ಕೊಡಗಿನ ಆಥರೈಸ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
9: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
10: ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
9: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
10: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.

0: ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
2: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
1: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186.
3: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
4: ಕೊಡವ ಹಿತರಕ್ಷಣ ಬಳಗ ಕುಗ್ಗಟ್ಟನಾಡು ಇಂಗಡ ಆದನೆಲ್ ಪದ್ದಂಜನ ಕಾಲ್ತರ ಕಕ್ಕಡ ಪದ್ನೆಟ್ಟು ನಮ್ಮೆರ ಮಾರಿಪತ್ಲ್ ನಾಳೆ ತಿಂಗಳಾಚೆ 26 ಗಂಟೆಗೆ ಪೊನ್ನಂಪೇಟೆ ಕೊಡವ ಸಮಾಜ ತುಂಜ ತೂಡು ಮೆರವಣಿಗೆ ಮದ್ದು ಪಾಯಸ ಉಂಬೋ ಸಭೆ ಸನ್ಮಾನ ನಡಪ. ಎಲ್ಲರೂ ಈ ಕಾರ್ಬಾರ್ಲು ಕೂಡಿಯಾಡೋಣ. ಕೊಡವ ಹಿತರಕ್ಷಣ ಬಳಗ ಕುಗ್ಗಟ್ಟನಾಡು ಸಮಿತಿ ಕಾರ ಕಟ್ಟಣಿತ.
5: ISO 9001:2015 ಪ್ರಮಾಣಿತ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಮಾನ್ಸೂನ್ ಆಫರ್. 55,000 ರೂಪಾಯಿ ಖರೀದಿಗೆ 2-ಡೋರ್ ವಾರ್ಡ್ರೋಬ್ ಫ್ರೀ.

0: ಲಕ್ಷ ರೂಪಾಯಿ ಖರೀದಿಗೆ 25,000 ಮೌಲ್ಯದ ಸ್ಪ್ರಿಂಗ್ ಮ್ಯಾಟ್ರೆಸ್ ಫ್ರೀ. ಪ್ರತಿ ಖರೀದಿಗೂ ಗಿಫ್ಟ್, ಸುಲಭ ಕಂತಿನ ಇಎಂಐ. ನಾರ್ತ್ ಕೇರಳಾಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ. ನಾನಿದುವರೆಗೆ ಈ ಟೇಸ್ಟ್ ನಲ್ಲಿ ನಾಟಿ ಸ್ಟೈಲ್ ಫುಡ್ ತಿಂದೇ ಇಲ್ಲ. ವಾವ್, ಸೂಪರ್ ಸೂಪರ್ ಟೇಸ್ಟ್ ರೀ.
1: ಹೌದು, ಈ ರಾಗಿ ಮುದ್ದೆ, ಈ ನಾಟಿ ಕೋಳಿ ಸಾರಂತೂ ಸೂಪರ್.
2: ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್ ನ ನಾಟಿ ಕೋಳಿ, ನಾಟಿ ಮಟನ್ ಎಲ್ಲಾ ಐಟಮ್ಸ್, ಮಟನ್ ಸೂಪ್, ಬೋಟಿ, ಮಟನ್ ಚಾಪ್ಸ್, ಮಟನ್ ಅಂಡ್ ಚಿಕನ್ ಬಿರಿಯಾನಿ ಟೇಸ್ಟ್ ಅಂತೂ ಹೇಳೋಕೆ ಆಗಲ್ಲ. ಬಾಯಲ್ಲಿ ನೀರ್ ಬರುತ್ತೆ.
0: ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್, ಹೊಸ ತಾಲೂಕು ಕಚೇರಿ ಸಮೀಪ, ಕಾನ್ವೆಂಟ್ ಜಂಕ್ಷನ್, ಮಡಿಕೇರಿ.
3: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
4: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ. ಸನ್ ಸಿಟಿ ಅರ್ಪಿಸುತ್ತಿದೆ ಸನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
3: ಸುದ್ದಿ ಸಮಾಚಾರ ಓದಿನುಳ್ಳೋ ಮಂಡುವಂಡ ಹರ್ಷಿತ್ ಪೊನ್ನಪ್ಪ. ಮಾದಕ ವ್ಯಸನತ್ನ ತಡಪಲ್ಲಿ ವಿದ್ಯಾರ್ಥಿಯಡ ಪಾತ್ರ ತುಂಬ ಉಂಡು. ಬಾಲಕಾರ ಎಚ್ಚರತ ಇಂಜಕ ಮಾತ್ರ ಸಮಾಜ ತಂಜ ಈ ಪಿಡುಗೆನ ಪೋಪ್ಚುಡಕ ಸಾಧ್ಯ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆರ್ಎನ್ ಬಿಂದುಮಣಿಯಂಗ ಅಣಚೆ. ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಪೊಲೀಸ್ ಇಲಾಖೆ, ವಾರ್ತಾಪಿಣ್ಯ ಸಾರ್ವಜನಿಕ ಸಂಪರ್ಕ ಇಲಾಖೆ, ವೈದ್ಯಕೀಯ ಶಿಕ್ಷಣ ಇಲಾಖೆ ಪಿಣ್ಯ, ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜ್ರ ಕೂಡುಕೂಟತ್ತು, ನಿನಾಂದ್ ಎಫ್ಎಂಸಿ ಕಾಲೇಜ್ ಸಭಾಬಾಡಲಿ ಡಾಕ್ಟರ್ ಮಹಾಂತ ಶಿವಯೋಗಿ ಎಂಗಡ ಪುಟ್ಟನ ನಾಳರ ಮಾರಿಪತ್ತು ನಡೆದ ವ್ಯಸನ ಮುಕ್ತ ನಾಳು ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದವು ತಕ್ಕ ಬಂದತ್ತು. ಬಾಲಕಾರ ಡ್ರಗ್ಸ್, ಹೆರಾಯಿನ್, ಗಾಂಜಾ ಕುಡನಕ್ಕೆ ಏದೇ ಮಾದಕ ವಸ್ತುಕ್ಕೂ ಬಲಿಯಾಕತೆ, ಶಿಕ್ಷಣ ಪಿಣ್ಯ ನಲ್ಲ ಬದುಕು ರೂಪ್ ಚುಟ್ಟವಲ್ಲಿ ಯಶಸ್ವಿ ಆಂಡು, ಮಾದಕ ವ್ಯಸನ ತಡಿ ಮಾನಸಿಕ ಪಿಣ್ಯ ಸಾಮಾಜಿಕ ಜೀವನತ್ನ ಸಂಪೂರ್ಣ ಆಯ್ತು ಪಾಳು ಮಾಡುವ ಅಂದು ಮಕ್ಕಕ್ಕೆ ಎಚ್ಚರಿಕೆ ಕೊಡ್ತತ್ತು. ಮಾದಕ ವಸ್ತು ಮಾರಾಟಗಾರಂಗಡ ಮೀದ KSP ಆ್ಯಪ್, ಡ್ರಗ್ಸ್ ಫ್ರೀ ಕರ್ನಾಟಕ ಆ್ಯಪ್ ಇಲ್ಲೆಂಗಿ ತುರ್ತು ಸಹಾಯವಾಣಿಗೂ ಮಾಹಿತಿ ಕೊಡ್ಕೊಲು. ಮಾಹಿತಿ ಕೊಡ್ತಂಗಡ ವಿವರತ್ನ ಗುಟ್ಟಾಯ್ತು ಬೆಪ್ಪಂದು ಅರಚಿಟತ್ತು. ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಮನೋರೋಗ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ರೂಪೇಶ್ ಗೋಪಾಲ್ ತಕ್ಕ ಬಂದಿತ್ತು. ಮಾದಕ ವ್ಯಸನ ವ್ಯಕ್ತಿಯರ ಆರೋಗ್ಯತರ ಕೂಟಕ್ಕೆ ಕುಟುಂಬತರ ನೆಮ್ಮದಿನ ಪಾಳು ಮಾಡುವ ಮಾನಸಿಕ ಅಸ್ವಸ್ಥತೆ, ಆರ್ಥಿಕ ಸಂಕಷ್ಟ, ಪಿಣ್ಯ, ಆತ್ಮಹತ್ಯೆ ರನ್ನತ ಪರಿಣಾಮಕ್ಕೂ ಇದು ಕಾರಣ ಅಪ್ಪ ಅಂದು ಎಣಿಚಿ. 9ನೇ ಸ್ವಾತಂತ್ರ್ಯ ನಾಳರ ಸಂದರ್ಭದಲ್ಲಿ August 15 ಯುನೈಟೆಡ್ ಕೊಡವ ಆರ್ಗನೈಸೇಷನ್ ಪಿಣ್ಯ ಕೊಡವ ಸಮಾಜ 3 ಕೂಡುಕೊಟ್ಟದು ದಂಡನೆ ಕಾಲತ್ರ ನೆಪ್ಪುರ ನಾಳತ್ತು ಮಾಂಜತ ಮುಟ್ಟು ನಣ್ಣು ಕೊಡಗರ ಸ್ವತಂತ್ರ ಹೋರಾಟಗಾರಂಗಡ ಮೀದ ವಿಶೇಷ ಕಾರ್ಯಕ್ರಮತ್ನ ಆಯೋಜನೆ ಮಾಡೋಕ್ಕೆ ತೀರ್ಮಾನ ಮಾಡಿತ್ತು ಎಂದು ಸಂಘಟನೆರ ಕೊಕ್ಕಲೆಮಡ ಮಂಜು ಚಿನ್ನಪ್ಪ ಹೆಂಗ ಅರಿಚಿಟ್ಟಿತ್ತು. ಮೂರ್ನಾಡು ಕೊಡವ ಸಮಾಜದ ಅಧ್ಯಕ್ಷ ತೇಲಪ್ಪಣ್ಣ ಸುಬ್ಬಯ್ಯ ಹೆಂಗ ತಕ್ಕ ಬಂದಿದ್ದು ಈ ದೇಶದ ಸ್ವತಂತ್ರ ಕಾಯ್ತು ಈ ನಾಡರ ಪಿರಿಯವು ತಂಗಡ ನಿಸ್ವಾರ್ಥ ಸೇವೆಯನ್ನು ಕೊಡ್ತಿತ್ತು. ಭಾರತ ಸ್ವತಂತ್ರ ಚರಿತ್ರೆಯಲ್ಲೂ ಕೊಡಗು ತಾಂಡದೇ ಅನ್ನ ಅಧ್ಯಾಯ ಉಂಡು. ಸ್ವತಂತ್ರ ಕಾಯ್ತು ಸರ್ವಸ್ವತ್ನ ತ್ಯಾಗ ಮಾಡಿನ ಹೋರಾಟಗಾರಂಗಳ ಕೊಡಗು ಈ ದೇಶ ಕಂಡಿತ್ತು, ಈ ದೇಶಕ್ಕೆ ಕೊಡ್ತಿತ್ತು. ಆಚೆಂಗಿ ಅಂಗಕ್ಕೆ ಸರ್ಕಾರ ತಂಜ ಸಾರ್ವಜನಿಕಗಳುಂಡು ಸೂಕ್ತ ಅನ್ನೋ ಗೌರವ ಕಟ್ಟಂಡಿಲ್ಲ. ಸರ್ಕಾರ ತಂಜ ರಾಷ್ಟ್ರ ಪಿಣ್ಯ ರಾಜ್ಯ ಮಟ್ಟದಲ್ಲಿ ಚೆನ್ನಂಗಿ ಜನ ಹೋರಾಟಗಾರಂಗಳ ಗುರುತು ಚಿಟ್ಟಿತ್ತು ಗೌರವ ಕೊಡ್ತಾನುಂಡು. ಆಚೆಂಗಿ ಇಲ್ಲಿ ಹತ್ರ ನೇರನ ಹೋರಾಟಗಾರಂಗಳ ಸ್ಥಳೀಯ ಆಯ್ತು ಸಾರ್ವಜನಿಕಂಗ ಪಿಣ್ಯ ಸರ್ಕಾರ ತಂಜ ಗೌರವ ಕೊಡ್ತಿತ್ತು ಸ್ಮರಣೆ ಮಾಡೋ ಕೆಲಸ ಅಂಡು. ಈ ನಿಟ್ಟಿಲು ಕೆಂಜಕಾಲ ಆದ್ಯ ಆಯ್ತು ಸ್ವತಂತ್ರ ನಾಳರ ದಿನತರಂದು ಕೊಡಗರ ಸ್ವತಂತ್ರ ಹೋರಾಟಗಾರಂಗಳ ಅರ್ಥಪೂರ್ಣ ಆಯ್ತು ಸ್ಮರಣೆ ಮಾಡೋ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಿತ್ತು ಎಂದು ಅವು ಅರಿಚಿಟ್ಟತ್ತು. ಕನ್ನಡ ಪಿಣ್ಯ ಸಂಸ್ಕೃತಿ ಇಲಾಖೆ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಮಡಿಕೇರಿಯ ಕೂಡುಕೂಡತ್ತು. ಇದೇ 4 ಚೌವಾಚಪಾಲಕ 12:30 ವಿರಾಜಪೇಟೆ ಅಖಿಲ ಕೊಡವ ಸಮಾಜ ಸಭಾ ಬಡೆಯಲು 16ನೇ ಕೊಡವ ಪುಸ್ತಕ ಪತ್ತಾಯ ಬುಳಿಕಾಂಬ. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ಅಜಿನಿಕಂಡ ಮಹೇಶ್ ನಾಚೆಯಂಗ ಪತ್ತಾಯ ತುರ್ಪ. ಅಖಿಲ ಕೊಡವ ಸಮಾಜ ಪೊಮ್ಮಕಡ ಪರಿಷತ್ರ ಅಧ್ಯಕ್ಷಗಳನ್ನ ಐಚಂಡ ರಶ್ಮಿ ಮೇದಪ್ಪ ಎಂಗ ಕೊರವು ಕಾರ್ಯಕ್ರಮ ವಹಿಸುವ. ಅಖಿಲ ಕೊಡವ ಸಮಾಜತ್ರ ಅಧ್ಯಕ್ಷ ಪರದಂಡ ಸುಬ್ರಹ್ಮಣ್ಯವು ಕಾರ್ಬಾರಕ್ಕೆ ಮೊಳಿಯಿಡುವ. ಅಖಿಲ ಕೊಡವ ಸಮಾಜ ಪೊಮ್ಮಕಡ ಪರಿಷತ್ರ ನಿರ್ದೇಶಕಿ ಮೂವೇರ ರೇಖಾ ಪ್ರಕಾಶವು ವಿಚಾರ ಮಂಡನೆ ಮಾಡುವ. ಕೊಡವ ಹಿತರಕ್ಷಣಾ ಬಳಗ ಕಿಗ್ಗಟ್ನಾಡು ಪೊನ್ನಂಪೇಟೆ ಇಂಗಡ ಆದನೆಯಲ್ಲಿ ನಾಳೆ ಬೈಟಪಕ 6 ಪೊನ್ನಂಪೇಟೆ ಕೊಡವ ಸಮಾಜ ತಂಜ 15ನೇ ಕಾಲತ್ರ ಕಕ್ಕಡ ಪದಟಣ ಮರಿಬತ್ತು ತೂಡ್ರ ಮೆರವಣಿಗೆಯನ್ನು ಗೊತ್ತುಪಡಿಸಿತು. 6 ಕೊಡವ ಸಮಾಜ ತಂಜ ಪೊರಟಿತು ಬಸವೇಶ್ವರ ದೇವಸ್ಥಾನ ಸುತ್ತಿಟ್ಟು ಪುನಃ ಕೊಡವ ಸಮಾಜತ್ತು ಸಮಾರೋಪ ನಡಪ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಪಿಂಜ ಸಾಹಿತ್ಯ ಅಕಾಡೆಮಿ ರಾಜನಿಂಜ JCI ಪಂಜಾಬ್ ಪಂಚಶ್ರೀ ಲಯನ್ಸ್ ಕ್ಲಬ್ ಪಂಜಾ ಎಂಗಡ ಸಹಕಾರತ್ತು RT ನೆಂಪು ದಂಡರ್ 26 ಕಾರ್ಯಕ್ರಮ ಇದೇ ಒಂಬದಂಗ ಪೊಲಕ 10 ಪಂಜದ ಶ್ರೀ ಸದಾಶಿವ ಪರಿವಾರ ಪಂಚಲಿಂಗೇಶ್ವರ ದೇವಸ್ಥಾನ ಸಭಾಬಾಡಲ್ ನಡಪ. ಇಲ್ಲಿಗೆ ಸುದ್ದಿ ಸಮಾಚಾರ ತಿಂದತ್ತು.
5: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
4: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ.
6: ಆಕಾಶವಾಣಿ ಮಡಿಕೇರಿ, ಸಮಯ 7:34. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
7: ಆಕಾಶವಾಣಿ ಮೊದಲಿಗೆ ಒಂದು ಪ್ರಕಟಣೆ.

0: ನಂತರ ಕನ್ನಡದಲ್ಲಿ ವಾರ್ತೆಗಳು.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಮಾದಕ ವಸ್ತುಗಳ ದುಷ್ಪರಿಣಾಮದ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ಭಾನುವಾರ ವಿವಿಧ ಚಟುವಟಿಕೆ ಆಯೋಜನೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಾರತದ ಭೌಗೋಳಿಕ ಮಾನ್ಯತೆಯ ಜವಳಿ ಉತ್ಪನ್ನಗಳ ಉತ್ತೇಜನಕ್ಕೆ ಜವಳಿ ಸಚಿವಾಲಯದಿಂದ ಹಲವು ಕ್ರಮ. ಕರ್ನಾಟಕದ ಹಿತ ಕಾಪಾಡಲು ಬದ್ಧ, ಬಂದ್ ಮಾಡದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ಈ ವರ್ಷದ ಸೆಪ್ಟೆಂಬರ್ನಿಂದ ದಿನಕ್ಕೆ 188,000 ಬ್ಯಾರೆಲ್ಗಳಷ್ಟು ಹೆಚ್ಚುವರಿ ತೈಲ ಉತ್ಪಾದನೆಗೆ ಒಪೆಕ್ ಪ್ಲಸ್ ಸಂಘಟನೆ ಸಮ್ಮತಿ. ಹಾಗೂ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟ, ಇಂದು ಕೊನೆಯ ದಿನ, ಪದಕ ಗೆಲ್ಲುವ ನಿರೀಕ್ಷೆಯಲ್ಲಿ ಭಾರತ. ವಾರ್ತೆಗಳ ವಿವರ. ವಿಕಸಿತ ಭಾರತವಾಗುವತ್ತ ಸಾಗುತ್ತಿರುವ ಈ ಸಂದರ್ಭದಲ್ಲಿ ದೇಶದ ಯುವಜನರು ದೈಹಿಕವಾಗಿ ಸದೃಢ, ಮಾನಸಿಕವಾಗಿ ಬಲಿಷ್ಠ ಹಾಗೂ ಆತ್ಮವಿಶ್ವಾಸದಿಂದ ಕೂಡಿರಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ವಿಕಸಿತ ಭಾರತ ಸಂಕಲ್ಪದಡಿಯ ನಶಾಮುಕ್ತ ಯುವ ಅಭಿಯಾನದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ವರ್ಚುವಲ್ ರೂಪದಲ್ಲಿ ಪಾಲ್ಗೊಂಡ ಪ್ರಧಾನಮಂತ್ರಿ, ಯುವಜನರು ಮಾದಕ ವಸ್ತುಗಳಿಂದ ಸದಾ ದೂರವಿದ್ದು ಆರೋಗ್ಯಕರ ಜೀವನ ಶೈಲಿ ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಈ ಅಭಿಯಾನದೊಂದಿಗೆ ಮಾದಕ ವಸ್ತುಗಳ ವಿರುದ್ಧ ದೇಶಾದ್ಯಂತ 100 ವಾರಗಳ ಜನಾಂದೋಲನದ ಆರಂಭವಾಗಲಿದೆ. ದೇಶಾದ್ಯಂತ ಪ್ರತಿ ಭಾನುವಾರ ವಿವಿಧ ಚಟುವಟಿಕೆಗಳನ್ನು ಆಯೋಜಿಸಿ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸುವ ಜೊತೆಗೆ ಮಾದಕ ವ್ಯಸನ ಮುಕ್ತ ಸಮಾಜ ನಿರ್ಮಾಣದಲ್ಲಿ ಸಾರ್ವಜನಿಕರ ಭಾಗವಹಿಸುವಿಕೆಯನ್ನು ಉತ್ತೇಜಿಸಲಾಗುವುದು ಎಂದು ಪ್ರಧಾನಿ ಹೇಳಿದ್ದಾರೆ. ಮಾದಕ ವಸ್ತುಗಳ ವ್ಯಸನದಿಂದಾಗಿ ಜನರು ತಮ್ಮ ಗುರಿಗಳೆಡೆಗೆ ಗಮನ ಹರಿಸದೆ ತಮ್ಮ ಕನಸುಗಳ ಸಾಕಾರಕ್ಕಾಗಿ ಕಾರ್ಯಪ್ರವೃತ್ತರಾಗದಂತಾಗಿದೆ. ಇದು ಕುಟುಂಬಗಳನ್ನು ನಾಶಪಡಿಸುವ ಜೊತೆಗೆ ದೇಶದ ಶಕ್ತಿಯನ್ನು ದುರ್ಬಲಗೊಳಿಸಲಿದೆ ಎಂದು ಅವರು ತಿಳಿಸಿದ್ದಾರೆ. ಮಾದಕ ವ್ಯಸನವು ವೃತ್ತಿ ಜೀವನಕ್ಕೆ ಕಂಟಕ ಮಾತ್ರವಲ್ಲದೆ ಕೌಟುಂಬಿಕ ಜೀವನದ ಮೇಲೂ ಗಂಭೀರ ಪರಿಣಾಮ ಬೀರಿ ಉತ್ತಮ ಭವಿಷ್ಯಕ್ಕೆ ಅಡ್ಡಿಯಾಗುತ್ತಿದೆ. ಕುಟುಂಬಗಳು ಮಾದಕ ವ್ಯಸನದ ಪ್ರಕರಣಗಳನ್ನು ಮುಚ್ಚಿಡದಂತೆ ಮನವಿ ಮಾಡಿರುವ ಪ್ರಧಾನಿ, ಸಕಾಲದಲ್ಲಿ ನೆರವು ಪಡೆದು ಮುಕ್ತವಾಗಿ ಸಂವಹನ ನಡೆಸಿ ತಜ್ಞರ ಸಲಹೆ ಹಾಗೂ ವೈದ್ಯರ ನೆರವು ಪಡೆಯುವಂತೆ ಕಿವಿಮಾತು ಹೇಳಿದ್ದಾರೆ. ಒಂಟಿಯಾಗಿರಲು ಬಯಸುವುದು, ಯಾರೊಂದಿಗೂ ಮಾತನಾಡದೇ ಇರುವುದು, ತಡವಾಗಿ ಮನೆಗೆ ಬರುವುದು, ಪದೇ ಪದೇ ಹಣ ಕೇಳುವುದು ಸೇರಿದಂತೆ ಅಸಹಜ ವರ್ತನೆ ಕಂಡುಬಂದಲ್ಲಿ ಅದು ಮಾದಕ ವ್ಯಸನದ ಆರಂಭಿಕ ಸೂಚನೆಯಾಗಿರಬಹುದು ಎಂದು ಅವರು ವಿವರಿಸಿದ್ದಾರೆ. ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಕುರಿತು ಶಾಲಾ ಕಾಲೇಜುಗಳು ಹಾಗೂ ವಿಶ್ವವಿದ್ಯಾಲಯಗಳ ಬೋಧಕರು ವಿದ್ಯಾರ್ಥಿಗಳೊಂದಿಗೆ ಚರ್ಚಿಸಬೇಕು, ಶಿಕ್ಷಣ ಸಂಸ್ಥೆಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು ಎಂದು ಪ್ರಧಾನಮಂತ್ರಿ ಸಲಹೆ ನೀಡಿದ್ದಾರೆ. ಇಂದಿನ ಕಾರ್ಯಕ್ರಮದಲ್ಲಿ ದೇಶದ 28,000 ಸ್ಥಳಗಳಿಂದ 1 ಕೋಟಿಗೂ ಅಧಿಕ ಯುವಜನರು ಪಾಲ್ಗೊಂಡಿದ್ದರು. ವಿವಿಧ ರಾಜ್ಯಗಳ ರಾಜ್ಯಪಾಲರು, ಮುಖ್ಯಮಂತ್ರಿಗಳು, ಮೈ ಭಾರತ್ ಮತ್ತು ರಾಷ್ಟೀಯ ಸೇವಾ ಯೋಜನೆಯ ಸ್ವಯಂ ಸೇವಕರು, ಶಾಲೆ ಕಾಲೇಜು ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳು, ಯುವಜನ ಕ್ಲಬ್ಗಳು, ಸ್ವಯಂ ಸೇವಾ ಸಂಸ್ಥೆಗಳು ಹಾಗೂ ಆಧ್ಯಾತ್ಮಿಕ ಸಂಘಟನೆಗಳ ಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಭಾರತದಲ್ಲಿ ಭೌಗೋಳಿಕ ಮಾನ್ಯತೆ ಜಿಐ ಟ್ಯಾಗ್ ಪಡೆದ ಕೈಮಗ್ಗ ಹಾಗೂ ಕರಕುಶಲ ಉತ್ಪನ್ನಗಳನ್ನು ಪ್ರದರ್ಶಿಸಲು ಜಿಐ ಅಂಡ್ ಬಿಯಾಂಡ್ 2.0 ಶೃಂಗಸಭೆಯನ್ನು ಜವಳಿ ಸಚಿವಾಲಯ ಆಯೋಜಿಸಲಿದೆ. ನವದೆಹಲಿಯಲ್ಲಿ ಬುಧವಾರ ನಡೆಯಲಿರುವ ಈ ಶೃಂಗಸಭೆಗೆ ಕೇಂದ್ರ ಜವಳಿ ಖಾತೆ ರಾಜ್ಯ ಸಚಿವ ಪಬಿತ್ರ ಮಾರ್ಗರೀಟಾ ಚಾಲನೆ ನೀಡಲಿದ್ದಾರೆ. ಜಿಐ ಉತ್ಪನ್ನಗಳ ಉತ್ತೇಜಿಸುವ ಮತ್ತು ದೇಶೀಯ ಹಾಗೂ ಅಂತಾರಾಷ್ಟೀಯ ಮಾರುಕಟ್ಟೆಗಳಲ್ಲಿ ಅವುಗಳ ಸ್ಥಾನ ಬಲಪಡಿಸುವುದು ಉದ್ದೇಶದ ಈ ಶೃಂಗಸಭೆಯಲ್ಲಿ ಸುಮಾರು 10 ದೇಶಗಳ ವಿದೇಶಿ ಖರೀದಿದಾರರು, ದೇಶದ ವಿವಿಧ ಭಾಗಗಳ ರಫ್ತುದಾರರು ಹಾಗೂ ಬಹುರಾಷ್ಟೀಯ ಕಂಪನಿಗಳ ಪ್ರತಿನಿಧಿಗಳು ಪಾಲ್ಗೊಳ್ಳಲಿದ್ದಾರೆ. ದೇಶದ ವಿವಿಧ ಭಾಗಗಳ 100ಕ್ಕೂ ಅಧಿಕ ಜಿಐ ನೋಂದಾಯಿತ ಕೈಮಗ್ಗ ಮತ್ತು ಕರಕುಶಲ ಉತ್ಪನ್ನಗಳ ಪ್ರದರ್ಶನ ಇದರ ಪ್ರಮುಖ ಆಕರ್ಷಣೆಯಾಗಿರಲಿದೆ. ಭಾರತದ ವೈವಿಧ್ಯಮಯ ನೇಯ್ಗೆ ಪರಂಪರೆಯನ್ನು ಪರಿಚಯಿಸುವ ವಿಷಯಾಧಾರಿತ ಪ್ರದರ್ಶನಗಳ ಜೊತೆಗೆ ಕೈಮಗ್ಗ ನೇಯ್ಗೆ ಮತ್ತು ಕರಕುಶಲ ಉತ್ಪನ್ನಗಳ ತಯಾರಿಕೆಯ ನೇರ ಪ್ರಾತ್ಯಕ್ಷಿಕೆಗಳು ಇರಲಿವೆ. ಜವಳಿ ಸಚಿವಾಲಯದ ವತಿಯಿಂದ ಅರಿವೆಯೊಳಗಿನ ಪ್ರಪಂಚ, ನೇಯ್ಗೆಯ ಹೊಸ ವಿಧಾನ ಎಂಬ

0: ವಿಷಯಾಧಾರಿತ ಪ್ರದರ್ಶನವನ್ನು ಆಯೋಜಿಸಲಾಗಿದೆ. 12ನೇ ರಾಷ್ಟೀಯ ಕೈಮಗ್ಗ ದಿನಾಚರಣೆ ಅಂಗವಾಗಿ ನವದೆಹಲಿಯಲ್ಲಿ ಆಯೋಜಿಸಲಾಗಿರುವ ಈ ಪ್ರದರ್ಶನ ಇದೇ 5ರಂದು ಉದ್ಘಾಟನೆಯಾಗಲಿದೆ. ಈ ತಿಂಗಳ 6ರಿಂದ 19ರವರೆಗೆ ಬೆಳಿಗ್ಗೆ 11ರಿಂದ ಸಂಜೆ 6 ಗಂಟೆಯವರೆಗೆ ಸಾರ್ವಜನಿಕರ ವೀಕ್ಷಣೆಗೆ ಮುಕ್ತವಾಗಿರಲಿದೆ. ಕೈಮಗ್ಗವನ್ನು ಕೇವಲ ವಸ್ತು ರೂಪದಲ್ಲಿ ನೋಡುವ ಪರಿಕಲ್ಪನೆಯನ್ನು ವಿಸ್ತರಿಸುವ ಸಮಕಾಲೀನ ಜವಳಿ ಕಲಾವಿದರು, ವಿನ್ಯಾಸಕರು ಹಾಗೂ ಕರಕುಶಲ ಸಮೂಹಗಳನ್ನು ಈ ಪ್ರದರ್ಶನ ಒಂದೆಡೆ ಸೇರಿಸಲಿದೆ ಎಂದು ಜವಳಿ ಸಚಿವಾಲಯ ತಿಳಿಸಿದೆ. ಸಂಶೋಧನಾ ಆಧಾರಿತ ಕಲಾಕೃತಿಗಳು, ಕಲಾವಿದರು, ಕಲಾಕುಶಲಕರ್ಮಿಗಳು, ಸಹಯೋಗ ಹಾಗೂ ಅನುಭವಾತ್ಮಕ ವಿನ್ಯಾಸಗಳ ಮೂಲಕ ಜವಳಿ ತಯಾರಿಕೆಯ ಸಾಮಾಜಿಕ, ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯನ್ನು ಪ್ರದರ್ಶನದಲ್ಲಿ ಪರಿಚಯಿಸಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕದ ಹಿತ ಕಾಪಾಡಲು ಸರ್ಕಾರ ಬದ್ಧವಾಗಿದ್ದು, ಕಾವೇರಿ ನದಿ ನೀರು ಹಂಚಿಕೆ ಸಂಬಂಧ ರಾಜಕೀಯ ಪಕ್ಷಗಳು ಮತ್ತು ಕನ್ನಡ ಪರ ಸಂಘಟನೆಗಳು ಬಂದ್ಗೆ ಕರೆ ನೀಡದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸರ್ವಪಕ್ಷ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಜನರ ಹಿತವೇ ಸರ್ಕಾರದ ಪ್ರಮುಖ ಆದ್ಯತೆಯಾಗಿದ್ದು, ನ್ಯಾಯ ಖಾತರಿಪಡಿಸುತ್ತಾ ರಾಜ್ಯದ ಜನರ ರಕ್ಷಣೆಗೆ ಕಾರ್ಯನಿರ್ವಹಿಸುವುದಾಗಿ ಹೇಳಿದರು. ಈಗ ಮಳೆಯಾಗಿದ್ದು ಪರಿಸ್ಥಿತಿ ಸ್ವಲ್ಪ ಸುಧಾರಿಸಿದೆ. ಕಬಿನಿ ಜಲಾಶಯ ತುಂಬಿದ್ದು ಕೃಷ್ಣರಾಜಸಾಗರದ ಒಳಹರಿವು ಹೆಚ್ಚಾಗಿದೆ. ಕುಡಿಯುವ ನೀರಾಗಿ ಬಳಕೆಗೆ ಮಾತ್ರ ಮಿತ ಪ್ರಮಾಣದಲ್ಲಿ ನೀರು ಹರಿಸಲಾಗುತ್ತಿದ್ದು, ನೀರಾವರಿಗೆ ಹೆಚ್ಚಿನ ನೀರು ಹರಿಸುತ್ತಿಲ್ಲ ಎಂದು ಮುಖ್ಯಮಂತ್ರಿ ವಿವರಿಸಿದರು. ಕಾನೂನಿನ ಚೌಕಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಳಲು ತಜ್ಞರೊಂದಿಗೆ ಚರ್ಚಿಸುವುದಾಗಿ ಹೇಳಿದ ಅವರು, ತಮಿಳುನಾಡು ಸರ್ಕಾರದೊಂದಿಗೂ ಮಾತುಕತೆ ನಡೆಸಿರುವುದಾಗಿ ತಿಳಿಸಿದ್ದಾರೆ. ಈ ಮಧ್ಯೆ ರಾಜ್ಯದಲ್ಲಿ ಕಾವೇರಿ ನದಿ ನೀರು ಹಂಚಿಕೆ ಸಂಬಂಧ ಪರಿಸ್ಥಿತಿ ಸುಧಾರಿಸಿದ ನಂತರ ಕರ್ನಾಟಕಕ್ಕೆ ಭೇಟಿ ನೀಡುವಂತೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರಿಗೆ ಮನವಿ ಮಾಡಲಾಗಿದ್ದು, ಅವರು ಸಮ್ಮತಿಸಿದ್ದಾರೆ ಎಂದು ತಿಳಿದುಬಂದಿದೆ. ಎರಡೂ ರಾಜ್ಯಗಳ ನಡುವೆ ಸೌಹಾರ್ದಯುತ ವಾತಾವರಣ ಹೊಂದಲು ಈ ಭೇಟಿ ಮುಂದೂಡಲಾಗಿದೆ. ಪೆಟ್ರೋಲಿಯಂ ರಫ್ತು ದೇಶಗಳ ಸಂಘಟನೆ ಒಪೆಕ್ ಪ್ಲಸ್ ಈ ವರ್ಷದ ಸೆಪ್ಟೆಂಬರ್ನಿಂದ ತೈಲ ಉತ್ಪಾದನೆಯನ್ನು ದಿನಕ್ಕೆ 188,000 ಬ್ಯಾರೆಲ್ಗಳಷ್ಟು ಹೆಚ್ಚಿಸಲು ಸಮ್ಮತಿಸಿದೆ. ಜಾಗತಿಕ ತೈಲ ಮಾರುಕಟ್ಟೆಯ ಪರಿಸ್ಥಿತಿ ಪರಾಮರ್ಶೆಗಾಗಿ ಇಂದು ನಡೆದ ವರ್ಚುವಲ್ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಸೌದಿ ಅರೇಬಿಯಾ, ರಷ್ಯಾ, ಇರಾಕ್, ಕುವೈತ್, ಕಜಕಿಸ್ತಾನ್, ಅಲ್ಜೀರಿಯಾ, ಒಮನ್ ಸೇರಿದಂತೆ ಒಪೆಕ್ ಪ್ಲಸ್ನ 7 ಸದಸ್ಯ ರಾಷ್ಟಗಳು ಸಭೆಯ ಬಳಿಕ ಬಿಡುಗಡೆ ಮಾಡಿದ ಹೇಳಿಕೆಯಲ್ಲಿ ತೈಲ ಮಾರುಕಟ್ಟೆಯಲ್ಲಿ ಸ್ಥಿರತೆ ಕಾಯ್ದುಕೊಳ್ಳಲು ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ತಿಳಿಸಿವೆ. ಈ ಹಿಂದೆ ಹೆಚ್ಚುವರಿಯಾಗಿ ಉತ್ಪಾದಿಸಲಾದ ತೈಲದ ಪ್ರಮಾಣವನ್ನು ಸರಿದೂಗಿಸುವ ಪ್ರಕ್ರಿಯೆಗೆ ಇದರಿಂದ ವೇಗ ದೊರೆಯುವ ನಿರೀಕ್ಷೆ ಇದೆ. ಒಪೆಕ್ ಪ್ಲಸ್ ಸದಸ್ಯ ರಾಷ್ಟಗಳು ಸಹಕಾರದ ಘೋಷಣೆಗೆ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸುತ್ತಾ, ಇದರ ಅನುಷ್ಠಾನವನ್ನು ಜಂಟಿ ಸಚಿವರ ಮೇಲ್ವಿಚಾರಣಾ ಸಮಿತಿ JMMC ಪರಿಶೀಲಿಸಲಿದೆ ಎಂದು ತಿಳಿಸಿವೆ. ರಾಷ್ಟೀಯ ಜೀವ ವೈವಿಧ್ಯ ಪ್ರಾಧಿಕಾರ NBA 3 ಸಂಶೋಧನಾ ಸಂಸ್ಥೆಗಳು ಮತ್ತು 33 ರಾಜ್ಯ ಜೀವ ವೈವಿಧ್ಯ ಮಂಡಳಿಗಳು ಮತ್ತು ಕೇಂದ್ರಾಡಳಿತ ಪ್ರದೇಶದ ಜೀವ ವೈವಿಧ್ಯ ಮಂಡಳಿಗಳಿಗೆ 8,22,00,000 ರೂಪಾಯಿಗಳನ್ನು ಬಿಡುಗಡೆ ಮಾಡಿದೆ. ಇದು ದೇಶದ ಜೈವಿಕ ಸಂಪನ್ಮೂಲಗಳ ಸಮರ್ಪಕ ಬಳಕೆಯಿಂದಾಗುವ ಪ್ರಯೋಜನಗಳನ್ನು ಖಚಿತಪಡಿಸಿಕೊಳ್ಳುವಲ್ಲಿ ಭಾರತದ ಬದ್ಧತೆಯನ್ನು ಪ್ರತಿಬಿಂಬಿಸಿದೆ ಎಂದು ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ತಿಳಿಸಿದೆ. ವಿವಿಧ ಅಕ್ಕಿ ತಳಿಗಳನ್ನು ಸಂರಕ್ಷಿಸಿದ ಮತ್ತು ಹಂಚಿಕೊಂಡ ಸಂಶೋಧನಾ ಸಂಸ್ಥೆಗಳಿಗೆ ಒಟ್ಟು ಮೊತ್ತದಲ್ಲಿ 2,47,00,000 ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಹೈದರಾಬಾದಿನ ಭಾರತೀಯ ಅಕ್ಕಿ ಸಂಶೋಧನಾ ಸಂಸ್ಥೆ ICAR ಈ ಪೈಕಿ ಅತಿ ಹೆಚ್ಚು ಅಂದರೆ 2,43,00,000 ರೂಪಾಯಿಗಳ ಪಾಲನ್ನು ಪಡೆದಿದೆ. ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟದ ಕೊನೆಯ ದಿನವಾದ ಇಂದು ಭಾರತ ಜೂಡೋ ಮತ್ತು ಟ್ರ್ಯಾಕ್ ಸೈಕ್ಲಿಂಗ್ನಲ್ಲಿ ಸ್ಪರ್ಧಿಸಲಿದೆ. ಭಾರತದ ಜೂಡೋ ಸವಾಲನ್ನು ಪುರುಷರ 100 kg ವಿಭಾಗದಲ್ಲಿ ಅವತಾರ್ ಸಿಂಗ್, 100 kgಗೂ ಅಧಿಕ ವಿಭಾಗದಲ್ಲಿ ಯಶ್ ಗಂಗಾಸ್ ಮುನ್ನಡೆಸಲಿದ್ದಾರೆ. ಮಹಿಳೆಯರ 78 kg ವಿಭಾಗದಲ್ಲಿ ಈಶ್ರೂಪ್ ನಾರಂಗ್ ಕಂಚಿನ ಪದಕಕ್ಕಾಗಿ ಸೆಣಸಲಿದ್ದಾರೆ. ಮಹಿಳೆಯರ 1,000 ಮೀಟರ್ ಟೈಮ್ ಟ್ರಯಲ್ನಲ್ಲಿ ಲಿಶಾ ದಾಸ್ ಸ್ಪರ್ಧಿಸಲಿದ್ದಾರೆ. ಟ್ರ್ಯಾಕ್ ಸೈಕ್ಲಿಂಗ್ನ ಪುರುಷರ

ಸಾವಿರ ಮೀಟರ್ ಟೈಮ್ ಟ್ರಯಲ್ನಲ್ಲಿ ಇಂದಿನ ಸ್ಪರ್ಧೆಯೊಂದಿಗೆ ರೊನಾಲ್ಡೋ ಲೈಟ್ಡೋನ್ ಜಂಪ್ ಅವರ ರ್ಯಾಂಕಿಂಗ್ 20ನೇ ಸ್ಥಾನಕ್ಕಿಳಿದಿದೆ. ಕ್ರೀಡಾಕೂಟದ 10ನೇ ದಿನವಾದ ನಿನ್ನೆ ಭಾರತ ಅಮೋಘ ಪ್ರದರ್ಶನ ನೀಡಿ 16 ಪದಕಗಳನ್ನು ಜಯಿಸಿ ಪದಕ ಪಟ್ಟಿಯಲ್ಲಿ 4ನೇ ಸ್ಥಾನಕ್ಕೇರಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾದಕ ವಸ್ತುಗಳ ದುಷ್ಪರಿಣಾಮದ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ಭಾನುವಾರ ವಿವಿಧ ಚಟುವಟಿಕೆಯ ಆಯೋಜನೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಾರತದ ಭೌಗೋಳಿಕ ಮಾನ್ಯತೆಯ ಜವಳಿ ಉತ್ಪನ್ನಗಳ ಉತ್ತೇಜನಕ್ಕೆ ಜವಳಿ ಸಚಿವಾಲಯದಿಂದ ಹಲವು ಕ್ರಮ. ಕರ್ನಾಟಕದ ಹಿತ ಕಾಪಾಡಲು ಬದ್ಧ, ಬಂದ್ ಮಾಡದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ಈ ವರ್ಷದ ಸೆಪ್ಟೆಂಬರ್ನಿಂದ ದಿನಕ್ಕೆ 188,000 ಬ್ಯಾರೆಲ್ಗಳಷ್ಟು ಹೆಚ್ಚುವರಿ ತೈಲ ಉತ್ಪಾದನೆಗೆ ಒಪೆಕ್ ಪ್ಲಸ್ ಸಂಘಟನೆ ಸಮ್ಮತಿ. ಹಾಗೂ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟ, ಇಂದು ಕೊನೆಯ ದಿನ, ಪದಕ ಗೆಲ್ಲುವ ನಿರೀಕ್ಷೆಯಲ್ಲಿ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: 아가씨만이. ಈಗ ಕೇಳಿ ಮಹಿಳೆ ಮತ್ತು ವೃತ್ತಿಪರ ಜೀವನ ಮಾತನಾಡುತ್ತಾರೆ ರುದ್ರಪ್ಪ ಸಂಕಪ್ಪ ಗಿಟ್ಟಗೋಳ್.
1: ಕೆಲಸ ನಮ್ಮ ಬದುಕಿನ ಸಾಧನೆಯನ್ನು ತೋರಿದರೆ ಕುಟುಂಬ ನಮ್ಮ ಜೀವನದ ಪರಿಪೂರ್ಣತೆಯನ್ನು ಸಾರುತ್ತದೆ. ಇಂದಿನ ಆಧುನಿಕ ಜಗತ್ತಿನಲ್ಲಿ ಸ್ಪರ್ಧಾತ್ಮಕ ವೇಗದಲ್ಲಿ ಮನುಷ್ಯರು ಜೀವನವನ್ನು ಸಾಗಿಸುತ್ತಿದ್ದಾರೆ. ಒಂದು ಕಡೆ ವೃತ್ತಿ ಜೀವನ, ಮತ್ತೊಂದು ಕಡೆ ವೈಯಕ್ತಿಕ ಹಾಗೂ ಕುಟುಂಬದ ಜೀವನವೂ ಇದೆ. ಇವುಗಳ ಮಧ್ಯೆ ಸಂಪೂರ್ಣ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಹೇಗೆ ಎಂಬ ಯಕ್ಷ ಪ್ರಶ್ನೆ ಎಲ್ಲರನ್ನೂ ಕಾಡುತ್ತಿದೆ. ಹಿಂದಿನ ಕಾಲದಲ್ಲಿ ಕುಟುಂಬದ ಜವಾಬ್ದಾರಿಗಳನ್ನು ಮನೆಯಲ್ಲಿ ಯಾರಾದರೊಬ್ಬರು ತೆಗೆದುಕೊಂಡರೆ ವೃತ್ತಿಪರ ಕೆಲಸಗಳನ್ನು ಕುಟುಂಬದ ಮತ್ತೊಬ್ಬ ಸದಸ್ಯರು ನಿಭಾಯಿಸುತ್ತಿದ್ದರು. ಆಗ ಯಾವುದೇ ರೀತಿ ಸಮಸ್ಯೆ ಬಂದಿರಲಿಲ್ಲ, ಎಲ್ಲವೂ ಚೆನ್ನಾಗಿತ್ತು. ಆದರೆ ಈಗೇನಾಗಿದೆ? ಈಗ ಜಾಗತೀಕರಣ, ನಗರೀಕರಣ, ಡಿಜಿಟಲ್ ತಂತ್ರಜ್ಞಾನ ಬಂದಾಗಿನಿಂದ ವಿಶೇಷವಾಗಿ ಹೇಳಬೇಕಂದ್ರೆ ವರ್ಕ್ ಫ್ರಮ್ ಹೋಮ್ ಎಂಬ ಕೆಲಸದ ಸಂಸ್ಕೃತಿ ಬಂದ ಮೇಲೆ ಕೆಲಸ ಮಾಡುವ ಸ್ಥಳಕ್ಕೂ ಮನೆಗೂ ಯಾವುದೇ ರೀತಿಯ ವ್ಯತ್ಯಾಸವೇ ಇಲ್ಲದಂತಾಗಿದೆ. ಅವರಾದರೂ ಏನು ಮಾಡಬಲ್ಲರು? ರಾತ್ರಿ 10 ನಂತರವೂ ಕೂಡ ಆಫೀಸ್ ಇಮೇಲ್ಗಳಿಗೆ ಉತ್ತರಿಸುವ ಅನಿವಾರ್ಯತೆ ಬಂದೊದಗಿದೆ. ವೃತ್ತಿಪರ ಯಶಸ್ಸಿನ ಹಿಂದೆ ಓಡುವ ಭರಾಟೆಯಲ್ಲಿ ಕುಟುಂಬದ ಜೊತೆಗೆ ಕಳೆಯುವ ಅಮೂಲ್ಯ ಸಮಯದಿಂದ ವಂಚಿತರಾಗಿರುವುದು ಕಟು ಸತ್ಯದ ಮಾತಾಗಿದೆ. ಮನುಷ್ಯನಿಗೆ ಭಾವನಾತ್ಮಕ ನೆಲೆಯೆಂದರೆ ಅದು ಕುಟುಂಬ. ವೃತ್ತಿ ಜೀವನವು ಆರ್ಥಿಕ ಭದ್ರತೆಯ ಹಾಗೂ ಆತ್ಮವಿಶ್ವಾಸದ ಮೂಲವಾಗಿದೆ. ಇವೆರಡರಲ್ಲಿ ಒಂದಕ್ಕೆ ಹೆಚ್ಚು ಪ್ರಾಧಾನ್ಯತೆ ನೀಡಿ ಮತ್ತೊಂದನ್ನು ಕಡೆಗಣಿಸಿದರೆ ಹೇಗೆ ಜೀವನದಲ್ಲಿ ಸಮತೋಲನದ ತೃಪ್ತಿ ಸಿಗಲು ಸಾಧ್ಯವೇ ಇಲ್ಲ. ಹೀಗಿರುವಾಗ ವ್ಯಕ್ತಿಯು ಮಾನಸಿಕವಾಗಿ ದೈಹಿಕವಾಗಿ ಕುಗ್ಗುತ್ತಾನೆ. ಆದ್ದರಿಂದ ಕುಟುಂಬ ಮತ್ತು ವೃತ್ತಿ ಜೀವನದ ನಡುವೆ ಆರೋಗ್ಯಕರ ತೃಪ್ತಿಕರ ಸಮತೋಲನವನ್ನು ಹೇಗೆ ಸಾಧಿಸಬೇಕು ಎಂಬುದೇ ಇಲ್ಲಿ ಗಂಭೀರವಾಗಿ ಚರ್ಚಿಸಬೇಕಾದ ವಿಷಯವಾಗಿದೆ. ಜನರ ಸದ್ಯದ ಬದುಕನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ನಮಗೆಲ್ಲ ಅರ್ಥವಾಗುವುದು. ಜನರಿಗೆ ಎಲ್ಲವೂ ಇದೆ, ಆದರೆ ಕೇವಲ ನೆಮ್ಮದಿ ಮಾತ್ರ ಇಲ್ಲ. ತಂತ್ರಜ್ಞಾನವು ನಮ್ಮ ಕೆಲಸವನ್ನು ಸುಲಭಗೊಳಿಸಿದೆ ನಿಜ, ಆದರೆ ಅದೇ ತಂತ್ರಜ್ಞಾನವು ನಮ್ಮ ಖಾಸಗಿ ಸಮಯವನ್ನು ಕಸಿದುಕೊಂಡಿದೆ. ಸ್ಮಾರ್ಟ್ಫೋನ್ಗಳು ನಮ್ಮನ್ನು ಆಫೀಸಿನೊಂದಿಗೆ 24 ಗಂಟೆಯೂ ಬೆರೆಯುವಂತೆ ಮಾಡಿದೆ. ಆದ್ದರಿಂದ ನಾವೆಲ್ಲ ಕುಟುಂಬಕ್ಕಿಂತ ಹೆಚ್ಚಿನ ಸಮಯವನ್ನು ತಂತ್ರಜ್ಞಾನಕ್ಕೇ ನೀಡುತ್ತಿದ್ದೇವೆ. ಹೀಗಿರುವಾಗ ಆಫೀಸ್ಗಳಲ್ಲಿ ಕೊಟ್ಟ ಕೆಲಸ ಮುಗಿಸುವ ಒತ್ತಡ, ಮೇಲಾಧಿಕಾರಿಗಳ ನಿರೀಕ್ಷೆಗಳು ಮತ್ತು ಮನೆಯಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ಕಡೆಗೆ ಗಮನ ಹರಿಸುವುದು ಹಾಗೂ ಪೋಷಕರ ಆರೈಕೆ, ದೈನಂದಿನ ಜವಾಬ್ದಾರಿಗಳು, ಹೀಗೆ ವ್ಯಕ್ತಿಯನ್ನು ಅಕ್ಷರಶಃ ಒತ್ತಡದಲ್ಲಿ ಸಿಲುಕಿಸುತ್ತಿವೆ. ಹೀಗಿರುವಾಗ ಸಮಯದ ಅಭಾವ ಒಂದು ಕಡೆ, ನನಗೆ ಸಮಯವೇ ಸಿಗುತ್ತಿಲ್ಲ ಎಂಬುದು ಇಂದಿನ ಪ್ರತಿಯೊಬ್ಬ ವ್ಯಕ್ತಿಯ ಬಾಯಿಯಲ್ಲಿ ಸಾಮಾನ್ಯವಾಗಿ ಕೇಳಿಬರುವ ಸಂಗತಿಯಾಗಿದೆ. ಬೆಳಿಗ್ಗೆ ಎದ್ದಾಗಿನಿಂದ ಹಿಡಿದು ರಾತ್ರಿ ಮಲಗುವವರೆಗೂ ಓಟದ ಬದುಕಾಗಿದೆ. ಈ ಓಟದಲ್ಲಿ

ಈ ಪತ್ನಿ ಇಬ್ಬರೂ ಪರಸ್ಪರ ಮಾತನಾಡಲು ಸಹ ಸಮಯವಿಲ್ಲದಂತಾಗಿದೆ. ಮಕ್ಕಳ ಜೊತೆಗೆ ಮತ್ತು ವೃದ್ಧ ಪೋಷಕರ ಜೊತೆಗೆ ಅವರ ಆರೋಗ್ಯ ವಿಚಾರಿಸಲು ಕೂಡ ಸಮಯವಿಲ್ಲದಂತಾಗಿದೆ. ಈ ಸಮಯದಲ್ಲಿ ಒಂದು ಉದಾಹರಣೆಯನ್ನು ನಾವು ನೆನಪಿಸಿಕೊಳ್ಬಹುದು. ಆಕಾಶ ಎಂಬ ಒಬ್ಬ ವ್ಯಕ್ತಿ ಒಂದು ಕಂಪನಿಯಲ್ಲಿ ಉನ್ನತ ಹುದ್ದೆಯಲ್ಲಿ ಕೆಲಸ ಮಾಡುತ್ತಿದ್ದ. ವೃತ್ತಿಯಲ್ಲಿ ಮಹಾನ್ ಯಶಸ್ಸು ಹಾಗೂ ದೊಡ್ಡ ಸಂಬಳ, ಆದರೆ ಕೇವಲ ಆಫೀಸಿಗೆ ಸೀಮಿತವಾಗಿತ್ತು ಆತನ ಕೆಲಸ. ಅವನು ಪ್ರತಿನಿತ್ಯ ಕಚೇರಿಗೆ ಹೋಗುವಾಗ ಮಕ್ಕಳು ಇನ್ನೂ ಮಲಗಿರುತ್ತಿದ್ದರು. ಹಾಗೆ ರಾತ್ರಿ ಮನೆಗೆ ಬರುವಾಗ ಕೂಡ ತುಂಬಾ ರಾತ್ರಿ ಆಗಿರೋದ್ರಿಂದ ಆಗಲೂ ಕೂಡ ಅವರು ಬರುವ ವೇಳೆಗೆ ಮಕ್ಕಳು ಮಲಗಿರುತ್ತಿದ್ದರು. ಹೀಗೆ ಬಹಳಷ್ಟು ದಿನಗಳು ಕಳೆದ ನಂತರ ಆತನ ಮಗ ಬೆಳೆದು ದೊಡ್ಡವನಾದ ನಂತರ, ನನಗೆ ಅಪ್ಪನ ಹಣ ಬೇಕಾಗಿಲ್ಲ, ಆದರೆ ಅಪ್ಪನ ಸಮಯ ಬೇಕಾಗಿತ್ತು ಎಂದು ಹೇಳಿದಾಗ ಆಕಾಶ್ಗೆ ತಾನು ಇಲ್ಲಿಯವರೆಗೆ ಕಳೆದುಕೊಂಡ ಕೌಟುಂಬಿಕ ಸುಖದ ಅರಿವಾಗುತ್ತದೆ. ಆದರೆ ಏನು ಮಾಡುವುದು, ಅಲ್ಲಿಗೆ ಕಾಲ ಮಿಂಚಿ ಹೋಗಿರುತ್ತದೆ. ಮಿಂಚಿ ಹೋದ ಮಾತಿಗೆ ಚಿಂತಿಸಿ ಫಲವೇನು? ಇನ್ನೊಂದು ಕಡೆ ಇದೇ ರೀತಿ ಒಂದು ಉದಾಹರಣೆಯನ್ನು ನೋಡಿದಾಗ, ರಾಣಿ ಎಂಬುವರು ಬ್ಯಾಂಕಿನಲ್ಲಿ ಅಧಿಕಾರಿ ಕೆಲಸದಲ್ಲಿದ್ದರು. ಇವರಿಗೆ ಇಬ್ಬರು ಮಕ್ಕಳು. ತಮ್ಮ ಕಚೇರಿಯಲ್ಲಿ ಕೆಲಸದ ಸಮಯದಲ್ಲಿ ಸಂಪೂರ್ಣವಾಗಿ ಅತ್ಯಂತ ಶ್ರದ್ಧೆಯಿಂದ ಕೆಲಸ ಮಾಡುವುದು ಹಾಗೂ ಸಂಜೆ 6 ಗಂಟೆಯ ನಂತರ ಮನೆಯಲ್ಲಿ ಮಕ್ಕಳ ಜೊತೆಗೆ ಹೋಮ್ವರ್ಕ್ ಮಾಡಿಸುವುದು ಹಾಗೂ ಸಂಜೆ ಅಡಿಗೆ ಮಾಡಿ ಗಂಡ ಮಕ್ಕಳು ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡುವುದು ಹಾಗೂ ವಾರದ ಕೊನೆಗೆ ಕುಟುಂಬದೊಂದಿಗೆ ಹೊರಗಡೆ ಹೋಗುವುದನ್ನು ಕಟ್ಟುನಿಟ್ಟಾಗಿ ನಿಭಾಯಿಸುತ್ತಾರೆ. ಈಗ ಅವರು ವೃತ್ತಿಯಲ್ಲಿಯೂ ಯಶಸ್ವಿಯಾಗಿದ್ದಾರೆ ಮತ್ತು ಉತ್ತಮ ತಾಯಿಯಾಗಿಯೂ ತಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಇದೇ ನಿಜವಾದ ಯಶಸ್ವಿ ಸಮತೋಲನ. ಈ ಎರಡೂ ಉದಾಹರಣೆಗಳು ನಮಗೆ ಸ್ಪಷ್ಟವಾಗಿ ತಿಳಿಸುವುದೇನೆಂದರೆ, ಯಶಸ್ಸು ಕೇವಲ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ, ಕುಟುಂಬದ ನಗುವು ಕೂಡ ಅದರ ಒಂದು ಭಾಗವಾಗಿದೆ. ಕುಟುಂಬ ಮತ್ತು ವೃತ್ತಿಯ ನಡುವೆ ಸಮತೋಲನ ಸಾಧಿಸಲು ಪ್ರಮುಖ ಮಾರ್ಗಗಳನ್ನು ಕಂಡುಕೊಳ್ಳಬೇಕು. ಅತ್ಯಂತ ಕಷ್ಟಕರವಾದ ಸಮತೋಲನವನ್ನು ಕಾಪಾಡಿಕೊಳ್ಳಲು ಕೆಲವು ಪ್ರಾಯೋಗಿಕ ಹಾಗೂ ಪರಿಣಾಮಕಾರಿ ಹೆಜ್ಜೆಗಳನ್ನು ಕೂಡ ನಾವು ಇಡುವುದನ್ನು ಅಗತ್ಯವಾಗಿ ನಾವು ಪಾಲಿಸಬೇಕಾಗಿದೆ. ಮೊದಲನೆಯದಾಗಿ ನೋಡುವುದಾದರೆ, ಈಗ ಕಚೇರಿ ಸಮಯದಲ್ಲಿ ವೈಯಕ್ತಿಕ ಕೆಲಸ ಬೇಡ, ಹಾಗೆ ಮನೆಯಲ್ಲಿ ಕಚೇರಿ ಕೆಲಸ ಬೇಡ. ಅಂದ್ರೆ ಮನೆಯ ಕೆಲಸವನ್ನ ಮನೆಯಲ್ಲೇ ನಿಭಾಯಿಸುವುದು, ಕಚೇರಿ ಕೆಲಸವನ್ನ ಕಚೇರಿಯಲ್ಲೇ ನಿಭಾಯಿಸುವುದು. ಹಾಗಾದಾಗ ಮಾತ್ರ ನಾವು ಈ ಸಮತೋಲನದ ಕಡೆಗೆ ಗಮನ ಹರಿಸಿದಂತಾಗುತ್ತದೆ. ಪ್ರಮುಖ ಕೆಲಸಗಳಿಗೆ ಮುಂಚಿತವಾಗಿ ಆದ್ಯತೆಯನ್ನ ನೀಡುವುದು, ಅಂದ್ರೆ ಯಾವುದು ಇಂಪಾರ್ಟೆಂಟ್ ಇರುತ್ತೋ ಆ ಕೆಲಸವನ್ನು ಮೊದಲು ಮಾಡಿ ಮುಗಿಸಿದಾಗ ಅದು ಸಾಧ್ಯವಾಗುವುದು. ಮತ್ತೊಂದು, ಅತಿಯಾದ ಜವಾಬ್ದಾರಿಗಳನ್ನು ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟನ್ನು ಮಾಡಲು ಮಾತ್ರ ನಾವು ಒಪ್ಪಿಕೊಳ್ಳಬೇಕು. ನಾವು ಮಾಡುತ್ತೇವೆಂದ ತಕ್ಷಣ ಎಲ್ಲ ಕೆಲಸವನ್ನು ಒಪ್ಪಿಕೊಂಡು ನಾವು ಒತ್ತಡಕ್ಕೀಡಾಗುವುದು ಒಳ್ಳೆಯದಲ್ಲ. ಹಾಗೂ ಯೋಗ, ಧ್ಯಾನ, ನಿದ್ರೆ ಮತ್ತು ಸ್ವಯಂ ಕಾಳಜಿಯ ಬಗ್ಗೆ ಸಮಯವನ್ನು ಮೀಸಲಿಡುವುದನ್ನು ಮರೆಯಬಾರದು. ಅಂದರೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಕಡೆಗೆ ಗಮನ ಹರಿಸಬೇಕು. ಸಂಜೆ ಮನೆಗೆ ಬಂದ ನಂತರ ಕಚೇರಿಯ ಇಮೇಲ್, ವಾಟ್ಸಪ್ ಸಂದೇಶಗಳನ್ನು ನೋಡುವುದನ್ನು ಆದಷ್ಟು ಕಡಿಮೆ ಮಾಡಬೇಕು. ಅದರಂತೆ ಕುಟುಂಬದೊಂದಿಗೆ ಇರುವಾಗ ಮೊಬೈಲ್ ಫೋನ್ ದೂರ ಇಡುವುದು ಅತ್ಯಂತ ಮುಖ್ಯ. ಎಲ್ಲಾ ಕೆಲಸಗಳನ್ನು ಒಟ್ಟಿಗೆ ಮಾಡಲು ಸಾಧ್ಯವಿಲ್ಲ. ಯಾವುದು ತುರ್ತು, ಯಾವುದು ಗಂಭೀರ ಎಂಬುದನ್ನು ಆಲೋಚಿಸಿ ನಾವು ಮುಂದುವರಿಯಬೇಕಾಗುತ್ತದೆ. ಹಾಗೆ ಇಂಪಾರ್ಟೆಂಟ್ ಇರುವ ಕೆಲಸವನ್ನು ಮಾತ್ರ ಮೊದಲು ಮಾಡಿ ಮುಗಿಸಬೇಕು. ಅದು ಮನೆಯೇ ಆಗಿರಬಹುದು ಅಥವಾ ಕಚೇರಿಯೇ ಆಗಿರಬಹುದು. ಐಸನ್ ಹೋವರ್, ಮ್ಯಾಟ್ರಿಕ್ಸ್ ರವರಂತಹ ತತ್ವಗಳನ್ನು ಬಳಸಿ ಸಮಯವನ್ನು ನಾವು ವಿಂಗಡಿಸಿಕೊಳ್ಳುವುದು ಬಹಳ ಉತ್ತಮ. ಅವರ ತತ್ವಗಳನ್ನು ಕೂಡ ಪಾಲಿಸುವುದು ಕೂಡ ಅತ್ಯಂತ ಪರಿಣಾಮಕಾರಿ. ಪರಸ್ಪರ ಸಹಕಾರ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್, ಅಥವಾ ಮ್ಯೂಚುವಲ್ ಸಪೋರ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್. ದಂಪತಿಗಳಿಬ್ಬರೂ ಉದ್ಯೋಗದಲ್ಲಿರುವಾಗ ಮನೆಯ ಕೆಲಸಗಳು ಮತ್ತು ಮಕ್ಕಳ ಜವಾಬ್ದಾರಿಗಳನ್ನು ಸಮಾನವಾಗಿ ಹಂಚಿಕೊಳ್ಳಬೇಕು. ಇದು ಹೆಣ್ಣಿನ ಕೆಲಸ, ಇದು ಗಂಡಿನ ಕೆಲಸ ಎಂಬ ಅವಹೇಳನಕಾರಿ ಮನಸ್ಥಿತಿಯಿಂದ ಹೊರಬಂದು ಪರಸ್ಪರ ಸಹಕರಿಸಿದರೆ ಮಾತ್ರ ಸಮತೋಲನ ಸಾಧ್ಯ. ಕುಟುಂಬ ಮತ್ತು ವೃತ್ತಿ ಜೀವನದ ನಡುವೆ ಸಮತೋಲನ ತಪ್ಪಿದಾಗ ವ್ಯಕ್ತಿಯ ಜೀವನದಲ್ಲಿ ಏನೆಲ್ಲ ದುಷ್ಪರಿಣಾಮಗಳು ಉಂಟಾಗುತ್ತವೆ ಎಂಬುದನ್ನು ನಾವೀಗ ನೋಡೋಣ. ಮಾನಸಿಕ ಹಿಂಸೆ, ಆತಂಕ, ನಿರಂತರ ಕೆಲಸದ ಒತ್ತಡದಿಂದಾಗಿ ವ್ಯಕ್ತಿಯು

0: ಮಾನಸಿಕವಾಗಿ ಬಳಲುತ್ತಾನೆ. ಇವೆಲ್ಲ ಖಿನ್ನತೆ, ನಿದ್ರಾಹೀನತೆ ಮತ್ತು ತಲೆನೋವಿನಂತಹ ದೈಹಿಕ ಕಾಯಿಲೆಗಳಿಗೂ ಕೂಡ ದಾರಿ ಮಾಡಿಕೊಡುತ್ತದೆ. ಕೌಟುಂಬಿಕ ಸಂಬಂಧಗಳಲ್ಲಿ ಬಿರುಕು ಮೂಡುವ ಸಾಧ್ಯತೆ ಕೂಡ ಉಂಟಾಗುತ್ತದೆ. ಅದರಿಂದ ಪತಿಪತ್ನಿಯರ ಪರಸ್ಪರ ಅನ್ಯೋನ್ಯತೆ ಕೊರತೆಯಿಂದ ಅದೆಷ್ಟೋ ವಿಚ್ಛೇದನದಂತಹ ದುರ್ಘಟನೆಗಳಿಗೆ ಕಾರಣವಾಗುತ್ತದೆ. ಮಕ್ಕಳು ಮತ್ತು ಪೋಷಕರು ಪ್ರೀತಿಯಿಂದ ವಂಚಿತರಾಗಿ ದಾರಿ ತಪ್ಪುವ ಸಂಭವವಿರುತ್ತದೆ. ಒಮ್ಮೊಮ್ಮೆ ಎಷ್ಟೇ ಕೆಲಸ ಮಾಡಿದರೂ ಕೂಡ ಮಾನಸಿಕ ಆಯಾಸದಿಂದಾಗಿ ಕಚೇರಿಯಲ್ಲಿಯೂ ಕೂಡ ನಿರೀಕ್ಷಿತ ಫಲಿತಾಂಶ ನೀಡಲು ಸಾಧ್ಯವಾಗುವುದಿಲ್ಲ. ಬದುಕು ಎನ್ನುವುದು ಒಂದು ಸೈಕಲ್ ಇದ್ದಂತೆ, ನಾವು ಸಮತೋಲನ ತಪ್ಪಿದರೆ ಬಿದ್ದು ಹೋಗುತ್ತೇವೆ. ವೃತ್ತಿ ಜೀವನವೂ ಅಷ್ಟೇ. ನಮ್ಮ ಬದುಕಿಗೆ ಬೇಕಾದ ಆರ್ಥಿಕ ಸಫಲತೆಯನ್ನು ನೀಡಿದರೆ ಕುಟುಂಬ ಜೀವನವು ಆ ಬದುಕಿಗೆ ಅರ್ಥ ಮತ್ತು ನೆಮ್ಮದಿ ಸಂತೋಷವನ್ನು ನೀಡುತ್ತದೆ. ಇವೆರಡರಲ್ಲಿ ಯಾವುದನ್ನು ಕಡೆಗಣಿಸಲು ಸಾಧ್ಯವಿಲ್ಲ. ಯಾವುದೇ ಒಬ್ಬ ವ್ಯಕ್ತಿ ಸತ್ತ ಮೇಲೆ ತನ್ನ ಸಮಾಧಿಯ ಮೇಲೆ ನಾನು ನನ್ನ ಕಚೇರಿಯಲ್ಲಿ ಹೆಚ್ಚು ಗಂಟೆಗಳ ಕಾಲ ಕೆಲಸ ಮಾಡಿದ್ದೇನೆ ಎಂದು ಬರೆಸಿಕೊಳ್ಳಲು ಇಷ್ಟಪಡುವುದಿಲ್ಲ. ಅದರ ಬದಲಾಗಿ ನಾನು ಒಬ್ಬ ಒಳ್ಳೆಯ ಮನುಷ್ಯನಾಗಿದ್ದೆ, ಕುಟುಂಬವನ್ನು ಪ್ರೀತಿಸುತ್ತಿದ್ದೆ ಮತ್ತು ಸಮಾಜಕ್ಕೆ ಒಳ್ಳೆಯದನ್ನೇ ಮಾಡಿದ್ದೆ ಎಂಬುದೇ ಮನುಷ್ಯನ ಅಂತಿಮ ಅಪೇಕ್ಷೆಯಾಗಿರುತ್ತದೆ. ಆದ್ದರಿಂದ ವೃತ್ತಿಯ ಬೆನ್ನೇರಿ ಓಡುವ ಜೊತೆ ನಮ್ಮವರೊಂದಿಗೆ ನಕ್ಕು ನಲಿದು ಹೊಟ್ಟೆಗೆ ಬಟ್ಟೆಗೆ ಎಲ್ಲ ರೀತಿಯಿಂದಲೂ ಸರಿಸಮಾನವಾಗಿ ನೋಡಿಕೊಂಡು ಪ್ರೀತಿಯಿಂದ ಊಟ ಮಾಡಲು ಮತ್ತು ಪ್ರೀತಿಯನ್ನು ಹಂಚಿಕೊಳ್ಳಲು ಸ್ವಲ್ಪ ಸಮಯವನ್ನು ಮೀಸಲಿಡೋಣ. ಪರಿಪೂರ್ಣ ಸಮತೋಲನವೇ ಸುಂದರ ಮತ್ತು ನೆಮ್ಮದಿಯ ಜೀವನದ ರಹಸ್ಯವಾಗಿದೆ. ಮನಸ್ಸಿದ್ದರೆ ಮಾರ್ಗ, ಗುರಿಯಿದ್ದರೆ ಜೀವನ, ಛಲವಿದ್ದರೆ ಸಾಧನೆ.
1: ಇದುವರೆಗೆ ಮಹಿಳೆ ಮತ್ತು ವೃತ್ತಿಪರ ಜೀವನ ಮಾತನಾಡಿದವರು ರುದ್ರಪ್ಪ ಸಂಕಪ್ಪ ಗಿಟ್ಟಪ್ಪಗೋಳ್.
2: ಸಂಕಲನ ಸವಿತಾ ದೇಶಮುಖ್.
1: ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮವು ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ.
3: ಭಾರತ ಅಪೂರ್ವವಾದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿರುವ ದೇಶ. ಒಂದು ನಾಡು ತನ್ನ ಇತಿಹಾಸವನ್ನು ಮರೆಯುವುದೆಂದರೆ ನಾಡಿನ ಭವ್ಯ ಸಿರಿವಂತಿಕೆಯನ್ನು ಅದು ಕಳೆದುಕೊಂಡಿತು ಎಂದೇ ಅರ್ಥ.
1: ನಮ್ಮ ಪರಂಪರೆಯ ಭವ್ಯತೆಯನ್ನು ತಿಳಿಯುವುದು ಪ್ರಾಚೀನರ ರುಚಿ ಅಭಿರುಚಿ ಪ್ರತಿಭೆ ಪರಿಶ್ರಮ ಕಾಣಿಕೆ ಮತ್ತು ಕಾಣಿಕೆಯನ್ನು ಮುಂದಿನ ಪೀಳಿಗೆಗೆ ಜೋಪಾನವಾಗಿ ಕೈದಾಟಿಸುವುದು ಪ್ರತಿ ಪ್ರಜೆಯ ಜವಾಬ್ದಾರಿ.
3: ಸಾಹಿತ್ಯ, ಲಲಿತ ಕಲೆ, ಶಿಲಾಶಾಸನಗಳು, ತಾಡವೋಲೆ, ವಾಸ್ತುಶಿಲ್ಪ, ಪ್ರಾಚೀನ ವಿಗ್ರಹಗಳು, ನಾಣ್ಯಗಳು ಮತ್ತು ಸ್ಮಾರಕಗಳ ರಕ್ಷಣೆ ಪ್ರತಿಯೊಬ್ಬನ ಹೊಣೆ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
1: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ಏಕೆಂದರೆ ನೀರು ಜೀವಜಲ. ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಶ್ರೋತೃಗಳೇ ಗಮನಿಸಿ, ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಸ್ತನ್ಯಪಾನ ಸಪ್ತಾಹ ಆಚರಣೆ ಸಂದರ್ಭದಲ್ಲಿ ಸ್ತನ್ಯಪಾನದ ಮಹತ್ವ ಕುರಿತು ಡಾ ಪ್ರಿಯಾ ಶಂಕರ್ ಬಿಜಾಪುರ್ ಅವರೊಂದಿಗೆ ಸಂದರ್ಶನ.

ಸಮಯಾಗಲಿದೆ 8 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಸಿರಿಗಂಧ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಿರಿಗಂಧ ಕಾರ್ಯಕ್ರಮ ಅಂತಂದ್ರೆ ಒಂದು ವಿಷಯ, ವಿಷಯದ ಜೊತೆ ಮಾತನಾಡ್ತಾ ಮಾತನಾಡ್ತಾ ಗೀತೆಗಳನ್ನ ಕೇಳುವಂತ ಸಮಯ. ಇಂದಿನ ಸಿರಿಗಂಧ ಕಾರ್ಯಕ್ರಮದ ವಿಷಯ ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮೊದಲಿಗೆ ಒಂದು ಗೀತೆಯನ್ನ ಕೇಳಿ, ನಂತರ ನೀವೇನೆ ಯಾವ ವಿಷಯ ಅಂತ ಊಹೆ ಕೂಡ ಮಾಡ್ತೀರಾ? ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಪ್ರೀತಿ ವಾತ್ಸಲ್ಯ ಚಿತ್ರದ ಗೀತೆ, ಆರ್ ಎನ್ ಜಯ ಗೋಪಾಲ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ.

0: ಅರ್ಜೆಂಟಾಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ. ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
1: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1552214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಹೌದು, ನೀವೆಲ್ಲ ಊಹೆ ಮಾಡಿದ್ದು ನಿಜ. ಇಂದು ವಿಶ್ವ ಸ್ನೇಹಿತರ ದಿನ. ಸ್ನೇಹದ ಬಗ್ಗೆ ಮಾತನಾಡ್ತಾ ಹೋಗೋಣ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮದಲ್ಲಿ ಪುರಾಣ, ಇತಿಹಾಸ ಹಾಗೂ ಕಾವ್ಯಗಳಲ್ಲಿ ಅಡಗಿರುವಂತಹ ಸ್ನೇಹದ ಅದ್ಭುತ ಕಥೆಗಳನ್ನು ಕೂಡ ಮೆಲುಕು ಹಾಕೋಣ. ಸ್ನೇಹ ಎಂಬುದು ಮಾನವ ಸಂಬಂಧಗಳ ಶುದ್ಧ ಸ್ವರೂಪ. ಸ್ನೇಹಿತರ ದಿನ ಅಂದ್ರೆ ಪ್ರತಿಯೊಬ್ಬರಿಗೂ ಸಂಭ್ರಮ. ತಮ್ಮ ತಮ್ಮ ಸ್ನೇಹಿತರ ಜೊತೆ ಸ್ನೇಹ ಎಂಬಂತಹ ಪವಿತ್ರ ಬಂಧ ಇನ್ನಷ್ಟು ಗಟ್ಟಿಯಾಗಲಿ ಅಂತ ಆಶಿಸ್ತಾರೆ. ಪ್ರತಿ ವರ್ಷ ಪ್ರಪಂಚದಾದ್ಯಂತ ಸ್ನೇಹಿತರ ದಿನವನ್ನ ಆಚರಿಸಲಾಗುತ್ತೆ. ವಿಶ್ವಸಂಸ್ಥೆಯು ಜುಲೈ 30ರಂದು ಅಂತಾರಾಷ್ಟ್ರೀಯ ಸ್ನೇಹಿತರ ದಿನ ಅಂತ ಅಧಿಕೃತವಾಗಿ ಘೋಷಿಸಿದೆ. ಆಗಸ್ಟ್ 1ನೇ ಭಾನುವಾರದಂದು ಭಾರತದಲ್ಲಿ ಸ್ನೇಹಿತರ ದಿನವನ್ನಾಗಿ ಆಚರಿಸಲಾಗುತ್ತೆ. ಈ ವರ್ಷ ಆಗಸ್ಟ್ 2, 2026 ಅಂದ್ರೆ ಇಂದು ಸ್ನೇಹಿತರ ದಿನವನ್ನಾಗಿ ನಾವು ಆಚರಿಸ್ತಾ ಇದ್ದೀವಿ. ಅಂತಾರಾಷ್ಟ್ರೀಯ ಸ್ನೇಹಿತರ ದಿನವನ್ನ ಮೊದಲು 1958 ಪರಾಗ್ವೆಯಲ್ಲಿ ಜುಲೈ 30ರಂದು ಆಚರಿಸಲಾಯಿತು. 1930ರ ದಶಕದಲ್ಲಿ ರಾಷ್ಟ್ರೀಯ ಸ್ನೇಹ ದಿನವು ಹಾಲ್ಮಾರ್ಕ್ ಕಾರ್ಡ್ಗಳ ಮಾರ್ಕೆಟಿಂಗ್ ತಂತ್ರವಾಗಿ ಹೊರಹೊಮ್ಮಿತು. ಇದರ ಸಂಸ್ಥಾಪಕ ಜಾಯ್ಸ್ ಹಾಲ್ ನಿಮಗೆ ಹೆಚ್ಚು ಹತ್ತಿರವಿರುವಂತಹ ಜನರಿಗೆ ಪ್ರಾಮುಖ್ಯತೆ ಕೊಟ್ಟು ನೀವು ಅವರ ಬಗ್ಗೆ ಯೋಚಿಸ್ತಾ ಇದ್ದೀರಿ ಅಂತ ತಿಳಿಸೋದಕ್ಕೆ ಅವರಿಗೆ ಕಾರ್ಡ್ ಅನ್ನು ಕಳುಹಿಸಿ ಎಂಬ ಒಂದು ಮಾರ್ಕೆಟಿಂಗ್ ತಂತ್ರವನ್ನ ಕೂಡ ಅವರು ಉಪಯೋಗಿಸ್ತಾರೆ. ಆದರೆ ಅದನ್ನೇ ಮುಂದೆ ಸ್ನೇಹಿತರ ದಿನ ಅಂತ ಕೂಡ ನಾವು ಆಚರಿಸ್ತೀವಿ. 1998 ಯುನೈಟೆಡ್ ನೇಷನ್ಸ್ನ ಮಾಜಿ ಪ್ರಧಾನ ಕಾರ್ಯದರ್ಶಿ ಕೋಫಿ ಅನ್ನನ್ ಅವರ ಪತ್ನಿ ನ್ಯಾನ್ ಅನ್ನನ್ ಸ್ನೇಹಕ್ಕಾಗಿ ತಮ್ಮ ಪ್ರೀತಿಯ ಡಿಸ್ನಿ ಪಾತ್ರ ವಿನಿ ದ ಪೂ ಅನ್ನ ಯುನೈಟೆಡ್ ನೇಷನ್ಸ್ನ ಜಾಗೃತಿಕ ರಾಯಭಾರಿಯಾಗಿ ಘೋಷಿಸಿ 65ನೇ ಅಧಿವೇಶನದಲ್ಲಿ ಜುಲೈ 30ನ್ನ ಅಂತಾರಾಷ್ಟ್ರೀಯ ಸ್ನೇಹ ದಿನ ಅಂತ ಗುರುತುಪಡಿಸಲಾಯಿತು. ಮತ್ತಷ್ಟು ಮಾಹಿತಿ ನಮ್ಮ ಸ್ನೇಹ ದಿನದ ಬಗ್ಗೆ, ಹಾಗೇನೆ ನಾನು ಹೇಳಿದ ಹಾಗೆ ಪುರಾಣ, ಇತಿಹಾಸ, ಕಾವ್ಯಗಳಲ್ಲಿ ಕೂಡ ಅಡಗಿರುವಂತಹ ಸ್ನೇಹದ ಅದ್ಭುತ ಕಥೆಗಳನ್ನು ಕೂಡ ಮೆಲುಕು ಹಾಕೋಣ ನಮ್ಮ ಸಿರಿಗಂಧ ಕಾರ್ಯಕ್ರಮದಲ್ಲಿ. ಮುಂದಿನ ಗೀತೆ ಮುಡಿ ಬರ್ತಾ ಇದೆ. ಆಂಟಿ ಪ್ರೀತ್ ಸೇ ಚಿತ್ರದ ಗೀತೆ ಹಾಡಿದ್ದಾರೆ ಎಲೆನ್ ಶಾಸ್ತ್ರಿ, ಚಿತ್ರ ಹಾಗೂ ಹೇಮಂತ್ ಅವರು. ಸಾಯಿ ಚಂದ್ರ ಅವರ ಸಾಹಿತ್ಯಕ್ಕೆ ಎಲೆನ್ ಶಾಸ್ತ್ರಿ ಅವರ ಸಂಗೀತ.

ಕೇಳ್ತಾ ಇದ್ದೀರಾ ಸಿರಿಗಂಧ ಕಾರ್ಯಕ್ರಮವನ್ನ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಸಮಯ ಆಗಿದೆ 8:14. 1943 ಸೈಕಲಾಜಿಕಲ್ ರಿವ್ಯೂನಲ್ಲಿ ಬರೆದಂತಹ ಅ ಥಿಯರಿ ಆಫ್ ಹ್ಯೂಮನ್ ಮೋಟಿವೇಶನ್ನಲ್ಲಿ ಅಬ್ರಹಾಂ ಮಾಸ್ಕೋ ಅವರು ಪ್ರಸ್ತಾಪಿಸಿದ್ದು

ಮಾನವನಿಗೆ ಅಗತ್ಯವಾಗಿ ಸೇರಬೇಕಾದಂತಹ ಪ್ರೀತಿಯ ಬಗ್ಗೆ, ಮಾನವನ ನಡವಳಿಕೆ ಮತ್ತು ಪ್ರೇರಣೆಯನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಪಿರಮಿಡ್ ರೇಖಾಚಿತ್ರದ ಮೂಲಕ ಅವರು ಶಾರೀರಿಕ ಸುರಕ್ಷತೆ, ಪ್ರೀತಿ, ಸಾಮಾಜಿಕ ಅಗತ್ಯಗಳು ಮತ್ತು ಸ್ವಯಂ ವಾಸ್ತವೀಕರಣ ಮುಂತಾದಂತಹ ಪದಗಳನ್ನು ಬಳಸಿದ್ರು. ಮಾಸ್ಲೋ ಸಿದ್ಧಾಂತಗಳ ಪ್ರಕಾರ ಮಾನವನ ಅಗತ್ಯಗಳಿಗೆ ಸಾಮಾಜಿಕ ಮತ್ತು ಪರಸ್ಪರ ಸಂಬಂಧಗಳು ಅವಶ್ಯ. ಮಾನವರು ಚೈತನ್ಯದಿಂದ ಉಳಿಯೋದಕ್ಕೆ ಮತ್ತು ತಮ್ಮ ಕರ್ತವ್ಯಗಳನ್ನ ನಿರ್ವಹಿಸುವುದಕ್ಕೆ ಎಲ್ಲರನ್ನೂ ಪ್ರೀತಿಸಬೇಕು. ಈ ಅಂಶದ ಅನುಪಸ್ಥಿತಿಯು ಮೂಲಭೂತ ಕಾರ್ಯ ಚಟುವಟಿಕೆಗಳಿಗೆ ಅಡ್ಡಿಯಾಗಬಹುದು. ಇದರಿಂದ ಜನರು ಒಂಟಿತನ, ಆತಂಕ ಹಾಗೂ ಖಿನ್ನತೆಗೆ ಒಳಗಾಗ್ತಾರೆ. ಇಂತಹ ಸಾಂಕ್ರಾಮಿಕದ ಮಧ್ಯೆ ಸಂಬಂಧಗಳು ಸಹ ಪ್ರಶ್ನಾರ್ಹ ಹಂತದ ಮೂಲಕ ಸಾಗ್ತಾ ಇವೆ. ಈ ಸಮಯದಲ್ಲಿ ನಮ್ಮ ಸ್ನೇಹಿತರನ್ನ ಭೇಟಿಯಾಗೋದಕ್ಕೆ ನಮಗೆ ಸಾಧ್ಯವಾಗದೆ ಹೋದರೂ ಕೂಡ ನಮ್ಮ ಹೃದಯವನ್ನ ಉಳಿಸಿಕೊಳ್ಳೋರನ್ನ ತಲುಪೋದಕ್ಕೆ ಯಾವಾಗಲೂ ಸಮಯವನ್ನ ನಾವು ಕಂಡುಕೊಳ್ಬೇಕು ಅಂತ ಹೇಳ್ತಾರೆ. ಸ್ನೇಹ ಅನ್ನುವಂಥದ್ದು ಒಂದು ಸುಂದರವಾದಂತಹ ಸಂಬಂಧ. ಕಷ್ಟದಲ್ಲಿ ಹೆಗಲಾಗುವ, ಸುಖದಲ್ಲಿ ಭಾಗಿಯಾಗುವ ಸ್ನೇಹಿತರು ಎಲ್ಲರಿಗೂ ಇರ್ತಾರೆ. ಸ್ನೇಹಿತರು ಎಷ್ಟೊಂದು ಆತ್ಮೀಯರಾಗಿರ್ತಾರೆ ಅಂದ್ರೆ, ಮನೆಯವರ ಬಳಿ ಹೇಳಿಕೊಳ್ಳಲಾಗದಂತಹ ಎಷ್ಟೋ ವಿಷಯಗಳನ್ನ ಅವರ ಬಳಿ ಹೇಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಸ್ನೇಹದ ಸುಂದರ ಬಂಧದ ಆಚರಣೆ ಅಂತ ನಾವು ಇಂದಿನ ಅಂತಾರಾಷ್ಟ್ರೀಯ ಸ್ನೇಹ ದಿನವನ್ನ ಕರೀಬಹುದು. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಆಕ್ಸಿಡೆಂಟ್ ಚಿತ್ರದ ಗೀತೆ ಹಾಡಿದ್ದಾರೆ ಅವಿನಾಶ್, ಛಬಿ, ದೇವಾನಿ, ನಿಶಾಂ ಬರಂ ಹಾಗೂ ಬೆನ್ ಜಾನ್ಸ್. ರಾಜೇಂದ್ರ ಕಾರಂತವರ ಸಾಹಿತ್ಯ, ರಿಗಿ ಕೇಜ್ ಅವರ ಸಂಗೀತ.

ರಕ್ತದ ಸಂಬಂಧ ಇಲ್ಲದೆ ಹೋದರೂ ಕೂಡ ನಮಗಾಗಿ ಪ್ರಾಣ ಕೊಡೋಕ್ಕೂ ರೆಡಿ ಇರುವಂತಹ ಒಂದೇ ಒಂದು ಪವಿತ್ರವಾದಂತಹ ಬಂಧ ಅಂದರೆ ಅದು ಸ್ನೇಹ ಮಾತ್ರ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೆ ಪುರಾಣ ಇತಿಹಾಸ ಹಾಗೂ ಕಾವ್ಯಗಳಲ್ಲಿ ಅಡಗಿರುವಂತಹ ಸ್ನೇಹದ ಅದ್ಭುತ ಕಥೆಗಳನ್ನು ಕೂಡ ಮೆಲುಕು ಹಾಕ್ತೀವಿ ಅಂತ. ಸರಿ, ಹಾಗಾದರೆ ಮೊದಲನೇದಾಗಿ ನಮಗೆ ನೆನಪಾಗ್ತಾ ಇರೋದು ಯಾವುದು? ಹೌದು ಸ್ನೇಹಿತರೆ, ಸ್ನೇಹ ಅನ್ನೋದು ಇವತ್ತು ನಿನ್ನೆದಲ್ಲ. ಪುರಾಣಗಳ ಪುಟಗಳನ್ನು ತಿರುವಿ ನೋಡಿದರೆ ಅಲ್ಲಿ ಸ್ನೇಹದ ದಿವ್ಯ ದರ್ಶನವೇ ಆಗುತ್ತೆ. ಕೃಷ್ಣ ಸುಧಾಮ, ಒಬ್ಬ ದ್ವಾರಕೆಯ ರಾಜ, ಇನ್ನೊಬ್ಬ ಅತ್ಯಂತ ಬಡ ಬ್ರಾಹ್ಮಣ. ಶ್ರೀಮಂತಿಕೆ ಮತ್ತು ಬಡತನದ ಭೇದವಿಲ್ಲದ ನಿಸ್ವಾರ್ಥ ಸ್ನೇಹಕ್ಕೆ ಅತ್ಯುತ್ತಮ ಉದಾಹರಣೆ ಇದು. ಕೃಷ್ಣನು ದ್ವಾರಕೆಯ ರಾಜನಾಗಿದ್ರೂ ಕೂಡ ಅತ್ಯಂತ ಬಡವನಾಗಿದ್ದಂತಹ ತನ್ನ ಬಾಲ್ಯದ ಗೆಳೆಯ ಸುಧಾಮನನ್ನ ಬರಿಗಾಲಿನಲ್ಲಿ ಓಡಿ ಬಂದು ಬರ್ಮಾಡ್ಕೊಳ್ತಾನೆ. ಸುಧಾಮ ತಂದಿದ್ದಂತಹ ಸಾಧಾರಣ ಅವಲಕ್ಕಿಯನ್ನ ಪ್ರೀತಿಯಿಂದ ಸ್ವೀಕರಿಸಿ ಆತನಿಗೆ ತಿಳಿಯದಂತೆಯೇ ಸಕಲ ಐಶ್ವರ್ಯವನ್ನ ಕರುಣಿಸ್ತಾನೆ. ಹೌದು, ಇಲ್ಲಿ ಶ್ರೀಮಂತಿಕೆ ಬಡತನ ಅಂತ ಅನ್ನುವಂತಹ ಒಂದು ಭೇದ ಭಾವವೇ ಮರೆತು ಹೋಗ್ಬಿಟ್ಟಿರುತ್ತೆ. ಅಷ್ಟೇ ಯಾಕೆ, ಕರ್ಣ ಹಾಗೂ ದುರ್ಯೋಧನನ ಸ್ನೇಹ ನೋಡಿ, ಇಡೀ ಜಗತ್ತೇ ಕರ್ಣನನ್ನ ಸೂತಪುತ್ರ ಅಂತ ಅವಮಾನಿಸಿದಾಗ ದುರ್ಯೋಧನ ಆತನಿಗೆ ರಾಜಪಟ್ಟವನ್ನ ಕಟ್ಟಿ ಗೌರವವನ್ನ ಕೊಡ್ತಾನೆ. ಆ ಒಂದು ಉಪಕಾರಕ್ಕಾಗಿ ಕರ್ಣ ತನ್ನ ಸ್ವಂತ ಸೋದರರಾದ ಪಾಂಡವರ ವಿರುದ್ಧವೇ ಹೋರಾಡಿ ಗೆಳೆಯನಿಗಾಗಿ ಪ್ರಾಣ ತ್ಯಾಗವನ್ನ ಮಾಡ್ತಾನೆ. ಮತ್ತೊಂದು ನಾವು ನೆನಪಿಸಿಕೊಳ್ಳೇಬೇಕು ಅಂತಂದ್ರೆ ರಾಮ ಮತ್ತು ಸುಗ್ರೀವ. ಇದು ಸಂಕಷ್ಟದ ಸಮಯದಲ್ಲಿ ಪರಸ್ಪರ ಸಹಾಯ ಮಾಡಿದಂತಹ ಉದಾಹರಣೆ. ರಾಮನು ಸುಗ್ರೀವನಿಗೆ ವಾಲೆಯಿಂದ ಮುಕ್ತಿ ಕೊಡಿಸ್ತಾನೆ. ಆತನ ಕಳೆದು ಹೋದಂತಹ ಕಿಷ್ಕಿಂಧ ಸಾಮ್ರಾಜ್ಯವನ್ನ ಮರಳಿ ಕೊಡಿಸ್ತಾನೆ. ಪ್ರತಿಯಾಗಿ ಸುಗ್ರೀವನು ತನ್ನ ಇಡೀ ವಾನರ ಸೈನ್ಯವನ್ನ ಸಂಘಟಿಸಿ ಸೀತೆಯನ್ನ ರಾವಣನಿಂದ ರಕ್ಷಿಸೋದಕ್ಕೆ ರಾಮನಿಗೆ ನೆರವಾಗ್ತಾನೆ. ಈ ಎಲ್ಲವನ್ನೂ ನೋಡ್ತಾ ಇದ್ರೆ ನಮ್ಮ ಇತಿಹಾಸದಲ್ಲೂ ಕೂಡ ಈ ಒಂದು ಸ್ನೇಹದ ಉಲ್ಲೇಖ ಇದೆ ಅಂತ ನಾವು ನೆನಪಿಸ್ಕೊಳ್ಳೇಬೇಕು ಅಲ್ವಾ ಸ್ನೇಹಿತರೆ? ಮೊದಲಿಗೆ ಒಂದು ಗೀತೆಯನ್ನ ಕೇಳಿ ಬಂದು ನಂತರ ನಮ್ಮ ಇತಿಹಾಸದಲ್ಲಿ ಮತ್ತೆ ಯಾವ ಯಾವ ಸ್ನೇಹಿತರನ್ನು ನಾವು ನೆನಪಿಸ್ಕೊಳ್ತೀವಿ ಅಂತ ನೋಡೋಣ. ಶುಭಮಂಗಳ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಜೀವದಶಂಕರ್ ಅವರ ಸಾಹಿತ್ಯಕ್ಕೆ ವಿಜಯ್ ಭಾಸ್ಕರ್ ಅವರ ಸಂಗೀತ.

ಕೇಳ್ತಾ ಇದ್ದೀರಾ ಸಿರಿಗಂಧ ಕಾರ್ಯಕ್ರಮವನ್ನ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಸಮಯ ಆಗಿದೆ 8:26:20. ನಮ್ಮ ಸ್ನೇಹದ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಹೆಮ್ಮೆಯ ಕರ್ನಾಟಕದ ಇತಿಹಾಸದಲ್ಲೂ ಕೂಡ ಸ್ನೇಹ ಸಾಮ್ರಾಜ್ಯಗಳನ್ನೇ ಕಟ್ಟಿದೆ. ಯಾವ್ದಪ್ಪ ಅಂತ ನೀವು ಊಹೆ ಮಾಡ್ಕೊಳ್ತಾ ಇರಬಹುದು ಅನ್ಕೊಳ್ತೀನಿ. ಸರಿ, ಹೇಳಿಬಿಡ್ತೀನಿ. ಕರ್ನಾಟಕದ ಹೆಮ್ಮೆಯ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಹಕ್ಕ ಮತ್ತು ಬುಕ್ಕರು. ಇವರು ಕೇವಲ ಸೋದರರಲ್ಲದೆ ಅತ್ಯಂತ ಆಪ್ತ ಒಡನಾಡಿಗಳಾಗಿದ್ರು. ಸಂತ ವಿದ್ಯಾರಣ್ಯರ ಮಾರ್ಗದರ್ಶನದಲ್ಲಿ ಇವರ ನಡುವಿನ ಮುರಿಯದ ನಂಬಿಕೆ ಮತ್ತು ಒಗ್ಗಟ್ಟು ದಕ್ಷಿಣ ಭಾರತದ ಸಂಸ್ಕೃತಿಯನ್ನ ರಕ್ಷಿಸಿದ ಭವ್ಯ ಸಾಮ್ರಾಜ್ಯದ ಉಗಮಕ್ಕೆ ಕಾರಣವಾಯಿತು. ಹಾಗೆಯೇ ಮತ್ತೊಂದು ನಾವು ಈ ಸ್ನೇಹವನ್ನ ನೆನಪಿಸಿಕೊಳ್ಳೇಬೇಕು. ಯಾರು ಅಂತಂದ್ರೆ ಛತ್ರಪತಿ ಶಿವಾಜಿ ಹಾಗೂ ತಾನಾಜಿ ಮಾಲುಸರೆ. ಸ್ನೇಹಕ್ಕಾಗಿ ಪ್ರಾಣವನ್ನೇ ಮುಡುಪಾಗಿಟ್ಟ ಸಾಹಸದ ಕಥೆ ಇದು. ತಾನಾಜಿ ಮಹಾರಾಜ ಶಿವಾಜಿಯ ಬಾಲ್ಯದ ಗೆಳೆಯ ಮತ್ತು ದಂಡನಾಯಕರಾಗಿದ್ರು. ಕೊಂಡಾಣ ಕೋಟೆಯನ್ನ ಗೆಲ್ಲುವ ಹೋರಾಟದಲ್ಲಿ ತಾನಾಜಿ ವೀರಮರಣ ಹೊಂದಿದ್ರು. ಗೆಳೆಯನ ಸಾವಿನಿಂದ ತೀವ್ರ ದುಃಖಿತರಾದ ಮುಂದಿನ ಗೀತೆ ನಮ್ಮ ಸಿರಿಗಂಧ ಕಾರ್ಯಕ್ರಮದಲ್ಲಿ ಮೂಡಿ ಬರ್ತಾ ಇದೆ. ಪ್ರತಿಧ್ವನಿ ಚಿತ್ರದ ಗೀತೆ ಹಾಡಿದ್ದಾರೆ ಪಿವಿ ಶ್ರೀನಿವಾಸ್, ಜಿ ಉದಯಶಂಕರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ.

ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಸ್ನೇಹದ ಬಗ್ಗೆ ತುಂಬಾ ಚಂದವಾಗಿ ಬರೆದಿದ್ದಾರೆ. ಸ್ನೇಹ ಅಂದ್ರೆ ಎರಡು ದೇಹಗಳ ನಡುವೆ ಇರುವ ಒಂದು ಆತ್ಮ, ಕಷ್ಟದಲ್ಲಿ ಜೊತೆಯಾಗಿ ಸುಖದಲ್ಲಿ ಹಿತವಾಗಿ ಸಾಗುವ ಪಯಣವೇ ನಿಜವಾದ ಸ್ನೇಹ ಅಂತ ಹೇಳಿದ್ದಾರೆ.

ಸ್ನೇಹದ ಬಗ್ಗೆ ಮಾತನಾಡ್ತಾ ಇದ್ರೆ ಸಮಯ ಹೋಗದೆ ಗೊತ್ತಾಗೋದಿಲ್ಲ. ಸ್ನೇಹ ಇತ್ತೀಚಿನ ದಿನಗಳಲ್ಲಿ ಈ ಅಂತಾರಾಷ್ಟ್ರೀಯ ಸ್ನೇಹಿತರ ದಿನವನ್ನು ಹೇಗೆ ಆಚರಿಸ್ತಾ ಇದ್ದಾರೆ ಅಂತ ನೋಡೋದಾದರೆ, ಫ್ರೆಂಡ್ಶಿಪ್ ಬ್ಯಾಂಡ್ ಅಂತ ಫ್ರೆಂಡ್ಶಿಪ್ ಬ್ಯಾಂಡನ್ನು ಕಟ್ಟಿ ಸಂಭ್ರಮಿಸ್ತಾರೆ. ಹಾಗೆಯೇ ತಮ್ಮ ಸ್ನೇಹಿತರ ಜೊತೆ ಹೊರಗಡೆ ಹೋಗಿ ತಮ್ಮ ಕಾಲವನ್ನು ಕಳೆದು ಅಂದರೆ ಖುಷಿಯಿಂದ ತಮ್ಮ ಸ್ನೇಹಿತರ ಜೊತೆಗೆ ತಮ್ಮ ಕೆಲವು ಸಮಯವನ್ನು ಕಳೆದು ಮನಸ್ಸಿಗೆ ಉಲ್ಲಾಸವನ್ನು ಕೂಡ ತಗೊಳ್ತಾ ಇದ್ದಾರೆ ನಮ್ಮ ಯುವ ಸ್ನೇಹಿತರು. ಮುಂದಿನ ಗೀತೆ ಆಪ್ತ ಮಿತ್ರ ಚಿತ್ರದ ಗೀತೆ, ಹಾಡಿದ್ದಾರೆ ಹರಿಹರನ್ ಹಾಗೂ ಗುರುಕಿರಣ್. ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಗುರುಕಿರಣ್ ಅವರ ಸಂಗೀತ.

ಸ್ನೇಹಿತರೆ, ಸಮಯ ಓಡೋದೇ ಗೊತ್ತಾಗಲ್ಲ. ನಮ್ಮ ಸ್ನೇಹ ಸೌರಭ ಅಂದ್ರೆ ಇಂದಿನ ಸಿರಿಗಂಧ ಕಾರ್ಯಕ್ರಮ ಮುಕ್ತಾಯದ ಹಂತಕ್ಕೆ ಬರ್ತಾ ಇದೆ. ಇವತ್ತಿನ ವಿಶೇಷ ದಿನದಂದು ನಿಮ್ಮ ಸ್ನೇಹಿತರಿಗೆ ಒಂದು ಫೋನ್ ಕರೆ ಮಾಡಿ ಮಾತಾಡಿಸಿ, ಅಥವಾ ಒಂದು ಮೆಸೇಜ್ ಅನ್ನ ಮಾಡಿ. ಯಾಕೆ ಅಂದ್ರೆ ಮಾತು ಕಮ್ಮಿಯಾದ್ರೂ ಕೂಡ ಪ್ರೀತಿ ಕಮ್ಮಿಯಾಗದಂತಹ ಬಂಧ ಈ ಸ್ನೇಹ ಬಂಧ. ಕಾಲ ದೂರ ತಳ್ಳಿದ್ರೂ ಕೂಡ ನೆನಪು ಮಸುಕಾಗದ ಸಂಬಂಧ ಈ ಸ್ನೇಹ. ನಿಮ್ಮ ಜೊತೆಗಿರೋ, ನಿಮ್ಮ ಕಣ್ಣೀರು ಒರೆಸುವಂತಹ ಎಲ್ಲ ಜೀವದ ಗೆಳೆಯರಿಗೆ ನಮ್ಮ ಕಡೆಯಿಂದನೂ ಕೂಡ, ಹಾಗೂ ನಮ್ಮೆಲ್ಲರ ಕಡೆಯಿಂದ ಕೂಡ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಇಂದಿನ ವಿಶ್ವ ಸ್ನೇಹಿತರ ದಿನದ ಶುಭಾಶಯಗಳು ಮತ್ತೊಮ್ಮೆ ಎಲ್ಲರಿಗೂ ಅಂತ ಹೇಳ್ತಾ ಕೊನೆಯ ಗೀತೆಯನ್ನ ಕೇಳಿಸ್ತಾ ಇದ್ದೀನಿ. ಜಾಲಿ ಡೇಸ್ ಚಿತ್ರದ ಗೀತೆ ಕಾರ್ತಿಕ್ ಅವರು ಹಾಡಿದ್ದಾರೆ. ಕವಿರಾಜ್ ಅವರ ಸಾಹಿತ್ಯಕ್ಕೆ ಮಿಕ್ಕಿ ಜಿ ಮೇಯರ್ ಅವರ ಸಂಗೀತವಿದೆ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 9:15. ಕೇಳಿ ಲಕ್ಷ್ಮೀ ಸುಬ್ರಹ್ಮಣ್ಯ ಅವರು ಹಾಡಿರುವ ಭಾವಗೀತೆಗಳು. ಆರಂಭದಲ್ಲಿ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ವಿರಚಿತ ಒಂದು ಭಾವಗೀತೆ, ನನ್ನ ನಾನು ಪಡುವುದೆಂದಿಗೆ.

ಕೇಳ್ತಾ ಇದ್ದೀರಾ ಲಕ್ಷ್ಮೀ ಸುಬ್ರಹ್ಮಣ್ಯ ಅವರು ಹಾಡಿರುವ ಭಾವಗೀತೆಗಳನ್ನ. ಇನ್ನು ಮುಂದೆ ಕೇಳಿ ಕೆಎಸ್ ನರಸಿಂಹಸ್ವಾಮಿ ವಿರಚಿತ ಒಂದು ಭಾವಗೀತೆ, ತುಂಬು ತಿಂಗಳಿನ ಮಲ್ಲಿಗೆ ಹಂಬಿನ.

0: ಲೇಖಕ ಪ್ರೇಮ್ಚಂದ್ ಒಂದೆಡೆ ಹೀಗೆಂದಿದ್ದಾರೆ, ಚಿರಕಾಲ ರಾಷ್ಟ್ರವನ್ನು ಒಂದು ಸೂತ್ರದಲ್ಲಿ ಕಟ್ಟುವುದು ಭಾಷಾ ಬಂಧನ ಒಂದೇ.
1: ಕನ್ನಡದ ಕುರಿತು ಲೇಖಕ ಹಮಾನಾಯಕ್ ಹೀಗೆಂದಿದ್ದಾರೆ, ಕನ್ನಡಕ್ಕೆ ಏನಾದರೂ ಆಗಬೇಕಾಗಿದ್ದರೆ ಅದು ಕನ್ನಡಿಗರ ಮನೋಭಾವದ ಬದಲಾವಣೆ, ಕನ್ನಡಕ್ಕೆ ತಮ್ಮನ್ನೇ ಕೊಟ್ಟುಕೊಳ್ಳುವ ಧೋರಣೆ. ಇದು ನಾವು ಯೋಚಿಸಬೇಕಾದ್ದು, ಚಿಂತಿಸಬೇಕಾದ್ದು, ಕಾರ್ಯೋನ್ಮುಖರಾಗಬೇಕಾದ್ದು.
2: ಆಕಾಶವಾಣಿ, ಸಮಯಾಗಲಿದೆ 10 ಗಂಟೆ. ಇನ್ನು ಮುಂದೆ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಗಾಮ ಗಾಮ ಗಾಮ ಗಾಮ ಗಾಮ ಗಾಮ ಗಾಮ ಗಾಮ ಗಾಮ ಗಾಮ ಗಾಮ ಗಾಮ ಗಾಮ ಗಾಮ ಗಾಮ ಗಾಮ ಗಾಮ ಗಾಮ ಗಾಮ ಗಾಮ ಗಾಮ ಗಾಮ ಗಾಮ ಗಾಮ ಗಾಮ ಗಾಮ ಗಾಮ ಗಾಮ ಗಾಮ ಗಾಮ ಗಾಮ ಗಾಮ ಗಾಮ ಗಾಮ ಗಾಮ ಗಾಮ ಗಾಮ ಗಾಮ ಗಾಮ ಗಾಮ ಗಾಮ ಗಾಮ ಗಾಮ ಗಾಮ ಗಾಮ ಗಾಮ ಗಾಮ

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 11 ಗಂಟೆ. ಶ್ರೋತೃಗಳೇ, ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಮುಂಜಾನೆ 6:10 ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತದ ಕಾರ್ಯಕ್ರಮ. 6:30 ಚಿಂತನ ವಿಶ್ವೇಶ್ವರ ಗಾಯತ್ರಿ ಅವರಿಂದ. ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. 6:50 ರೈತರಿಗೆ ಸಲಹೆ. 7:15 ರಶ್ಮಿ ಆರ್ ಅವರು ಹಾಡಿರುವ ಭಾವಗೀತೆಗಳು. 7:45 ಚಿತ್ರಗೀತೆಗಳು. 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ. ಆಯುಷ್ ಇಲಾಖೆಯ ಮುಖ್ಯ ಆಡಳಿತಾಧಿಕಾರಿ ಕಮಲಾಬಾಯಿ ಅವರಿಂದ ಆಯುಷ್ ಇಲಾಖೆಯ ವೈದ್ಯಕೀಯ ಸೇವೆಗಳ ಪರಿಚಯ. ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. 8:35 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಹಾಗೂ ವಾಚನ ಡಾ ಬಸವ

ರಾಜು ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ, 9:30 ಗಾನಗಂಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ, 10:30 ಸುನ್ಹೇರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳು, 11:00 ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು, 12:05 ವನಿತಾ ವಿಹಾರ ಸ್ತನ್ಯಪಾನ ಸಪ್ತಾಹ ಆಚರಣೆ ಸಂದರ್ಭದಲ್ಲಿ ಸ್ತನ್ಯಪಾನದ ಮಹತ್ವ ಕುರಿತು ಡಾಕ್ಟರ್ ಪ್ರಿಯಾ ಶಂಕರ್ ಬಿಜಾಪುರ್ ಅವರೊಂದಿಗೆ ಸಂದರ್ಶನ, ಅನಂತರ ಸಾವಿತ್ರಿಬಾಯಿ ಫುಲೆ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ತೇಜಸ್ವಿನಿ ಯಕ್ಕುಂಡಿ ಮಠ. ಕಾರ್ಯಕ್ರಮದ ಸಂಯೋಜನೆ ಮಂಜುಳಾ ಪುರಾಣಿಕ್, ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಮಳೆಗಾಲದಲ್ಲಿ ಶ್ವಾಸಕೋಶದ ತೊಂದರೆಗಳು ಹಾಗೂ ಪರಿಹಾರ, ಈ ಕುರಿತು ಮೈಸೂರಿನ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಗೌತಮಿ ಅವರೊಂದಿಗೆ ಸಂದರ್ಶನ, ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. 12:00 ಪ್ರಗತಿ ಪಥ, ಪಿಎಂ ಫಸಲ್ ಬಿಮಾ ಯೋಜನೆ ಕುರಿತು ಮಾಹಿತಿ, ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾ ಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಇಂದು ಮಂಜುನಾಥ್. 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು, 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:30 ಜಿಲ್ಲಾ ವಾರ್ತಾಪತ್ರ ಧಾರವಾಡ ಕೇಂದ್ರದಿಂದ. 6:51 ಕೃಷಿ ರಂಗ, ರೇಷ್ಮೆ ಕೃಷಿಯಲ್ಲಿ ರೈತರಿಗೆ ಇರುವ ಯೋಜನೆಗಳು ಕುರಿತು ಡಾ ಯಶಿಕಾ ಎಂಪಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಆನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಎಂವಿ ಚಂದ್ರಶೇಖರಯ್ಯ ಹಾಗೂ ಸಂಗಡಿಗರಿಂದ ತತ್ವಪದ. ಗಂಟೆ 8:45 ಹಾಗೂ 8:30 ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ, 8:15 ಪಾರ್ಲಿಮೆಂಟ್ ರಿವ್ಯೂ ದೆಹಲಿ ಕೇಂದ್ರದಿಂದ, 9:15 ಕೆವಿ ಮುರುಗೇಶ್ ಅವರು ಹಾಡಿರುವ ಭಾವಗೀತೆಗಳು, 9:30 ಜನಪದ ವೈವಿಧ್ಯ ಸಂಪ್ರದಾಯದ ಹಾಡುಗಳ ಯುವ ಜನಪದ ಕಲಾವಿದೆ ಸಂಗೀತ ಸಂಗಯ್ಯ ಹಿರೇಮಠ್ ಅವರೊಂದಿಗೆ ಮಾತುಕತೆ, ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ. 10:00 ಸಂಸತ್ತಿನ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿ ಮುದ್ರಣ ದೆಹಲಿ ಕೇಂದ್ರದಿಂದ, 10:30 ಗೀತ ಚಂದ್ರಿಕೆ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇವಿಷ್ಟು ಕಾರ್ಯಕ್ರಮಗಳು ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿವೆ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಲಿದೆ 11:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.